ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026 ಇಸವಿಯ ಜುಲೈ ತಿಂಗಳ 24 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ.

ಇಂದು ಬೆಳಗ್ಗೆ 6:54 ಕರುಣಾಳಬ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ. 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. 7:25 ಜ್ಞಾನಸುಧ. 7:35 ವಾರ್ತೆಗಳು. 7:45 ಜ್ಞಾನದೀಪ ಕಾರ್ಯಕ್ರಮ. 8:25 ವಿಜ್ಞಾನ ವಿಸ್ಮಯ. 8:35 ಗೀತಸುನಾದ. 8:45 ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಒಂಬತ್ತು ನಮ್ಮೂರು. 9:50 ಗಾನಗಂಧರ್ವ. 10:20 ಕಾನೂನು ಸಲಹೆ. 11:00 ಭಾವಸಿಂಚನ ಕಾರ್ಯಕ್ರಮ. 11:30 ಹಾಡುವಸೆ. 11:40 ಈ ದಿನದ ವಿಶೇಷ ಕಾರ್ಯಕ್ರಮ. 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ಒಂದು ಆದ ಘಟನೆ, ನನ್ನ ಮನಸ್ಸಿಗೆ ಬಹಳ ಪರಿಣಾಮ ಮಾಡಿದಂತ ಘಟನೆ. ಒಬ್ಬ ತರುಣ ಇಂಜಿನಿಯರ್, ಓದೋ ಹವ್ಯಾಸ ಅವನಿಗೆ, ಯಾವುದೇ ಒಳ್ಳೆ ಪುಸ್ತಕ ಆದರೂ ಸಾಕು ತಂದು ಓದಬೇಕು. ಒಂದು ದಿನ ಮಾರ್ಕೆಟಿಗೆ ಹೋದ, ಒಂದು ಪುಸ್ತಕ ಕಣ್ಣಿಗೆ ಬಿತ್ತು, ಫಾದರ್ಸ್ ಲೆಟರ್ಸ್ ಟು ಹಿಸ್ ಡಾಟರ್ ಅಂತ, ಮಗಳಿಗೆ ತಂದೆಯ ಪತ್ರಗಳು, ಒಂದು ಪುಸ್ತಕ ಕಾಣಿಸ್ತು. ಸರಿ, ಕೊಂಡ್ಕೊಂಡು ಓದೋಕೆ ಶುರು ಮಾಡಿದರು. ಈ ಪತ್ರಗಳನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಜೈಲಿನಲ್ಲಿದ್ದಾಗ ಮಗಳಿಗೆ ಬರೆದಂಥ ಪತ್ರ, ಇಂದಿರಾ ಗಾಂಧಿಗೆ ಬರೆದಂಥ ಪತ್ರವು, ಪತ್ರಗಳ ಮೂಲಕ ಮಗಳಿಗೆ ಜಗತ್ತಿನ ಜ್ಞಾನ ಕೊಡಬೇಕು ಅನ್ನುವಂಥ ಅತ್ಯಂತ ಉತ್ತಮ ಪ್ರಯತ್ನ ಅದು. ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅನ್ನೋದರಿಂದ ಹಿಡಿದು ಮಾನವ ಇತಿಹಾಸ ಬೆಳೆದು ಬಂದ ರೀತಿಯನ್ನು, ಜನಾಂಗಗಳು ಸೃಷ್ಟಿಯಾದ ರೀತಿಯನ್ನು, ಕೆಲವೊಂದು ಜನಾಂಗಗಳು ಕಣ್ಮರೆಯಾಗದಕ್ಕೆ ಕಾರಣಗಳನ್ನು, ಇವನ್ನೆಲ್ಲ ಮಕ್ಕಳ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಗೆ ನೆಹರೂರು ಬರೆದಿದ್ದಾರೆ ಆ ಪುಸ್ತಕದಲ್ಲಿ. ಈ ಪತ್ರಗಳು ಈ ತರುಣ ವಿಜ್ಞಾನಿ ಓದ್ತಾ ಇದ್ನಲ್ಲ, ಅವನ ಮನಸ್ಸನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಅದರಲ್ಲಿ ಒಂದು ಪತ್ರ ಬಹಳ ಇಷ್ಟ ಆಯ್ತು ಅವ್ರಿಗೆ. ಆ ಪತ್ರದಲ್ಲಿ ನೆಹರೂರವರು ಮಗಳು ಇಂದಿರಾ ಪ್ರಿಯದರ್ಶಿನಿ ಬರೀತಾರೆ, ಮಗು ಇಂದಿರಾ, ನೀನು ಇತಿಹಾಸವನ್ನ ಮನಸ್ಸಿಟ್ಟು ಅಭ್ಯಾಸ ಮಾಡ್ಬೇಕಮ್ಮ, ಯಾರು ಇತಿಹಾಸದಿಂದ ಪಾಠಗಳನ್ನು ಕಲಿಯೋದಿಲ್ವೋ ಅವರ ಅಂಥದೇ ತಪ್ಪುಗಳನ್ನು ಪದೇ ಪದೇ ಮಾಡ್ತಿರ್ಬೇಕಾಗ್ತದೆ. ಮಗು, ನೀನು ಇತಿಹಾಸವನ್ನು ಬರೀ ಓದೋದು ಮಾತ್ರ ಅಲ್ಲ, ಚೆನ್ನಾಗಿ ಬೆಳೆದು ದೊಡ್ಡವಳಾಗಿ ಹೊಸ ಇತಿಹಾಸವನ್ನು ಕಟ್ಟಬೇಕು ಎಂದು ಹಾರೈಸಿದರು. ಮಗಳ ಕಣ್ಣಲ್ಲಿ ಆಕಾಶದಗಲ್ಲದ ಕನಸನ್ನು ತುಂಬಿದರು, ಜೀವನಕ್ಕೊಂದು ಅತ್ಯುನ್ನತವಾದಂಥ ಗುರಿಯನ್ನು ಕಲ್ಪಿಸಿಕೊಂಡಿದ್ರು. ಈ ಪತ್ರದ ಪ್ರತಿಯೊಂದು ಸಾಲು ಈ ತರುಣ ವಿಜ್ಞಾನಿಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತು. ಕಾಲ ಉರುಳಿತು, ಶ್ರೀಮತಿ ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿ ಆದರು, ಈ ವಿಜ್ಞಾನಿನ ಉನ್ನತ ಹುದ್ದೆ ಸೇರಿ ಹೆಸರು ಗಳಿಸಿದರು. 1971 ಪಾಕಿಸ್ತಾನದ ಮತ್ತೊಂದು ಆಕ್ರಮಣವಾಯಿತು. ಆಗ ಭಾರತದ ಧೀರ ಪಡೆಗಳು ನುಗ್ಗಿ ಪಾಕಿಸ್ತಾನವನ್ನು ಸೆದೆಬಡದದ್ದಲ್ಲದೆ ಬಾಂಗ್ಲಾದೇಶದ ವಿಮುಕ್ತಿಯನ್ನು ಮಾಡಿತು. ಪೂರ್ವ ಪಾಕಿಸ್ತಾನ ಅಂತಿದ್ದುದು ಸ್ವತಂತ್ರ ದೇಶ ಬಾಂಗ್ಲಾದೇಶ ಆಯಿತು. ಬಂಗಬಂಧು ಮುಜೀಬುರ್ ರೆಹಮಾನ್ ನೇತೃತ್ವದ ಸರ್ಕಾರ ಸ್ಥಾಪನೆ ಆಯಿತು.

0: ಇದಕ್ಕೆ ಕಾರಣೀಭೂತರಾದಂತಹ ಇಂದಿರಾ ಗಾಂಧಿಯವರ ಖ್ಯಾತಿ ಎತ್ತರಕ್ಕೇರ್ತು. ಈ ಘಟನೆಗಳನ್ನ ನೋಡ್ತಿದ್ನಲ್ಲ ವಿಜ್ಞಾನಿ, ಅವನ ತಲೆಯಲ್ಲಿ ಮಿಂಚೊಳಿತು. ಎಲ್ಲ ನಮ್ಮ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿಯವರು ತಮ್ಮ ತಂದೆ ಏನು ಬೆರಳು ಮಾಡಿ ತೋರಿಸಿದ ಗೆರೆಯನ್ನು ದಾಟಿ ಮುಂದೆ ಹೋಗಿದ್ದಾರೆ ಅನ್ನಿಸ್ತು. ತಕ್ಷಣ ಅವನು ಪತ್ರ ಬರೆದ ತರುಣ ವಿಜ್ಞಾನಿ, ಮೇಡಮ್, ನಿಮ್ಮ ತಂದೆ ನಿಮಗೆ ಬಾಲ್ಯದಲ್ಲಿ ಬರೆದ ಪತ್ರಗಳ ಅಭಿಮಾನಿ ನಾನು. ಅದರಲ್ಲೂ ತಾ ಮುಂದೆ ಬೆಳೆದು ಇತಿಹಾಸ ಓದೋದ್ರ ಜೊತೆಗೆ ಇತಿಹಾಸ ಸೃಷ್ಟಿಸಬೇಕು ಅನ್ನೋ ಅಪೇಕ್ಷೆಯನ್ನು ಮೆಚ್ಚಿಕೊಂಡವನು ನಾನು. ಆದರೆ ನೀವು ಅವರ ಅಪೇಕ್ಷೆಯನ್ನು ದಾಟಿ ಮುಂದೆ ಹೋದದ್ದು ಸಂತೋಷ. ತಾವು ಇತಿಹಾಸವನ್ನು ಮಾತ್ರ ಸೃಷ್ಟಿ ಮಾಡಲಿಲ್ಲ, ಹೊಸ ರಾಷ್ಟ್ರವನ್ನು ಸೃಷ್ಟಿಸಿ ಭೂಗೋಲವನ್ನು ಸೃಷ್ಟಿಸಿದ್ದೀರಿ, ಅಭಿನಂದನೆಗಳು. ಒಂದೊಂದು
1: ನಾಟ್ ಓನ್ಲಿ ಕ್ರಿಯೇಟೆಡ್ ಹಿಸ್ಟ್ರಿ ಬಟ್ ಕ್ರಿಯೇಟೆಡ್ ಜಾಗ್ರಫಿ ಆಲ್ಸೋ
0: ಅಂತ ಬರೆದ್ರು ಪತ್ರ. ಆ ವಿಜ್ಞಾನಿ ಹೆಸರು ಡಾಕ್ಟರ್ ಅಬ್ದುಲ್ ಕಲಾಂ. ಮಕ್ಕಳಿದ್ದಾಗ ಬಿತ್ತಿದಂತಹ ಸುಂದರ ಅಪೇಕ್ಷೆಯ ಕನಸುಗಳು ಸುಂದರ ಪಕ್ವ ಫಲಗಳನ್ನೇ ಕೊಡ್ತವೆ, ಸಮಾಜವನ್ನು ವೃದ್ಧಿ ಮಾಡ್ತವೆ. ಮಕ್ಕಳಿಗೆ ನೀನು ಡಾಕ್ಟರ್ ಆಗಪ್ಪ, ದುಡ್ಡು ಗಳಿಸು, ಇಂಜಿನಿಯರ್ ಆಗು, ದುಡ್ಡು ಗಳಿಸು, ರಾಜಕಾರಣಿಯಾಗಿ ದುಡ್ಡು ಮಾಡು, ಮಕ್ಕಳಿಗೆ ತುಂಬಿದ್ರೆ ಅಂಥವರೇ ಆಗ್ತಾರೆ. ದೇಶ ಸೇವೆ ಮಾಡಪ್ಪ, ಚೆನ್ನಾಗಾಗು, ನೀ ಪ್ರಾಮಾಣಿಕವಾಗಿ ಬದುಕು, ಗಳಿಸು, ಪ್ರಾಮಾಣಿಕವಾಗಿ ಗಳಿಸು. ಆದರೆ ಪಕ್ಕದಲ್ಲಿ ಕೂತಂಥವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ಒರೆಸುವಷ್ಟಾದ್ರೂ ಮನುಷ್ಯತ್ವ ಇಟ್ಕೋ ಅಂತ ಮಕ್ಕಳು ಬಾಲ್ಯದಲ್ಲಿ ಹೇಳೋದಾದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ದೊಡ್ಡವರಾಗ್ತಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ.

0: ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ, ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್, ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ ಸಮಾಜ ವಿಜ್ಞಾನಿ ಧಾರವಾಡದ ಡಾಕ್ಟರ್ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಘಟಗಿ ತಾಲೂಕಿನ ಹಳ್ಳಿ, ತಮ್ಮ ಊರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮ ಊರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸು ಮಕ್ಕಳು ಎಲ್ಲರೂ ಸೇರಿ ತಮ್ಮ ಊರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು, ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣ.
0: ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟ್ರೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಆರ್.ಕೆ. ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾಕ್ಟರ್ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ ಜಾಡು ಹಿಂಬಾಲಿಸಿ ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ ಒತ್ತಡ ನಿಭಾಯಿಸಿ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷ ಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟ್ರೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
3: ನನ್ನ ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋ ನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಬಟ್ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
2: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 myGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ, ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಗಾರಕೊಪ್ಪಲಿನ ಕ್ರೀಡಾ

0: ಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 85 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಜಲಧಿ ತೀರದಿ ನಿಂತು
5: ವೀಕ್ಷಿಸಿ ಇಕ್ಕೆಲೆಗಳಲ್ಲಿ
4: ಚಲವೊಂದು ಅಚಲವೊಂದು
5: ಸಮವದು ಅಸಮವಿದು
4: ಕಲೆತಿರ್ಪುವಂತು ಮೇಯ ಅಮೇಯಗಳು ಜಗದಿ
3: ಮಿಲಿತತೆ ಇನೇ ರುಚಿಯೋ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ಧರ್ಮ ಅನ್ನೋದ್ರ ಬಗ್ಗೆ ಹೇಳ್ತಾ, ಯಾವುದು ಕಣ್ಣಿಗೆ ಗೋಚರವಾಗ್ತಿರೋಂಥ ಸತ್ಯ ಇದೆಯೋ ಅದನ್ನು ನಾವು ಸರಿಯಾಗಿ ಸಂಯೋಜಿಸಿಕೊಂಡು ಅರ್ಥ ಮಾಡಿಕೊಂಡ್ರೆ ಅದೇ ನಮ್ಮನ್ನು ಅವ್ಯಾಕೃತ ಆದಿ ತತ್ವಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ವ್ಯಾಕೃತ ಅಂದರೆ ಕಣ್ಣಿಗೆ ಕಾಣೋದನ್ನು ವರ್ಣನೆ ಮಾಡ್ತಾ DVG ಅವರು ಒಂದು ರೀತಿಯ ದ್ವಂದ್ವವನ್ನು ಕಳಸತಿ ಕೊಟ್ಟಿದ್ರು. ಅದೇನು? ವಕ್ರ ರುಜು, ಅಂದರೆ ಸೊಟ್ಟಿಗಿರೋದೊಂದು ನೆಟ್ಟಿಗಿರೋದೊಂದು ಅಂತ. ಸೊ ಇದು ಎರಡು ಒಂದು ಸ್ಪೆಕ್ಟ್ರಮ್ ಅಂದ್ಕೊಂಡ್ರೆ 2 ends of the spectrum, ಆ ಕಡೆ ಒಂದು ತುದಿ, ಈ ಕಡೆ ಒಂದು ತುದಿ, ವಕ್ರ ರುಜು. ಹಾಗೆ ಮುಂದಿನ ಮುಕ್ತಕಗಳಲ್ಲಿ ಈ ಪ್ರಪಂಚದಲ್ಲಿ ನಾವು ಕಾಣುವಂಥ ದ್ವಂದ್ವಗಳನ್ನು ಸುಂದರವಾಗಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ವರ್ಣಿಸ್ತಾರೆ. ಸೊ ಇಲ್ಲಿ ಕೊಡ್ತಾ ಇರುವಂಥ ಉದಾಹರಣೆ ಕೂಡ ಬಹಳ ಸಮಂಜಸ ಮತ್ತು ಸುಂದರ. ಅವ್ರು ಹೇಳ್ತಾರೆ, ಜಲಧಿ ತೀರದಿ ನಿಂತು ಇಕ್ಕೆಲೆಗಳಲ್ಲಿ ವೀಕ್ಷಿಸಿದಾಗ, ಅಂದರೆ ನಾವು ಸಮುದ್ರದ ಒಂದು ತಟಕ್ಕೆ ಹೋಗಿದ್ದೀವಿ, ಅಲ್ಲಿ ನಾವು ನಿಂತಿದ್ದೀವಿ, ನಿಂತು ಆಚೆ ಈಚೆ ನಾವು ನೋಡೋಣ, ಎಡಗಡೆ ಬಲಗಡೆ ನೋಡಿದಾಗ ಒಂದು ಕಡೆ ಸಮುದ್ರ ಕಾಣಿಸುತ್ತೆ, ಒಂದು ಕಡೆ ಭೂಮಿ ಕಾಣಿಸುತ್ತೆ. ಇಕ್ಕೆಲೆಗಳಲ್ಲಿ ನಾವು ನೋಡಿದಾಗ ಒಂದು ಕಡೆ ಭೂಮಿಯಲ್ಲಿ ಅಲೆಗಳೇನು ಕಾಣಿಸ್ತಾ ಇಲ್ಲ, ಭೂಮಿ ಸ್ಥಿರವಾಗಿ ನಿಂತಿದೆ, ಸಮುದ್ರದಲ್ಲಿ ಅಲೆಗಳು ಕಾಣಿಸ್ತಾ ಇದೆ, ಅದು ಚಲಿಸ್ತಾ ಇದೆಯೇನೋ ಅಂತ ಅನಿಸುತ್ತೆ, ಇದು ಅಚಲ ಅಂತ ಅನಿಸುತ್ತೆ. ಸೊ ಹಾಗೆ ದ್ವಂದ್ವ ಒಂದು ಚಲನೆ ಇರೋವಂಥದ್ದು, ಇನ್ನೊಂದು ಚಲನೆ ಇಲ್ಲದೇ ಇರೋವಂಥದ್ದು. ಒಂದು ಸಮತಟ್ಟಾಗಿ ಸೀ ಲೆವೆಲ್ ಅಂತ ನಾವು ಕರಿತೀವಿ ವಿಜ್ಞಾನದ ಭಾಷೆಯಲ್ಲಿ, ಸೀ ಲೆವೆಲ್ ಮೀನ್ ಸೀ ಲೆವೆಲ್ ಅನ್ನೋಂಥ ಒಂದು ಪದವನ್ನು ಉಪಯೋಗಿಸಿ. ಈಗ ಉದಾಹರಣೆಗೆ ಮೈಸೂರು ಎಷ್ಟು ಎತ್ತರದಲ್ಲಿದೆ ಅಂತ ನಾವು ವರ್ಣನೆ ಮಾಡಬೇಕಾದ್ರೆ ಆ ವರ್ಣನೆಗೆ ನಾವು ತಗೊಳ್ಳೋವಂಥ ಒಂದು ಬೇಸ್ ಅದು ಮೀನ್ ಸೀ ಲೆವೆಲ್. ಎವರೆಸ್ಟ್ ಪ್ರಪಂಚದಲ್ಲೇ ಅತಿ ಉನ್ನತವಾದಂಥ ಶಿಖರ ಅಂತ ಯಾಕೆ ಹೇಳ್ತೀವಿ? ಮೀನ್ ಸೀ ಲೆವೆಲ್ಲಿಂದ ಅದು ಇಷ್ಟೆತ್ತರದಲ್ಲಿದೆ, ಅದಕ್ಕೋಸ್ಕರ ಅದೇ ಹೈಯೆಸ್ಟು ಅಂತ ಹೇಳ್ತೀವಿ. ಸೊ ಆ ಎಲಿವೇಷನ್ನ ವರ್ಣನೆ ಮಾಡಬೇಕಾದ್ರೆ ಮೀನ್ ಸೀ ಲೆವೆಲ್ ಅನ್ನೋದನ್ನು ನಾವು ಉಪಯೋಗಿಸ್ತೀವಿ. ಅದರ ಅರ್ಥ ಏನು? ಅದು ಸಮವಾಗಿದೆ. ಆ ಸಮತೆಯನ್ನು ನಾವು ರೆಫರೆನ್ಸ್ ಆಗಿ ತಗೊಂಡು ಬೇರೆದನ್ನೆಲ್ಲ ಅಳಿತೀವಿ. ಬೇರೆದೆಲ್ಲ ಏನು ಹಾಗಾದರೆ ಅದು ಅಸಮ. ಕೆಲವು ಅದೇ ಮಟ್ಟದಲ್ಲೇ ಇದೆ. ಈಗ ಮಂಗಳೂರನ್ನು ತಗೊಂಡ್ರೆ ಅದು ಸಮುದ್ರದ ಮಟ್ಟದಲ್ಲೇ ಇದೆ ಅದು, ಯಾಕೆ ಅಲ್ಲೇ ಶೋರ್, ಅಲ್ಲೇ ಸೀ ಶೋರ್ ಇದೆ ಅಲ್ವಾ, ಅದು ಸಮುದ್ರದ ಮಟ್ಟದಲ್ಲೇ ಇದೆ. ಬೆಂಗಳೂರನ್ನು ತಗೊಂಡ್ರೆ ಅದು 300 ಸಮುದ್ರದ ಮಟ್ಟಕ್ಕಿಂತ ಮೇಲಿದೆ. ಹಿಮಾಲಯವನ್ನು ತಗೊಂಡ್ರೆ ಅಲ್ಲಿ ಎಷ್ಟೋ 1000 ಅಡಿಗಳ ಎವರೆಸ್ಟ್ ಪರ್ವತ 26,000 ಅಡಿಗಳು ಎತ್ತರದ

ಇಲ್ಲಿದೆ. ಸೊ ಅಲ್ಲಿ ಸಮ, ಇಲ್ಲಿ ಅಸಮ. ಸೊ ಒಂದು ಸಮ, ಒಂದು ಅಸಮ, ಒಂದು ಚಲ, ಇನ್ನೊಂದು ಅಚಲ. ಸೊ ಈ ತರಹದ ಒಂದು ದ್ವಂದ್ವ ನಾವು ಸಮುದ್ರದ ತಟದಲ್ಲಿ ನಿಂತು ಆಚೆ ಈಚೆ ನೋಡಿದಾಗ, ಇಕ್ಕೆಲೆಗಳಲ್ಲಿ ನೋಡಿದಾಗ ನಮಗೆ ಕಾಣಿಸುತ್ತೆ. ಅದನ್ನೇ ಇವಾಗ ಪೆನೆನ್ಸುಲಾ ಅಂತೀವಿ, ಅಂದರೆ ಮೂರೂ ಕಡೆ ನಮಗೆ ಸಮುದ್ರ ಇರುವಂಥ ಜಾಗ. ಈಗ ಕನ್ಯಾಕುಮಾರಿಗೆ ಹೋದ್ವಿ ಅನ್ಕೋಣ, ಕನ್ಯಾಕುಮಾರಿಗೆ ಹೋದಾಗ ಮೂರೂ ಕಡೆ ಸಮುದ್ರನೇ, ಒಂದು ಕಡೆ ಮಾತ್ರ ಭೂಮಿ. ಎಡಗಡೆ ನೋಡಿದ್ರು ಸಮುದ್ರ, ನೇರ ನೋಡಿದ್ರು ಸಮುದ್ರ, ಬಲಗಡೆ ನೋಡಿದ್ರು ಸಮುದ್ರ, ಹಿಂದೆ ಮಾತ್ರ ಭೂಮಿ, ಹೌದಲ್ವಾ? ಆದರೆ ನಾನು ಯಾವುದೋ ಒಂದು ದ್ವೀಪಕ್ಕೆ ಹೋದೆ ಅನ್ಕೊಳ್ಳೋಣ, ಆ ದ್ವೀಪಕ್ಕೆ ಹೋದಾಗ ಸುತ್ತೂರು ಎಲ್ಲಿ ನೋಡಿದ್ರು ನನಗೆ ಸಮುದ್ರ, ಒಂದು ಕಡೆ ಮಾತ್ರ ಭೂಮಿ. ಸೊ ಹಾಗೆ ಈ ಚಲ ಅಚಲಗಳು ಅಥವಾ ಸಮ ಅಸಮಗಳು ಕಲೆ ತಿರ್ಪುವಂತು ಹೇಗೆ ನಮಗೆ, ಅಂದರೆ ನಾವು ಒಬ್ಬ ವ್ಯಕ್ತಿ ನಿಂತು ಆಚೆ ಈಚೆ ನೋಡ್ತಾ ಇದ್ದಾಗ ಸಮುದ್ರ ಮತ್ತು ಭೂಮಿಯನ್ನು, ಸಮ ಅಸಮ ಚಲ ಅಚಲಗಳು ಏಕಕಾಲಕ್ಕೆ ಕಾಣಿಸುತ್ತವೋ, ಮಿಶ್ರಿತವಾದಂತೆ ಕಾಣಿಸುತ್ತವೋ, ಹಾಗೆಯೇ ಜಗತ್ತು ಚಲ ಅಚಲಗಳು ಇರ್ತವೆ. ಮೇಯ ಅಮೇಯಗಳು, ಮೇಯ ಅಂತಂದರೆ ಯಾವುದನ್ನು ನಾವು ಮೆಷರ್ ಮಾಡಬಹುದು, ಯಾವುದನ್ನು ಅಳಿಯಬಹುದು ಅವು, ಮತ್ತೆ ಯಾವುದನ್ನು ಅಳಿಯೋದಕ್ಕೆ ಸಾಧ್ಯವಿಲ್ವೋ ಅವು. ಸೊ ಇವೆರಡೂ ಕೂಡ ಸಮ ಅಸಮಗಳ ರೀತಿಯಲ್ಲಿ ಮೇಯ ಅಮೇಯಗಳು ಸೇರಿಕೊಂಡಿರುತ್ತೆ ಅಂತ. ಅಲ್ಲಿ ಸ್ವಾರಸ್ಯ ಏನಂದರೆ, ಈ ಥರದ ಮಿಶ್ರಣ ಇರೋದ್ರಿಂದಲೇ ಜಗತ್ತಿಗೆ ರುಚಿ ಅಂತ. ಜಗತ್ತಿನಲ್ಲಿ ಸ್ವಾರಸ್ಯ ಬರೋಂಥದ್ದು ಈ ಥರದ ರುಚಿ ಇದ್ದಾಗಲೇ, ಈ ಥರದ ಒಂದು ವೇರಿಯೇಷನ್ ಇದ್ದಾಗಲೇ. ವೇರಿಯೇಷನ್ನೇ ಇಲ್ಲ ಅಂತಂದರೆ ಅದರಲ್ಲಿ ಏನು ಸ್ವಾರಸ್ಯನೇ ಇಲ್ಲ. ಸೊ ಮಿಲಿತತೆ ಇರೋದ್ರಿಂದಲೇ ಪ್ರಪಂಚದಲ್ಲಿ ರುಚಿ ಇರೋದು ಅಂತ. ಸೊ ನಾವು ಈಗ ಅಡುಗೆ ಮಾಡಬೇಕಾದ್ರೂ ಕೂಡ ಹಾಗೆ ಅಲ್ವಾ? ಒಂದೊಂದು ಇವಾಗ ನಾವು ಸಾಂಬಾರ್ಗೆ ಅಥವಾ ಸಾರಿಗೆ ಕೆಲವು ಮಿಶ್ರಣಗಳನ್ನು ಹಾಕ್ತೀವಿ, ಅದಕ್ಕೆ ಒಂದು ರೀತಿಯ ರುಚಿ ಕೊಟ್ಟಿರುತ್ತದು. ಅದ್ರ ಜೊತೆಗೆ ನಾವು ಉಪ್ಪಿನಕಾಯಿನೋ ಏನೋ ನಾವು ನಂಚ್ಕೋತೀವಿ, ಅದಾದ ನಂತರ ಮೊಸರನ್ನ ತಿಂತೀವಿ. ಈಗ ಸಾರಿನ ರುಚಿ ಬೇರೆ, ಹುಳಿಯ ರುಚಿ ಬೇರೆ, ಮೊಸರನ್ನದ ರುಚಿ ಬೇರೆ, ಆದರೆ ಎಲ್ಲವೂ ಅಡುಗೆಯೇ. ಅಲ್ಲೊಂದು ಎಲೆ ಕೊನೆಯಲ್ಲಿ ಉಪ್ಪು ಹಾಕಿರ್ತೀವಿ, ಆ ಉಪ್ಪು ಬೇಕಾದಾಗ ಉಪ್ಪನ್ನು ಸ್ವಲ್ಪ ಎಕ್ಸ್ಟ್ರಾ ಕಲಿಸ್ಕೋತೀವಿ. ಯಾಕೆ? ಅದಕ್ಕೊಂದು ರುಚಿ ಬರ್ತಾ ಇದೆ. ಆ ರುಚಿಯಲ್ಲಿ ವ್ಯತ್ಯಾಸಗಳಿಲ್ಲ ಅಂತಂದರೆ ಈ ವೈವಿಧ್ಯತೆ ಇರೋದೇ ಇಲ್ಲ. ಸೊ ವೈವಿಧ್ಯತೆ ಇರೋದರಿಂದಲೇ ರುಚಿ. ಅದು ಬೇರೆ ಎಲ್ಲೋ ಇದ್ದರೆ ನನಗೇನು ಪ್ರಯೋಜನ ಆಗಲ್ಲ. ಎಲ್ಲಿರಬೇಕು? ನನ್ನ ಎಲೆಯಲ್ಲಿರಬೇಕು, ನನ್ನ ಜೀವನದಲ್ಲಿರಬೇಕು. ನಾನು ಆ ತಟದಲ್ಲಿ ನಿಂತು ಆ ಕಡೆ ಚಲ, ಈ ಕಡೆ ಅಚಲ, ಆ ಕಡೆ ಸಮ, ಈ ಕಡೆ ಅಸಮ, ಇದನ್ನು ನಾನು ನೋಡೋ ಹಂಗಿರಬೇಕು. ಮೇಯ ಅಮೇಯಗಳನ್ನು ನಾನು ಅನುಭವಿಸೋ ಹಂಗಿರಬೇಕು. ಆಗ ನನಗೆ ಊಟ ಮಾಡಿದ್ದಕ್ಕೂ ಒಂದು ಆ ವಾ ಚೆನ್ನಾಗಿತ್ತಪ್ಪ ಇವತ್ತು ಊಟ ಅಂತ ನನಗೆ ಸರಿಯಾಗಿ ಗೊತ್ತಾಗುತ್ತೆ. ಅದೇನೇ ಏನೋ ಧ್ಯಾನದಲ್ಲಿ ಉಪ್ಪು ಹಾಕಬೇಕಾದ್ರೆ ಅಡುಗೆ ಮಾಡೋರು ಎರಡು ಸರ್ತಿ ಉಪ್ಪು ಹಾಕ್ಬಿಟ್ಟಿದ್ರು ಅಂತ ಅನ್ಕೋಣ, ಹಾಗದು ರುಚಿಸಲ್ಲ ನಮಗೆ. ಯಾಕೆ? ಅದರಲ್ಲಿ ಹೊಂದಾಣಿಕೆ ಸರಿ ಇಲ್ಲ. ಸೊ ಆ ಹೊಂದಾಣಿಕೆ ಸರಿ ಹೋಗಬೇಕಾದ್ರೆ ಅಡುಗೆಯವರಿಗೆ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರು ಏನೋ ಒಂದು ರಿಪೇರಿ ಮಾಡ್ತಾರೆ, ಬಹುಶಃ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಇನ್ನೊಂದು ಸ್ವಲ್ಪ ತರಕಾರಿ ಹಾಕಿ ಮತ್ತೆ ಬೇಯಿಸ್ತಾರೆ. ಸೊ ಓವರಾಲ್ ಟೋಟಲ್ ರುಚಿ ಸರಿ ಹೋಗುತ್ತೆ. ಸುಲಭದ ಉದಾಹರಣೆ ಅಂದರೆ ಉಪ್ಪು ಹಾಕಿದ್ದು ಮರ್ತು ಹೋಗಿದೆ ಅಂತ ಅಂದ್ಕೊಳ್ಳೋಣ, ಅವಾಗೇನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಹಾಗೆ ಆ ಥರದ ಸಮನ್ವಯತೆಯನ್ನು ಹುಡುಕೊಳ್ಳೋವಂಥದ್ದು ಒಂದು ರುಚಿ ಇದೆ ಅಂತ ನಾವು ತಿಳ್ಕೋಬೇಕು. ಆ ರುಚಿ ಬರ್ತಾ ಇರೋದು ವೈವಿಧ್ಯತೆಯಿಂದ ಅನ್ನೋದನ್ನು ತಿಳ್ಕೋಬೇಕು. ಆ ವೈವಿಧ್ಯತೆಯ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಅದರಲ್ಲಿ ಒಂದು ಸಮನ್ವಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ರುಚಿಸಿದ ರೀತಿಯಲ್ಲಿ ನಾವು ಅಡುಗೆಯನ್ನು ನಾವು ಮಾಡ್ಕೊಳ್ತೀವಿ. ಹಾಗೆ ಜಗತ್ತನ್ನು ಕೂಡ ಈ ದೃಷ್ಟಿಕೋನದಿಂದ ನೋಡುವಂಥದ್ದು ಧರ್ಮ. ಆ ಥರದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಂಡು ನಾವು ಅದರಲ್ಲಿ ಒಂದಾಗುವಂಥದ್ದು ಅದು ಧರ್ಮ. ಆ ದೃಷ್ಟಿಕೋನ ಬಹಳ ಮುಖ್ಯ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು. ಇದು ಪ್ರಪಂಚದಲ್ಲಿ ಇರುವಂಥ ದೊಡ್ಡ ದೊಡ್ಡ ವಸ್ತುಗಳನ್ನು, ದೊಡ್ಡ ದೊಡ್ಡ ವಿಚಾರಗಳನ್ನು ಮುಂದೆ ಉದಾಹರಣೆ ಕೊಡ್ತಾರೆ, ಆದರೆ ಅದನ್ನು ನಾವು ಜೀವನಕ್ಕೆ ಅನ್ವಯ ಮಾಡಿಕೊಂಡಾಗ ನಾವು ವ್ಯಕ್ತಿಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ, ಸಂಸ್ಥೆಗಳ ಜೊತೆ ವ್ಯವಹರಿಸ್ತಾ ಇರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಯೂ ಬೇರೆ ಥರ ಇರ್ತಾನೆ, ಪ್ರತಿಯೊಂದು ಸಂಸ್ಥೆಯೂ ಬೇರೆ. ಸೊ ಆ ವೈವಿಧ್ಯತೆ ಎಷ್ಟೋ ಸರ್ತಿ ನಮಗೆ ಯಾಕೋ ಸರಿ ಇಲ್ಲಪ್ಪ ಅಂತ ಅನಿಸುತ್ತೆ, ಅದು ಸ್ವಾಭಾವಿಕವಾಗಿ ಆ ಥರ ಆಗುತ್ತೆ. ಆದರೆ ಆ ಥರದ ಮಿಲಿತತೆ, ಅದು ಇದು ಒಳ್ಳೆಯದು ಕೆಟ್ಟದ್ದು, ವಕ್ರ ರುಜು
ಚಲ ಅಚಲ ಸಮ ಅಸಮ ಇವೆಲ್ಲವೂ

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಮತೆಯ ಮಳೆಯಲ್ಲಿ ಬಾಲ್ಯದ ಆಟ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಬದುಕಿನ ಪುಸ್ತಕದಲ್ಲಿ ಎಷ್ಟೋ ಪುಟಗಳನ್ನು ತಿರುಗಿಸಿದರೂ ಮತ್ತೆ ಮತ್ತೆ ಓದಲು ಮನಸ್ಸು ಹಾತೊರೆಯುವ ಪುಟ ಹೊಂದಿದ್ದರೆ ಅದು ನಮ್ಮ ಬಾಲ್ಯದ ಪುಟ. ಜೀವನದಲ್ಲಿ ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಕಳೆದುಕೊಂಡರೆ ಸ್ವಲ್ಪ ಮಟ್ಟಿಗೆ ಮರಳಿ ಪಡೆಯಬಹುದು. ಆದರೆ ಬಾಲ್ಯವನ್ನು ಮಾತ್ರ ಯಾವ ಬೆಲೆಗೆ ಬೇಕಾದರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದಲೇ ಬಾಲ್ಯದ ನೆನಪುಗಳು ಮನುಷ್ಯನ ಬದುಕಿನ ಅತ್ಯಂತ ಅಮೂಲ್ಯ ಸಂಪತ್ತು. ಅವು ನೆನಪಾದಾಗ ಮನಸ್ಸು ಅಕ್ಕಿಯಂತೆ ಹಿಂದಕ್ಕೆ ಹಾರುತ್ತದೆ. ವಯಸ್ಸು ಎಷ್ಟೇ ಹೆಚ್ಚಾದರೂ ಬಾಲ್ಯ ಮಾತ್ರ ಎಂದಿಗೂ ಮುಪ್ಪಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಬಾಲ್ಯವೆಂಬುದು ಒಂದು ಸುವರ್ಣಯುಗ. ಕೆಲವರ ಬಾಲ್ಯ ನಗರಗಳ ಗಿಜುಗುಡುವ ಪ್ರದೇಶಗಳಲ್ಲಿ ಕಳೆದಿರಬಹುದು. ಆದರೆ ನಮ್ಮಂತಹ ಅದೆಷ್ಟೋ ಜನರ ಬಾಲ್ಯ ಹಳ್ಳಿಯ ಹಸಿರು ಮಡಿಲಲ್ಲಿ ಹರಳಿತ್ತು. ಆ ಬಾಲ್ಯಕ್ಕೆ ಗೋಡೆಗಳಿರಲಿಲ್ಲ, ಬಾಗಿಲುಗಳು ಇರಲಿಲ್ಲ, ಕಾಲದ ಕಟ್ಟಳೆಗಳಿರಲಿಲ್ಲ. ಹೊಲವೇ ನಮ್ಮ ಆಟದ ಮೈದಾನ, ಹಳ್ಳವೇ ನಮ್ಮ ಈಜುಕೊಳ, ದೇವಸ್ಥಾನದ ಅಂಗಳವೇ ನಮ್ಮ ಸಭಾಂಗಣ, ಶಾಲೆಯ ಮೈದಾನವೇ ನಮ್ಮ ಹಾಡೊಂಬಲ. ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡರೆ ಮೊದಲು ನೆನಪಾಗುವುದು ಆಟಗಳು. ಲಗೋರಿ, ಚಿನ್ನಿದಾಂಡು, ಬುಗರಿ, ಇಷ್ಟಾಪ್, ಇದು ನಮ್ಮ ಬಾಲ್ಯದ ಉಸಿರಾಗಿದ್ದವು. ವಯಸ್ಸು ಸ್ವಲ್ಪ ಹೆಚ್ಚಾದಂತೆ ಆಟ್ಯ ಪಾಠ್ಯ, ಸರಗೇರಿ, ಕುಸ್ತಿ ನಮ್ಮ ಬದುಕಿನ ಭಾಗವಾದವು. ಈ ಆಟಗಳು ದೇಹವನ್ನು ಗಟ್ಟಿಗೊಳಿಸಿದವು, ಮನಸ್ಸನ್ನು ಧೈರ್ಯಶಾಲಿಯನ್ನಾಗಿಸಿದವು. ಗೆಲುವು ಸೋಲು ಎರಡನ್ನು ಸಮಾನವಾಗಿ ಸ್ವೀಕರಿಸುವ ಗುಣವನ್ನು ಕಲಿಸಿದವು. ನಮ್ಮೂರು ತೊದಲ ಬಾಗಿಲ, ಹಳ್ಳದ ಹುಲ್ಲುಗಾವಲು, ನಮ್ಮ ಶಾಲೆಯ ವಿಶಾಲ ಮೈದಾನ, ಲಕ್ಷ್ಮೀದೇವಿ ದೇವಾಲಯದ ಅಂಗಳ, ವಿಠಲ ಮಂದಿರದ ಪ್ರಾಂಗಣ, ಇವುಗಳೇ ನಮ್ಮ ಕ್ರೀಡಾಂಗಣಗಳು. ಇಂದು ಮಕ್ಕಳಿಗೆ ಕೃತಕ ಹುಲ್ಲಿನ ಮೈದಾನಗಳಿರಬಹುದು, ನಮಗೆ ಪ್ರಕೃತಿಯೇ ಕ್ರೀಡಾಂಗಣವಾಗಿತ್ತು. ಗೋಲಿಗುಂಡ ನನ್ನ ಅಚ್ಚುಮೆಚ್ಚಿನ ಆಟ. ನನಗಿಂತ ಹಿರಿಯನಾಗಿದ್ದ ರಸೂಲ್ ಭಯ್ಯನನ್ನು ಒಂದು ದಿನ ಗೋಲಿಗುಂಡದಲ್ಲಿ ಸೋಲಿಸಿದಾಗ ನನಗೆ ಆದ ಸಂಭ್ರಮವನ್ನು ಹಿಂದಿಗೂ ಮರೆಯಲಾರೆ. ಅದು ನನ್ನ ಜೀವನದ ಮೊದಲ ವಿಜಯೋತ್ಸವವಾಗಿತ್ತು. ಬಾಲ್ಯದ ಗೆಲುವುಗಳಿಗೆ ಬಹುಮಾನ ಇರಲಿಲ್ಲ, ಆದರೆ ಆನಂದ ಮಾತ್ರ ಅಪಾರವಾಗಿತ್ತು. ಮಳೆ ಬಂದರೆ ಸಾಕು, ಆಕಾಶವೇ ನಮ್ಮನ್ನು ಕರೆಯುತ್ತಿರುವಂತೆ ಅನಿಸುತ್ತಿತ್ತು. ಮಳೆಯಲ್ಲೇ ನೆನೆದು ಆಟವಾಡುತ್ತಿದ್ದೆವು. ಮನೆಗೆ ಬಂದಾಗ ತಾಯಿಯ ಬೈಗುಳ ತಪ್ಪುತ್ತಿರಲಿಲ್ಲ, ಆದರೆ ಆ ಬೈಗುಳದಲ್ಲೂ ಮಮತೆಯ ಮಳೆಯೇ ಸುರಿಯುತ್ತಿತ್ತು. ಮಳೆ ನಿಂತ ನಂತರ ಮನೆಯ ಮುಂದೆ ಹರಿಯುವ ನೀರಿನಲ್ಲಿ ಕಾಗದದ ದೋಣಿಗಳನ್ನು ಬಿಡುತ್ತಿದ್ದೆವು. ಅವು ನೀರಿನೊಂದಿಗೆ ಎಷ್ಟು ದೂರ ಸಾಗುತ್ತವೆ ಎಂದು ಓಡುತ್ತಾ ನೋಡುತ್ತಿದ್ದೆವು. ಆ ದೋಣಿಗಳ ಜೊತೆ ನಮ್ಮ ಕನಸುಗಳು ತೇಲುತ್ತಿದ್ದವು. ನೆನೆದು ಮನೆಗೆ ಬಂದಾಗ ಅಜ್ಜಿ ತನ್ನ ಸೆರಗಿನಿಂದ ನಮ್ಮ ತಲೆ ಒರೆಸುತ್ತಿದ್ದಳು. ಆ ಸೆರಗಿನ ಉಷ್ಣದಲ್ಲಿ ತಾಯಿತನದ ಪರಿಮಳವಿತ್ತು. ಇಂದು ದುಬಾರಿ ಬಟ್ಟೆಗಳು, ಮೃದುವಾದ ಟವೆಲ್ಗಳು ಸಿಗುತ್ತವೆ. ಆದರೆ ಅಜ್ಜಿಯ ಸೆರಗಿನ ಆ ಬೆಚ್ಚಗಿನ ಪ್ರೀತಿಯನ್ನು ಯಾವ ಅಂಗಡಿಯಲ್ಲೂ ಖರೀದಿಸಲು ಸಾಧ್ಯವಿಲ್ಲ. ಆ ನೆನಪು ಬಂದಾಗ ಇಂದಿಗೂ ಮೈ ರೋಮಾಂಚನಗೊಳ್ಳುತ್ತದೆ. ಹಬ್ಬಗಳು ನಮ್ಮ ಬಾಲ್ಯದ ಸಂಭ್ರಮದ ಮತ್ತೊಂದು ಹೆಸರು. ಮಣ್ಣೆತ್ತಿನ ಹಬ್ಬ ಬಂದರೆ ನಾವು ಮಣ್ಣಿನಿಂದ ಪುಟ್ಟ ಎತ್ತುಗಳನ್ನು ಮಾಡುತ್ತಿದ್ದೆವು. ಅವುಗಳನ್ನು ತಾಯಿಯವರೆಗೆ ಪೂಜೆಗೆ ಕೊಡುತ್ತಿದ್ದೆವು. ಮರುದಿನ ಮನೆ ಮನೆಗೆ ತೆರಳಿ ಎಂಟೆತ್ತಿನಲ್ಲಿ ಒಂದು ಕುಂಟೆತ್ತು ಬಂದಿದೆ ಎಂದು ಜೋಳ, ಗೋಧಿ,

0: ಅಂಗಡಿಗೆ ಕೊಟ್ಟು ಬಂದ ಹಣದಿಂದ ಚುರುಮುರಿ, ಬಟಾಣಿ, ಬೆಲ್ಲ, ಸಕ್ಕರೆ, ಶೇಂಗಾ, ಕುಂಕುಮ, ಅರಿಶಿಣ, ವಿಭೂತಿ ಖರೀದಿಸುತ್ತಿದ್ದೆವು. ನಂತರ ಹಳ್ಳದ ದಂಡೆಯಲ್ಲಿ ಮಣ್ಣಿನ ಎತ್ತುಗಳಿಗೆ ಪೂಜೆ ಮಾಡಿ ಊರಿನ ಸುಭಿಕ್ಷೆಗಾಗಿ ಪ್ರಾರ್ಥಿಸಿ ನೀರಿಗೆ ಬಿಡುತ್ತಿದ್ದೆವು. ನಮ್ಮ ಆಟಗಳಲ್ಲಿಯೂ ಪ್ರಕೃತಿ ಆರಾಧನೆ ಅಡಗಿತ್ತು. ದೀಪಾವಳಿಗೆ ಆಕಾಶ ಬುಟ್ಟಿಗಳನ್ನು ನಾವೇ ತಯಾರಿಸುತ್ತಿದ್ದೆವು. ದಸರೆಯ ಬನ್ನಿ ಹಬ್ಬದಲ್ಲಿ ಬನ್ನಿ ಬಂಗಾರಿ ಎಂದು ಮನೆ ಮನೆಗೆ ತೆರಳಿ ಹಿರಿಯರ ಆಶೀರ್ವಾದ ಪಡೆಯುತ್ತಿದ್ದೆವು. ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಹಂಚುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತಾಡೋಣ ಎಂದು ಸ್ನೇಹದ ಬೀಜ ಬಿತ್ತುತ್ತಿದ್ದೆವು. ಹಬ್ಬಗಳು ಸಂಬಂಧಗಳನ್ನು ಗಟ್ಟಿಗೊಳಿಸುವ ಸಂಸ್ಕಾರಗಳಾಗಿದ್ದವು. ನಮ್ಮ ಊರಲ್ಲಿ ಹುರುಸು ಬಂದರೆ ಎಲ್ಲರೂ ಒಂದೇ ಮನಸ್ಸಿನಿಂದ ಭಾಗವಹಿಸುತ್ತಿದ್ದೆವು. ಆಲಾಯಿ ದೇವರಿಗೆ ತಾಯಿ ಮಾಡುತ್ತಿದ್ದ ಚವಂಗಿ ಅರ್ಪಿಸುತ್ತಿದ್ದೆವು. ಮೊಹರಂನಲ್ಲಿ ಫಕೀರರ ವೇಷ ಧರಿಸುತ್ತಿದ್ದೆವು. ಧರ್ಮ ಬೇರೆ ಬೇರೆ ಇದ್ದರೂ ಹಬ್ಬಗಳು ಎಲ್ಲರದಾಗಿದ್ದವು. ಇದೇ ನಮ್ಮ ಹಳ್ಳಿಯ ದೊಡ್ಡ ಶ್ರೀಮಂತಿಕೆ. ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಮ್ಮ ಗುರುಗಳು ಲೇಜಿಂಗ್ ಮತ್ತು ಡೆಂಬೆಲ್ಸ್ ಕಲಿಸಿದರು. ನಂತರ ನಮ್ಮನ್ನು ಚಿಕ್ಕಪಡಸಲಿಗೆ ಕ್ರೀಡಾ ಸ್ಪರ್ಧೆಗೆ ಕರೆದುಕೊಂಡು ಹೋದರು. ಅಲ್ಲಿ ನಾವು ಪ್ರಥಮ ಬಹುಮಾನ ಪಡೆದ ಕ್ಷಣ ಇಂದಿಗೂ ನನ್ನ ಜೀವನದ ಹೆಮ್ಮೆಯ ನೆನಪುಗಳಲ್ಲಿ ಒಂದು. ಗುರುಗಳ ಪ್ರೋತ್ಸಾಹವೇ ಮಕ್ಕಳ ಬದುಕಿನ ಮೊದಲ ಪ್ರಶಸ್ತಿ ಎಂಬುದನ್ನು ಆಗ ತಿಳಿಯದಿದ್ದರು. ಇಂದು ಅದರ ಅರ್ಥ ಸ್ಪಷ್ಟವಾಗಿದೆ. ನನ್ನ ಬಾಲ್ಯದ ಮತ್ತೊಂದು ದೊಡ್ಡ ಆಕರ್ಷಣೆ ನಾಟಕಗಳು, ಜಾತ್ರೆ, ಹುರುಸು, ಉತ್ಸವ ಬಂದರೆ ಊರೇ ರಂಗಮಂದಿರವಾಗುತ್ತಿತ್ತು. ಕೆಲವೊಮ್ಮೆ ಜಮಖಂಡಿಯ ಅಪ್ಪಲಾಲ ನದಾಪ ತಂಡದವರ ಶ್ರೀಕೃಷ್ಣ ಪಾರಿಜಾತ ತಂಡ ಮತ್ತೆ ಕೆಲವೊಮ್ಮೆ ಮಧುರಖಂಡಿಯ ಹೇಮರೆಡ್ಡಿ ಮಲ್ಲಮ್ಮ ಬಯಲಾಟ ತಂಡ ಬರುತ್ತಿತ್ತು. ನಮ್ಮ ತಂದೆಯವರು ಊರ ಜಾತ್ರೆ ಸಂದರ್ಭದಲ್ಲಿ ಗೆಳೆಯರ ತಂಡದೊಂದಿಗೆ ಸಾಮಾಜಿಕ ನಾಟಕಗಳಲ್ಲಿ ಪಾತ್ರ ಮಾಡುತ್ತಿದ್ದರು. ಮರುದಿನ ನಾವು ಮಕ್ಕಳು ಅವರ ಸಂಭಾಷಣೆಗಳನ್ನು ಅನುಕರಿಸುತ್ತಾ ಮನೆಯ ಅಂಗಳದಲ್ಲೇ ನಾಟಕವಾಡುತ್ತಿದ್ದೆವು. ಕಲೆಯ ಮೊದಲ ಪಾಠ ನಮಗೆ ಶಾಲೆಯಲ್ಲಿ ಅಲ್ಲ, ಊರಿನ ರಂಗಭೂಮಿಯಲ್ಲೇ ಸಿಕ್ಕಿತು. ಇಂದು ಕಾಲ ಬಹಳ ಬದಲಾಗಿದೆ. ಮಕ್ಕಳ ಕೈಯಲ್ಲಿ ಗೋಲಿಗುಂಡಗಳಿಲ್ಲ, ಮೊಬೈಲ್ಗಳಿವೆ, ಹಳ್ಳದ ದಂಡೆಯಲ್ಲಿ ಕಾಗದದ ದೋಣಿಗಳಿಲ್ಲ, ಮೊಬೈಲ್ ಪರದೆಯಲ್ಲೇ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವಿಕೆ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾರಣೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ ಜಯ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳನ್ನು ತ್ವರಿತವಾಗಿ ನಡೆಸುವುದು ಅತ್ಯಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ಕುರಿತು ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಇಲಾಖೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸಿ ಕರಡು ಪ್ರಸ್ತಾವನೆಯನ್ನು ಕಳೆದ ರಾತ್ರಿ ತಡವಾಗಿ ಸಲ್ಲಿಸಿವೆ ಎಂದು ಅವರು ಹೇಳಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವಂತಹ ಈ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸಚಿವರಾದ

0: ಬಿಪಿನ್ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೋ ಮತ್ತು ಲೇಹ್ ಲಡಾಖ್ ಎಪೆಕ್ಸ್ ಬಾಡಿಯ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಷರತ್ತುಗಳ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಂಡಿರುವುದಾಗಿ ವಾಂಗ್ಚುಕ್ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಹೊಣೆಗಾರಿಕೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋನು ವಾಂಗ್ಚುಕ್ ಕಳೆದ ತಿಂಗಳ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಕಾರ್ಯಕರ್ತ ಸೋನು ವಾಂಗ್ಚುಕ್ ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಪಾಲಿಸಿ ಶೀಘ್ರದಲ್ಲೇ ಹಿಂದಿನ ತೂಕವನ್ನು ಮರಳಿ ಪಡೆಯುವಂತೆ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸೋನು ವಾಂಗ್ಚುಕ್ ಅವರು ಉತ್ತಮ ಆರೋಗ್ಯದಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024 ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ನೂತನ ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿದೆ. ಹೈಕೋರ್ಟ್ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರೌಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿ ಅನು ಗ್ರೋವರ್ ಬಳಿಕ ಅವರ ನ್ಯಾಯಾಲಯವು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳು ಮತ್ತು ಅವಕ್ಕೆ ಸಂಬಂಧಿಸಿದ ಅಪರಾಧಗಳ ವಿಚಾರಣೆ ನಡೆಸುವ ವಿಶೇಷ ತ್ವರಿತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿದ್ದು ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುಳ್ಳು ಮಾಹಿತಿ ಹರಡುವುದು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವ ತನ್ನ ನಡವಳಿಕೆಯಿಂದ ಗಮನ ಬೇರೆಡೆ ಸೆಳೆಯಲು ಪಾಕಿಸ್ತಾನ ಮತ್ತೊಮ್ಮೆ ಬಹುಪಕ್ಷೀಯ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿದ್ದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಯಾವುದೇ ಹಕ್ಕು ಪಾಕಿಸ್ತಾನಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದ ಕುರಿತ ಭಾರತದ ನಿಲುವು ಬದಲಾಗಿಲ್ಲ ಎಂದು ಹೇಳಿದ ವಿದೇಶಾಂಗ ವಕ್ತಾರರು ಪಹಲ್ಗಾಮ್ ದಾಳಿ ಸೇರಿದಂತೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೊಮಾನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮಾನಿಯಾ ಪ್ರಧಾನಿ ಇಲಿಯೆ ಬೊಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರೊಂದಿಗೆ ಭಾರತ ರೊಮಾನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿಯವರು ರೊಮಾನಿಯಾ ಸಂಸತ್ತಿಗೆ ಭೇಟಿ ನೀಡಿ ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯಾನ್ ಮತ್ತು ಪ್ರತಿನಿಧಿಗಳ ಸದನದ ಅಧ್ಯಕ್ಷ ಸೋರಿನ್ ಗ್ರಿಡೆಯಾನೋ ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಅವರು ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರಾಷ್ಟ್ರಪತಿಯವರು ಬುರಾಕೆಸ್ಟ್ ಆರ್ಥಿಕ ಅಧ್ಯಯನಗಳ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ನೂತನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನರೇಶ್ ಪಾಲ್ ಗಂಗ್ವಾರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಇರಲಿದ್ದು ಡಿಕೆ ಅನಿಲ್ ಕುಮಾರ್ ಅವರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಕಟಿಕಿ ತಾಲಾ ಶ್ರೀನಿವಾಸ್ ಅವರನ್ನು ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೇಶವ್ ಚಂದ್ರ ಅವರು ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿರಲಿದ್ದು ಚಂದ್ರಭೂಷಣ್ ಕುಮಾರ್ ಅವರನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸುಶೀಲ್ ಕುಮಾರ್ ಲೋಹಾನಿ ಅವರನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ, ಸತ್ಯೇಂದ್ರ ಸಿಂಗ್ ಅವರನ್ನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಡಿ ತಾರಾ ಅವರನ್ನು ರಾಜಧಾನಿ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಅವರನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಹಾಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ನೇಮಕಾತಿಗಳಿಗೆ ಕೇಂದ್ರ ಸಂಪುಟ

0: ಸಮಿತಿ ಅನುಮೋದನೆ ನೀಡಿದೆ. ಮುಕ್ತ, ಸಮಗ್ರ, ಪಾರದರ್ಶಕ ಮತ್ತು ನಿಯಮಾಧಾರಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಭಾರತ ತನ್ನ ಬದ್ಧತೆಯನ್ನ ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸ್ವಿಟ್ಜರ್ಲ್ಯಾಂಡ್ ಜಿನೀವಾದಲ್ಲಿ ನಡೆದಂತಹ ವಿಶ್ವ ವ್ಯಾಪಾರ ಸಂಸ್ಥೆ WTO ಸಭೆಯಲ್ಲಿ ಭಾರತದ 8ನೇ ವ್ಯಾಪಾರ ನೀತಿ ಪರಿಶೀಲನೆಯ ಅಂತಿಮ ಅಧಿವೇಶನದಲ್ಲಿ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ವಿಷಯವನ್ನು ತಿಳಿಸಿದ್ದಾರೆ. WTO ಸುಧಾರಣೆ ಅಭಿವೃದ್ಧಿ ಕೇಂದ್ರೀಕೃತವಾಗಿರಬೇಕು, ಅಭಿವೃದ್ಧಿಶೀಲ ರಾಷ್ಟ್ರಗಳ ನೀತಿ ರೂಪಿಸುವ ಅವಕಾಶವನ್ನು ಸಂರಕ್ಷಿಸಬೇಕು, ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಬಲಪಡಿಸಬೇಕು ಹಾಗೂ ಈಗಿರುವ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ಧ್ವಜಧಾರಿ ಮೀರಾಬಾಯಿ ಚಾನು ಮತ್ತು ಬ್ಯಾಟನ್ ಬಾರಕಿ ಲವ್ಲಿನಾ ಬಾರ್ಗೋಹೈನ್ ನೇತೃತ್ವದಲ್ಲಿ ಕ್ರೀಡಾಂಗಣ ಪ್ರವೇಶಿಸಿದ ಭಾರತೀಯ ನಿಯೋಗ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾ ಸಾಗುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಆವೃತ್ತಿಯಲ್ಲಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕ್ರೀಡಾ ವಿಭಾಗಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಹರಾರಿಯಲ್ಲಿ ನಡೆದಂತಹ 3 ಪಂದ್ಯಗಳ ಪುರುಷರ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 126 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಭಾರತ ವೈಭವ್ ಸೂರ್ಯವಂಶಿ ಅವರ ಕೇವಲ 19 ಎಸೆತಗಳಲ್ಲಿ ಸಿಡಿಸಿದ ಆಕರ್ಷಕ ಅರ್ಧಶತಕದ ನೆರವಿನಿಂದ 13.2 ಓವರ್ಗಳಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ ಗುರಿ ತಲುಪಿತು. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 125 ರನ್ ಗಳಿಸಿತು. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರಿ ಮಳೆಯಿಂದ ಎದುರಾಗಿರುವಂತಹ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ನೆರವನ್ನು ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ ಅಂತ್ಯವಿಲ್ಲದ ಹಂಕೆ ಎಂಬ ವಿಷಯದ ಕುರಿತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಎಡೆತಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರಾದ ಶ್ರೀ ಎಸ್ ಅರ್ಷರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಿದೆ.

ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಒಂದು ಸ್ಪೆಷಲ್ ಡೇ. ಆ ಸ್ಪೆಷಲ್ ಡೇ ದಿವಸನೇ ನಾವು ಈ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಪೈ ಅಂತ್ಯವಿಲ್ಲದ ಅಂಕೆ, ಅದಂದ್ರೆ ಏನು, ಈ ಪೈ ಅಂದ್ರೆ ಏನು ಅನ್ನುವಂತಹ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಹಲವಾರು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ನಿಮ್ಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವತ್ತಿನ ದಿನದ ಸ್ಪೆಷಲ್ ಏನಿದು, ಸೊ 22/7/2026, ಇದರಲ್ಲಿ 2026 ಅಲ್ಲಿ ನಮ್ಗೆ ಸ್ಪೆಷಲ್ ಕಾಣ್ತಾ ಇಲ್ಲ, ಬಟ್ 22/7 22 ತಾರೀಕು 7 ತಿಂಗಳು ಅಂದ್ರೆ ಜುಲೈ 22 ತಾರೀಕನ್ನ ಪ್ರತಿ ವರ್ಷ ನಾವು ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ. ಅಂದ್ರೆ ಇದು ಪೈಗೆ ಹತ್ತಿರವಾದ ಬೆಲೆ ಅಂತ ನಾವು ಲೆಕ್ಕಾಚಾರಗಳಲ್ಲಿ ಬಳಸ್ಕೊಳ್ತಾ ಇದ್ದೀವಿ, ಹಾಗಾಗಿ ಇವತ್ತನ್ನ ಪೈ ಅಪ್ರಾಕ್ಸಿಮೇಷನ್ ಡೇ ಅಂತ ಕರಿತೀವಿ. ಸೊ ಇವತ್ತು ಈ ಪೈ ಬಗ್ಗೆ ಏನೇನೆಲ್ಲ ನೋಡೋಣ ಮತ್ತೆ ಇವತ್ತಿನ ಸ್ಪೆಷಲ್ ಏನಿದೆ ಅನ್ನುವಂತಹದ್ದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಪೈ ಅನ್ನುವಂತಹದ್ದು ಏನು, ಎಲ್ಲಿಂದ ಬಂತು ಅನ್ನುವಂತಹ ವಿಚಾರವನ್ನ ಮಕ್ಕಳೇ ನಾನೀಗ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲಾ ಭಾಷೆಗಳಲ್ಲೂ ಆಲ್ಫಬೆಟ್ಸ್ ಅಂದ್ರೆ ವರ್ಣಮಾಲೆ ಇರೋ ಹಾಗೆ ಗ್ರೀಕ್ ಆಲ್ಫಬೆಟ್ ಕೂಡ ಇದೆ. ಅದರಲ್ಲಿ ಹಲವಾರು ಅಕ್ಷರಗಳಿದೆ, ಇಲ್ಲಿ ಒಟ್ಟು 24 ಅಕ್ಷರಗಳು ಅಥವಾ ಸಿಂಬಲ್ಸ್ ಅಂತ ಕರೀಬಹುದು. ಇದರಲ್ಲಿ ಮುಖ್ಯವಾಗಿ ನೀವು ಗಮನಿಸಿದ್ರೆ ಈ ಒಂದು

0: ಆಲ್ಫಬೆಟ್ ಗ್ರೀಕ್ ನ 16ನೇ ಲೆಟರ್ ಆಗಿದೆ ವೈ ಎನ್ನುವಂತಹದ್ದು. ಸೊ ಇದು ಒಂದು ಗ್ರೀಕ್ ಭಾಷೆಯ ಆಲ್ಫಬೆಟ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಇದಕ್ಕೂ ಗಣಿತಕ್ಕೂ ಏನ್ ಸಂಬಂಧ? ಗಣಿತದಲ್ಲಿ ಈಗ ಆಲ್ರೆಡಿ ಇದನ್ನ ಬಳಸ್ತಾ ಇದೀವಿ ಅನ್ನೋಂತಹದ್ದೆಲ್ಲ ನಮ್ಗೆ ಗೊತ್ತು. ಹಾಗಾದ್ರೆ ಅದರದ್ದು ಸ್ಪೆಷಾಲಿಟಿ ಏನು? ಈ ಒಂದು ಪೈಯನ್ನೇ ಇಟ್ಕೊಂಡು ಇವತ್ತು ವೆಬಿನಾರ್ ಕರೆಯೋದಕ್ಕೆ ಕಾರಣ ಏನು? ಇದ್ರ ಮೇಲೆ ಇವತ್ತು ವೆಬಿನಾರ್ ಕರೆದಿದ್ದೀವಿ ಅಂದ್ರೆ ಇದೊಂದೇನೋ ಸ್ಪೆಷಲ್ ಅನ್ನುವಂತಹದ್ದು ನಮ್ಗೆ ಆಲ್ರೆಡಿ ಮಂದಟ್ಟಾಗುತ್ತೆ. ಸೊ ಏನ್ ಸ್ಪೆಷಲ್ ಇರಬಹುದು ಅನ್ನುವಂತಹದ್ದನ್ನ ಇವತ್ತು ತಿಳ್ಕೊಳ್ತಾ ಹೋಗ್ತೀನಿ. ಶಾಲಾ ಹಂತದ ಮಕ್ಕಳಿಗೋಸ್ಕರ ಅವರ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾನು ಪರಿಚಯ ಮಾಡುವಂತಹ ಪ್ರಯತ್ನ ಈ ಒಂದು ಸೆಷನ್ ಅಲ್ಲಿ ಮಾಡ್ತಾ ಹೋಗ್ತೇನೆ. ನೋಡೋಣ ಹಾಗಾದ್ರೆ ಈ ಪೈ ಅಂದ್ರೇನು, ನಮ್ ಜೊತೆ ಈ ಪೈ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನುವಂತಹದನ್ನ ತಿಳ್ಕೊಳ್ಳೋಣ. ಮಕ್ಕಳೇ, ಮುಖ್ಯವಾಗಿ ಈ ಪೈ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಗೆ ಫಸ್ಟ್ ನಮ್ಮ ಸುತ್ತಮುತ್ತ ಇರುವಂತಹ ನಂಬರ್ಸ್ಗಳು ಅಂದ್ರೆ ಸಂಖ್ಯೆಗಳ ಬಗ್ಗೆ ಪರಿಚಯ ಇರಬೇಕಾಗತ್ತೆ. ಆಗ ಮಾತ್ರ ಪೈ ಅರ್ಥ ಆಗೋದಕ್ಕೆ ಸಾಧ್ಯ. ಈಗ ನಾವು ಹಲವಾರು ರೀತಿಯಾದಂತಹ ನಂಬರ್ಗಳನ್ನ ಎಲ್ ಕೆ ಜಿ ಇಂದ ಹಿಡಿದು ನಮ್ಮ ಎಜುಕೇಶನ್ ಮುಗಿಯೋವರೆಗೂ ಬಳಸ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಹೈಸ್ಕೂಲ್ ಲೆವೆಲ್ಗೆ ಮಾತಾಡೋದೇ ಆದ್ರೆ 1-10 ವರೆಗೆ ಹಲವಾರು ನಂಬರ್ಗಳನ್ನ ನಾವು ಈಗ ಆಲ್ರೆಡಿ ಬಳಸ್ತಾ ಇದ್ದೀವಿ. ಅದರಲ್ಲಿ ಕೆಲವನ್ನ ನೋಡಿದ್ದೀರಾ, ಇನ್ನು ಕೆಲವನ್ನ ನೋಡಿಲ್ಲದೆ ಇರಬಹುದು. ಸೊ ಅಂತಹ ನಂಬರ್ಗಳನ್ನ ಪರಿಚಯ ಮಾಡ್ಬೇಕಾದ್ರೆ ಮೊದಲಿಗೆ ಯಾವುದೇ ಟೀಚರ್ ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡೋದೇ ನಿಮ್ಗೆ 1-2-3-4 ಅಂತ, 1-2-3-4 ಅಂತ ಸ್ಟಾರ್ಟ್ ಮಾಡ್ತೀವಿ. ಸಾಮಾನ್ಯವಾಗಿ ಎಣಿಕೆಗೆ ಬಳಸುವಂತಹ ಸಂಖ್ಯೆಗಳು, ಇಂತಹ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇದನ್ನ ಈಗ ಆಲ್ರೆಡಿ ನೀವು ನೋಡಿದ್ದೀರಾ. ಇದ್ರ ಜೊತೆಯಲ್ಲಿ ಇನ್ನೊಂದು ನಂಬರ್ ಕೂಡ ಈಗ ನಿಮ್ ಮುಂದೆ ಬರುತ್ತೆ, ಅದನ್ನ ಈಗ ಆಲ್ರೆಡಿ ನೋಡಿದ್ದೀರಾ, ಹೆಮ್ಮೆಯ ನಂಬರ್ ಅಂತ ಹೇಳ್ಬೋದು. ಕಾರಣ, ಕಂಡು ಹಿಡಿದಿದ್ದು ನಮ್ಮ ದೇಶದವರೇ. ಸೊ ಈಗ ಆಲ್ರೆಡಿ 1-2-3-4 ಅಂತ ನೋಡ್ತಿದ್ರಿ, ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ನಂಬರ್ ಸೇರ್ಕೊಳ್ತು 0. ಅಲ್ಲಿಗೆ 0 ಒಳಗೊಂಡಂತೆ 1-2-3-4 ಅಂದ್ರೆ ನ್ಯಾಚುರಲ್ ನಂಬರ್ಸ್ ಏನ್ ಬರುತ್ತೆ, ಈ ಗುಂಪನ್ನ ನಾವು ಓಲ್ ನಂಬರ್ಸ್ ಅಂತ ಕರಿತೀವಿ, ಪೂರ್ಣ ಸಂಖ್ಯೆಗಳು ಅಂತ ಕರೀತಾರೆ. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳೋದಿಲ್ಲ, ಓಲ್ ನಂಬರ್ಸ್ ಅಂತ ಅಂದಾಗ 0 ಸೇರ್ಕೊಳ್ಳುತ್ತೆ. ಇದಿಷ್ಟನ್ನ ಕೆಳ ಹಂತದಲ್ಲಿ ಅಂದ್ರೆ ಪ್ರೈಮರಿ ಲೋವರ್ ಪ್ರೈಮರಿ ಲೆವೆಲ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ಹೋಗ್ತಾ ಹೋಗ್ತಾ ಹೊಸ ಹೊಸ ಸಂಖ್ಯೆಗಳು ನಿಮ್ಗೆ ಪರಿಚಯ ಆಗುತ್ತೆ. ಆ ರೀತಿ ಪರಿಚಯ ಆದಂತಹ ಸಂಖ್ಯೆಗಳಲ್ಲಿ ನಿಮ್ಗೆ ನೆಕ್ಸ್ಟ್ ಪರಿಚಯ ಆಗುವಂತಹದ್ದೇ ಈ ನೆಗೆಟಿವ್ ನಂಬರ್ಸ್ಗಳು. ಇಲ್ಲಿವರೆಗೂ ಪಾಸಿಟಿವ್ ನೋಡ್ತಿದ್ವಿ, ಹಂತ ಬೆಳೀತಾ ಹೋದ ಹಾಗೆ ನಿಮ್ಗೆ ಈ ಋಣಾತ್ಮಕ ಸಂಖ್ಯೆಗಳ ಪರಿಚಯ ಆಗುತ್ತೆ. ಈಗ ನೀವು ಅನಿಸ್ಬಹುದು, 0 ಇದೆ, 1-2-3-4 ಅಂದ್ರೆ ಧನಾತ್ಮಕ ಪಾಸಿಟಿವ್ ನಂಬರ್ಸ್ಗಳಿದೆ, ಅದ್ರ ಜೊತೆಗೆ ಋಣಾತ್ಮಕ ಸಂಖ್ಯೆಗಳು ನೆಗೆಟಿವ್ ನಂಬರ್ಸ್ಗಳು ಕೂಡ ಸೇರ್ಕೊಳ್ತು. ಇದಿಷ್ಟು ಗುಂಪನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಇಂಟೀಜರ್ಸ್ ಅಂದ್ರೆ ಎಲ್ಲವೂ ಸೇರ್ಕೊಂಡಿದೆ, ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಜೊತೆಗೆ 0, ಇಷ್ಟು ಸೇರಿಸ್ಕೊಂಡ್ರೆ ಇದನ್ನ ನಾವು ಇಂಟೀಜರ್ಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಪೂರ್ಣಾಂಕಗಳು ಅಂತ. ಇದಲ್ಲದೆ ಮತ್ತಷ್ಟು ಸಂಖ್ಯೆಗಳು, ನಾವು ಹೋಗ್ತಾ ಹೋಗ್ತಾ ಇನ್ನಷ್ಟು ಸಂಖ್ಯೆಗಳನ್ನ ಪರಿಚಯ ಮಾಡ್ಕೊಳ್ತೀವಿ ಮೇಲಿನ ಹಂತಗಳಿಗೆ, ಅಂದ್ರೆ ದೊಡ್ಡ ದೊಡ್ಡ ತರಗತಿಗಳಿಗೆ ಹೋಗ್ತಾ ಹೋಗ್ತಾ ಇನ್ನ ಹೊಸ ಹೊಸ ನಂಬರ್ಗಳು ನಿಮ್ಗೆ ಪರಿಚಯ ಮಾಡ್ತಾರೆ. ಅದರಲ್ಲಿ ಟೀಚರ್ ನಿಮ್ಗೆ ಪರಿಚಯ ಮಾಡಿದ್ದು ಈ ತರ ನಂಬರ್ಗಳು. ಉದಾಹರಣೆಗೆ ಭಿನ್ನ ರಾಶಿ ಸಂಖ್ಯೆಗಳು ಬರುತ್ತೆ, ಫ್ರಾಕ್ಷನ್ಸ್, ಜೊತೆಗೆ ಡೆಸಿಮಲ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
1: ಅಬ್ಸರ್ವ್ ಮಾಡಿ ಎಷ್ಟು ರೀತಿ ನಂಬರ್ಸ್ಗಳನ್ನ ನೋಡಾಯ್ತು ನಾವು.
0: ಫಸ್ಟ್ 1-2-3-4 ಮಾತ್ರ, ಜೊತೆಗೆ 0 ಸೇರಿಸ್ಕೊಂಡ್ವಿ, ಆಮೇಲೆ ನೆಗೆಟಿವ್ ನಂಬರ್ಸ್ ಸೇರಿಸ್ಕೊಂಡ್ವಿ, ಈಗ ಫ್ರಾಕ್ಷನ್ಸ್, ಡೆಸಿಮಲ್ಸ್ ಅಂದ್ರೆ ದಶಮಾಂಶಗಳು, ಭಿನ್ನ ರಾಶಿಗಳು ಎಲ್ಲವನ್ನೂ ಸೇರಿಸ್ಕೊಂಡ್ವಿ. ಇವೆಲ್ಲವನ್ನೂ ಸೇರಿಸ್ಕೊಂಡ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ರ್ಯಾಷನಲ್ ನಂಬರ್ಸ್ ಅಂದ್ರೆ ಅದರೊಳಗೆ ಇಂಟಿಜರ್ಸ್ ಇರುತ್ತೆ, ಓಲ್ ನಂಬರ್ಸ್ ಇರುತ್ತೆ, ನ್ಯಾಚುರಲ್ ನಂಬರ್ಸ್ ಇರುತ್ತೆ. ಇದಿಷ್ಟು ಸೇರಿದ್ರೆ ರ್ಯಾಷನಲ್ ನಂಬರ್ಸ್. ಸೊ ಇದಿಷ್ಟನ್ನ ನಾವು ನೋಡಿದೀವಿ. ಇದಲ್ಲದೆ ಬೇರೆ ಸಂಖ್ಯೆಗಳಿದೆಯಾ? ಖಂಡಿತ ಇದೆ. ಮೇಲಿನ ಹಂತಕ್ಕೆ, ಹೈಸ್ಕೂಲ್ ಹಂತಕ್ಕೆ ಬರ್ತಿದ್ದ ಹಾಗೇನೆ ನೀವು ಇನ್ನೊಂದಷ್ಟು ಸಂಖ್ಯೆಗಳ ಪರಿಚಯವನ್ನ ಮಾಡ್ಕೋತೀರಾ, ಅದೇನೆ ಇರ್ರ್ಯಾಷನಲ್ ನಂಬರ್ಸ್. ಈಗ 2, 5, 10 ಈ ರೀತಿ ಸಂಖ್ಯೆಗಳ ಪರಿಚಯ ನಿಮ್ಗೆ ಮೇಲಿನ ಹಂತಕ್ಕೆ ಹೋಗ್ತಾ ಹೋದಾಗೆ ಸಿಗುತ್ತೆ. ಸೊ ಇದನ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ರ್ಯಾಷನಲ್ ನಂಬರ್ಸ್ಗೆ ಭಾಗಲಬ್ಧ ಸಂಖ್ಯೆಗಳು, ಇರ್ರ್ಯಾಷನಲ್ ನಂಬರ್ಸ್ಗೆ ಅಭಾಗಲಬ್ಧ ಸಂಖ್ಯೆಗಳು. ನೀವು ಈ ಗ್ರೂಪ್ನಲ್ಲೇ ಗಮನಿಸಿದ್ರೆ 10 ಇದೆ, 2 ಇದೆ, ಮತ್ತೆ ಇನ್ನೆರಡು ಸಿಂಬಲ್ಸ್ಗಳಿದೆ, ಆಕ್ಚುಯಲ್ ಆಗಿ ಅದು ಸಿಂಬಲ್ಸ್

ಆದ್ರೆ ಅದನ್ನು ನಂಬರ್ಸ್ ಆಗಿ ನಾವು ಉಪಯೋಗಿಸ್ತೀವಿ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಮಗ್ ಬೇಕಾಗಿರುವಂತದ್ದು ಪೈ. ಆ ಪೈ ಕೂಡ ಇರ್ರಾಷನಲ್ ನಂಬರ್ಸ್ ಅಲ್ಲೇ ಸೇರ್ಕೊಳ್ಳುತ್ತೆ. ಸೊ ಎರಡು ಮೇಜರ್ ಗುಂಪನ್ನ ಇಲ್ಲಿ ನೋಡಿದ್ರಿ, ರ್ಯಾಷನಲ್ ನಂಬರ್ಸ್ ಅನ್ನಂತದ್ದೊಂದು, ಇರ್ರಾಷನಲ್ ನಂಬರ್ಸ್ ಅನ್ನಂತದ್ದೊಂದು. ಈ ಎರಡೂ ಗುಂಪನ್ನು ಸೇರಿಸಿ ಒಂದು ದೊಡ್ಡ ಗುಂಪು ಮಾಡ್ಕೊಳ್ತೀವಿ, ಅದನ್ನೇ ರಿಯಲ್ ನಂಬರ್ಸ್. ಮಕ್ಕಳೇ, ನೀವು ಅಪ್ ಟು ಎಸ್ ಎಸ್ ಎಲ್ ಸಿ ವರೆಗೆ ಓದೋದು ಇಷ್ಟು ಸಂಖ್ಯೆಗಳ ಬಗ್ಗೆ ಮಾತ್ರ. ಸರ್, ಇದನ್ನ ಬಿಟ್ಟು ಬೇರೆ ನಂಬರ್ಗಳು ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ಆದ್ರೆ ಶಾಲಾ ಹಂತದಲ್ಲಿ ಆ ಸಂಖ್ಯೆಗಳ ಪರಿಚಯ ನಿಮ್ಗೆ ಇರೋದಿಲ್ಲ. ನಾನ್ ರಿಯಲ್ ನಂಬರ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆ ನೀವು ಪಿ ಯು ಸಿ ಅಲ್ಲಿ ಓದೋದಕ್ಕೆ ಪ್ರಾರಂಭಿಸ್ತೀರ. ಸದ್ಯಕ್ಕೆ ಇವತ್ತು ನಾನು ಪೈ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ರಿಯಲ್ಸ್ ನಂಬರ್ಸ್ ಬಗ್ಗೆ ಮಾತ್ರ ಮಾತಾಡ್ತೇನೆ. ಸೊ ಬನ್ನಿ, ಹಾಗಾದ್ರೆ ಈ ಪೈ ಅಂದ್ರೇನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಸದ್ಯಕ್ಕೆ ನಮಗೆ ಗೊತ್ತಿರೋದು ಪೈ ಅನ್ನೋದು ರಿಯಲ್ ನಂಬರೇ. ರಿಯಲ್ ನಂಬರ್ ಅಲ್ಲಿ ಯಾವ ಗ್ರೂಪು? ಇರ್ರಾಷನಲ್ ನಂಬರ್, ಅಂದ್ರೆ ಅಭಾಗಲಬ್ಧ ಸಂಖ್ಯೆಗೆ ಸೇರ್ಕೊಳ್ಳುವಂಥದ್ದು. ಇಷ್ಟು ನಮ್ಗೆ ಗೊತ್ತಾಗಿದೆ, ಪೈ ಒಂದು ಅಭಾಗಲಬ್ಧ ಸಂಖ್ಯೆ. ಹಾಗಂದ್ರೆ ಏನು, ಯಾಕೆ ಇದು ಅಭಾಗಲಬ್ಧ ಸಂಖ್ಯೆ ಆಯ್ತು ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಮಕ್ಕಳೇ, ಭಾಗಲಬ್ಧ ಸಂಖ್ಯೆ ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಯಾಕೆಂದ್ರೆ ಇದ ಅರ್ಥ ಆದ್ರೆ ಅಭಾಗಲಬ್ಧ ಸಂಖ್ಯೆ ಬಗ್ಗೆ ಮಾತಾಡ್ಬೋದು. ರ್ಯಾಷನಲ್ ನಂಬರ್ ಅಂದ್ರೆ ಭಾಗಲಬ್ಧ ಸಂಖ್ಯೆ, ಯಾವ ಸಂಖ್ಯೆಯನ್ನ ಈ ರೀತಿ ಅಂದ್ರೆ ಪಿ ಬೈ ಕ್ಯೂ ರೂಪದಲ್ಲಿ, ಅದೇ ಪಿ ಬೈ ಕ್ಯೂನೇ ಆಗ್ಬೇಕು ಅಂತ ಏನಿಲ್ಲ, ಎ ಬೈ ಬಿ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ಮೇಲೊಂದು ನಂಬರ್ ಕೆಳಗೊಂದು ನಂಬರ್, ನಾವು ಭಿನ್ನ ರಾಶಿ ಬರಿತೀವಲ್ಲ ಫ್ರಾಕ್ಷನ್ಸ್ ಅಲ್ಲಿ, ನ್ಯೂಮರೇಟರ್ ಡಿನಾಮಿನೇಟರ್, ಅಂಶ ಮತ್ತೆ ಛೇದ ಅಂತ ಹೇಳ್ತೀವಲ್ಲ, ಆ ರೀತಿ ಮೇಲೊಂದು ಸಂಖ್ಯೆ ಕೆಳಗೊಂದು ಸಂಖ್ಯೆಯನ್ನ ಬರ್ಕೊಂಡ್ರೆ ಆ ರೀತಿಯಾದಂತಹ ಸಂಖ್ಯೆಯನ್ನ ರ್ಯಾಷನಲ್ ನಂಬರ್ ಅಂತ ನಾವು ಕರಿತೀವಿ. ಆದ್ರೆ ಕೆಲವು ಕಂಡೀಷನ್ಸ್ ಇದೆ, ಆ ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಹಾಕ್ತಿವಲ್ಲ ಅದಕ್ಕೆ ಕೆಲವು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ಏನಪ್ಪಾ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಬರೆಯುವಂತಹ ಎರಡೂ ನಂಬರ್ಗಳು ಇಂಟೀಜರ್ಸ್ ಗ್ರೂಪ್ ಅಲ್ಲೇ ಸೇರಿರ್ಬೇಕು. ಇಂಟೀಜರ್ಸ್ ಗ್ರೂಪ್ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಒಂದು ಸಲ ನೋಡ್ಬಿಡಿ, ಇಂಟೀಜರ್ಸ್ ಅಲ್ಲಿ ಯಾವ್ದು ಬರುತ್ತೆ? ಜೀರೋ ಬರುತ್ತೆ, ಎಲ್ಲ ಪಾಸಿಟಿವ್ ನಂಬರ್ ಬರುತ್ತೆ, ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ. ಇವುಗಳನ್ನ ನಾವು ಅಲ್ಲಿ ಬಳಸುವಂತಹದ್ದು, ಮೇಲೊಂದು ನಂಬರ್ ಹಾಕಿ ಕೆಳಗೊಂದು ನಂಬರ್ ಹಾಕಿ ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಒಂದು ಕಂಡೀಷನ್ ಆಯ್ತು. ಇನ್ನೂ ಒಂದು ಕಂಡೀಷನ್ ಇದೆ. ಆ ಇನ್ನೂ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಕೆಳಗಡೆ ನೀವು ಇಂಟೀಜರ್ ಯಾವ್ದು ಬೇಕಾದ್ರೂ ಹಾಕ್ಬೋದು, ಆದ್ರೆ ಝೀರೋ ಬಿಟ್ಟು. ಝೀರೋ ಕೂಡ ಒಂದು ಇಂಟೀಜರ್ ಅಂದ್ರೆ ಪೂರ್ಣಾಂಕ, ಆದ್ರೆ ಝೀರೋ ಮಾತ್ರ ಕೆಳಗಡೆ ಹಾಕಬೇಡಿ. ಸೊ ಈ ರೀತಿಯಾಗಿ ಬರೆದ್ರೆ ಅದನ್ನ ನಾವು ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇದು ಮುಖ್ಯವಾಗಿ ನಮ್ಗೆ ತಿಳ್ಕೊಳ್ಬೇಕಾದಂತಹ ಅಂಶ. ಇಂಟೀಜರ್ಸ್ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಯಾವುದನ್ನ ಬೇಕಾದ್ರೂ ನೀವು ಹಾಕೋಬಹುದು, ಮೇಲ್ಗಡೆ ಒಂದು ಕೆಳಗಡೆ ಒಂದು, ಕೆಳಗಡೆ ಮಾತ್ರ ಸೊನ್ನೆ ಹಾಕಬೇಡಿ ಅಷ್ಟೆ. ಮಕ್ಕಳೇ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಹಾಕಿದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು. ನಾನೊಂದು ಸಣ್ಣ ಕ್ವಶನ್ ಅನ್ನ ನಿಮಗೆ ಕೇಳ್ತೀನಿ. ಈ ನೈನ್ ಅಂತ ಬರೆದಿದ್ದೀನಿ, ಜಸ್ಟ್ ನೈನ್, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಬರ್ದಿಲ್ಲ. ನನ್ನ ಕ್ವಶನ್ ಏನ್ ಗೊತ್ತಾ, ಇದು ರ್ಯಾಷನಲ್ ನಂಬರ್ ಅನ್ನುವಂತಹದ್ದು. ಥಿಂಕ್ ಮಾಡಿ, ಇದು ರ್ಯಾಷನಲ್ ನಂಬರ್ ಆಗುತ್ತಾ, ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಯಾಕಂದ್ರೆ ನನ್ನ ಭಾಗಲಬ್ಧ ಸಂಖ್ಯೆ ಅಂದ್ರೆ ಭಿನ್ನ ರಾಶಿ ರೂಪದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ, ಅಂದ್ರೆ ಮೇಲೊಂದು ಕೆಳಗೊಂದು ಇರಬೇಕು ಅಂತ ಹೇಳಿದ್ದೀನಿ. ಆದ್ರೆ ಈಗ ಇಲ್ಲಿ ಒಂಬತ್ತನ್ನ ಮಾತ್ರ ಕೊಟ್ಟಿದ್ದೀನಿ, ಇದು ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಥಿಂಕ್ ಮಾಡ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರಗಳನ್ನ ಕೊಡಬಹುದು. ಒಂಬತ್ತು ರ್ಯಾಷನಲ್ ನಂಬರ್ ಆಗುತ್ತಾ? ಹೇಗಾಗುತ್ತೆ ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಆಗುತ್ತೆ ಅಥವಾ ಆಗಲ್ಲ ಎರಡನ್ನು ಕೂಡ ನೋಡ್ತಾ ಹೋಗೋಣ. ಕಾರಣ, ಯಾವುದೇ ಒಂದು ಸಂಖ್ಯೆ ತಗೊಂಡ್ರೆ ಅದರ ಛೇದದಲ್ಲಿ ಒಂದು ಇದ್ದೇ ಇರುತ್ತೆ. ಓಕೆ, ಸೊ 9/1 ಆಗುತ್ತೆ. ಯಾವುದೇ ಸಂಖ್ಯೆಯನ್ನ ಒಂದರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರೋದ್ರಿಂದ ಒಂಬತ್ತನ್ನ 9/1 ಅಂತಾನೂ ಕೂಡ ಬರ್ಕೊಳ್ಬಹುದು. ಈಗ ಗಮನಿಸಿ, ಮೇಲೊಂದು ನಂಬರ್ ಕೆಳಗೊಂದು ನಂಬರ್ ಇದೆ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಜೊತೆಗೆ ಇನ್ನೊಂದು ಕಂಡೀಷನ್, ಕೆಳಗಡೆ ಕ್ಯೂ ಝೀರೋ ಆಗಿಲ್ಲ, ಅಲ್ಲಿಗೆ ಇದು ರ್ಯಾಷನಲ್ ನಂಬರ್ ಆಗುತ್ತೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದು ಫಸ್ಟ್ ನಂಬರ್.

ಗೊತ್ತಿರಬೇಕು. ಪೈ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಮಕ್ಕಳೇ ಗಮನಿಸಿ ಒಂದಷ್ಟು ಸಂಖ್ಯೆಗಳನ್ನ ಬರೆದಿದ್ದೀನಿ, 1/3, 2/5, 5/6 ಮತ್ತೆ 100/99 ಅಂತ. ಇದಿಷ್ಟನ್ನು ನಾನು ಡೆಸಿಮಲ್ ಫಾರ್ಮ್ಗೆ ಅಂದ್ರೆ ದಶಮಾಂಶದ ರೂಪಕ್ಕೆ ಹಾಕಿದ್ದೀನಿ. 1/3 ಅಂದ್ರೆ ನೀವು 3 ಇಂದ 1 ಅನ್ನ ಡಿವೈಡ್ ಮಾಡಿದ್ರೆ 0.3333 ಅಂತ ಬರ್ತಾನೆ ಹೋಗುತ್ತೆ. 3 ಇಸ್ ರೆಕರಿಂಗ್ ಅಂದ್ರೆ ರಿಪೀಟಿಂಗ್, 3 ಅನ್ನಂತಹದ್ದು ಪುನರಾವರ್ತನೆ ಆಗ್ತಾ ಇದೆ. ಹಾಗೆ 2/5 ವ್ಯಾಲ್ಯೂ ನೋಡಿ 0.4 ಬರುತ್ತೆ, ಇದು ನಿಂತೋಗಿದೆ ಅಂದ್ರೆ ಮುಂದಕ್ಕೆ ಹೋಗ್ತಾ ಇಲ್ಲ, ಪುನರಾವರ್ತನೆ ಆಗ್ತಾ ಇಲ್ಲ, ಸ್ಟಾಪ್ ಆಗ್ಬಿಟ್ಟಿದೆ. ಹಾಗೆ 5/6 ಗಮನಿಸಿ ಮೇಲ್ಗಡೆ ರೀತಿಯಲ್ಲೇ ಮುಂದುವರಿತಾ ಹೋಗ್ತಾ ಇದೆ. ವ್ಯತ್ಯಾಸ ಇಷ್ಟೇ, ಇಲ್ಲಿ ಮೊದಲನೇ ಅಂಕಿ ಡಿಜಿಟ್ ಅಲ್ಲಿ 8 ಬಂದಿದೆ, ನಂತರ ಎಲ್ಲ 3 ಬರ್ತಾ ಇದೆ. ಅದೇ ರೀತಿಯಲ್ಲಿ 100/99 ತಗೊಂಡ್ರೆ ಅದರಲ್ಲಿ ಇನ್ನೂ ವಿಶೇಷ ಆಗಿದೆ, 0101 ಅಂತ ಎರಡೆರಡು ನಂಬರ್ ರಿಪೀಟ್ ಆಗ್ತಾ ಇದೆ. ಸೊ ಮುಖ್ಯವಾಗಿ ರ್ಯಾಷನಲ್ ನಂಬರ್ಸ್ ಗಳನ್ನ ನೀವು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಎರಡು ರೀತಿಯಾಗಿ ಸಿಕ್ಕುತ್ತೆ. ಇಲ್ಲಿ ಮೊದಲನೇದು ಮತ್ತೆ ಎರಡನೇದು ಎಕ್ಸಾಂಪಲ್ ಅನ್ನ ಕಂಪೇರ್ ಮಾಡಿ ನೋಡಿ. ಮೊದಲನೇದರಲ್ಲಿ ಬಂದಂತಹ ಸಂಖ್ಯೆಯೇ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ, ರೆಕರಿಂಗ್ ಅಂತ ಕರಿತೀವಿ. ಜೊತೆಗೆ ಅದು ನಿಲ್ಲೋದೇ ಇಲ್ಲ, ಈಗ 1/3 ಅನ್ನ ನೀವು ಡಿವೈಡ್ ಮಾಡ್ಕೊಂಡು ಹೋಗಿ ಅದು ಎಂಡೇ ಆಗೋದಿಲ್ಲ, 3 ಅಂತ ಬರ್ತಾನೆ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಇನ್ಫೈನೈಟ್ ಅಂತ, ಅಂದ್ರೆ ಅಂತ್ಯವಿಲ್ಲ, ಅಂತ್ಯನೆ ಆಗೋದಿಲ್ಲ, ಇದಕ್ಕೆ ಅಂತ್ಯ ಆಗ್ತಾ ಇಲ್ಲ, ಜೊತೆಗೆ ಬಂದದ ನಂಬರೇ ಪುನಃ ಪುನಃ ಬರ್ತಾ ಇದೆ. ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಅಂತ್ಯಗೊಂಡು ಬಿಟ್ಟಿದೆ. ದಟ್ ಮೀನ್ಸ್ 2 ನೀವು 5 ಡಿವೈಡ್ ಮಾಡಿದ್ರೆ ಅಂದ್ರೆ ಶೇಷ 0 ಬಂದ್ಬಿಟ್ಟು ಲೆಕ್ಕ ಮುಗಿದೋಗುತ್ತೆ, ಅಂದ್ರೆ ಇದು ಅಂತ್ಯಗೊಂಡಿದೆ. ಮಕ್ಕಳೇ ಇಲ್ಲಿ ಈ ಕ್ಲಾರಿಟಿ ನೀವು ತಗೋಬೇಕು, ಯಾವ ಸಂಖ್ಯೆಗಳು ಎಂಡ್ ಆಗ್ಬಿಡುತ್ತೋ ಅಂತ್ಯಗೊಳ್ಳುತ್ತೋ ಅದು ಭಾಗಲಬ್ಧ ಸಂಖ್ಯೆ. ಅದು ಬಿಟ್ರೆ ಬೈ ಚಾನ್ಸ್ ಎಂಡ್ ಆಗ್ತಾ ಇಲ್ವಾ, ಆ ಡೆಸಿಮಲ್ಸ್ ನ ನೋಡಿ ರಿಪೀಟ್ ಆಗ್ತಾ ಇರಬೇಕು. ರಿಪೀಟ್ ಆಗ್ತಾ ಇದ್ರೆ ಅದು ಕೂಡ ರ್ಯಾಷನಲ್ ನಂಬರ್ಸ್, ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಆ ರಿಪೀಟೇಷನ್ಸ್ ಒಂದೇ ಅಂಕಿ ರಿಪೀಟ್ ಆಗ್ಬೋದು, ಮೊದಲನೇ ಎಕ್ಸಾಂಪಲ್ ತರ ಅಥವಾ ಮೂರನೇ ಎಕ್ಸಾಂಪಲ್ ತರ ಅಥವಾ ಕೊನೆಯ ಎಕ್ಸಾಂಪಲ್ ತರ ಜೋಡಿ ಜೋಡಿ ಅಂದ್ರೆ 0101 ಅನ್ನೋ ರೀತಿಯಲ್ಲಿ ಆಗ್ಬೋದು. ಜೋಡಿನೇ ಆಗ್ಬೇಕಾ ಇಲ್ವಾ, ಇನ್ನೂ ಹಲವಾರು ಅಂಕಿಗಳು, ಒಂದು 5-6 ಅಂಕಿಗಳು ಬಂದು ಮತ್ತೆ ಅದೇ 5-6 ಅಂಕಿಗಳು ರಿಪೀಟ್ ಆಗ್ತಾ ಹೋಗ್ಬೋದು. ಈಗ ನಮ್ಗೆ ಇಲ್ಲಿ ಗೊತ್ತಾಗಿದ್ದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಎಂಡ್ ಆಗಂತಹ ಸಂಖ್ಯೆಗಳು. ಒಂದು ಬೈ ಚಾನ್ಸ್ ಎಂಡ್ ಆಗ್ಲಿಲ್ಲ ಅಂದ್ರೆ ರೆಕರಿಂಗ್ ಆಗ್ಬೇಕು, ಅಂದ್ರೆ ರಿಪೀಟ್ ಆಗ್ತಾ ಇರಬೇಕು, ಪುನರಾವರ್ತನೆ ಕೊಳ್ತಾ ಇರಬೇಕು. ಇದನ್ನ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇದಕ್ ಗೊತ್ತಾದ್ರೆ ನೆಕ್ಸ್ಟ್ ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಪೈ ಅನ್ನೋದು ಇರ್ರ್ಯಾಷನಲ್ ನಂಬರ್, ಅದು ಗೊತ್ತಾಗ್ಬೇಕಾದ್ರೆ ಇದ್ ಗೊತ್ತಾಗ್ಬೇಕು. ಸೊ ಈಗ ಇರ್ರ್ಯಾಷನಲ್ ನಂಬರ್ಸ್ ಗೆ ಬರ್ತೀನಿ. ಇರ್ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನ್ ಗೊತ್ತಾ, ಯಾವ ಸಂಖ್ಯೆಯನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಆಗೋದಿಲ್ವೋ, ಜೊತೆಗೆ ಆ ಕಂಡೀಷನ್ಸ್ ಏನು, ಪಿ ಮತ್ತೆ ಕ್ಯೂಗಳು ಇಂಟೀಜರ್ಸ್ ಆಗಿರ್ಬೇಕು ಅಂತ ಹೇಳಿದ್ವಲ್ಲ, ಆ ತರ ಇಟ್ಕೊಂಡು ಬರೆಯೋದಕ್ಕೆ ಆಗೋದಿಲ್ವೋ ಅದನ್ನ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೊದಲನೇ ತಗೊಳ್ಳಿ, ರೂಟ್ 2 ಅನ್ನ ನಾವು P/Q ಫಾರ್ಮ್ ಅಲ್ಲಿ ಬರೆಯೋದಕ್ಕೆ ಸಾಧ್ಯ ಇಲ್ಲ. P/Q ಫಾರ್ಮ್ ಅಲ್ಲಿ ಬರೀಬಹುದು, ಆದ್ರೆ ಮೇಲೆ ಮತ್ತೆ ಕೆಳಗೆ 2 ಇಂಟೀಜರ್ಸ್ ಇರಬೇಕು ಅಂತ ಹೇಳದ್ನಲ್ಲ, ಆ ರೀತಿ ಇಡೋದಕ್ಕೆ ಸಾಧ್ಯ ಇಲ್ಲ. ಐದರ್ ನ್ಯೂಮರೇಟರ್ ಅಥವಾ ಡಿನಾಮಿನೇಟರ್ ಇರ್ರ್ಯಾಷನಲ್ ನಂಬರ್ ಆಗ್ಬಿಟ್ಟಿರುತ್ತೆ, ಹಾಗಾಗಿ ನಮ್ಗೆ ಇಂಟೀಜರ್ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ √2 ಅನ್ನಂತದ್ದು ಇರ್ರ್ಯಾಷನಲ್ ನಂಬರ್. ಹಾಗೆ √3 ತಗೊಳ್ಳಿ, ಸೇಮ್ ಥಿಂಗ್, ಇದರಲ್ಲೂ ಕೂಡ P/Q ಫಾರ್ಮ್ ಅಲ್ಲಿ ಬರೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂದ್ರೆ ಮೇಲೆ ಮತ್ತೆ ಕೆಳಗೆ 2 ಇಂಟೀಜರ್ ಆಗಿರೋದಿಲ್ಲ, ಇಲ್ಲ ಮೇಲ್ಗಡೆದ ಇಂಟೀಜರ್ ಆಗಿರುತ್ತೆ, ಇಲ್ಲ ಕೆಳಗಡೆದ ಇಂಟೀಜರ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಈಗ ಆಲ್ರೆಡಿ SLC ತನಕ ಓದಿರಂತಹ ಮಕ್ಕಳಿದ್ರೆ ಅನುಮಾನ ಬಂದಿರಬಹುದು, ಇದ್ಯಾಕೆ ಮೂರನೇದನ್ನ ಬರ್ದಿದ್ದಾರಲ್ಲ √4. ಆಕ್ಚುಯಲ್ ಆಗಿ √4 ಇರ್ರ್ಯಾಷನಲ್ ನಂಬರ್ ಅಲ್ಲ, ಇದು ರ್ಯಾಷನಲ್ ನಂಬರ್. ಯಾಕಂದ್ರೆ √2 ನಾವು ವ್ಯಾಲ್ಯೂ ಕಂಡು ಹಿಡಿದ್ರೆ 2 ಬಂದ್ಬಿಡುತ್ತೆ. 2 ಅನ್ನೋದೇನು, ಎಂಡ್ ಆಗಿರಂತಹದ್ದು, ಎಂಡ್ ಆದ್ಮೇಲೆ ಏನದು, ರ್ಯಾಷನಲ್ ನಂಬರ್. ಹಾಗೆ √5 ತಗೊಳ್ಳಿ, ಇದು ಕೂಡ ಇರ್ರ್ಯಾಷನಲ್ ನಂಬರ್. ಮಕ್ಕಳೇ ಈ ಹಿಂದೆ ಗಮನಿಸಿದ್ದಕ್ಕೂ ಇಲ್ಲಿರಂತಹ ನಂಬರ್ಗಳಿಗೂ ಒಂದು ಸಾಮ್ಯತೆ ಅಥವಾ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಬ್ಸರ್ವ್ ಮಾಡಿ,

ಏನಂತಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಗಳಿದೆಯಲ್ಲ, ರೂಟ್ ಟೂ ನಲ್ಲಿ ನೋಡಿ, ತ್ರೀ ನಲ್ಲಿ ನೋಡಿ, ರೂಟ್ ಫೈವ್ ನಲ್ಲಿ ನೋಡಿ, ಪಾಯಿಂಟ್ ಆದ್ಮೇಲೆ ಬಂದಿರಂತಹ ಅಂಕಿಗಳನ್ನ ಗಮನಿಸಿ, ಎಲ್ಲಾದ್ರೂ ಅದು ರಿಪೀಟ್ ಆಗ್ತಾ ಇದೆಯಾ? ಈ ಹಿಂದೆ ಒಂದೇ ಅಂಕಿ ರಿಪೀಟ್ ಆಗ್ತಾ ಇತ್ತು ಅಥವಾ ಜೋಡಿ ಅಂಕಿಗಳು ರಿಪೀಟ್ ಆಗ್ತಾ ಇತ್ತು? ನಾನು ಈಗ ಆಲ್ರೆಡಿ ಹೇಳಿದ್ದೆ, ಬರೀ ಜೋಡಿನೇ ಆಗ್ಬೇಕು ಅಂತ ಏನಿಲ್ಲ, ನಾಲ್ಕು ಅಂಕಿಗಳು ಐದು ಅಂಕಿಗಳು ರಿಪೀಟ್ ಆಗ್ಬೋದು ಅಂತ. ಬಟ್ ರೂಟ್ ಟು, ರೂಟ್ ತ್ರೀ, ರೂಟ್ ಫೈವ್ ಅಲ್ಲಿ ನೀವು ಗಮನಿಸಿದ್ರೆ ರಿಪೀಟೇಷನ್ಸ್ ಇಲ್ಲ. ಜೊತೆಗೆ ಮೂರು ಕೂಡ ಇನ್ಫೈನೈಟ್, ಅಂದ್ರೆ ಅಂತ್ಯಗೊಳ್ತಾ ಇಲ್ಲ. ಎಷ್ಟು ದೂರದವರೆಗೆ ಬೇಕಾದರೂ ಬರ್ಕೊಳ್ತಾ ಹೋಗಬಹುದು. ಅಂದ್ರೆ ಅಂತ್ಯಗೊಳ್ತಾ ಇಲ್ಲ, ಜೊತೆಗೆ ರಿಪೀಟ್ ಆಗ್ತಾ ಇಲ್ಲ. ಈ ತರ ಇದ್ರೆ ಅದನ್ನ ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಎಂಡ್ ಆಗ್ಬಿಟ್ರೆ ಅದು ಇರ್ರಾಷನಲ್ ಬರೋದೇ ಇಲ್ಲ. ಎಂಡ್ ಆಯ್ತು ಅಂತಂದ್ರೆ ಅದು ರಾಷನಲ್ ನಂಬರ್, ಇಲ್ಲಿಗೆ ಬರೋದೇ ಇಲ್ಲ. ಈಗ ನಾವು ಇವತ್ತು ಕಲಿತಾ ಇರುವಂತಹ ಪೈ ಈ ಒಂದು ಗುಂಪಿಗೆ ಸೇರುತ್ತೆ. ಅಂದ್ರೆ ಈ ಪೈ ಬೆಲೆಯನ್ನ ನೀವು ಡೆಸಿಮಲ್ ರೂಪದಲ್ಲಿ ಬರ್ದಿದ್ದೇ ಆದ್ರೆ ಅದು ಇನ್ಫೈನೈಟ್ ಆಗಿರುತ್ತೆ, ಅಂದ್ರೆ ಅಂತ್ಯಗೊಳ್ಳೋದಿಲ್ಲ, ಜೊತೆಗೆ ರಿಪೀಟ್ ಕೂಡ ಆಗೋದಿಲ್ಲ. ಆದ್ರಿಂದ ಪೈಯನ್ನ ನಾವು ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಇದಿಷ್ಟು ನಾನು ಮಾತಾಡಿದ್ದು ಪೈ ಅನ್ನೋದು ಒಂದು ಇರ್ರಾಷನಲ್ ನಂಬರ್ ಅಂತ ನಿಮ್ಗೆ ಅರ್ಥ ಮಾಡಿಸೋದಿಕ್ಕೆ. ಹಾಗಾದ್ರೆ ಈ ಪೈ ಅಂದ್ರೆ ಏನು ಅನ್ನುವಂತಹದನ್ನ ಈಗ ನೋಡ್ತಾ ಹೋಗೋಣ. ಯಾಕೆಂದ್ರೆ ಇವತ್ತಿನ ಟೈಟ್ಲೇ ಹಾಗೆ ಇರೋದು, ಏನೋ ಅಂತ್ಯಗೊಳ್ಳದ ಅಂಕೆ ಅಂತ. ಈಗ ನಿಮಗ್ ಗೊತ್ತಾಗಿದೆ ಇರ್ರಾಷನಲ್ ನಂಬರ್ ಅಂದ್ರೆ ಅಂತ್ಯಗೊಳ್ಳದೆ ಇರುವಂತಹ ಅಂಕೆ ಅಂತ. ಅಲ್ಲಿಗೆ ಪೈ ಅನ್ನಂತಹದ್ದು ಇನ್ಫೈನೈಟ್ ಡೆಸಿಮಲ್ ಅನ್ನುವಂತಹದ್ದು ಗೊತ್ತಾಯ್ತು. ಹಾಗಾದ್ರೆ ಈ ಪೈ ಅನ್ನುವಂತಹದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಪೈ ಅನ್ನುವಂತಹದನ್ನ ಕಂಡುಹಿಡಿಯೋದಿಕ್ಕೆ ನಮಗೆ ಮೂಲವಾಗಿ ಹೋಗುವಂತದ್ದು ಸರ್ಕಲ್. ಈ ಸರ್ಕಲ್ ಅಲ್ಲಿ ಒಂದು ಸೆಂಟರ್ ಇದೆ, ಹಾಗೆ ಸುತ್ತ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಗಳಿದೆ. ಇಲ್ಲಿ ಈ ಸುತ್ತ ಇರುವಂತಹ ಈ ಒಂದು ರೇಖೆಯನ್ನ ಸರ್ಕಂಫರೆನ್ಸ್, ಪರಿಧಿ ಅಂತ ಕರೀತೀವಿ. ಹಾಗೆ ಇಲ್ಲಿ ಎರಡು ಯಾವ್ದಾದ್ರು ಪಾಯಿಂಟ್ ತಗೋತೀನಿ, ಅಲ್ಲೊಂದು ಪಾಯಿಂಟ್ ತಗೊಂಡಿದ್ದೀನಿ, ಇನ್ನೊಂದು ಪಾಯಿಂಟ್ ಇಲ್ಲೊಂದು ತಗೋತೀನಿ, ಈ ಎರಡು ಪಾಯಿಂಟ್ಗಳು ಜಾಯ್ನ್ ಆಗೋ ಹಾಗೆ ಆ ಮಧ್ಯದ ಪಾಯಿಂಟ್ ಇಂದ ನಾನು ಒಂದು ಲೈನ್ ಅನ್ನ ಹೇಳಿದ್ದೀನಿ, ಇದನ್ನ ನಾವು ವ್ಯಾಸ, ಡಯಾಮೀಟರ್ ಅಂತ ಕರಿತೀವಿ. ಸೊ ನಾವೇನ್ ಮಾಡಿದ್ವಿ, ಒಂದು ವೃತ್ತ ತಗೊಂಡು ಪರಿಧಿ ತಗೊಂಡ್ವಿ, ವ್ಯಾಸ ತಗೊಂಡ್ವಿ, ಇವೆರಡನ್ನ ಇಟ್ಕೊಂಡು ಈಗ ನಾವು ಡಿವೈಡ್ ಮಾಡೋಣ. ಅಂದ್ರೆ ಸರ್ಕಂಫರೆನ್ಸ್ ಅನ್ನ ಡಯಾಮೀಟರ್ ಇಂದ ಡಿವೈಡ್ ಮಾಡೋಣ. ಹಾಗೆ ಡಿವೈಡ್ ಮಾಡಿದ್ರೆ ನಮಗ್ ಸಿಗೋದೆ ಪೈ. ಸೊ ಇಷ್ಟೊತ್ತಿನವರೆಗೂ ಪೈ ಅಂದ್ರೆ ಏನು, ಪೈ ಅಂದ್ರೆ ಏನು ಅಂತ ಹುಡುಕ್ತಾ ಇದ್ವಲ್ಲ, ಗ್ರೀಕ್ ಭಾಷೆಯ 16ನೇ ಅಕ್ಷರ ಅಂತ ಹೇಳ್ಕೊಳ್ತಾ ಕೂತಿದ್ವಿ, ಅದೊಂದು ನಂಬರ್ ಅಂತ ಹೇಳ್ತಿದ್ವಿ. ಆ ನಂಬರ್ನ ಮೀನಿಂಗ್ ಏನಂತಂದ್ರೆ, ಯಾವ್ದಾದ್ರೂ ಸರ್ಕಲ್ ಬರ್ಕೊಳ್ಳಿ ಮಕ್ಕಳೇ, ಆ ಸರ್ಕಲ್ದು ಸರ್ಕಂಫರೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡ್ಕೊಳ್ಳಿ, ಅದನ್ನ ಅದೇ ಸರ್ಕಲ್ ಡಯಾಮೀಟರ್ ಇಂದ ಡಿವೈಡ್ ಮಾಡಿ, ಕೊನೆಗೆ ನಿಮಗ್ ಸಿಗುತ್ತಲ್ಲ ಆನ್ಸರ್, ಅದೇನೆ ಪೈ. ಸೊ ಪೈ ಅಂದ್ರೆ ಈಗ ನಮ್ಗೆ ಏನು ಅಂತ ಅರ್ಥ ಆಯ್ತು. ಇಷ್ಟೇನ ಪೈ? ಇಲ್ಲ, ಇಷ್ಟಕ್ಕೆ ಮುಗ್ದಿಲ್ಲ, ಇದರ ಸೋಜಿಗ ಇನ್ನ ತುಂಬಾ ಇದೆ, ಹೇಳ್ತಾ ಹೋಗ್ತೀನಿ. ಈಗ ಈ ಪೈ ಬೆಲೆಗೆ ನಮ್ಮ ಸ್ಕೂಲ್ನಲ್ಲಿ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಒಂದು ಬೆಲೆಯನ್ನ ಹಾಕ್ಸ್ಬಿಡ್ತೀವಿ ನಾವು. ಅದು ಯಾವ್ದಂತಂದ್ರೆ ನೋಡಿ, ಈ ನಂಬರ್ 22/7 ಅಂತ ನಿಮಗೆ ಎಷ್ಟೋ ಕಡೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಹಾಕ್ಬಿಡ್ತೀವಿ, ಲೆಕ್ಕನು ಮಾಡಿದೀವಿ. ಹಾಗಾದ್ರೆ ಈ ಪೈ ಅನ್ನೋದು 22/7 ಅನ್ನುವಂತಹದ್ದು ಈಗ ನೆಕ್ಸ್ಟ್ ಡೌಟ್ ನಮ್ಗೆ ಇರಬಹುದು, ಇಲ್ಲದೆ ಇರಬಹುದು. ಅದ್ ನಿಜನಾ ಅಥವಾ ಸುಳ್ಳ ಅನ್ನುವಂತಹದನ್ನ ನಾವೀಗ ನೋಡ್ತಾ ಹೋಗೋಣ. ಈ 22/7 ಮಕ್ಕಳೇ ನಾ ಡಿವೈಡ್ ಮಾಡಿದ್ದೀನಿ ನೋಡಿ, 22 7 ಇಂದ ಡಿವೈಡ್ ಮಾಡಿದ್ದೀನಿ. 3.142857 ಅಂತ ಇಲ್ಲಿ ಉದ್ದಕ್ಕೆ ಬರ್ತಾ ಇದೆ. ಜೊತೆಗೆ ಇದನ್ನ ನೀವು ಎಷ್ಟೇ ಹೊತ್ತು ಮಾಡಿದ್ರು, ಎಷ್ಟೇ ವರ್ಷಗಳು ಮಾಡಿದ್ರು ಎಂಡ್ ಆಗಲ್ಲ, ಶೇಷ ಬರ್ತಾನೆ ಇರುತ್ತೆ, ನೀವು ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ಆದ್ರೆ ಇಲ್ಲೊಂದು ಸ್ಪೆಷಾಲಿಟಿಯನ್ನ ಗಮನಿಸಿ ಮಕ್ಕಳೇ, ಮೇಲೆ ಬಂದಿರಂತಹ ನಂಬರ್ಗಳಿದೆಯಲ್ಲ, ಈ ನಂಬರ್ಗಳ ಪ್ಯಾಟರ್ನ್ ನಾನು ಗಮನಿಸಿ, ಪಾಯಿಂಟ್ ಆದ್ಮೇಲೆ 1 4 2 8 5 7 ಬಂತು, ಮತ್ತೆ ಸ್ಟಾರ್ಟ್ ಆಗುತ್ತೆ 1 4 2 8 5 7, ಮತ್ತೆ 1 4 2 8 5 7. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ನಾವು ಈ ಹಿಂದೆ ಮಾತಾಡಿದ್ವಲ್ಲ ಏನಂತ, ಪೈ

ಅಂತಹದ್ದು 22/7 ಅಂತ ಕರಿಬಹುದಾ ಅಂತ ನೋಡೋಣ. ಈಗ 22/7 ದು ವ್ಯಾಲ್ಯೂ 3.142857 ರೆಕರಿಂಗ್, ಅಂದ್ರೆ 142857 ಅನ್ನೋದು ಪದೇ ಪದೇ ಬರುತ್ತಾನೆ ಇರುತ್ತೆ ಅಂತ. ಈಗ ನೀವೇ ಹೇಳಿ, ಇದು ರ್ಯಾಷನಲ್ ನಂಬರ್ ಇರ್ರ್ಯಾಷನಲ್ ನಂಬರ್? ಯಾಕೆಂದ್ರೆ ನಾವು ಪೈ ವ್ಯಾಲ್ಯೂನ 22/7 ಅಂತ ಹಾಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಮಗೀಗ ಗೊತ್ತಾಗಿರಂತಹ ವಿಚಾರ ಏನಂದ್ರೆ ಪೈ ಅನ್ನಂಥದ್ದು ಇರ್ರ್ಯಾಷನಲ್ ಅಂತ. ಬಟ್ ಈಗ ಪೈ ವ್ಯಾಲ್ಯೂ 22/7 ಹಾಕೊಂಡು ಮಾಡಿದ್ರೆ ಬರ್ತಾರಂತಹ ಡೆಸಿಮಲ್ಸ್ ಗಮನಿಸಿದ್ರೆ ಇಲ್ಲಿ ನೋಡಿದ್ರೆ ಇದು ರ್ಯಾಷನಲ್ ನಂಬರ್ ತರ ಬರ್ತಾ ಇದೆ. ಯಾಕೆಂದ್ರೆ ರ್ಯಾಷನಲ್ ನಂಬರ್ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾನು ಹೇಳಿದ್ದೆ, ಬರುವಂತಹ ಅಂಕಿಗಳೇ ರಿಪೀಟ್ ಆಗ್ತಾ ಇದ್ರೆ ಅದು ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್. ಆದ್ರೆ ಪೈ ಇರ್ರ್ಯಾಷನಲ್ ನಂಬರ್. ಈಗ ಇಲ್ಲಿ ನಮ್ಗೆ ದ್ವಂದ್ವ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ನಮ್ಮ ಶಾಲೆಯಲ್ಲಿ ಪೈ ಜಾಗಕ್ಕೆ 22/7 ಉಪಯೋಗಿಸ್ತಾ ಇರೋದು ಸರಿನಾ ಅನ್ನುವಂಥದ್ದು. ಮಕ್ಕಳೇ, ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ, ನೀವೇ ತೀರ್ಮಾನ ಮಾಡ್ತೀರಾ. ನಾನು ಯೂಸ್ ಮಾಡ್ತಾ ಇರೋಂತಹ ಬೆಲೆ 22/7 ಅನ್ನೋಂಥದ್ದು ಸರಿನಾ ಅಥವಾ ಅಲ್ವಾ ಅನ್ನುವಂತಹದನ್ನ ನೀವೇ ನೋಡ್ತೀರಾ. ಬನ್ನಿ ಹಾಗೆ ಮುಂದುವರಿತಾ ಹೋಗೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲಾಗಿ ಪೈ ಅನ್ನುವಂತಹದ್ದನ್ನ ಈ ಸರ್ಕಲ್ ಮುಖಾಂತರ ಅರ್ಥ ಮಾಡಿಸೋ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀನಿ. ಈಗ ಇಲ್ಲಿ ಗಮನಿಸಿ, ಒಂದು ಸರ್ಕಲ್ ಅನ್ನ ತಗೊಂಡು ಪೈ ಅಂದ್ರೆ ಏನು ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ಗಮನಿಸಿ ಮಕ್ಕಳೇ, ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಈ ಸರ್ಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರದ್ದು ಡಯಾಮೀಟರ್ ಏನಿದೆ, ಆ ಡಯಾಮೀಟರ್ ಅಷ್ಟೇ ಅಗಲ ಇರುವಂತಹ ಭಾಗಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, 0 to 1 ಈ ಡಯಾಮೀಟರ್ ಎಷ್ಟಗಲ ಇದೆಯಾ, ಅದು ಒಂದು ಭಾಗ. ಅದೇ ತರ 1 to 2 ಕೂಡ ಆ ಡಯಾಮೀಟರ್ ಎಷ್ಟಗಲ ಇತ್ತು ಅಷ್ಟೇ ಅಗಲ ಮಾಡ್ಕೊಂಡಿದ್ದೀನಿ. ಇದೇ ತರ ಒಂದು 3-4 ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಗಮನಿಸಿ ಏನಾಗುತ್ತೆ ಅಂತ, ಈ ಸರ್ಕಲ್ ಅನ್ನ ತಗೊಂಡು ಅದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಅದರ ಸರ್ಕಂಫರೆನ್ಸ್ ಸ್ಟ್ರೈಟ್ ಲೈನ್ ಆಗುತ್ತೆ. ಆ ಸ್ಟ್ರೈಟ್ ಲೈನ್ ಅನ್ನ ಬಿಟ್ಟಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಈಗ ಈ ಸರ್ಕಂಫರೆನ್ಸ್ ನೀಲಿ ಲೈನ್ ಕಾಣ್ತಾ ಇದೆಯಲ್ಲ, ಇದನ್ನ ನಾನು ಪೂರ್ತಿ ಕಟ್ ಮಾಡಿ ಹಾಗೆ ಸ್ಟ್ರೈಟ್ ಲೈನ್ ಮಾಡಿ ಇಟ್ಟೆ. ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಡಯಾಮೀಟರ್ಗೆ ಅದು ಈಕ್ವಲ್ ಆಗಿದೆ ಅನ್ನುವಂಥದ್ದನ್ನ. ಸೊ ನೀವು ನೋಡಿ, ಇಲ್ಲಿ ಒಂದು ಭಾಗ, ಇಲ್ಲಿ ಒಂದು ಎರಡನೇ ಭಾಗ, ನೆಕ್ಸ್ಟ್ ಮೂರನೇ ಭಾಗ, ಮೂರನೇ ಭಾಗದಿಂದ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅಂದ್ರೆ 1, 2, 3 ಮೂರಕ್ಕಿಂತ ಸ್ವಲ್ಪ ಹೆಚ್ಚು ಮುಂದೆ ಹೋಗಿದೆ. ಈ ಬಂದು ನಿಂತಿದೆಯಲ್ಲ ಇಲ್ಲಿ ವ್ಯಾಲ್ಯೂ, ಇದನ್ನೇ ನೀವು ನಂಬರ್ ಲೈನ್ ಅಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ರೆ ಇದನ್ನೇ ನಾವು ಪೈನ ಬೆಲೆ ಅಂತ ಹೇಳ್ತೀವಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಪೈ. ಈಗ ನಮ್ಗೆ ಗೊತ್ತಾಯ್ತು, ಪೈ ಅನ್ನುವಂತಹದ್ದು ನಾವು ಸರ್ಕಂಫರೆನ್ಸ್ ನ ಅದರ ಡಯಾಮೀಟರ್ ಇಂದ ಡಿವೈಡ್ ಮಾಡಿದ್ರೆ ಬರಂತಹ ನಂಬರ್ ಅಂತ. ಸೊ ಹಾಗೆ ಗಮನಿಸ್ತಾ ಹೋಗಿ, ಇನ್ನೊಂದಷ್ಟು ಇಲ್ಲಿ ಉದಾಹರಣೆಗಳನ್ನ ನೋಡ್ಕೊಳ್ಳೋಣ. ಪೈ ಅಂದ್ರೆ ಸರ್ಕಂಫರೆನ್ಸ್ ಓವರ್ ಡಯಾಮೀಟರ್. ಇದನ್ನ ಈಗ ಆಲ್ರೆಡಿ ಒಂದು ಯೂನಿಟ್ ಅಂದ್ರೆ 1 centimeter ಆಗ್ಬೋದು ಅಥವಾ 1 inch ಆಗ್ಬೋದು, 1 meter ಆಗ್ಬೋದು, ಅಷ್ಟು ಡಯಾಮೀಟರ್ ಇರುವಂತಹ ಒಂದು ಸರ್ಕಲ್ ಅನ್ನ ತಗೊಂಡಿದ್ದೀನಿ. ಇದನ್ನ ಈಗ ಓಪನ್ ಮಾಡಿ ನೋಡೋಣ. 1 centimeter ಆದ್ರೂ ಅನ್ಕೊಳ್ಳಿ, ಮೀಟರ್ ಆದ್ರೂ ಅನ್ಕೊಳ್ಳಿ, ಯಾವ್ದಾದ್ರೂ ಸರಿ, ಇದರಲ್ಲಿ ಇಷ್ಟು ಡಯಾಮೀಟರ್ ಇರುವಂತಹ ಸರ್ಕಲ್ ಅನ್ನ ನಾನು ಕಟ್ ಮಾಡಿ ಓಪನ್ ಮಾಡಿದ್ರೆ ಅದರ ಸರ್ಕಂಫರೆನ್ಸ್ ಇಷ್ಟುದ್ದ ಬರುತ್ತೆ. ಇದರ ಉದ್ದ 3.141592 ಈ ತರ ಬರ್ತಾ ಹೋಗುತ್ತೆ. ಅಂದ್ರೆ ಈ ಸರ್ಕಂಫರೆನ್ಸ್ ನ ಉದ್ದವನ್ನ ಇಲ್ಲಿ ನಾನು ಬರೆದಿದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು. ಇದರ ಉದ್ದ ನಾನ್ ಟರ್ಮಿನೇಟಿಂಗ್ ಮತ್ತೆ ನಾನ್ ರೆಕರಿಂಗ್, ಅಂತ್ಯವಿಲ್ಲದ ಮತ್ತೆ ಪುನರಾವರ್ತನೆಯಾಗದ ದಶಮಾಂಶಗಳನ್ನ ಹೊಂದಿದಂತಹ ಲೈನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಮುಂದುವರಿಯೋಣ. ಹಾಗೆ ಗಮನಿಸಿ ಇನ್ನೊಂದೆರಡು ಆನಿಮೇಷನ್ ಅನ್ನ ನೋಡೋಣ. ಇಲ್ಲಿ ಇನ್ನೆರಡು ಸರ್ಕಲ್ ಅನ್ನ ತಗೋತಾ ಇದ್ದೀನಿ. ಒಂದು ಸರ್ಕಲ್ 2.5 units ಇರೋದು, ಇನ್ನೊಂದು 8 units ಇರೋದು. ಹಾಗೆ ಗಮನಿಸಿ ಇಲ್ಲಿ 1.5 centimeter ಇರುವಂತಹ ಡಯಾಮೀಟರ್ ಇರುವಂತಹ ಸರ್ಕಲ್ದು ಸರ್ಕಂಫರೆನ್ಸ್ ಅನ್ನ ಹೀಗೆ ಬಿಚ್ಚಿದ್ದೀನಿ. ಹಾಗೆ 8 centimeter ಡಯಾಮೀಟರ್ ಇರುವಂತಹ ಸರ್ಕಲ್ ಸರ್ಕಂಫರೆನ್ಸ್ ಅನ್ನ ಇಲ್ಲಿ ಬಿಚ್ಚಿದ್ದೀನಿ.

0: ಹಾಗೆ ಬಿಚ್ಚಿದ ನೋಡಿದಾಗ ಈ 2.5 ಸೆಂಟಿಮೀಟರ್ ಇತ್ತಲ್ಲ ಡಯಾಮೀಟರ್ ಇರುವಂತ ಸರ್ಕಲ್, ಅದರ ಸರ್ಕಂಫರೆನ್ಸ್ ಲೆಂತ್ 7.8539 ಹಾಗೆ ನಾನ್ ರೆಕರಿಂಗ್ ಆಗ್ತಾ ಹೋಗುತ್ತೆ. ಹಾಗೆ 8 ಸೆಂಟಿಮೀಟರ್ ಇರಂತಹ ಡಯಾಮೀಟರ್ ಇರುವಂತಹ ವೃತ್ತದ ಸರ್ಕಂಫರೆನ್ಸ್ ಅನ್ನ ಬಿಚ್ಚಿದ್ರೆ ಅದು 25.1327 ಈ ರೀತಿ ಬರ್ತಾ ಹೋಗುತ್ತೆ. ಸಿಂಪಲ್, ಈ ಮೊದಲನೇ ನಂಬರ್ 7.8 ಸಮಥಿಂಗ್ ಇದೆಯಲ್ಲ, ಇದನ್ನ 2.5 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಪೈ. ಹಾಗೆ ಈ 25.1327 ಇದೆಯಲ್ಲ, ಇದನ್ನ 8 ಇಂದ ಡಿವೈಡ್ ಮಾಡಿ ನಿಮ್ಗೆ ಪೈ ಬೆಲೆ ಸಿಗುತ್ತೆ. ಆ ರೀತಿ ಡಿವೈಡ್ ಮಾಡಿದ್ರೆ ಮಕ್ಕಳೇ ನಿಮ್ಗೆ ಎರಡು ಕಡೆನೂ ಬರೋ ವ್ಯಾಲ್ಯೂ ಒಂದೇ, 3.141592 ಈ ರೀತಿ ಬರ್ತಾ ಹೋಗುತ್ತೆ. ಎಲ್ಲಿವರೆಗೆ ಬರುತ್ತೆ, ನೀವೆಲ್ಲಿವರೆಗೆ ಕಂಡು ಹಿಡಿತೀರೋ ಅಲ್ಲಿವರೆಗೂ ಕೂಡ ಬರ್ತಾ ಹೋಗುತ್ತೆ. ಸರ್, ಮೆಷರ್ ಮಾಡ್ತಾನೆ ಇರ್ಬೇಕಾ? ಖಂಡಿತ, ನಿಲ್ಲೋದೇ ಇಲ್ಲ. ಸೊ ಈಗ ನಮಗೆ ಗೊತ್ತಾಗಿದ್ದೇನಂತಂದ್ರೆ 22/7 ಅನ್ನ ಮಾಡಿದ್ರೆ ರೆಕರಿಂಗ್ ನಂಬರ್ ಬರ್ತಾನೆ ಇದೆ, ಅಂದ್ರೆ ರಿಪೀಟ್ ಆಗ್ತಾನೆ ಇದೆ. ಹಾಗೆ ಇದರ ಬೆಲೆಯನ್ನ ನೋಡಿದ್ರೆ, ಯಾವುದು ಪೈನ ಬೆಲೆಯನ್ನ ನೋಡಿದ್ರೆ ನಮಗೆ ನಾನ್ ರೆಕರಿಂಗ್ ನಂಬರ್ ಬರುತ್ತೆ. ಹೇಗೆ? ಈಗ ಆಲ್ರೆಡಿ ಅಲ್ಲಿ ನೋಡಿದ್ರಲ್ಲ, 2.5 ಸೆಂಟಿಮೀಟರ್ ಮತ್ತೆ 8 ಸೆಂಟಿಮೀಟರ್ ಎಲ್ಲ ಮಾಡಿದ್ರಲ್ಲ, ಅದೇ ತರ ಒಂದು ಸರ್ಕಲ್ ತಗೊಳ್ಳಿ, 7 ಸೆಂಟಿಮೀಟರ್ ಡಯಾಮೀಟರ್ ಇರಬೇಕು. ಅದನ್ನ ನೀವು ಕಟ್ ಮಾಡಿದ್ರೆ ಅದರ ಸರ್ಕಂಫರೆನ್ಸ್ ಉದ್ದ ಮಕ್ಕಳಿಗೆ ಇಷ್ಟು ಉದ್ದ ಬರುತ್ತೆ, 21.99114857 ಹಾಗೆ ಬರ್ತಾ ಹೋಗುತ್ತೆ. ಅಂದ್ರೆ ಸರ್ಕಂಫರೆನ್ಸ್ ನ ಉದ್ದ 22 ಅಲ್ಲ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಮೇಲ್ಗಡೆ ಅಬ್ಸರ್ವ್ ಮಾಡಿ, ಸರ್ಕಂಫರೆನ್ಸ್ ನ ಉದ್ದವನ್ನ 22 ಅಂತ ಬರ್ಕೊಂಡು ಲೆಕ್ಕ ಮಾಡ್ತಾ ಇದೀವಿ. ನಿಜವಾಗ್ಲೂ ಆ ಸರ್ಕಂಫರೆನ್ಸ್ ನ ಉದ್ದ 22 ಇಲ್ಲ, 21.99 ಈ ರೀತಿ ಬರ್ತಾ ಇದೆ. ಇಲ್ಲಿ ಬಂದಿರಂತಹ ನಂಬರ್ನ ಗಮನಿಸಿ, ಇದು ಇರ್ರಾಷನಲ್ ನಂಬರ್. ಯಾಕೆಂದ್ರೆ ಡೆಸಿಮಲ್ಸ್ ಅಲ್ಲಿ ನೋಡಿ ರಿಪೀಟ್ ಆಗ್ತಾ ಇಲ್ಲ, ಇನ್ಫೈನೈಟ್ ಆಗಿದೆ. ಸೊ ಹಾಗಾಗಿ ಪೈ ಏನಾಗುತ್ತೆ, ಇರ್ರಾಷನಲ್ ನಂಬರ್ ಆಗುತ್ತೆ. ಯಾಕೆಂದ್ರೆ ಯಾವ್ದಾದ್ರೂ ಒಂದು ಇರ್ರಾಷನಲ್ ನಂಬರ್ ಅನ್ನ ರ್ಯಾಷನಲ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಬರೋದು ಇರ್ರಾಷನಲ್ ನಂಬರ್. ನೀವಿಲ್ಲಿ ಗಮನಿಸಬಹುದು, ಈ 21.99114857 ಇದೆಯಲ್ಲ, ಇದನ್ನ 7 ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂತಹ ಸಂಖ್ಯೆ ಸಿಗುತ್ತೆ, ಇಷ್ಟು ಉದ್ದದ ಸಂಖ್ಯೆ ಸಿಗುತ್ತೆ. ಹಾಗಿದ್ರೆ ಅದು ಮುಂದುವರಿತಾ ಇರುತ್ತೆ, ಎಂಡೇ ಆಗಿಲ್ಲ ಅನ್ನುವಂಥದ್ದು. ಸೊ ದಿಸ್ ಇಸ್ ದ ರಿಯಲ್ ವ್ಯಾಲ್ಯೂ ಆಫ್ ಪೈ. ಪೈನ ನಿಜವಾದ ಬೆಲೆ ಇದು 3.14, ಇದು ಈ ಮೇಲ್ಗಡೆದಲ್ಲ. 22/7 ಯಾಕೆ ಉಪಯೋಗಿಸ್ತಾ ಇದೀವಿ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ಆದ್ರೆ ಡೆಸಿಮಲ್ಸ್ ಅಲ್ಲಿ 3.14 ಬರುತ್ತೆ, ನಮ್ಗೆ ರಿಯಲ್ ವ್ಯಾಲ್ಯೂನಲ್ಲೂ ಕೂಡ 3.14 ಬರುತ್ತೆ. ಆಲ್ಮೋಸ್ಟ್ ಎರಡು 3.14 ಇರೋದ್ರಿಂದ ಎರಡು ಆಲ್ಮೋಸ್ಟ್ ಈಕ್ವಲ್. ಆದ್ರಿಂದ ನಾವು ಪೈ ಬಂದಾಗ 22/7 ಯೂಸ್ ಮಾಡ್ತಾ ಇದೀವಿ ಹೊರತು ನಿಜವಾಗ್ಲೂ ಅಕ್ಯುರೇಟ್ ವ್ಯಾಲ್ಯೂ ಅಲ್ಲ. ಅಲ್ಲಿಗೆ ನಮಗೆ ಗೊತ್ತಾಗಿದ್ದೇನು, ಪೈ ಅನ್ನೋದು ಎಕ್ಸಾಕ್ಟ್ 22/7 ಈಕ್ವಲ್ ಅಲ್ಲ, ಹತ್ತಿರದ ಬೆಲೆ ಅಷ್ಟೇ. ಈಗ ನಮಗೆ ಗೊತ್ತಾಯ್ತು ಪೈ ಯಾಕೆ ಇರ್ರಾಷನಲ್ ಅಂತ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮ ಬಿತ್ತರಗೊಂಡಿತು. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಗೀತಾ, ಸುಂದರ ನಾಯಕ, ವೆಂಕಟಸ್ವಾಮಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ.

ಅರವತ್ತು ರೂಪಾಯಿ, ಪೆನ್ಸಿಲ್ ವೀನಿಸ್ 45 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 6 ರೂಪಾಯಿ, ಗುಂಡೆ ತೆಂಗಿನಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 24 ರೂಪಾಯಿ, ಪಡಬಲಕಾಯಿ 20 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪು ಮೆಣಸಿನಕಾಯಿ 55 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 22 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 55 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ

ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಭ್ಯಂಜನ ಅಥವಾ ಎಣ್ಣೆಯನ್ನ ಹಚ್ಚಿ ಸ್ನಾನ ಮಾಡುವುದು ಸಂಸ್ಕೃತಿಯ ಒಂದು ಭಾಗವಾಗಿತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ವಾರದಲ್ಲಿ 2 ದಿನವಾದರೂ ತಲೆ ಮತ್ತು ಮೈಗೆ ಚೆನ್ನಾಗಿ ಎಣ್ಣೆ ಹಚ್ಚಿಕೊಂಡು ನೆನೆದು ನಂತರ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದು ವಾಡಿಕೆಯಲ್ಲಿತ್ತು. ಗಂಡು ಮಕ್ಕಳಿಗಾದರೂ ಬಲವಂತವಾಗಿದ್ದರೂ ವಾರಕ್ಕೆ 1 ದಿನ ಅಭ್ಯಂಗ ಸ್ನಾನ ಕಡ್ಡಾಯವಾಗಿತ್ತು. ಇನ್ನು ಹಬ್ಬ ಹರಿದಿನದಲ್ಲಿ ಅಭ್ಯಂಗ ಸ್ನಾನ ಕಡ್ಡಾಯವಾಗಿತ್ತು. ಆದರೆ ಇಂದು ತಲೆಗಳಿಗಾಗಲಿ ಮೈಗಳಿಗಾಗಲಿ ಎಣ್ಣೆ ಹಚ್ಚುವ ಪರಿಪಾಠ ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆಯಾಗಿದೆ. ಯಾಕೆ ಎಣ್ಣೆ ಸ್ನಾನ ಅನಿವಾರ್ಯ ಎಂದರೆ, ನಿತ್ಯವೂ ಎಣ್ಣೆ ಹಚ್ಚುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ, ಚರ್ಮದ ಕಾಂತಿ ಹೆಚ್ಚುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ, ದೇಹದಲ್ಲಿ ವಾತದ ವಿಕೃತಿಯಿಂದ ಉತ್ಪನ್ನವಾಗುವ ಮೈಕೈ ನೋವು, ಗಂಟಲು ನೋವು, ಅಧಿಕ ರಕ್ತದೊತ್ತಡ, ರಕ್ತನಾಳಕ್ಕೆ ಸಂಬಂಧಿಸಿದ ರೋಗಗಳು, ನರಮಂಡಲಕ್ಕೆ ಸಂಬಂಧಿಸಿದ ಅನೇಕ ರೋಗಗಳನ್ನು ತಡೆಯುತ್ತದೆ. ಇಡೀ ಶರೀರಕ್ಕೆ ಎಣ್ಣೆ ಹಚ್ಚಲು ಅನಿವಾರ್ಯ ಕಾರಣಗಳಿಂದ ಸಾಧ್ಯವಾಗದೇ ಇದ್ದಲ್ಲಿ ಕಡೆ ಪಕ್ಷ ತಲೆ, ಕಿವಿ, ಅಂಗಾಲಿಗಾದರೂ ಎಣ್ಣೆಯನ್ನು ಹಚ್ಚಲೇಬೇಕು ಎಂದು ಆಗ್ರಹಿಸುತ್ತದೆ ಆಯುರ್ವೇದ ಪದ್ಧತಿ. ನಿತ್ಯವೂ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ. ವಯಸ್ಸಾದ ನಂತರ ಹೆಚ್ಚಿನ ಹಿರಿಯರಿಗೂ ಕಾಡುವ ಮರವಿನ

ಮೊದಲಾದ ದೇಹದ ಉಷ್ಣತೆಯನ್ನು ಕಾಪಾಡುವುದು ದ್ರವ್ಯಗಳಿಂದ ತಯಾರಿಸಿದ ಎಣ್ಣೆ ಮಾತ್ರ. ಬೇಸಿಗೆಯಲ್ಲಿ ಅತಿ ಮಧುರ, ಶ್ರೀಗಂಧ ಮೊದಲಾದ ದ್ರವ್ಯಗಳಿಂದ ತಯಾರಿಸಿದ ಎಣ್ಣೆ. ಹೀಗೆ ಕಾಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಎಣ್ಣೆಗಳನ್ನು ಬಳಸಬಹುದು. ಅದೇ ರೀತಿ ರೋಗಗಳಿಗೆ ಅನುಗುಣವಾಗಿಯೂ ವಿವಿಧ ದ್ರವ್ಯಗಳಿಂದ ತಯಾರಿಸಿದ ಎಣ್ಣೆಗಳನ್ನು ಉಪಯೋಗಿಸಿ ರೋಗ ನಿವಾರಣೆಯನ್ನು ಮಾಡಿಕೊಳ್ಳಬಹುದು. ಆದರೆ ಈ ರೀತಿಯ ಪ್ರಯೋಗವನ್ನು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಪಾಲಿಸತಕ್ಕದ್ದು. ಇದನ್ನು ಆಧುನಿಕ ವೈದ್ಯ ಪದ್ಧತಿಯು ಅನುಮೋದಿಸುತ್ತದೆ. ಸಸ್ಯಜನ್ಯವಾದ ಎಣ್ಣೆಗಳಲ್ಲಿರುವ ಲಿಯೋನಿಕ್ ಮತ್ತು ಒಲೆಕ್ ಆಮ್ಲಗಳು ಚರ್ಮದಲ್ಲಿರುವ ಕೊಬ್ಬಿನ ಕಣಗಳೊಡನೆ ಒಂದುಗೂಡಿ ಚರ್ಮದ ಒಣಗುವಿಕೆಯನ್ನು ತಡೆದು ಚರ್ಮದ ತೇವಾಂಶವನ್ನು ಕಾಪಾಡುತ್ತದೆ. ನೈಸರ್ಗಿಕ ಎಣ್ಣೆಗಳಲ್ಲಿರುವ ವಿಟಮಿನ್ ಉ, ಸಿ ಮತ್ತು ಇ ಅಂಶಗಳು ಚರ್ಮದ ಊತವನ್ನು ನಿಯಂತ್ರಿಸಿ ಉರಿಯೂತವನ್ನು ಗುಣಪಡಿಸುತ್ತದೆ. ಚರ್ಮದ ಮೇಲ್ಪದರವನ್ನು ರಕ್ಷಿಸಿ ಚರ್ಮದ ಮುಖಾಂತರ ಒದಗಬಹುದಾದ ಸೋಂಕುಗಳಿಂದಲೂ ರಕ್ಷಿಸುತ್ತದೆ ಮತ್ತು ಚರ್ಮದಲ್ಲಿರುವ ಸೂಕ್ಷ್ಮವಾದ ದೇಹಕ್ಕೆ ಪೂರಕವಾದ ಬ್ಯಾಕ್ಟೀರಿಯಾಗಳನ್ನು ರಕ್ಷಿಸುತ್ತದೆ. ಚರ್ಮಕ್ಕೆ ರಕ್ತ ಪರಿಚಲನೆ ಹೆಚ್ಚಳಗೊಂಡು ಕಾಂತಿ ಹೆಚ್ಚಾಗುವುದಲ್ಲದೆ ಸುಕ್ಕುಗಟ್ಟದಂತೆ ತಡೆಯತೊಡಗುತ್ತದೆ. ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯ ಬಳಕೆಯು ಚರ್ಮದ ತುರುಕಿಯನ್ನು ಕಡಿಮೆ ಮಾಡುತ್ತದೆ. ಎಣ್ಣೆ ಹಚ್ಚಿ ತಿಕ್ಕುವಾಗ ದೇಹವು ಎಂಡಾಫೆರ್ಮ್ ಎಂಬ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಮನುಷ್ಯನ ಶಾಂತಗೊಳಿಸುತ್ತದೆ. ದೈಹಿಕ ಒತ್ತಡದಿಂದ ಉಂಟಾಗುವ ಸ್ನಾಯುಗಳ ಬಿಗಿತ ಮತ್ತು ನೋವು ಶಮನಗೊಂಡು ನಿದ್ರಾಹೀನತೆ ಕಡಿಮೆಯಾಗಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ಮಗುವಿನ ಬೆಳವಣಿಗೆಯಾಗುವಾಗ ಚರ್ಮ ಮತ್ತು ನರಮಂಡಲಗಳು ಎರಡು ಎಕೋರ್ಡಮ್ ಎಂಬ ಪದರದಿಂದಲೇ ಉತ್ಪನ್ನವಾದವು. ಹೀಗಾಗಿ ಚರ್ಮಕ್ಕೆ ಎಣ್ಣೆ ಹಚ್ಚುವುದರಿಂದ ನರಮಂಡಲದ ಬಲವು ಹೆಚ್ಚಾಗುತ್ತದೆ. ಚರ್ಮದಲ್ಲಿ ಕೊನೆಗೊಳ್ಳುವ ಅನೇಕ ಇಂದ್ರಿಯ ಬೋಧಕಗಳು ನರತಂತುಗಳನ್ನು ಪ್ರಚೋದಿಸಿ ಇಂದ್ರಿಯಗಳ ಶಕ್ತಿಯನ್ನು ಹೆಚ್ಚಿಸಿ ಚುರುಕುಗೊಳಿಸುತ್ತದೆ. ಸಿಂಥೆಟಿಕ್ಸ್ ನರಮಂಡಲದ ಪ್ರಚೋದನೆಯನ್ನು ಕಡಿಮೆಗೊಳಿಸಿ ಪ್ಯಾರಾಸಿಂಪಥೆಟಿಕ್ ನರಮಂಡಲವನ್ನು ಪ್ರಚೋದಿಸುವ ಮೂಲಕ ಮನಸ್ಸಿನಲ್ಲಿ ಶಾಂತತೆಯನ್ನು ಉತ್ಪತ್ತಿ ಮಾಡುತ್ತದೆ. ಹೃದಯದ ಮೇಲಿನ ಒತ್ತಡವನ್ನು ತಗ್ಗಿಸುವ ಮೂಲಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ. ಅಭ್ಯಂಜನವು ಎಕ್ಸಿಟೋಮ್, ಸೆಂಟೋನಿನ್, ಡೈಪೋಮನ್ ಮುಂತಾದ ಸುರಕ್ಷತೆಯ ಭಾವನೆಯನ್ನು ಉತ್ಪತ್ತಿ ಮಾಡುವ ಹಾರ್ಮೋನುಗಳನ್ನು ಪ್ರಚೋದಿಸಿ ಮನಸ್ಸಿನ ದುಗುಡವನ್ನು, ಅನಿಶ್ಚಿತತೆಯನ್ನು, ಆತಂಕವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಹೀಗೆ ದೇಹ, ಇಂದ್ರಿಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಅಭ್ಯಂಗ ಸ್ನಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇಂದಿ ಸೇವಿಸುವ ಆಹಾರ ಜೀರ್ಣವಾಗುತ್ತಿರುವಾಗ ಅಥವಾ ಆಹಾರ ಸೇವಿಸಿದ ಕೂಡಲೇ ಅಭ್ಯಂಗ ಮಾಡುವುದರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ, ತಲೆನೋವು, ಚರ್ಮ ರೋಗಗಳು ಉತ್ಪತ್ತಿಯಾಗುತ್ತವೆ. ಹಾಗಾಗಿ ಆಹಾರವನ್ನು ಸೇವಿಸಿ ರಾತ್ರಿ ಮಲಗುವ ಮೊದಲು ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು, ಊಟ ಮಾಡಿದ ಕೆಲ ಸಮಯದ ಅಂತರದಲ್ಲಿ ಎಣ್ಣೆ ಹಚ್ಚುವುದು, ಈ ಪ್ರವೃತ್ತಿಯನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಕಾರಣ ತಿಳಿಯದೆ ಅನೇಕ ವಿವಿಧ ಜ್ವರದ ಉತ್ಪತ್ತಿಯಾಗುತ್ತದೆ. ಈ ಪ್ರವೃತ್ತಿಯನ್ನು ಬಿಡುವವರೆಗೂ ಜ್ವರವನ್ನು ಗುಣಪಡಿಸಲು ಸಾಧ್ಯವಾಗುವುದಿಲ್ಲ. ಅಜೀರ್ಣ, ಜ್ವರ, ವಾಂತಿ, ಭೇದಿ ಹೀಗೆ ಜೀರ್ಣಾಂಗ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವಾಗ ಅಭ್ಯಂಗ ಮಾಡಬಾರದು. ಗಂಟಲುಗಳಲ್ಲಿ ಊತ ಇರುವಾಗ, ಪಾದಗಳಲ್ಲಿ ಊತ ಇರುವಾಗ ಎಣ್ಣೆ ಹಚ್ಚಬಾರದು. ಹಚ್ಚುವುದಾದರೂ ವೈದ್ಯರ ಸಲಹೆಯಂತೆ ಸೂಕ್ತವಾದ ಎಣ್ಣೆಗಳನ್ನು ಮಾತ್ರ ಹಚ್ಚಬೇಕು. ಅತಿಯಾಗಿ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆಯನ್ನು ಹಚ್ಚಿ ಎರಡು ಮೂರು ದಿನ ನೆನೆದು ಸ್ನಾನ ಮಾಡುವುದು ಶಿರಸ್ಸು ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ರೋಗವನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಅಭ್ಯಂಗವನ್ನು ರೀತಿ ನೀತಿ ಅರಿತು ಹಿತಮಿತವಾಗಿ ಮಾಡುವುದು ಒಳ್ಳೆಯದಾಗಿದೆ. ಹಾಗಾಗಿ ಇಂದಿನ ಆಹಾರವು ಜೀರ್ಣವಾಗಿ ಹಸಿವು ಇನ್ನು ಪ್ರಾರಂಭವಾಗದ ಕಾಲದಲ್ಲಿ ಅಭ್ಯಂಗವನ್ನು ಮಾಡಿದರೆ ಅತ್ಯುತ್ತಮವಾದ ಫಲವನ್ನು ಪಡೆಯಬಹುದು. ಅಭ್ಯಂಗದ ನಂತರ ವ್ಯಾಯಾಮವನ್ನು ಮಾಡುವುದು, ನಂತರ ದ್ರವ್ಯಗಳಿಂದ ದೇಹಕ್ಕೆ ಮುಲಾಮು ಹಚ್ಚುವುದರಿಂದ ಮಾಂಸಖಂಡಗಳಲ್ಲಿ ಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ಕೇಳುಕರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಎಣ್ಣೆ ಸ್ನಾನ ಉತ್ತಮ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರಾವ್ ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನ ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನ ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನ ಮಾಡ್ತೇವೆ. ಯಾಕೆ ಅಂದ್ರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಸಂಗೀತ ಕಲಿಬೇಕು ಅಂತಂದ್ರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೆ ಸಭೆಯಲ್ಲಿ ಕುಳಿತುಕೊಂಡು ಹಾಡ್ಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೆ ಜನ ಬೇಕಾದಷ್ಟು ಕರತಾಡನವನ್ನ ಮಾಡುವಂಥದ್ದು. ಆದ್ರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ. ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡುವುದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದ್ಬಿಟ್ಟಿದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ

ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡ್ಲು ಒತ್ತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದಮೇಲೆ, ಕಲ್ತ್ಕೊಂಡು ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ಹೋಗ್ತೀವಿ. ಯಾಕೆಂದರೆ ನಾವಾಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ. ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂಥೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂಥೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ, ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನು ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನು ನೋಡಿ ಆನಂದಿಸ್ಬೋದು. ಮನಸ್ಸನ್ನು ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನು ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೇ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ

0: ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ.
1: ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ.

ನಿಗೊಂದು ಇಷ್ಟ ಆಯ್ತಾ, ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನ ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀ ಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟಿನ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೆಯೇ ಪಡೆಯಬಹುದು ನೀನು ಅನ್ನೋವಂಥ ಒಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡುಮೂರ್ತ ರೂಪವನು, ಅಮೂರ್ತವಾಗಿರುವಂಥ ಯಾವುದೇ ಒಂದು ರೀತಿಯಾದ ಆಕಾರ ಇಲ್ಲದೆ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೋ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತರ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ವೈಯಕ್ತಿಕವಾಗಿ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜರವರು ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ಸಿದ್ದರಾಜು, ಅಂಕನಾಥಪುರದಿಂದ.
0: ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಸಿದ್ದರಾಜರವರೇ?
1: ನಾವು ನಮ್ಮ ತಾಯಿ, ತಂದೆ, ನನ್ನ ತಮ್ಮ ಮತ್ತೆ ನನ್ನ ಹೆಂಡತಿ, ನನ್ನ ಮಗಳು, ನಾನೊಬ್ಬ, ಆರು ಜನ ಇದೀವಿ.
0: ಹಾಗೇನೆ ಸಿದ್ದರಾಜವರೇ, ತಾವುಗಳು ಹಲವಾರು ವರ್ಷಗಳಿಂದ ಕುಡಿತಕ್ಕೆ ಒಳಗಾಗಿ ಹಲವಾರು ಕಷ್ಟಗಳನ್ನು ಕೂಡ ಎದುರಿಸ್ತಾ ಬಂದ್ರಿ, ನಂತರದಲ್ಲಿ ತಾವೇ ಒಂದು ವೈಯಕ್ತಿಕ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿಯೂ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ ಸಿದ್ದರಾಜರವರೇ, ಹೇಗೆ ನಡ್ಕೊಂಡು ಹೋಗ್ತಾ ಇದೆ?
1: ಇವಾಗೇನಿಲ್ಲ, ಏನ್ ತೊಂದರೆ ಇಲ್ಲ, ಮೊದಲಿಗಿಂತ ಚೆನ್ನಾಗಿದ್ದೀವಿ ಮನೆ ಕಡೆ ಎಲ್ಲ. ಮೊದಲು ಅಂದ್ರೆ ಫುಲ್ ಇಷ್ಟೊತ್ತಾಯ್ತು, ಬೆಳಿಗ್ಗೆ 6 ಗಂಟೆ ಆಯ್ತು ಅಂದ್ರೆ ಅಣ್ಣ ಸ್ಟಾರ್ಟ್ ಮಾಡ್ಬಿಡ್ತಿದ್ದೋ. ಇವಾಗ ಏನಿಲ್ಲ, ನನ್ನ ಬುದ್ಧಿವಾದ ಹೇಳಿ ಎಲ್ಲ ಈ ಮಟ್ಟಕ್ಕೆ ತಂದಿದ್ದಂತ ನಮ್ಮ ಪುಷ್ಪರಾಜ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೀನಿ. ಮನೆಯಲ್ಲೇ ವರ್ಗಾಕಿದ್ರಿ ಸರ್, ನನ್ ಲೆಕ್ಕಕ್ಕೆ ಇಲ್ಲ, ಅಯ್ಯೋ ಕುಡಿತಾನೆ, ದುಡಿತಾನೆ, ಕುಡಿತಾನೆ ಅನ್ನೋ ಒಂದು ಸ್ಟೇಜ್ ಅಲ್ಲಿ ಇದ್ದೆ ನಾನು.
0: ಅಂದ್ರೆ

0: ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಒಂದು ರೂಪಾಯಿನೂ ಕೊಡೋದಿಲ್ಲ, ಕುಡಿಯೋದಕ್ಕೆ ಬಳಸ್ಕೋತಾರೆ. ಇವ್ರು ನಮ್ಮ ಮನೆಯಿಂದ ಬರಕ್ಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ರು ನಿಮ್ಮ ಮನೆಯಲ್ಲಿ?
1: ಮಾಡ್ಕೊಂಡಿದ್ರು, ಮಾಡ್ಕೊಂಡಿದ್ರು, ಲೆಕ್ಕಕ್ಕೆ ಇಲ್ಲ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ, ಎಲ್ಲೇ ಹೋದ್ರು ಆ ಕಡೆನೆ ಉಳ್ಕೊಬಿಡೋದು. ವಾರ ಆದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು, ಮನೆಗ್ ಬರೋದು ಆ ರೀತಿ ಎಲ್ಲ ಆಗಿತ್ತು. ದುಡಿಯೋದಲ್ಲಿ ಕುಡಿಯೋದೇ ಆಗಿತ್ತು ನನ್ನ ಜೀವನ. ದಿನ ಯೋಚನೆ ಮಾಡಿದೆ, ಯಾಕಿಂಗಾಯ್ತು? ಪುನಃ ಒಂದು ಪನ್ನಂಪೇಟೆಯಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಕೊಡಗತ್ರ, ಅಲ್ಲಿ ಕೇರ್ನಗರ ಎಲ್ಲ ಹೋಗಿದ್ದು. ಅಲ್ಲೇ ಅದು ಕಾಂಕ್ರೀಟ್ ಕೆಲಸ ಇತ್ತು, ವಡ್ರಗುಡಿ ಅವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಒಂದು 10-12 ಸಾವಿರ ರೂಪಾಯಿ ದುಡ್ಡು ಸಿಕ್ಕಿತ್ತು ಕೈಗೆ. ಖರ್ಚೆಲ್ಲ ಕಳೆದು, ಊಟ ತಿಂಡಿ ಖರ್ಚೆಲ್ಲ ಕಳೆದು 12 ಸಾವಿರ ದುಡ್ಡಿತ್ತು. ಅಲ್ಲಿಂದ ಕೆಲಸದಿಂದ ಊರಿಗೆ ಬಂದೆ. ಊರಿಗೆ ಬಂದು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಹುಡುಗರ ಜೊತೆ ಎಲ್ಲ 10-12 ಸಾವಿರನೂ ಕುಡಿದು ಒಂದೇ 3-4 ದಿನದಲ್ಲಿ ಹಾಳು ಮಾಡ್ಕೊಂಡೆ. ಒಂದು ದಿನ 10 ರೂಪಾಯಿ ಕೇಳುವಾಗ 10 ರೂಪಾಯಿನ ನನ್ನ ಜೊತೆಲಿದ್ದವರೇ ಕೊಟ್ಟಿಲ್ಲ 2-3 ಜನ. ಹಾಗಾಗಿ 10-12 ಸಾವಿರ ಕಳೆದಿದ್ದೀನಿ, 10 ರೂಪಾಯಿಗೆ ಬೆಲೆ ಇಲ್ವಾ ನನ್ನ ಪರಿಸ್ಥಿತಿ? 10 ರೂಪಾಯಿಗೆ ನನ್ನ ಜೀವನ ಇದಾಯ್ತಲ್ಲ, 10-12 ಸಾವಿರ ದುಡ್ಡು ಕಳೆದಿದ್ದೀನಿ, 10 ರೂಪಾಯಿ ಕೇಳಿದ್ರೆ ಇವ್ರು ಕೊಡ್ತಾ ಇಲ್ವಲ್ಲ ಅನ್ಬಿಟ್ಟು ಅವತ್ತೇ ಡಿಸೈಡ್ ಮಾಡಿದೆ ಸರ್. ಈಗ ಕೊಡ್ತಾ ನನ್ನ ಹತ್ರ ಇದ್ರೆ ಖರ್ಚು ಮಾಡಿಸುತ್ತೆ, ನನ್ನ ಹತ್ರ ದುಡ್ಡಿದ್ರೆ 4 ಜನ. ಇವತ್ತು 10 ರೂಪಾಯಿಗೆ ಬೆಲೆ ಇಲ್ವಲ್ಲ, ಇನ್ನ ಕುಡಿಯೋದೇ ಬೇಕಾಗಿಲ್ಲ ಅಂತೇಳಿ. ನಮ್ಮ ಪುಷ್ಪರಾಜ್ ಅವರು ಮೇಸನ್ ಕೆಲಸ ಮಾಡ್ತಾರೆ, ಬಿಲ್ಡಿಂಗ್ಗಳು, ಮನೆ ಕೆಲಸ, ಕಟ್ಟಡ ಕೆಲಸ ಅವ್ರದ್ದು. ಅವ್ರ ಮನೆಗೂ ನಮ್ಮ ಮನೆಗೂ 1 ಕಿಲೋಮೀಟರ್ ಆಗುತ್ತೆ. 10 ರೂಪಾಯಿ ಇಲ್ದೇನೆ ನಡ್ಕೊಂಡೋದೆ ಅವ್ರ ಮನೆಗೆ. ಅವ್ರ ಮನೆಯಲ್ಲಿ ಏನೋ ಬೆಳಗ್ಗೆನೆ ಬಂದಿದ್ಯಾ ಅಂತ ಹೇಳಿದ್ರು. ಆಗ ಬಾ ನಾಷ್ಟ ಮಾಡು ಅಂದ್ರು, ಸುಮಾರು 8-8.5 ಆಗಿತ್ತು ಬೆಳಗ್ಗೆ. ಅವಾಗ ನಾಷ್ಟ ಬೇಡ, ನನಗೆ 100 ರೂಪಾಯಿ ದುಡ್ಡು ಬೇಕು ಅಂತ ಹೇಳ್ದೆ. ಗೊತ್ತು ಅವ್ರಿಗೆ ಏನಕ್ಕೆ ಅಂತ, ಏನಕ್ಕೆ ಅಂತ ಹೇಳಿದ್ರು. ನನಗೆ ಬೇಕು ಕೊಡಿ ಅಂತ ಹೇಳ್ದೆ. ಆಗ ಅವ್ರು ಇಲ್ಲ ನಾಷ್ಟ ಮಾಡು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ ನಾಷ್ಟ ಬೇಡ, ಲೇಟಾಗಿ ಮಾಡ್ತೀನಿ, ಇವಾಗ 8:30 ಟೈಮು, ಒಂದು 10 ಗಂಟೆಗೆ ಮಾಡ್ತೀನಿ ಅಂತ ಹೇಳ್ದೆ. ಆ 100 ರೂಪಾಯಿ ಇಸ್ಕೊಂಡು ಅಂತರ್ಸಂತಾಗಿ ನಡ್ಕೊಂಡು ಹೋಗಿದ್ದೀನಿ.
0: ಕುಡಿಲಿಕ್ಕೆ
1: ಕುಡಿಲಿಕ್ಕೆ ತಲೆನೋವು, ಕುಡಿಲೇಬೇಕು. ಅವಾಗ 100 ರೂಪಾಯಿ ಇಸ್ಕೊಂಡು ಅಂತರ್ಸಂತಾಗಿ ಹೋಗಿ ಕುಡ್ಕೊಂಡು ಬಂದು ನಾಷ್ಟ ಮಾಡಿದೆ. ಅವಾಗ ಹೇಳ್ದೆ, ಅಣ್ಣ ನಾನು ಈ ರೀತಿ ಆಯ್ತು, ನನ್ನ ಕಷ್ಟನೆಲ್ಲ ಹೇಳ್ಕೊಂಡೆ, ಇಷ್ಟೊಂದು ದುಡ್ಡಿತ್ತು, ಹಿಂಗೆಲ್ಲ ಆಯ್ತು, 10 ರೂಪಾಯಿ ಕೇಳಗಂಟ ಕೊಡ್ಲಿಲ್ಲ ಅವರು. ಮನೇಲ್ವೇ ಗಲಾಟೆ, ಮನೇಲಿ ಸ್ವಲ್ಪ ದೂರ ಆಗ್ಬಿಟ್ಟಿನಿ ಅಣ್ಣಯಿಂದ, ಇಲ್ಲ ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಕೆಲ್ಸಕ್ಕೆ ಅಂತ ಹೇಳ್ದೆ. ಬಾ ಕುತ್ಕೋ ಅನ್ಬಿಟ್ಟು ಅವರು ಜಮೀನಲ್ಲಿ ಕೆಲಸ ಮಾಡ್ತಿದ್ರು. ಸುಮಾರು 2 ಗಂಟೆಗಳ ಕಾಲ ಮಾತಾಡಿದ್ರು, ನನ್ನ ಜೊತೆ ಬಾ, ನನ್ನ ಪರಿಸ್ಥಿತಿ ನಿಂಗೆ ಇತ್ತು. ನಾ ಅವ್ರು ಹೇಳಿದ್ರು ಉಡುಪಿ ಚಿಕ್ಕಮಂಗ್ಳೂರು ಸುಮಾರು ದೂರ ಎಲ್ಲ ಹೋಗಿದಾರೆ ಅವ್ರು ಹೊರಗಡೆ. ನಾನು ನಿನ್ನ ತರನೇ ಆಗಿದ್ದು, ನಾನು ಮನೇಲೆ ಹಿಂಗೆ ಆಗಿತ್ತು ನನ್ನ ಪರಿಸ್ಥಿತಿನೂ. ಒಂದು ಆ ಊರು ಬಿಟ್ಟು ಹೋಗಿ ಮಂಗಳೂರಲ್ಲಿ 1-3 ತಿಂಗಳು ಮಾತ್ರ ನಾನು ತಂದೆ ತಾಯಿಗಳನ್ನ ನೋಡ್ಕೊಂಡಿದ್ದು. ಆಮೇಲೆ ನನ್ನ ದಾರಿನೇ ಬೇರೆ ಆಗೋಯ್ತು. ಬಾ ನಾನು ನಿನ್ನ ದಾರಿಗೆ ತತ್ತೀನಿ, ಬಾ ನನ್ನ ಜೊತೆಗೆ ಬಾ, ಹೊಸ ಜೀವನ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು
0: ಪುಷ್ಪರಾಜ್ ಅವರು.
1: ಹಾ ಪುಷ್ಪರಾಜ್ ಅವರು. ಅವಾಗ ಅವ್ರ ಜೊತೆ ಹೋದೆ, ಹೇಳಿದ್ರು ಮೊದ್ಲೆ ಇವತ್ತೇ ಲಾಸ್ಟ್ ಕುಡಿಯೋದು, ಅಂದ್ರೆ ಕಂಡೀಷನ್ ಬಿಡಕ್ಕಾಗಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡು ಅಂತೇಳಿ ಒಂದ್ ವಾರ ಅವರ ಜೊತೆನೆ ಬಿಟ್ಟಿಲ್ಲ, ಅವ್ರ ಜೊತೆನೆ ಅದೇ. ಆಗ ಅವರು ಸ್ವಲ್ಪ ಸ್ವಲ್ಪ ಎಲ್ಲ ಹೇಳಿ ಊಟ ತಿಂಡಿ ಎಲ್ಲ ಕೊಟ್ಟು ಪುನಃ ಅಲ್ಲಿಂದ ಅವ್ರ ಕೆಲ್ಸಕ್ಕೆ ಹಾಕೊಂಡ್ರು ನನ್ನನ್ನ ಅವ್ರ ಗಾರ ಕೆಲ್ಸಕ್ಕೆ. ಅವಾಗ ಅವ್ರ ಜೊತೆ ಸೇರಿ ಅವ್ರಲ್ಲಿ ಹೇಳಿದ ಮಾತಿನಂತ ನಡ್ಕೊಂಡೆ. ಇವಾಗ 6 ವರ್ಷ ಆಯ್ತು.
0: 6 ವರ್ಷಗಳಾಯ್ತು ಕುಡಿತವನ್ನ ಬಿಟ್ಟೆ ನೀವು?
1: ಹಾ ಬಿಟ್ಟು ಬಿಟ್ಟು. ಅವ್ರು ಹೇಳಿದ್ರು ಕುಡಿಯೋದಾದ್ರೆ ನನ್ನ ಜೊತೆ ಬರಬೇಡ, ಇಷ್ಟೆಲ್ಲ ಹೇಳಿದೀನಿ, ಬುದ್ಧಿ ಎಲ್ಲ ಹೇಳಿದೀನಿ, ಕುಡಿತೀನಿ ಅನ್ನೋದಾದ್ರೆ ನಿನ್ ದಾರಿ ನೀನ್ ನೋಡ್ಕೊಂತ ಎಲ್ಲ ಹೇಳಿದ್ರು. ಅವಾಗ ಆಯ್ತು ಸರ್ ಅಂತ ಹೇಳ್ದೆ, ಕುಡಿಯಲ್ಲ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ. ಈಗ ಮೊತ್ತದಲ್ಲಿ ನಿನ್ನೆ ಒಂದು ಮನೆ ಫಿನಿಶಿಂಗ್ ಆಯ್ತು.
0: ಹಾಗೇನೆ ಚಿತ್ರರಾಜರವರೇ, ತಾವು ಹೇಳ್ತಿದ್ರು ಮೊದಲು ನಾನು ಕುಡಿಯಂತ ಸಂದರ್ಭದಲ್ಲಿ ನಾನು ಅಂದ್ರೆ ಕೊಡಗ್ಗೆ ಕೂಲಿಗೆ ಅಂತ ಹೋದಾಗ ಅಲ್ಲಿ ತಿಂಗಳಿಗೆ 10,000 ರೂಪಾಯಿನ ಸಂಪಾದನೆ ಮಾಡ್ಕೊಂಡು ಬರ್ತಿದ್ದೆ ಅಂತ. 10,000 ರೂಪಾಯಿನ ಕೂಡ ಸ್ನೇಹಿತರ ಜೊತೆಗೆ ಒಗ್ಗೂಡಿ ನಾನು 10,000 ರೂಪಾಯಿನ ಕೂಡ ಸಂಪೂರ್ಣವಾಗಿ ಕುಡಿಯೋದಕ್ಕೆ ಬಳಸ್ಕೊತೀನಿ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಕುಡಿಯೋದಕ್ಕೆ ಬೇಕಾದಾಗ ಸ್ನೇಹಿತರನ್ನ ದುಡ್ಡು ಕೇಳಿದಾಗ ಅವರು 10 ರೂಪಾಯಿನ ಕೊಡಲಿಲ್ಲ ಅಂದ್ಬಿಟ್ಟು ನೀವು ಹೋಗಿ ಪುಷ್ಪರಾಜರ ಹತ್ರ ತಮ್ಮ ಒಂದು ಕಷ್ಟವನ್ನು ಹೇಳ್ಕೊಂಡ್ರಿ.
1: ಮಾಡ್ಕೊಂಡೆ.
0: ಅವರು ಕೂಡ ತಮ್ಮ ಒಂದು ಅನುಭವವನ್ನು ತಮ್ಮ ಮುಂದೆ ಹೇಳಿದ್ರು, ಈ ತರ ನಿನ್ನಂಗೆ ನಾನು ಕೂಡ ಒಂದ್ ಕಾಲದಲ್ಲಿ ಕುಡಿದು ಹಲವಾರು ಕಷ್ಟಗಳನ್ನು ಕೂಡ ಅನುಭವಿಸ್ತಾ ಬಂದೆ ಅಂತ ಕೆಲವೊಂದು ಬುದ್ಧಿ ಮಾತುಗಳನ್ನು ಹೇಳೋದ್ರಿಂದ ತಮ್ಮ ಒಂದು ಮನಸ್ಸು ಪರಿವರ್ತನೆ ಆಗಿ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಳ್ಳೆ ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಪುಷ್ಪರಾಜ್ ಅವ್ರ ಅಂತ ಹೇಳ್ಬೋದು.
1: ರಾಜ್ ಅವರೇ, ನಾನು ಯಾವ್ದು ಕರೆಂಟ್ ಕ್ಯಾಂಪ್ ಅಲ್ಲೆಲ್ಲೂ ಹೋಗ್ಲಿಲ್ಲ, ಹಿಂಗು ಹೇಳ್ತಾ ಇದ್ರು ಹಾಕ್ಬಿಡನೇ ಇವನ್ನ ಅಂತ. ನನಗೊಂದೇ ಅಮ್ಮೆ ಆಯ್ತು ಸರ್, ಮನೇಲೆ ಇವನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ವಲ್ಪ ದಿನ ಜೈಲ್ಗೆ ಹಾಕ್ಸ್ಬಿಡೋಣ ಅಂತಿದ್ರು. ಅಷ್ಟೊಂದು ಕ್ವಾಟ್ಲ ಕೊಡ್ತಿದ್ದೆ ಅವ್ರಿಗೆ, ಊರೊಳಗಡೆ ಸಮಸ್ಯೆ ಇಲ್ಲ, ಒಂದ್ ಗಲಾಟೆ ಮಾಡ್ತಿರ್ಲಿಲ್ಲ. ಮನೆಗ್ ಬತ್ತು ಅಂದ್ರೆ ಏನು ಸರ್ ಗಲಾಟೆ, ಏನಾದ್ರೂ ಒಂದ್ ಕಿರಿಕ್ ಮಾಡುವೆ, ನಾನೇ ಮಾಡುವೆ. ಅವಾಗ ಟೇಷನ್ಗೆಲ್ಲ ಕೊಡ್ತಾ ಇದ್ರು. ಅವತ್ತು ಪೊಲೀಸ್ ಎಸ್ ಐ ಸಾಹೇಬ್ರು ಇದಾಕಿದ್ರಲ್ಲ ಮಾಲೆನ, ತುಂಬಾ ಖುಷಿ ಆಗೋಯ್ತು. ನೋಡ್ರಿ, ಸ್ಟೇಷನ್ಗೆ ಕಳಿಸ್ಬೇಕು ಅಂತಿದ್ದವ್ರು ನನ್ನ, ಪೊಲೀಸ್ ಅವ್ರು ನನ್ಗೆ ಮಾಲೆ ಹಾಕಿ ಸನ್ಮಾನ ಮಾಡಿದ್ರಲ್ಲ,
0: ಎಷ್ಟು ಖುಷಿ ಕೊಡ್ತಾವಾಗ ನಿಮ್ಗೆ.

0: ಖುಷಿ ಅಂದ್ರೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಇನ್ನ ಫೋಟೋಗಳು ಹಂಗೆ ಇಟ್ಕೊಂಡಿದ್ದೀನಿ ಮೊಬೈಲ್ ಅಲ್ಲಿ, ಫೋಟೋ ವಾಟ್ಸ್ಆಪ್ ಕಳ್ಸ್ಕೊಂಡು ಎಲ್ಲಾರು ಸುಮಾರು ಜನ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಕೇಳಿದ್ರು, ಏನಪ್ಪ ಒಳ್ಳೆ ಸನ್ಮಾನ ಎಲ್ಲ ಮಾಡ್ಬಿಟ್ಟು ಲ್ಯಾಂಪ್ ಎಲ್ಲ ಇಸ್ಕೊಂಡಿದ್ಯಲ್ಲ ಅಂತೆಲ್ಲ ಸುಮಾರು ಜನ ಕೇಳಿದ್ರು. ನಿಜವಾಗ್ಲು
1: ಅದೇ ಸಿದ್ದರಾಜ್ ಅವರು, ಇವಾಗೊಂದು ನಿಜವಾಗ್ಲೂ ಕೂಡ ಇವಾಗ ಕೆಲವೊಂದು ಕುಡಿತರದ ವ್ಯಕ್ತಿಗಳು ಕೆಲವು ಕ್ಯಾಂಪ್ಗಳಿಗೆ ಸೇರಿಕೊಂಡು ಅಲ್ಲಿ ಕೆಲವೊಂದು 10 ದಿನಗಳ 15 ದಿನಗಳವರೆಗೆ ಕೂಡ ತರಬೇತಿನ ಕೊಟ್ಟಿರ್ತಾರೆ. ನಂತರದಲ್ಲಿ ಅವರು ಊರಿಗೆ ಬಂದಾಗ ಮತ್ತೆ ಈ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಂಥದ್ರಲ್ಲಿ ತಾವುಗಳು ಈ ಒಂದು ಪುಷ್ಪರಾಜ್ ಅವರ ಒಂದು ಅನುಭವವನ್ನು ಕೇಳಿ ತಾವುಗಳು ತಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ನಿಜಕ್ಕೂ ತುಂಬ ಖುಷಿ ಪಡೋಂಥ ವಿಷಯ ಸಿದ್ದರಾಜ್ ಅವರೇ.
0: ಹೌದೌದು ಸರ್, ನಾನು ಈ ರೀತಿ ಮೊದ್ಲು ಎಷ್ಟನ್ನು ಕಳ್ಕೊಂಡಿದ್ದೆ ಅಷ್ಟು ಈಗ ಗಳಿಸ್ಕೊಂಡಿದ್ದೀವಿ ಸರ್. ಹೌದು, ಕುಡಿತ ಬಿಟ್ಟಾಗ್ಲಿಂದ ಅವನು ಬೈಕ್ ತಗೊಂಡೆ ಗಾಡಿನ, ಅವರೇ ಬೈಕ್ ಬೇಕು ಅಂತ ಹೇಳ್ದ. ಅಪ್ಪ ಸುಮಾರು ಕಷ್ಟ ಆಗುತ್ತಲ್ಲ ಬೈಕ್ ಅಂದ್ರು, ನನಗೆ ಗೊತ್ತಿಲ್ಲ ಬೈಕ್ ಬೇಕು ತಕೊಳ್ಳೋಣ ಅಂದ್ಬಿಟ್ಟು ತಿಂಗಳಾದ್ರೂ ನಾನು ದುಡ್ಡು ಇಸ್ಕೋತಿರ್ಲಿಲ್ಲ. ಅವರೇ ಆಯ್ತು ಒಂದು ತಿಂಗಳು ಕೆಲಸ ಮಾಡೋ ಏನೋ ಮಾಡೋದ ಅಂತ ಹೇಳಿದ್ರು. ಅವ್ರ ಹತ್ರ ನನ್ಗೆ ದುಡಿಯೋದು ಮನೆಗೆ ಬರೋದಂಗ ಆಗಿತ್ತು, ಎಲ್ಲ ಬಿಟ್ಕೊಂಡೆ ಅವನ ಗಾಡಿಗೆ ದುಡ್ಡು ಕಟ್ಟೋಣ. ಹೋದ ಶೋರೂಮ್ಗೆ, ಶೋರೂಮ್ಗೆ ಹೋಗಿ ಬುಕ್ ಮಾಡ್ಬಿಟ್ಟು ಗಾಡಿ ತಕ ಬಂದ. ಇನ್ ಬಾಕಿ ಲೋನ್ ಕಟ್ಕೋತಾ ಇದ್ದ, ತಿಂಗಳು ಕಂತು ಮಾಡ್ಕೊಂಡು 2.5 ವರ್ಷಕ್ಕೆ ಮುಟ್ಸಿದ್ದೆ. ಅದು ತೀರ್ತು, ಫೋನ್ಗಳು ಬೇಕು ಅಂದ್ರೆ ಫೋನ್ ಎಲ್ಲ ತಕೊಡ್ತಾ ಇದ್ರು. ಸಣ್ಣ ಫೋನ್ ಇತ್ತು, ಸಣ್ಣ ಫೋನ್ ಬೇಡ ದೊಡ್ಡ ಬೇಕು ಅಂದೆ. ಆಯ್ತು ಒಂದು ವಾರ ಕೆಲಸ ಮಾಡಪ್ಪ ಅಂದ್ರು. ಆಯ್ತು ಅಂತ ಅದನ್ನು ತಕೊಟ್ರು.
1: ಇವಾಗ ಅವ್ರು ಹೊರಗಡೆ ಎಲ್ಲಿಗಾದ್ರು ಕೆಲ್ಸಕ್ಕೆ ಹೋದಾಗ ನಿಮ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು? ಇವಾಗ
0: ಜೊತೆಲೆ, ಇವತ್ತು ಸ್ವಲ್ಪ ಶೀಟ್ ಆಗ್ತಾ ಇದ್ರೆ ಒಂದ್ ಮನೆಗೆ ಅದ್ ಹಾಕಿದ್ರೆ ನಾಳೆಯಿಂದ ಜೊತೆಗೆ ಹೋಗ್ತಿವಿ. ಇವತ್ತು ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ನಾನು ಮಾಡ್ತಾವನಿ.
1: ತಮ್ಗೊಂದು ಹೊಸ ಜೀವನವನ್ನ ಕೊಟ್ಟಿರೋದು ಪುಷ್ಪರಾಜ್ ಅವ್ರ ಅಂತ ಹೇಳ್ಬೋದು.
0: ಹೌದೌದು ಸರ್, ಪುಷ್ಪರಾಜ್ ಇಲ್ಲಾಂದ್ರೆ ಇಷ್ಟು ದಿನ ಇರ್ತಾ ಇರ್ಲಿಲ್ಲ, ಸತ ಬಿಡ್ತಿದೆ. ಕುಡ್ದು ಕುಡ್ದೆ ಸತ ಬಿಡ್ತಿದೆ, ಊಟ ತಿನ್ನಂಗಿಲ್ಲ, ನಿದ್ರೆ ಮಾಡಂಗಿಲ್ಲ, ಫುಲ್ಲೇ ಎನಿ ಟೈಮ್ ಎಣ್ಣೆ.
1: ಹಾಗಿದ್ರೆ ಸಿದ್ದರಾಜ್ ಅವರೇ, ತಾವು ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮೊದ್ಲು?
0: ನಾನು 2009 ಸ್ಟಾರ್ಟ್ ಆಗಿತ್ತು.
1: 2009 ಅಂದ್ರೆ 17 ವರ್ಷಗಳಿಂದ ಸತತವಾಗಿ ಕುಡ್ಕೊಂಡು ಬರ್ತಾ ಇದ್ರಿ?
0: ಹೌದೌದು, ಸ್ಟಾರ್ಟ್ ಮಾಡಿದ.
1: ಏನಾದರೂ ಕಾರಣಗಳಿತ್ತ ಸಿದ್ದರಾಜ್ ಅವರೇ ಈ ಕುಡಿಯೋದಕ್ಕೆ ತಾವುಗಳು, ಏನಕ್ಕೋಸ್ಕರ ಪ್ರಾರಂಭ ಮಾಡಿದ್ರಿ ಈ ಕುಡಿಯೋದಕ್ಕೆ?
0: ಕುಡಿಯೋದು ಅಂದ್ರೆ ಫ್ರೆಂಡ್ಸ್ಗಳ ಜೊತೆ ಹೆಂಗ ಸೇರ್ಕೊಂಡು ಕಲ್ತು ಬಿಟ್ಟು ವಾ ಸರ್, ಅದನ್ನ ಬಿಡಕ್ಕಾಗಿಲ್ಲ. ಸುಮಾರು ಜನ ಬಿಟ್ಟರು, ನಿಲ್ಸಿದ್ರು, ಕಂಟ್ರೋಲ್ ಮಾಡಿದ್ರು, ನಾನು ಮುಂದುವರ್ಸ್ಕೊಂಡು ಹೋಗ್ಬಿಟ್ಟೆ. ಅದೇ ಜೀವನ ನಂಗೆ ಆಗೋಯ್ತು ಸರ್. ಮದುವೆನೂ ಮಾಡಿದ್ರು ಆದ್ರೆ ನಾನು ಬಿಡ್ಲಿಲ್ಲ. ಮದುವೆ ಎಷ್ಟು ಬಂದ 3 ದಿನ ಇದ್ದ ಅಷ್ಟೇ, ಪುನಃ ಸುರು ಹುಡುಗರ ಜೊತೆ ಸೇರ್ಕೊಂಡು. ಆಮೇಲೆ ಆಮೇಲೆ ಬರ್ತಾ ಬರ್ತಾ ಜಾಸ್ತಿನೇ ಹೊರತು ಕಮ್ಮಿನೇ ಇಲ್ಲ, ಜಾಸ್ತಿನೇ ಮಾಡ್ಬಿಟ್ಟೆ ಸರ್.
1: ಅಂದ್ರೆ ತಾವು ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಕುಡಿದಕ್ಕಿನ ಬಳಸ್ಕೊತಾ ಇದ್ರಿ? ಏನಾದ್ರೂ ಮನೆ ನಿರ್ವಹಣೆಗೆ ಅಂತ ಏನಾದ್ರು ದುಡ್ಡು ಕೊಡ್ತಾ ಇರ್ಲಿಲ್ವಾ? ಹೇಗೆ ಅವಾಗ
0: 100 ರೂಪಾಯಿ ಕೊಟ್ರು ಬೆಳಿಗ್ಗೆ ವಾಪಸ್ 50 ರೂಪಾಯಿ 100 ರೂಪಾಯಿ ಪುನಃ ಇಸ್ಕೊತಾ ಇದ್ದೆ, ನಾನು ರಾತ್ರಿ ಕೊಟ್ಟಿದ್ನೆಲ್ಲ ಕೊಡು ಅಂತ.
1: ಅಂದ್ರೆ ಮತ್ತೆ ಇಸ್ಕೊತಾ ಇದ್ರಿ?
0: ಹೌದು, ಮತ್ತೆ ಇಸ್ಕೊತಾ ಇದ್ದೆ. ಇವಾಗ ಹಂಗಿಲ್ಲ, ಎಷ್ಟೇ ದುಡ್ಡು ಒಂದ್ ವಾರಕ್ಕ 10 ದಿನ ಕೆಲಸ ಮಾಡ್ತೀವಲ್ಲ, ಒಂದೇ ಸರಿ ದುಡ್ಡು ಕೊಡ್ತಾರ, ಇಸ್ಕೊತೀವಿ, ಮನೆಗೆ ಏನ್ ಬೇಕಲ್ಲ ತಕೊಳ್ತೀವಿ, ಊಟ ತಿಂಡಿ ಎಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಇವಾಗ ಮೊದ್ಲು 100 ರೂಪಾಯಿ ಕೊಟ್ರೆ ಅದೇ 100 ರೂಪಾಯಿ ಬೆಳಗ್ಗೆನೆ ಕಿತ್ಕೊತಾ ಇದೆ, ಹೊಡ್ಲಿಲ್ಲ ಅಂದ್ರೆ ಹೊಡೆದು ಬಿಡ್ದಾದ್ರು ಕಿತ್ಕೊತಾ ಇದೆ ಸರ್. ಇವಾಗ ಹಂಗಿಲ್ಲ, ಎಲ್ಲ ಖುಷಿಯಾಗಿದ್ದಾರೆ ಮನೇಲಿ.
1: ಅದೇ ಇವಾಗ ಸಂಪಾದನೆ ಮಾಡ್ಕೊಂಡು ದುಡ್ಡನ್ನೆಲ್ಲ ಮಿತವಾಗಿ ಬಳಸ್ಕೊಂಡು ಆದಷ್ಟು ಉಳಿತಾಯವನ್ನ ಮಾಡ್ಕೊಂಡು ಹೋಗ್ತಾ ಇದೀರ?
0: ಹೌದೌದು.
1: ಇವಾಗ ನಿಮ್ ಕುಟುಂಬದವರ ಸಹಕಾರ ಹೇಗಿದೆ ಸಿದ್ದರಾಜ್ ಅವರೇ ನಿಮ್ಮಲ್ಲಿ ಇವಾಗ?
0: ಪರವಾಗಿಲ್ಲ, ಇವಾಗ ಎಲ್ಲ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. 2 ಮಕ್ಳಿತ್ತು, ಒಂದ್ ತೀರೋಗ್ಬಿಡ್ತು ಚಿಕ್ಕತ್ರಲ್ಲೇ ಹುಷಾರಿಲ್ದೇನೆ. ಇವಾಗ ಮಗಳು ಸರ್ಗೂರ್ಲೆ ಓದ್ತಾ ಇದ್ದಾಳೆ, JSS ಕಾಲೇಜು, ಫಸ್ಟ್ PUC ಸರ್ ಇವಾಗ.
1: ಕುಡಿದ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತ ಕೆಲವು ಪುಸ್ತಕಗಳಾಗಿರ್ಬೋದು, ಪೆನ್ ಆಗಿರ್ಬೋದು, ಈ ತರ ಸಾಮಗ್ರಿಗಳನ್ನ ಕೊಡ್ತಾ ಇದ್ರ ಅವಾಗ ಮಕ್ಕಳಿಗೆ
0: ಓದೋದಕ್ಕೆ? ಸಹ ತಂದ್ಕೊಟ್ಟಿಲ್ಲ, ಓದೇನ್ ಮಾಡ್ಬೇಕು ಅಂತ ಇದ್ದೆ, ಇವಾಗ ಓದಿಸ್ಬೇಕು ಅಂತ ಇದ್ದೀನಿ.
1: ನೋಡಿ, ಕುಡಿತ ಅನ್ನೋದು ತಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆಯನ್ನ ತಂದಿದೆ ಅಂತ ಇವಾಗ್ಲೂ ಕೂಡ ನೋಡ್ಬೋದು.
0: ಹೌದು ಹೌದು ಸರ್, ಮೊದ್ಲು ಪೆನ್ ಬುಕ್ ಬೇಕು ಅಂದ್ರೆ ಓದಿ ಏನ ದೊಡ್ಡವರಾಗಿದ್ದಾರ, ಏನ್ ನೀವು ಓದೋದು ಅಂತ ನಾನೇ ಬೋಯ್ತಾ ಇದ್ದೆ, ಇವಾಗ ಓದಿಸ್ಬೇಕು ಅಂತ ಇದೆ.
1: ತಾವು ಮೊದ್ಲು ಮಾತಾಡ್ತಿದ್ರಿ, ನಾನು ಕುಡಿಯೋದಕ್ಕೆ ಯಾವ್ದು ರೀತಿಯ ಕಾರಣಗಳಿರ್ಲಿಲ್ಲ, ಈ ಒಂದು ಸ್ನೇಹಿತರ ಸಹವಾಸ ಮಾಡಿ ನನ್ನ ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದಂತ ತಾವುಗಳು ಹೇಳ್ತಾ ಇದ್ರಿ. ಇವಾಗ ಯಾವ್ದಕ್ಕೂ ಒಂದ್ಸತಿ ಈ ರೀತಿ ನಮ್ಮ ಸ್ನೇಹಿತರು ಕರೀತಿದ್ರೆ ಕುಡಿಯೋದಕ್ಕೆ ಹೋಗೋದೇ ಬೇಡ, ಒಂದ್ಸತಿ ಯೋಚನೆ ಮಾಡೋಣ, ಯಾಕಂದ್ರೆ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದ್ರೂ ತೊಂದರೆಗಳಾಗ್ಬೋದು ಅಂತ ಅವಾಗ ತಮ್ಗೆ ಏನಾದ್ರು ಯೋಚನೆಗಳು ಬರ್ತಾ ಇರ್ಲಿಲ್ವಾ? ಹೇಗೆ
0: ಅವ್ರು ಕರಿತಾ ಇದ್ರು, ಏನಪ್ಪ ಮೊದ್ಲಂಗ ಈಗ ಏನ್ ಮಹಾತ್ಮ ಗಾಂಧಿ ನೀನು ಒಂದು ಸ್ಥಾನ ಮಾಡಂಗ ನೀನು ಕರೆದ್ರು ಬರಲ್ಲ ಅಂತ ಎಲ್ಲ ಅವ್ರವ್ರು ಮಾತಾಡ್ಕೊತಾ ಇದ್ರು. ಅವ್ರು ಮಾತಾಡ್ಕೊಂಡ್ರೆ ನಾನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ಆಯ್ತು ನೀವೇನ ಮಾತಾಡ್ಕಲ್ರಪ್ಪ ಅನ್ಬಿಟ್ಟು ಮನೆಗೆ ಯಾಕಡೆನಾರ ಉಂಟಾಗೋದು, ಈಗ 3 ಜನ ಇದ್ದಾಗ ಏನಾದ್ರು ಮಾತಾಡ್ತಾರ, ಇಬ್ರು 3 ಜನ ಇರುವಾಗ ಮಾತಾಡ್ಕೊಳ್ಳಿ ನೀವು ಅನ್ಬಿಟ್ಟು ನನ್ನ ಪಾಡಿಗೆ ನಾನು ಅವ್ರೇನ್ ಹೇಳಿದ್ರು ಆಯ್ತು ಅಪ್ಪ ನಾನು

0: ಕುಡಿಯಲ್ಲ ಸಾಕು ನಾನು ಕುಡ್ದಿರೋದು, ನಾನು ಕುಡಿದ್ರೆ ಹೋಯ್ತು ನನ್ನ ಕಥ, ಮುಟ್ಟಿದ್ರೆ ಏನಾಗಲ್ಲ, ಕುಡಿಬೇಕಾ ನೀವು ಕುಡ್ಕೊಳ್ಳಿ, ನಾನು ಕುಡಿಯಲ್ಲ ಅಂತ ಹೇಳ್ತೀನಿ ಸರ್. ಇವಾಗಲೂ ಹಂಗೂ ಕರೀತಾರೆ ಸುಮಾರು ಜನ.
1: ಅಂದ್ರೆ ಬೇರೆಯವ್ರಿಗೆ ಒಂದು ಬುದ್ಧಿ ಮಾತುಗಳು ಯಾವ ರೀತಿ ಆಗಿದ್ದಾರೆ ಇವಾಗ ತಾವುಗಳು?
0: ಹೌದೌದು ಸರ್, ಹಂಗೂ ಹೇಳ್ತೀನಿ ನನ್ನ ತಮ್ಮನಿಗೆ, ಸ್ವಂತ ತಮ್ಮನಿಗೆ ಹೇಳ್ತೀನಿ, ಬೇಡ ಕುಡಿಬೇಡ, ಸ್ವಲ್ಪ ಕಂಟ್ರೋಲ್ ಮಾಡು ನೀನು ಅಂತ ನಾನೇ ಹೇಳ್ಕೊಡ್ತೀನಿ ಅವನಿಗೆ. ನೀ ಅವ್ರಿಗೂ ಕುಡಿಯೋರ್ಗು ಜಾಸ್ತಿ ಹೇಳ್ತೀನಿ, ಅದ್ರ ಬದಲು ಏನಾದ್ರೂ ತಿನ್ನಿ, ಚಿಕನ್ ಮಟನ್ ಹಣ್ಣುಗಳು ತರಕಾರಿ ಏನಾದ್ರೂ ತಗೊಂಡು ತಿನ್ನಿ, ಅದ್ರ ಕಮ್ಮಿ ಮಾಡಿ ಅಣ್ಣನ ಅಂತ ಹೇಳ್ತೀನಿ. ಕುಡಿಬೇಡಿ ಅಂತ ಹೇಳಲ್ಲ, ಕುಡೀರಿ ಕಮ್ಮಿ ಮಾಡಿ.
1: ಮಿತವಾಗಿ ಕುಡಿರಿ ಅಂತ ಹೇಳ್ತಾ ಇದ್ದೀರಾ?
0: ಕುಡೀರಿ. ನಾನೇ ಒಂದ್ ದಿನಕ್ಕೆ 12.90 ಆಯ್ತಿದ್ದ ಆ ಪಾಪ ಅಂದ್ರು. ಇವಾಗ ಒಂದ್ ಸವಾಸನು ಇಲ್ಲ, ಯಾವ್ದಿಲ್ಲ, ಎಲ್ಲ ಬಿಟ್ಬಿಟ್ಟೆ. ಅದೇ ಪುಷ್ಪರಾಜ್ ಅವ್ರ ಮಾತಿಂದ ಎಲ್ಲ ದೂರ ಮಾಡಿದೆ ಸರ್. ಇಲ್ಲಾಂದ್ರೆ ಸುಮಾರು 6 ವರ್ಷದ ಹಿಂದೆನೆ ತೀರೋಗ್ಬಿಡ್ತಿದ್ದೆ ನಾನು.
1: ಅದ್ ಹೇಳ್ಬೇಕಂದ್ರೆ ಒಟ್ಟಾರಿಯಾಗಿ ನಿಮ್ಗೆ ಪುಷ್ಪರಾಜ್ ಅವರು ಒಂದು ಮರು ಜನ್ಮವನ್ನ ಕೊಟ್ಟಿದ್ರ ಅಂತ ಹೇಳ್ಬೋದು.
0: ಹೌದೌದು ಸರ್, ಅವ್ರು ಹೇಳಿದ್ರು ನಾನು ನಿನ್ಗಿಂತ ಹೆಚ್ಚಾಗಿದ್ನಲ್ಲಪ್ಪ, ನನ್ ಜೊತೆ ಬಾ, ನಾನೇ ಅವನೇ. ಈಗ ಮನೆಯವರು ಗಲಾಟೆ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾನೆ ಅಂತ ದೂರ ಮಾಡ್ಯಾರ, ಅದು ಎಲ್ಲಾರ ಮನೇಲಿ ಇದ್ದಿದ್ದೆ, ನಾನಿದ್ದೀನಿ ಬಾ ಅಂತೇಳಿ ಕರ್ಕೊಂಡು ಹೋದ್ರು. ಅವಾಗಿಂದ ಏನ್ ತೊಂದ್ರೆ ಇಲ್ಲ. ಇವತ್ತು ಅವರು ಜಮೀನಲ್ಲಿ ಕೆಲಸ ಮಾಡ್ತಾವ್ರೆ, ನಾನು ಜಮೀನಲ್ಲಿ ಇದ್ದೀನಿ, ಸ್ವಲ್ಪ ಚೆಂಡು ಹಾಕಿದ್ದಂತ ಬಂದ. ಮೊದ್ಲೇನಿಲ್ಲ, ಬೇರೆಯವ್ರ ಜಮೀನ್ ಕೂಲಿಗೆ ಹೋಯ್ತಿದ್ದ.
1: ಅಂದ್ರೆ ಯಾವ್ದ್ರ ಮೇಲೂ ಕೂಡ ಯೋಚನೆ ಆಗ್ತಿರ್ಲಿಲ್ಲ ಅವಾಗ ನಿಮ್ಗೆ?
0: ಇಲ್ಲ ಇಲ್ಲ ಇಲ್ಲ, ನಮ್ ಜಾಗ ನಮ್ ಜಮೀನು ಅಂತಂದ್ ಏನು ಯೋಚನೆ ಇರ್ತಿರ್ಲಿಲ್ಲ, ಎಲ್ಲವನ್ನೂ ನೋಡ್ಕೊಂಡು ಹೋಗ್ತಾ ಇದೀವಿ, ಏನ್ ಸಮಸ್ಯೆ ಇಲ್ಲ, ಏನ್ ತೊಂದ್ರೆ ಇಲ್ಲ, ಪರವಾಗಿಲ್ಲ. ಇವಾಗ ಕುಡಿತದ ಜೀವನಕ್ಕೂ ಈ ಜೀವನಕ್ಕೂ ಪರವಾಗಿಲ್ಲ ಸರ್.
1: ಇವಾಗ ಕುಡಿತವನ್ನು ಬಿಟ್ಟು ತಮ್ಮ ಒಂದು ಗ್ರಾಮದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಡ್ಕೊಂಡು ಹೋಗ್ತಿದ್ದೀರ, ತಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ದಾರೆ ಸಿದ್ದರಾಜರು ನಿಮ್ಗೆ ಇವಾಗ?
0: ಹೌದು, ಗೌರವ ಕೊಡ್ತಾರೆ ಸರ್ ಎಲ್ಲರೂ. ಮೊದ್ಲು ತರ ಏನಿಲ್ಲ, ಮೊದ್ಲು ಕಂಡ್ರೆ ಅವನ ಅವಾಗ ಕುಡ್ಕೊಂಡು ಹೋಗ್ತಾನೆ ಅಂತ ಇದ್ರು, ಇವಾಗ ಏನ್ ಸಮಸ್ಯೆ ಇಲ್ಲ, ನೋಡ ಪರವಾಗಿಲ್ಲ ಹುಡ್ಗ ಇವಾಗ ಅಂತೆಲ್ಲ ಹೇಳ್ತಾರೆ ಸರ್. ನೋಡ ಅಷ್ಟೊಂದು ಕುಡಿತಿದ್ದವನು, ಅವ್ರ ಮಕ್ಕಳಿಗೆ ಅವರೇ ಬುದ್ಧಿ ಹೇಳ್ಕೊತಾವ್ರ, ಅಷ್ಟೊಂದು ಕುಡಿತಿದ್ದವನು ಅದರಲ್ಲೇ ಸ್ನಾನ ಮಾಡ್ತಿದ್ದವನು, ಇವತ್ತು ಯಾವ ರೀತಿ ದುಡ್ಕೊಂಡು ಒಳ್ಳೆ ಸಂಪಾದನೆ ಮಾಡ್ಕೊ ಹೋಗ್ತಾವನ ನೋಡ್ರ ಅವ್ರನ್ನ ಅಂತ ಅವ್ರವ್ರೆ ಮಾತಾಡ್ಕೊತಾರ.
1: ಅದೇ ತಮ್ಮ ಗ್ರಾಮದಲ್ಲಿ ನಿಮ್ಮನ್ನ ಉದಾಹರಣೆಗೆ ತಗೊಂಡು ಅಂದ್ರೆ ಬೇರೆ ಕುಟುಂಬದಲ್ಲಿ ಯಾರಾದ್ರೂ ಕುಡಿತಿದ್ರೆ ನೋಡಿ ಈ ರೀತಿ ಸಿದ್ದರಾಜ್ ಅವರು ಒಂದು ಪುಷ್ಪರಾಜ್ ಅವರ ಮಾತನ್ನ ಕೇಳಿ ಬಿಟ್ಟಿದ್ದಾರೆ ಅಂತೇಳಿ ತಮ್ಮ ಒಂದು ಉದಾಹರಣೆ ತಗೊಂಡು ಹೇಳ್ತಾ ಇದ್ದಾರೆ ಅವ್ರಿಗೆ ಕುಡಿತಾರಂತ ವ್ಯಕ್ತಿಗಳಿಗೆ.
0: ಹೌದು ಸರ್, ಅವ್ರ ಮಕ್ಕಳಿಗೆ ಅವರೇ ಹೇಳ್ಕೊತಾರೆ.
1: ಹಾಗೇನೆ ಸಿದ್ದರಾಜ್ ಅವರೇ, ತಾವು ಕುಡಿತ ಸಂದರ್ಭದಲ್ಲಿ ತಮಗೆ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ತಿದ್ವ? ಹೇಗೆ
0: ತೊಂದರೆ ಏನಿಲ್ಲ, ಆ ತರ ಏನ್ ತೊಂದರೆ ಇಲ್ಲ. ಅಂದ್ರೆ ಕುಡ್ದಾಗ ಜಾಸ್ತಿ ಊಟನೇ ಜ್ಞಾನ ಇಲ್ಲ, ಊಟ ಮಾಡ್ತಿರ್ಲಿಲ್ಲ ನಿಜವಾಗ್ಲು, ಎಣ್ಣೆನೇ ಬೇಕು ಅಷ್ಟೇ. ಏನು ಸ್ವಲ್ಪ ತಿಂದ್ರೆ ಒಂದ್ ಇಡ್ಲಿನ ಒಂದ್ ದೋಸೆನೋ ಅಷ್ಟೇ, ಎನಿ ಟೈಮ್ ಎಣ್ಣೆ. ಆ ಕುಡ್ತಿದ್ದಾಗೆ ಅವ್ರಿಗೆ ಏನ್ ಕೆಲ್ಸ ಹೇಳ್ತಾರ ಅದನ್ನ ಎಲ್ಲ ಮಾಡ್ತಿದ್ದೆ ಸರ್. ಯಾವ ಕೆಲ್ಸನೂ ಆಗಲ್ಲ ಅನ್ನಲ್ಲ, ಯಾಕಂದ್ರೆ ಕುಡಿಯಕ್ ದುಡ್ಡು ಬೇಕಲ್ಲ, ಮಾಡ್ಲಿಲ್ಲ ಅಂದ್ರೆ ದುಡ್ಡು ಕೊಡಲ್ಲ.
1: ಅದೇ ಕುಡಿಯೋದೊಂದ್ ಮಾತ್ರ ನಿಮ್ ತಲೆಯೊಳಗಿತ್ತು ಅವಾಗ?
0: ಹೌದೌದು, ಅವ್ರು ಏನೇ ಕೆಲ್ಸ ಹೇಳಲಿ, ಬಚಲ್ ಗೋರು ಅಂದ್ರೆ ಗೋರಿದ್ದೀನಿ.
1: ಹಾಗೇನೆ ಸಿದ್ದರಾಜರು ಅವರೇ, ತಾವುಗಳು ಕುಡಿದ ಸಂದರ್ಭದಲ್ಲಿ ಹೆಚ್ಚೆಚ್ಚು ಕುಡ್ಕೊಂಡು ಬಂದಾಗ ತಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ತಮ್ಮ ಒಂದು ಗ್ರಾಮದವರಾಗಿರ್ಬೋದು, ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತಿದ್ರು ನಿಮ್ಮನ್ನ ನೋಡಿ ಅವಾಗ?
0: ಮಾತಾಡಿದ್ದಾರೆ, ನೋಡು ಕುಡ್ಕೊಂಡು ಹಂಗ ತೋರಾಡ್ಕೋತಾನೆ, ನೋಡ ಕುಡ್ದ್ಬಿಟ್ಟು ಅಲ್ಲಿ ಬಿದ್ದಿದ್ದ ಇಲ್ಲಿ ಬಿದ್ದಿದ್ದ ಅಂತೆಲ್ಲ ಹೇಳ್ತಾ ಇದ್ರು. ನಮ್ಮ ಚಿಕ್ಕಪ್ಪ ಅವರೇ ಅವ್ರ ಜಮೀನಲ್ಲಿ ಹೋಗಿ ಮುಂದ್ಬಿಟ್ಟಿದೆ, ಅವ್ರ ಜಮೀನ್ ಹತ್ರ ಈಗ ಬಂದಿದ್ದೀನಿ ಇವಾಗ. ಅವರು ಉಳ್ಮೆ ಮಾಡ್ತಿದ್ರೆ ಇದಕ್ಕ ಚೊಟ್ಟ ನೆಡೋದಕ್ಕೆ ಬೀನ್ಸ್, ಅವ್ರು ಅಂತಿದ್ರು ಜಮೀನಲ್ಲಿ ಮಲ್ಗನೆ, ನಮ್ ಜಮೀನಲ್ಲೇ ಮಲಿಕತ್ತಿದ್ದ, ಇವಾಗ ನೋಡಿ ಹೆಂಗಿದ್ದಾನೆ ಅಂತ ಅವರೇ ಮಾತಾಡ್ತಾರೆ.
1: ಕೆಲವರಿಗೆ ಆಶ್ಚರ್ಯ ಕೂಡ ಆಗಿರುತ್ತೆ ನೀವು ಸಡನ್ ಆಗಿ ಈ ತರ ಬಿಟ್ಟಿರೋದು.
0: ಹೌದೌದು ಸರ್, ತುಂಬಾ ಆಶ್ಚರ್ಯ ಆಗಿದೆ.
1: ಹಾಗೇನೆ ತಾವು ಕುಡಿಯೋದ್ರ ಸಂದರ್ಭದಲ್ಲಿ ತಮ್ಮ ಮನಸ್ಸು ಹತೋಟಿಲಿ ಇರ್ತೈತ ಹೇಗೆ?
0: ಅದೇ ಸರ್, ಸುಮ್ಮನೆ ಅವ್ರು ಏನಾದ್ರೂ ನೋಡಿದ್ರೆ ಏನ ಗುರಾಯಿಸೋದು, ಏನ್ ನನ್ ನೋಡಿ ಏನ್ ನಗ್ತಾ ಇದೆಯಾ, ಏನಾದ್ರೂ ಒಂದು ಜಗಳಕ್ಕೆ ಕಾರಣ ಅದು. ಸುಮ್ನೆ ನೋಡಿದ್ರೆ ಸಾಕು, ಏನ್ ನೋಡ್ತಾ ಇರೋದು, ಏನ್ ಗುರಾಯಿಸೋದು ಅಂತೆಲ್ಲ ಹೇಳ್ತಿದ್ದೆ. ಆಮೇಲೆ ಒಂದಿನ ಸರ್ ಪೊಲೀಸ್ ಅವ್ರು ಸನ್ಮಾನ ಮಾಡಿದಾಗ ನನ್ಗ ಮಾತಾಡ್ಬೇಕು ಅನ್ನಿಸ್ತ ಇತ್ತು, ನಕ್ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು, ಏ ಇವ್ನು ಟೇಷನ್ ಕೊಟ್ಬಿಡೋಣ ಅಂತ ನಮ್ಮ ಮನೆಯವರೆಲ್ಲ ಮಾತಾಡ್ಕೊತಿದ್ರ, ತುಂಬಾ ಖುಷಿ ಆಗೋಯ್ತು. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಏನಾದ್ರು ಬಂದ್ರೆ ಮಾತಾಡೇ ಮಾತಾಡ್ತೀನಿ ಸರ್ ಅವ್ರ ಹತ್ರ.
1: ಅದೇ ತಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳಿ, ಬೇರೆಯವ್ರು ಕೂಡ ಒಂದು ಉಪಯೋಗ ಆಗುತ್ತೆ.
0: ಹೌದೌದು, ಹಂಚ್ಕೊಳ್ಳೇಬೇಕು ಅನಿಸ್ತಾ ಇದೆ.
1: ತಾವುಗಳು ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಿತ್ತು ಆಗಿದ್ರೆ ಸಿದ್ದರಾಜರವರೇ?
0: ಅದೇ ಸರ್, ಕುಡಿಬೇಕು ಕುಡಿಬೇಕು ಅಷ್ಟೇ, ಕುಡಿತೇ ಇರ್ಬೇಕು, ಕುಡಿತಾನೆ ಇರ್ಬೇಕು. 90 ಹೊಡೆದಾಗ ಹಿಡಿದ್ಲೈತೆ, ಅರ್ಧ ಗಂಟೆ ಬಿಟ್ಟು ಪುನಃ ಕುಡಿಬೇಕು, ಬರೀ ಕುಡ್ತಾನೆ ನನ್ನ ಜೀವನ ಆಗೋಗಿತ್ತು ಸರ್, ಬೇರೆ ಏನಿಲ್ಲ. ಮನೆಗೆ ತಂದು ಕೊಡ್ಬೇಕು, ರೇಷನ್ ತರ್ಬೇಕು, ಅದ್ ತರ್ಬೇಕು, ತರಕಾರಿ ತರ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕಬೇಕು, ಅದೇನಿಲ್ಲ. ಮಕ್ಳಿದಾವೆ, ಮಕ್ಳು ತಂದು ಕೊಡ್ಬೇಕು ಅನ್ನೋದು ಏನಿಲ್ಲ. ನಂದಾಯ್ತು, ನನ್ ದುಡಿಯೋದಾಯ್ತು, ಕುಡಿಯೋದಾಯ್ತು, ಅಷ್ಟೇ ಆಗಿತ್ತು. ಹಂಗಾಗಿ ಮನೇಲೆಲ್ಲ ಗಲಾಟೆ ಆಗಿ ಮನೇನೆ ಸೇರಲ್ಲ, ಒಂದು ವಾರ ಬರೋದು ಒಂದು

0: ವಾರನಾದ್ರೂ ಆಯ್ತು, ತಿಂಗಳಾದ್ರೂ ಆಯ್ತು, ಎರಡ್ ತಿಂಗಳಾದ್ರೂ ಆಯ್ತು, ಹಂಗೆಲ್ಲ ಆಗಿದೆ ಸರ್. ಊಟ ತಿಂಡಿ ಎಣ್ಣೆ ಕೊಟ್ಟರೆ ಸಾಕು, ಅವ್ರ ಮನೆ ಜೀತ ಮಾಡ್ಕೊಂಡು ಇರ್ತಾ ಇದೆ.
1: ಮೊದಲು ಕುಡಿತಿರುವಾಗ ತಮ್ಮ ಒಂದು ಮನೆ ಸಂಸಾರವನ್ನ ಯಾರು ನಡೆಸ್ಕೊಂಡು ಹೋಗ್ತಿದ್ರು ಅವಾಗ?
0: ಅವಾಗ ಅಪ್ಪ ಅಮ್ಮ ಇದ್ರು, ಎಲ್ಲ ಜತಲಿದ್ದ, ಅವ್ರು ನೋಡ್ಕೊತಾ ಇದ್ರು.
1: ತಮ್ಮ ಕುಟುಂಬದವ್ರು ಏನಾದ್ರು ಹೇಳಿದ್ದಾರ, ಈ ತರ ಕುಡಿಯಬೇಡ ಜಾಸ್ತಿ, ನಮ್ಮ ಒಂದು ಮನೆಯ ಸಂಸಾರವನ್ನ ಯಾರು ನೋಡ್ಕೊತಾರೆ?
0: ಹೇಳಿದಾರೆ, ಆದ್ರೆ ನಾನು ತಲೆ ಕಷ್ಟಕತ್ತಾ ಇರಲಿಲ್ಲ. ಅವ್ ಆಯ್ತು, ನಾನು ನಿನ್ ಕುಡಿಯಲ್ಲ ಅಂತ ಹೇಳ್ತಾ ಇದ್ದೆ. ಆಣೆ ಭಾಷೆ ಎಲ್ಲ ಮಾಡಿದ್ರು, ಅದಕ್ಕೂ ನಾನು ನಿಲ್ಸಲಿಲ್ಲ. ಆಯ್ತು ಅನ್ನೋದು, ಆಣೆ ತಾನೇ ಮಾಡ್ಕೋ, ನಾನ್ ತಾನೇ ಕುಡಿಯೋದು. ನೀನ್ ಕುಡಿಯಲ್ಲ ಅಂತ ನನ್ ಮೇಲೆ ಆಣೆ ಮಾಡು ಅಂದ್ರೆ ನನ್ನ ತಾಯಿ ಹೇಳಿದ್ರು, ಆಯ್ತು ನಿನ್ ಮೇಲೆ ಆಣೆ ಏನ್ ಕುಡಿಯಲ್ಲ ಅನ್ನೋದು.
1: ನಿಮ್ ಮಕ್ಕಳೆಲ್ಲ ಹತ್ರ ಬರ್ತಿದ್ರ ಅವಾಗ ಕುಡಿಯಂತ ಸಂದರ್ಭದಲ್ಲಿ?
0: ಜಾಸ್ತಿ ಬರ್ತಾ ಇರ್ಲಿಲ್ಲ, ಬರೋದೇ ಇಲ್ಲ, ನೋಡಿದ್ರೆ ಸಾಕು ಕುಡಿದ್ಬಿಟ್ಟದ ಅಪ್ಪ ನೋಡ್ರೆ ಬರ್ತಾ ಇರ್ಲಿಲ್ಲ ಸರ್.
1: ಇವಾಗ ತಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಪತ್ನಿ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳುಗಳಾಗಿರ್ಬೋದು, ಯಾವ ರೀತಿ ಒಂದು ಸಹಕಾರವನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಇವಾಗ?
0: ಇವಾಗ ಏನ್ ಸಮಸ್ಯೆ ಇಲ್ಲ, ಏನಾದ್ರೂ ಹಬ್ಬ ಹರಿದಿನಗಳು ಬಂದ್ರೆ ನಮ್ಮ ಮಕ್ಕಳಿಗೆ ನಾನೇ ಒಂದ್ ಸ್ವಂತ ಬಟ್ಟೆ 100 ರೂಪಾಯಿ 500 ರೂಪಾಯಿ ಬಟ್ಟೆ ತಂದು ಕೊಟ್ಟಿರ್ಲಿಲ್ಲ. ಇವಾಗ ಏನಿಲ್ಲ ಸರ್.
1: ಇವಾಗ ಬಟ್ಟೆ ಎಲ್ಲ ತಂದು ಕೊಡ್ತಿದ್ರ ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆಲ್ಲ?
0: ಹಬ್ಬಕ್ಕೆ ಮುಂಚೆನೆ ತೆಗೆದಿಟ್ಟಿರ್ತೀವಿ.
1: ಇದನ್ನೆಲ್ಲ ನೋಡಿದಾಗ ತಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ?
0: ತುಂಬಾ ಖುಷಿ ಆಗುತ್ತೆ ಸರ್.
1: ಬಹಳ ಸಂತೋಷ ಸಿದ್ದರಾಜ್ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ವ್ಯಕ್ತಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲ?
0: ದಯವಿಟ್ಟು ಯಾರು ಕುಡಿಬೇಡಿ ಅಂತ ಹೇಳಲ್ಲ, ಆದ್ರೆ ಕುಡಿ, ಕಂಟ್ರೋಲ್ ಅಲ್ಲಿರಿ. 1,000 ದುಡಿತೀರ, 100 ರೂಪಾಯಿ ಖರ್ಚು ಮಾಡಿ ಸಾಕು, ಬಾಕಿ ಮನೆ ಕೊಡಿ, ಮನೆ ಸಂಸಾರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜನನು ಬೆಲೆ ಕೊಡಲ್ಲ, 1 ರೂಪಾಯಿ ಬೆಲೆ ಕೊಡಲ್ಲ ಸರ್ ಯಾರನ್ನು. ಅದಕ್ಕೆ ಅದನ್ನ ದುಡಿರಿ, ಆದಷ್ಟು ಉಳಿಸ್ಕೊಳ್ಳಿ, ಕುಡಿತವನ್ನು ಕಮ್ಮಿ ಮಾಡಿ ದೂರ ಬಿಡಿ ಅಂತ ಹೇಳ್ತಾ ನನ್ನನ್ನ ತಿಂದಿ ಬುದ್ಧಿವಾದ ಹೇಳಿ ಈ ಸ್ಟೇಜ್ ತಂದಂತ ಪುಷ್ಪರಾಜು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಸರ್.
1: ಬಹಳ ಸಂತೋಷ ಸಿದ್ದರಾಜರವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ಈ ಕುಡಿತ ಎನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರಬಹುದು, ಕೌಟುಂಬಿಕವಾಗಿರಬಹುದು, ಹಾಗೂ ವೈಯಕ್ತಿಕ ಕೂಡ ಆಗಿರಬಹುದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತಾ ಬಂದು ನಂತರದಲ್ಲಿ ತಾವೇನು ತಮ್ಮ ಗ್ರಾಮದಲ್ಲಿ ಪುಷ್ಪರಾಜ್ ಎಂಬ ವ್ಯಕ್ತಿಗಳು ಕುಡಿತಾ ಇದ್ದು ಅವರು ಕೂಡ ಒಂದು ಶಿಬಿರ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕುಡಿತವನ್ನು ಬಿಟ್ಟು ತಮ್ಮ ಒಂದು ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಂಡಾಗ ತಾವು ಕೂಡ ಅವರ ಒಂದು ಮಾರ್ಗದರ್ಶನದಿಂದ ಈ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಒಳ್ಳೆ ಉತ್ತಮವಾದ ಜೀವನ ನಡೆಸಿಕೊಂಡು ಹೋಗ್ತಿದ್ದೀರಾ. ಇದಕ್ಕೆ ಮೂಲ ಕಾರಣ ಪುಷ್ಪರಾಜ್ ಅವರಂತ ಹೇಳ್ಬೋದು, ಅವರು ಕೂಡ ನಮ್ಮ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಧನ್ಯವಾದಗಳು ಸಿದ್ದರಾಜರವರೇ.
0: ಥ್ಯಾಂಕ್ ಯು ಸರ್.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರು ಇಷ್ಟೊತ್ತು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗರಾದ ಶ್ರೀಯುತ ಸಿದ್ದರಾಜುರವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರು ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಕೇಳುವರೆ, ಇದುವರೆಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಗ್ರಾಮದ ನಿವಾಸಿಗಳಾದ

ಸಂಪೂರ್ಣವಾದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಗೀತಾ, ಸುಂದರ ನಾಯಕ, ವೆಂಕಟಸ್ವಾಮಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮವರು ಎಚ್ಡಿಕೋಟೆ ತಾಲೂಕಿನ ಡಿಬಿಕೊಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಅಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ, ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಎಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಮತ್ತು ರಮೇಶ್ ರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ.

0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
1: ನಾ ಫಸ್ಟ್ ಚಿತ್ರಗಳ ದೂರದಲ್ಲಿದ್ದು, ಅಲ್ಲಿಂದ ಬಂದು ಇಲ್ಲಿ ಬಂದು ಸೇರಿದ್ವಿ. ಅಲ್ಲಿ ಮುಚ್ಚೂರು ಡಿ ಬಿ ಕುಪ್ಪೆ ತಾಲೂಕು ಸೇರಿಕೊಂಡು ಕೆಲಸ ಅಂತಂದ್ರೆ ಆರಾಮ್ ಕೆಲಸನೇ, ಕೂಲಿ ಕೆಲಸ. ಕೇಳ್ಕೊಯ್ತೀವಿ, ಇಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀವಿ. ಅದು ಬಿಟ್ಟ ಮೇಲೆ ಯಾವುದು ಇಲ್ಲ. ಒಂದು ನೋಡಕ್ ಹೋದರೆ ನಮ್ಗೆ ಇಲ್ಲಿ ತುಂಬಾ ಬಡಜನಿಗೆ ಕಷ್ಟ ಇದೆ. ಅದ್ರ ತನ ಇವೆಲ್ಲ ಒಂದು ಕೈ ಗೂಡಿಸ್ಕೊಡ್ಬೇಕು ನಮ್ಗೇನು ಅಂತ ಕೇಳ್ಕೊತೀವಿ.
0: ಸರ್, ಪ್ರಥಮವಾಗಿ ತಮ್ಮ ಒಂದು ಗ್ರಾಮಕ್ಕೆ ಗೋಳೂರು ಅಂತ ಹೆಸರು ಏನಕ್ಕೆ ಬಂತು, ಜೊತೆಗೆ ತಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿರೋಂತಹ ಜನಸಂಖ್ಯೆ ಎಷ್ಟು, ಅದ್ರ ಬಗ್ಗೆ ತಿಳಿಸೋದಾದ್ರೆ.
1: ನಾ ಫಸ್ಟ್ ನಲ್ಲಿ ನೋಡಿಗೆ ಡಿ ಬಿ ಕುಪ್ಪೆಯಲ್ಲಿ ಇದ್ದಿದ್ದು, ಅವಾಗ ನೋಡು ಮುಚ್ಚೂರು ಗೋಳೂರು ಅಣ್ಣನ ತೋಟ ಹಿಂಗೆಲ್ಲ ಹೆಸರಿಟ್ಕೊಂಡಿರೋದು. ಇರೋದು ಮುಚ್ಚೂರಿನೇ. ಎಚ್ಚರಿ ಕೊಟ್ಟು ಹತ್ತದ ಮೇಲೆ ಟಿಕೆಟ್ ತಗೊಳ್ಳೋದು ಮುಚ್ಚೂರಿನೇ, ಇನ್ಯಾವ ಹೆಸರು ಬರ್ತಾ ಇಲ್ಲ. ಆಮೇಲೆ ಕಡೆಗದ್ದೆ ವರ್ಕಲ್ ಮಾಡ ಹಿಂಗೆ ಇಟ್ಕೊಂಡಿರೋದು. ಅದು ಬಿಟ್ಟ ಮೇಲೆ ಇನ್ನೇನು ಇಲ್ಲ. ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ನಮ್ಮ ತಂದೆ ಇರೋ ಕಾಲದೊಳಗೆ. ಅದೇ ಹೆಸರು ಇವಾಗಲೂ ಕೂಡ ನಡೀತಾ ಇದೆ. ಇಲ್ಲಿ 88 ಕುಟುಂಬ ಇದ್ದೀವಿ, 88 ಕುಟುಂಬ ಇದ್ದೀವಿ. ಅಲ್ಲಿ ಎಲ್ಲ ಕೆಲಸ ಕಾರ್ಯದೊಟ್ಟು ಜೋಲಿ ಯಾವ ಥರ ಅಂತೇಳಿ ಸಂಬಳದಲ್ಲಿ ಇಲ್ಲ. ಎಲ್ಲ ಕೂಲಿ ಕೆಲಸನೇ ಮಾಡ್ತಾ ಇರೋದು. ಜಮೀನು ಕೆಲಸ ಬಿಟ್ಟ ಮೇಲೆ ಯಾವುದು ಇಲ್ಲ. ಇನ್ನು ಕೇರಳಕ್ಕೆ ಹೋಯ್ತಾರೆ ಕೆಲಸಕ್ಕೆ. ಅಲ್ಲಿ ನೀವು ನೋಡ್ಬೇಕು ದೋಣಿ ಕಡಲಿ ಅಂದ್ರೆ ಬೋಟ್ ಇದೆ. ಬೋಟ್ ಅಂತಂದ್ರೆ ಒಂಥರ ಮರದಲ್ಲಿ ಇರೋದು, ಅದನ್ನೆಲ್ಲ ಕೇರಳಕ್ಕೆ ಹೋಯ್ತಿದ್ದಾರೆ. ಕೇರಳದಿಂದ ಬಂದು ಜೀವನ ಮಾಡ್ತಾರೆ.
0: ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು ಹಾಗೂ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದರ ಬಗ್ಗೆ ತಿಳಿಸೋದಾದ್ರೆ.
1: ಕಾಡು ಜಾಸ್ತಿ ಅಂತಂದ್ರೆ ಒಂದು ಮಿರ್ಗಗಳಿಗಿಂತ ತೋಟದಲ್ಲಿ ಬಂದು ಉಕ್ಕೊಂಡ್ಮೇಲೆ ಹಿಂಗೆ ನೋಡೋವ್ರೆ ಇಲ್ಲ. ಸರ್ಕಾರದವರು ಸಾಮಾನ್ಯವಾಗಿ ನೋಡ್ತಾರೆ ಇಲ್ಲ ಅಂತಲ್ಲ. ಈಗ ಬಂದ್ರೆ ಫಾರೆಸ್ಟ್ನವರು ಒಳ್ಳೆಯವ್ರೆ, ನಮ್ಮ ಕಡೆಯಲ್ಲಿ ಸಪೋರ್ಟ್ ಕೊಟ್ಕೊಂಡು ಜಿಂಕೆಗಳೆಲ್ಲ ಓಡಿಸ್ತಿದ್ದಾರೆ. ಇಂತಿನದೊಳಗೆ ಯೊಕ್ಕ ಪತ್ರದೊಳಗೆ ನಮ್ಗೆ ಭಾರಿ ತೊಂದರೆ ಕೊಡ್ತಾರೆ. ಯಾವತ್ತಿಗೆ ಕಾರಣ ಅದು 9 ವರ್ಷ ಅರ್ಜಿ ಹಾಕೊಂಡು 8-6 ದಿವಸದೊಳಗೆ ಒಂದು 8 ಜನ ಹೋಗಿದ್ದು, ಡಿ ಡಿ ಅವರು, ಪುರುಷೋತ್ತಮ ಅವರು, ನಾನು ಕೂಡ ತಿಮ್ಮೇಗೌಡಲ್ಲಿ ಹೋಗಿ ಡಿ ಸಿ ಆಫೀಸ್ದೊಳಗೆ ಕುಂತು ಚರ್ಚೆ ಮಾಡಿದ್ವು. ಇನ್ನು 15 ದಿವಸದೊಳಗೆ ಹಕ್ಕು ಪತ್ರ ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಬಿಟ್ಟ ಮೇಲೆ ಆಯ್ತು ಸರ್ ಅಂದ್ಕೊಂಡು ಕೈ ಮುಕ್ಕೊಂಡು ಬಂದೀವಿ. ಇನ್ನೇನು ಮಾಡ್ತೇನೆ ದೇವ್ರೊಬ್ಬನ ಗೊತ್ತು, ಅಷ್ಟು ನಡೆಸೀವಿ.
2: ಸರ್, ನೈಸರ್ಗಿಕವಾಗಿ ನಾವು ಇದು ವಾಸವಾಗಿರೋದ್ರಿಂದ ತುಂಬಾ ಆರೋಗ್ಯ ಮತ್ತೆ ಯಾವ್ದೋ ಅನಾರೋಗ್ಯಗಳು ಯಾವುದೂ ಬರೋದಿಲ್ಲ. ಒಳ್ಳೆ ಉತ್ತಮ ಆರೋಗ್ಯವಾಗಿ ಇದ್ದೀವಿ ಇಲ್ಲಿ. ಬೇರೆ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸ್ವಲ್ಪ ಅಡೆತಡೆ ಬರ್ತದೆ. ಮತ್ತೆ ನಮ್ಮ ಅತಿ ಹೆಚ್ಚಾಗಿ ಇಲ್ಲಿ ವಿದ್ಯಾಭ್ಯಾಸ ಮಕ್ಕಳು ದೂರ ಹೋಗಿ ಓದಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ತುಂಬಾ ಬಸ್ಗಳು ಸರಿ ಟೈಮ್ ಸಿಗ್ತಾ ಇಲ್ಲ, ಮತ್ತೆ ಬಸ್ ವ್ಯವಸ್ಥೆ ಇಲ್ಲ, ಮತ್ತೆ ಶಾಲೆ ಕಟ್ಟಡಗಳು ಇಲ್ಲ. ಸರಿ, ಶಾಲೆ ಸರ್ಕಾರಿ ಶಿಕ್ಷಕರು ಮುಖ್ಯವಾಗಿ ಇಲ್ಲಿಲ್ಲ. ಡಿ ಬಿ ಗುಬ್ಬೆ ಗ್ರಾಮ ಪಂಚಾಯತಿಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ. ಮಕ್ಕಳು ಅತಿ ಹೆಚ್ಚಾಗಿ ಇದ್ದಾರೆ, ಓದಕ್ಕೆ ವಿದ್ಯಾಭ್ಯಾಸ ಆಸಕ್ತಿ ಇದ್ದಾರೆ, ಅಂದ್ರೆ ಶಿಕ್ಷಕರು ಕೊರತೆ. ಯಾಕಂದ್ರೆ ಶಿಕ್ಷಕರು ದೂರದಿಂದ ಈಗ ಕೋಟೆಯಿಂದ ಮೈಸೂರಿಂದ ಅಲ್ಲಿಂದ ಬಂದು ಅಪ್ ಅಂಡ್ ಡೌನ್ ಮಾಡಕ್ಕೆ ತೊಂದರೆ ಆಗೋದ್ರಿಂದ ಯಾರು ಶಿಕ್ಷಕರು ಇಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ಎಲ್ಲ ಗೆಸ್ಟ್ ಟೀಚರ್ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ. ಮತ್ತೆ 9th ಒಳಗೆ ಆಗಿ 10th ಹೋಗೋದಿಲ್ಲ. 10th ಪಾಸ್ ಆಗಿದ್ರು 10th ಹೋದ್ರು ಹೋಗೋದಿಲ್ಲ, ಪಿ ಯು ಸಿಗೆ ಹೋಗೋದಿಲ್ಲ. ಯಾಕಂದ್ರೆ ತುಂಬಾ ದೂರ ಕಾಲೇಜುಗಳಿಗೆಲ್ಲ, ಮತ್ತೆ ಇಲ್ಲೇ ಇರುತ್ತಾರೆ. ಮತ್ತೆ ತಂದೆ ತಾಯಿ ಜೊತೆಗೇನೆ ಇದ್ಕೊಂಡು ಕೃಷಿ ಜಮೀನು ಕೃಷಿನೇ ಅವಲಂಬಿತ ಆಗಿದ್ದಾರೆ. ಮತ್ತೆ ಫಾರೆಸ್ಟ್ ಇಲ್ಲಿ ಒಳಗಿರೋದ್ರಿಂದ ನಾವು ಕೃಷಿ ಅವಲಂಬಿತ ಆಗಿರೋದ್ರಿಂದ ಕೃಷಿ ಬೆಳೀತಾ ಇದ್ವಿ, ಭತ್ತ, ಬೀನ್ಸು, ಚಟ್ಟು ಇತ್ಯಾದಿ ಬೆಳೀತಿದ್ದೀವಿ. ಅದನ್ನೇ ನೆಮ್ಕೊಂಡು ಇದನ್ನ ಜೀವನ ಕಳೀತಾ ಇದ್ದಾರೆ ಇಲ್ಲಿ ಬೇಡ ಜನಾಂಗದವರು ಅಂತ ಹೇಳಿ ನಮ್ಮ ಎಷ್ಟಿ ಕ್ಯಾಟಗರಿ ಬರೋದು. ಅದನ್ನೇ ಅವಲಂಬಿತ ಆಗಿರೋದ್ರಿಂದ ಪ್ರಾಣಿಗಳು ಒಳಗೆ ಬರ್ತಾ ಇದೆ. ಅಂದ್ರೆ ಪ್ರಾಣಿಗಳು ಒಳಗೆ ಬರೋದ್ರಿಂದ ನಾವು ರೈಲ್ವೆ ಕಂಬಿಗಳು ಇದಾಕ್ಬಿಡಿ ಅಂತ ಎಷ್ಟೋ ಸರಿ ನಾವು ಲೆಟ್ರ್ ಹಾಕಿದ್ರು ಅಧಿಕಾರಿಗಳಿಗೆ, ಮತ್ತೆ ಫಾರೆಸ್ಟ್ ಇಲಾಖೆಗಳು ಲೆಟ್ರ್ ಹಾಕಿದ್ರು ಯಾವುದೇ ಕ್ರಮ ತಗೋತಾ ಇಲ್ಲ. ಅದರಿಂದ ಅದು ಒಂದು ರೈಲ್ವೆ ಇದಾಕಿದ್ರೆ ನಮ್ಗೆ ಇನ್ನೂ ಕೃಷಿ ಅತಿಥಿಯಾಗಿ ಬೆಳೆದು ಇನ್ನು ರೈತರು ಒಳ್ಳೆ ಮುಂದೆ ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇವರಿಗೆ ನಮ್ಮ ಕೃಷಿ ಅವಲಂಬಿತರಾಗಿರೋದ್ರಿಂದ ನಮ್ಗೆ ನೀರಾವರಿ ವ್ಯವಸ್ಥೆ ಮತ್ತೆ ಬೋರ್ಗಳ ವ್ಯವಸ್ಥೆ ಯಾವುದೇ ಇಲ್ಲ. ಆದ್ರೆ ಯಾವುದೇ ಮೂಲ ಬಂದ್ರು ಫಾರೆಸ್ಟ್ ಇಲಾಖೆ ಸ್ವಲ್ಪ ತಡೆ ನೀಡುತ್ತಾರೆ ಇಲ್ಲಿಗೆ. ಅದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇನ್ನು ಮುಂದಕ್ಕೆ ಹಕ್ಕುಪತ್ರ ಬಂದ್ರೆ ಅದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್.
0: ಸರ್, ಪ್ರಸ್ತುತ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅವುಗಳ ಒಂದು ಸೌಲಭ್ಯ ಯಾವ ರೀತಿಯಾಗಿ ಸಿಗ್ತಾ ಇದೆ ತಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ನಮಗಿಲ್ಲಿ ರಸ್ತೆದು ಭಾರಿ ತುಂಬಾ ತೊಂದ್ರೆ. ಯಾವ ತರ ಅಂದ್ರೂ ನೋಡ್ತಾ ಇದ್ದೆ 5 ವರ್ಷದಿಂದ ಆ ರೋಡ್ ನೋಡಿ ಹುಡುಗರು ಹೋಗ್ಬೇಕಾದ್ರೆ ಭಾರಿ ಕಷ್ಟ ಇದೆ. ಹಣ್ಣು ತೋಟ ಹಿಡಿದು ಮಚ್ಚರ್ ತಂದ್ವಿ. ಅದ್ರ ಸಲುವಾಗಿ ರಸ್ತೆದು ಹೇಳಂಗೇ ಇಲ್ಲ. ನಮ್ಮ MLA ಅವ್ರು ಈ ಕಡೆ ಬಂದ

ಗಮನನೇ ಇಟ್ಟಿಲ್ಲ ಯಾವ ತರ ಇಲ್ಲ. ಅದು ನಿನ್ನೆ ಗುಜರ್ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಎಲ್ಲಿ ಅಣ್ಣನ ತೋಟ ಆಡಿಗೆ. ಅದಕ್ಕೆ ಸಲುವಾಗಿ ನೋಡಿ ರೋಡ್ ಬಗ್ಗೆ ದುಡ್ಡು ಎಲ್ಲಾ ಕಡೆದು ಅಷ್ಟೇ, ಒಂದ್ ಕಡೆ ಅಂತಲ್ಲ, ಬೌಲಿಂದ ಹಿಡಿದು ಗುಂಟ್ರೆ ತನಕವೇ ತಾವು ಬಂದು ನೋಡಿಬೇಕಾದ್ರೆ ಭಾರಿ ಮಿಸ್ ಆಗ್ಬಿಟ್ಟಿದೆ. ಅದಕ್ಕೊಂದು ರೋಡ್ ಬಗ್ಗೆ ದೊಳಗೆ ನಮ್ಗೊಂದು ಕೊಟ್ರೆ ಭಾರಿ ಅನುಕೂಲ ಆಯ್ತದೆ. ಅದೇ ಮಳೆಗಾಲದೊಳಗೆ ಹೋಗ್ಬೇಕಾದ್ರೆ ಭಾರಿ ತೊಂದರೆ ಇದೆ ಹುಡುಗರು. ಒಂದು ಗಾಡಿ ಯಾವ

0: ಬೈಕ್ ತಂದು ಮುಡಿದು ಬರೋದು ಮಳೆ ಟೈಮ್ಗೆ ಹೋದ್ರೆ. ಅದಕ್ಕೆ ರೋಡ್ ಒಂದು ರೆಡಿ ಆಗಿದ ಮೇಲೆ ಹುಡುಗರು ಹೊಂಟಾಯ್ತಾರೆ, 4 ಕಿಲೋಮೀಟರ್ ಹೋಯ್ತಿದ್ದಾರೆ. ಅಲ್ಲಿ 4 ಮೇಸ್ಟ್ರುಗಳಿದ್ದಾರೆ, ಹೆಡ್ ಮೇಸ್ಟ್ರ್ ಇದ್ದಾರೆ, ಕಾಂತರಾಜ್ ಮೇಸ್ಟ್ರುಗಳು, ಅವ್ರು ಚೆನ್ನಾಗಿ ಓದಿಸ್ತಿದ್ದಾರೆ. ಅದ್ರ ನೋಡಿ ಇಷ್ಟು ಮಾಹಿತಿ ನಾವು ಕೊಡ್ತೀವಿ. ಕುಡಿಯೋ ನೀರು ಬಗ್ಗೆ ಇದ್ದವ್ರಿಗೆ ಬೋರ್ವೆಲ್ ನಮ್ಗೆ ಇಲ್ಲಿ ಅಂಥದ್ದು ಇಲ್ಲ. ಈ ಕುಡಿಯೋ ನೀರು ಅಂತಂದ್ರೆ ಒಂದು ಮೋಟ್ರ್ ಕೆಟ್ಟೋದ್ಮೇಲೆ ಇನ್ನು 3 ದಿವಸ ಆದರೂ ನೀರಿಲ್ಲ, ನೀರಿಂದ ಬರೀ ಮಿಷ ಇರೋದು. ಬೋರ್ ಕೊರೆದು ಇನ್ನೊಂದು ಬೋರ್ ಕೊಟ್ಟು ಬಿಟ್ರಪ್ಪ ನಮ್ಗೆಲ್ಲರಿಗೂ ನೀರಿದ್ದೇನು ತೊಂದರೆ ಇಲ್ಲ. ಈ ಅಣ್ಣನ ತೋಟದವರು ಇವ್ರ ತಂದೆಯವರು ಬಸವಣ್ಣವರು ತೀರೋಗ ಸಲುವಾಗಿ ನೀರು ಇಲ್ದಾಕೊಂಡು ಪಾಪ ಬಾವಿಯಿಂದ ಕೀಳ್ಗಡೆಯಿಂದ ಹತ್ಕೊಂಡ್ಬಂದ್ರು. ಒಂದು 10-20 ಜನ ಸೇರ್ಕೊಂಡು ಇಲ್ಲೂ ಬೋರ್ ಹೊಡ್ಕೊಟ್ಟು ಬಿಟ್ರೆ ಇವ್ರಿಗೂ ನೀರಿಂದೇನು ತೊಂದರೆ ಇಲ್ಲ. ಇಲ್ಲಿ ಪಾರೆಸ್ಟ್ನವರು ತಡ್ಡಾಕ್ತಾರೆ. ಅಲ್ಲಿ ಮೇಲ್ಗಡೆ ಬೋರ್ ಹೊಡೆ ಹಾಕ್ತಿಲ್ಲೋಡು ಪಾರೆಸ್ಟ್ನವ್ರು ಬಂದು ಅಡ್ಡ ಕೊಟ್ಟಿದ್ರು. ನೀರಿನ ಸಂಶಯ ಅನ್ನೋದೊಳಗೆ ಅಣ್ಣನ ತೊಟ್ಟುವೆ ಮಚ್ಚವರು ಎಲ್ಲ ಕಡೆ ಸಂಶಯ ಇದೆ. ಸಂಶಯ ಇದ್ರೆ ಅಂದ್ರೆ 7 ದಿವಸ 3 ದಿವಸ ಕರೆಂಟ್ ಇಳಿದ ಮೇಲೆ ಹೋಯ್ತು. ಈ ಕರೆಂಟ್ ಬಗ್ಗೆ ಇದ್ರೆ ಸ್ವಲ್ಪ ತೊಂದರೆ ಇದೆ. ಇಷ್ಟೇ ನಮ್ದು ಮಾತಾಡ್ತಾ ಇರೋದು. ನಮ್ಮ ಡ್ರೈನೇಜ್ ಏಜೆನ್ಸಿಗಳನ್ನೊಳಗೆ ಒಡತಾ ಇಲ್ಲ, ಇದು ಪಂಚಾಯತ್ನವ್ರು ನೋಡ್ತಾ ಇಲ್ಲ. ಇವಾಗ 5 ವರ್ಷದಿಂದ ಯಾವ್ದು ಸಹ ನೋಡ್ತಾ ಇಲ್ಲ ಯಾವ್ದು. ಅದನ್ನ ಮುಂದೆ ಸ್ವಲ್ಪ ನೋಡ್ತಿದ್ರು ಕೆಲಸ ಎಲ್ಲ. 5 ವರ್ಷ ಆದ್ಮೇಲೆ ಒಂದ್ ಕೆಲಸನೇ ಒಂದ್ ಬಾವಿ ತಗೋತಾರೆ, ಈ ಚಾಲ್ ಬೋರ್ಕೋತಾರೆ ಪಂಚಾಯತ್ನವ್ರು, ಅದನ್ನ ದುಡ್ಡು ಎತ್ಕೋತಾರೆ, ಜನರ ಮೇಲೆ ಇಟ್ಟಿರ್ತಾರೆ ದುಡ್ಡು. ಕೆಲವ್ರು ತಿಂದ್ಕೋತಾರೆ, ಕೆಲವ್ರು ಕೊಡಲ್ಲ. ಹಂಗ ನಡತದೆ. ಚೌಚಾಲೆಲ್ಲ ಕೊಟ್ಟಿದ್ದಾರೆ, ಅದನ್ನ ತೊಂದರೆ ಇಲ್ಲ. ಕೆಲವರು ಒಂದು 15-20 ಸೀಟ್ ನಮ್ಗೆ ಗೋಳೂರ್ ಆಗಿಲ್ಲ, ಅದೆಲ್ಲ ಅರ್ಜಿ ಎಲ್ಲ ಕಳಿಸಿದ್ದಾರೆ, ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೊಂದು ಆದ್ಮೇಲೆ ಇನ್ನು ನನ್ನೇನೇನು ತೊಂದರೆ ಏನೂ ಇಲ್ಲ. ಮಾಡ್ಕೊಂಡ್ರೆ ಒಂದು 20 ಸೀಟ್ ಅಷ್ಟು ನಮ್ಗೆ ಗೋಳೂರಲ್ಲಿ ಆಗಿಲ್ಲ. ಅವ್ರು ಭಾರಿ ಹಿಂಸೆ ಕೊಡ್ದು ಅರ್ಜಿ ಗಿರ್ಜಿ ಎಲ್ಲ ತೊಗೊಂಡೋಗಿ ಪಾರೆಸ್ಟ್ನಲ್ಲಿ ಕೊಟ್ಟರು. ಮುತ್ತರಾಜ್ ಪಾರೆಸ್ಟ್ ಇದ್ರೆ ಅವ್ರ ಕೈಲಿ ಕೊಟ್ಟರು, ಅಲ್ಲಿಂದ ಪುನಃ ಬೇರೆ ಪಾರೆಸ್ಟ್ ಕೊಟ್ಟಿದ್ದಾರೆ. ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಮಾಹಿತಿ ಸಿಕ್ಕ ಅವ್ರು ಕೊಟ್ಟಿಲ್ಲ ಅವ್ರಿಗೆ ಪಾಪ. ನನ್ನ ಹತ್ರ ಬಂದು 2-3 ನಮ್ಮ ಸವಿತ್ರಿ ಜಾನಕಿ ತಿಮ್ಮೇಗೌಡ್ರು ಇಂಥ ಅಮ್ಮಣ್ಣಮ್ಮ ನೀಲಮ್ಮ ಇಂಥವ್ರಿಗೆಲ್ಲ ಸಿಕ್ಕಿಲ್ಲ. ನಮ್ಮ ಮನೆ ಹತ್ರ ನನಗೆಲ್ಲ ಗ್ಯಾಸ್ ಎಲ್ಲ ಸಿಕ್ಕಿದೆ, ಶೌಚಾಲಯ ಎಲ್ಲ ಸಿಕ್ಕಿದೆ. ಅದಾದ್ಮೇಲೆ ನೋಡಿದ್ರೆ ಏನ್ ತೊಂದರೆ ಇಲ್ಲ, ಇಷ್ಟ ಆಗ್ಬೇಕು. ಆ ಲೇಟ್ ಕಂಪ್ ಅಂತಿದ್ರು ಸರ್ ಅಂದ್ರೆ ನಮ್ದು ಕೀಳ್ಗಡೆ ಆಗ್ಬಿಟ್ಟಿದೆ, ಈ ಮೇಲ್ಗಡೆ ರೋಡ್ ಗಡೆ ಆಗ್ಬಿಟ್ಮೇಲೆ ನಮ್ಮ ಅಣ್ಣನ ತೋಟ ನಿಂತ್ಕೊಂಡು ಬಂದ್ಬಿಟ್ಮೇಲೆ ಎಲ್ಲ ಜನಗಳು ನಡ್ಕೊಳಕ್ ಭಾರಿ ಸುಲಭ ಇದೆ. ಇವಾಗ ನೀವು ಬಂದ್ರಿ ಅಲ್ಲ ಬೈಕ್ನಲ್ಲಿ, ರೋಡ್ ನೋಡಿದ್ರಿ ಅಲ್ಲ ಏನ್ ಪರಿಸ್ಥಿತಿ ಆಗಿದೆ. ಅದಕ್ಕೆ ಸರ್ ಬೀದಿ ನರ್ಗೆ ಲೇಟ್ ಹೇಳಿ ಬಿಟ್ಮೇಲೆ ನಮ್ಮ ಅಣ್ಣನ ತೋಟದ್ರು ಪರವಾಗಿಲ್ಲ, ನಮ್ ಗೋಳೂರಿಗೂ ಪರವಾಗಿಲ್ಲ, ಕೀಳ್ಗಡೆ ಎಲ್ಲ ಬೀದಿಲಿ ಹೇಳ್ತಿರೋದು. ಆ ಕೀಳ್ಗಡೆ ಎತ್ತಿ ಮೇಲ್ಗಡೆ ಹಾಕ್ಬಿಟ್ಮೇಲೆ ಈ ರೋಡ್ ನಡಿ ಹೋಯ್ತಿದ್ದೀನಿ ಇವಾಗ ನೋಡ್ಕೊಂಡು ಹೋಗಿಬೇಕಾರೆ ಅಲ್ಲೆಲ್ಲ ಪರವಾಗಿಲ್ಲ, ಹಂಗೇನೆ ಇರೋದು. ಅಷ್ಟೆಲ್ಲ ಕೆಲಸ ನಡೀತದೆ. ಹಿಂದೆ ರೈಲ್ವೆ ಕಂಬಿ ಒಂದು ಹಾಕ್ಬಿಟ್ಮೇಲೆ ಈ ಪ್ರಾಣಿಗಳು ಈ ಕಡೆ ನಮ್ಗೆ ಒಳಗಡೆ ಹೋಗಲ್ಲ. ನಿನ್ನೆ ಚಿರತೆಗಳು ಒಂದು ಹಾಡು ಬಂದ್ಬಿಟ್ಟು ನಮ್ಮ ಮನೆ ಪಕ್ಕನೆ ಬಂದು ಕಡ್ದಾಗ್ಬಿಡ್ತು. ಫಾರೆಸ್ಟ್ನವ್ರು ಬಂದು ಇಲ್ಲಿ ಮಾಜಲ್ ಮಾಡಿ 4,500 ರೂಪಾಯಿ ಕೊಟ್ರು. ಅದೇ ತರ ಜನಗಳು ಹುಡುಗರನ್ನ ಕೊಟ್ಬಿಟ್ಟಿದ್ರು ಏನಂತಿದ್ವಿ.
1: ಹೌದು,
0: ಅದಕ್ಕೆ ಮಕ್ಕಳು ಕೊಡಕಾಯ್ತಿದ್ರು ಅವರು
1: ಇಲ್ಲ.
0: ಅದಕ್ಕೆ ರೈಲ್ವೆ ಕಂಬಲಿ ಹಾಕ್ಬಿಟ್ರೆ ಅವ್ರಿಗೆ ಪ್ರಾಣಿಗಳಿಗೆ ಕಡೆ ಬರಲ್ಲ. ಅಷ್ಟೇ ಆಗಿದೆ
2: ಸರ್. ಇಲ್ಲಿ ಗ್ರಾಮ ಪಂಚಾಯಿತಿ ಎಷ್ಟೋ ವರ್ಷಗಳಿಂದ ಇದೆ, ಅಂದರೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುದಾನಗಳು ಬಂದ್ರೂ ಫಾರೆಸ್ಟ್ ಇಲಾಖೆ ಮಾಡೋಕ್ಕೆ ಬಿಡಲ್ಲ, ಅದೊಂದು ಪ್ರಾಬ್ಲಮ್ ಆಗಿದೆ. ಈಗ ರಸ್ತೆ ಮನೆಯ ಜಡಿಕೋಟೆ ಮನೆ ಶಾಸಕರು ಬಂದು ಗುದ್ಲು ಪೂಜೆ ಮಾಡಿದರು, ಎಲ್ಲರೂ ಸಂತೋಷವಾಗಿದ್ರು. ಜನಗಳು ಆಡಿ ಜನಗಳು ನಮ್ಮ ಬುಡಕಟ್ಟು ಜನಗಳು ಮತ್ತು ನಮ್ಮ ಬೇಡ ಜನಗಳು ಎಷ್ಟೋ ಖುಷಿಯಾಗಿದ್ದಾಗ ಇದನ್ನ ಅರಣ್ಯ ಇಲಾಖೆದವರು ತಡೆ ನೀಡಿದ್ದಾರೆ. ಮತ್ತೆ ಅಂಗನವಾಡಿ ಕೇಂದ್ರಗಳು ಸ್ಯಾಂಕ್ಷನ್ ಆದ್ರೂ ಅದನ್ನೂ ನಿರ್ಮಾಣಕ್ಕೆ ಬಿಡಕ್ತಾ ಇಲ್ಲ, ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಬಿಡ್ತಾ ಇಲ್ಲ, ಮತ್ತೆ ಕುಡಿಯ ನೀರಿಂದು ಟ್ಯಾಂಕ್ ಕಟ್ಟಕ್ಕೆ ಬಿಡ್ತಾ ಇಲ್ಲ, ರಸ್ತೆ ನಿಲ್ಸಿದ್ದಾರೆ. ಅಂದ್ರೆ ಯಾವ ಕಡೆ ಏನೇ ಬಂದ್ರು ತಡೆ ನೀಡಿದೆ ಅರಣ್ಯ ಅಧಿಕಾರಿಗಳು. ಅಂದ್ರೆ ನಾವು ಯಾವುದೇ ಅವರು ನಾವು ಯಾವುದೇ ಒತ್ತುವರಿ ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ, ಕಾಡಿಂದ ಒಳಗಿದ್ದೀವಿ, ಕಾಡಿಂದ ಹೊರಗೆ ಇದ್ದೀವಿ. ಅಂದ್ರೆ ನಾವು ಯಾವುದೋ ಪುರಾತನ ಕಾಲದಿಂದ ಇಲ್ಲಿ ಬಂದು ನಾವು ಇರೋದು, ಎಷ್ಟು 100 ತಲೆಮಾರಿ ಹಿಂದ್ಗಡೆ ನಾವು ಇಲ್ಲಿ ಬಂದು ವಾಸಿಯಾಗಿದ್ದೀವಿ. ಅಂದ್ರೂ ನಮಗೆ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಅಡದಿ ಹಿಡಿದ್ರು ಅರಣ್ಯ ಇಲಾಖೆದವರು ಒಂದು ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ನಮ್ದು. ಅಂದ್ರೆ ಈಗ ಪಂಚಾಯತಿ ಕಡೆಯಿಂದ ಕುಡಿಯ ಜಲ್ಜೀವನ್ ಪ್ರಧಾನ ಮಂತ್ರಿ ಜಲ್ಜೀವನ್ ನೀರು ಯೋಜನೆ ಬಂದಿದೆ, ಪೈಪ್ ಲೈನ್ ಆಗಿದೆ, ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಅಡಿಯಲ್ಲಿ. ಯಾಕೆ ಅಂದ್ರೆ ಅಲ್ಲಿ ನೀರಿನ ಟ್ಯಾಂಕ್ ಇಲ್ಲ ಮೇಲೆ ನಮ್ಗೆ ವಿದ್ಯುತ್ ಸಮಸ್ಯೆ ಇಲ್ಲಿ, ಯಾಕಂದ್ರೆ ವಿದ್ಯುತ್ ಕರೆಂಟ್ ಕರೆಕ್ಟ್ ಸಮಯ ಬಿಡುವಾಗ

0: ಸೇವ್ ಮಾಡ್ಕೊಳ್ಳೋಕೆ ಟ್ಯಾಂಕ್ ಬೇಕಾಗಿರುತ್ತೆ. ಅದು ಇಲ್ಲಂದ್ಮೇಲೆ ಕರೆಂಟ್ ಬಂದಾಗಲೇ ನಾವು ವಾಟರ್ ಮ್ಯಾನ್ಗಳು ನೀರು ಬಿಡ್ತಾರೆ, ಅವಾಗ ಕರೆಂಟ್ ಇರೋದ್ರೆ ನೀರು ಬಿಡೋಕ್ಕಾಗಲ್ಲ. ಅದೇ ಟ್ಯಾಂಕ್ ನಮಗೆ ನಿರ್ಮಾಣಕ್ಕೆ ಅರಣ್ಯಾಧಿಕಾರಿಗಳು ಬಿಟ್ಟರೆ ಪಾಪ ನಮ್ಮ ಆಡಿ ಜನಗಳು ಕುಡಿಯೋ ನೀರಿಗೆ ಅಷ್ಟು ಕಷ್ಟ ತಗೊಳ್ಳಲ್ಲ. ಯಾಕಂದ್ರೆ ಈ ಮಳೆ ಟೈಮ್ ಸಣ್ಣ ಕೊಂಬು ಲೈನ್ ಮೇಲೆ ಬಂದರೆ ಕರೆಂಟ್ ಕೊಡೋದಿಲ್ಲ, ಒಂದು ವಾರ ಎರಡು ವಾರ ಆಗುತ್ತೆ. ನೀರಿಗೆ ತುಂಬ ಸಮಸ್ಯೆ, ಯಾರಿಗೆ ಲೆಟರ್ ಕೊಡೋಣ ಯಾರಿಗೆ ಹೇಳೋಣ ಅಂತ ಒಂದು ಅರ್ಥ ಆಗೋದಿಲ್ಲ. ಅದಕ್ಕೆ ಮೂಲಭೂತ ಸೌಕರ್ಯದಲ್ಲಿ ನೀರಿನ ವ್ಯವಸ್ಥೆಯು ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಅಂಗನವಾಡಿ ಕೇಂದ್ರಗಳಿಲ್ಲ ಯಾವುದೂ ಇಲ್ಲಿ ಇಲ್ಲಿ ಹಾಡಿಗಳಲ್ಲಿ, ಮತ್ತೆ ಸಮುದಾಯ ಭವನಗಳಿಲ್ಲ. ಯಾವುದೇ ಗ್ರಾಮ ಸಭೆ ಮಾಡೋದಾಗಲಿ, ಯಾವುದೇ ಹಾಡಿಗಳ ಸಭೆ ಆಗಲಿ ಒಂದು ಕಮ್ಯುನಿಟಿ ಯಾವ್ದು ಮೀಡಿಯಾ ಏನ್ ಮಾಡಕ್ಲು ಒಂದು ಸಮುದಾಯ ಭವನ ಅಂತ ಇಲ್ಲ ಇಲ್ಲಿ. ಅದು ಮುಖ್ಯವಾಗಿ ನಮ್ಗೆ ಮೂಲಭೂತ ಒಡೆತ ಬೀಳ್ತದೆ, ಅದರಿಂದ ನಮ್ಗೆ ತುಂಬಾ ಸಮಸ್ಯೆ. ಮತ್ತೆ ಬೇರೆ ನಮ್ದು ಒಂದು ಶೌಚಾಲಯಗಳದು, ಈಗ ಶೌಚಾಲಯಗಳು ಅಂದ್ರೆ ಕೆಲವು ಜನಗಳಿಗೆ ನಮ್ಮ ಟ್ರೈಬಲ್ ಅವ್ರಿಗೆ ಅಮೌಂಟ್ ಇರೋದಿಲ್ಲ. ಫಸ್ಟೇ ಮೊದಲಿಗೆ ಒಂದು 20,000 ರೂಪಾಯಿ ಬೇಕಾಗುತ್ತೆ ಒಂದು ಟಾಯ್ಲೆಟ್ ರೂಮ್ ಪೂರ್ಣ ನಿರ್ಮಾಣ ಆಗೋಕ್ಕೆ. ಯಾಕಂದ್ರೆ ಶೌಚಾಲಯ ಬಿಲ್ ಆಗ್ಬೇಕಾದ್ರೆ ಅದು ಫುಲ್ ನಿರ್ಮಾಣ ಆದ್ಮೇಲೆ ಬಿಲ್ ಆಗೋದು. ಅದನ್ನು ನಮ್ಮ ಟ್ರೈಬಲ್ಗಳು ತಮ್ಮ ಕೂಲಿ ಕೆಲಸ ಮಾಡಿ ತಮ್ಮ ಜೀವನ ಕಳ್ಕೊಳ್ಳೋದ್ರಿಂದ ಅವರು ಎಲ್ಲಿ ಅಮೌಂಟ್ ತಂದ್ಕೊಳಕ್ ಆಗಲ್ಲ. ಫಸ್ಟೇ ನಿರ್ಮಾಣ ಮಾಡ್ಕೊಳ್ಕಿಲ್ಲ, ಅನುದಾನ ಇಲ್ಲ. ಅದರಿಂದ ಸರ್ಕಾರದವ್ರು ಏನ್ ಮಾಡ್ಬೇಕು ಅಂದ್ರೆ ಫಸ್ಟೇ ಸ್ವಲ್ಪ ಅಮೌಂಟ್ ಒಂದು 10,000 ರೂಪಾಯಿ ಫಸ್ಟೇ ಹಾಕಿದ್ಮೇಲೆ ಗೋಡೆ ನಿರ್ಮಾಣ ಶೌಚಾಲಯ ಗೋಡೆ ನಿರ್ಮಾಣ ಆದ್ಮೇಲೆ ಮತ್ತೆ GPS ಆದ್ಮೇಲೆ ಮತ್ತೆ 10,000 ಹಾಕಿದ್ರೆ ಅದೊಂದು ತುಂಬಾ ಹೆಲ್ಪ್ ಆಗುತ್ತಿತ್ತು. ಯಾಕಂದ್ರೆ ಈಗ 20,000 ಬರ್ತದೆ ಒಂದು ಶೌಚಾಲಯಕ್ಕೆ, ಪಂಚಾಯತಿ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡಾಗ 20,000 ಬರ್ತದೆ ಅಂದ್ರೆ ಪೂರ್ಣ ನಿರ್ಮಾಣವಾಗಿರ್ಬೇಕು ಅಂತ ಕೇಳ್ತಾರೆ. ಪೂರ್ಣ ನಿರ್ಮಾಣ ಮಾಡ್ಕೊಳಕ್ಕೆ ಇವ್ರಿಗೆ ಅಮೌಂಟ್ ಇಲ್ಲ. ನಮ್ಮ ಟ್ರೈಬಲ್ 20,000 ರುಪೀಸ್ ಬೇಕಾಗುತ್ತಲ್ಲ, ಅದನ್ನೇನು ಪೂರ್ಣ ನಿರ್ಮಾಣ ಮಾಡ್ಕೊಳಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅದರಿಂದ ಶೌಚಾಲಯಗಳು ಅಪ್ಲಿಕೇಶನ್ ಹಾಕಿದ್ರೆ ವರ್ಕೌಟ್ ಬಂದಿದೆ, ಒಂದೊಂದು ಆಡಿಲಿ 30-30 ಶೌಚಾಲಯಗಳು ವರ್ಕೌಟ್ ಆಗಿದೆ ಅಂದ್ರೆ ನಿರ್ಮಾಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಯಾವ ತರ ನಿರ್ಮಾಣ ಮಾಡ್ಕೋಬೇಕು ಅಂತ ಅವ್ರನ್ನೇ ಕೇಳಿದ್ರೆ ಅಮೌಂಟ್ ಇಲ್ಲ, ಪೂರ್ಣ ನಿರ್ಮಾಣ ಮಾಡ್ಕೊಳಕ್ ಅಮೌಂಟ್ ಇಲ್ಲ, ಏನ್ ಮಾಡೋದು ಅಂತ ನಮ್ಮನೆ ಕೇಳ್ತಾರೆ. ಅದಕ್ಕೆ ಅದ್ರ ಬಗ್ಗೆ ಒಂದು ಸಮಸ್ಯೆ ತುಂಬಾ ಶೌಚಾಲಯಗಳು, ಶೌಚಾಲಯಗಳು ಇಲ್ಲದ್ರಿಂದ ಕಾಡುಗಳಿಗೆ ಹೋಗ್ತಾ ಇದಾರೆ, ಕಾಡುಗಳಿಂದ ಆನೆಗಳ ತಗೊಳ್ತವೆ, ಕರಳುಗಳ ತಗೊಳ್ತವೆ, ಅದರಿಂದ ತುಂಬಾ ಸಮಸ್ಯೆ ಆಗಿದೆ. ಬೇರೆ ಏನು ಸಮಸ್ಯೆ ಆಗಿಲ್ಲ. ಅಂದ್ ಮತ್ತೆ ಇನ್ನು ಮನೆಗಳದ್ದು ಬಂದ್ರೆ ಅದು PM ಜನ್ಮಂದು ಫಸ್ಟು ಎಲ್ಲ GPS ಆಗಿದ್ರು ಯಾವುದೇ ಅಮೌಂಟ್ ಬಂದಿದ್ದಕ್ಕೆ ಮನೆಗಳು ಹಂಗೆ ಅಲ್ಲ, ಅರ್ಧ ಭಾಗಕ್ಕೆ ನಿಂತು ಹೋಗಿ ಈಗ 5 ವರ್ಷ ಆಯ್ತು, ಯಾವುದೇ ಅನುದಾನ ಬಂದಿಲ್ಲ. ಟ್ರೈಬಲ್ದು PM ಜನ್ಮನ ಯೋಜನೆ ಅಡಿ ಹೇಳಿ ಮನೆಗಳು ಕಟ್ಟಡ ಅರ್ಧಕ್ಕೆ ನಿಂತು ಹೋಗಿದೆ. ಯಾವುದೇ ಮೀಟಿಂಗ್ ಸಭೆಗಳು ಮಾಡಿದ್ರು ಟ್ರೈಬಲ್ ಆಫೀಸ್ಗೆ ಕಳಿಸಿದ್ರು ಯಾವುದೇ ಕ್ರಮ ಬಂದಿರೋದಕ್ಕೆ ಮನೆಗಳೆಲ್ಲ ಪಾಪ ಏನು ವಾಸ ಮಾಡ್ಕೊಳಕ್ಕೆ ಮನೆಗಳು ಅರ್ಧಂಬರ್ಧಾಗಿ ನಿಂತಿದೆ. ಮನೆಗಳ ಸಮಸ್ಯೆ ಅದೊಂದು ಇದೆ, ಮನೆ ಶಾಸಕರಿಗೂ ತಿಳಿಸಿದೀವಿ. ಅದು ಬೀದ ದೀಪ ಅಂದ್ರೆ ದೀಪಾವಳಿಗೆ ಮಾತ್ರ ಒಂದ್ಸರಿ ದೀಪಾವಳಿಗೆ ಮಾತ್ರ ಬಲ್ಪ ಹಾಕ್ತಾರೆ, ಮತ್ತೆ ಯಾರೇ ಅದನ್ನ ತಿರುಗಿ ನೋಡೋದಿಲ್ಲ. ಅದೊಂದು ಸಮಸ್ಯೆ, ಯಾರೇ ಸಮಸ್ಯೆದಲ್ಲಿದ್ರು ಬೆಳಕುದು ಬೀದ ದೀಪದು ಅಂದ್ರೆ ಕರೆಕ್ಟ್ ಆಗಿ ಅದರಲ್ಲೂ ದೀಪಾವಳಿ 1 ವರ್ಷಕ್ಕೆ ಒಂದ್ಸರಿ ಹಾಕ್ತಾರೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಪಡ್ಕೋಬೇಕು, ಎಷ್ಟು ವರ್ಷಕ್ಕೆ ಎಷ್ಟು ಸರಿ ದೀಪಗಳು ಹಾಕ್ಬೇಕು ಬೀದಿ ದೀಪಗಳು. ಅಂದ್ರೆ 1 ವರ್ಷಕ್ಕೆ ದೀಪಾವಳಿಗೆ ಬಂದ್ರೆ ಒಂದ್ಸರಿ ನಾವು ರಿಕ್ವೆಸ್ಟ್ ಲೆಟರ್ ಹಾಕಿ ಹಾಕಿದ್ರೆ ಹಾಕ್ತಾರೆ, ಮತ್ತೆ ಅದನ್ನ ಯಾರು ಗಮನಿಸ್ಕೊಳ್ಳಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ.
1: ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಇಲ್ಲ, ಅದು ಯಾವುದೇ ನೈರ್ಮಲ್ಯ ಏನು ಇಲ್ಲ, ಕಸದ ವ್ಯವಸ್ಥೆ ಅದು ಇಲ್ಲಿ ಯಾರು ಜಮೀನು ವ್ಯವಸ್ಥೆ ಇಲ್ಲ. ಅದಕ್ಕೆ ಕಸದ ವ್ಯವಸ್ಥೆ ಅಂದ್ರೆ ಪಂಚಾಯತ್ಗಳಲ್ಲಿ ಮೀಟಿಂಗ್ ಆಗಿದೆ, ಇದು ಕಸದ ವ್ಯವಸ್ಥೆ ಏನು ಇಲ್ಲ. ಅವರ ಪಕ್ಕ ಪಕ್ಕನೇ ಡ್ರೈನೇಜ್ ತೋಡ್ಕೊಂಡು ರಿಂಗ್ ಬಿಟ್ಕೊಂಡು ಅಲ್ಲೇನೆ ಕಸ ಹಾಕೊಂಡು ಅಲ್ಲೇ ಅವರು ಬೆಂಕಿ ಹಾಕೋದಿದ್ದಾರೆ. ಮತ್ತೆ ಪಂಚಾಯತಿ ಕಡೆಯಿಂದ ಯಾವುದೇ ವಾಹನಗಳು ವ್ಯವಸ್ಥೆ ಇದಿಲ್ಲ, ಸ್ವಚ್ಛತೆಗೆ ಬಗ್ಗೆ ಏನಿಲ್ಲ. ಸ್ವಚ್ಛತೆ ತುಂಬಾ ಅವರವ್ರ ಮನೇಲಿ ಅವರೇ ಕಾಪಾಡಿಕೊಂಡು ಅವರೇ ರಿಂಗ್ ತೋಡ್ಕೊಂಡು ಸರ್ ಅವರು ಅವ್ರ ಮನೇಲಿ ಕಾಪಾಡ್ಕೋದು ಇದು ಮಾಡ್ತಾ ಇದಾರೆ, ಸ್ವಚ್ಛತೆ ಕಾಪಾಡಿಕೊಂಡು ಮಾಡ್ತಾ ಇದಾರೆ. ಪಂಚಾಯತಿ ಕಡೆಯಿಂದ ಯಾವುದೇ ಸರ್ ವಾಹನಗಳ ವ್ಯವಸ್ಥೆ ಇಲ್ಲ, ಅದು ಬರೋದಿಲ್ಲ ಸರ್, ಶೌಚಾಲಯ ಬರೋದಿಲ್ಲ ಸ್ವಚ್ಛತೆ.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೂ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಇದರ ಒಂದು ಸೌಲಭ್ಯಗಳ ಬಗ್ಗೆ ತಿಳಿಸೋದಾದ್ರೆ?
2: ಗೌರ್ಮೆಂಟ್ ಇಂದೆಲ್ಲ ಕೊಡ್ತಿದ್ದಾರೆ, ಗೌರ್ಮೆಂಟ್ ಟೀಚರ್ಗಳು ಬರಬೇಕು. ನಮ್ಮ ಇಲ್ಲಿ ಟೀಚರ್ಗಳೆಲ್ಲ ಪಾಪ ಅದೆಲ್ಲ ಒಂಥರ ಯಾವ ಥರದ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಗೌರ್ಮೆಂಟ್ ಟೀಚರ್ಗಳು ಬಂದರೆ ಅವ್ರಿಗೆಲ್ಲ ನಮ್ಗೆ ಸ್ವಲ್ಪ ಹೇಳ್ಬೋದು, ನೋಡಿ ನೀವು ಸರ್ಕಾರನ ಇಸ್ಕೊಂಬ್ರಿ ಅಂತ ಕೇಳಿದ್ರೆ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಈ ನಮ್ಮ ಕಡೆ ಅವ್ರನ್ನ ಏನು ಕೇಳಿದ್ರೆ ಅಡ್ಮಿಟ್ ಹೇಳಿ ಅಂತ ಹೇಳ್ತಾರೆ. ಆ ಅಡ್ಮಿಟ್ ಕೇಳಕ್ಕೆ ಹೋದಪ್ಪ ಆ ಕಡೆಯಿಂದ ಬಂದಿಲ್ಲ,

0: ಇಷ್ಟು ಪಲಾರ್ಜನ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಸಲುವಾಗಿ ಈಗ ಟೀಚರ್ಗಳನ್ನ ನೋಡಿದ್ರೆ ಗೌರ್ಮೆಂಟ್ ಟೀಚರ್ಗಳು ತಂದು ಹಾಕ್ಬೇಕು ಇಲ್ಲಿಗೆ, ಹಾಕಿದ್ರಿ ಸ್ವಲ್ಪ ಮುಂದೆ ಇರಬೇಕಾದ್ರೆ ಮಕ್ಕಳು ಭಾರಿ ತುಂಬ ಹಿಂಸೆ ಆದ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ ಇಲ್ಲ ಅಂತಲ್ಲ. ನೆನ್ನೆ ಹೋಗಿದ್ದೆ, ಒಂದು ಆಳ್ಗೆ ಒಂದೊಂದು ಮೊಟ್ಟೆ ಊಟ ಇಂಥದ್ದೆಲ್ಲ ಕೊಡ್ತಿದ್ದಾರೆ. ಒಂದು ಮೀಟಿಂಗ್ ನಡೆಸ್ತು, ಮೀಟಿಂಗ್ ನಡೆಸುವಾಗ ಇಲ್ಲಿಗೆ ಇನ್ನೊಬ್ಬರು ಬಂದು ಕುಂತ್ಕೊಳ್ಬೇಕು ಅಂತ ಹೇಳಿದ್ರು ಯಾರೋ ಮೇಸ್ಟ್ರುಗಳು. ವಿಎಗಳು ಹೇಳಿದ್ರೆ ಇನ್ನೊಂದು ವಾರ ಕಳೆದೊಟ್ಟು ಹಾಕ್ತೀವಿ ಅಂತ. ಅದಕ್ಕೆ ನಾವೇಳ್ದು ಪುರುಷೋತ್ತಮರು ಡಿ ಡಿ ಅವ್ರಲ್ಲಿ ಕುಂತ್ಕೊಂಡು ಕೂತಿರ್ಮೇಲೆ ನೋಡಿದ್ರು ಇಲ್ಲಿ ಒಂದು ನಾಲ್ಕು ಜನ ಕೆಲಸ ಮಾಡ್ತಿದ್ದಾರೆ. ಅವ್ರಿಂದ ನೋಡಿದ್ರೆ ಹೆಂಗಸ್ಗಳು ಹೇಳಿದ್ರು ಅವ್ರು ಮುಂದೆ ವರ್ಷಕ್ಕೆ ನೋಡಿದ್ರೆ ಡ್ಯೂಟಿ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಹೇಳ್ದು ಇಲ್ಲಿ ಒಂದು 5 ಜನ ಸೇರಿಕೊಂಡು ಇವ್ರಿಗೆ ಕೊಡಬೇಕು ಅಂತ ಹೇಳಿದ್ರು. ಒಂದು 18 ಹೆಂಗಸ್ಗಳು ಹೇಳಿದ್ರು ಇವ್ರು ಕೊಡೋಕ್ಕಾಗಲ್ಲ, ಮುಂದೆ ವರ್ಷ ಕೊಡೋ, ಇವ್ರು 4 ಜನ ಕೆಲಸ ಮಾಡಿಸ್ತಾರೆ ಅಂತ ಹೇಳಿದ್ರು. ನಾವು ಇಲ್ಲಿಂದ ಕರ್ಕೊಂಡ್ಬಂದ್ಮೇಲೆ ಡಿ ಬಿ ಕೂಪ ಹೋಗ್ತೀನಿ, ಡಿ ಬಿ ಕೂಪ ಅಂದ್ಮೇಲೆ ಅಂತರ್ಸಂತೆ. ಇಲ್ಲ ಅಂತಂದ್ರೆ ಕೆಲವರು ಕ್ವಾಟೆ ಸೇರಿಸ್ತಾರೆ, ಸರ್ವರು ಸೇರಿಸ್ತಾರೆ. ಅದು ಬಿಟ್ಟ ಮೇಲೆ ಇಲ್ಲಿ ಸೊಳ್ಳೆಪುರ ನಮ್ಮ ಮಗಳಿಂದ ಕೂಸು ಮಕ್ಕಳು 2 ಮಕ್ಕಳು ಸೊಳ್ಳೆಪುರನೇ ಓದ್ತಾರೆ. ಅದು ನನ್ನ ಮಗ ಏನಾದ್ರು ಇವಾಗ 7-6 ಕ್ಲಾಸ್ 7 ಏನಂದ್ರು ನಾ ಪ್ರಯತ್ನ ಪಟ್ಟಿದ್ದೀನಿ ಸರ್ಗಳು ಸೇರಿಸ್ಬೇಕು ಚೆನ್ನಾಗಿ ಓದ್ತಾರೆ ಅಂತ ಒಂದು ಆಸೆ ಬಿಟ್ಕೊಂಡಿದ್ದೀನಿ ಅಂತ ಇದ್ದಾವೆ. ಈ ಥರ ಮುಂದೆ ಮುಂದಕ್ಕೆಲ್ಲ ಹೋಗಲ್ಲ ಹೊರತು ಇಲ್ಲಿ ಹಿಂದಕ್ಕೆ ಇಲ್ಲ. ಮೇಸ್ಟ್ರುಗಳು ಚೆನ್ನಾಗಿ ಓದ್ತಾರೆ ಓದ್ತಾರೆ. ನನ್ನ ಮಗ ಡಿ ಬಿ ಕುಪ್ಪೆಯಲ್ಲಿ ಇದೆ, ಯಾನಂಬಲದಲ್ಲಿ ಡಾಕ್ಟ್ರ್ ಏನಾದ್ರೆ ಅವರು ಮುಯ್ಯನೇ ಮುಟ್ಟಲ್ಲ ಅಂತ ಡಾಕ್ಟ್ರ್ ಅಲ್ಲಿ ಅವ್ರು ಒಂದ್ಸಲ ಡಾಕ್ಟ್ರು ಯಾರೇ ಬಂದ್ಕೊಳ್ಳೋಕೆ ಕೀಳ್ಗಡೆ ಇದ್ದಾರೆ ಒಂದು ಕಾಕ್ರ ಅಂತ ಅಲ್ಲಿ ಹೋಯ್ತಾರೆ ಜನಗಳು. ಇನ್ನು ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾ ಇಲ್ಲ, ಚೆನ್ನಾಗಿ ನೋಡ್ತಾ ಇಲ್ಲ. ಅದರಿಂದ ಭಾರಿ ತುಂಬ ಹಿಂಸೆನೇ ಅದು. ಅಲ್ಲಿ ನೋಡಕ್ ಹೋದ್ರೆ ಆ ಹುಡುಗಿ ಅಂತಂದ್ರೆ ಒಂದು ಟಚ್ ಮಾಡಿನೇ ನೋಡ್ತಾ ಇಲ್ಲ, ನಾವೇ ಹೇಳ್ಕೊಡ್ಬೇಕು ಇಂತಿಂತ ಕಾಯಿಲೆ ಇದೆ ಅಂತ. ಡಾಕ್ಟರ್ ಹಂಗೂ ಅದ್ಯಾ? ಅದಕ್ಕೆ ನಿಮ್ ಕಡೆಯಿಂದ ಒಂದು ಡಾಕ್ಟರ್ ತಂದು ಸೇರಿಸ್ಬಿಟ್ರೆ ಇವರೆಲ್ಲ ಸ್ವಲ್ಪ ಬುದ್ಧಿ ಕಲಿತಾರೆ. ಆಗ
1: ಹೌದು ಸರ್, ಮೊದಲಿಗೆ ಆರೋಗ್ಯದ ವ್ಯವಸ್ಥೆ ಡಿಬಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಆನೆಮಾಳದಲ್ಲಿ ಒಂದು ಎಷ್ಟೋ ಮೊತ್ತದ ಆದಾಯದಲ್ಲಿ ಅದು ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದಾರೆ. ಯಾವ್ದಕ್ಕೆ ಕಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ತೀರ ನಾವು ಅದನ್ನ ಬಳಸ್ಕೋಬೇಕು ಅಂತ ಅದು ಗೊತ್ತಿಲ್ಲ ಸರ್. ಕೊಠಡಿಗಳಿವೆ, ಎಲ್ಲ ಹೆರಿಗೆ ಕೊಠಡಿ ಬೇರೆ ಇದೆ, ಎಲ್ಲ ಪ್ರತಿಯೊಂದು ಯಾವ್ದಾವ್ದಕ್ಕೆ ಬೇಕು ಇದೆ ಸರ್. ಅಂದ್ರೆ ವೈದ್ಯರು ಇಲ್ಲ, ವೈದ್ಯರು ಅಂದ್ರೆ ಅವರು ವೈದ್ಯರ ಯಾವ ರೀತಿ ಅಂತ ಗೊತ್ತಿಲ್ಲ. ನಿಜ ಹೇಳ್ಬೇಕಾದ್ರೆ ನಾವು ಯಾವ ರೀತಿ ಅದನ್ನ ನಾವು ಸೌಲಭ್ಯಗಳು ಪಡ್ಕೋಬೇಕು. ಯಾವುದೇ ಎಮರ್ಜೆನ್ಸಿ ಆದ್ರೆ ಸರ್ ಇಲ್ಲಿ ನಾವು ಮೇನ್ ಆಗಿ ಹೋಗ್ಬೇಕಂದ್ರೆ ಎಚ್ ಡಿ ಕೋಟೆಗೆ ಹೋಗ್ಬೇಕು ಸರ್. ಇಲ್ಲಿಂದ 47 ಕಿಲೋಮೀಟರ್ ಇದೆ ಸರ್ ನಮಗೆ. ರಸ್ತೆ ಇಲ್ಲದಕ್ಕೆ ಮೇನ್ ಆಗಿ, ಮತ್ತೆ ವಾಹನಗಳು ಸರಿಯಾದ ವ್ಯವಸ್ಥೆಗಳು ಬರೋದಿಲ್ಲ. ವಾಹನಗಳಿಲ್ಲದಕ್ಕೆ ಎಮರ್ಜೆನ್ಸಿ ವಾಹನಗಳು ಬಂದ್ರೆ ಬರೋದಿಲ್ಲ. ಅದರಿಂದ ಇಲ್ಲಿಂದ ಓಕೆ ತುಂಬಾ ಹಿಂಸೆ. ಮತ್ತೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಜ್ವರ ಗಿಮ್ಮಕ್ಕೆ ಬಂದ್ರೆ ಈ ಆಸ್ಪತ್ರೆಗೆ ಹೋದ್ರೆ ಸರ್ ಏನಿಲ್ಲ, ಎಲ್ಲ ಒಂದೇ ಮೆಡಿಸಿನ್ ಕೊಡ್ತಾರೆ. ಮೈಕೈನ ಒಂದೇ ಮೆಡಿಸನ್, ಜ್ವರಕ್ಕೆ ಒಂದೇ ಮೆಡಿಸನ್, ಪ್ರತಿಯೊಂದು ಇದಕ್ಕೆ ಕೊಡ್ತಾರೆ. ಮತ್ತೆ ಒಂದು ಸೂಜಿ ಹಾಕಿದ್ರೆ ಯಾರು ಅವರು ಅವರು ಏನೋ ಏನ್ ಮಾಡಿ ನರ್ಸಿಂಗ್ ಮಾಡಿದಾರ, ಇದು ಡಾಕ್ಟರ್ ಮಾಡಿದಾರ ಏನು ಗೊತ್ತಿಲ್ಲ. ಡಿ ಗ್ರೂಪ್ ಅವರು ಇಂಜೆಕ್ಷನ್ ಹಾಕ್ತಾರೆ, ಮಕ್ಕಳು ಕೈ ಕಾಲು ಊದ್ಕೋತವೆ ಇಂಜೆಕ್ಷನ್, 3-4 ದಿನ ಆದ್ಮೇಲೆ ಕೈ ಊದ್ಕೊಂಡಿರ್ತವೆ. ಅಂದ್ರೆ ನಾವು ಬುಡಕಟ್ಟು ಜನಗಳಾದ್ರಿಂದ ಯಾವ ತೀರ ನಾವು ಅದನ್ನ ಮೇಲೆ ಮಟ್ಸ್ಕೊಂಡ್ ತಲುಪಬೇಕು ಅಂತ ಗೊತ್ತಾಗೋದಿಲ್ಲ. ಹೋದ್ರೆ ಓಕೆ ಹಂಗೆ ಮಾಡಿಸ್ಕೊಂಡ್ ಇದು ಬರೋದು. ಮತ್ತೆ ಇದು ಕರೆಕ್ಟ್ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಫುಲ್ ಅಲ್ಲೇನೆ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಒಂದು ಸುತ್ತ ಕಾಡು ಬೆಳೆಸ್ಕೊಂಡಿದ್ದಾರೆ, ಒಂದು ಬಂದಗಳ ವ್ಯವಸ್ಥೆ ಕೂತ್ಕೊಳ್ಳಂಗಿಲ್ಲ. ಆರೋಗ್ಯದಲ್ಲಿ ಅಷ್ಟು ಅನುದಾನ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೇಕಾದ್ರೆ ಯಾಕೆ ಮೂಲಭೂತ ಅಲ್ಲಿ ಒಂದು ಸ್ವಲ್ಪ ಸೌಕರ್ಯಗಳಿಗೇನು ವ್ಯವಸ್ಥೆ ಇಲ್ಲ, ಒಂದು ಇದಿಲ್ಲ, ಒಂದು ಬ್ಲಡ್ ಟೆಸ್ಟ್ ಕೊಟ್ಟರೆ ಎಷ್ಟು ಒಂದು 2-3 ದಿನ ಆಗುತ್ತೆ, ಒಂದು ಮೂತ್ರ ಟೆಸ್ಟ್ ಇದೆ, ಏನು ಒಂದು ಪ್ರತಿಯೊಂದು ಇಲ್ಲ. ಬರ್ತಾರೆ ತದಸ್ಕೋಬೇರೆ ಇಡೋದಿಲ್ಲ. ಹಾ ಸರಿಯಪ್ಪ ಸರಿಯಪ್ಪ ಅಂತ 2 ಮೆಡಿಸಿನ್ ಕೊಡ್ತಾರೆ, ಹೋಗ್ತಾರೆ. ಬರೋದು 12, ಹೋಗೋದು 2. ಹಿಂದೆ ಮುಂದೆ ನೋಡ್ತಾರೆ ಸರ್. ಓಕೆ, ಅಂದ್ರೆ ನಮಗೆ ಮಕ್ಕಳಿಗೆ ಎಲ್ಲ ಕೇರಳಕ್ಕೆ ಹೋಗ್ತಾ ಇದಾರೆ ಆರೋಗ್ಯಕ್ಕೆ. ಅಲ್ಲಿ ಕೇರಳ ಗೌರ್ಮೆಂಟ್ಗೆ ಹೋಗ್ತಾರೆ. ಕೇರಳ ಗೌರ್ಮೆಂಟ್ಗೆ ಹೋದ್ರೆ ಪ್ರತಿಯೊಂದು ನೋಡಿಯೇ ಕಳಿಸಿದವರು, ತುಂಬಾ ಚೆನ್ನಾಗಿ ನೋಡ್ತಾರೆ. ಅದರಿಂದ ಇಲ್ಲಿ ನಮ್ಮ ನಮ್ಮ ಡಿ ಬಿ ಕುಪ್ಪೆಯವರು ಅಲ್ಲಿ ಕೇರಳಕ್ಕೆ ಹೋಗಿ ಆರೋಗ್ಯವನ್ನು ಕಾಪಾಡ್ಕೋತಾ ಇದ್ದಾರೆ. ಯಾಕೆ ನಮ್ಮ ಈ ಪಂಚಾಯತ್ಲಿ ಇಷ್ಟು ದೊಡ್ಡ ಕಟ್ಟಡ ಆಸ್ಪತ್ರೆ ಇದ್ರು ಯಾಕೆ ಜನಗಳು ಹೋಯ್ತಾ ಇಲ್ಲ, ಈ ಕೊರತೆಯಿಂದ ಹೋಗ್ತಾ ಇಲ್ಲ. ನಾವು ನಮ್ಮ ಬುಡಕಟ್ಟವ್ರು ಕಂಪ್ಲೇಂಟ್ ಕೊಟ್ರೆ ಅವ್ರ ಈ ಮೇಲೆನೆ ಪಾಪ ದೌರ್ ಇದ್ ಮಾಡ್ತಾರೆ. ಸುಳ್ಳು ಆಪಾದನೆ ಮಾಡಿ ಅವ್ರಿಗೆ

0: ತೊಂದರೆ ಕೊಡ್ತಾರೆ, ಅದರಿಂದ ಯಾರು ಅದನ್ನ ಕ್ರಮ ತಗೊಳಕ್ಕೆ ಹೋಗ್ತಾ ಇಲ್ಲ ಸರ್. ಶಿಕ್ಷಣ ವ್ಯವಸ್ಥೆ ಅದೇ ಸರ್, ಶಿಕ್ಷಣ ವ್ಯವಸ್ಥೆ ಸರ್ಕಾರದಿಂದ ಬಿಲ್ಡಿಂಗ್ಗಳೆಲ್ಲ ಆಗಿದೆ, ಅಂದರೆ ಸರ್ಕಾರದ ಶಿಕ್ಷಕರು ಇಲ್ಲ, ಎಚ್ ಎಂ ಅವರು ಬಿಟ್ರೆ ಮತ್ತೆ ಎಲ್ಲ ಸರ್ ಗೆಸ್ಟ್ ಟೀಚರ್ಗಳೇ ಆಗಿರ್ತಾರೆ. ಮಕ್ಕಳು ಮೇನ್ ಆಗಿರ್ಬೇಕಂದ್ರೆ ಶಿಕ್ಷಕರು ಇರಬೇಕು, ಅಂದ್ರೆ ಅವ್ರಿಗೆ ಇಲ್ಲಿಂದ ಅಲ್ಲಿಂದ ಟೆಂತ್ ಪಾಸ್ ಆಗಿ ಮೇಲೆ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಇಲ್ಲಿ ನಮಗೆ ಮೂಲತಃವಾಗಿ ನಮ್ಮ ಶಿಕ್ಷಣಕ್ಕೆ ಗೌರ್ಮೆಂಟ್ ಇಲ್ಲದಕ್ಕೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಆಗಿ ಅಲ್ಲಿ ಪಿ ಯು ಸಿಲಿ ಫೇಲ್ ಆಗ್ತಾರೆ. ಆ ಮಟ್ಟಕ್ಕೆ ಹೋಗ್ಬಾರ್ದು ಅಂದ್ರೆ ಗೌರ್ಮೆಂಟ್ ಟೀಚರ್ಗಳು ಬೇಕು ಅಂತ ಎಷ್ಟೋ ನಾವು ರಿಕ್ವೆಸ್ಟ್ಗಳು ಆಡಿ ಗ್ರಾಮ ಸಭೆಯಲ್ಲೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಯಾರು ಗೌರ್ಮೆಂಟ್ ಟೀಚರ್ಗಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಗೌರ್ಮೆಂಟ್ ಶಿಕ್ಷಕರಿಗೆ ಇಲ್ಲಿ ಕೊಠಡಿ ವ್ಯವಸ್ಥೆ ಇಲ್ಲ, ಅವರಿಗೆ ವಾಸ ಮಾಡ್ಕೊಳಕ್ಕಿಲ್ಲ. ಅದೇ ಕೋಟೆ ಕಡೆ ಅವ್ರು ಅಲ್ಲ ಕೂಡ ಟ್ರಾನ್ಸ್ಫರ್ ಮಾಡಿಸ್ಕೊತ ಇದ್ದಾರೆ ಸರ್, ಅಂದ್ರೆ ಅವ್ರಿಗೆ ಅಲ್ಲಿ ವಾಸ ಮಾಡ್ಕೊಳಕ್ಕೆ ಆಸಕ್ತಿ ಇದೆ ಅಂತ. ಅಂದ್ರೆ ನಮ್ಮ ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಹೇಳಿ ಸರ್? ಬುಡಕಟ್ಟು ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಈ ವಿದ್ಯಾಭ್ಯಾಸದಿಂದ ಹಿಂದೆ ಉಳಿದ್ರೆ ಇದೇ ಕಾರಣಕ್ಕೆ ಮೇನ್ ಆಗಿ ಗೌರ್ಮೆಂಟ್ ಟೀಚರ್ಗಳಿಲ್ಲ. ಒಬ್ಬ ಫೈವ್ ಕ್ಲಾಸ್ ಹೋದ್ರೆ ಅವ್ರಿಗೆ ಎ ಬಿ ಸಿ ಡಿ ಗೊತ್ತಿಲ್ಲ, ಮತ್ತೆ ಐ ಗೊತ್ತಿಲ್ಲ, ಎರಡನೇ ಮುಗಿ ಗೊತ್ತಿರೋದಿಲ್ಲ. ಯಾಕಂದ್ರೆ ಅವರು ಶಿಕ್ಷಣಕ್ಕೆ ಕೊರತೆ ಇರೋದ್ರಿಂದ ಬರೀ ಊಟದ ವ್ಯವಸ್ಥೆಯಿಂದ ನಮಗೆ ಮಕ್ಕಳು ಮುಂದೆ ಬರಲ್ಲ. ಅಂದ್ರೆ ಶಿಕ್ಷಕರು ಸರಿಯಾದ ಸಮಯಕ್ಕೆ ಬಂದು ಸರಿ ಸಮಯಕ್ಕೆ ಹಾಜರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ, ಮನೆಗೆ ಹೋಮ್ವರ್ಕ್ ಬರೀ ಕೊಟ್ರೆ ಮಕ್ಕಳು ಸ್ವಲ್ಪ ಮುಂದೆ ಬರ್ತಾರೆ ಸರ್. ಮತ್ತೆ ಇಲ್ಲಿ ರಸ್ತೆ ಇಲ್ಲದಕ್ಕೆ ಮಕ್ಕಳು ನಡೆಯಕ್ಕೆ ಆಗ್ತಾ ಇಲ್ಲ. ಆ ಬದಿ ಬಂದ್ರೆ ಮಳೆ ಹೊಡೆದ್ರೆ ಬದಿ ರೋಡಲ್ಲೇ ಬದಿ ಇರ್ತಾ ಇದ್ರೆ ಮಕ್ಕಳು ಬರೋದು ಕಮ್ಮಿ ಆಗುತ್ತೆ, ಅದು ತುಂಬಾ ಸಮಸ್ಯೆ
1: ಸರ್. ತಮ್ಮ ಒಂದು ಗ್ರಾಮದಲ್ಲಿ ನರೇಗಾ ಚಟುವಟಿಕೆಗಳು ಯಾವ ರೀತಿ ಕೆಲಸ ನಿರ್ವಹಿಸ್ತಾ ಇದಾವೆ, ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮಕ್ಕೆ ಎಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ
0: ಸರ್? ನರೇಗಾ ಅಂದ್ರೆ ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್ ಅದ್ರ ಮಾಹಿತಿ. ನರೇಗಾ ಅಂದ್ರೆ ಅವ್ರ ಪಂಚಾಯತ್ ಅವ್ರಿಗೆ ಗೊತ್ತಿದೆ, ಅಂದ್ರೆ ನಮ್ಮ ಬುಡಕಟ್ಟು ಜನಗಳು ಇಲ್ಲಿ ನಮ್ಮ ಎಷ್ಟು ಜನಗಳಿದಾರಲ್ಲ, ನರೇಗಾ ಅಂದ್ರೆ ಗೊತ್ತಿಲ್ಲ ಸರ್. ಪ್ರತಿಯೊಂದು ಪಂಚಾಯತಿ ಅವರು ಹೇಳ್ತಿದ್ರೆ ಜಾಬ್ ಕಾರ್ಡ್ ಮಾಡಿಸ್ಕೊಳ್ಳಿ ಅಂತ, ಜನಗಳು ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಮಾಡಿಸ್ಕೊಂಡಿದ್ದಾರೆ ಅದರಿಂದ ಏನು ಉಪಯೋಗ ಇಲ್ಲ ಸರ್, ಏನು ಗೊತ್ತಿಲ್ಲ. ಎಲ್ಲ ಬಂದ್ರೆ ಮನೇಲಿ ಇಟ್ಕೊಂಡಿದಾರೆ, ಎಲ್ಲ ಲಾಕ್ ಆಗಿದೆ. ಅದು ಗೊತ್ತಾಗಿರೋದು ನಾವು ದೊಡ್ಡ ಮಟ್ಟಕ್ಕೆ ತಕೊಂಡು ಹೋದ್ರೆ ಸರ್ ನಾವು ಇಲ್ಲಿ ನಮಗೆ ತೊಂದರೆ ಮಾಡ್ತಾರೆ ಬೇರೆ. ಅದರಿಂದ ನಾವು ಇದು ಮೇನ್ ಆಗಿ ಜಾಬ್ ಕಾರ್ಡು ಮತ್ತೆ ನರೇಗಾ ಯೋಜನೆಯಲ್ಲಿ ಏನ ನಮ್ಮ ಜನಗಳ ಮಾಹಿತಿ ಗೊತ್ತಿದ್ರೆ ಸರ್ ನಾವು ಅದನ್ನ ಹೋಗಿ ಕೇಳ್ಬೋದು, ರಿಕ್ವೆಸ್ಟ್ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಜನಗಳಿಗೆ ಗೊತ್ತಿಲ್ಲ ಸರ್, ಯಾರೋ ಮೆಂಬರ್ಗಳು ಬರ್ತಾ ಇದಾರೆ ಅಲ್ಲಿಂದ ಪಂಚಾಯತ್ ಒಬ್ರು ಬರ್ತಾರೆ, ಡಾಕ್ಯುಮೆಂಟ್ಸ್ ತಕೊಂಡಿರ್ತಾರೆ ಅಷ್ಟೇ ಸರ್. ಮಾಮೂಲಿ ಬಿಲ್ ಬರುತ್ತೆ, ನರೇಗಿಂದ ಎಷ್ಟು ಬರುತ್ತೆ, ಜಾಬ್ ಕಾರ್ಡ್ದು ಕೂಲಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ ಜನಗಳಿಗೆ ಮಾಹಿತಿ ಗೊತ್ತಿಲ್ಲ, ಅದು ತುಂಬಾ ಸಮಸ್ಯೆ ಆಗಿದೆ. ಈಗ ಮನೆಯದೊಂದು ಬೇಸ್ ಮಾಡ್ತಾರೆ ಸರ್, ಅಲ್ಲಿ ನರೇಗಾ ಅಮೌಂಟು ಕಟ್ಟಡ ಆದ್ಮೇಲೆ ಜಾಬ್ ಕಾರ್ಡ್ದು ಎಲ್ಲ ಅವ್ರಿಗೆ ಮಾಹಿತಿ ಗೊತ್ತಿದೆ ಪಂಚಾಯತಿ ಅವ್ರಿಗೆ, ಅಂದ್ರೆ ಜನಗಳು ತಲುಪಿಸ್ತಾ ಇಲ್ಲ. ಎಷ್ಟೋ ಜನಗಳದ್ದು ಮನೆ ಶೌಚಾಲಯ ಆಗಿದೆ ಸರ್, ಎಷ್ಟೋ ಚರಂಡಿಗಳವೆ, ಅದೆಲ್ಲ ಜನಗಳು ತಲುಪಿಲ್ಲ ಸರ್. ಅದು ಇದ್ದವರೆಗೂ ಯಾರಿಗೂ ಒಂದ್ ರೂಪಾಯಿ ನರೇಗಾ ದುಡ್ಡು ಹೋಗಲ್ಲ ಸರ್, ತುಂಬಾ ಸಮಸ್ಯೆ ಇದೆ ಅದು.
1: ಅಂದ್ರೆ ಪಂಚಾಯತಿಯಿಂದ ಸಿಗೋ ಬರುವಂತಹ ಸೌಲಭ್ಯಗಳು ಸರಿಯಾಗಿ ತಲುಪಬೇಕಾಗಿರುವಂತಹ ವ್ಯಕ್ತಿಗಳಿಗೆ ತಲುಪ್ತಾ
0: ಇಲ್ಲ.
1: ಏನು ಪಂಚಾಯತಿನ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಜನಗಳು
0: ಗೊತ್ತಾಗ್ತಿಲ್ಲ ಸರ್. ಏನಂದ್ರೆ ನರೇಗಾ ಅರಿವು ಮೂಡಿಸ್ಬೇಕು ಸರ್, ಅಂದ್ರೆ ನರೇಗಾ ಯೋಜನೆ ಆಗ್ಲಿ ಏನು ರಿಕ್ವೆಸ್ಟ್ ಬಂದಿಲ್ಲ ಇದ್ರ ಬಗ್ಗೆ ಇಲ್ಲ. ಅಂದ್ರೆ ಈಗ ನೂತನವಾಗಿ ಅವ್ರು ಪೀಡಿಯವ್ರು ಬಂದಿದ್ದಾರೆ, ಅವ್ರು ಬಂದ ಸ್ವಲ್ಪ ಜನಗಳು ಜಾಗೃತಿ ಮೂಡಿಸ್ತಾ ಇದಾರೆ. ಇದಕ್ಕಿಂತ ಸರ್ ಪೀಡಿಯೋಗಳು ಎಷ್ಟೋ ಜನಗಳು ಪೀಡಿಯೋಗಳು ಬಂದಿದ್ದಾರೆ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತಾರಲ್ಲ ಅವರು, ಇದಕ್ಕಿಂತ ಹಿಂದಿನ ಅವ್ರು ಬಂದಾಗ ಯಾರು ಜನಗಳಿಗೆ ಅವ್ರು ಯಾರು ಅವ್ರ ಹೆಸರೇ ಗೊತ್ತಿಲ್ಲ ಸರ್, ಆ ಥರ ಬಂದು ಹೋಗ್ತಾ ಇದ್ರು. ಇವಾಗ ನೂತನವಾಗಿ ಇವರು ಡಿ ಸ್ವಾಮಿ ಅವರು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಂದಿದ್ದಾರೆ, ಅವ್ರು ಸ್ವಲ್ಪ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆರೋಗ್ಯ ಇದೆ ಜನ ಬುಡಕಟ್ಟುಕೊಳ್ಳೋದು ಅಮೌಂಟ್ ಕೂಲಿಗೆ ಅಮೌಂಟ್ ಹಾಕಿ ಅಪ್ಲಿಕೇಶನ್ ಹಾಕಿ ಅಂತ ರಿಕ್ವೆಸ್ಟ್ ಹೇಳ್ತಾ ಇದಾರೆ. ಅವ್ರು ಬಂದಾಗ ಸ್ವಲ್ಪ ಜನಗಳಿಗೆ ಸ್ವಲ್ಪ ಮಾಹಿತಿ ಗೊತ್ತಾಗಿರೋದು. ಇದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್ ಎಷ್ಟೋ ಹತ್ರ ನರೇಗಾ ಅಮೌಂಟ್ ಬಂದು ಎಷ್ಟೋ ಜನಗಳು ತಗೊಂಡಿದ್ದಾರೆ ಸರ್, ಅದರ ಅವ್ರವರೇ ಬಂದು ತಲುಪಿಲ್ಲ. ಆದ್ರೆ ಇನ್ನೂ ಜನಗಳು ಇನ್ನೂ ಮಾಹಿತಿ ಹೋಗ್ಬೇಕು ಸರ್, ಇದು ಅದ್ರದ್ದು ಸ್ವಲ್ಪ ಜನಗಳದು ನರೇಗಾದ್ರ ಬಗ್ಗೆ ಪಂಚಾಯತಿಯವರಿಂದ ಎಷ್ಟು ಅನುದಾನ ಬಂದ್ರೆ ನರೇಗಾದ್ರ ಹೆಂಗ್ ಪಡ್ಕೋಬೇಕು ಅಂದ್ರೆ ಜನಗಳು ಇನ್ನೂ ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗಿದೆ.
1: ಸರ್ ಸರ್ ಒಟ್ಟಾರೆಯಾಗಿ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ
0: ಸರ್? ಮೇನ್ ಆಗಿ ರಸ್ತೆ, ಮೇನ್ ಆಗಿ ಮೂಲಭೂತ ಸೌಕರ್ಯದಾಗೆ ಯಾವ್ದು ನೇರಾಗಿ ಬರ್ಬೇಕಂದ್ರೆ ರಸ್ತೆ. ರಸ್ತೆ ಇಲ್ಲದೆ ಸರ್ ಯಾವುದೇ ವಾಹನಗಳು ಕರೆ ಮಾಡಿದ್ರು ಬರೋದಿಲ್ಲ. ಒಂದು ರಸ್ತೆ ಆದರೆ ಒಂದು ವಾಹನಗಳು ಆದರೆ ಸ್ಥಳೀಯ ಆಟೋದವರೇ ಬರೋದಿಲ್ಲ ಸರ್ ಸಂಜೆ ಸಮಸ್ಯೆಗೆ.

0: ಮತ್ತೆ ಸರಿಯಾದ ಸಮಸ್ಯೆಗಿಲ್ಲ, ಆನೆ ಅಟ್ಯಾಕ್ ಆದ್ರು, ಪ್ರಾಣಿಗಳು ಅಟ್ಯಾಕ್ ಆದ್ರು, ಮರದಿಂದ ಕೆಳಗೆ ಬಿದ್ರು. ಸರ್, ಒಬ್ಬ ವ್ಯಕ್ತಿ ಮರದಿಂದ ಬಿದ್ರು, ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡ್ಬೇಕು ಸರ್. ಇಲ್ಲಿ ಸ್ಥಳೀಯವಾಗಿ ಗಾಡಿ ಬರ್ಕಾದ್ರೆ ರಸ್ತೆ ಇಲ್ಲ, ಒಂದು ರಸ್ತೆ ಆಗಬೇಕು ಅಂತ ನಾವು ತುಂಬ ಕಾಯ್ತಾ ಇದೀವಿ ಸರ್. ಮತ್ತೆ ನಮ್ಗೆ ಮೇನ್ ಆಗಿ ಒಂದು ಹಕ್ಕುಪತ್ರದ ವ್ಯವಸ್ಥೆ, ಎಷ್ಟೋ 100 ವರ್ಷ 200 ವರ್ಷ 500 ವರ್ಷ ವಾಸ ಆಗ ಜನಗಳಿಗೆ ಇಲ್ಲಿ ಹಕ್ಕುಪತ್ರದ ವ್ಯವಸ್ಥೆ ಆಗಬೇಕು. ಮತ್ತೆ ಸರಿಯಾದ ವ್ಯವಸ್ಥೆಗೆ ನೀರಿನ ವ್ಯವಸ್ಥೆ, ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆ, ಅದೇ ಟ್ಯಾಂಕ್ ಮೇಜರ್ ಟ್ಯಾಂಕ್ ದೊಡ್ಡದು ಕಟ್ಸ್ಕೊಟ್ರೆ ಅದೊಂದು ವ್ಯವಸ್ಥೆ ಆಗಬೇಕು. ಅದು ತುಂಬ ಉಪಯೋಗ ಆಗಿದೆ. ಮತ್ತೆ ನಮಗೆ ಇಲ್ಲಿ ಸರಿಯಾದ ಸಮಯ ವೈದ್ಯರು ಆಸ್ಪತ್ರೆಗೆ, ಅದೊಂದು ತುಂಬ ಮುಖ್ಯವಾಗಿರ್ತದೆ. ಯಾವುದೇ ನಾವು ಕೇರಳಕ್ಕೆ ಹೋಗೋದ್ರಿಂದ ಇಲ್ಲಿಂದ 40 ಕಿಲೋಮೀಟರ್ ಕೇರಳಕ್ಕೆ ಇಲ್ಲಿಂದ ಈ ಕಡೆ ಕೋಟೆಗೆ ಹೋಗೋ ತುಂಬ ಸಮಸ್ಯೆ ತಪ್ಪುತ್ತೆ. ಅದು ಮೇನ್ ಆಗಿರ್ತವೆ. ಮತ್ತೆ ಮನೆಗಳು, ಮನೆಗಳ ವ್ಯವಸ್ಥೆ ಬೇಕು ಆಡಿಗಳಿಗೆ. ಆಡಿಗಳ ಮನೆ ಇಲ್ಲ, ಎರವ ಟೀಮ್ಗಿಲ್ಲ, ನಮ್ಮ ಬೇಡ ಜನಗಳಿಗೆ ಮನೆಗಳಿಲ್ಲ, ತುಂಬಾ ಸಡ್ಲು ಈಗಲೂ ವಾಸ ಮಾಡ್ತಾ ಇದ್ದಾರೆ. ಅದೊಂದು ನಮ್ಮದು ಒಂದು ಭರವಸೆ ಮೇಲೆ, ಸರ್ಕಾರ ಕೊಡ್ತಿದ್ದ ಭರವಸೆ ಮೇಲೆ ಇದೀವಿ
1: ಸರ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಅಂದ್ರೆ ಕರ್ನಾಟಕ ಜನತೆಗೆ ಹೇಳೋದೇನಂದ್ರೆ, ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವುದೇ ಸೌಕರ್ಯಗಳು ಬಂದ್ರೂ ಫಸ್ಟ್ ಅಧಿಕಾರಿಗಳು, ಮೇನ್ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಥರ ಭೇಟಿ ಮಾಡಿ ಯಾವ ಸಮಯಕ್ಕೆ ಅದು ಮೂಲಭೂತ ಸೌಕರ್ಯದಾಗಲಿ ಯಾವುದೇ ವ್ಯವಸ್ಥೆ ಆಗಲಿ ಅದು ಮಾಹಿತಿ ಪಡ್ಕೋಬೇಕು. ನಮ್ಮ ಫಸ್ಟು ನಮ್ಮ ಅಧಿಕಾರಿಗಳು ಹೆಂಗೆ ಭೇಟಿ ಮಾಡಬೇಕು, ಯಾವ ಥರ ನಾವು ಅರ್ಜಿ ಹಾಕಬೇಕು, ಯಾವ ಥರ ಅಕ್ಲೈಮೆಂಟ್ ನಾವು ಇಸ್ಕೋಬೇಕು ಅರ್ಜಿ ಹಾಕಿದ ನಂತರ, ಅದಾದ್ಮೇಲೆ ಕೆಲಸ ಆದಮೇಲೆ ಮತ್ತೆ ಮೇಲ್ಮಟ್ಟಕ್ಕೆ ಹೋಗಿ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಲ್ಲೂ ಅಲ್ಲೇ ಒಂದು ಲೆಟರ್ ಹಾಕೋದಾಗಲಿ ಅಲ್ಲೂ ಅಕ್ಲೈಮೆಂಟ್ ತಗೊಳ್ಳೋದಾಗಲಿ ಮೇನ್ ಆಗಿ ಅದನ್ನ ಪಡ್ಕೊಂಡು ಮೂಲಭೂತ ಸೌಕರ್ಯಗಳನ್ನ ಬೇಗ ನೀವು ಪಡ್ಕೊಂಡು ಇನ್ನು ಹಿಂದುಗಳಿಗೆ ಬರೋದು, ಇನ್ನು ಮುಂದೆ ಬಂದು ಯಾವುದೇ ಅಧಿಕಾರಿಗಳನ್ನ ಬಂದ್ರು ಅವ್ರಿಗೆ ರಿಕ್ವೆಸ್ಟ್ ಲೆಟರ್ ಹಾಕಿ ಸೌಕರ್ಯ ಪಡ್ಕೋಬೇಕು ಅಂತ ಜನಗಳು ತಿಳಿಸ್ತೀವಿ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುವರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯ ನಿವಾಸಿಗರಾದ ಶ್ರೀಯುತ ತಿಮ್ಮೇಗೌಡ ಹಾಗೂ ರಮೇಶ್ ರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
3: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
4: ಹಾಗೂ ಭಾನುವಾರ ಸಂಜೆ 6:50
3: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
5: ಕೇಳುವರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD Kote ತಾಲೂಕಿನ DB Kuppe ಗ್ರಾಮ ಪಂಚಾಯಿತಿಯ ಗೋಳೂರು ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರಮೇಶ್ ಹಾಗೂ ತಿಮ್ಮೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುವರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಭಾರತದ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಹಾಗೂ ರಿಟ್ಸ್ಗಳ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿ

0: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾವು ನಮ್ಮ ಸಂವಿಧಾನ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಹಾಗೆ ಇನ್ನಿತರ ಆಳವಾದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವ. ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಸಂವಿಧಾನವು ನಮ್ಮ ಭಾರತವನ್ನು ಕಲ್ಯಾಣ ರಾಜ್ಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಆ ಗುರಿಯನ್ನು ಸಾಧಿಸಲು ಜನರ ಆರ್ಥಿಕ, ಸಾಮಾಜಿಕ, ಭೌತಿಕ ಮತ್ತು ಸಾಂಸ್ಕೃತಿಕ ಜೀವನವನ್ನು ಸುಧಾರಿಸಲು ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಟ್ಟಿತ್ತು, ಹೇಳಿತ್ತು. ಅದು ಯಾವ್ಯಾವುದು ಏನು ಅನ್ನೋದನ್ನು ತಿಳ್ಕೊಂಡು ಆ ನಂತರ ನಾವು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿಗೆ ಹೋಗೋಣ. ಮೊದಲನೇದಾಗಿ, ಎಲ್ಲ ಪ್ರಜೆಗಳ ಜೀವನ ನಿರ್ವಹಣೆಗೆ ಅಗತ್ಯವಾದಷ್ಟು ಸಾಧನ ಸೌಕರ್ಯಗಳು ಲಭ್ಯವಿರುವಂತೆ ನೋಡಿಕೊಳ್ಳೋದು ಮೊದಲ ಮಾರ್ಗದರ್ಶನ. ನಂತರ, ಗಂಡಸು ಮತ್ತು ಹೆಂಗಸು ಎಂಬ ಭೇದ ಭಾವ ಇಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ನೀಡುವುದು. ಮಹಿಳೆಯಾಗಲಿ ಪುರುಷ ಆಗಿರಲಿ, ಯಾವುದೇ ರೀತಿಯ ತಾರತಮ್ಯ ಭೇದ ಭಾವ ಇಲ್ಲದೆ ಅವ್ರು ಮಾಡುವಂಥ ಯಾವುದೇ ಕೆಲಸಕ್ಕೆ ಸಮಾನ ಕೆಲಸ ಸಮಾನ ಸಂಬಳ ನೀಡೋದು. ನಂತರ, ಸಂಪತ್ತು ಕೇವಲ ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಲಭ್ಯವಾಗುವಂಥ ಅರ್ಥವ್ಯವಸ್ಥೆಯನ್ನು ರೂಪಿಸುವುದು. ನೋಡಿ ಎಷ್ಟು ಚೆನ್ನಾಗಿದೆ. ಸಂಪತ್ತು ಕೆಲವೇ ಜನರ ಸ್ವತ್ತಾಗದೆ ಎಲ್ಲರಿಗೂ ಅದು ಸಿಗುವಂಥ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸಿಕೊಳ್ಳೋದಕ್ಕೆ ಮಾರ್ಗದರ್ಶನ. ಗ್ರಾಮ ಪಂಚಾಯಿತಿಗಳನ್ನು ರೂಪಿಸಿ ವ್ಯವಸ್ಥಿತಗೊಳಿಸುವುದು. ಇವತ್ತು ಗ್ರಾಮ ಪಂಚಾಯಿತಿಗಳ ಚುನಾವಣೆ ನಡೀತಾ ಇದೆ. ಗ್ರಾಮ ಪಂಚಾಯಿತಿಯ ನಿಯಮಾನುಸಾರವಾಗಿ ಯಾವ್ಯಾವ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಆ ಗ್ರಾಮ ಪಂಚಾಯಿತಿ ರೂಪಿಸೋದಕ್ಕೆ ಇದೆಲ್ಲ ಕಾರಣ ಏನು? ಇವತ್ತು ಗ್ರಾಮ ಪಂಚಾಯಿತಿ ಒಂದು ಚುನಾವಣೆ, ಮತ್ತೊಂದು ನಾವು ಯಾವುದೇ ಇಲಾಖೆಯಲ್ಲಿ ಏನೇ ಮಾಡಿದ್ರು ಅದಕ್ಕೆ ಬ್ಯಾಕ್ ಬೋನ್, ಅದಕ್ಕೆ ಮೂಲ ನಮ್ಮ ಸಂವಿಧಾನ. ನೋಡಿ, ಎಲ್ಲ ಪೌರರಿಗೂ ಒಂದೇ ರೀತಿಯ ನಿಯಮಗಳನ್ನು ರೂಪಿಸುವುದು, ಪ್ರತಿಯೊಬ್ಬ ಪೌರರಿಗೂ ಸಮಾನವಾದ ಒಂದೇ ರೀತಿಯಾದ ರೂಲ್ಸ್ಗಳನ್ನು ರೂಪಿಸಂತದ್ದು. ನೆಕ್ಸ್ಟ್ ಬಂದು, 14 ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಎಜುಕೇಷನ್ ಒದಗಿಸೋದು, ಬಿಲೋ 14 ಚಿಲ್ಡ್ರನ್. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಮತ್ತು ಸಾಮಾಜಿಕ ದುರ್ಬಲ ವರ್ಗಗಳ ಸ್ಥಿತಿಗತಿಗಳನ್ನು ಸುಧಾರಿಸುವುದು, ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಉತ್ತಮಪಡಿಸುವುದು, ಈ ವ್ಯವಸಾಯ ಮತ್ತು ಪಶುಸಂಗೋಪನೆಯನ್ನು ವ್ಯವಸ್ಥೆಗೊಳಿಸುವುದು, ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದ ಸ್ಮಾರಕಗಳನ್ನು ಮತ್ತು ಸ್ಥಳಗಳನ್ನು ನಾವು ರಕ್ಷಿಸುವುದು, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಕರ್ತವ್ಯಗಳನ್ನು ಪ್ರತ್ಯೇಕವಾಗಿಡುವುದು. ನೋಡಿ, ಇದು ಕಾರ್ಯಾಂಗಕ್ಕೂ ನ್ಯಾಯಾಂಗಕ್ಕೂ ಯಾವುದೇ ರೀತಿಯಂಥ ಕನೆಕ್ಟ್ ಇರೋದಿಲ್ಲ. ಅವರ ಯಾವುದೇ ಕೆಲಸ ಕಾರ್ಯಗಳಾಗಲಿ, ಮತ್ತೊಂದಾಗಲಿ, ಅವರ ಕರ್ತವ್ಯಗಳಾಗಲಿ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಒಂದು ಸಪ್ರೇಟ್ ಇರುತ್ತೆ, ಪ್ರತ್ಯೇಕವಾಗಿ ಇರುತ್ತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗಳನ್ನು ವೃದ್ಧಿಸುವುದು, ಪ್ರತಿಯೊಬ್ಬ ಪ್ರಜೆಯ ವ್ಯಕ್ತಿತ್ವ ಪರಿಪೂರ್ಣವಾಗಿ ಬೆಳೆದು ತುಂಬ ವಿಕಾಸವಾಗಬೇಕಾದರೆ ಅವರಿಗೆ ಕೆಲವು ಹಕ್ಕುಗಳನ್ನು ಇರಬೇಕಾಗತ್ತೆ. ಸೊ ಅದಕ್ಕೆ ಕಾರಣಕ್ಕಾಗಿ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಡಿಸ್ಬೋದು. ಈಗ ನೋಡೋಣ, ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತೆ ಮೂಲಭೂತ ಹಕ್ಕುಗಳು ಯಾವ್ಯಾವೆಂದು. ಆ ಮೂಲಭೂತ

ಹಕ್ಕುಗಳು. ಇದನ್ನ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ. ಎರಡನೇ ಮಹಾಯುದ್ಧವು ಈ ಹಿಂದೆ ಎಂದು ಕಾಣದಂತ ವಿಪತ್ತಾಗಿತ್ತು, ವಿನಾಶ ಆಗಿತ್ತು, ಭೀಕರ ನರಹತ್ಯೆ ಆಗಿತ್ತು, ಆರ್ಥಿಕ ದುದ್ದು ವೆಚ್ಚ ಆಗಿತ್ತು, ಅವ್ಯವಸ್ಥೆ ಮತ್ತು ಅರಾಜಕತೆಯಿಂದ ಜಗತ್ತನ್ನೇ ಮುಳುಗಿಸಿತ್ತು. ನೋಡಿ, ಆ ಎರಡನೇ ಮಹಾಯುದ್ಧದಿಂದ ಬಂದಂತಹ

ಹಳ್ಳಿಗಳಿಗೆ ಮತ್ತು ಕಾಡುಗಳಿಗೆ ಬೆಂಕಿ ಹಚ್ಚಲಾಯಿತು. ಕೈಗಾರಿಕೆಗಳನ್ನು, ಅಣೆಕಟ್ಟುಗಳನ್ನು, ರಸ್ತೆಗಳನ್ನು, ಮೂಲ ಸೌಕರ್ಯಗಳನ್ನು ಸಹ ನಾಶ ಮಾಡಲಾಯಿತು. ಜನಾಂಗೀಯ ದ್ವೇಷದಿಂದ ನಡೆದಂತಹ ದೊಡ್ಡ ಪ್ರಮಾಣದ ಅಂತ್ಯ, ಹಿಂಸೆ, ಕ್ರೌರ್ಯದಿಂದ ಜಗತ್ತಿನ ಜನರು ತತ್ತರಿಸಿ ಹೋದರು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇದರ ಪರಿಣಾಮವಾಗಿ 1945 ವಿಶ್ವಸಂಸ್ಥೆ ಸ್ಥಾಪನೆಯಾಯಿತು. ಆ ವಿಶ್ವಸಂಸ್ಥೆ 1948 ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತ್ತು. ಆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದಾಗ ನಮ್ಮ ದೇಶದ ಸಂವಿಧಾನದ ಸಭೆ ಕರಡು ಸಂವಿಧಾನದ ರಚನೆ ಕಾರ್ಯದಲ್ಲಿ ತೊಡಗಿದ್ದಿತ್ತು. ನೋಡಿ, ನಮ್ಮ ಸಂವಿಧಾನದ ರಚನಾಕಾರರು ಮಾನವ ಹಕ್ಕುಗಳ ಘೋಷಣೆಯಿಂದ ಪ್ರಭಾವಿತರಾಗಿ ಅವುಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಇದರ ಜೊತೆಗೆ ನಮ್ಮ ದೇಶದ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಒದಗಿಸುವುದು ಈ ಒಂದು ಸ್ವತಂತ್ರ ಹೋರಾಟದ ಗುರಿಯಾಗಿತ್ತು. ಸಂವಿಧಾನದ ರಚನಾಕಾರರಿಗೆ ಮೂಲಭೂತ ಹಕ್ಕುಗಳು ಪ್ರಜಾತಾಂತ್ರಿಕ ವ್ಯವಸ್ಥೆಯ ತಳಹದಿ ಎಂಬ ಸ್ಪಷ್ಟ ಕಲ್ಪನೆ ಇತ್ತು. ಸಮಾಜದ ಸಾರ್ವತೋಮುಖ ಅಭಿವೃದ್ಧಿಗೆ ಮತ್ತು ವ್ಯಕ್ತಿಯ ವಿಕಾಸಕ್ಕೆ ಆ ಮೂಲಭೂತ ಹಕ್ಕುಗಳು ಅತಿ ಅವಶ್ಯಕ ಎಂದು ಅವರು ತಿಳ್ಕೊಂಡಿದ್ದರು. ಈಗ ನಾವು ಅನ್ಕೋತೀವಿ, ಈಗ ನಾವು ಏನೇ ಮಾಡ್ತೀವಿ, ಓಡ್ಬೇಕಾದ್ರು, ಮತ್ತೊಂದು ಮಾಡಬೇಕಾದ್ರು, ಮತ್ತೊಂದು ಕೆಲಸ ಮಾಡಬೇಕಾದ್ರು, ಇದೆಲ್ಲ ನಮ್ಮ ಮೂಲಭೂತ ಹಕ್ಕುಗಳು. ಕೆಲವು ಮಾನವ ಹಕ್ಕುಗಳನ್ನು ಸಂವಿಧಾನದ ಭಾಗ ಕೆಲವೊಂದು 3 ಸೇರಿಸಲಾಗಿದೆ. ಆ ಜಾರಿಗೊಳಿಸಬಹುದಾದ ಹಕ್ಕುಗಳು, ಈ ಹಕ್ಕುಗಳು ತನ್ನಷ್ಟಕ್ಕೆ ಪೂರ್ಣವಾದದ್ದಲ್ಲ. ದೇಶದ ಸಾರ್ವಭೌಮತ್ವ, ಭದ್ರತೆ, ಸುವ್ಯವಸ್ಥೆ, ನೈತಿಕತೆ ಇತ್ಯಾದಿಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸರ್ಕಾರ ಕೆಲವು ನಿರ್ಬಂಧಗಳನ್ನು ವಿಧಿಸುವ ಅಧಿಕಾರವನ್ನು ಸಹ ಹೊಂದಿದೆ. ಯಾಕೆ ಹೇಳಿದೆ ಅಂತಂದರೆ, ಇವತ್ತು ನಮಗೆ ಹಿಂದೆ ಏನು ನಡೆದಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇವಾಗ ನಾನು ಹಕ್ಕು ಅಂತಾರೆ, ಹಕ್ಕನ್ನ ಕೊಟ್ಟವ್ರು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಚಾರಗಳನ್ನು ಹೇಳಿದೆ. ನೋಡಿ, ಮೊದಲನೇದು ಈಕ್ವಲಿಟಿ ಬಿಫೋರ್ ದಿ ಲಾ, ಸಮಾನತೆಯ ಹಕ್ಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲ ವ್ಯಕ್ತಿಗಳು ಕಾನೂನಿನ ದೃಷ್ಟಿಯಲ್ಲಿ ಸರಿ ಸಮಾನರು. ಹಾಗೆ ಎಲ್ಲರಿಗೂ ಕಾನೂನಿನಿಂದ ಸಮಾನ ರಕ್ಷಣೆ ದೊರೆಯುವುದು. ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ತೋರುವುದನ್ನು ನಿಷೇಧಿಸಿದೆ. ಉದ್ಯೋಗ ಅವಕಾಶಗಳನ್ನು ಪಡೆಯಲು ಸಹ ಎಲ್ಲರೂ ಸಮಾನ. ನೆಕ್ಸ್ಟ್ ಬಂದರೆ ಸ್ವತಂತ್ರದ ಹಕ್ಕು, ಎಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಮಾತಾಡುವಂಥ ಶಾಂತಿಯುತವಾಗಿ ಸಸ್ಯರಹಿತವಾಗಿ ಸಭೆ ಸೇರುವಂಥ ಸ್ವಾತಂತ್ರ್ಯ. ಯಾವುದೇ ಘರ್ಷಣೆಗಳಿಲ್ಲದೆ, ಗಲಾಟೆಗಳಿಲ್ಲದೆ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಒಂದು ತುಂಬ ಜನಗಳೊಟ್ಟಿಗೆ ಒಂದು ಸಭೆ ಸೇರಿ ನಡೆಸ್ಬೋದು. ಸಂಘ ಸಂಸ್ಥೆಗಳನ್ನು ರಚಿಸುವಂಥ ಸ್ವಾತಂತ್ರ್ಯ ಕೊಡ್ತು. ಇವತ್ತು ಎಷ್ಟೋ ಸಂಘಗಳು ಉಟ್ಕೊಂಡಿವೆ, ಸಂಘಗಳು, ಸಂಸ್ಥೆಗಳು ಇವತ್ತು ಎಲ್ಲೋ ಗುಂಪು ಗುಂಪಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲ ನೋಂದಣಿ ಮಾಡಿಸ್ಕೊಂಡಿರ್ತಾರೆ. ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದು ನಮ್ಮ ಸಂವಿಧಾನ. ಈ ಭಾರತದಿಂದ ಸ್ವತಂತ್ರವಾಗಿ ಸಂಚರಿಸುವಂಥ ಸ್ವಾತಂತ್ರ್ಯ, ಒಂದು ಕಡೆಯಿಂದ ನಾವು ಒಂದು ಕಡೆ ಹೋಗ್ಬೇಕು ಅಂತಂದ್ರೆ ಅದು ನಮ್ಮ ಹಕ್ಕು, ಅದು ನಮ್ಮ ಸ್ವತಂತ್ರದ ಹಕ್ಕು. ನನ್ನ ಇಷ್ಟಾನುಸಾರವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕು. ಹಾಗೆ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ನಾವು ವಾಸಿಸುವಂಥ ಸ್ವಾತಂತ್ರ್ಯ. ನಾನು ಎಲ್ಲಿ ಹುಟ್ಟಿದೆ ಅಲ್ಲೇ ಇರಬೇಕು ಅಂತ ಏನಿಲ್ಲ. ನನಗೆ ಇಷ್ಟವಾದ ಪ್ರದೇಶ, ಇಷ್ಟವಾದ ನಗರಗಳು, ಇಷ್ಟವಾದ ಸಿಟಿಗಳು, ನಾನು ಅಲ್ಲಿ ಹೋಗಿ ವಾಸ ಮಾಡ್ಬೋದು. ಅದು ನನ್ನ ಹಕ್ಕು ಮತ್ತು ನನ್ನ ಸ್ವಾತಂತ್ರ್ಯ. ಯಾವುದೇ ವೃತ್ತಿ, ಯಾವುದೇ ಉದ್ಯೋಗ ಆಗಲಿ, ಅಥವಾ ಯಾವುದೇ ವ್ಯಾಪಾರ ಮಾಡುವಂಥ ಒಂದು ಹಕ್ಕನ್ನು ನಾವು ಹೊಂದಿದ್ದೀವಿ. ಇಷ್ಟು ಶೋಷಣೆಯ ವಿರುದ್ಧ ಹಕ್ಕು, ಮಾನವ ಕಳ್ಳ ಸಾಗಾಣಿಕೆ ಮತ್ತು ಯಾವುದೇ ಸ್ವರೂಪದ ಬಲಾತ್ಕಾರದ ದುರ್ಮಿಗಳನ್ನು ನಿಷೇಧ ಮಾಡೋದು, ಸಾರ್ವಜನಿಕ ಉದ್ದೇಶಗಳಿಗಾಗಿ ಸರ್ಕಾರ ಕಡ್ಡಾಯ ಸೇವೆಯನ್ನು ವಿಧಿಸ್ಬೋದು. ಆದರೆ ಅಂಥ ಸೇವೆಯನ್ನು ವಿಧಿಸುವಾಗ ಧರ್ಮ, ಜಾತಿ, ವಂಶ ಹಾಗೂ ವರ್ಗಗಳ ಆಧಾರದ ಮೇಲೆ ತಾರತಮ್ಯ ತೋರಬಾರದು ಅಂತ ಹೇಳಿದೆ. ಈ 14 ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ, ಗಣಿಗಳಲ್ಲಿ ಅಥವಾ ಯಾವುದೇ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವಂತಿಲ್ಲ ಅಂತಲೂ ಇದೆ. ಇದು ಬಾಲಕಾರ್ಮಿಕರ ಪದ್ಧತಿಯಲ್ಲಿ ನಾವು ಹೇಳಿದ್ದೀವಿ, ಅದನ್ನು ಒಂದ್ಸರಿ ಕೇಳಿದಾಗ ಅದರ ಡೀಟೇಲ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ಧಾರ್ಮಿಕ ಸ್ವತಂತ್ರದ ಹಕ್ಕು, ನಮ್ಮ ಆತ್ಮಸಾಕ್ಷಿಯಂತೆ, ನಮ್ಮ ಆತ್ಮಸಾಕ್ಷಿ ಒಪ್ಪುವಂತೆ ಯಾವುದೇ ಧರ್ಮವನ್ನು ಅವಲಂಬಿಸಿ ಆಚರಿಸಿ ಪ್ರಚಾರ ಮಾಡುವ ಸ್ವತಂತ್ರ. ನಾನು ಒಂದು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡಿಸೋದು, ನಾನು ದೇವ್ರನ್ನ ನಂಬೋದು ಮತ್ತು ನನ್ನ ಆತ್ಮಸಾಕ್ಷಿ ಒಪ್ಪುವಂತೆ ಧಾರ್ಮಿಕವಾಗಿ ನಾನು ಯಾವುದೇ ಹಬ್ಬ ಅಥವಾ ಇತರ ಕಾರ್ಯಗಳನ್ನು ಮಾಡುವಂಥ ಹಕ್ಕು. ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸುವಂಥ ಸ್ವಾತಂತ್ರ್ಯ. ಧರ್ಮ ಹಾಗೂ

ಧಾರ್ಮಿಕ ಸಂಸ್ಥೆಗಳ ಘೋಷಣೆಗೆ ತೆರಿಗೆ ವಿನಾಯಿತಿಯ ಸ್ವಾತಂತ್ರ್ಯ. ನೆಕ್ಸ್ಟು ವೆರಿ ಇಂಟ್ರೆಸ್ಟಿಂಗ್, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು. ಯಾವುದೇ ಜನ ವಿಭಾಗವು ತನ್ನದೇ ಆದ ವಿಭಿನ್ನ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಅನುಸರಿಸುವುದು ಮತ್ತು ಸಂರಕ್ಷಿಸಿಕೊಳ್ಳೋದು. ಸರ್ಕಾರ ನಿರ್ವಹಿಸುವಂಥ ಅಥವಾ ಸರ್ಕಾರದ ನೆರವು ಪಡೆದು ನಿರ್ವಹಿಸುವಂಥ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳು ಧರ್ಮ, ಜಾತಿ, ಭಾಷೆ, ವಂಶಲಿಂಗದ ಆಧಾರದ ಮೇಲೆ ಯಾರಿಗೂ ಪ್ರವೇಶಾವಕಾಶವನ್ನು ನಿರಾಕರಿಸುವಂತಿಲ್ಲ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಯಾವುದೇ ಒಂದು ಎಜುಕೇಷನ್ ಸಂಸ್ಥೆಗಳು ಜಾತಿ ಆಧಾರದ ಮೇಲೆ ಇಂಥ ಜಾತಿಯವರಿಗೆ ನಮ್ಮ ಸಂಸ್ಥೆ ಇರುತ್ತೆ, ಇವರೇ ಅಲ್ಲಿ ಓದಬೇಕು, ಎಜುಕೇಷನ್ ಪಡಿಬೇಕು ಅಂತ ಏನಿಲ್ಲ. ಯಾವುದೇ ಜಾತಿ ಲಿಂಗ ಭೇದ ಭಾವ ಇಲ್ಲದೆ ಆ ಸಂಸ್ಥೆಗಳಲ್ಲಿ ಎಜುಕೇಷನ್ನ ಪಡೆಯುವಂಥ ಹಕ್ಕು. ಆಮೇಲೆ ಈ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಇದು ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆ ನ್ಯಾಯಾಲಯಗಳಿಗೆ ನಾವು ಹೋಗಿ ನ್ಯಾಯ ಪಡೆಯಬಹುದು. ಆ ನ್ಯಾಯಾಲಯಗಳು ಮೂಲಭೂತ ಹಕ್ಕುಗಳ ರಕ್ಷಣೆಗೆ ವಿವಿಧ ರೀತಿಯ ರಿಟ್ ಅರ್ಜಿಗಳನ್ನು ಸ್ವೀಕರಿಸಿ ಸೂಕ್ತ ಆದೇಶಗಳನ್ನು ಸಹ ಅಲ್ಲಿ ನೀಡ್ತಾರೆ. ಅದು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಬಿಎಸ್ ಕಾರ್ಪಸ್ ರಿಟ್, ಮೊದಲನೇದು ಎಬಿಎಸ್ ಕಾರ್ಪಸ್ ರಿಟ್, ಕಾಣೆಯಾದ ಅಥವಾ ಬಂಧಿಸಿರುವಂಥ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಬಂಧನದ ಕಾರಣ ತಿಳಿಸಿ, ತಿಳಿಸಿದ ಕಾರಣ ಸಮರ್ಥನೀಯವಲ್ಲ ಇದ್ದರೆ ವ್ಯಕ್ತಿಯ ಬಿಡುಗಡೆಗೆ ಆದೇಶ ಮಾಡುವ ಎಬಿಎಸ್ ಕಾರ್ಪಸ್. ಯಾವುದೇ ಒಬ್ಬ ವ್ಯಕ್ತಿ ಇಲ್ಲ ಅವ್ನು ಕಾಣ್ತೇ ಇಲ್ಲ ಅಂತ ಅಂದಾಗ ಅಥವಾ ಆ ವ್ಯಕ್ತಿಯನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಅದು ಬಂಧನದ ಕಾರಣನ ತಿಳಿಸಿ, ತಿಳಿಸಿದ ನಂತರ ಆ ಕಾರಣ ಸಮರ್ಥನೀಯವಲ್ಲ ಅಂತ ಅನಿಸಿದಾಗ ವ್ಯಕ್ತಿಗೆ ಬಿಡುಗಡೆಗೆ ಸಂಬಂಧಪಟ್ಟಾಗ ನಾವು ಎಬಿಎಸ್ ಕಾರ್ಪಸ್ ರಿಟ್ಟನ್ನು ಹಾಕೊಂಡು ಆದೇಶನ ಪಡ್ಕೋಬಹುದು. ನೆಕ್ಸ್ಟ್ ಬಂದು ಮ್ಯಾಂಡಮಸ್ ರಿಟ್. ಮ್ಯಾಂಡಮಸ್ ರಿಟ್ ಕಾನೂನುಬದ್ಧವಾದ ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ಸರ್ಕಾರದ ಯಾವುದೇ ಸಂಸ್ಥೆಯು ನಿರಾಕರಿಸಿದಾಗ ಅಂತಹ ಸಂಸ್ಥೆಗೆ ಕರ್ತವ್ಯ ನಿರ್ವಹಿಸುವಂತೆ ಆಜ್ಞೆ ಮಾಡುವುದು. ಸಾರ್ವಜನಿಕ ಕರ್ತವ್ಯವನ್ನು ನಿರ್ವಹಿಸಲು ಸರ್ಕಾರದ ಯಾವುದೇ ಸಂಸ್ಥೆಯು ನಿರಾಕರಿಸಿದಂತಹ ಸಂದರ್ಭದಲ್ಲಿ ಆ ಸಂಸ್ಥೆಗೆ ಕರ್ತವ್ಯ ನಿರ್ವಹಿಸುವಂತೆ ಆಜ್ಞೆ ಮಾಡುವುದು. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಅಲ್ಲಿ ಹೋಗ್ಬೋದು. ನೆಕ್ಸ್ಟ್ ಅಂದರೆ ಪ್ರೊಹಿಬಿಷನ್ ರಿಟ್. ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಅಧಿಕಾರಿ ತನ್ನ ಕಾರ್ಯವ್ಯಾಪ್ತಿ ಮೀರಿ ಅಧಿಕಾರ ಚಲಾಯಿಸಿದರೆ ಅದನ್ನು ತಡೆಯಬಹುದು. ಈ ರಿಟ್ ಏನು ಹೇಳುತ್ತೆ ಅಂದರೆ ಯಾವುದೇ ಸರ್ಕಾರಿ ಸಂಸ್ಥೆ ಆಗಲಿ ಅಥವಾ ಅಧಿಕಾರಿ ಆಗಲಿ ಅದರ ಕಾರ್ಯವ್ಯಾಪ್ತಿ ಏನಿದೆ ಅದನ್ನು ಮೀರಿದಂಥ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟೋದಕ್ಕೆ ಈ ಒಂದು ರಿಟ್ ಅರ್ಜಿನ ನಾವು ಬಳಸ್ಕೊಂಡು ಆದೇಶ ಮಾಡಿಸ್ಕೋಬಹುದು. ಕೋ ವಾರೆಂಟ್ ರಿಟ್. ನೆಕ್ಸ್ಟ್, ಯಾವುದೇ ಸರ್ಕಾರಿ ಸ್ಥಾನಮಾನವನ್ನು ಹೊಂದಲು ನಿಗದಿಪಡಿಸಲಾದಂಥ ಅರ್ಹತೆಯನ್ನು ಹೊಂದಿಲ್ಲದೆ ಆ ಸರ್ಕಾರಿ ಸ್ಥಾನದಲ್ಲಿದ್ದಾಗ ಅಂಥವ್ರನ್ನ ಆ ಸ್ಥಾನದಿಂದ ತೆಗೆದುಹಾಕುವುದು. ಫಾರ್ ಎಕ್ಸಾಂಪಲ್, ಕೆಲವೊಮ್ಮೆ ಈ ಇನ್ಫ್ಲುಯೆನ್ಸು ಮತ್ತು ಈ ಒಂದು ಕೆಲವೊಂದು ಹನಿಯಗಳು ನಡೀತಾ ಇರುತ್ತೆ. ಅರ್ಹತೆ ಅಂತ ಮೆರಿಟ್ ಇರುವಂಥ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸ ಸಿಗುವ ಬದಲು ಅದು ಇನ್ಫ್ಲುಯೆನ್ಸಿಂದಾಗಿ ಆ ಒಂದು ಪ್ರಭಾವದಿಂದಾಗಿ ಬೇರೆಯವರಿಗೆ ಸಿಕ್ಕಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಕೋವಾರೆಂಟ್ ರಿಟನ್ನು ನಾವು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅಲ್ಲೊಂದು ಆದೇಶ ಪಡ್ಕೊಬಂದು ನಾವು ಅದನ್ನು ಆ ಅರ್ಹತೆಯನ್ನು ಹೊಂದಿಲ್ಲದಂಥ ಅವನು ಆ ಸರ್ಕಾರಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿಯನ್ನು ನಾವು ಆ ಸ್ಥಾನದಿಂದ ತೆಗೆದಾಕ್ಸ್ಬೋದು. ಸೊ ನೆಕ್ಸ್ಟ್ ಬಂದು ಸರ್ಸಿಯೋರಾದಿ ರಿಟ್. ಸರ್ಕಾರ ಅಥವಾ ಅದರ ಅಧಿಕಾರಿಗಳು ಅಥವಾ ನ್ಯಾಯಮಂಡಳಿಗಳು ಹೊರಡಿಸಿರುವಂಥ ಆದೇಶಗಳು ಕಾನೂನುಬದ್ಧವಾಗಿಲ್ಲದಿದ್ದರೆ ಅವುಗಳನ್ನು ರದ್ದುಗೊಳಿಸಬಹುದು. ಇದು ಸೊ ಈಗ ನೆಕ್ಸ್ಟ್ ಬಂದು ನಾವು ಸಿಂಪಲಾಗಿ ಹೇಳಿದ್ದೀನಿ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಬೇಕು ಅಂತಂದರೆ ರಿಯಲಿ ಒಂದು ದಿನ ಸಾಲದು, ಆದರೆ ಎಷ್ಟು ಬೇಕು ಅಷ್ಟು ಹೇಳಿದ್ದೀನಿ. ಸೊ ನಾವು ನೆಕ್ಸ್ಟ್ ಈಗ ಮೂಲಭೂತ ಕರ್ತವ್ಯಗಳು ಹೋಗೋಣ, ಫಂಡಮೆಂಟಲ್ ಡ್ಯೂಟೀಸ್. ಈ ಮೂಲಭೂತ ಹಕ್ಕುಗಳ ರೀತಿಯಲ್ಲಿಯೇ ಪ್ರತಿಯೊಬ್ಬ ಪ್ರಜೆಯು ಸಹ ಮೂಲಭೂತ ಕರ್ತವ್ಯಗಳನ್ನು ನಿಭಾಯಿಸಬೇಕಾಗುತ್ತೆ. ಅದರ ಜವಾಬ್ದಾರಿ ಅವನ ಕರ್ತವ್ಯ. ಮೊದಲನೇದು ನಮ್ಮ ದೇಶದ ರಾಷ್ಟ್ರಗೀತೆಗೆ ಗೌರವ ಕೊಡೋದು, ನಮ್ಮ ದೇಶದ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡೋದು, ಹಾಗೂ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವು ಗೌರವಿಸುವುದು. ನಮ್ಮ ರಾಷ್ಟ್ರಗೀತೆಗೆ, ರಾಷ್ಟ್ರ ಧ್ವಜಕ್ಕೆ, ಹಾಗೂ ನಮ್ಮ ಸಂವಿಧಾನದ ಆದರ್ಶಗಳನ್ನು ನಾವು ಗೌರವಿಸು. ಈ ಸ್ವತಂತ್ರ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದಂಥ ಉದಾತ್ತ ಆದರ್ಶಗಳನ್ನು ಅನುಸರಿಸುವುದು ಹಾಗೂ ಗೌರವಿಸುವುದು. ಭಾರತದ ಸಮಗ್ರತೆ, ಐಕ್ಯತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವುದು. ದೇಶದ ರಕ್ಷಣೆಗೆ ಹಾಗೂ ಸೇವೆಗೆ ಕರೆ ಬಂದಾಗ ಧಾವಿಸುವುದು. ನಮ್ಮ ದೇಶ ಅಪಾಯದಲ್ಲಿದ್ದಂಥ ಸಂದರ್ಭದಲ್ಲಿ, ರಕ್ಷಣೆಗೆ ಅದರ ಸೇವೆಗೆ ಕರೆ ಬಂದಂಥ ಸಂದರ್ಭದಲ್ಲಿ ನಾವು ಧಾವಿಸಬೇಕು. ಅದು ನಮ್ಮ ಕರ್ತವ್ಯ. ಈಗ ನಮ್ಮ ಮನೆಗೆ ತೊಂದರೆ ಆದರೆ ನಾವು ನಿಂತುಕೋತೀವೋ ಹಾಗೆ ನಮ್ಮ ದೇಶ ನಮ್ಮ ಮನೆ.

0: ಇಂದ್ರ ಬಂದಾಗ ಅದರ ರಕ್ಷಣೆಗೋಸ್ಕರ ನಾವು ಕರೆ ಬಂದಂತ ಸಂದರ್ಭದಲ್ಲಿ ನಾವು ಧಾವಿಸಬೇಕು. ಧರ್ಮ, ಭಾಷೆ, ಪ್ರಾದೇಶಿಕತೆ, ಜಾತಿ ಮತ್ತು ಪಗಂಡಗಳ ಎಲ್ಲೇ ಮೀರಿ ಸಮಸ್ತ ಭಾರತೀಯರಲ್ಲಿ ಸಹೋದರ ಭಾವನೆಯನ್ನು ಬೆಳೆಸುವುದು, ಹಾಗೆ ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವ ಆಚರಣೆಗಳನ್ನು ತ್ಯಾಗಿಸುವುದು, ಇದು ನಮ್ಮ ಕರ್ತವ್ಯ. ಬಹುತ್ವದ ಸಂಸ್ಕೃತಿಯನ್ನು, ಪರಂಪರೆಯನ್ನು ಗೌರವಿಸುವುದು ಹಾಗೂ ರಕ್ಷಿಸುವುದು. ಈ ನಮ್ಮ ದೇಶದೊಳಗಿರುವಂಥ ಅರಣ್ಯಗಳು, ನದಿಗಳು, ಸರೋವರಗಳು ಹಾಗೂ ವನ್ಯಜೀವಿಗಳು ಸೇರಿದಂತಹ ಸಮಗ್ರ ನೈಸರ್ಗಿಕ ಪರಿಸರವನ್ನು ನಾವು ಕಾಪಾಡುವುದು, ಜೊತೆಗೆ ಪ್ರಾಣಿಗಳ ಬಗ್ಗೆ ಅನುಕಂಪ ತೋರುವುದು, ಇವೆಲ್ಲ ನಮ್ಮ ಕರ್ತವ್ಯ. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ ಮತ್ತು ಒಂದು ಜಿಜ್ಞಾಸೆಯ ಸುಧಾರಣೆಯ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವುದು ಮತ್ತು ಇತರರಲ್ಲೂ ಸಹ ಬೆಳೆಸುವುದು, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಹಾಗೂ ಸಾಮೂಹಿಕ ಕಾರ್ಯಗಳಲ್ಲಿ ಶ್ರೇಷ್ಠತೆಯನ್ನು ತೋರಿ ರಾಷ್ಟ್ರದ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ತೋರುವುದು, 6-14 ವಯೋಮಾನದಂಥ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಅಲ್ವಾ? ಹೀಗೆ ನಮ್ಮ ಸಂವಿಧಾನದ ಅನುಚ್ಛೇದ 14 ಮಹಿಳೆ ಮತ್ತು ಪುರುಷರಿಗೆ ಸಮಾನವಾದ ಕಾನೂನು ರಕ್ಷಣೆಯನ್ನು ಒದಗಿಸಬೇಕಾಗಿದೆ ಅಂತ ಹೇಳಿ ಅಲ್ಲಿ ಅನುಚ್ಛೇದ ಹೇಳ್ತಾರೆ. ಅನುಚ್ಛೇದ 15 ಲಿಂಗಭೇದದ ಆಧಾರದ ಮೇಲೆ ತಾರತಮ್ಯ ಧೋರಣೆಯನ್ನು ತೋರಬಾರದು ಅಂತ ಹೇಳುತ್ತೆ. ಅನುಚ್ಛೇದ 18 ಸರ್ಕಾರಿ ನೌಕರಿ ಅಥವಾ ಯಾವುದೇ ಹುದ್ದೆಯಲ್ಲಿ ಮಹಿಳೆಯರ ವಿರುದ್ಧ ತಾರತಮ್ಯ ನೀತಿ ತೋರಬಾರದೆಂದು ಡೈರೆಕ್ಷನ್ ಕೊಟ್ಟಿದೆ. ಅನುಚ್ಛೇದ 21 ಮಹಿಳೆಯರು ಮಾನವ ಘನತೆಯಿಂದ ಬದುಕುವಂತ ಹಕ್ಕನ್ನು ಕೊಡುತ್ತದೆ. ಮಹಿಳೆಯರು ಮತ್ತು ಪುರುಷರಿಗೆ ಸಮಾನವಾದ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಸರ್ಕಾರವು ಮಹಿಳೆಯರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕಾನೂನುಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುವಂತಹ ಅಧಿಕಾರವನ್ನು ಸಹ ನೀಡಲಾಗಿದೆ. ಈ ಅನುಚ್ಛೇದ 51A ಮಹಿಳೆಯರ ಗೌರವಕ್ಕೆ ಚ್ಯುತಿ ತರುವಂತಹ ಆಚರಣೆಗಳನ್ನು ತ್ಯಜಿಸಬೇಕೆಂದು ಡೈರೆಕ್ಷನ್ ಕೊಟ್ಟಿದೆ ನಮ್ಮ ಸಂವಿಧಾನ. ಅನುಚ್ಛೇದ 243 ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಮೀಸಲಾತಿಯನ್ನು ಒದಗಿಸಲಾಗಿದೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಗೀತಾ, ಸುಂದರ ನಾಯಕ್

ವೆಂಕಟಸ್ವಾಮಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಹಿಂತರ್ಜು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ನಲವತ್ತು ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
3: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವ

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಸವಿತರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸಂಹಾದಿನಿ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ.

ಶುಕ್ರವಾರ ಸುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ.

ಇಂದು ಶುಕ್ರವಾರ, ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ. ಶುಭಾಶಯ.

0: ಶುಕ್ರವಾರ ಸುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ಅಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಸವಿತರವರು ಹಾಡಿರುವ ಹಾಡುಗಳನ್ನ ಹಾಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90

0: ಚುಕ್ಕಿ 8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಮೇಲಿಯಾ ಮೇರಿ ಇಯರ್ ಹಾರ್ಟ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಒಬ್ಬ ಅಮೆರಿಕನ್ ವಿಮಾನಯಾನ ಪ್ರವರ್ತಕಿ ಮತ್ತು ಲೇಖಕಿ ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ವಿಮಾನದಲ್ಲಿ ದಾಟಿದ ವಿಶ್ವದ ಮೊದಲ ಮಹಿಳೆಯಾಗಿ ಇವರು ಪ್ರಸಿದ್ಧರಾಗಿದ್ದಾರೆ. ಇವರ ಹೆಸರು ಅಮೇಲಿಯಾ ಇಯರ್ ಹಾರ್ಟ್. ಇವರು ಜುಲೈ 24, 1897 ಅಮೆರಿಕದ ಕ್ಲಾಸನ್ಸ್ ರಾಜ್ಯದ ಅಟಿನನ್ಸ್ ಎಂಬಲ್ಲಿ ಜನಿಸಿದರು. ಇವರು ಪುರುಷ ಪ್ರಾಬಲ್ಯ ವಿರುದ್ಧದ ವಿಮಾನಯಾನ ಕ್ಷೇತ್ರದಲ್ಲಿ ಇಯರ್ ಹಾರ್ಟ್ ರವರು ಹಲವಾರು ಸಾಧನೆಗಳನ್ನು ನಿರ್ಮಿಸಿದರು. ಇವರು ಫ್ಲೈಯಿಂಗ್ ಕ್ರಾಸ್ ಪ್ರಶಸ್ತಿಯನ್ನು ಪಡೆದ ಅಮೆರಿಕದ ಮೊದಲ ಮಹಿಳೆಯಾಗಿದ್ದಾರೆ. ಅಮೇಲಿಯಾ ಇಯರ್ ಹಾರ್ಟ್ ರವರ ಬಾಲ್ಯ ಜೀವನವು ಕುತೂಹಲ ಮತ್ತು ಸ್ವಾತಂತ್ರ್ಯದಿಂದ ಗುರುತಿಸಲ್ಪಟ್ಟಿತು. ಮಹಿಳೆಯರು ಸಾಂಪ್ರದಾಯಿಕ ಪಾತ್ರಗಳನ್ನು ಅನುಸರಿಸಬೇಕೆಂದು ನಿರೀಕ್ಷಿಸಲಾಗಿದ್ದ ಕಾಲದಲ್ಲಿ ಇವರು ಬೆಳೆದರು. ಆದರೆ ಇವರು ಸಾಹಸ ಮತ್ತು ಹೊರಾಂಗಣ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದರು. ಇವರ ಕುಟುಂಬವು ಆಗಾಗ್ಗೆ ಸ್ಥಳಾಂತರಗೊಳ್ಳುತ್ತಿದ್ದ ಕಾರಣ ಇವರು ವಿವಿಧ ನಗರಗಳಲ್ಲಿ ಶಾಲಾ ಶಿಕ್ಷಣವನ್ನು ಪಡೆಯುತ್ತಿದ್ದರು. ಅವರು ಚಿಕ್ಕ ವಯಸ್ಸಿನಿಂದಲೂ ವಿಜ್ಞಾನ ಮತ್ತು ಸಾಹಸದಲ್ಲಿ ಆಸಕ್ತಿಯನ್ನು ತೋರಿದರು. ಉದಾಹರಣೆಗೆ ಇವರು ಚಿಕಾಗೋದಲ್ಲಿ ಪ್ರೌಢಶಾಲೆ ವ್ಯಾಸಂಗ ಮಾಡಿದರು ಮತ್ತು ನಂತರ ಪೆನ್ಸಿಲ್ವೇನಿಯಾದಲ್ಲಿ ಅಧ್ಯಯನ ತೊಡಗಿದರು. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಇವರು ಕೆನಡಾ ನರ್ಸ್ ಸಹಾಯಕಿಯಾಗಿ ಕೆಲಸ ಮಾಡಿದರು. ಗಾಯಗೊಂಡ ಸೈನಿಕರನ್ನು ನೋಡಿಕೊಳ್ಳುತ್ತಿದ್ದರು. ವಿಮಾನಯಾನದ ಬಗ್ಗೆ ಅವರ ಉತ್ಸಾಹ ವೇಗವಾಗಿ ಬೆಳೆಯಿತು. ಇವರು ತನ್ನ ಮೊದಲ ವಿಮಾನವನ್ನು ಖರೀದಿಸಲು ಹಣವನ್ನು ಉಳಿಸಿದರು. ಅದನ್ನು ಅವಳು ದಿ ಕ್ಯಾನರ್ ಎಂದು ಕರೆದರು. ಅಮೇಲಿಯಾ ಇಯರ್ ಹಾರ್ಟ್ ರವರು 1923 ತನ್ನ ಪೈಲಟ್ ಪರವಾನಗಿಯನ್ನು ಗಳಿಸಿದರು. ಯುನೈಟೆಡ್ ಸ್ಟೇಟ್ನಲ್ಲಿ ಹಾಗೆ ಕೆಲಸ ಮಾಡಿದ ಮೊದಲ ಮಹಿಳೆಯರಲ್ಲಿ ಒಬ್ಬರಾದರು. ಇವರ ದಾಖಲೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಮತ್ತು ಅವರ ಕೌಶಲ್ಯ ಮತ್ತು ದೃಢ ನಿಶ್ಚಯಕ್ಕಾಗಿ ಗಮನ ಸೆಳೆದರು. 1932 ಅಟ್ಲಾಂಟಿಕ್ ಸಾಗರವನ್ನು ಏಕಾಂಗಿಯಾಗಿ ಹಾರಿದ ಮಹಿಳೆ ಎಂಬ ಹೆಗ್ಗಳಿಕೆ ಇವರದಾಯಿತು. 1935 ಹವಾಯಿಯಿಂದ ಅಮೆರಿಕದ ಮುಖ್ಯ ಭೂಭಾಗಕ್ಕೆ ಏಕಾಂಗಿಯಾಗಿ ಹಾರಿದ ಮೊದಲ ವ್ಯಕ್ತಿ. ಬಹು ವಾಯುಯಾನ ವೇಗ ಮತ್ತು ಎತ್ತರದ ದಾಖಲೆಗಳನ್ನು ಹೊಂದಿಸಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರದಿಂದ ಫ್ಲೈಯಿಂಗ್ ಕ್ರಾಸ್ ಪ್ರಶಸ್ತಿಯನ್ನು ಪಡೆದರು. ಮಹಿಳಾ ಪೈಲಟ್ಗಳನ್ನು ಬೆಂಬಲಿಸುವ ದಿ 99 ಎಂಬ ಸಂಘಟನೆಯನ್ನು ಸಹ ಸ್ಥಾಪಿಸಿದರು. ವಾಯುಯಾನದಲ್ಲಿ ಮಹಿಳೆಯರ ಪ್ರಗತಿಯನ್ನು ಉತ್ತೇಜಿಸಿದರು. ದೂರದ ಹಾರಾಟದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲಾಯಿತು. ವಿಮಾನ ಸಂಚರಣೆ ತಂತ್ರಗಳಲ್ಲಿನ ಸುಧಾರಣೆಗಳಿಗೆ ಪ್ರೇರಣೆ ನೀಡಿದರು. ಪುರುಷ ಪ್ರಧಾನ ಕ್ಷೇತ್ರವನ್ನು ಪ್ರವೇಶಿಸುವ ಮೂಲಕ ಸಾಮಾಜಿಕ ಅಡೆತಡೆಗಳನ್ನು ಮುರಿದರು. ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಸಕ್ರಿಯವಾಗಿ ಬೆಂಬಲಿಸಿದರು. ಭವಿಷ್ಯದ ಪೀಳಿಗೆಯ ಮಹಿಳಾ ವೃತ್ತಿಪರರಿಗೆ ಮಾದರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಅಮೇಲಿಯಾ ಇಯರ್ ಹಾರ್ಟ್ ಮಹಿಳೆಯರಿಗೆ ಧೈರ್ಯ, ಸ್ವಾತಂತ್ರ್ಯ ಮತ್ತು ಸಮಾನ ಹಕ್ಕುಗಳಲ್ಲಿ ನಂಬಿಕೆ ಇಟ್ಟಿದ್ದರು. ಇವರ ಜೀವನವು ಬಲವಾದ ಮೌಲ್ಯಗಳು ಮತ್ತು ನಾಯಕತ್ವದ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ಪುರುಷರಂತೆ ಮಹಿಳೆಯರಿಗೆ ವೃತ್ತಿ ಅವಕಾಶಗಳು ಇರಬೇಕು ಎಂದು ನಂಬಿದರು. ಕನಸುಗಳನ್ನು ಸಾಧಿಸುವಲ್ಲಿ ಆತ್ಮವಿಶ್ವಾಸ ಮತ್ತು ಅಪಾಯ ಎದುರಿಸುವ ಮನೋಭಾವವನ್ನು ಉತ್ತೇಜಿಸಿದರು. ವಾಯುಯಾನದಲ್ಲಿ ವೈಜ್ಞಾನಿಕ ಚಿಂತನೆ ಮತ್ತು ನಾವೀನ್ಯತೆಯನ್ನು ಪ್ರೋತ್ಸಾಹಿಸಿದರು. ನಂತರ ಅಮೇಲಿಯಾ ಇಯರ್ ಹಾರ್ಟ್ ರವರ ಮರಣವನ್ನು ಅಧಿಕೃತವಾಗಿ 1939 ಘೋಷಿಸಲಾಯಿತು. ಆದಾಗ್ಯೂ ಅವರು ಜುಲೈ 2, 1937 ವಿಶ್ವ ಹಾರಾಟದ ಪ್ರಯತ್ನದ ಸಮಯದಲ್ಲಿ ಕಣ್ಮರೆಯಾದರು. ವ್ಯಾಪಕ ಶೋಧ ಕಾರ್ಯಾಚರಣೆಗಳನ್ನು ನಡೆಸಲಾಯಿತು. ಆದರೆ ಅವರ ಅದೃಷ್ಟದ ಬಗ್ಗೆ ಯಾವುದೇ ದೃಢಪಡಿಸಿದ ಪುರಾವೆಗಳು ಕಂಡುಬಂದಿಲ್ಲ. ಇವರ ಕಣ್ಮರೆ ವಾಯುಯಾನ ಇತಿಹಾಸದಲ್ಲಿ ಹೆಚ್ಚು ಚರ್ಚಿಸಲ್ಪಟ್ಟ ನಿಗೂಢತೆಗಳಲ್ಲಿ ಒಂದಾಗಿದೆ. ಕೇಳುಗರ, ಕೇಳದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಯರ್ ಹಾರ್ಟ್ ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ನಲವತ್ತು ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೇ, ಕೇಳಿದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ಶರತ್ ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 84 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ವಕ್ರ ರುಜು ಮಿಶ್ರ ಜಗ,
5: ವಕ್ರ ರುಜು ಮಿಶ್ರ ಜಗ,
4: ವದರ ಶೋಧನೆ ಧರ್ಮ,
5: ವದರ ಶೋಧನೆ ಧರ್ಮ,
4: ಪ್ರಾಕೃತ ಧ್ವನಿ ಮಿಶ್ರ,
5: ಪ್ರಾಕೃತ ಧ್ವನಿ ಮಿಶ್ರ,

0: ಅದರಡುಗೆ ರಾಗ,
1: ಅದರಡುಗೆ ರಾಗ
0: ವ್ಯಾಕೃತದಿನ್ ಅವ್ಯಾಕೃತ,
1: ವ್ಯಾಕೃತದಿನ್ ಅವ್ಯಾಕೃತ
0: ಆದಿಸತ್ವಕ್ಕೆ ನಿನ್ನ,
1: ಆದಿಸತ್ವಕ್ಕೆ ನಿನ್ನ
0: ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ,
1: ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ.
0: ಸೊ ಹಿಂದಿನ ಮುಕ್ತಕದಲ್ಲಿ ಮಾಯೆ ಅನ್ನುವಂಥದ್ದನ್ನು ಹೇಳ್ತಾ, ಮಾಯೆ ಅನ್ನುವಂಥದ್ದು ಬ್ರಹ್ಮ ಅನ್ನೋ ಮೂಲ ವಸ್ತುವಿನಿಂದ ತಯಾರಾದಂತಹ ವಿವಿಧ ವಸ್ತುಗಳ ಒಂದು ಪ್ರಕಟಿತ ರೂಪ ಅನ್ನೋದನ್ನು ನೋಡಿದ್ವಿ. ಸೊ ಇದರಲ್ಲಿ ಯಾವ ರೀತಿಯ ಪ್ರಕಟಣೆ ಆಗ್ತಾ ಇದೆ ಅಂತ ನೋಡಿದಾಗ, ಕಳೆದ ಮುಕ್ತಕಗಳಲ್ಲಿ ನಾವು ನೋಡಿದಂತೆ ದ್ವಂದ್ವಗಳು ನಮಗೆ ಕಾಣಿಸ್ತವೆ ಅನ್ನೋದು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ವಕ್ರ ರುಜು, ರುಜು ಅಂದರೆ ಸ್ಟ್ರೈಟ್ ಲೈನ್, ವಕ್ರ ಅಂದರೆ ಕರ್ವ್ಡ್ ಲೈನ್. ಸೊ ವಕ್ರ ಅಂದರೆ ಸೊಟ್ಟಿಗಿರೋದು, ರುಜು ಅಂದರೆ ನೆಟ್ಟಿಗಿರೋದು. ಸೊ ನೆಟ್ಟಿಗಿರೋದು ಸೊಟ್ಟಿಗಿರೋದು ಇವೆರಡೂ ಇದ್ದಾಗ ಅದರ ಮಿಶ್ರಣವೇ ಜಗ ಅಂತ. ಜಗತ್ತು ಅಂತಂದರೆ ಎಲ್ಲವೂ ಒಂದೇ ಥರದ್ದು, ಹೋಮೋಜಿನಿಯಸ್, ಎಲ್ಲ ಏಕರೂಪವಾಗಿರೋಂಥದ್ದು ಆಗಿರೋಕ್ಕೆ ಸಾಧ್ಯ ಇಲ್ಲ, ವೈವಿಧ್ಯತೆ ಇರಲೇಬೇಕು, ಡೈವರ್ಸಿಟಿ, ಹೆಟಿರೋಜಿನಿಟಿ ಅಂತ ಹೇಳ್ತೀವಿ. ಒಂದೊಂದು ಒಂದೊಂದು ಥರ, ಒಂದೊಂದರಲ್ಲೂ ಯಾವುದೋ ಒಂದು ವಿಭಾಗವನ್ನು, ಒಂದು ವಿಚಾರವನ್ನು ತಗೊಂಡ್ರೆ ಆ ವಿಭಾಗ ವಿಚಾರದಲ್ಲೇ ಅನೇಕ ಇರ್ತವೆ. ಸೊ ಆ ಬಹುತ್ವ ನಾನಾತ್ವಗಳೆಲ್ಲವೂ ಸೇರಿದಾಗ ಜಗತ್ತಾಗತ್ತೆ. ಅದರಲ್ಲಿ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ, ಒಂದು ನೆಟ್ಟಿಗೆ ಹೋಗ್ತಾ ಇರುತ್ತೆ, ಒಂದು ಸೊಟ್ಟಿಗಿರುತ್ತೆ. ಸೊ ಸೊಟ್ಟಿಗಿರೋದು ನೆಟ್ಟಿಗಿರೋದು ಇದ್ದಾಗಲೇ ಜಗತ್ತು. ಅದು ಬರೀ ಲೈನ್ಗೆ ಮಾತ್ರ ಅಲ್ಲ, ಒಂದು ಸ್ಟ್ರೈಟ್ ಲೈನ್ ನಾವು ಚಾಕ್ಪೂಸಲ್ಲಿ ಬರೆದ್ರೆ ಅದು ನೆಟ್ಟಿಗಿದೆ ಸೊಟ್ಟಿಗಿದೆ ಅಂತ ಹೇಳ್ಬೋದು. ಇದು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅನ್ವಯವಾಗುತ್ತೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹೀಗೆ ಈ ಎಲ್ಲದರ ಮಿಶ್ರಣ ಅನ್ನೋವಂಥದ್ದು ಜಗತ್ತು. ಅದರ ಶೋಧನೆ ಅಂದರೆ ಅದರ ಅನ್ವೇಷಣೆ, ಸಂಶೋಧನೆ. ಈ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದರಲ್ಲೇ ಸಿಗಾಕ್ಕೊಳ್ಳೋದಲ್ಲದೆ, ಒಳ್ಳೇದು ಯಾಕೆ ಕೆಟ್ಟದ್ದು ಯಾಕೆ, ಒಳ್ಳೆಯದರ ಹಿಂದೆ ಏನಿದೆ, ಕೆಟ್ಟದರ ಹಿಂದೆ ಏನಿದೆ ಅನ್ನೋದನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ತಾ ಹೋಗುವಂಥದ್ದು ಧರ್ಮ. ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಕ್ರಿಯೆ, ಆ ಪ್ರಕ್ರಿಯೆಯನ್ನು ಧರ್ಮ ಅಂತ ಕರೆದ್ವಿ. ಸೊ ಪ್ರತಿಯೊಂದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಂದು ರೀತಿಯಲ್ಲಿ ವರ್ತಿಸಿದ್ರು ಅಂತಂದರೆ ಆ ವರ್ತನೆಗೆ ಒಂದು ಕಾರಣ ಇರುತ್ತೆ. ನಮಗೆ ನೇರವಾಗಿ ಕಾಣಿಸ್ತಾ ಇರುವಂಥ ವರ್ತನೆ ನಮಗೆ ದುಃಖವನ್ನು ಉಂಟು ಮಾಡಿರಬಹುದು. ಯಾಕೆ ಅವರು ಆ ರೀತಿ ನಡ್ಕೊಂಡ್ರು ಅನ್ನೋದನ್ನು ಶೋಧನೆ ಮಾಡಿದಾಗ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಬಹುಶಃ ನಮ್ಮ ದೃಷ್ಟಿಕೋನ ಬದಲಾಗಬಹುದು. ಅವ್ರು ಯಾಕೆ ಹಂಗೆ ನಡ್ಕೊಂಡ್ರು ಅನ್ನೋದು ನಮಗೆ ಅರ್ಥವಾಗ್ಬೋದು. ಆಗ ನಮಗೆ ಆದಂಥ ಬೇಸರ, ನಮಗೆ ಬಂದಿರೋ ಕೋಪ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗೆ ಒಂದರ ಒಂದು ವ್ಯಕ್ತ ಸಂದರ್ಭಕ್ಕೆ ಕಾರಣಗಳು ಏನು ಅನ್ನೋದನ್ನು, ಅದರ ಹಿನ್ನೆಲೆ, ಅದರ ಹಿಂದಿರುವ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್, ಇದಾಗೋದಕ್ಕೆ ಏನೇನೆಲ್ಲ ಕಾರಣವಾಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಧರ್ಮ ಅಂತ. ಅದು ಧರ್ಮ ಅಳವಡಿಸ್ಕೊಳ್ಬೇಕಾದ್ರೆ ಏನು ಕ್ರಮ, ಹೇಗೆ ಕ್ರಮ ಅಂತಂದರೆ, ಅದಕ್ಕೆ ಪ್ರಾಕೃತ ಧ್ವನಿ ಮಿಶ್ರಣವನ್ನು ಡಿ ವಿ ಜಿಯವರು ಉದಾಹರಣೆಯಾಗಿ ಕೊಡ್ತಾರೆ. ಪ್ರಾಕೃತ ಅಂದರೆ ನ್ಯಾಚುರಲ್ ಅಂದರೆ ಇರೋವಂಥದ್ದು, ಅದನ್ನು ನಾವೇನು ಬದಲಾಯಿಸಿಲ್ಲ, ಹೇಗಿದೆಯೋ ಹಾಗಿದೆ ಅಂತ. ಪ್ರಾಕೃತ ಧ್ವನಿ ಅಂತಂದರೆ ಪ್ರಕೃತಿಯಲ್ಲಿ ಅನೇಕ ಪಕ್ಷಿಗಳು ಅನೇಕ ರೀತಿಯಲ್ಲಿ ಕೂಗ್ತವೆ, ಅನೇಕ ಪ್ರಾಣಿಗಳ ಧ್ವನಿ ಒಂದೊಂದು ಥರ ಇದೆ. ಆ್ಯಕ್ಚುಲಿ ಈ ಸಂಗೀತದ ಜ್ಞಾನ ಇರೋವಂಥವರು ಈ ಪಕ್ಷಿಗಳ ಹಾಡಿನಲ್ಲಿ ರಾಗದ ಮೂಲವನ್ನು ನೋಡ್ತಾರೆ. ಸಂಗೀತದ ಜ್ಞಾನ ನಮಗೆ ಹೆಚ್ಚಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ. ಆದರೆ ಈಗ ನವಿಲು ಕೂಗೋಂಥ ಧ್ವನಿ ಇದೆಯಲ್ಲ, ಆ ನವಿಲು ಕೂಗೋಂಥ ಸ್ವರ ಅದು ಸಂಗೀತದ ಒಂದು ಸ್ವರ. ಈಗ ಸಂಗೀತದಲ್ಲಿ ಉದಾಹರಣೆಗೆ ನಮಗೆ ಏಳು ಸ್ವರಗಳಿದೆ ಅಂತ ನಮಗೆ ಗೊತ್ತು, ಸ ರಿ ಗ ಮ ಪ ದ ನಿ. ಅದ್ರ ಜೊತೆಗೆ ಒಂದೊಂದು, ಈಗ ಗ ಅನ್ನೋದಕ್ಕೆ ಮೂರು ಥರ ಗ, ರಿ ಅನ್ನೋದಕ್ಕೆ ಎರಡು ಥರ ರಿ, ಸೊ ಹೀಗೆ ಎರಡೆರಡು ಇದೆಲ್ಲ ಬರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಮಯೂರ ಅಂದರೆ ನವಿಲಿನ ಗಾನ ಈ ಸರಿಗಮ ಪದ ನೀನಲ್ಲಿ ಒಂದು ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ, ಮಾ ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ.

0: ಆನೆ ಕೂಗುವಂಥದ್ದು ಅದು ಒಂದು ಸ್ವರಕ್ಕೆ ಸರಿಯಾಗಿರುತ್ತೆ. ಆನೆಯ ಒಂದು ಗರ್ಜನೆ ಥರ ಇರುತ್ತಲ್ಲ, ಆನೆ ಶಬ್ದ ಮಾಡುತ್ತಲ್ಲ, ಅದು ಸರಿಗಮ ಪದನಿನಲ್ಲಿ ಒಂದಕ್ಕೆ ಸೇರಿಕೊಳ್ಳುತ್ತೆ. ಸೊ ಹೀಗೆ ಪ್ರಕೃತಿಯಲ್ಲಿ ಪ್ರಾಕೃತವಾದಂಥ ಒಂದು ಶಬ್ದಗಳೇನಿದೆಯೋ ಅದನ್ನು ನಾವು ಸರಿಯಾಗಿ ಆಯ್ಕೆ ಮಾಡಿ ಅದನ್ನು ಸಂಯೋಜಿಸಿದರೆ, ಒಂದರ ಪಕ್ಕ ಒಂದು ಸರಿಯಾಗಿ ಇಟ್ಟರೆ ಆಗ ನಮಗೆ ರಾಗ ಸಿಕ್ಕತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ, ಓ ಅಲ್ಲೇನೋ ಒಂದು ಪಕ್ಷಿ ಕೂಗ್ತಪ್ಪ, ಇಲ್ಲಿ ಯಾವುದೋ ಒಂದು ಹುಲಿ ಗರ್ಜನೆ ಮಾಡ್ತು, ಇನ್ಯಾರೋ ಇನ್ನೇನೋ ಧ್ವನಿ ಕೂಟ್ರು. ಒಂದು ಮಗು ಅಳುವ ಧ್ವನಿಯಲ್ಲೂ ಕೂಡ ರಾಗದ ಒಂದು ವಿಶೇಷತೆಯನ್ನು ಸಂಗೀತಜ್ಞರು ಕಾಣೋದಕ್ಕೆ ಸಾಧ್ಯ. ಸೊ ಹಾಗೆ ಪ್ರಾಕೃತವಾಗಿ ನಮ್ಮ ಸುತ್ತಮುತ್ತೂರು ಸಿಕ್ಕುವಂಥ ಧ್ವನಿಗಳನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ ಅದೇ ರಾಗವಾಗುತ್ತೆ. ರಾಗಗಳಲ್ಲಿ ಅದೆಷ್ಟೋ ಸಾವಿರಾರು ರಾಗಗಳನ್ನು ನಾವು ಸೃಷ್ಟಿ ಮಾಡಿಕೊಳ್ಬೋದು, ಜನ್ಯ ರಾಗಗಳು ಇತ್ಯಾದಿಗಳೆಲ್ಲ ಹೇಳ್ತಾರೆ. ಸೊ ಆ ರಾಗಗಳನ್ನು ಯಾವ ರೀತಿಯಲ್ಲಿ ವಿಂಗಡಿಸಿದಾರಪ್ಪ ಅಂತಂದರೆ, ಈ ಸರಿಗಮ ಪದನಿ ಅಂತ ಅನ್ನೋದನ್ನೇ ಸ ಪಕ್ಕ ರೀ ಇಟ್ಟು ಗಾನ್ ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ಇಟ್ಕೊಂಡ್ರೆ ಅದೇ ಒಂಥರ ರಾಗ. ಸರಿಗಪ ದಸ ಸಾದಪ ಗರಿಸ ಅಂತಂದರೆ ಅದೊಂಥರ ರಾಗ. ಸೊ ಹೀಗೆ ಒಂದೊಂದಕ್ಕೂ ತನ್ನದೇ ಆದಂಥ ಜೋಡಣೆ ಇರುತ್ತೆ. ಅದನ್ನು ಮಾಡ್ತಾ ಹೋದಾಗ ವೈವಿಧ್ಯತೆ ತಿರ್ಗಾ ಬಂತು. ಆದರೆ ಇದಕ್ಕೆಲ್ಲ ಮೂಲ ಎಲ್ಲಿಂದ? ಪ್ರಾಕೃತ ಧ್ವನಿ. ಸೊ ಹಾಗೆ ನಾವು ಜೀವನದಲ್ಲೂ ಕೂಡ ನಮಗೆ ಯಾವುದು ಕಾಣಿಸ್ತಾ ಇರುತ್ತೋ ವ್ಯಾಕೃತವಾದಂಥದ್ದು, ನಮಗೆ ಕಾಣಿಸೋವಂಥದ್ದು, ಆ ಕಾಣಿಸೋವಂಥದ್ದನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ಆ ಜೋಡಣೆ ನಮ್ಮನ್ನು ವ್ಯಾಕೃತದಿಂದ ಅವ್ಯಾಕೃತಕ್ಕೆ ಕರ್ಕೊಂಡು ಹೋಗುತ್ತಂತೆ. ಹೇಗೆ ಕುಗಿಲೆಯ ಧ್ವನಿ ಮತ್ತು ನವಿಲಿನ ಧ್ವನಿ, ಆನೆಯ ಧ್ವನಿ ಇವೆಲ್ಲವೂ ಮೊದಲು ಅಲ್ಲೆಲ್ಲೆಲ್ಲೋ ಇತ್ತು, ಅದನ್ನು ಜೋಡಿಸಿದಾಗ ನಮಗೆ ಹೇಗೆ ರಾಗವಾಯಿತೋ, ಹೇಗೆ ರಾಗ ಅನ್ನೋದು ಗೋಚರವಾಯಿತೋ, ಹಾಗೆ ನಮ್ಗೆ ಅಲ್ಲಲ್ಲಿ ಎಲ್ಲ ಕಾಣುವಂಥ ವೈವಿಧ್ಯತೆಯಲ್ಲಿ ನಾವು ಒಂದು ಅರ್ಥವನ್ನು ಹುಡುಕ್ತಾ ಹೋದಾಗ ವ್ಯಾಕೃತದಿಂದ ಅವ್ಯಾಕೃತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ಅವ್ಯಾಕೃತ ಅಂತಂದ್ರೆ ಏನು? ಅದೇ ಆದಿ ಸತ್ವ. ವ್ಯಾಕೃತದಿಂದ ಅವ್ಯಾದಿ ಅವ್ಯಾಕೃತ ಆದಿ ಸತ್ವಕ್ಕೆ ನಿನ್ನನ್ನು ಜಾಗೃತಗೊಳಿಸುತ್ತೆ ಅಂತ. ಸೊ ಹಾಗೆ ಆ ಥರದ ಜಾಗೃತಿಗೊಳಿಸ್ಕೊಳ್ಳೋಂಥ ಕ್ರಿಯೆ ಇದೆಯಲ್ಲ, ಅದು ಧರ್ಮ. ಸೊ ನಾವು ನಮ್ಮ ಸುತ್ತಮುತ್ತಲಿರುವಂಥ ಪ್ರಕೃತಿಯಲ್ಲಿ ಈಗ ಇರೋಂಥ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ತಾ ಗೌರವಿಸ್ತಾ ಅದು ಮುಂದುವರಿಯೋ ರೀತಿಯಲ್ಲಿ ಮಾಡೋದು ಒಂದು, ಅದು ಹೇಗೆ ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು ಒಂದು. ಸೊ ಧರ್ಮ ಅಂತಂದರೆ ಪ್ರಾಕೃತವಾಗಿ ಏನಿದೆಯೋ ಅದು ಯಾವುದನ್ನು ನಾಶ ಮಾಡೋದಲ್ಲ. ಇವತ್ತಿನ ದಿವಸ ಮನುಷ್ಯ ತನ್ನ ಸ್ವಾರ್ಥದ ಅಭಿವೃದ್ಧಿ ಅನ್ನೋ ಒಂದು ಕುದುರೆನೇರ್ಬಿಟ್ಟು ಎಲ್ಲವೂ ತನ್ನದೇ, ಎಲ್ಲನೂ ನನಗೋಸ್ಕರನೇ ಇರೋದು ಅಂತ, ಅಲ್ಲಿ ಬೆಟ್ಟ ಕಡಿ, ಇಲ್ಲಿ ಮನೆ ಕಟ್ಕೋ, ಅಲ್ಲಿ ನದಿ ಇದ್ರೆ ಆ ನದಿಯಿಂದ ನೀರು ತನಗೆ ಹೆಂಗೆ ಬೇಕೋ ಹಂಗೆ ಕಿತ್ಕೋ, ಇರೋ ಭೂಮಿಗೆಲ್ಲ ಏನೇನು ಬೇಕೋ ಹಾಕು, ಅಲ್ಲಿ ಯಾವುದೋ ಪ್ರಾಣಿ ಇದೆಯಾ ಅದನ್ನು ಕೊಲ್ಲು, ಇಲ್ಲಿ ಯಾವುದೋ ಪಕ್ಷಿ ಇದೆಯಾ ಅದನ್ನ ಹಿಡ್ದು ಹಾಕು. ಸೊ ಹೀಗೆ ಮಾಡ್ತಾ ಇದ್ದಾನೆ, ಅದು ಧರ್ಮವಲ್ಲ. ವ್ಯಾಕೃತದಲ್ಲಿರುವಂಥ ಒಂದು ಅನ್ಯೋನ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ವ್ಯಾಕೃತದಿಂದ ವ್ಯವಸ್ಥೆಯ ಕಡೆಗೆ, ಅವ್ಯಾಕೃತವನ್ನು ನಾವು ಅರ್ಥ ಮಾಡ್ಕೊಳ್ತಾ ಆದಿ ಮೂಲಕ್ಕೆ ಹೋಗುವಂಥದ್ದು ಅದು ಧರ್ಮ. ಅದನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ಮತಿ ನಮ್ಮ ಬುದ್ಧಿ ಅದಕ್ಕೆ ಜಾಗೃತವಾಗುತ್ತೆ, ಅಂದರೆ ಅದರಲ್ಲಿ ಒಂದಾಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ನನ್ನನ್ನು ಒಂದಾಗಿಸುವಂತಹ ಯಾವ ಕ್ರಿಯೆ ಇದೆಯೋ ಅದು ಧರ್ಮ. ಪ್ರಕೃತಿಯನ್ನು ಹಾಳು ಮಾಡುವಂಥದ್ದು ಯಾವುದೇ ಆದರೂ ಅದು ಅಧರ್ಮ. ಸೊ ಹಾಗೆ ನಾವು ಧರ್ಮವನ್ನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 84 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ ಎಂ ಆರ್ ಸೀತಾರಾಮ್ರವರು.

ಇಪ್ಪತ್ತೆರಡನೇ ತಾರೀಕಿನ ಶುಕ್ರವಾರ ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು. ದೇಶದ ಗಲಕ್ಕೂ ಜಿರಳೆ ಪ್ರತಿರೋಧ. 2026-27 ಶೈಕ್ಷಣಿಕ ಸಾಲಿನಿಂದಲೇ ಅನ್ವಯ ಒಳ ಮೀಸಲಾತಿಗೂ ಅವಕಾಶ, ಅತಿಥಿಗಳ ನೇಮಕಕ್ಕೂ ಮೀಸಲಾತಿ. ಕಿತ್ತೂರು ಕರ್ನಾಟಕದಲ್ಲಿ ಉತ್ತಮ ಮಳೆ, ಉತ್ತರ ಕನ್ನಡದ ತಳ ಕೇಬೈಲ್ನಲ್ಲಿ ಭೂಕುಸಿತ. ವಲ್ಸದ್ನಲ್ಲಿ 110 ಸೆಂಟಿಮೀಟರ್ ಮಳೆ, ಜೌಗು ಪ್ರದೇಶಗಳು ಜಲಾವೃತ, 3,000 ಮಂದಿ ಸ್ಥಳಾಂತರ. ಕುಡಿಯುವ ನೀರಿಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ಡಿಸಿಎಂ. ಇನ್ಫೋಸಿಸ್ ಲಾಭ ಶೇಕಡ 12% ಹೆಚ್ಚಳ, ವರಮಾನ ಗಳಿಕೆ ಮುನ್ನೋಟ ಪರಿಷ್ಕರಿಸಿದ ಮಾಹಿತಿ ತಂತ್ರಜ್ಞಾನ ಸೇವಾ ಕಂಪನಿ. 12ನೇ ದಿನ ಪೂರೈಸಿದ ಅಮೆರಿಕ ದಾಳಿ, ಶೆಲ ಮೆಚ್ಚೆಟ್ನಲ್ಲಿ 2 ಸಾವು, ದಾಳಿ ಮುಂದುವರಿಕೆ, ಇರಾನ್ ಪ್ರತಿಜ್ಞೆ. ಚೆನ್ ಯುಫೈಗೆ ಮಣಿದ ಸಿಂಧು. ಚೀನಾ ಓಪನ್ ಸಿಂಗಲ್ಸ್ನಲ್ಲಿ ಭಾರತದ ಸವಾಲು ಅಂತ್ಯ. ಕಲ್ಯಾಣಿ ಬೆಂಗಳೂರು ತಂಡಕ್ಕೆ ಮಣಿದ ಹುಬ್ಬಳ್ಳಿ ಟೈಗರ್ಸ್, ಮಿಥಿಲಾ ಸಿಡಿಲಬ್ಬರಕ್ಕೆ ಒಲಿದ ಗೆಲುವು. ಶ್ರೇಯಸ್ ಬಳಗ ಶುಭಾರಂಭ. ಗ್ಲಾಸ್ಲೋ ಪದಕ ಖಚಿತಪಡಿಸಿಕೊಂಡ ಲಿವಿನಾ ಬೋಗ್ರೋಹೈನ್ ಭಾರತದ ಬಾಕ್ಸರ್ ನೇರ ಸೆಮಿಫೈನಲ್ಗೆ. ಪ್ರಮುಖಾಂಶಗಳ ವಿವರಣೆ. ದೇಶದಗಲಕ್ಕೂ ಜಿರಳೆ ಪ್ರತಿರೋಧ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಜನರು ನಡೆಸುತ್ತಿರುವ ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಲೇ ಇದೆ. ಯುವಜನರ ಆಕ್ರೋಶವನ್ನು ದೀರ್ಘಕಾಲದಿಂದ ನಿರ್ಲಕ್ಷಿಸಿದ್ದ ಕೇಂದ್ರ ಸರ್ಕಾರ ಈಗ ಮಾತುಕತೆಗೆ ಮುಂದಾಗಿದೆ. ಆದರೆ ತಟಸ್ಥ ಸ್ಥಳದಲ್ಲಿ ಮಾತ್ರ ಮಾತುಕತೆಗೆ ಬರುವುದಾಗಿ ಪ್ರತಿಭಟನಾಕಾರರು ಹೇಳಿದ್ದಾರೆ. ಈ ಮಧ್ಯೆ ಪ್ರತಿಭಟನೆ ಖ್ಯಾತನಾಮರು ಮತ್ತು ಇತರರಿಂದ ಅಪಾರ ಬೆಂಬಲ ವ್ಯಕ್ತವಾಗುತ್ತಿದೆ. ಪ್ರತಿರೋಧ ಇಡೀ ದೇಶವನ್ನು ವ್ಯಾಪಿಸಿದೆ. ನವದೆಹಲಿ. ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯ ಕಾವು ದಿನೇ ದಿನೇ ಹೆಚ್ಚಾಗುತ್ತಿರುವ ಬೆನ್ನಲ್ಲಿ ಕೇಂದ್ರ ಸರ್ಕಾರ ಸಿಜೆಪಿ ನಾಯಕರನ್ನು ಗುರುವಾರ ಮತ್ತೆ ಮಾತುಕತೆಗೆ ಆಹ್ವಾನಿಸಿದೆ. ಆದರೆ ಸರ್ಕಾರದ ಜೊತೆ ತಟಸ್ಥ ಸ್ಥಳ ಅಥವಾ ಜಂತರ್ ಮಂತರ್ನಲ್ಲಿ ಮಾತ್ರ ಮಾತುಕತೆಗೆ ಸಿದ್ಧ ಇರುವುದಾಗಿ ಸಿಜೆಪಿ ಪಟ್ಟು ಹಿಡಿದಿದೆ. ಇದರ ನಡುವೆ ಸಿಜೆಪಿ ದೇಶಾದ್ಯಂತ ಶುಕ್ರವಾರ ಶಾಂತಿಯುತ ಪ್ರತಿಭಟನೆ ಕರೆ ನೀಡಿದ್ದು ಹೋರಾಟ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆಗಳಿವೆ. 2026-27 ಶೈಕ್ಷಣಿಕ ಸಾಲಿನಿಂದಲೇ ಅನ್ವಯ ಒಳ ಮೀಸಲಾತಿಗೂ ಅವಕಾಶ, ಅತಿಥಿಗಳ ನೇಮಕಕ್ಕೂ ಮೀಸಲಾತಿ. ಬೆಂಗಳೂರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಇದೇ ಮೊದಲ ಬಾರಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮೀಸಲಾತಿ ಜಾರಿಗೊಳಿಸಲಾಗಿದ್ದು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿ ಅನ್ವಯಿಸಲಾಗಿದೆ. ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇರಲಿಲ್ಲ. ಅಂಗವಿಕಲರು, ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತಿದ್ದು 2026-27 ಶೈಕ್ಷಣಿಕ ಸಾಲಿನಿಂದಲೇ ಜಾತಿ ಆಧಾರಿತ ಮೀಸಲಾತಿ ಅಳವಡಿಸಿಕೊಂಡು ನೇಮಕಾತಿ ಮಾಡಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ. ತುಪ್ಪ 15, ಬೆಣ್ಣೆ 60 ಹೆಚ್ಚಳ. ಬೆಂಗಳೂರು. ಕರ್ನಾಟಕ ಹಾಲು ಮಹಾಮಂಡಳವು ಶುಕ್ರವಾರದಿಂದ ಜಾರಿಗೆ ಬರುವಂತೆ ತುಪ್ಪ ಮತ್ತು ಬೆಣ್ಣೆಯ ದರವನ್ನು ಹೆಚ್ಚಿಸಿದೆ. ತುಪ್ಪ ಪ್ರತಿ ಕೆಜಿಗೆ 15 ಹಾಗೂ ಬೆಣ್ಣೆ ಪ್ರತಿ ಕೆಜಿಗೆ 50 ಹೆಚ್ಚಳವಾಗಿದ್ದು ಕ್ರಮವಾಗಿ ದರಗಳು 715 ಮತ್ತು 660 ಆಗಿವೆ. ಕಚ್ಚಾ ಸಾಮಗ್ರಿಗಳ ಬೆಲೆ ಸಾಗಣೆ ದರ ಹೆಚ್ಚಾಗಿರುವುದೇ ದರ ಹೆಚ್ಚಳಕ್ಕೆ ಕಾರಣ. ಬಮೂಲ್ ನಿರ್ದೇಶಕ ಬಿ ನಾಗರಾಜು ತಿಳಿಸಿದ್ದಾರೆ. ಸರಗೂರು, ಮರಿಯಾನೆ ಸೆರೆ. ಸರಗೂರು. ಬಂಡೀಪುರ ಕಾಡಂಚಿನ ಸಮೀಪದ ಜಮೀನಿನಲ್ಲಿದ್ದ ಮುಸುಕಿನ ಜೋಳ ತಿಂದು ಓಡಾಡಿಕೊಂಡಿದ್ದ 3 ವರ್ಷದ ಗಂಡು ಮರಿಯಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಮರಿಯಾನೆಯನ್ನು ಶ್ರೀರಾಮ್ಪುರದ ಸಾಕಾನೆ ಶಿಬಿರಕ್ಕೆ ಕಳುಹಿಸಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ವ್ಯಾಪ್ತಿಯ ಮೊಳೆಯೂರು ವಲಯ ಅರಣ್ಯ ದಂಚಿನಿಂದ ಹೊರಬಂದು ಕಾಡಂಚಿನ ದಡದಹಳ್ಳಿ ಹಾಡಿ ಸಮೀಪದಲ್ಲಿನ ಸಣ್ಣಮ್ಮ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ 3-4 ದಿನಗಳಿಂದ ಬೀಡು ಬಿಟ್ಟಿತ್ತು. ವಿಷಯವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದು ಇಲಾಖೆ ಸಿಬ್ಬಂದಿ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಸಾಕಾನೆ ಹಿರಣ್ಯ ಧರ್ಮ ಪಾರ್ಥಸಾರಥಿ ಸಹಾಯದಿಂದ ಮರಿಯಾನೆ ಸೆರೆಗೆ ಕಾರ್ಯಾಚರಣೆ ನಡೆಸಿದರು. ಕಿತ್ತೂರು ಕರ್ನಾಟಕದಲ್ಲಿ ಉತ್ತಮ ಮಳೆ, ಉತ್ತರ ಕನ್ನಡದ ತಳಕೈಬಲ್ನಲ್ಲಿ ಭೂಕುಸಿತ. ಹುಬ್ಬಳ್ಳಿ. ಬೆಳಗಾವಿ, ಉತ್ತರ ಕನ್ನಡ, ಹಾವೇರಿ, ಧಾರವಾಡ ಮತ್ತು ವಿಜಯನಗರ ಜಿಲ್ಲೆಯ ವಿವಿಧೆಡೆ ಗುರುವಾರ ಉತ್ತಮ ಮಳೆಯಾಯಿತು. ಉತ್ತರ ಕನ್ನಡ ಜಿಲ್ಲಾದ್ಯಂತ ನಸುಕಿನಲ್ಲಿ ಭಾರೀ ಮಳೆಯಾಗಿದ್ದು ಯಲ್ಲಾಪುರ ತಾಲೂಕಿನ ಕಳಚಿ ಸಮೀಪದ ತಲೆಬೈಲ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿದೆ. ಭೂಕುಸಿತದಿಂದ ಗುಡ್ಡದಿಂದ ದೊಡ್ಡ ಗಾತ್ರದ ಬಂಡೆಗಳು ಉರುಳಿ ಬಿದ್ದಿದ್ದರಿಂದ ಕಳಚಿ ಗ್ರಾಮ ಸಂಪರ್ಕಿಸುವ ರಸ್ತೆ ಸಂಪರ್ಕ ಕೆಲ ಗಂಟೆ ಕಡಿತಗೊಂಡಿತ್ತು. ವಲ್ಸದ್ನಲ್ಲಿ 110 ಸೆಂಟಿಮೀಟರ್ ಮಳೆ, ಜೌಗು ಪ್ರದೇಶಗಳು ಜಲಾವೃತ, 3,000 ಮಂದಿ ಸ್ಥಳಾಂತರ. ಅಹಮದಾಬಾದ್.
ದಕ್ಷಿಣ ಗುಜರಾತ್ನ ವಿವಿಧೆಡೆ ಗುರುವಾರ ಭಾರಿ ಮಳೆಯಾಗಿದ್ದು ವಲ್ಸದ್ ಜಿಲ್ಲೆಯ ಉಂಬರಗಾಂ ತಾಲೂಕಿನಲ್ಲಿ ಕೇವಲ 16 ಗಂಟೆಗಳಲ್ಲಿ ಬರೋಬ್ಬರಿ 110 ಸೆಂಟಿಮೀಟರ್ ದಾಖಲೆಯ ಮಳೆಯಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಬುಧವಾರ ಬೆಳಿಗ್ಗೆ 6 ಗಂಟೆಯಿಂದ ಗುರುವಾರ ಬೆಳಿಗ್ಗೆ 10 ಗಂಟೆಯವರೆಗೆ ಸುರಿದ ಭಾರಿ ಮಳೆಯಿಂದ ಔರಂಗಾಬಾದ್, ದಮನ್ ಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಜೌಗು ಪ್ರದೇಶಗಳು ಜಲಾವೃತಗೊಂಡು

ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಕುಡಿಯುವ ನೀರಿಗಾಗಿ ಪ್ರತಿ ಜಿಲ್ಲೆಗೆ 5 ಕೋಟಿ ಡಿಸಿಎಂ ಬೆಂಗಳೂರು. ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ತಲಾ 1 ಕೋಟಿ ನೀಡುವುದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೆ ತಲಾ 5 ಕೋಟಿ ನೀಡಲಿದ್ದೇವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಪಿ ಪರಮೇಶ್ವರ ಅವರು ತಿಳಿಸಿದರು. ತಮ್ಮ ಗೃಹ ಕಚೇರಿ ಬಳಿ ನಾಗರಿಕರ ಅಹವಾಲು ಸ್ವೀಕರಿಸಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪಿಡಿ ಖಾತೆಗಳಲ್ಲಿ 329 ಕೋಟಿ ಲಭ್ಯವಿದೆ, ಬರ ನಿರ್ವಹಣೆಗೆ ನಮ್ಮಲ್ಲಿ ಹಣ ಕೊರತೆ ಇಲ್ಲ ಎಂದು ಅವರು ಹೇಳಿದರು. ಇನ್ಫೋಸಿಸ್ ಲಾಭ ಶೇಕಡ 12% ಹೆಚ್ಚಳ, ವರಮಾನ ಗಳಿಕೆ ಮುನ್ನೋಟ ಪರಿಷ್ಕರಿಸಿದ ಮಾಹಿತಿ ತಂತ್ರಜ್ಞಾನ ಸೇವಾ ಕಂಪನಿ ಬೆಂಗಳೂರು. ದೇಶದ ಐಟಿ ಸೇವಾ ಕ್ಷೇತ್ರದ 2ನೇ ಅತಿದೊಡ್ಡ ಕಂಪನಿಯಾದ ಇನ್ಫೋಸಿಸ್ ಜೂನ್ ತ್ರೈಮಾಸಿಕದ ಹಣಕಾಸು ಫಲಿತಾಂಶವನ್ನು ಗುರುವಾರ ಪ್ರಕಟಿಸಿದ್ದು, ನಿವ್ವಳ ಲಾಭದ ಪ್ರಮಾಣವು ಹಿಂದಿನ ವರ್ಷದ ಇದೇ ತ್ರೈಮಾಸಿಕಕ್ಕೆ ಹೋಲಿಸಿದರೆ ಶೇಕಡ 12.2% ಹೆಚ್ಚಳ ಕಂಡಿದೆ. ಆದರೆ ಮಾರ್ಚ್ 31ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಆಗಿದ್ದ ಲಾಭಕ್ಕೆ ಹೋಲಿಸಿದರೆ ಈ ಬಾರಿಯ ನಿವ್ವಳ ಲಾಭವು ಶೇಕಡ 8.69% ಕುಸಿದಿದೆ. ಕಂಪನಿಯು ಪ್ರಸಕ್ತ ಹಣಕಾಸು ವರ್ಷದ ತನ್ನ ವರಮಾನಗಳಿಗೆ ಹೆಚ್ಚಳದ ಮುನ್ನೋಟವನ್ನು ಪರಿಷ್ಕರಿಸಿದ್ದು ಅದನ್ನು ಶೇಕಡ 1.53% ನಿಗದಿ ಮಾಡಿದೆ. ಈ ಹಿಂದೆ ಕಂಪನಿಯ ವರಮಾನಗಳಿಗೆ ಹೆಚ್ಚಳದ ಮುನ್ನೋಟವನ್ನು ಶೇಕಡ 1.5%-3.5% ನಿಗದಿ ಮಾಡಿತ್ತು. ಚೆನ್ ಯುಫೈಗೆ ಮಣಿದ ಸಿಂಧು, ಚೀನಾ ಓಪನ್ ಸಿಂಗಲ್ಸ್ನಲ್ಲಿ ಭಾರತದ ಸವಾಲು ಅಂತ್ಯ. ಭಾರತದ ಅಗ್ರಮಾನ್ಯ ಆಟಗಾರ್ತಿ ಪಿವಿ ಸಿಂಧು ಅವರು ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಸ್ಥಳೀಯ ಆಟಗಾರ್ತಿ ಹಾಗೂ ವಿಶ್ವದ 4ನೇ ಕ್ರಮಾಂಕದ ಚೆನ್ ಯುಫೈ ಎದುರು ಗುರುವಾರ 3 ಗೇಮ್ಗಳ ತೀವ್ರ ಸೆಣಸಾಟದಲ್ಲಿ ಸೋಲನ್ನನುಭವಿಸಿದರು. ಸೂಪರ್ 1000 ದರ್ಜೆಯ ಈ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪಂದ್ಯದಲ್ಲಿ ಚೆನ್ 16-21, 22-20, 21-18 ಹೈದರಾಬಾದಿನ ಆಟಗಾರ್ತಿಯ ಸವಾಲನ್ನು ಹಿಮ್ಮೆಟ್ಟಿಸಿದರು. 30 ವರ್ಷ ವಯಸ್ಸಿನ ಸಿಂಧು ಹೋದವಾರ ನಡೆದಿದ್ದ ಜಪಾನ್ ಓಪನ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಚೀನಾದ ಈ ಆಟಗಾರ್ತಿಯನ್ನು ಸೋಲಿಸಿದ್ದರು. ಕಲ್ಯಾಣಿ ಬೆಂಗಳೂರು ತಂಡಕ್ಕೆ ಮಣಿದ ಹುಬ್ಬಳ್ಳಿ ಟೈಗರ್ಸ್, ಮಿಥಿಲಾ ಸಿಡಿಲಬ್ಬರಕ್ಕೆ ಒಲಿದ ಗೆಲುವು ಬೆಂಗಳೂರು. ಮಿಥಿಲಾ ವಿನೋದ್ ಅವರ ಮಿಂಚಿನ ಬ್ಯಾಟಿಂಗ್ ನೆರವಿನಿಂದ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವು ಮಹಾರಾಣಿ ಟ್ರೋಫಿ ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಗುರುವಾರ ಹುಬ್ಬಳ್ಳಿ ಟೈಗರ್ಸ್ ತಂಡವನ್ನು ಮಣಿಸಿತು. ಇದರೊಂದಿಗೆ ಟೂರ್ನಿಯಲ್ಲಿ ಸತತ 2ನೇ ಗೆಲುವು ದಾಖಲಿಸಿತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ್ದ ಹುಬ್ಬಳ್ಳಿ ತಂಡವು ನಿಕಿ ಪ್ರಸಾದ್ ಅವರ ಬ್ಯಾಟಿಂಗ್ ಬಲದಿಂದ 20 ಓವರ್ಗಳಲ್ಲಿ 6 ವಿಕೆಟ್ಗೆ 127 ರನ್ ಗಳಿಸಿತು. ಶ್ರೇಯಸ್ ಬಳಗ ಶುಭಾರಂಭ, ಮಯಂಕ್ ಯಾದವ್ ಅಮೋಘ ಬೌಲಿಂಗ್, ವೈಭವ್ ವೇಗದ ಅರ್ಧಶತಕ, ಜಿಂಬಾಬ್ವೆಗೆ 7 ವಿಕೆಟ್ಗಳ ಸೋಲು. ವೈಭವ್ ಸೂರ್ಯವಂಶಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಗಳದಲ್ಲಿಯೂ ತಮ್ಮ ಭುಜಬಲದ ಪರಾಕ್ರಮ ಮೆರೆದರು. 18 ಎಸೆತಗಳಲ್ಲಿ ಅರ್ಧಶತಕ ಗಳಿಸಿರುವ ಮೊದಲ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮೀರಿದರು. ಅವರ ಬ್ಯಾಟಿಂಗ್ ಭರಾಟೆ ಮತ್ತು ವೇಗಿ ಮಯಂಕ್ ಯಾದವ್ ಚಂದದ ಬೌಲಿಂಗ್ ಬಲದಿಂದ ಭಾರತ ತಂಡವು ಗುರುವಾರ ಇಲ್ಲಿ ನಡೆದ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿ ಜಿಂಬಾಬ್ವೆ ಎದುರು 7 ವಿಕೆಟ್ ಜಯ ಸಾಧಿಸಿತು. ಶ್ರೇಯಸ್ ಅಯ್ಯರ್ ನಾಯಕದ ನಂತರ ಮೊದಲ ಗೆಲುವಿನ ಸಂಭ್ರಮ ಆಚರಿಸಿದರು. ಈ ದಿನದ ಶುಭಾಷಿತ, ಯಾರ ಯೋಗ್ಯತೆಯನ್ನು ಅವರ ಲೋಪಗಳ ಆಧಾರದಿಂದ ನಿರ್ಣಯಿಸಬಾರದು. ಸ್ವಾಮಿ ವಿವೇಕಾನಂದ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ ಕೇಳಿದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 24/7/2026 ಶುಕ್ರವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ಎಂಆರ್ ಅವರು ಕೀಲು ಮತ್ತು ಮೂಳೆ ರೋಗ ತಜ್ಞರು. ಡಾಕ್ಟರ್ ಆರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು. ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ಇನ್ ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು. ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು. ಮಿಸ್ಟರ್ ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು. ಮಿಸ್ ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ ನಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಗ ಎಲ್ಲ ಬಂದ್ಬಿಡ್ತದೆ.
0: ಹಾ, ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ ನೀ ಸೇವಾ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಹೆಚ್ಚಡಿಕೋಟೆ ತಾಲೂಕಿನ ಕೆ ಬೆಳತ್ತೂರು ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಜಡಿಕೋಟೆ ತಾಲೂಕಿನ ಕೆಬಿಳತೂರು ಗ್ರಾಮದಲ್ಲಿರುವ ಅತ್ಯಂತ ಪ್ರಾಚೀನ ಶಾಸನವಾಗಿರುವ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಕೆಬಿಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀಯುತ ವಿನಯ್ ಬಿಎಸ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಪುರಾತನವಾಗಿರುವಂತಹ ದೇಕಬ್ಬೆ ಶಾಸನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ.
1: ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
2: ನಮಗೂ ಕೂಡ ನಮಸ್ತೆ. ಎಲ್ಲ ಕೇಳುಗರಿಗೂ ಕೂಡ ನಮಸ್ಕಾರ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
2: ನನ್ನ ಹೆಸರು ಬಿ ಎಸ್ ವಿನಯ್ ಅಂತ ಹೇಳಿ, ಮೂಲತಃ ಇಲ್ಲಕ್ಕೆ ಬೆಳೆತವರವನು. ಮತ್ತು ಹುಟ್ಟಿ ಬೆಳೆದಿದ್ದೆಲ್ಲ ಮೇಲ್ಕೋಟೆನಲ್ಲಿ, ಮತ್ತು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ಕೂಡ ಕಾಲೇಜಿನಲ್ಲಿ ಶ್ರೀಕಾಂತ ಪಿ ಯು ಕಾಲೇಜಿನಲ್ಲಿ, ಮತ್ತು ಹಾಗೆ ಸಂಸ್ಕೃತ ಪಾಠಶಾಲೆಯಲ್ಲಿ, ಮತ್ತು ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೂಡ ಸಂಸ್ಕೃತ ಉಪನ್ಯಾಸಕನಾಗಿ ಕೆಲವು ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಇಲ್ಲಿವಾಗ ಭಗವಂತನ ಸೇವೆಗಾಗಿ ನಮ್ಮ ಪೂರ್ವಿಕರ ಆರಾಧನೆ ಮಾಡ್ತಾ ಇರತಕ್ಕಂತಹ ದೇವಸ್ಥಾನ, ಹಾಗೂ ಭಗವಂತನ ಸೇವೆಗಾಗಿ ಈ ಗ್ರಾಮದಲ್ಲಿ ಬಂದು ಭಗವಂತನ ಆರಾಧನೆ ಮಾಡ್ತಾ ಇದ್ದೇನೆ.
0: ಸರ್, ಈ ಒಂದು ದೇಕಬ್ಬೆ ಶಾಸನ, ಈ ಹೆಸರು ಕೇಳಿದ ಕೂಡಲೇ ಇದೊಂದು ಸ್ತ್ರೀ ಪರಂಪರೆಯ ಶಾಸನ ಅಂತ ಗೊತ್ತಾಗುತ್ತೆ. ಮೊದಲನೇದಾಗಿ ಈ ಶಾಸನದ ಒಂದು ಐತಿಹಾಸಿಕ ಹಿನ್ನೆಲೆ ಏನು, ಇದು ಯಾವ ಕಾಲಕ್ಕೆ ಸೇರಿದ್ದು ಮತ್ತು ಇದನ್ನು ಸ್ಥಾಪಿಸಿದ್ದು ಏಕೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುವವರಿಗೆ ತಿಳಿಸ್ಕೊಡೋದಾದರೆ.
2: ಇದು 11ನೇ ಶತಮಾನ, ಅಂದರೆ ಶಾಸನದಲ್ಲಿ ಉಲ್ಲೇಖ 1056ನೇ ಇಸವಿ ರಾಜೇಂದ್ರ ಚೋಳನ ಒಂದು ಆಡಳಿತ ಕಾಲದ ಅವಧಿನಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅನ್ನೋದು ಇದರಲ್ಲಿ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಏನಾಗಿದೆ ಅದರಲ್ಲಿ ಉಲ್ಲೇಖ ಇದೆ. ಮೊದಲನೇದಾಗಿ ಇದನ್ನು ಸ್ಥಾಪನೆ ಮಾಡಿದ ಯಾರಪ್ಪ ಅಂದರೆ ದೇಕಬ್ಬೆಯ ತಂದೆನೇ ಇದನ್ನು ಸ್ಥಾಪನೆ ಮಾಡಿದ್ದು, ಆತ ರವಿಗ ಅಂತ ಹೇಳಿ. ಆತ ನುಗುನಾಡಿನ ಅರಸ, ತನ್ನ ಮಗಳು ಅನುಗಮನ ಮಾಡಿದ್ದಕ್ಕಾಗಿ ಅವನು ಈ ಒಂದು ಅವನ ಮಗಳೇ ದೇಕಬ್ಬೆ, ಅವನು ಮತ್ತು ಪೊನ್ನಕ್ಕ ಇವರಿಬ್ಬರು ದಂಪತಿಯ ಮಗಳೇ ದೇಕಬ್ಬೆ. ಅವಳು ಅನುಗಮನ ಮಾಡಿದ್ದರಿಂದ ಅವಳ ನೆನಪಿಗಾಗಿ ರವಿಗ ಇಲ್ಲಿ ಈ ಒಂದು ಶಾಸನವನ್ನು ನಿರ್ಮಾಣ ಮಾಡಿದ್ದಾನೆ.
0: ಸರ್, ಈ ಒಂದು ಶಾಸನ ಈಗ ಯಾವ ಶತಮಾನದ ಒಂದು ಕನ್ನಡ ಲಿಪಿ ಮತ್ತು ಭಾಷೆಯನ್ನು ಹೊಂದಿದೆ ಎಂದು ಈಗ ವಿದ್ವಾಂಸರು ಪ್ರಸ್ತುತ ಗುರುತಿಸಿದ್ದಾರೆ. ಜೊತೆಗೆ ಈ ಒಂದು ಶಾಸನದ ಪಾಠ ಏನನ್ನು ಮುಖ್ಯವಾಗಿ ವಿವರಿಸುತ್ತೆ ಅದ್ರ ಬಗ್ಗೆ ಹೇಳೋದಾದರೆ,
2: 11ನೇ ಶತಮಾನ ಕನ್ನಡದಲ್ಲೇ ಇದೆ, ಸ್ವಲ್ಪ ಹಳಗನ್ನಡ ಮಿಶ್ರಿತವಾಗಿರತಕ್ಕಂತಹ ಒಂದು ಕನ್ನಡದಲ್ಲೇ ಇದೆ. ಇದನ್ನು 1890ರಲ್ಲಿ ಡಿ ಎಲ್ ರೈಸ್ ಅವರು ಮೊದಲಿಗೆ ಬೆಳಕಿಗೆ ತಂದರು, ಹಾಗಾಗಿ ಈ ಒಂದು ಇದಾಗುತ್ತೆ. ಒಟ್ಟು ಒಂದು 5 ಇದರಲ್ಲಿ ಇದೆ ಈ ಒಂದು ಕಲ್ಲಿನಲ್ಲಿ, ಅದು ಚಿತ್ರಣಗಳಿದೆ. ಚಿತ್ರಣಗಳಾದ ಮೇಲೆ ಅದರಲ್ಲಿ ಈ ಒಂದು ವಿವರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಯಾತಕ್ಕಾಗಿ ಇದಾಯಿತು ಅನ್ನತಕ್ಕಂಥದ್ದನ್ನು, ಒಂದು ಉದ್ದೇಶ ಏನು ಅನ್ನತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ.
0: ಸರ್, ಹಲವು ವರ್ಷಗಳ ಕಾಲ ಈ ಒಂದು ಶಾಸನ ಮಣ್ಣಿನಲ್ಲಿ ಅಥವಾ ಮುಳುಗಿದ ಒಂದು ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಈ ಶಾಸನವನ್ನು ಪುನಃ ಗುರುತಿಸಿ ಮತ್ತೆ ನಿಲ್ಲಿಸುವಲ್ಲಿ ಗ್ರಾಮಸ್ಥರು ಮತ್ತು ವಿದ್ವಾಂಸರ ಪಾತ್ರ ಹೇಗಿತ್ತು, ಈ ಒಂದು ಇಡೀ ಪ್ರಕ್ರಿಯೆಯನ್ನು ತಿಳಿಸೋದಾದರೆ.
2: ಸ್ಥಳೀಯವಾಗಿ ಹೇಳಬೇಕಾದ್ರೆ ಬಿನಕಲ್ಲಮ್ಮನ ದೇವಸ್ಥಾನದ ಹತ್ರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇದನ್ನು ಗುರುತಿಸ್ತಾರೆ. ವಾಸ್ತವವಾಗಿ ಈ ಒಂದು ಶಾಸನವನ್ನು ಇರತಕ್ಕಂಥ ಜಾಗದಲ್ಲಿ ಆಕೆಗೆ ಯಾವುದೇ ಒಂದು ಪರ್ವಗಳನ್ನು ಆಚರಣೆಯನ್ನು ಇವತ್ತಿನ ಒಂದು ಸನ್ನಿವೇಶದಲ್ಲಿ ಆಚರಣೆ ಮಾಡ್ಕೊಂಡು ಬರ್ತಿಲ್ಲ. ಹಾಗಾಗಿ ಬೇರೆ ಎಲ್ಲ ಆಚರಣೆಗಳು ಮಾಡೋದು ಎಷ್ಟೋ ಇದಾಗೋಗಿದೆ. ಯಾಕೆಂದರೆ ಕೆಲವು ಆಕೆಯ ಒಂದು ಸಮಾಧಿಯೇ ಆಗಿದ್ದರೆ ಅಲ್ಲಿ ಒಂದು ಪ್ರಾಯಶಃ ಒಂದು ಆಚರಣೆ ಇರ್ತಿತ್ತೇನೋ. ಹಾಗಾಗಿ ಇಲ್ಲಿ ಕೆಲವು ಒಂದು ಸ್ಥಾನಗಳು ಒಂದು ಗುರುತುವಿಕೆ ಎಲ್ಲಿ ಇದಾದಲು ಅನ್ನತಕ್ಕಂಥದ್ದನ್ನು ನಮಗಿನ್ನೂ ಕೂಡ ಅಲ್ಲಿ ಒಂದು ಅಸ್ಪಷ್ಟವಾಗಿದೆ. ಮೊದಲನೇದಾಗಿ ಶಾಸನದಲ್ಲೇ ಉಲ್ಲೇಖವಾಗಿರತಕ್ಕಂತಹ ರವಿಗ, ಯಾರು ಶಾಸನ ನಿರ್ಮಾತರು ಆತ ರವಿಗ ಅಂತ ಹೇಳ್ಬಿಟ್ಟು ಆತ ನುಗುನಾಡ ಅರಸ ಅಂತ ಹೇಳ್ತಾರೆ. ಹಾಗಾಗಿ ನುಗುನಾಡು ಅನ್ನತಕ್ಕಂತಹದ್ದನ್ನು ಯಾವ ರೀತಿ ಅದನ್ನು ಸೀಮೆ ಏನು

ಅನ್ನತಕ್ಕಂಥದ್ದು ನಮಗೆ ಅಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಅನ್ನತಕ್ಕಂಥದ್ದನ್ನು ನಮಗೆ ನಾವು ಕಲ್ಪನೆ ಮಾಡ್ಕೊಳ್ಳೋ ಸ್ವಲ್ಪ ಊಹಿಂದ ಹೇಳ್ಬೋದಷ್ಟೇ. ಇದಕ್ಕೆ ಸಮೀಪವಾಗಿ ಇಲ್ಲಿ ನೆಟ್ಟಿರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಸ್ವಲ್ಪ ಅನತಿ ದೂರದಲ್ಲೇ ನುಗು ನದಿ ಹರಿಯುತ್ತೆ. ನುಗು ನದಿ ಕಪಿಲಾ ನದಿಗೆ ಸಂಗಮವಾಗುತ್ತೆ ಹುಳ್ಳಳ್ಳಿ ಹತ್ತಿರ ಈ ಕಡೆ. ಇದರಿಂದ ಹಂಪಾಪುರದ ಹತ್ತಿರ ಹೊಂಬರಗಳಿಂದ ಮುಂದಕ್ಕೆ ಹೋದಾಗ ಹಾಗಾಗಿ ಅನತಿ ದೂರ ಅಂದರೆ ಏನು ಒಂದು 12 ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಈ ನುಗು ಅನ್ನತಕ್ಕಂಥದ್ದು ಆ ಕಡೆ ಬೀರ್ವಾಲ್ ಕಡೆಯಿಂದ ಹರ್ಕೊಂಡು ಬಂದು ಮುಳ್ಳೂರು ಕಡೆಯಿಂದ ಬಂದು ಇಲ್ಲಿ ಬಂದು ಕಪಿಲಾ ನದಿಗೆ ಸಂಗಮ ಆಗುತ್ತೆ. ಕಬಿನಿರುತ್ತೆ ಸಂಗಮ ಆಗಿರೋದ್ರಿಂದ ಸಂಗಮ ಸ್ಥಾನದ ನುಗುನಾಡು ಈ ಒಂದು ಅದು ಹರಿಯುವಂಥ ಒಂದು ಆಸ್ಪಾಸಿನಲ್ಲಿ ಆ ನುಗು ನದಿ ಹರಿಯತಕ್ಕಂಥ ಒಂದು ಆಸ್ಪಾಸಿನಲ್ಲಿ ನುಗು ನಾಡು ಅಂತ ಹೇಳ್ಬೋದು ಅಂತ ಹೇಳ್ಬೋದಾಗ. ನಾಡು ಅಂದರೆ ಒಂದು ಸಣ್ಣ ಒಂದು ತೊರೆಯಲ್ಲಿ ಇರತಕ್ಕಂಥ ಒಂದು ನದಿಗಳು ಇನ್ನೊಂದು ನದಿಗಳು ಇರತಕ್ಕಂತಹ ಒಂದು ಸ್ಥಾನ ಅಂತ ಹೇಳ್ಬೋದಾಗಿದೆ. ಹಾಗೆ ನುಗುನಾಡ ಅರಸ ರವಿಗ ಅಂತ ಹೇಳಿ ಈ ರವಿಗ ಅನ್ನತಕ್ಕಂಥವನು ಅವನ ಬಗ್ಗೆ ಈ ವಿದೇಕಬ್ಬೆ ಶಾಸನದಲ್ಲೇ ಬಹಳ ಅವನಿಗೆ ಈ ಶಾಸನ ಅವನ ಕೆತ್ತದಂತಹ ಶಿಲ್ಪಿಗಳು ಅದನ್ನು ಅವನ ಬಹಳ ಚೆನ್ನಾಗಿ ಹೊಗಳಿದ್ದಾರೆ. ಆತ ಬಹಳ ಒಂದು ವಿದ್ಯಾವಂತ ಗುಣವಂತ ತುಂಬ ದಾನಶೀಲ ವೀರ ಕೂಡ. ಹೀಗೆ ಅವನನ್ನು ರಾಮನ ಹಾಗೆ ಅವನಿರತಕ್ಕಂತಹ ಒಳ್ಳೆಯ ಸದ್ಗುಣಗಳ ಸಂಪನ್ನನಾಗಿದ್ದ ಹುಡುಗೈದಾನಿಯಾಗಿದ್ದ ಅಂತೆಲ್ಲ ಅವನಿಗೆ ಬಹಳ ಚೆನ್ನಾಗಿ ಆ ಶಾಸನದಲ್ಲಿ ಹೇಳಿರೋದ್ರಿಂದ ಅದನ್ನು ಹೇಳ್ತಾರೆ. ಹಾಗಾಗಿ ನುಗುನಾಡಿನ ನಮಗೆ ಒಂದು ಆ ಒಟ್ಟು ಏನು ಆಯಕಟ್ಟು ಎಷ್ಟಿದೆ ಆ ಒಂದು ನಮಗೆ ಅದು ನಮಗೆ ಗುರುತಿಸೋದು ಕಷ್ಟ. ಎರಡನೇದಾಗಿ ಏನಾಗಿದೆ, ಅವನ ಮಗಳಾಗಿರತಕ್ಕಂತಹ ದೇಕಬ್ಬೆಯನ್ನು ವಿವಾಹ ಮಾಡಿಕೊಟ್ಟಿದ್ದು ಇದೇ ನವಿಲುನಾಡುಗೆ ಅಂತ ಹೇಳ್ತಾರೆ. ಆ ನವಿಲುನಾಡು ಅಂದರೆ ಯಾವುದು ಅದು ಕೂಡ ನಮಗೆ ಅಸ್ಪಷ್ಟವಾಗಿದೆ. ಯಾಕೆಂದರೆ ನಮ್ಮ ಚರಿತ್ರೆಯಲ್ಲಿ ನಾವು ನೋಡಕ್ಕೆ ಹೋದಾಗ ತುಂಬ ಪ್ರಸಿದ್ಧವಾಗಿರತಕ್ಕಂತಹ ಇತಿಹಾಸದಲ್ಲಿ ಒಂದು ದೊಡ್ಡ ಯುದ್ಧಗಳನ್ನು ಮಾಡಿದೋ ಸಾಮ್ರಾಜ್ಯ ವಿಸ್ತರಣೆ ಮಾಡಿರತಕ್ಕಂತಹ ರಾಜರುಗಳ ಬಗ್ಗೆ ಅವರು ಸಾಮ್ರಾಜ್ಯ ವಿಸ್ತಾರವಾಗಿ ಅದು ರಾಜ್ಯಗಳ ತನಕ ಅದು ಒಂದು 100+ ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವರು ಸಾಮ್ರಾಜ್ಯ ವಿಸ್ತರಿಸಿದ್ದೆ ಅದರಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣ ಸಂಸ್ಥಾನಗಳಲ್ಲಿರತಕ್ಕಂತಹ ಅರಸರ ಬಗ್ಗೆ ಹೆಚ್ಚು ಮಾಹಿತಿಗಳು ಇರಲ್ಲ. ಯಾಕೆಂದರೆ ಅದು ಕೆಲವು ಜನಗಳೇ ಇದಾಗಿರ್ತಾರೆ, ವಲಸೆ ಬಂದಿರ್ತಾರೆ, ಇನ್ನು ಕೆಲವರು ಕಾರಣಾಂತರದಿಂದ ಹೋಗಿರ್ತಾರೆ, ಇಲ್ಲ ಕೆಲವರು ಈ ಮೂಲೋತ್ಪಾಟನೆಯೇ ಆಗಿರುತ್ತೆ. ಹಾಗಾಗಿ ಏನು ಅಂತ ಹೇಳಲಿಕ್ಕೆ ಬರೋಲ್ಲ. ಹಾಗಾಗಿ ಈ ನವಿಲುನಾಡು ಮತ್ತು ನುಗುನಾಡು ಎರಡು ಯಾವುದು ಅಂತ ಹೇಳಲಿಕ್ಕೆ ನಮಗೆ ಒಂದು ಅಸ್ಪಷ್ಟವಾಗಿದ್ದರಿಂದ ಈ ಒಂದು ಶಾಸನದಲ್ಲಿ ಏನು ಹೇಳ್ತಾರೆ, ದೇಕಬ್ಬೆನ ಈ ನವಿಲುನಾಡಿನ ಕುರುವಂದ ವಂಶದ ಇವನ ಏಚನಿಗೆ ವಿವಾಹ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಏಚ ಆತನು ಕೂಡ ವೀರನೇ. ದಾಯಾದಿಗಳ ಜೊತೆಗೆ ಅವರ ಒಂದು ಕಾಳಗದಲ್ಲಿ ಒಬ್ಬ ದಾಯಾದಿಯನ್ನು ಆತ ಕೊಲ್ತಾನೆ ಯುದ್ಧದಲ್ಲಿ ಅಂತ ಹೇಳಿ ಅದನ್ನು ಒಂದು ಅಪರಾಧ ಅಂತ ತಲಕಾಡಿನ ಚೋಳರಲ್ಲಿ ನಿರ್ಧರಿಸಿ ಅವನನ್ನು ಕರೆಸ್ಕೊಂಡು ಅವನಿಗೆ ಒಂದು ಮರಣದಂಡನೆಯನ್ನು ವಿಧಿಸ್ತಾರೆ. ಇದು ದೇಕಬ್ಬೆ ಅವಳಿಗೆ ವಿಚಾರ ಗೊತ್ತಾಗುತ್ತೆ, ಮರಣದಂಡನೆ ವಿಧಿಸಿದ್ದಾರೆ ಎಂದು ಗೊತ್ತಾಯಿತು. ಮರಣದಂಡನೆ ಆದ ಮೇಲೆ ಅವನು ಅವನ್ನ ಸಾಯಿಸ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಕ್ಕಾಗಿ ಹೇಳ್ತಾರೆ. ಇದು ಶಾಸನಾಧಾರಿತವಾಗಿ ಹೇಳಿರತಕ್ಕಂತಹ ಒಂದು ದಾಖಲೆ, ಶಾಸನದಲ್ಲಿ ಹೇಳಿರತಕ್ಕಂಥದ್ದು. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಗ್ರಾಮಸ್ಥರು ಹೇಳಿರತಕ್ಕಂಥದ್ದು ಕೆಲವು ಇದು ಜನಶ್ರುತಿಯಾಗಿ ಬಂದಿರೋಂಥದ್ರಲ್ಲಿ ಆ ದಾಯಾದಿಗಳಂತಕ್ಕಂಥವನು ಈ ಮುಡಿಗುಂಡ ಚೋಳ ಯಾರಿದ್ದಾನೆ ಅವನ ಮಗನೇ ಒಬ್ಬ ದಾಯಾದಿ ಅಂತ ಹೇಳ್ತಾರೆ. ಸ್ವಯಂ ಆತನ ಮುಡಿಗುಂಡ ಚೋಳದ ಮಗನನ್ನೇ ಈತ ಆ ಒಂದು ಮಲ್ಲಯುದ್ಧದಲ್ಲಿ ಅವನನ್ನು ಸೋಲಿಸಿ ಇದು ಮಾಡಿ ಅವನ ಕಾರಣದಿರದ ಯಾವುದೋ ಪೆಟ್ಟಲ್ಲಿ ಇದಾದಾಗ ಅವನು ಸತ್ತೋಗಿರ್ತಾನೆ. ಹಾಗಾಗಿ ರಾಜಕುಮಾರನನ್ನೇ ಅವನು ಕೊಂದ ಎದಂತ ಹೇಳಿಬಿಟ್ಟು ಅವನಿಗೆ ಮರಣದಂಡನೆ ವಿಧಿಸ್ತರು ಅಂತ ಹೇಳ್ತಾರೆ. ಏನೇ ಇರಲಿ, ಒಟ್ಟಲ್ಲಿ ಅವರ ದಾಯಾದಿ ಕಲಹದಲ್ಲಿ ಅವನಿಗೆ ಅವನು ಮಾಡಿದ್ದು ಅವರ ಒಬ್ಬ ದಾಯಾದಿನ ಕೊಂದ ಅಂತ ಹೇಳಿ ಅವನಿಗೆ ಮರಣದಂಡನೆ ವಿಧಿಸಿ ಆದ್ದರಿಂದ ಆಕೆ ಕೇಳಿದ ತಕ್ಷಣವೇ ಅವಳು ಒಂದು ಕೊಂಡವನ್ನು ನಿರ್ಮಾಣ ಮಾಡಿ ಕೊಂಡದೊಳಗಡೆ ಅವಳು ಪ್ರಾಣಾರ್ಪಣೆಯನ್ನು ಮಾಡ್ತಾಳೆ. ಆವತ್ತು ಅವನ ಶರೀರವನ್ನು ಅದರ ಜೊತೆ ಅನುಗಮನ ಮಾಡಬೇಕಾದ್ರೆ ಆ ಒಂದು ಕೊಂಡದಲ್ಲಿ ಅಗ್ನಿಗೆ ಹಾರಬೇಕಾದ್ರೆ ಬೆಂಕಿಗೆ ಹಾರಬೇಕಾದ್ರೆ ಅವಳು ಅವ್ರಿಗೆಲ್ಲ ತಡೀತಾರೆ. ಅವಾಗ ಯಾಕೆ ಇದು ಬೇಡ ಅಂತೆಲ್ಲ ಎಲ್ಲ ಹೆತ್ತವರು ಸ್ನೇಹಿತರು ಎಲ್ಲ ಬಂಧುಗಳು ಎಲ್ಲ ಕೇಳಿಕೊಂಡರು ಕೂಡ ಅವಳು ಅದನ್ನು ತಿರಸ್ಕರಿಸ್ತಾಳೆ. ಅದನ್ನು ಶಾಸನದಲ್ಲೇ ಹೇಳಿದಾಗ ಹೇಳ್ತಾರೆ, ಕಲಿಕಾಲ ವೇಳೆ ನೆನೆಸಿದ ಕಲಿಚಾಗಿಯಂ ಇರಿದುಕೊಂದರಂ ಎಂಬುದು ಲಲಿತಾಂಗಿ ಕೇಳ್ದು ರವಿಗನ ಕುಲದೀಪಕಿ ಸಾಯಲೆಂದು ಕೊಂಡಕ್ಕೆ ನೆಗಳ್ದಳ್ ಅಂತಾನೆ ಶಾಸನದಲ್ಲಿ ಹೇಳ್ತಾರೆ. ಕಲಿಕಾಲ ವೇಳೆ ನೆನೆಸಿದ ಅಂತ ಹೇಳಿದ

0: ಆ ಒಂದು ಕಲಿ ಪುರುಷನಿಗೆ ಒಂದು ಯಮನಂತೆ ಸದೃಶನಾಗಿರತಕ್ಕಂತಹ ಮಹಾವೀರನಾಗಿರತಕ್ಕಂತಹ ಕಲಿಚಾಗಿಯಂ ಒಳ್ಳೆಯ ಪರಾಕ್ರಮಿ ಆಗಿರತಕ್ಕಂತಹ ಏಚನನ್ನ ಇರಿದು ಕೊಂದರಂ ಅವನನ್ನ ಆ ಒಂದು ಇರಿದು ಕೊಂದರಂ ಅಂದರೆ ಅವನನ್ನ ಒಂದು ಕತ್ತಿನಲ್ಲೋ ಕಠಾರಿನಲ್ಲೋ ಅವನಿಗೆ ಹೊಟ್ಟೆಗೆ ಚುಚ್ಚುತ್ತಾರೆ. ಇರಿದು ಕೊಂದರ ಎಂಬುದಂ ಲಲಿತಾಂಗಿ ಕೇಳಿದು. ಲಲಿತಾಂಗಿ ಅಂದರೆ ಬಹಳ ಅವಳು ಸ್ಫುರದ್ರೂಪಿಯಾಗಿರ್ತಾಳೆ. ರವಿಗನ ಕುಲದೀಪಕಿ, ಇಲ್ಲಿ ಕುಲದೀಪಿಕಿ ಅಂತ ಹೇಳಿದ್ದಾಗ ಅವಳು ಅನುಗಮನ ಮಾಡಿ ಅವಳು ಅಂತಹ ದೊಡ್ಡ ನಿರ್ಧಾರ ತಗೊಂಡಿದ್ದರಿಂದ ಅವಳಿಗೆ ಬೇಕಬ್ಬೆಗೆ ಕುಲದೀಪಕಿ ಸಾಯಲೆಂದು ಅಂದರೆ ಅವಳು ಪ್ರಾಣಾರ್ಪಣೆ ಮಾಡ್ಕೋಬೇಕು ಅಂತ ಹೇಳಿ ಶರೀರ ತ್ಯಾಗ ಮಾಡೋಕ್ಕಾಗಿ ಕೊಂಡಕ್ಕೆ ನೆಗಳ್ದಳ್. ಒಂದು ಕಟ್ಟಿಗೆಯನ್ನು ಜೋಡಿಸಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಆ ಇದರೊಳಗೆ ಅಗ್ನಿ ಪ್ರವೇಶವನ್ನು ಮಾಡಿದಳು ಅನ್ನತಕ್ಕಂತಹದ್ದು ಶಾಸನದಲ್ಲೇ ಲಿಖಿತವಾಗಿದೆ. ಇದೊಂಥರ ಏನಾಗಿದೆ ಅಂದರೆ ಕಾವ್ಯಮಯವಾಗಿರತಕ್ಕಂತಹ ಒಂದು ಶಾಸನ ಇದು. ಹೀಗಾಗಿ ಅವಳು ಕೊಂಡ ಪ್ರವೇಶ ಮಾಡಿದ್ದ ಜಾಗ ಎಲ್ಲಿ ಅನ್ನತಕ್ಕಂತಹದ್ದು ಅದನ್ನು ಇದು ಮಾಡಲಿಲ್ಲ. ಆದರೆ ಪ್ರಾಯ ಈ ಒಂದು ಮಗಳು ಇದು ಮಾಡಿರ್ತಕ್ಕಂಥ ಕೆಲವರು ಏನು ಹೇಳ್ತಾರೆ ಅಂದರೆ ಅವಳು ಅಲ್ಲಿರಲಿಲ್ಲ, ನವಿಲ್ನಾಡಲ್ಲಿ ಇರಲಿಲ್ಲ, ನುಗುನಾಡಿನಲ್ಲೇ ಅವಳು ಮಾಡಲು ಇದನ್ನು ಅಂತ ಹೇಳ್ತಾಳೆ ಸಹಗಮನ ಮಾಡಿದ್ರೆ. ಆದರೆ ಆ ಜಾಗ ಇದು ಅಂತ ಇಲ್ಲಿ ನಿರ್ದೇಶನ ಹೇಳಿಲ್ಲ. ಆದರೆ ಅವನ ಮಗಳ ನೆನಪಿಗಾಗಿ ಏನು ಮಾಡಿದ್ದಾನೆ ಇಲ್ಲಿ ಆ ರವಿಗ ಆ ಶಾಸನ ನೆಟ್ಟಿದ್ದಾನೆ. ಪ್ರಾಯ ಏನಾರು ಅದೇ ಜಾಗದಲ್ಲಿ ಏನಾರು ದೇಹತ್ಯಾಗ ಮಾಡಿದ್ದೇ ಆಗಿದ್ದೇ ಆಗಿದ್ದಲ್ಲಿ ಆಗ ಅಲ್ಲಿ ಒಂದು ಆಕೆ ಒಂದು ಪರ್ವಗಳು ಮತ್ತೊಂದು ಆ ಒಂದು ಆಚರಣೆಗಳು ನಡೀತಾ ಇದ್ದು ಅಂತ ಹೇಳಿಬಿಟ್ಟು ಒಂದು ನಮಗೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಆಕೆಯ ಬಗ್ಗೆ ಒಂದು ವರ್ಷಕ್ಕೊಂದು ಸಾರಿ ಆಕೆಯ ನೆನಪುಗಳಾಗಿ ಯಾವುದೇ ಒಂದು ಆಚರಣೆಗಳು ಯಾವುದೂ ಮಾಡದೇ ಇರೋದರಿಂದ ಪ್ರಾಯಶಃ ಈ ಊರಿನಲ್ಲಿ ಅವಳು ತ್ಯಾಗ ಮಾಡಿಲ್ಲ, ಬದಲಾಗಿ ಈ ಸ್ಥಳದಲ್ಲಿ ಅವಳಿಗೆ ಅವಳ ನೆನಪಿಗಾಗಿ ಮಾಡಿದ್ದಾನೆ. ಅಂದರೆ ಪ್ರಾಯಶಃ ಇದು ರವಿಗ ಒಂದು ಆಳದಂತಹ ಒಂದು ಸೀಮೆನೆಲ್ಲ ಒಳಪಟ್ಟಿರಬೇಕು ಅಂತ ಆಗುತ್ತೆ. ಯಾಕೆಂದರೆ ಅವನೇ ಮಾಡಿರೋದ್ರಿಂದ, ಇಲ್ಲಾಂದರೆ ಏಚ ಅವನಿರೋ ನವಿಲ್ನಾಡಲ್ಲೆಲ್ಲ ಆಗಿದ್ದರೆ ರವಿಗ ಅಲ್ಲಿ ನಡೆಸೋಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ಇರಬಹುದು ಅಂತ ಹೇಳಿ ಇದು ಊಹೆಯಿಂದ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಪಾರಂಪರಿಕವಾಗಿ ಅಲ್ಲಿ ಮಾಡ್ತಾ ಇಲ್ಲ. ಎರಡನೇದಾಗಿ ಬಿನಕಲ್ಲಮ್ಮ ಅಂತ ಹೇಳಬೇಕಾದ್ರೇ ಆ ಶಾಸನದಲ್ಲಿ ಒಂದು ಭಾಗ ಸ್ವಲ್ಪ ಮೇಲ್ಭಾಗದಲ್ಲಿ ಹೀಗೆ ಸ್ವಲ್ಪ ಮುರಿದಿದೆ, ಭಿನ್ನವಾದ ಕಲ್ಲು ಅಂತ ಹೇಳ್ತಾರೆ. ಭಿನ್ನವಾದ ಕಲ್ಲು ಅಂತ ಇರೋದ್ರಿಂದ ಕಲ್ಲು ಸ್ವಲ್ಪ ಭಿನ್ನವಾಗಿರೋದ್ರಿಂದ ಅದು ಭಿನ್ನಕಲ್ಲು ಅದು ಭಿನ್ನಕಲ್ಲಮ್ಮ ಅಂತ ಜನಜನತ್ವ ಬಂದಿದೆ. ಯಾಕೆ ಅಂದರೆ ಅಲ್ಲಿ ಒಂದು ಆ ಶಾಸನದಲ್ಲಿ ಚಿತ್ರಿತವಾಗಿರತಕ್ಕಂಥ ಒಬ್ಬಳು ಸ್ತ್ರೀ ಆದ್ದರಿಂದ ಆ ಸ್ತ್ರೀ ಯಾರು ಪ್ರಾಯಶಃ ದೇವತಾ ಸ್ವರೂಪ ಕಾಣಿದ್ದರಿಂದ ಇದನ್ನು ಹಾಗೆ ಭಾವಿಸ್ತಾರೆ ಬಿನಕಲ್ಲಮ್ಮ ಅಂತ ಆಕೆಗೆ ಹೇಳ್ತಾರೆ. ಬಿನಕಲ್ಲಮ್ಮನ ದೇವಸ್ಥಾನ ಹತ್ರನೇ ಇದೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೂ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಬಾಣೇಶ್ವರನ ದೇವಸ್ಥಾನ ಇದೆ, ಈ ಕಡೆ ಮಲ್ಲೇ ದೇವರ ದೇವಸ್ಥಾನ ಇದೆ. ಅದು ಬಿಟ್ಟರೆ ಬಿನಕಲ್ಲಮ್ಮ ಅಂತಕ್ಕಂಥದ್ದು ಯಾವುದು ಅಲ್ಲಿಗೆ ಒಂದು ಇವರೇನೋ ಒಂದು ಸ್ವಲ್ಪ ಚಕ್ಕೂರವ್ರೇನೋ ಹೋಗ್ತಾರೆ ಅಂತ ಹೇಳ್ತಾರೆ ಅಷ್ಟೇ ಆ ಒಂದು ಇದರಲ್ಲಿ. ಏನು ಯಾವಾಗ ಅಂತ ನಿರ್ದಿಷ್ಟವಾದ ನನಗೆ ಮಾಹಿತಿ ಇದನ್ನು. ಇದನ್ನು ಮೊದಲು ಬೆಳಕು ತಂದಿದ್ದು 1890 ಡಿ ಎಲ್ ರೈಸ್ ಅವರು ತೆಗೆದಿದ್ದಾರೆ. ಹೌದು. ಅದು ಬಂದ್ಮೇಲೆ ತಾನೆ ನಮಗೆ ಗೆಜೆಟಲ್ಲಿ ಇದಾಗಿದ್ದು. ನಮಗೆ ಎಪಿಗ್ರಫಿ ಆಫ್ ಕರ್ನಾಟಕ ದಾಖಲೆ ಬಂದಿದ್ದೇನೆ, ಶಾಸನ ಓದಿ ಇದು ಮಾಡಿದ್ದೇನೆ. ಆವಾಗ ರೈಸ್ ಅವರು 1890 ಇದಾದಾಗ ಅದನ್ನು ಮಾಡಿದಾಗ.
1: ಸರ್, ಈ ಒಂದು ಶಾಸನದ ಒಂದು ಶಿಲ್ಪದ ವಿನ್ಯಾಸ ಆಗಿರ್ಬೋದು, ಕೆತ್ತನೆಯ ಬಗ್ಗೆ ಹೇಳೋದಾದ್ರೆ ಶಾಸನದ ಒಂದು ಮೇಲ್ಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿರುವಂತಹ ಚಿತ್ರಗಳು ದೇಕಬ್ಬೆಯ ಯಾವ ಒಂದು ಪ್ರಮುಖ ಕಥೆಗಳನ್ನ ಅಥವಾ ಒಂದು ಪರಂಪರೆಯನ್ನ ಸೂಚಿಸುತ್ತೆ? ಆ ದಿನಗಳಲ್ಲಿ ನಡೆದಂತಹ ಒಂದಷ್ಟು ಸನ್ನಿವೇಶಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ
0: ನೋಡಿ, ಮೊದಲು ಕೆಳಭಾಗದಲ್ಲಿ ಆಕೆನ ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಒಂದು ಚಿತ್ರಣ ಇದೆ ಕೆಳಭಾಗದಲ್ಲಿ ತಳಭಾಗದಲ್ಲಿ. ಇದು ಮೊದಲನೇ ಹಂತ. ಎರಡನೇ ಭಾಗದಲ್ಲಿ ಅವಳು ಸಾಕಷ್ಟು ಗೋದಾನ ಮಾಡಿದ್ದು, ವಸ್ತ್ರದಾನ ಮಾಡಿದ್ದು, ಮತ್ತು ಧನ ಕನಕಗಳನ್ನು ದಾನ ಮಾಡಿರ್ತಕ್ಕಂಥದ್ದು, ಸ್ವರ್ಣಾಭರಣಗಳನ್ನು ಧ್ಯಾನ ಮಾಡತಕ್ಕಂಥದ್ದು ಇದನ್ನೆಲ್ಲ ಚಿತ್ರಣ ಕೊಟ್ಟು ಆಮೇಲೆ ಅವಳು ಅಗ್ನಿಯಲ್ಲಿ ಪಕ್ಕದಲ್ಲೇ ಒಂದು ಅಗ್ನಿಕುಂಡ ಥರ ಇದಿರುತ್ತೆ ಅದರೊಳಗಡೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಎರಡನೇ ಒಂದು ಹಂತದಲ್ಲಿ ಬರುತ್ತೆ. ಮೂರನೇ ಹಂತದಲ್ಲಿ ಅವಳು ಅಗ್ನಿ ಪ್ರವೇಶ ಮಾಡಿದಂತಹ ಆಕೆಯನ್ನು ಅಪ್ಸರಿಯರು ಅವಳನ್ನು ಬರಮಾಡಿಕೊಂಡು ಎದುರುಗೊಂಡು ಅವಳನ್ನಗೆ ಸ್ವಾಗತವನ್ನು ನೀಡ್ತಾ ಕರ್ಕೊಂಡು ಹೋಗೋದು ಹಾಗೆ ಮೂರನೇ ಇದರಲ್ಲಿ ಬರುತ್ತೆ. ನಾಲ್ಕನೇ ಇದರಲ್ಲಿ ಅಲ್ಲಿ ಲಕ್ಷ್ಮಿ ಹಾಗೂ ನಾರಾಯಣನ ಸನ್ನಿಧಿ ಮುಂಭಾಗದಲ್ಲಿ ಆಕೆ ಇದ್ದಂಥದ್ದು. ಅದರ ಮೇಲ್ಭಾಗದಲ್ಲಿ ಪರಿವಾರ ಯುತನಾಗಿರತಕ್ಕಂತಹ ಶಿವಪಾರ್ವತಿಯರು, ಅಲ್ಲಿ ಷಣ್ಮುಖ ಗಣಪತಿ ಇವರೆಲ್ಲ ಇದ್ದಾರೆ, ಅವರ ವಾಹನಗಳು ಕೂಡ ಇದೆ. ಹೀಗೆ ಇಷ್ಟು ಒಂದೊಂದು ಹಂತದಲ್ಲಿ ಈ ರೀತಿಯಾಗಿ ಇದೆ. ಹೀಗಾಗಿ ಈ ಥರ ಇದೆ. ಈ ಇದರಲ್ಲಿ ಶಾಸನದಲ್ಲಿ ಅದನ್ನು ಹೇಳ್ತಾರೆ. ಈ ತರ ಚಿತ್ರಣಗಳೆಲ್ಲ ಇದೆ. ಇಲ್ಲಿ ಹೇಳತಕ್ಕಂಥದ್ರಲ್ಲಿ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಎಲ್ಲ ಮಾಹಿತಿಯಿಂದ ಹೇಳ್ತಾರೆ ಇವರದೆಲ್ಲ.

ನಾನು ಹಿಂದೆ ಹೇಳಿದ ಹಾಗೇನೆ ರವಿಗೆ ನಾವೊಂದು ಅವ್ರದ್ದೆಲ್ಲ ಹೇಳಿ ಯೋಚನದ ಬಗ್ಗೆ ಇದನ್ನೆಲ್ಲ ಹೇಳಿ ಅವಳಿಗೆ ಅದೆಲ್ಲ ಹೇಳಿದಾಗ ಅವಳು ಪ್ರವೇಶ ಮಾಡಿದ್ಲು ಅಂತ ಹೇಳಿ ಆ ಪ್ರವೇಶ ಮಾಡಬೇಕಾದ್ರೆ ಆಕೆಯನ್ನು ತಡೀತಾರೆ ಅಂತ ಹೇಳ್ತಾರೆ. ತಡೆದಾಗ ಅವಳು ಹೇಳ್ತಾಳೆ, ಏನು ಹೇಳ್ತಾಳೆ, ನುಗುನಾಡ ಅಧಿಪತಿ ರವಿಗನಂ ಮಗಳಾಗಿಯುಂ ಅಂತೆ ನವಿಲನಾಡಿ ಅಧಿಪತಿಗೆ ನೆಗಳ್ ಸತಿಯಾಗಿ ಬಾಳ್ಪದು ಬಗೆದರ್ಪನೆ ಕೊಟ್ಟುಕೊಂಡ ಮನೆಯ

0: ಅಗದಂಗನೆ ಇರಿ ನಾರಿ ಜನರಂ ಅದಾರು ಮರೆದರ್ಪರ್ ಅನ್ನತಕ್ಕಂಥದ್ದು ಈ ಶಾಸನದಲ್ಲಿ ಹೇಳ್ತಾರೆ. ನುಗುನಾಡಿನ ಅಧಿಪತಿಯಾದ ರವಿಗನ ಮಗಳಾಗಿಯೂ ಅಂತೆ ನವಿಲುನಾಡಿನ ಅಧಿಪತಿಯಾದಂತಹ ಏಚನ ಆಕೆಯ ಪತ್ನಿಯಾಗಿರತಕ್ಕಂಥ ಸತಿಯಾಗಿ ಬಾಳ್ತಕ್ಕಂತಹದ್ದನ್ನು ನಾನೆಲ್ಲರೂ ಬಿಡಕ್ಕಾಗತ್ತೆಯೇ. ಕೊಟ್ಟು ಕೊಂಡ ಮನೆಯ ಯಸಂ ಅರೆಯಲ್, ಯಸಂ ಅಂದರೆ ಯಶಸ್ಸು ಅಂತ ಹೇಳ್ತಾರೆ. ಕೊಟ್ಟು ಅಂದರೆ ರವಿಗನ ಮನೆಯಿಂದ ಕೊಟ್ಟಿರೋಂತಕ್ಕಂಥದ್ದು. ಕೊಂಡ ಮನೆ ಯಾರ್ದು? ಏಚನ ಮನೆ, ಕುರುವಂದು ವಂಶ. ಮನೆಯ ಯಸಂ ಅರೆಯಲ್, ನಾನು ಆ ಯಶಸ್ಸನ್ನು ಬೆಳಗಲಿಕ್ಕಾಗಿಯೇ ನಾನು ಪ್ರವೇಶ ಮಾಡ್ತಿದ್ದೇನೆ, ಅದು ತಡೆಯಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾ ಅವಳು ಪ್ರವೇಶ ಮಾಡ್ತಾಳೆ. ಇದರಿಂದ ನಮಗೇನಾಗುತ್ತೆ, ಆಗಿನ ಕಾಲದಲ್ಲಿ ಇರತಕ್ಕಂಥದ್ರಲ್ಲಿ ಒಂದು ಅವಳು ಗಂಡ ಏನಾರತಕ್ಕಂತಹದ್ದು ಗತಿಸಿದರೆ ಆತನ ಪತ್ನಿಯಾಗಿರತಕ್ಕಂಥವಳು ಕೂಡ ಸಹಗಮನ ಮಾಡ್ತಾ ಇದ್ರು. ಸಹಗಮನ ಅದು ಅನುಗಮನ. ಇದು ಅನುಗಮನ ಅನ್ನತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಕರ್ನಾಟಕದಲ್ಲಿ ಅದು ಎಲ್ಲೂ ಇಲ್ಲ. ಇಲ್ಲೇ ಈ ಜಾಗದ ಒಂದಿರೋದು ಇಲ್ಲಿ ಒಂದು ಸ್ಥಳದ ಒಂದು ವಿಶೇಷ.
1: ಸಹಗಮನದ ಬಗ್ಗೆ ಇರತಕ್ಕಂಥದ್ದನ್ನ ಹಿಂದೆ ಕೆಲವೆಲ್ಲ ಉಲ್ಲೇಖಗಳಿದ್ರು, ಅದು ಯಾವುದು ಶಾಸನಗಳು ಯಾವುದು ಇಲ್ಲ. ಅದೆಲ್ಲ ಸ್ವಲ್ಪ ರಾಜಸ್ಥಾನ ಆ ಕಡೆ ಎಲ್ಲ ಇದೆ. ಆದರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಅನುಗಮನವಾಗಿ ಅಂದರೆ ಅವನು ಹೋಗಿದ್ದನ್ನು ಕೇಳಿ ಅವಳು ಅಗ್ನಿ ಪ್ರವೇಶ ಮಾಡಿರತಕ್ಕಂಥ ಪ್ರಾಯಶಃ ದೇಕಬ್ಬೆ ಇದು ಒಂದೇನೆ. ಹಾಗಾಗಿ ದೇಕಬ್ಬೆ ಶಾಸನ ಅತ್ಯಂತ ಪ್ರಸಿದ್ಧಿಯಾಗಿದೆ. ಹಾಗಾಗಿ ನಾವು ಇದನ್ನು ಹೇಳಬೇಕು, ಆಗಿನ ಕಾಲದಲ್ಲಿ ಹೇಗಿತ್ತು ಒಂದು ಸನ್ನಿವೇಶಗಳು ಅಂತಾಯ್. ಹಾಗಾದರೆ ಬಲವಂತವಾಗಿ ಅವರು ತಳಿತಾ ಇರಲಿಲ್ಲ. ಅವರಲ್ಲಿ ಪರಸ್ಪರ ಅನ್ಯೋನ್ಯತೆ, ದಾಂಪತ್ಯ ಅನ್ನೋದು ಆ ರೀತಿ ಇತ್ತು. ಅವರು ಕೇವಲ ಇವತ್ತಿನ ಹಾಗೆ ಕೇವಲ ಏನೋ ಒಂದು ಜೊತೆಗೆ ಒಂದು ಸಂಸಾರ ಆಗಬೇಕು, ಏನೋ ಒಂದು ಮಕ್ಕಳನ್ನು ಪಡೀಬೇಕು ಅನ್ನೋದಕ್ಕಷ್ಟಕ್ಕೇ ಅವರು ವಿವಾಹವಾಗ್ತಿರಲಿಲ್ಲ. ಇವಾಗ ರಾಮಾಯಣಾದಿ ಇದರಿಂದ ತೆಗೆದುಕೊಂಡಾಗ್ಲೂ ವೇದದಲ್ಲೂ ಕೆಲವೆಲ್ಲ ಹೇಳ್ತಾರೆ. ವೇದ ಕಾಲದಲ್ಲೂ ಕೂಡ ದಾಂಪತ್ಯಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಸಪ್ತಪದಿನಲ್ಲಿ ಎಲ್ಲ ಹೇಳ್ತಾರೆ ಯಾವ್ಯಾವ ರೀತಿ ಒಂದು ಸಂಬಂಧಗಳನ್ನು ಹೇಳ್ತಾರೆ. ಅದರಲ್ಲಿ ನೀನು ಠುಕ್ಕ ಋಗ್ವೇದವಾದರೆ ನಾನು ಸಾಮ ಅಂತ ಹೇಳ್ತಾರೆ. ಋಕ್ ಅನ್ನತಕ್ಕಂಥದ್ದು ಅದು ಒಂದು ಪದ್ಯವಾಗಿರತಕ್ಕಂಥ ಒಂದು ಸಾಹಿತ್ಯ ಋಗ್ವೇದ. ಸಾಮ ಅಂದರೆ ಪದ್ಯವಾಗಿರೋದನ್ನು ಹಾಡುವಂಥದ್ದು, ಗಾನರೂಪವಾಗಿ ಹಾಡುವಂಥದ್ದು ಅದು ವೇದದಲ್ಲಿ. ಅಂದರೆ ನೀನು ಬರೀ ಇದಾದರೆ ನಾನು ನಿನ್ನಿದನ್ನು ನಾನು ಹಾಡ್ತೀನಿ ಅಂತ, ನಿನ್ನ ಭಾವನೆಯನ್ನು ನಾನು ಕೊಂಡಾಡ್ತೀನಿ ಅನ್ನತಕ್ಕಂಥ ಮಟ್ಟದಲ್ಲಿ ಆ ಗಂಡ ಹೇಳೋ ಹಾಗೆ. ಈ ರೀತಿ ಅನ್ಯೋನ್ಯವಾಗಿರತಕ್ಕಂಥದ್ದು ವೇದ ಸಖಾಸಪ್ತ ಪದೀಭವ ಅಂತ ಬರುತ್ತೆ. ಹಾಗಾಗಿ ಅಲ್ಲೇ ವೇದಗಳಲ್ಲೇ ನಾವು ಹೇಳಿದಾಗ ದಾಂಪತ್ಯ ಅನ್ನತಕ್ಕಂಥದ್ದು ಉತ್ತಮ ಒಂದು ಪ್ರಜೆಗಳನ್ನು ಸಮಾಜಕ್ಕಾಗಿ ನೀಡಲಿಕ್ಕಾಗಿ ಇರತಕ್ಕಂಥ ಒಂದು ಸಂಕಲ್ಪ. ಪರಸ್ಪರ ಅನ್ಯೋನ್ಯತೆ, ಪ್ರೀತಿ ಇದು ಆ ಕಾಲದಿಂದಲೂ ಬಹಳ ಇತ್ತು. ಹಾಗೆ ವೇದದಿಂದ ಮುಂದಕ್ಕೆ ರಾಮಾಯಣದಲ್ಲೂ ಕೂಡ ವಾಲ್ಮೀಕಿಗಳು ಹೇಳಿದ್ದಾರೆ. ಅದರಲ್ಲಿ ರಾಮನ ಒಂದು ಕಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ರಾಮ ತನ್ನ ತಂದೆ ಮಾತಿಗೆ ತಾನು ಹೋಗಬೇಕು ಅನ್ನೋ ಆಸಕ್ಕೆ ನೀನು ಯಾಕೆ ಬರ್ತೀಯ, ಅನವಶ್ಯಕವಾಗಿ ನೀ ತೊಂದರೆ ಪಡಬೇಡ, ನೀ ಇಲ್ಲೇ ಇರು ಅಂತ ಹೇಳಿ ನಾನು ತಂದೆ ಮಾತನ್ನು ಹೇಳ್ಕೊಂಡು ನಾನು ಹೋಗಿ ಬರ್ತೀನಿ ಅಂತ ಹೇಳಿದಾಗ ಸೀತೆ ಅದನ್ನು ಖಂಡಿಸಿ ಅದನ್ನು ರಾಮಾಯಣದಲ್ಲೂ ಹೇಳ್ತಾರೆ. ನೀ ನಡೆದ್ರೆ, ನೀ ನಡಿಬೇಕಾದ್ರೆ ಮುಂದೆ ಇರೋದು ಮುಳ್ಳುಗಳನ್ನು ನಾನು ಆ ಮುಳ್ಳುಗಳನ್ನು ಇದನ್ನು ಹರಿತವಾಗಿರತಕ್ಕಂಥ ಸಸ್ಯಗಳನ್ನು ಅದೆಲ್ಲ ತೆರವುಗೊಳಿಸಿ ನಾನು ನಿನ್ನ ಅಡುಗೆಗೆ ನಾನು ಸಹಕಾರ ಮಾಡಿಕೊಡ್ತೀನಿ ಅನ್ನತಕ್ಕಂಥದ್ದು ಅವಳಲ್ಲಿ ಇತ್ತು. ಆ ಸೀತೆ ಮಾತನಲ್ಲಿ ಬರುತ್ತೆ. ಅದು ಏನೇ ಇದ್ರು ನೀನಿದ್ರೇ ನನಗೆ ಅದೇ ಹೊರತು ನೀನಿಲ್ಲದೆ ಇರತಕ್ಕಂಥ ನನಗೆ ಯಾವ ಸುಖ ಸಂತೋಷಗಳು ಬೇಡ, ಇದ್ರೆ ನಿನ್ನ ಜೊತೆಗೆ ನಾವು ಒಟ್ಟಿಗೆ ಅದನ್ನು ಅನುಭವಿಸೋಣ ಅನ್ನತಕ್ಕಂಥದ್ದು ಸೀತೆಯಲ್ಲಿ ಅಭಿವ್ಯಕ್ತವಾಗುತ್ತೆ. ಹಾಗೆ ಮುಂದೆ ಈ ದ್ವಾಪರ ಯುಗದಲ್ಲಿ ತೆಗೆದುಕೊಂಡ್ರೆ ಮಹಾಭಾರತ ಕಾಲದಲ್ಲಿ ನೋಡಿದಾಗ, ಮಹಾಭಾರತ ಕಾಲದಲ್ಲಿ ಅಲ್ಲಿ ಪಾಂಡುರಾಜ ಅವನ ಇದನ್ನು ಗತಿಸಿದಾಗ ಏನಾಗುತ್ತೆ, ಪಾಂಡುವನ ಇಬ್ಬರು ಪತ್ನಿಯರು ಕುಂತಿ ಮತ್ತು ಮಾದ್ರಿ ಸಹಗಮನ ಮಾಡ್ತಾಳೆ ಅಂತ ಹೇಳ್ತಾರೆ. ಕುಂತಿ ಬಂದು ಹಾಗೆ ಮಕ್ಕಳನ್ನು ಪೋಷಣೆಗಾಗಿ ಇದಾಗಿರ್ತಾರೆ. ಹಾಗಾಗಿ ಅವರು ಪ್ರತಿಯೊಬ್ಬರು ಅವರೆಲ್ಲ ಮದುವೆ ಆದವರೆಲ್ಲ ಹೋಗಿ ಅವರಿಗೆ ಇದು ಮಾಡ್ತಾ ಇದ್ರು, ಅವ್ರನ್ನ ಬಲಾತ್ಕಾರವಾಗಿ ಅವರಿಗೆ ಬೆಂಕಿಗೆ ತಳ್ತಾ ಇದ್ರು ಅನ್ನತಕ್ಕಂತಹ ಕ್ರೌರ್ಯ ಇರಲಿಲ್ಲ. ಯಾಕೆಂದರೆ ಕುಂತಿನೂ ಇದು ಮಾಡಲ್ಲ. ಕುಂತಿ ಏನು ಮಾಡಿದ್ರು, ಅವಳು ಜವಾಬ್ದಾರಿ ತೊಗೊಂಡು ಮಕ್ಕಳನ್ನು ನಾನು ಪೋಷಿಸ್ತೀನಿ ಅಂತ ಇಡ್ಲು. ಆದರೆ ಗಂಡನ ಬಿಟ್ಟು ಅನುಗಾಲವೂ ಸಹಿಸಕ್ಕೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥವರು ಆ ರೀತಿ ಸಹಗಮನವನ್ನು ಮಾಡ್ತಾಯಿದ್ರು.
2: ಮುಂದೆ ಆ ರೀತಿ ಅದೇ ರೀತಿ ಕೆಲವು ಇದರಲ್ಲೆಲ್ಲ ಆ ಪರಂಪರೆ ಸಹಗಮನ ಅನ್ನತಕ್ಕಂಥದ್ದು, ಅನುಗಮನ ಇತ್ಯಾದಿಗಳೆಲ್ಲ ಬರುತ್ತೆ. ಹಾಗೆಯೇ ಅನ್ನ ಗಂಡನ ಒಂದು ಆ ಪಾರ್ಥಿವ ಶರೀರದ ಒಂದು ಇಲ್ಲ ಅಂದಾಗ, ಅನುಪಸ್ಥಿತಿ ಇದ್ದಾಗ, ಆ ಒಂದು ಮರಣದ ಒಂದು ಸುದ್ದಿ ಕೇಳಿದಾಗಲೇ ಅದು ಸಿದ್ಧಿಸಿದಾಗ ಅವರು ಪ್ರಾಣತ್ಯಾಗ ಮಾಡ್ತಾಯಿದ್ರು. ಸಾಮಾಜಿಕವಾಗಿ ಹಿನ್ನೆಲೆ ಇದೆಲ್ಲ ತೆಗೆದುಕೊಂಡಾಗ ಇದೆಲ್ಲ ಹೇಗೆ ಏನು ಎಂತ ಅನ್ನೋದೆಲ್ಲ ನಾವು ಚರ್ಚೆ ಮಾಡಲು ಹೋದಾಗ ಇಲ್ಲಿ ಅವರಲ್ಲಿರತಕ್ಕಂಥ ಅನ್ಯೋನ್ಯತೆ ಮತ್ತು ಯಶಸ್ಸು ಅವರಿಗೆ ಇದಾಗಿತ್ತು. ಎರಡನೇದಾಗಿ ಆಗಿನ ಇದರಲ್ಲಿ ಏನಾಗ್ತಾಯಿತ್ತು, ಅವರನ್ನು ಅಪಹರಣ ಮಾಡಿ ಇನ್ನೊಬ್ಬರು
0: ಅವರನ್ನ ಅನುಭವಿಸ್ತಕ್ಕಂಥ ಒಂದು ಭೋಗ ವಸ್ತುವಾಗಿ ಕಾಣ್ತಾ ಇರತಕ್ಕಂಥ ಸಂಭವ ಇದ್ದರಿಂದ ವೈದೇಶ

0: ಆಕ್ರಮಣವು ಕೂಡ ಅದೆಲ್ಲ ಇರ್ತಾ ಇತ್ತು. ಸ್ತ್ರೀಯರು ಅಂದರೆ ಅವರಿಗೆ ಒಂದು ಬಹಳ ಶೀಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿತ್ತು ಅವರಿಗೆ. ಹಾಗೆ ಶೀಲ ಸಂರಕ್ಷಣೆಯೇ ಅವ್ರಿಗೆ ಮುಖ್ಯವಾಗಿತ್ತು. ಬೇರೆ ಇರತಕ್ಕಂಥದ್ದನ್ನು ಅಪಪ್ರಚಾರಗಳು ಮತ್ತೊಂದು ಮಾತನ್ನು ಕೇಳಿದ್ರೆ ಅದನ್ನು ಸಹಿಸ್ತಾ ಇರಲಿಲ್ಲ ಅವರು. ಹಾಗಾಗಿ ಅದನ್ನೆಲ್ಲ ಕೇಳಿಕೊಂಡು ಆ ರೀತಿ ಮಾತುಗಳು ಬಂದರೆ ಆ ಥರದಕ್ಕೆ ಆಸ್ಪದನ ಕೊಡೋದಕ್ಕಿಂತ ಅಂಥ ಚುಚ್ಚು ಮಾತುಗಳಿಂದ ಕೇಳಿ ಅದರಿಂದ ಒಂದು ಅನುಭವಿಸೋದು ಬದಲಾಗಿ ಅದನ್ನ ಜೊತೆಗಿನಲ್ಲಿ ಅಗ್ನಿ ಪ್ರವೇಶ ಮಾಡೋದು ಅತ್ಯಂತ ಸೂಕ್ತ ಅಂತ ಹೇಳ್ಬಿಟ್ಟು ಭಾವಿಸಿ ಅವರು ಆ ಅಗ್ನಿಗೆ ಆಹುತಿ ಆಗ್ತಾ ಇದ್ರು. ಹಾಗಾಗಿ ಇದು ಆವತ್ತಿನ ಕಾಲದ ಸ್ತ್ರೀಯರ ಒಂದು ಅಷ್ಟು ಅವರ ಒಂದು ಸ್ಥಿರತೆ, ಧೈರ್ಯ ಮತ್ತು ಆ ಪಾತಿವೃತ್ಯ ಗಂಡನೊಂದಿಗೆ ಎಷ್ಟು ಅಂತ. ಇವಾಗ ನಾವೆಲ್ಲ ಇವತ್ತಿನ ಕಾಲದಲ್ಲಿ ಅದೆಲ್ಲ ಇಲ್ಲ. ಇವಾಗೆಲ್ಲ ನಾವೆಲ್ಲ ಮಾಡ್ತೀವಿ, ಆದಾಯ ಇತ್ಯಾದಿಗಳಲ್ಲಿ ಏನು ಓದಿದ್ದಾನೆ ಇನ್ನೊಂದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೇವಲ ಅಷ್ಟಲ್ಲಿ ಮಾತ್ರ ವ್ಯಾವಹಾರಿಕವಾಗಿ ದೃಷ್ಟಿನಲ್ಲಿ ಮಾತ್ರ ನಾವು ಒಂದು ಕೋಣದಲ್ಲಿ ನೋಡ್ತೀವಿ ಹೊರತು ಪರಸ್ಪರ ಗಂಡ ಹೆಂಡತಿನಲ್ಲಿ ಪ್ರೀತಿ ವಿಶ್ವಾಸಗಳು ಇವತ್ತಿನ ಕಾಲದಲ್ಲಿ ಕಣ್ಮರೆ ಆಗ್ತಾ ಇದೆ. ಹಾಗಾಗಿ ಇವ್ರದ್ದೆಲ್ಲ ನಾವು ನೋಡಿದಾಗ ಶಾಸನಗಳದೋ ಮತ್ತೊಂದೋ ಸಾಹಿತ್ಯಗಳ ಪ್ರಾಚೀನ ಸಾಹಿತ್ಯಗಳನ್ನು ಕಂಡಾಗ ಅದನ್ನು ಅವಶ್ಯವಾಗಿ ಓದಬೇಕು. ಇದರಿಂದ ಒಂದು ನಮ್ಮ ಭಾರತೀಯ ಪರಂಪರೆಯ ಒಂದು ದಾಂಪತ್ಯ ಅನ್ಯೋನ್ಯತೆ ಇದೆಲ್ಲ ನಮಗೆ ಒಂದು ಮಾರ್ಗದರ್ಶಕವಾಗಿರುತ್ತೆ. ಉತ್ತಮ ಒಂದು ಬಾಳನ್ನು ನಡೆಸಲು ನಮಗೆ ಒಂದು ಅನುಕೂಲವಾಗುತ್ತೆ, ಸಾರ್ಥಕವಾದ ಜೀವನ ನಡೆಸಬಹುದು.
1: ದೇಕಬ್ಬೆ ಒಬ್ಬರು ಮಹಾಸತಿಯಾದ ನಂತರ ಆಕೆಯ ಪರಂಪರೆಯು ಒಂದು ಕುಂತನಬೆಳ್ತೂರು ಗ್ರಾಮದ ಜನರ ಮೇಲೆ, ವಿಶೇಷವಾಗಿ ಮಹಿಳೆಯರ ಮೇಲೆ ಯಾವ ರೀತಿ ಒಂದು ಸಾಮಾಜಿಕ ಮತ್ತು ನೈತಿಕ ಪ್ರಭಾವವನ್ನು ಬೀರಿದೆ, ಜೊತೆಗೆ ಗ್ರಾಮದ ಜನರು ಯಾವ ರೀತಿ ಒಂದು ಭಾವನಾತ್ಮಕ ಸಂಬಂಧವನ್ನು ಈ ಒಂದು ಶಾಸನದ ಜೊತೆಗೆ ಹೊಂದಿದ್ದಾರೆ, ಜೊತೆಗೆ ವರ್ಷಕ್ಕೊಮ್ಮೆ ಯಾವುದಾದ್ರೂ ವಿಶೇಷ ಪೂಜೆಗಳು ಅಥವಾ ಪುನಸ್ಕಾರಗಳು ಏನಾದರೂ ಇಲ್ಲಿ ಪ್ರಸ್ತುತ ನಡೀತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಪ್ರಭಾವಗಳು ಬೀರಬೇಕು ಅಂದರೆ ಹೇಳಿದ ಹಾಗೆ ಬಿನಕಲ್ಲಮ್ಮ ಅಂತ ಹೇಳಿ ಇದು ಮಾಡಿದ್ದರಿಂದ ಅವರು ಪ್ರಾಯಶಃ ಒಂದು ಭತ್ತದಲ್ಲಿ ಇದಾದಾಗ ಒಂದು ಮೊದಲು ಫಸಲು ಬಂದಾಗ ಅಲ್ಲೇನು ಪೂಜೆ ಮಾಡೋದು ಆ ಥರದ್ದೇನೋ ಒಂದು ಇಟ್ಕೊಂಡಿದ್ದಾರೆ. ಆ ಸುತ್ತಮುತ್ತ ಜಮೀನಲ್ಲಿ ಇರ್ತಕ್ಕಂಥವರು ಮಾಡ್ತಾ ಇರ್ತಕ್ಕಂಥ ಮತ್ತು ಚಕ್ಕೂರು ಮತ್ತು ಈ ಊರಲ್ಲೂ ಕೆಲವರು ಒಂದು ನಾಮದಾರಿ ಗೌಡರುಗಳು ಬಂದಿದ್ದರಲ್ಲಿ ಕೆಲವರು ಹೋಗ್ಬೋದು ಅಂತ ಕೇಳ್ಬಿಟ್ಟಿದ್ವಿ. ಹಾಗಾಗಿ ಅದನ್ನು ಇನ್ನೂ ದೊಡ್ಡ ಜಾತ್ರೆಯಾಗಿ ಏನು ಮಾಡ್ತಿಲ್ಲ, ಕೆಲವೇ ಒಂದು ಇವಾಗಿರೋರೇ ಇಲ್ಲಿ ವಾಸವಾಗಿರ್ತಕ್ಕಂಥವ್ರು ಕೆಲವು ಮಂದಿ ಇರ್ತಾರೆ, ಅವರು ಅದನ್ನೇನೋ ಒಂದು ಮಾಡಿಕೊಂಡು ಅದು ಸರಳವಾಗಿ ಒಂದು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ದೇಕಬ್ಬೆ ಅನ್ನತಕ್ಕಂಥ ಶಾಸನ ಇಂಥದ್ದಿದೆ, ಆಕೆ ದೇಕಬ್ಬೆ ಅನ್ನೋ ಹೆಸರು ಗೊತ್ತಿರೋದೆ ಪ್ರಾಯಶಃ ಈ ಶಾಸನವನ್ನು ಒಂದು ಅಧ್ಯಯನ ಮಾಡಿದ ಮೇಲೆ ಪರಿಚಯವಾಗಿರುತ್ತೆ. ಪ್ರಾಯಶಃ ಹಿಂದೆ ಎಲ್ಲ ಸ್ವಲ್ಪ ಯಾರೂ ಇಲ್ಲಿ ಹೆಚ್ಚಾಗಿ ಹೆಣ್ಣು ಮಕ್ಕಳುಗಳು ಯಾರೂ ಓದ್ತಿರಲಿಲ್ಲ. ಇತ್ತೀಚಿನ ಒಂದು ಆಧುನಿಕ ಒಂದು ಶಿಕ್ಷಣ ಪದ್ಧತಿ ಬಂದ ಮೇಲೆ ಇತ್ತೀಚೆಗೆ ಅದನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಅದೊಂದು ಏನಪ್ಪ ಆಯಿತು ಅಂದರೆ ಒಂದು ಪೂಜಾ ಸ್ಥಾನ ಏನೋ ಒಂದು ಇತ್ತು ಅಂತ ಹೇಳಿದ ಹಾಗೆ, ಒಂದು ಶಕ್ತಿ ದೇವತೆ ಒಂದು ಸ್ಥಾನ ಆ ಪೂರ್ವಾಪರಗಳೆಲ್ಲ ಗೊತ್ತೆ, ಆದರೆ ಒಂದು ಗೌರವ ಇರ್ತಾ ಇತ್ತು. ಹಾಗಾಗಿ ಇಲ್ಲೂ ಕೂಡ ಒಂದು ಏನಾಗಿದ್ದಾರೆ ಅಂದರೆ ಒಂದು ಅನ್ಯೂನ್ಯತೆ ಆ ಇದರದೆಲ್ಲ ಈಗಲೂ ಕೂಡ ಈ ಗ್ರಾಮದಲ್ಲಿ ಇದೆ. ಹಾಗಾಗಿ ಆಕೆನ ದೇವತೆಯಾಗಿ ಒಂದು ಭಾವಿಸ್ತಕ್ಕಂಥದ್ದು ಒಂದು ಇದಿದೆ. ಆದರೆ ದೇಕಬ್ಬೆ ಅನ್ನತಕ್ಕಂಥದ್ದು ಇವಾಗ ಹೊರ ಬಂದ ಮೇಲೆ ಅವ್ರ ಹೆಸರು ಗೊತ್ತಿದೆ, ಬಟ್ ಅದಕ್ಕೆ ಮೊದಲು ಯಾವೊಬ್ಬಳು ಸತಿ ಇದಾಗಿದ್ಲು ಅನ್ನತಕ್ಕಂಥದ್ದನ್ನು ಗ್ರಾಮಸ್ಥರು ತಿಳ್ಕೊಂಡಿದ್ರು. ಈಗ ಎಲ್ಲ ಸ್ವಲ್ಪ ಮಾಧ್ಯಮಗಳೆಲ್ಲ ಬಂದ ಮೇಲೆ ಆಕೆಯ ಹೆಸರೆಲ್ಲ ಗೊರ್ಪರಿಚಯಾಗಿ ಈ ಥರ ತಿಳಿದಿದೆ.

0: ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಕೆ ಬೆಳತೂರು ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇಕಬ್ಬೆ ಶಾಸನದ ಇತಿಹಾಸ ಹಿನ್ನೆಲೆ ಕುರಿತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ವಿನಯ್ ಬಿಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಯತೀಶ್ ರವರು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 35 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 8 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 25 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 15 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 50 ರೂಪಾಯಿ, ಸೋರೆಕಾಯಿ 12 ರೂಪಾಯಿ.

ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 7 ರೂಪಾಯಿ. ಕೇಳುಗರೆ ಕೇಳಿದಿರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ,
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: 2-factor ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ

ಬಳಸಿ ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ. ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಉತ್ತಮ ಅಭ್ಯಾಸಗಳನ್ನು ಚಿಕ್ಕ ವಯಸ್ಸಿನಲ್ಲಿ ರೂಢಿಸಿಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಲಾಭಕಾರಿಯಾಗುತ್ತದೆ. ಬೆಳೆಯುವ ಮಕ್ಕಳು ತಮ್ಮ ಪೋಷಕರನ್ನು ಎಲ್ಲ ರೀತಿಯಲ್ಲೂ ಅನುಸರಿಸುವುದರಿಂದ ಮಕ್ಕಳ ಮುಂದೆ ಉತ್ತಮ ಉದಾಹರಣೆಗಳನ್ನು ಸೃಷ್ಟಿ ಮಾಡುವುದು ಹೆತ್ತವರ ಜವಾಬ್ದಾರಿಯಾಗಿರುತ್ತದೆ. ಸಮತೋಲನ ಆಹಾರವು ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಜೀವನ ಅಭ್ಯಾಸ ಆಗಿರುವುದರಿಂದ ಮಕ್ಕಳ ಆಹಾರದ ಆಯ್ಕೆಯ ವಿಚಾರದಲ್ಲಿ ಜಾಗರೂಕತೆ ವಹಿಸುವುದು ಅಗತ್ಯವಾಗಿದೆ. ಮಕ್ಕಳಿಗೆ ವಿವಿಧ ಆಹಾರಗಳನ್ನು ಪರಿಚಯಿಸುವಾಗ ಸಂಸ್ಕರಿಸಿದ ಆಹಾರಗಳು ಮತ್ತು ಬೇಕರಿ ಆಹಾರಗಳನ್ನು ಮಕ್ಕಳಿಗೆ ಪರಿಚಯಿಸಬಾರದು. ಎಣ್ಣೆಯಲ್ಲಿ ಕರೆದ ಆಹಾರಗಳು ಮತ್ತು ಸಕ್ಕರೆಯ ಅಂಶ ತುಂಬಿರುವ ಕಾರ್ಬೋಹೈಡ್ರೇಟ್ ಪಾನೀಯಗಳು ಮಕ್ಕಳಿಂದ ದೂರವಿರಬೇಕು. ಕಳೆದ ತಲೆಮಾರಿನ ಮಕ್ಕಳು ಇದೇ ಮಾದರಿಯ ಕಾರ್ಬೋನೇಟೆಡ್ ಪಾನೀಯಗಳನ್ನು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ತಿಂದು ತಮ್ಮ ಜೀವನ ಶೈಲಿ ಮತ್ತು ಆರೋಗ್ಯವನ್ನು ಹಾಳು ಮಾಡಿಕೊಂಡರು. ವಾಣಿಜ್ಯ ಕಾರಣಗಳಿಗಾಗಿ ಬಂದ ಟಿವಿ ಜಾಹೀರಾತುಗಳು ಇಂತಹ ಆಹಾರ ಮತ್ತು ಪಾನೀಯಗಳನ್ನು ಯುವ ತಲೆಮಾರುಗಳಿಗೆ ಮಾರುವುದರಲ್ಲಿ ಯಶಸ್ವಿಯಾದವು. ಆದರೆ ಇಂದಿನ ದಿನ ನಮಗೆ ನಾವು ಉತ್ತಮವಾದ ಆಹಾರವಲ್ಲವೆಂಬುದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ

0: ಇದೆ. ಹಾಗಾಗಿ ಮನೆಯಲ್ಲಿ ಆಹಾರಗಳ ಪ್ರಾಮುಖ್ಯತೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಹೆಚ್ಚಿಸಬೇಕು. ಹಸಿ ತರಕಾರಿ, ಹಣ್ಣುಗಳು, ಧಾನ್ಯಗಳು ಮತ್ತು ಬೀಜಗಳು ನಮಗೆ ಅಗತ್ಯವಿರುವ ನಾರಿನ ಅಂಶವನ್ನು ನೀಡುವುದರಿಂದ ಮಕ್ಕಳಲ್ಲಿ ಮಲಬದ್ಧತೆಯ ಸಮಸ್ಯೆಗಳು ಬರುವುದಿಲ್ಲ. ಸಮತೋಲನ ಆಹಾರದಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯು ಉತ್ತಮವಾಗುತ್ತದೆ. ಮೊದಲ 5 ವರ್ಷಗಳು ಮಕ್ಕಳ ಮೆದುಳಿನ ವಿಕಾಸದ ದೃಷ್ಟಿಯಿಂದ ಬಹಳ ಪ್ರಮುಖವಾದ ಸಮಯವಾಗಿದೆ. ಈ ಸಮಯದಲ್ಲಿ ಮಕ್ಕಳು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಅನುಭವಿಸಬೇಕು. ಕಾಡು ಪರಿಸರ, ಪಶು ಪಕ್ಷಿಗಳನ್ನು ಗಮನಿಸುತ್ತಾ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಆದರೆ ಹೆಚ್ಚಿನ ಮಕ್ಕಳು ತಮ್ಮ ಬಾಲ್ಯವನ್ನು ಟಿವಿ, ಮೊಬೈಲ್ ಸ್ಕ್ರೀನ್ ನೋಡುವುದರ ಮೂಲಕ ಕಳೆದು ಬಿಡುತ್ತಾರೆ ಮತ್ತು ಅವುಗಳ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಇದರಿಂದ ಅವರ ಏಕಾಗ್ರತೆ ಕಡಿಮೆಯಾಗುವುದರ ಜೊತೆಗೆ ವಿವಿಧ ರೀತಿಯ ಮಾನಸಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಮಕ್ಕಳು ಮೊಬೈಲ್, ಟಿವಿ ಅಥವಾ ಅಂತರ್ಜಾಲದಲ್ಲಿ ಲಭ್ಯವಿರುವ ದೃಶ್ಯಾವಳಿಗಳನ್ನು ವೀಕ್ಷಿಸಿದರೂ ಅದು ಅವರ ಮನಸ್ಸಿಗೆ ತಕ್ಕದ್ದಾಗಿರಬೇಕು ಮತ್ತು ತಮ್ಮ ಹೆತ್ತವರ ಜೊತೆಗೆ ಅವರು ವೀಕ್ಷಿಸುವುದು ಸೂಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಮಕ್ಕಳು ವಿವಿಧ ರೀತಿಯ ಆನ್ಲೈನ್ ಬುಲ್ಲಿಂಗ್ ಮಾದರಿಯ ದೌರ್ಜನ್ಯಗಳು ಹೆಚ್ಚಾಗಿರುವ ಕಾರಣ ಮಕ್ಕಳು ಸಾಮಾಜಿಕ ಜಾಲತಾಣದಿಂದ ದೂರವಿರಬೇಕು. ಈ ಕುರಿತಾಗಿ ಪ್ರಪಂಚದ ಮುಂದುವರೆದ ದೇಶಗಳು ಸೂಕ್ತ ಕಾನೂನು ಕ್ರಮಗಳನ್ನು ಜಾರಿ ಮಾಡಿವೆ. ದೇಹವು ಆರೋಗ್ಯವಾಗಿದ್ದಲ್ಲಿ ಮಾತ್ರ ಮಾನಸಿಕ ಆರೋಗ್ಯವನ್ನು ಕಾಪಾಡಬಹುದು. ಮಕ್ಕಳಿಗೆ ಪಾಠದ ಜೊತೆಗೆ ಆಟದ ಮಹತ್ವವನ್ನು ಚಿಕ್ಕ ವಯಸ್ಸಿನಲ್ಲಿ ಕಲಿಸಬೇಕು. ನಿತ್ಯ ವ್ಯಾಯಾಮ ಮಾಡುವುದು ಮತ್ತು ವಿವಿಧ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಿಂದ ಮಕ್ಕಳ ಸರ್ವತೋಮುಖ ವ್ಯಕ್ತಿತ್ವದ ವಿಕಸನವಾಗುವುದು. ಲಿಫ್ಟ್ ಬಳಸದೆ ಮೆಟ್ಟಲುಗಳನ್ನು ಬಳಸುವುದರಿಂದ ಹಿಡಿದು ತಮ್ಮ ಮನೆಯ ಸ್ವಚ್ಛತಾ ಕೆಲಸವನ್ನು ತಾವೇ ಮಾಡಿಕೊಳ್ಳುವುದನ್ನು ಮಕ್ಕಳಿಗೆ ಕಲಿಸಬೇಕು. ಇಡೀ ಕುಟುಂಬವು ಊಟ ಮಾಡಲು ಸಮಯ ನಿಗದಿ ಮಾಡಿಕೊಂಡು ಜೊತೆಯಾಗಿ ಊಟ ಮಾಡುವಂತೆ ನಿತ್ಯ 1 ಗಂಟೆ ಸಮಯವನ್ನು ಜೊತೆಯಾಗಿ ವ್ಯಾಯಾಮ ಮಾಡಲು ಮೀಸಲಿಡಬಹುದು. ಈ ರೀತಿಯ ಚಟುವಟಿಕೆಗಳಿಂದ ಉತ್ತಮ ಅಭ್ಯಾಸಗಳು ಮಕ್ಕಳು ಮನೆಯಿಂದಲೇ ಕಲಿಯುತ್ತಾರೆ. ಸಮಾಜದಲ್ಲಿ ಪ್ರಚಲಿತವಾಗಿರುವ ದುರಭ್ಯಾಸಗಳಿಂದ ಮಕ್ಕಳು ದೂರವಿರಬೇಕಾದರೆ ಹೆತ್ತವರು ಅಂತಹ ಅಭ್ಯಾಸಗಳಿಂದ ದೂರವಿದ್ದು ಮಾದರಿ ಎನಿಸಿಕೊಳ್ಳುವುದು ಮುಖ್ಯವಾಗಿದೆ. ಗುಟ್ಕಾ, ಬೀಡ ಮುಂತಾದ ಪದಾರ್ಥಗಳು ಬಾಯಿಯ ಆರೋಗ್ಯವನ್ನು ಹಾಳು ಮಾಡುವುದರ ಜೊತೆಗೆ ಕ್ಯಾನ್ಸರ್ ಕಾಯಿಲೆಗೂ ಕಾರಣವಾಗಬಹುದು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಚಿಕ್ಕ ಮಕ್ಕಳು ತಮ್ಮ ಶಾಲಾ ದಿನಗಳಿಂದ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಪ್ರವೇಶ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗುವುದರಿಂದ ಹಿಡಿದು ತಮ್ಮ ಜೀವನ ಕಟ್ಟಿಕೊಳ್ಳುವ ಚಿಂತೆಯು ಅವರನ್ನು ಕಾಡುತ್ತಿದೆ. ಇಂತಹ ಒತ್ತಡಗಳು ನಿರ್ವಹಿಸಲು ಯೋಗ, ಧ್ಯಾನ ಸಹಕಾರಿಯಾಗಿದೆ. ಮಾನಸಿಕ ಒತ್ತಡದ ಬಗ್ಗೆ ಸಣ್ಣ ಮಕ್ಕಳಿಗೆ ಸೂಕ್ತ ಮಾಹಿತಿ ಇದ್ದರೆ ಅವರು ಆತಂಕಕ್ಕೆ ಒಳಗಾಗುವುದಿಲ್ಲ. ನಿದ್ರೆಯು ಸಮರ್ಪಕವಾಗಿರುವುದು ಮಕ್ಕಳ ಸ್ಮರಣಾ ಶಕ್ತಿ ಮತ್ತು ಏಕಾಗ್ರತೆಯ ದೃಷ್ಟಿಯಿಂದ ಅಗತ್ಯವಾಗಿದೆ. ನಿತ್ಯ ಕನಿಷ್ಠ ಪಕ್ಷ 8 ಗಂಟೆಗಳ ನಿದ್ರೆ ಮಕ್ಕಳಿಗೆ ಅಗತ್ಯವಾಗಿ ಇರಬೇಕಾಗುತ್ತದೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವ ಶಿಸ್ತನ್ನು ರೂಢಿಸಿಕೊಳ್ಳುವುದರಿಂದ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ಸಂಜೆಯ ನಂತರ ಕಾಫಿ, ಟೀ ಮತ್ತು ಮೊಬೈಲ್ ವೀಕ್ಷಣೆ ಕಡಿಮೆ ಮಾಡುವುದರಿಂದ ನಿದ್ರಾಹೀನತೆ ಕಡಿಮೆಯಾಗುವುದು. ಮಕ್ಕಳಿಗೆ ಉತ್ತಮ ಹವ್ಯಾಸಗಳನ್ನು ಕಲಿಸುವುದರ ಮೂಲಕ ಅಥವಾ ಅವರಿಗೆ ಇಷ್ಟವಿರುವ ಕ್ರೀಡೆಗೆ ಸೇರಿಸುವುದರ ಮೂಲಕ ಆ ವಯಸ್ಸಿನ ಉತ್ಸಾಹವನ್ನು ತಣಿಸಬಹುದು. ಆರೋಗ್ಯದ ವಿಚಾರದಲ್ಲಿ ಉತ್ತಮ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು, ನಂತರ ಚಿಕಿತ್ಸೆ ನೀಡಿ ಆರೋಗ್ಯ ಸರಿಪಡಿಸಿಕೊಳ್ಳುವುದಕ್ಕಿಂತ ಉತ್ತಮವಾದ ಕೆಲಸವಾಗಿದೆ. ಕೇಳುಗರೆ, ಕೇಳುತ್ತಿರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಕ್ಕಳ ಆರೋಗ್ಯ ಸೂತ್ರಗಳು ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ?

0: ಡಾಕ್ಟರ್ ತೋರ್ಸತ್ತಾನೆ
1: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
1: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಈಗ ಏನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ
2: ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಭಾರತೀಯ ಕಾಲಗಣನೆಯು ಪ್ರಕೃತಿಯ ಚಲನೆ, ಮಾನವನ ಜೀವನ ಮತ್ತು ಆಧ್ಯಾತ್ಮಿಕ ಸಾಧನೆಯೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿರುವ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ವ್ಯವಸ್ಥೆ. ಪ್ರತಿಯೊಂದು ಮಾಸವು ತನ್ನದೇ ವಿಶೇಷತೆ ಹೊಂದಿದೆ. ಅವುಗಳಲ್ಲಿ ಆಷಾಢ ಮಾಸವು ಅತ್ಯಂತ ಮಹತ್ವದ್ದು. ಮಳೆಗಾಲದ ಆರಂಭ, ಕೃಷಿಯ ಪುನರುಜ್ಜೀವನ, ಆಧ್ಯಾತ್ಮಿಕ ಸಾಧನೆಯ ಪ್ರಾರಂಭ ಹಾಗೂ ಗುರುಭಕ್ತಿಯ ಪ್ರತೀಕ, ಇವನ್ನೆಲ್ಲ ಜೋಡಿಸುವ ಮಾಸವಿದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಾಸನ ಮಾರ್ಗಶಿ ಶೋಹಂ ಎನ್ನುತ್ತಾನೆ. ಪ್ರತಿಯೊಂದು ಮಾಸವು ದೈವಿಕ ಮಹತ್ವವನ್ನು ಹೊಂದಿದೆ. ಅದೇ ರೀತಿ ಆಷಾಢ ಮಾಸವು ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಆಷಾಢ ಮಾಸ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳುಗಳಲ್ಲಿ ಬರುತ್ತದೆ. ಮಳೆಗಾಲ ಆರಂಭವಾಗಿ 4-6 ವಾರಗಳಾಗಿರುತ್ತವೆ. ಭೂಮಿಯು ಹಸಿರಿನ ಹೊದಿಕೆಯನ್ನು

ಬಿರಿಸುತ್ತದೆ. ಒಣಗಿದ ನದಿಗಳು ತುಂಬುತ್ತವೆ, ಮರಗಳು ಚಿಗುರುತ್ತವೆ, ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತವೆ. ರೈತನು ಹೊಸ ಬೆಳೆಯ ಕನಸಿನೊಂದಿಗೆ ಹೊಲವನ್ನು ಉಳುಮೆ ಮಾಡಿ ಬೀಜ ಬಿತ್ತುತ್ತಾನೆ. ಆದ್ದರಿಂದ ಆಷಾಢ ಆಸೆ ಹೊಸ ಜೀವನ ಮತ್ತು ಸಮೃದ್ಧಿಯ ಸಂಕೇತ. ಭಾರತೀಯ ಋಷಿಗಳು ಪ್ರಕೃತಿಯನ್ನು ದೈವ ಸ್ವರೂಪವೆಂದು ಕಂಡರು. ಮಳೆಯು ಕೇವಲ ನೀರಲ್ಲ, ಅದು ಜೀವದಾಯಕವಾದ ದೈವಿಕ ಅನುಗ್ರಹ. ಆದ್ದರಿಂದ ಆಷಾಢ ಮಾಸ ಮಾನವನು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಸಂದೇಶವನ್ನು ನೀಡುತ್ತದೆ. ಆಷಾಢ ಶುಕ್ಲ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಚಾತುರ್ಮಾಸಿ ಆರಂಭವಾಗುತ್ತದೆ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿದ್ರೆಗೆ ಪ್ರವೇಶಿಸುತ್ತಾನೆ ಎಂಬ ನಂಬಿಕೆ. ಈ 4 ತಿಂಗಳುಗಳಲ್ಲಿ ಸಾಧು ಸಂತರು ಒಂದೇ ಸ್ಥಳದಲ್ಲಿ ನೆಲೆಸಿ ಧರ್ಮೋಪದೇಶ, ಶಾಸ್ತ್ರ ಅಧ್ಯಯನ, ಸತ್ಸಂಗ ಹಾಗೂ ಜನ ಜಾಗೃತಿ ಕಾರ್ಯಗಳನ್ನು ನಡೆಸುತ್ತಾರೆ. ಚಾತುರ್ಮಾಸ್ಯವು ಆತ್ಮ ಸಂಯಮ, ಸಾತ್ವಿಕ ಜೀವನ, ಉಪವಾಸ, ಜಪ, ಧ್ಯಾನ ಮತ್ತು ಸೇವೆಗೆ ಮೀಸಲಾದ ಅವಧಿ. ಇದು ಬಾಹ್ಯ ಪ್ರಗತಿಯ ಜೊತೆಗೆ ಆಂತರಿಕ ಪ್ರಗತಿಯು ಅಗತ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆಯೆಂದು ಆಚರಿಸಲಾಗುತ್ತದೆ. ವೇದಗಳನ್ನು ಸಂಗ್ರಹಿಸಿ ಮಹಾಭಾರತ ಮತ್ತು ಅನೇಕ ಪುರಾಣಗಳನ್ನು ರಚಿಸಿದ ಮಹರ್ಷಿ ವೇದವ್ಯಾಸರಿಗೆ ಈ ದಿನ ಸಮರ್ಪಣೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಪರಮೋನ್ನತ ಸ್ಥಾನವಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಗುರು ಕೇವಲ ಪಾಠ ಕಲಿಸುವವರಲ್ಲ, ಅಜ್ಞಾನವನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ನೀಡುವವರು. ಆದ್ದರಿಂದ ಗುರು ಪೂರ್ಣಿಮೆಯು ಭಾರತೀಯ ಜ್ಞಾನ ಪರಂಪರೆಯ ಶ್ರೇಷ್ಠ ಹಬ್ಬ. ಆಯುರ್ವೇದದ ಪ್ರಕಾರ ಮಳೆಗಾಲದಲ್ಲಿ ದೇಹದ ಜೀರ್ಣಶಕ್ತಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಅವಧಿಯಲ್ಲಿ ಸಾತ್ವಿಕ ಆಹಾರ, ಶುಚಿಯಾದ ನೀರು, ನಿಯಮಿತ ಜೀವನ ಶೈಲಿ ಹಾಗೂ ಉಪವಾಸಗಳಿಗೆ ಮಹತ್ವ. ಇವು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಆರೋಗ್ಯವನ್ನು ಕಾಪಾಡುವ ವೈಜ್ಞಾನಿಕ ಕ್ರಮಗಳು. ಆಷಾಢ ಮಾಸದಲ್ಲಿ ಅನ್ನದಾನ, ಗೋದಾನ, ವಿದ್ಯಾದಾನ, ವಸ್ತ್ರದಾನ ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಸಂಪ್ರದಾಯವಿದೆ. ಶಾಸ್ತ್ರಗಳು ದಾನದಿಂದ ಮನಸ್ಸು ವಿಶಾಲವಾಗುತ್ತದೆ ಹಾಗೂ ಸಮಾಜದಲ್ಲಿ ಸಹಕಾರ ಮತ್ತು ಕರುಣೆ ಬೆಳೆಯುತ್ತದೆ ಎಂದು ತಿಳಿಸುತ್ತದೆ. ಆಷಾಢ ಮಾಸ ನಮಗೆ ಹಲವು ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಪ್ರಕೃತಿಯನ್ನು ಪ್ರೀತಿಸಬೇಕು ಮತ್ತು ಸಂರಕ್ಷಿಸಬೇಕು. ಗುರುಗಳನ್ನು ಗೌರವಿಸಿ ಜ್ಞಾನ ಸಂಪಾದಿಸಬೇಕು. ಆತ್ಮ ಸಂಯಮ, ಶಿಸ್ತು ಮತ್ತು ಸಾತ್ವಿಕ ಜೀವನ ಅಳವಡಿಸಿಕೊಳ್ಳಬೇಕು. ದಾನ, ಸೇವೆ ಮತ್ತು ಪರೋಪಕಾರದಲ್ಲಿ ತೊಡಗಬೇಕು. ಭಕ್ತಿ ಮತ್ತು ಧ್ಯಾನದ ಮೂಲಕ ಮನಸ್ಸಿನ ಶುದ್ಧಿಯನ್ನು ಸಾಧಿಸಬೇಕು. ಆಷಾಢ ಮಾಸ ಪ್ರಕೃತಿ, ಕೃಷಿ, ಆರೋಗ್ಯ, ಗುರುಭಕ್ತಿ, ಧರ್ಮ ಮತ್ತು ಆಧ್ಯಾತ್ಮಿಕ ಸಾಧನೆಯ ಸಮಗ್ರ ಜೀವನ ದರ್ಶನ. ಮಳೆ ಭೂಮಿಗೆ ಹೊಸ ಜೀವವನ್ನು ನೀಡುವಂತೆ ಆಷಾಢ ಮಾಸ ಮಾನವನ ಜೀವನಕ್ಕೂ ಹೊಸ ಚೈತನ್ಯ, ಹೊಸ ಆಶಯ ಮತ್ತು ಹೊಸ ಆತ್ಮಬಲವನ್ನು ತುಂಬುತ್ತದೆ. ಆದ್ದರಿಂದ ನಮ್ಮ ಪೂರ್ವಜರು ಆಷಾಢ ಮಾಸವನ್ನು ಭಕ್ತಿ, ಸಂಯಮ, ಸೇವೆ ಮತ್ತು ಸಾಧನೆಯ ಮಾಸವೆಂದು ಗೌರವಿಸಿದ್ದಾರೆ. ಇಂದಿನ ವೇಗದ ಜೀವನದಲ್ಲಿಯೂ ಈ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ವೈಯಕ್ತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸಮೃದ್ಧಗೊಳಿಸಬಹುದು. ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮ ಮಾರ್ಗದಲ್ಲಿ ಸಾಗುವಂತೆ ಪ್ರೇರೇಪಿಸುವ ಪವಿತ್ರ ಕಾಲವೇ ಆಷಾಢ ಮಾಸ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಆಷಾಢ ಪ್ರಕೃತಿ ಪರಂಪರೆ ಪರಮಾರ್ಥದ ಸಂಗಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು, ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ TL. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನ

ರಾಷ್ಟಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ಧತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ 5ನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು, ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ಧದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನ

0: ಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯೋ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟ್ರಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟ್ರಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟ್ರಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ ಅವರನ್ನು 11-7, 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಧನ್ಯವಾದಗಳು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

ಕಷ್ಟ ಬಂದಷ್ಟು ಗಟ್ಟಿಯಾಗಿದ್ದು ಬಿಡ್ತಾರೆ. ಮತ್ತೆ ನೋಡಿರ್ಬೇಕು ಕೆಲವ್ರನ್ನ, ಕಷ್ಟ ಬಂದು ಬಂದು ಗಟ್ಟಿಯಾಗಿ ಏನಾದ್ರೂ ಫೇಸ್ ಮಾಡ್ತೀನಿ ಅನ್ನೋರು ಇರ್ತಾರೆ. ಇನ್ನು ಕೆಲವೊಂಚೂರು ಕಷ್ಟ ಬಂದ್ರೆ ಕುಸಿದು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀತಿ ಶತಕದಲ್ಲಿ ಹೇಳ್ತಾರೆ, ಯಥಾ ಕಂದುಕ ಪಾತೆ, ಒಂದ್ ಚೆಂಡನ್ನು ತಗೊಂಡು ನೆಲಕ್ಕೆ ಅಪ್ಪಳಿಸಿದ್ರೆ ಅದೇನ್ ಮಾಡುತ್ತೆ, ಮೇಲ್ಸಿಗಿತ್ತದೆ. ಮತ್ತಷ್ಟು ನೀವು ಎಷ್ಟು ಜೋರಾಗಿ ನೆಲಕ್ಕೆ ಹೊಡಿತೀರೋ ಅಷ್ಟು ಜೋರಾಗಿ ಮೇಲೆ ಕೇಳುತ್ತೆ. ಹಾಗೆ ಅಲ್ವಾ, ಒಂದ್ ಚೆಂಡ ತಗೊಂಡು ಹೀಗೆ ಬಿಟ್ರೆ ತಪ್ಪಂತ ಅಷ್ಟೇ ಒಂದು ಹಂಸ ಉಳ್ಕೊಳ್ಳುತ್ತೆ. ಅದು ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ್ರೆ ನೀವ್ ಎಷ್ಟು ಜೋರಾಗಿ ಹೊಡೆದಿದ್ರು ಅಷ್ಟೇ ಜೋರಾಗಿ ಮೇಲಕ್ಕೆ ಹೋಗುತ್ತೆ. ಮಣ್ಣಿನ ಮುದ್ದೆ ಹೋಗಿದ್ರೆ ನೆಲಕ್ಕೆ ಅಲ್ಲೇ ಕೂತ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾರೆ, ಧೀರರು ಯಾರಿದ್ದಾರೋ, ಧೈರ್ಯವಂತರು ಯಾರಿದ್ದಾರೋ, ಅವರು ಚೆಂಡಿದ್ದ ಹಾಗೆ ಅಂತ. ಅದಕ್ಕೆ ಯಥಾ ಕಂದುಕ ಪಾತೆ ಮತ್ವರ್ತಿಯಾರ್ರೆ ಪತನ್ನಪಿ ಅಂತ ಹೇಳಿ, ಆದ್ರೆ ಮೃತ್ಪಿಂಡ ಪತನ ಯಥಾ ಅಂತ. ಮೃತ್ಪಿಂಡ ಮಣ್ಣಿನ ಮುದ್ದೆ ಹೋಗಿದ್ರೆ ಏನಾಗುತ್ತೆ, ಟಕ್ಕನ್ ಕೂತ್ಕೊಂಡ್ಬಿಡುತ್ತೆ, ಹೇಳೋದೇ ಇಲ್ಲ ಮೇಲದು. ಯಾರು ಅಳುಬುರುಕರಾಗಿದ್ದಾರೋ, ಧೀರರಲ್ವೋ, ಅವರ ಮಣ್ಣಿನ ಮುದ್ದೆ ಇದ್ದ ಹಾಗೆ ಅಂತ. ವಿಶ್ವಾಮಿತ್ರ ಮಾತ್ರ ಚೆಂಡಿನ ಹಾಗೆ ಪುಟದಿದ್ದಂತ ಮನುಷ್ಯ. ಅದರಿಂದ ಅವ್ರ ಬದುಕು ನಮ್ಮ ಮಕ್ಕಳಿಗೆ ಸ್ವಲ್ಪ ಪ್ರಯೋಜನ ಆದೀತು ಅನ್ನುವಂಥ ನಂಬಿಕೆ ನನಗೆ. ಅದಕ್ಕೆ ಹೇಳ್ತೀನಿ, ವಿಶ್ವಾಮಿತ್ರರು ಈ ದುರ್ಬಲ ಹೃದಯಗಳಿಗೆ ಮಹೌಷಧವಾಗಿದ್ದಾರೆ ಅಂತ, ದೊಡ್ಡ ಔಷಧ ಅದು. ಇನ್ನೊಂದು ನನಗೆ ಆಸೆ ಇರೋದು, ರಾಮಾಯಣದ ಮಹತ್ತರ ಸಂದರ್ಭಗಳಲ್ಲಿ ಭಾಗಿಯಾದಂಥವ್ರು ವಿಶ್ವಾಮಿತ್ರರು. ಶ್ರೀರಾಮಚಂದ್ರನ ಎತ್ತಿ ಇಟ್ಟಂಥವ್ರು, ತೋರಿಸ್ತವ್ರು ಜಗತ್ತಿಗೆ. ಬಾಲಕನಾಗಿದ್ದಂಥ ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಹೋಗಿ ಅವ್ರ ಗಾಯತ್ರಿಯನ್ನ ಶಸ್ತ್ರಗಳನ್ನೆಲ್ಲ ತಿಳಿಸಿ ತಾಟಕಿಯನ್ನ ಕೊಲ್ಲಿಸಿ ಅವ್ರ ಕಡೆಯಿಂದ ವಿಶ್ವಾಮಿತ್ರ ಕೊಲ್ಲೋಕೆ ಆಗ್ತಿರ್ಲಿಲ್ವ, ಆಗ್ತಾ ಇತ್ತು. ಆದ್ರೆ ರಾಮನನ್ನು ಎತ್ತಿ ತೋರಿಸಬೇಕಾಗಿದೆ ಜಗತ್ತಿಗೆ. ರಾಮನನ್ನ ಒಂದು ಮುಂದೆ ದೊಡ್ಡ ದೈವ ಅಂತ ತೋರಿಸಿದಂಥವ್ರು ವಿಶ್ವಾಮಿತ್ರರು, ರಾಮಾಯಣದಲ್ಲಿ ಭಾಗಾಗಿದ್ದವರು. ಅದು ಅಲ್ಲದೆ ಮಹಾಭಾರತದ ಮೂಲ ಕಥೆಗೆ ಮೂಲ ರೂಪವಾಗಿದ್ದವರು ವಿಶ್ವಾಮಿತ್ರರು. ನಿಮಗೆಲ್ಲ ಗೊತ್ತು, ಮಹಾಭಾರತದ ಕಥೆ ಶುರುವಾಗೋದೇ ದುಷ್ಯಂತ ಶಕುಂತಲೆಯವರಿಂದ. ಶಕುಂತಲೆ ಯಾರು? ವಿಶ್ವಾಮಿತ್ರ ಮಗಳು, ಮೇನಕೆ ಮಗಳು. ಅಂದ್ರೆ ಎರಡಕ್ಕೂ, ರಾಮಾಯಣ ಮಹಾಭಾರತಕ್ಕೆ ಎರಡಕ್ಕೂ ಸೇರ್ಕೊಂಡಂಥವ್ರು ಮಹರ್ಷಿಗಳು ವಿಶ್ವಾಮಿತ್ರರು. ಎರಡು ನಮ್ಮ ಮಹಾಕಾವ್ಯಗಳಿಗೆ ಸೂತ್ರ ರೂಪವಾಗಿದ್ದಂಥವ್ರು ವಿಶ್ವಾಮಿತ್ರರು. ಅವ್ರ ಜೀವನ ಸ್ವಲ್ಪ ನೋಡಬೇಕು ಅಂತ ಅನ್ಸೋದು ಒಂದಿನದು. ಇನ್ನೊಂದು ದೃಷ್ಟಿಯಿಂದ ವಿಶ್ವಾಮಿತ್ರ ನೋಡಬೇಕು ಅನ್ನಿಸ್ತದೆ ನನಗೆ. ಸಾಮಾನ್ಯವಾಗಿ ನಾವು ಆಳವಾಗಿ ಅವ್ರ ಜೀವನ ನೋಡದೆ ಹೋದಾಗ ಟೀಕೆ ಮಾಡೋದುಂಟು, ಭಾರಿ ಕೋಪಿಷ್ಠ ಆದ, ಬರೀ ದ್ವೇಷ ಸಾಧನೆ ಮಾಡಿದವರು. ವಿಶಿಷ್ಟರು 100 ಮಗ ಮಕ್ಕಳನ್ನು ಕೊಂದು ಹಾಕಿದವರು, ಅದು ದ್ವೇಷ ಸಾಧಿಸಿದ್ರು ಕೊನೆವರೆಗೂ ಅಂತ ಬರ್ತಾರೆ. ಹಾಕಿದ್ರ ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ವಿಶ್ವಾಮಿತ್ರ ಹಂಗೇನಾದ್ರೂ ಇದ್ದಿದ್ರೆ ಸಪ್ತರ್ಷಿ ಆಗೋಕೆ ಸಾಧ್ಯ ಇತ್ತ? ಯಾರೊಬ್ಬ ಮನುಷ್ಯ ಸಪ್ತರ್ಷಿಯಾಗಿ ಇಡೀ ಮನ್ವಂತರ ಕಾಲ ಇಂದ್ರನಿಗೆ ಸಹಾಯಕರಾಗಿರ್ತಾರೆ ಅಂತ ಅನ್ನೋದಾದ್ರೆ ಅಷ್ಟು ಅಶಕ್ತವಾದ ಪಾತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತಿನ್ನೊಂದು ವಿಷಯ ನನಗೆ ಬಂದಿರೋದು, ಈ ಮೇನಕೆ ಪ್ರಸಂಗ ಬಂದಾಗ ಒಂಥರ ಕಾಮಿ ಥರ ಕಾಣಿಸಲ್ವ? ಅವರು ಮೇನಕೆ ಇದ್ದ ಆಸಕ್ತಿ ಹುಟ್ಟಿತು, ಆ ತಪಸ್ಸನ್ನು ಬಿಟ್ಟುಬಿಟ್ರು. ಹಾಗಾದ್ರೆ ಹೇಗಿದ್ರು ಅವರು ವಿಶ್ವಾಮಿತ್ರರು? ಹಿಂಗಿರೋಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಇಷ್ಟು ದೊಡ್ಡವರು ಸಪ್ತರ್ಷಿಗಳಾದಂಥವ್ರು ಹೀಗಿರೋಕೆ ಸಾಧ್ಯ ಇಲ್ಲ ಅಂತ. ಇನ್ನೊಂದು, ವಶಿಷ್ಠರು 100 ಜನ ಮಕ್ಕಳನ್ನು ಕೊಂದು ಹಾಕಿದ್ರು ಅಂತ ಬರುತ್ತೆ ಕಥೆಗಳಲ್ಲಿ. 100 ಜನ ಮಕ್ಕಳನ್ನು ಕೊಂದು ಹಾಕುವಷ್ಟು ಕ್ರೂರಿನ ಇವರು? ಅಷ್ಟು ಕ್ರೂರಿ ಇದ್ದವ್ರು ದೊಡ್ಡವ್ರು ಹೆಂಗಾದ್ರು? ನಮ್ಮಲ್ಲಿ ಯಾವನೋ ಮರ್ಡರ್ ಮಾಡ್ತಾನೆ, ಒಬ್ಬನು ಮರ್ಡರ್ ಮಾಡಿ ಮುಂದೆ ಒಳ್ಳೆ ಸನ್ಯಾಸಿ ಆಗ್ತಾನೆ, ಕಾಡಿಗೆ ಹೋಗ್ಬಿಡ್ತಾನೆ, ಆದ್ರೆ ಪೊಲೀಸ್ ಹುಡುಕಾಡ ಜೈಲಿ ಹಾಕ್ತಾರೆ ಅವನ. ಸನ್ಯಾಸಿ ಆದ್ರೆ ಅಂತ ಮರ್ಡರ್ ಮಾಡಿ ತಪ್ಸ್ಕೊಳಕಾಗಲ್ಲ ನಿಮ್ಗೆ. 100 ಜನನ ಕೊಂದಂತ ವಿಶ್ವಾಮಿತ್ರರು, ಅದ್ ಹಿಂಗೆ ಕೊಂದ್ರ ಅವರು ಯಾವ ಉದ್ದೇಶದಿಂದ ಕೊಂದ್ರು? ಮತ್ತೆ ಇನ್ನೊಂದು ವಿಶಿಷ್ಟ ಅಂದ್ರೆ ನನಗೆ, ಇಡೀ ಕೌಶಿಕನ ಸೈನ್ಯ ಬಂದಾಗ ಬರೀ ಬ್ರಹ್ಮದಂಡದಿಂದ ಕೌಶಿಕನ ಸೈನ್ಯವನ್ನು ಹಿಡಿದಂಥವ್ರು ವಶಿಷ್ಠರು. ಮುಂದೆ ಬರ್ತಾ ಕತೆ ಇವತ್ತು ಹೇಳ್ತೀನಿ ಅದು. ಬರೀ ಬ್ರಹ್ಮದಂಡದಿಂದ ವಶಿಷ್ಠನ ಕೌಶಿಕನ ಎಲ್ಲ ಅಸ್ತ್ರಗಳನ್ನ ನಾಶ ಮಾಡಿದಂಥವ್ರು ವಶಿಷ್ಠರು. ಅಷ್ಟು ಶಕ್ತಿ ಇದ್ದವ್ರು ಮಕ್ಕಳು ಉಳಿಸೋಕಾಗ್ತಿರ್ಲಿಲ್ವ ಅವರಿಗೆ? ನಾನು ಅದೇ ಹೇಳುದು, ಅಷ್ಟು ಸಮರ್ಥ ಇರ್ಲಿಲ್ವಾ? ಬರೀ ಒಂದು ದಂಡದಿಂದ, ಅವರಿರ್ಲೇ ಇಲ್ಲ ಅಲ್ಲಿ, ಬರೀ ದಂಡದಿಂದ ವಿಶ್ವಾಮಿತ್ರನ ಎಲ್ಲ ಆಯುಧಗಳನ್ನ ವೀರ್ಯ ಮಾಡೋದಾದ್ರೆ ತನ್ನ ಮಕ್ಕಳು ಉಳಿಸೋಕಾಗ್ತಿರ್ಲಿಲ್ವಾ? ಮತ್ತಿನ್ನೊಂದು, ವಶಿಷ್ಠರು ಎಂದೂ ನನ್ನ ಮಗನ್ ಕೊಂದವನಿವನು ಅಂತ ದ್ವೇಷ ಮಾಡಲಿಲ್ಲ, ನನ್ನ ಮಕ್ಕಳದ್ದು ಕೊಂದವನಿವನು ಅಂತ ದ್ವೇಷ ಮಾಡಲಿಲ್ಲ. ಅವ್ರು ಅನ್ಲೂ ಇಲ್ಲ, ಮುಂದೆ ಹೇಳೂ ಇಲ್ಲ ಎಲ್ಲೂ. ಆದ್ದರಿಂದ ಮಕ್ಕಳ ಸಾವಿಗೆ ವಿಶ್ವಾಮಿತ್ರನ ದೋಷ ಮಾಡಲಿಲ್ಲ. ಇನ್ನೊಂದು ಕತೆ ಬರ್ತದೆ, ಮುಂದೆ ಹೇಳ್ತೀನಿ ಅದನ್ನು. ಶುನಶ್ಯಪ್ಪನ ಕಥೆ, ಶುನಶ್ಯಪ್ಪ ವಿಚಿತ್ರ ಕಥೆ ಅದು, ಭಾಳ ದೂರ ಅಲ್ಲ, ವಿಶ್ವಾಮಿತ್ರ ಹತ್ರ ಅಕ್ಕನ ಮಗನೇ ಅವನು. ಶುನಶ್ಯಪ್ಪನ ಕತೆ, ಹರಿಶ್ಚಂದ್ರ ಕತೆ ಬರ್ತದೆ ಅದರೊಳಗೆ. ಈ ವಿಶ್ವಾಮಿತ್ರರು 50 ಜನ ಮಕ್ಕಳು ಸತ್ತೋಗ್ತಾರೆ, ವಿಚಿತ್ರ ಕಥೆಗಳೆಲ್ಲ ಇವು. ವಿಶ್ವಾಮಿತ್ರರು 50 ಮಕ್ಕಳು ಸಾಯೋದು, ಶುನಶ್ಯಪ್ಪನ ಕತೆ ನನಗೆ ಅರ್ಥವೇ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಇದ್ದದ್ದು ಹೆಂಗೆ ವಿಶ್ವಾಮಿತ್ರ ಹಿಂಗಂತೀವಿ ನಾವು? ಹಾಗ ಸಾಮಾನ್ಯ ಮನುಷ್ಯ ಇರ್ಲಿಕ್ಕಿಲ್ಲ ಅಂತ. ನಾನು ಬೇರೆ ದೃಷ್ಟಿಯಿಂದ ನೋಡ್ಬೇಕು ಅವರ ಜೀವನ ಅಂತ ಈ ಸ್ವಲ್ಪ ಪ್ರಯತ್ನ ಮಾಡಿದ್ದೆ. ಇದಕ್ಕೆ ದೇವಡು ಅವರ ಪುಸ್ತಕ ಬಹಳ ಪ್ರಯೋಜನ ಆದದ್ದು, ಸುಮಾರು ಒಂದು 15-20 ಪುಸ್ತಕ ಇಟ್ಕೊಂಡು ನೋಡ್ಕೊಂಡಿದ್ದೀನಿ ಅದಕ್ಕೆ. ಹಾಗೆಲ್ಲ ನೋಡಿದಾಗ ಅನಿಸ್ತು, ನಾವು ತಿಳ್ಕೊಂಡಂತ ವಿಶ್ವಾಮಿತ್ರರು ಇವರಲ್ಲ. ನಿಜವಾಗ್ಲೂ ಅದ್ಭುತ ಪಾತ್ರ ಇದು, ನಾವು ಅಭಿಮಾನ ಪಡಬೇಕಾದಂತಹ ಪಾತ್ರ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಂಥ ದೊಡ್ಡ ಸನ್ಯಾಸಿಗಳು ಒಬ್ಬ ಋಷಿಗಳು ಆಗ್ಬೋದ್ರಲ್ಲ, ಬ್ರಹ್ಮರ್ಷಿಗಳು ಅಂತ ಅನ್ನೋದನ್ನು ಹೆಮ್ಮೆ ಪಡಬೇಕಾದಂಥ ಋಷಿಗಳು ಇವರು ಅಂತ ಅನಿಸ್ಬಿಡ್ತು. ಈ ದೇಶ ಹೇಳ್ಬೇಕು ಸ್ನೇಹಿತರೆ, ನಾನು ಬಹಳ ಎಷ್ಟೋ ಸಲ ನಾವು ಯಾರ ಬಗ್ಗೆನೋ ಒಂದು ಪೂರ್ವಾಗ್ರಹ ಇಟ್ಕೊಂಡಿರ್ತೀವಿ. ಅವನು ಹಂಗೆ ರೀ, ನಂಗೆ ಗೊತ್ತು, ಅವ್ನು ಮೊದಲಿಂದ ಹಂಗೆ ಇದ್ದಾನು, ಏನು ಮಾನ್ಯುಮೆಂಟ್ ಅವನು ಹಂಗೆ ಇರೋದಕ್ಕೆ. ಸಾಮಾನ್ಯ ಟೀಕೆ ಮಾಡಲ್ವ ನಾವು ಈ ರಾಜಕಾರಣ ಹಿಂಗೆ?

0: ಯಾವುದೊಬ್ಬ ರಾಜಕಾರಣಿ ಬಗ್ಗೆ ನಾವು ತುಂಬಾ ನೆಗೆಟಿವ್ ಆಗಿ ಮಾತಾಡ್ತೀವಿ. ಹತ್ರ ಹೋಗಿ ಮಾತಾಡಿ ನೋಡಿ, ಅವ್ರು ಬೇಕು ಅನ್ನೋಂಥವ್ರು 100 ಜನ ಇದ್ದಾರೆ. ದೇವರು ಸರ್ ಅವರು ಅನ್ನೋರು 100 ಜನ ಇಲ್ಲ. ಅವ್ರಿಗೇನೋ ಪ್ರಯೋಜನ ಆಗಿದೆಯಲ್ಲ, ಒಳ್ಳೇದಾಗಿದೆ ಅವರಿಗೆ, ಆದ್ರಿಂದ ಅವ್ರಿಗೆ ದೇವರಾಗ್ತಾರೆ. ನನಗೆ ವಿಲನ್ ಆಗಿರ್ಬಹುದು, ನನ್ನ ಮಾಸ್ತಿ ಕಲಿಸಿದ ಬುದ್ಧಿ ಅದೇನೆ. ಒಂದ್ಸಲ ಕೇಳಿದ್ರು, ನಿಮ್ ಕಾದಂಬರಿಯಲ್ಲಿ ಕೆಟ್ಟ ಪಾತ್ರ ಬರೋದೇ ಇಲ್ವಲ್ಲ ಸರ್, ಕೆಟ್ಟ ಜನ ಇಲ್ಲೇ ಇಲ್ವಾ ಅಂದೆ. ಇದಾರ ಮೇಷ್ಟ್ರೆ ಅಂದ್ರು. ಇದ್ದಾರಲ್ಲ ಸರ್ ಅಂದೆ. ಒಂದ್ ಹೆಸರು ಹೇಳಿ ಅಂದ್ರು. ನಾನು ಏನ್ ತಲೆ ಬಂತೋ ಗೊತ್ತಿಲ್ಲ, ರಾವಣ ಅಂದ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ರಾವಣ ಕೆಟ್ಟವನೇನ್ರಿ ಅಂದ್ರು. ನನಗೊಂಥರ ಪೇಚ್ ಆಗ್ಬಿಡ್ತು. ಮಾಸ್ತಿ ಅಂತ ರಾವಣ ದೊಡ್ಡ ಅನ್ನೋದು ನಾನೇನ್ ಮಾಡ್ಬೇಕು? ಕೆಟ್ಟವನೇನ್ರಿ ಅವನು, ಅವನು ದೊಡ್ಡ ಬ್ರಾಹ್ಮಣ, ಅವನು ತಪಶಕ್ತಿ ಉಳ್ಳವನು. ಮೇಲೆ ಅವ್ರು ಹೇಳೋರು, ಈಶ್ವರ ಎಷ್ಟು ಜನ ಕೊಟ್ಟಿದ್ದಾನ್ರಿ ಆತ್ಮಲಿಂಗ? ಅವನಿಗೊಬ್ಬನೇ ತಾನೇ? ತನ್ನ ಎದೆ ಹರಿದು ನರಗಳನ್ನು ಎಳೆದು ತಂತಿ ಮಾಡಿ ನಾ ವಾದ್ಯ ನುಡಿಸಿ ಈಶ್ವರನ ಒಲಿಸ್ಕೊಂಡಂತ ರಾವಣ ಸುಲಭ. ನಾವನು ಆತ್ಮಲಿಂಗ ಕೊಟ್ಬಿಟ್ಟ ಈಶ್ವರ ಅಂಥವನ್ ರಾವಣ. ಏನೋ ಕೆಟ್ಟ ಕೆಲಸ ಮಾಡಿದ, ಚಿತ್ತಮ್ಮನ ಎತ್ಕೊಂಡು ಹೋದ, ಶಿಕ್ಷೆ ಆಯ್ತು, ಕೊಂದು ಹಾಕಿದ್ರು ರಾಮ. ಕರೆಕ್ಟ್, ಅದು ಅವನ ತಪ್ಪಿಗೆ ಶಿಕ್ಷೆ ಆಯ್ತು. ದಯವಿಟ್ಟು ಅವನ ತಪ್ಪನ್ನು ಬೈರಿ, ವ್ಯಕ್ತಿಯನ್ನು ಬೈಬೇಡಿ. ಚೆನ್ನಾಗಿದೆ ನೋಡಿ, ಕಂಡೆಮ್ ದಿ ಆಕ್ಟ್ ಬಟ್ ಡೋಂಟ್ ಕಂಡೆಮ್ ದಿ ಪರ್ಸನ್. ಅವನ ಒಳ್ಳೇದು ಇತ್ತಲ್ಲ ಕೆಲವೊಂದಿಷ್ಟು, ಆ ಒಳ್ಳೇದನ್ನು ಗುರುತಿಸಿ ಬರೀ ಅವನು ಕೆಟ್ಟವನು ಅಂತ ಅನ್ಬೇಡಿ ಅಂತ ಹೇಳಿದ ಹಾಗೆ. ನನಗಿದು ಅನಿಸಿದ್ದು, ವಿಶ್ವಾಮಿತ್ರ ಜೀವನ ನೋಡಿದಾಗ ಅನಿಸ್ತು, ಅದ್ಭುತ ಜೀವ ಇದು.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ಗೊತ್ತಿಲ್ಲದೆ ಹೋದಾಗ ನಾವೇನೇನೋ ತಮಾರು ಮಾಡ್ತೀವಿ. ಏನ್ರಿ ವಿಶ್ವಾಮಿತ್ರ ತರ ಆಗ್ಬಿಟ್ಟಲ್ಲ ಇವರು, ಹರಿಶ್ಚಂದ್ರ ಒದ್ದಾಟಕ್ಕೆ ವಿಶ್ವಾಮಿತ್ರನ ಗುರಿ ಮಾಡ್ತೀವಿ ನಾವು. ವಶಿಷ್ಠ ವಿಶ್ವಾಮಿತ್ರ ಜಗಳಾಡಿದ್ರು, ಪಾಪ ಹರಿಶ್ಚಂದ್ರ ಸಿಕ್ಕಾಕೊಂಡ್ಬಿಟ್ಟ ಅಂತ. ಅದೇನೋ ಕಾರಣ ಇರುತ್ತೆ, ಯಾವುದೋ ಒಂದು ಕಾರಣ ಇದೆ. ಮೇನಕ್ಕೆ ಯಾಕೆ ಬಂದು ವಿಶ್ವಾಮಿತ್ರ ಜೀವನದಲ್ಲಿ ಹಾಗಾದ್ರೆ? ಅದು ಯಾವುದೋ ಕಾರಣ ಇದೆ. ವಶಿಷ್ಠ 100 ಜನ ಮಕ್ಕಳು ಸಾಯೋದಕ್ಕೆ ವಿಶ್ವಾಮಿತ್ರ ಹೆಂಗ್ ಕಾರಣ ಆದ್ರು? ಅದಕ್ಕೊಂದೇನೋ ವಿಧಿ ಕಾರಣ ಇದೆ. ಆ ಕಾರಣವನ್ನು ಹುಡುಕೋಕ್ ಹೋದಾಗ ನನಗೆ ಸಿಕ್ಕದ ಕೆಲವು ವಿಷಯಗಳು ತುಂಬಾ ತೃಪ್ತಿ ಕೊಟ್ಟಂತಹದ್ದು. ಇಲ್ಲೊಂದು ಘಟನೆ ಹೇಳ್ಬೇಕು ನಾನು. ಈ ಝೆನ್ ಪರಂಪರೆಯಲ್ಲಿ ಒಬ್ಬ ಋಷಿ, ಒಬ್ಬ ಸನ್ಯಾಸಿ, ಝೆನ್ ಮಾಂಕ್ ಅಂತ ಕರಿತೀವಿ ಸನ್ಯಾಸಿ, ತೆತ್ಸುಗೆನ್ ಅಂತ ಬೈದ. ಅವನು ಒಳ್ಳೆ ಪೇಂಟರ್, ಇದು ಅದ್ಭುತವಾದ ಕಥೆ ಇದೆ. ತುಂಬಾ ಚೆನ್ನಾಗಿ ಪೇಂಟ್ ಮಾಡೋನು, ಅದ್ರಲ್ಲಿ ನಿಸರ್ಗದ ಚಿತ್ರಗಳನ್ನು ಅದ್ಭುತವಾಗಿ ಬಿಡಿಸ್ತಿದ್ದ ಅವನು. ಆದ್ರೆ ಒಂದೇ ಒಂದು ಸ್ವಭಾವ ಅಂತಂದ್ರೆ, ದುಡ್ಡು ಕೊಡದೊತ್ತು ಪೇಂಟ್ ಮಾಡ್ತಿರ್ಲಿಲ್ಲ. ಜನ ಟೀಕೆ ಮಾಡೋರು, ಏನ್ ದುಡ್ಡಿನ ಸನ್ಯಾಸಿ ರೀ ಇವನು, ಸನ್ಯಾಸಿ ಅಂತಾನೆ ದುಡ್ಡು ಬಿಡ್ತಾನೆ, ದುಡ್ಡು ಕೊಡದ ಅವ್ನು ಮುಂದೆ ಕಾಲಿಡಲ್ಲ. ಆದ್ರೆ ಒಳ್ಳೆ ಪೇಂಟರ್ ನೀವು, ಅವನು ಇಷ್ಟರ ಮಟ್ಟಿಗೆ ಇದ್ದ ಅಂದ್ರೆ ಅವನ್ ಕರೆದು ಬೈರಿ, ನೀವು ಬೇಕಾದಷ್ಟು ಬೈರಿ, ಬಯಸ್ಕೊತಿದ್ದ. ದುಡ್ಡು ಕೇಳ್ತಿಯಲ್ಲ ನಾಚಿಕೆ ಬರೋ ನಿನಗೆ, ಬಯಸ್ಕೊತಿದ್ದ. ಆದ್ರೆ ಎಷ್ಟು ಗುರ್ತು ಕೊಡ್ದ ಪೇಂಟ್ ಮಾಡ್ತಿದ್ದ. ನೀವ್ ಏನ್ ಹೇಳ್ತಿರೋದನ್ನ ಪೇಂಟ್ ಮಾಡ್ತಿದ್ದ. ಮತ್ತೆ ಅದು ವಿಚಿತ್ರ, ಅವನು ಯಾವುದೇ ಚಿತ್ರ ಕೊಡಿ ಚೆನ್ನಾಗಿದೆಯೋ ಇಲ್ವೋ, ಮುಂದೆ ಕೂತು ನಂದೇ ಫೋಟೋ ತೆಗೆದು ತೆಗಿತಿದ್ದ ಅವನು. ಅದು ದುಡ್ಡು ಕೊಡ್ಬೇಕು. ಅವ್ರಿಗೆ ಹೆಸರು ಕೊಟ್ಬಿಟ್ರೆ ಅವನಿಗೆ, ತೆತ್ಸುಗೆನ ದುಡ್ಡೇನು ಸನ್ಯಾಸಿ ಇವನು ಅಂತ. ಆ ದುಡ್ಡು ಏನ್ ಮಾಡ್ತಾನೆ ಯಾರಿಗೂ ಗೊತ್ತಿಲ್ಲ. ಎಷ್ಟರ ಮಟ್ಟಿಗೆ ಟೀಕೆ ಬಂದ್ಬಿಡ್ತು ಅಂದ್ರೆ, ಅಯ್ಯೋ ಸನ್ಯಾಸಿನೇ ಅಲ್ರಿ ಇವನು, ಬರೀ ಚಿತ್ರ ಬಿಡ್ತಾನೆ ದುಡ್ಡು ಕೇಳ್ತಾನೆ, ದುಡ್ಡಿನ ಸನ್ಯಾಸಿ ಅಂತ. ಅಲ್ಲೊಬ್ಬರು ವೈಶ್ಯ ಇದ್ಲು ಟೋಕಿಯೋದಲ್ಲಿ, ಆಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಕರೆಸಿದ್ರು. ನಾನು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರು. ತೆಗಿತೀನಿ ಅಂದ. ನಾ ಏನ್ ವಸ್ತು ಕೊಟ್ಟರು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರು. ನೀ ಯಾವ್ದು ಕೊಟ್ಟರು ತೆಗಿತೀನಿ, ದುಡ್ಡು ಇಷ್ಟು ಕೊಡ್ಬೇಕು ತಾನೆ, ಕೊಟ್ಟು ದುಡ್ಡು ಇಷ್ಟು ಕೊಟ್ಟರೆ ಕೊಡ್ತೀನಿ. ಆಕೆ ಏನ್ ಮಾಡಿದ್ಲು ಗೊತ್ತಾ, ನಾನು ಕೊಟ್ಟ ಬಟ್ಟೆ ಮೇಲೆ ಚಿತ್ರ ತೆಗಿಬೇಕು ನೀನು, ತೆಗಿತೀನಿ ಅಂದ. ನೀ ಏನ್ ಮುಲಾಜಿ ಇಲ್ಲ, ನನಗೇನು ವಿಕಾರ ಇಲ್ಲ, ಮನಸ್ಸೇನಿಲ್ಲ, ನೀವೇನ್ ಕೊಟ್ಟರು ಅದನ್ನ ಚಿತ್ರ ತೆಗಿತೀನಿ, ಏನ್ ಚಿತ್ರ ತೆಗಿದು ತೆಗೆದು ಕೊಡ್ತೀನಿ ನಾನು, ಆದ್ರೆ ದುಡ್ಡು ಇಷ್ಟು ಕೊಡ್ಬೇಕು. ಆಕೆ ಕೇಳಿದ್ದಂತೆ, ನಾನು ಒಳ ಉಡುಪುಗಳನ್ನು ತೆಗೆದು ಕೊಡ್ತೇನೆ, ಚಿತ್ರ ತೆಗಿತೀಯ ನೀನು ಅಂತ. ಅದೇನು ತೊಂದರೆ ಇಲ್ಲ ಅಂತ. ಆಕೆ ತೆಗೆದು ಬಿಸಾಕಿದ್ದು, ಬರೀ ಇದನ್ನು ಚಿತ್ರ ಬರೀ ಅಂತ. ಚಿತ್ರ ಬರದ, ಕೇಳಿದಷ್ಟು ದುಡ್ಡು ಕೊಟ್ಲು. ಆಕೆಂದು ನಾಚಿಕ್ಗೇಡಿದ್ಯ ನೀನು, ಬುದ್ಧಿ ಇಲ್ಲ ನಿನಗೆ, ಸನ್ಯಾಸಿ ಆಗಿದ್ದೀಯಾ, ಎಲ್ಲಿ ಬೇಕಾದ್ರೂ ಚಿತ್ರ ತೆಗಿತೀಯ ನೀನು, ಹೋಗು ನಿನ್ ಜನ್ಮ ವ್ಯರ್ಥ ಅಂತ. ಅವನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಹೋದ. ಜನಕ್ಕೆ ಏನಾಗಿತ್ತು ಗೊತ್ತಾ, ತೆತ್ಸುಗೆನ್ನಂತ ಸ್ವಾರ್ಥಿ, ಜಿಪುಣ, ಹಣದ ಮೋಹಿ ಆಗಿರುವಂತ ಸನ್ಯಾಸಿಯನ್ನು ಯಾರೂ ಇಲ್ಲ ಅಂತ ಇದ್ರು. ಆದ್ರೆ ಇಂಟ್ರೆಸ್ಟಿಂಗ್ ಗೊತ್ತಾ ವಿಷಯ ಇದ್ರೆ, ಆತ ಒಂದೇ ಒಂದು ಪೈಸಾ ತನಗೋಸ್ಕರ ಬಳಸಲಿಲ್ಲ. ಆ ಕಾಡಿನ ಮಧ್ಯೆ ಇದ್ದಂತ ಒಂದು ಹಳ್ಳಿ, ಅಲ್ಲಿ ಏನೇನೂ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಜನಕ್ಕೆ ರಸ್ತೆ ಮಾಡಿ, ಅವ್ರು ಎದಕ್ಕೆ ಬದುಕು ಮಾಡಿ, ಒಂದು ಶಾಲೆ ಮಾಡಿ, ಅಧ್ಯಾಪಕರನ್ನಿಟ್ಟು ಎಲ್ಲವನ್ನು ರೆಡಿ ಆದ ಮೇಲೆ ಆತ ಹೋಗಿ ಕಾಡಲ್ಲಿ ಮರೆಯಾದ, ಮತ್ತೊಮ್ಮೆ ಬರಲೇ ಇಲ್ಲ, ಹೊರಗಡೆ ಬರಲೇ ಇಲ್ಲ. ಅದು ಗೊತ್ತಿಲ್ಲದಂತಹ ಜನ ಏನಂತ ತೆತ್ಸುಗೆನ್ ಅವರ ಜೀವನ ಚರಿತ್ರೆಯನ್ನು ಕಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೆ. ವಿಶ್ವಾಮಿತ್ರ ಕಥೆ ಬೇರೆ ಬೇರೆ ಪುರಾಣದಲ್ಲಿ ಬರ್ತದೆ, ವಿಷ್ಣು ಪುರಾಣದಲ್ಲಿ ಬರ್ತದೆ, ಹರಿವಂಶದ ಸುಮಾರು 27ನೇ ಅಧ್ಯಾಯದಲ್ಲಿ ಅವ್ರ ಬಗ್ಗೆ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ, ಹುಟ್ಟಿನ ಬಗ್ಗೆ ಬರ್ತದೆ, ರಾಮಾಯಣದ ಬಾಲಖಂಡದಲ್ಲಿ ವಿಶೇಷವಾಗಿ ಸಿಗ್ತದೆ ನಿಮಗೆ ಅವ್ರ ಜೀವನ ಚರಿತ್ರೆ. ವಿಶ್ವಾಮಿತ್ರ ಋಗ್ವೇದ ಕಾಲದ ಋಷಿ. ಋಗ್ವೇದದ 3ನೇ ಮಂಡಲ ಅಂತ ಏನಿದೆ ಅದರ ಬಹುಭಾಗ ಮಂತ್ರಗಳನ್ನು ಬರೆದಂತ ಋಷಿ ವಿಶ್ವಾಮಿತ್ರರು ಅಂತ ಗಮನಿಸಬೇಕಾದದ್ದು. ಋಗ್ವೇದದ ಒಂದು ಮಂಡಲದ ಬಹುಭಾಗ ಮಂತ್ರಗಳನ್ನು ಬರೆದಂಥವ್ರು ವಿಶ್ವಾಮಿತ್ರ, ದೊಡ್ಡ ಕಾಂಟ್ರಿಬ್ಯೂಷನ್ ಅದು. ಅದರಲ್ಲಿ ಸೇರಿದ್ದು ಗಾಯತ್ರಿ ಮಂತ್ರ. ಇವತ್ತು ಪ್ರಪಂಚಕ್ಕೆ ಸಿಕ್ಕಿರೋದು ಗಾಯತ್ರಿ ಮಂತ್ರ, ವಿಶ್ವಾಮಿತ್ರರ ಸಾಧನೆಯಿಂದಾಗಿ. ಪುರಾಣಗಳಲ್ಲಿ ಹೇಳಿದ ಹಾಗೆ ಕೇವಲ 24 ಮಂದಿಗೆ ಮಾತ್ರ ಗಾಯತ್ರಿಯ ಪೂರ್ತಿ ಅರ್ಥ ಹೊಳೆದಿತ್ತಂತೆ.

ನಾಲ್ಕು ಮಂದಿಗೆ. ಅದರಲ್ಲಿ ಮೊದಲನೇದವರು ವಿಶ್ವಾಮಿತ್ರರು, ಕೊನೆಯವರು ಯಾಜ್ಞವಲ್ಕರು ಅಂತ ಹೇಳ್ತಾರೆ. ಉಳಿದವ್ರಿಗಿನ್ನೂ ಅರ್ಥ ಆಗಲಿಲ್ಲ, ಅಷ್ಟು ಅರ್ಥಕಲ್ಪಿತವಾದಂತಹದ್ದು. ಅದರ ಪೂರ್ತಿ ಅಂತರಾತ್ಮ ತಿಳ್ಕೊಂಡವರು 24 ಜನ, ಅದರ ಮೊದಲನೇದವರು ವಿಶ್ವಾಮಿತ್ರರು, ಕರ್ಕೊಂಡು ಹಿಡಿದವರು, ಕೊನೆಯವರು ಯಾಜ್ಞವಲ್ಕರು ಅಂತ. ವಿಶ್ವಾಮಿತ್ರನ ಬದುಕಿನ ಬಗ್ಗೆ ನಮಗೆ ಹೆಚ್ಚು ತಿಳಿಯೋದು ರಾಮಾಯಣದ ಬಾಲಕಾಂಡದಲ್ಲಿ ಸಿಗುವಂಥದ್ದು. ಮೂಲತಃ ಚಂದ್ರವಂಶಕ್ಕೆ ಸೇರಿದಂಥವ್ರು, ಪುರರು ರಾಜವಂಶೋತ್ಪನ್ನರು. ಕನ್ಯಾಕುಬ್ಜ ಅಂತ ಒಂದು ದೇಶ ಇದೆ, ಇವತ್ತು ಇದೆ, ಕನೌಜ್ ಅಂತ ಕರಿತೀವಿ ನಾವು. ತಾವು ಕೇಳಿರ್ಬೇಕು, ಕಾನ್ಪುರದಿಂದ ಸುಮಾರು 80 ಕಿಲೋಮೀಟರ್ ಮೇಲೆ ಹೋದರೆ ಕನೌಜ್ ಅಂತಿದೆ. ಈಗ ಆ ಕನೌಜಿಗೆ ಉತ್ತರ ಪ್ರದೇಶದಲ್ಲಿ ಇವತ್ತಿ ಬಹಳ ಫೇಮಸ್ ಅದು, ಎದಕ್ಕೆ ಪರ್ಫ್ಯೂಮ್ ಮಾಡೋದಕ್ಕೆ, ಬಹಳ ದೊಡ್ಡ ಪರ್ಫ್ಯೂಮ್ ಇಂಡಸ್ಟ್ರಿ ಇದೆ ಅಲ್ಲಿ ಕನೌಜಲ್ಲಿ. ಆ ಕನೌಜದಲ್ಲಿ ಇತ್ತಂತೆ, ಆ ಕನೌಜ್ ಅನ್ನೋದು ಕನ್ಯಾಕುಬ್ಜ ಅಂತಿದ್ದು ಕನೌಜ್ ಆಗಿದೆ ಅಂತ. ಅಲ್ಲಿ ರಾಜ ಆಗಿದ್ದವನು ಕುಶ ಅಂತ. ಈ ಕುಶ ನಮ್ಮ ರಾಮನ ಮಗ ಅಲ್ಲ, ಲವಕುಶರ ಪೈಕಿ ಅಲ್ಲ, ಇದು ಬೇರೆ ಕುಶ. ಈ ಕುಶ ಯಾರು ಅಂದ್ರೆ ಬ್ರಹ್ಮನ ಮಾನಸ ಪುತ್ರ ಆಯ್ತ ಕುಶ ಅನ್ನೋ. ಈತನ ಮಗ ಭಾರಿ ಪರಾಕ್ರಮಶಾಲಿಯಾದಂಥ ಕುಶನಾಭ ಅಥವಾ ಕುಶಿಕ ಅಂತ ಕರೀತಾರೆ. ಕುಶನ ಮಗ ಆದ್ರಿಂದ ಕುಶಿಕ ಅಂತ ಕರೀತಾರೆ, ಕುಶನಾಭ ಅಂತ ಅವನ ಹೆಸರು, ಭಾರಿ ಪರಾಕ್ರಮಶಾಲಿ ಅಂತ. ಆ ಕುಶನಾಭ ಏನ್ ಮಾಡಿದ ಅಂದ್ರೆ, ಆಗಿನ ಕಾಲದಲ್ಲಿ ಹೇಗಿತ್ತ ಗೊತ್ತಿಲ್ಲಪ್ಪ ವ್ಯವಸ್ಥೆ, ಅವನು ಘೃತಾಚಿ ಅನ್ನೋ ಅಪ್ಸರೆಯನ್ನ ಮದುವೆ ಆದ. ಮದುವೆ ಆಗಿ ಆಕೆಯಿಂದ 100 ಜನ ಹೆಣ್ಮಕ್ಳನ್ನ ಪಡ್ಕೊಂಡ, 100 ಮಂದಿ ಹೆಣ್ಮಕ್ಳು. ಅವೆಲ್ಲ ಹೋಲ್ಸೇಲ್ ಅನ್ಸತ್ತೆ, ಯಾವ ಸಣ್ಣದು ಯಾವ್ದು ಇಲ್ಲೇ ಇಲ್ಲ. ಅದಕ್ಕದ್ದು ನಂಬರ್ ಹೇಗೆ ಬರ್ತಿತ್ತು, 100 ಜನ ಹೆಣ್ಮಕ್ಳಲ್ಲ, ಅವೆಲ್ಲ ಒಬ್ಬರಿಗಿಂತ ಒಬ್ಬರು ಸುಂದರಿಯರಂತೆ ಘೃತಾಚಿ ಮಕ್ಕಳವರು. ಕಥೆಗಳು ವಿಚಿತ್ರ ವಿಚಿತ್ರ ಕಥೆಗಳು, ಬಹಳ ಚಂದ ಕಥೆಗಳು. ಅವನು 100 ಜನ ಹೆಣ್ಮಕ್ಳು ಹುಟ್ಟಿದ್ದಾರೆ, 100 ಜನ ಪರಮ ಸುಂದರಿಯರು. ಅವ್ರನ್ನ ನೋಡಿ ವಾಯುಗೆ ಮೋಹ ಆಯ್ತಂತೆ. ವಾಯುಗೆ ಯಾವುದು ಮೋಹ ಇಲ್ಲ, ಆಕ್ಚುಲಿ ನಾವು ಹೇಳ್ತೀವಿ ವಾಯು ಎಷ್ಟು ನಿರ್ಮಮೋ ನಿರಹಂಕಾರ, ಯಾವ ಸಂಬಂಧ ಇಲ್ಲ. ಸ್ವಂತ ಗಾಳಿ ವಾಸನೆ ಇಲ್ಲ ವಾಯುವಿಗೆ, ಯಾವ ವಸ್ತು ಸಿಗುತ್ತೆ ಅದು ವಾಸನೆ ತಗೊಂಡು ಹೋಗುತ್ತೆ, ವಾಯುಗೆ ಅದರದೇ ಆದ ವಾಸನೆ ಇಲ್ಲ, ಯಾವುದು ಅಂತ ಇಲ್ಲಿ ಕಟ್ಕೊಳ್ಳಲ್ಲ ಅದಕ್ಕೂ. ಅಂಥ ವಾಯುವಿಗೆ ಈ 100 ಜನ ಹುಡುಗಿಯರ ಮೇಲೆ ಮೋಹ ಬಂತಂತೆ. ಅವ್ರನ್ನ ಒಪ್ಪಲಿಲ್ಲ, ನೀನು ಒಂದ್ ಕಡೆ ನಿಲ್ಲೋನಲ್ಲ, ಚಂಚಲ ಚಿತ್ತ, ಒಂದ್ ಕಡೆ ಇರೋ ನಿಮ್ಮ ಮಗ ಆಗಲ್ಲ ಅಂದ್ಬಿಟ್ರು. ಅವನು ಭಾರಿ ಕೋಪ ಬಂದ್ಬಿಡ್ತು, ನನ್ಕೊಂಡು ಆ ಶಾಪವನ್ನು ತೆಗೆದ. ಮತ್ತೆ ಅವ್ರು ಸುಂದರಿಯರಾದ್ರು, ಇವನೇ ಮದುವೆ ಆಗ್ಬಿಟ್ಟ ಆ 100 ಮಂದಿನ ಬ್ರಹ್ಮದತ್ತ. ಇದು ಕಥೆಗಳು ಯಾಕಿರ್ತವೆ ಚೆನ್ನಾಗಿ, ಅವ್ರ ಮೀನಿಂಗ್ ಇರ್ಬೋದು ಅದಕ್ಕೆಲ್ಲ. ಅವನು ಕುಬ್ಜತ್ವ ನಿವಾರಣೆ ಮಾಡಿ ಅವ್ರನ್ನೇ ಮದುವೆ ಆಗ್ಬಿಟ್ಟ ಅಂತ. ಆದ್ರಿಂದ ಆ ಜಾಗದಲ್ಲಿ 8 ಜನ ಹುಡುಗಿಯರು ಕುಬ್ಜರಾಗಿರೋದ್ರಿಂದ ಅದನ್ನು ಕನ್ಯಾಕುಬ್ಜ ಅಂದ್ರು, ಇವತ್ತಿನ ಕನೌಜ್ ಪ್ರದೇಶ ಅಂತ ಹೇಳಿದೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಇತ್ತೀಚಿನ ಇತಿಹಾಸನೇ ಸ್ವಲ್ಪ ಕಷ್ಟ ನಮಗೆ, ಏನೇನೋ ಬದಲಾಗಿ ಹೋಗ್ಬಿಡುತ್ತೆ. ಚೌಕಶಿ ಆಗೋದು ನೋಡಿಲ್ವಾ ನೀವು, ಇದು ಇತಿಹಾಸ ಇದಲ್ಲ, ಇದು ಇತಿಹಾಸ ಅಂತ ಜಗಳಾಡ್ತಾ ಇದೀವಿ ನಾವು. ಇತಿಹಾಸ ಅನ್ನೋ ಪದನೇ ಇತಿಹಾಸ, ಇದು ಹೀಗೆ ನಡೆದದ್ದು ಅಂತ. ಅದು ನಡೆದದ್ದು ಅಂತ ಹೆಂಗ್ ಗೊತ್ತು ನಮಗೆ, ಹೇಳಿದ್ದೆ ಗೊತ್ತಲ್ವಾ. ಆದ್ದರಿಂದ ನಾವು ಸಾಮಾನ್ಯವಾಗಿ ಅವ್ರು ಇವ್ರು ಹೇಳ್ತಾರೆ ಅಂತ ಬದಲಾಯಿಸ್ಕೊಂಡು ಹೋದದ್ದುಂಟು. ಇತ್ತೀಚಿನ ಇತಿಹಾಸದಲ್ಲೇ ಏನೇನೋ ಸಣ್ಣ ಸಣ್ಣ ಕಥೆಗಳು ಸೇರ್ಕೊಂಡು ಬದಲಾವಣೆ ಆಗ್ತಿರ್ಬೇಕಾದ್ರೆ ಅವತ್ತಿನ ಇತಿಹಾಸ ಏನಾಗಿದ್ದಿರಬೇಕು? ಕುಶನಾಭನ ಕಾಲದ್ದು ಎರಡು ಕತೆ ಬಂತು. ಕುಶನಾಭ, ನಾನು ಆಗ್ಲೇ ಹೇಳಿದ್ನಲ್ಲ ಕುಶನಾಭ, ಅದು ಕುಶಿಕ ಅಂತ ಅನ್ನೋನು, ಕುಶನ ಮಗ. ಕುಶ ಬ್ರಹ್ಮನ ಮಾನಸ ಪುತ್ರ, ದೊಡ್ಡವನು, ಭಾರಿ ಪರಾಕ್ರಮಿ, ಭಾರಿ ದೊಡ್ಡ ಮನುಷ್ಯ, ದಾಜ್ಯವನ್ನು ಚಂದ ಆಳತಿದ್ದ ಅಂತ ಒಂದು ಕತೆ ಬಂದ್ರೆ, ಇನ್ನೊಂದ್ ಕಡೆ ಬರ್ತದೆ ಈ ಕುಶಿಕ ಮಹಾಕ್ರೂರಿ, ಪ್ರಜಾಪೀಡಕ, ಬಹಳ ತೊಂದರೆ ಕೊಡ್ತಿದ್ದೆ ಎಲ್ಲರಿಗೂ. ಅವನ ಹೆಸರು ಲೋಮಶ ಅಂತಿದ್ರು ಕೂಡ ಅವನಿಗೆ ಯಾಕೆ ಕುಶಿಕ ಅಂತ ಕರೆದ್ರು ಅಂತ ಹೇಳಬೇಕು. ಇದನ್ನ ಕು ಅಂದ್ರೆ ಕೆಟ್ಟ, ಶಿಕ ಅಂದ್ರೆ ಸಂಚಿ ಮಾಡೋನು ಅಂತ, ಕೆಟ್ಟ ಸಂಚಿ ಮಾಡೋನು ಇವನು ಅಂತ ಹೇಳಿ ಕುಶಿಕ ಅಂತಿಟ್ರು. ಕೆಲವರು ಕುಶಿಕ ಅಂದ್ರೆ ಕುಶನ ಮಗ ಕುಶಿಕ ಅಂತ ಕೆಲವರು ಕರೆದ್ರೆ ಕೆಟ್ಟ ಸಂಚಿ ಮಾಡ್ತಾನೆ ಇವನು ಅಂತ ಹೇಳಿ ಅವನು ಕುಶಿಕ ಅಂತ ಕರೆದ್ರು. ಅವನು ಒಳ್ಳೆಯವನು ಕೆಟ್ಟವನು ಅವನೇ ಹೇಳ್ಬೇಕು. ನಾ ಹೇಳ್ದು ಅದಕ್ಕೆ ಹೇಳ್ತೀನಲ್ಲ, ದ ರಿಯಲ್ ಪರ್ಸನ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಬಿ ಕೌಂಟೆಡ್ ಅಂತ. ನಮ್ಗೆ ಗೊತ್ತೇ ಆಗಲ್ಲ, ಇತಿಹಾಸದಲ್ಲಿ ಎರಡು ಕರೆ ಬಂದ್ಬಿಡ್ತದೆ. ಒಂದ್ ಕಡೆ ನೋಡಿದ್ರೆ ಕುಶನಾಭ ದೊಡ್ಡವನು, ಮಹಾ ಪರಾಕ್ರಮಶಾಲಿ, ಪ್ರಜಾಪೋಷಕ ಆಗಿದ್ದ. ಇನ್ನೊಂದ್ ಕಡೆ ಬಂದಾಗ ಅವನು ಕುಶಿಕ ಅಂತ ಹೆಸರು ಬಂದಿದ್ದೆ ಕೆಟ್ಟದ್ದು, ಅದರ ಕೆಟ್ಟ ಸಂಚಿ ಮಾಡೋನು ಅವನು, ಪ್ರಜಾಪೀಡಕ ಆಗಿದ್ದ ಅಂತ ಬಂತು. ಇದಕ್ಕೆ ನನಗೆ ಅನ್ಸುತ್ತೆ, ಹೆಸರು ಕುಶಿಕ ಅನ್ನೋದನ್ನ ಒಳ್ಳೆಯದು ಕೆಟ್ಟದ್ದು ಎರಡೂ ಮಾಡಿದ್ವಲ್ಲ, ಹೀಗೆ ನಾವು ಮಾಡ್ತೀವಿ ಬೇಕಾದಷ್ಟು ಕಡೆಗೆ. ಒಂದು ಊರಿತ್ತು, ಒಂದು ಸಣ್ಣ ಹಳ್ಳಿ, ಅಲ್ಲಿ ಹಳ್ಳಿ ಜನ ಎಲ್ಲ ಪಾಪ ಬಹಳ ಒಳ್ಳೆಯವರು, ಭಾರಿ ಪ್ರಾಮಾಣಿಕ, ಬಹಳಷ್ಟು ಜನ ಕುರುಬರು ಅಲ್ಲಿರೋರು, ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೊಂಡು ಚೆನ್ನಾಗಿದ್ರು, ಯಾರಿಗೂ ಮೋಸ ಮಾಡೋರಲ್ಲ, ಚೆನ್ನಾಗಿ ಬದುಕ್ತಾ ಇದ್ರು. ಒಂದ್ ದಿವಸ ಊರಲ್ಲಿ 4 ಕುರಿ ಕಳವಾಯ್ತು. ನಮ್ಮಲ್ಲಿ ಎಂದೂ ಆಗಿಲ್ಲಲ್ಲ, ಬೇರೆ ಊರವ್ರು ಬಂದು ಮಾಡಿರ್ಬೇಕು ಅಂತ ನೋಡಿದ್ರು, ಗೊತ್ತಾಗ್ಲಿಲ್ಲ ಯಾರು ಮಾಡಿದ್ದಾರೆ ಅಂತ. ಒಂದ್ 15 ದಿವಸ ಆದ್ರೆ ಮತ್ತೆ 4 ಕುರಿ ಕಳವಾಯ್ತು. ಇದೇನು ಅಭ್ಯಾಸ ಆಗಿದೆ ಯಾರಿಗೊಬ್ಬರಿಗೆ, ಹುಡುಕ್ಬೇಕು ಯಾರಿದ್ದಾರೆ ಅಂತ ಹೇಳಿ ಒಂದ್ 5-6 ಜನ ತರೊಂಡ್ರನ್ ಬಿಟ್ರಂತೆ. ಊರಲ್ಲಿ ಅಡ್ಡಾಡ್ತಾ ಇರಿ, ಕಣ್ಣಿಟ್ಕೊಂಡು ನೋಡ್ತಾ ಇರಿ, ಯಾರು ಇರ್ ಹಿಡ್ಕೊಂಬನ್ನಿ ಅಂತ. ಗೊತ್ತಾಗ್ಲಿಲ್ಲ, ಮತ್ತೆ 8 ದಿವಸಕ್ಕೆ ಮತ್ತೆ 5 ಕುರಿ ಕಳವಾಯ್ತು. ಅವ್ರನ್ನ ಹೊರಗಿನವರಲ್ಲ, ನಮ್ಮವರೇ ಇರ್ಬೇಕು ಇವ್ರು, ಯಾರು ಎಲ್ಲ ಗೊತ್ತಿದೆ ಎಲ್ಲಿ ಕುರಿ ಎಲ್ಲಿದ

0: ಸತ್ತೋಗ್ಬಿಟ್ಟ. ತಮ್ಮ ಅಂದ, ನಾ ತಪ್ಪು ಮಾಡಿದ್ದೇನೆ, ಶಿಕ್ಷೆ ಆಗಬೇಕಾದದ್ದೇ ನನಗೆ, ನಾನು ಇಲ್ಲೇ ಸಂಸ್ಬೇಕು ನನ್ನ ಶಿಕ್ಷೆನ ಅಂತ ಹೇಳಿ ಅದೇ ಊರಲ್ಲಿದ್ದ. ಪ್ರಾಮಾಣಿಕವಾಗಿ ಬದುಕಿದ. ಬರೀ ಊರು ಸೇವೆ ಮಾಡೋದು, ಎಲ್ಲ ಕೆಲಸ ಮಾಡೋದು, ಯಾರು ಹೇಳ್ತಾರೆ ಕೆಲಸ ಮಾಡೋದು, ಪ್ರಾಮಾಣಿಕವಾಗಿ ಮಾಡ್ತಿದ್ದ. ಮುಂದೆ ದಿವಸ ಹೋದ ಹಾಗೆ ಇವನು ವಯಸ್ಸಾಯ್ತಲ್ಲ ಇವನಿಗೆ, ಇವನು ಪಂಚಾಯತಿ ಮೆಂಬರ್ ಆದ, ಪಂಚಾಯತಿ ಪ್ರೆಸಿಡೆಂಟ್ ಆದ, ಒಳ್ಳೊಳ್ಳೆ ಕೆಲಸ ಮಾಡಿದ, ಶಾಲೆ ಮಾಡಿದ, ಆಸ್ಪತ್ರೆ ಮಾಡಿದ, ಇಡೀ ಊರಿಗೆಲ್ಲ ಆದರ್ಶ ನಾಯಕ ಆಗ್ಬಿಟ್ಟು. ಈ ಘಟನೆಗೆ 50-60 ವರ್ಷ ಆಗ್ಬಿಟ್ಟಿದೆ. ಹಳೆ ಘಟನೆ ಯಾರಿಗೂ ಗೊತ್ತಿಲ್ಲ, ಈಗ ಹಲವರು ಯಾರು ಇಲ್ಲ, ಈಗ ಇವನೇ ಊರಲ್ಲಿ ಹಿರಿಯ ಹುಡುಗರು ಮಾತಾಡ್ಕೊಳ್ಳೋರು. ನಿಮ್ಮ ಯಜಮಾನ ಹೆಡೆ ಮೇಲೆ ಕೂಕನ್ ಬರೆದಿದೆಯಲ್ಲ, ಅದೇನದು? ಯಾರು ಗೊತ್ತಿಲ್ಲ ಎದಕ್ಕೆ ಬಂದಿದೆ ಅಂತ ಗೊತ್ತಿಲ್ಲ. ಈಗ ಯಾಕೆ ದೊಡ್ಡ ಮನುಷ್ಯ, ಈಗ ಬಹಳ ಆದರ್ಶ ಮನುಷ್ಯ ಆಗ್ಬಿಟ್ಟಿದ್ದಾನೆ ಈಗ ಅವನು.
1: ವಿಶ್ವಾಮಿತ್ರೋ ಬ್ರಹ್ಮವೇತ್ತ ಸೃಷ್ಟಿ ಸೃಷ್ಟಿ ಪ್ರತಿಖ್ಯಾತ.
0: ಅವರು ವಿಚಾರ ಮಾಡಿದಂತೆ ಬಹುತೇಕ ಅವನಿಗೆ, ಅವರು ದೊಡ್ಡ ಮನುಷ್ಯ, ದೊಡ್ಡ ಸಾಧನೆ ಮಾಡಿದಂತ ಮನುಷ್ಯ. ಕೂಕ ಅಂದ್ರೆ ಕುಶಲ ಕರ್ಮಯೋಗಿ, ಕುಶಲ ಕರ್ಮಯೋಗಿ ಅಂತ ಆ ಹೆಂಗೆ ಹೆಸರಾಗ್ಬಿಡ್ತು ಅವರು, ಕುಶಲ ಕರ್ಮಯೋಗಿ ಅಂತ ಅವ್ರ ಹೆಸರು ಬರಕ್ ಶುರು ಮಾಡಿದ್ರು. ಮೊದಲಿದ್ದದ್ದು ಕುರಿಕಳ್ಳ, ಆಮೇಲೆ ಬದಲಾದದ್ದು ಕುಶಲ ಕರ್ಮಯೋಗಿ. ಇನಿಷಿಯಲ್ ಎರಡಕ್ಕೂ ಒಂದೇ, ಕೂಕನೆ. ಈ ಕುಶಕನ ಹಣೆ ಬಾರ ಹಂಗೇನೆ. ಕುಶಕ ನಿಜವಾಗ್ಲೂ ಒಳ್ಳೆಯವರಿದ್ರೋ ಕೆಟ್ಟದ್ದು ಗೊತ್ತಿಲ್ಲ ನಮಗೆ. ಆದ್ರೆ ಒಂದು ದಾಖಲೆಯಲ್ಲಿ ಬರೋ ಹಾಗೆ ಅದ ಬಹಳ ಪರಾಕ್ರಮಶಾಲಿಯಾಗಿದ್ದ, ಭಾರಿ ಶೂರ ಆಗಿದ್ದ ಕುಶನ ಮಗ, ಆದ್ರಿಂದ ಕುಶಿಕ ಅಂತ ಹೆಸರು ಬಂತು ಹೊರತ ಮತ್ತೊಂದೇನಿಲ್ಲ ಅಂತ ಕೆಲವರು ಹೇಳಿದ್ರೆ, ಇಲ್ಲ ಇಲ್ಲ, ಅವನು ಬರೀ ಸಂಚಿ ಮಾಡ್ತಾ ಇದ್ದ, ಕೆಟ್ಟ ಸಂಚಿಗಳನ್ನು ಮಾಡ್ತಿದ್ದ, ಆದ್ರಿಂದ ಕುಶಿಕ ಅಂತ ಅವ್ರ ಹೆಸರು ಇಟ್ಕೊಂಡು. ಏನೇ ಇರಲಿ, ಅವನು ಕುಶನಾಭಾಯ ಏನ್ ಮಾಡಿದ ಅಂದ್ರೆ, ಪುರುಕೋತ್ಸವ ವಂಶ ಅಂತ ಒಂದಿದೆ, ಆ ವಂಶದ ರಾಜಕುಮಾರಿಯನ್ನು ಮದುವೆಯಾದ. ಈ ಪುರುಕೋತ್ಸವ ವಂಶವನ್ನು ಮುಂದೆ ಶತಮರ್ಷಣ ವಂಶ ಅಂತ ಕರೆದ್ರು. ಈ ಇಕ್ಷ್ವಾಕು ರಾಜದ ಋದರ್ಶನ ಮಕ್ಕಳು ಇರಲ್ಲ, ಪರಂಪರೆನೇ ಬೇರೆಯವರು. ಈ ಕುಶಿಕ ಮಹಾರಾಜನ ಮಗ ಗಾಧಿ ಅಂತ, ಗಾಧಿ ಅಂತ, ಗಾಧಿ ಮಹಾರಾಜ ಕುಶಿಕನ ಮಗ. ಹಿಂದಿನ ಬಿಟ್ಬಿಡೋಣ, ಕುಶಿಕನ್ ಬಿಟ್ಬಿಡೋಣ, ಏನು ಗಾಧಿ ಇದ್ರೆ ಸಾಕು ನಮಗೆ. ಆ ಗಾಧಿ ಮಹಾಶೂರ, ಬಹಳ ಧೈರ್ಯವಂತ. ಆ ಗಾಧಿಗೆ ಅವ ಮಗಳಿದ್ಲು ಸತ್ಯವತಿ ಅಂತ, ಪರಮ ಸುಂದರಿ ಆಕೆ. ಗಂಡು ಮಕ್ಕಳು ಇರಲಿಲ್ಲ ಅವನಿಗೆ, ಹೆಣ್ಮಕ್ಳು ಒಬ್ಳೇನೆ ಸತ್ಯವತಿ ಅಂತ. ಆಕೆಯನ್ನ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಈಗ ಅಂತಾರ, ಆಗಿನ ಕಾಲದಲ್ಲಿ ಆಗಿತ್ತು, ಈಕೆನ್ ಮದುವೆ ಆಗಬೇಕಾದ್ರೆ ಕನ್ಯಾ ಶುಲ್ಕ ಕೊಡಬೇಕು ಅಂತ. ಕನ್ಯಾ ಶುಲ್ಕ ಏನು ಆಗಿನ ಕಾಲದಲ್ಲಿ, 4-bedroom ಹೌಸು, ಮರ್ಸಿಡಿಸ್ ಬೆಂಜ್ ಕಾರು ಅಂತ ಏನಿರಲಿಲ್ಲ. ಅವನು ಕೊಡಬೇಕಾದದ್ದೇನು ಅಂದರೆ, ಹೆಂಗಿತ್ತು ನೋಡಿ ಕಂಡೀಷನ್, ಅದು ಕೊಡಬೇಕಾದ್ರೆ ಬಹಳ ಗಟ್ಟಿ ಇರಬೇಕು. ಅವರು ಒಂದೇ ಕಿವಿ ಕಪ್ಪಾಗಿರುವಂಥ, ಇಡೀ ಮೈಯೆಲ್ಲ ಬಿಳಿ ಆಗಿರುವಂಥ 1,000 ಕುದುರೆಗಳನ್ನು ಕೊಡಬೇಕಂತೆ. ಸಂಪತ್ತು ಅಂದರೆ ಗೋ ಸಂಪತ್ತು, ಕುದುರೆ ಸಂಪತ್ತು, ಅಶ್ವ ಸಂಪತ್ತು. ನಾವು ನೋಡಿ ಇವತ್ತಾದ್ರೂ ನಮ್ಮ ಶ್ರೀಸೂತ ಹೇಳಬೇಕಾದ್ರೆ ಗೋಧಾಯಿ ಧನದಾಯಿ ವನದ ಅಲ್ಲಿ ಹೇಳ್ತೀವಿ ನಾವು, ಅಶ್ವಧಾಯಿ ಗೋದಾಯಿ ಧನದಾಯಿ ಮಹಾಧನೆ ಅಂತ ಹೇಳಬೇಕು. ಅಂದರೆ ಅಶ್ವ ಕೊಡು ನಮಗೆ, ಹಸುಗಳನ್ನು ಕೊಡುವಂತ. ಅವನು ಹೇಳಿದ್ದ ಗಾದಿ ಮಹಾರಾಜ, ನನ್ನ ಮಗಳು ಮದುವೆ ಆಗಬೇಕನ್ನೋರು ಮೈಯೆಲ್ಲ ಬಿಳಿ ಇರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರುವಂಥ 1,000 ಕುದುರೆಗಳನ್ನು ಕೊಡಬೇಕು ಅಂತ ಕೇಳಿದ್ದ. ಅಲ್ಲೊಬ್ಬ ಋಷಿ ಇದ್ದಾನೆ, ರುಚಿಕ ಅಂತ ಅವನ ಹೆಸರು, ಅದ್ಭುತ ಕಥೆಗಳೆಲ್ಲ. ರುಚಿಕ ಅಂತ ಮನುಷ್ಯ ಋಷಿ, ಆತ ಯಾರು, ಅವನ ಇತಿಹಾಸ ಬಹಳ ಅದ್ಭುತವಾದದ್ದು. ವರುಣ, ವರುಣನ ಮಗ ಭೃಗು, ಭೃಗು ಋಷಿ ತಮ್ಗೆ ಗೊತ್ತಿದೆ, ವರುಣನ ಮಗ ಭೃಗು. ಆ ಭೃಗುನ ಮಗ ಚವನ, ಚವನ ಮಹರ್ಷಿ ಅಂತ ಕೇಳಿದ್ವಿ ನಾವು, ಇವತ್ತೆಲ್ಲ ಚವನ್ ಪ್ರಾಶ್ ಬಹಳ ಫೇಮಸ್ ಆಗ್ಬಿಟ್ಟಿದೆ. ವರುಣನ ಮಗ ಭೃಗು, ಭೃಗುವಿನ ಮಗ ಚವನ. ಈ ಚವನನ ಹೆಂಡತಿ ಮನುವಿನ ಮಗಳು, ಮನು ಇದ್ದಲ್ಲ ಮನು ಚಕ್ರವರ್ತಿ, ಅವರಿಂದ ಮನುಷ್ಯ ಅಂತ ಆದದ್ದು ನಾವೆಲ್ಲರು. ಆ ಮನುವಿನ ಮಗಳು ಆರುಷಿ ಅಂತ, ಚವನನ ಹೆಂಡತಿ ಆರುಷಿ. ಈ ಚವನ ಆರುಷಿಯ ಮಗ ಔರ್ವ ಅಂತ ಅವನ ಹೆಸರು, ಔರ್ವ ಇದ್ದಾನಲ್ಲ ಅವನ ಮಗ ರುಚಿಕ. ಸಂಬಂಧ ಹೇಗೆ ಬಂತು ನೋಡಿ, ರುಚಿಕನ ಅಪ್ಪ ಔರ್ವ, ಅವನಪ್ಪ ಚವನ, ಅಂದರೆ ರುಚಿಕನ ಅಜ್ಜ ಚವನ ಋಷಿ, ಚವನ ಋಷಿ ತಂದೆ ಭೃಗು, ಭೃಗುವಿನ ತಂದೆ ವರುಣ. ದೊಡ್ಡ ಲೈನೇಜ್ ಅದು, ವೆರಿ ಪವರ್ಫುಲ್ ಲೈನೇಜ್. ರುಚಿಕ ಆ ವಂಶಕ್ಕೆ ಸೇರಿದವನು, ಆದರೆ ಸಾಕಷ್ಟು ವಯಸ್ಸಾಗ್ಬಿಟ್ಟಿದೆ ಅವನಿಗೆ. ವಯಸ್ಸಾದಾಗ ಇದು ಕೇಳ್ದ, ಸತ್ಯವತಿನ ಮದುವೆ ಆಗಬೇಕಾದ್ರೆ 1,000 ಕುದುರೆ ಕೊಡಬೇಕು, ಮೈಯೆಲ್ಲ ಬಿಳಿ ಇರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು, ಇವನಿಗೆ ಆಸೆ ಹುಡ್ಕೊಂಡ್ಬಿಡ್ತಕ್ಕೆ ಮದುವೆ ಆಗಬೇಕು ಅಂತ. ಈ ವಯಸ್ಸಿಗೆ ಕಂಡಾಪಟ್ಟಿ ವಯಸ್ಸಾಗಿದೆ ಅವನಿಗೆ. ಅವನೇನು ಮಾಡ್ದ, ಒಂದು ಯಜ್ಞ ಮಾಡಿಸೋಕೆ ಹೋದ, ಅಶ್ವತೀರ್ಥ ಅನ್ನೋ ಜಾಗದಲ್ಲಿ ಯಜ್ಞ ಮಾಡಿಸಿದ. ಅಲ್ಲಿ ಜನ ಖುಷಿಯಾಗಿ ನಿಮಗೇನು ಬೇಕು ಅಂತ ಕೇಳಿದರು. ಈತ ಹೇಳ್ದ, ನಾನು ಕೊಡೋದಾದರೆ 1,000 ಕುದುರೆ ಕೊಡಿ, ಮೈ ಎಲ್ಲ ಬೆಳ್ಳಗಿರಬೇಕು, ಕಿವಿ ಮಾತ್ರ ಕಪ್ಪಿರಬೇಕು, ಒಂದು ಕಿವಿ ಮಾತ್ರ ಕಪ್ಪಿರಬೇಕು ಅಂತ. ಅವ್ರು ಹುಡುಕಿ ಕೊಟ್ರು ಇವನಿಗೆ, ದಾನ ಆಗಿ ಕೊಟ್ಟರು. ಇವನು ಸೀದಾ ಆ 1,000 ಕುದುರೆ ಹೊಡ್ಕೊಂಡು ಗಾದಿ ಋಷಿ ಗಾದಿ ಕಡೆ ಹೋದ, ಗಾದಿ ಮಹಾರಾಜನ ಕಡೆ ಹೋದ. ನೋಡಪ್ಪ, ನೀ ಕೇಳಿದಂಗೆ 1,000 ಕುದುರೆ ತಂದಿದ್ದೇನೆ, ನಿಮ್ಮ ಮಗಳು ಮದುವೆ ಮಾಡಿಕೊಡು ಅಂತ. ಮತ್ತೆ ಮಾಡಿಕೊಡ್ಬೇಕಲ್ಲ, ಕಂಡೀಷನ್ ಹಾಗಿತ್ತು, ಮದುವೆ ಮಾಡಿದ್ರು. ಈಕೆ ಸಣ್ಣ ಹುಡುಗಿ, ತುಂಬ ಸುಂದರಿ, ಇವನು ತುಂಬ ವಯಸ್ಸಾಗಿದೆ, ಇವನಿಗೆ ಮದುವೆ ಆಗಿ ಕೊಟ್ಟರು. ಆತ ಹೋಮ ಹವನ ಮಾಡ್ತಾ ಇದ್ದ. ಒಂದ್ಸಲ ಸತ್ಯವತಿ ಕೇಳಿದ್ದು, ಬೇಡಿಕೆ ಕೊಟ್ಲು, ಸ್ವಾಮಿ ನನಗೂ ಮಗ ಬೇಕು, ದಯವಿಟ್ಟು ಬ್ರಹ್ಮನ ಬೇಡ್ಕೊಂಡು ಮಗನ ಕೊಡಿಸಿದ್ದಾನೆ. ಆದರೆ ಹೇಗಿರ್ಬೇಕು ನನ್ನ ಮಗ ಅಂದರೆ, ಮಹಾಬ್ರಾಹ್ಮಣ ಆಗಿರ್ಬೇಕು,

ಮಹರ್ಷಿ ಆಗಬೇಕು ಅಂತ ದೊಡ್ಡ ಮಗ ನನಗಾಗಬೇಕು. ಮತ್ತೆ ಇನ್ನೊಂದು ಬೇಡಿಕೆ ಇದೆ, ನಾನು ಒಬ್ಬರಿಗೆ ಕೇಳ್ಕೊಂಡ್ರೆ ಸಂಕಟ ಆಗುತ್ತೆ ನನಗೆ, ನನ್ನ ತಾಯಿಗೆ ಗಂಡು ಮಕ್ಕಳಿಲ್ಲ, ಗಾದಿ ಮಹಾರಾಜನಿಗೆ ನಾನು ಒಬ್ಬಳೇ ಮಗಳು, ಒಂದು ವಂಶಕ್ಕೆ ಯಾರು ಇಲ್ಲ, ಆದ್ದರಿಂದ ನನ್ನ ತಾಯಿಗೂ ಒಂದು ಗಂಡು ಮಗು ಹಾಗೆ ಒಂದು ವರ ತಗೊಳ್ಳಿ, ನನಗೊಂದು ಗಂಡು ಮಗು, ನಮ್ಮ ತಾಯಿ ಗಂಡು ಮಗು, ನನ್ನ ಮಗ ಮಹಾಬ್ರಾಹ್ಮಣ ಆಗಬೇಕು, ಪ್ರಪಂಚ ಪ್ರಸಿದ್ಧನಾಗಬೇಕು, ಹಾಗೆ ನನ್ನ ತಾಯಿಗೆ ಮಗ ಹುಟ್ಟುವಂಥವನು ಅಸಾಧ್ಯ ಪರಾಕ್ರಮಶಾಲಿಯಾದ ಕ್ಷತ್ರಿಯ ಆಗಬೇಕು, ಮಹಾಶೂರ ಆಗಬೇಕು ಅಂತ ಮಗನ ಬೇಡ್ಕೊಳ್ಳಿ ಅಂತ. ಹೋಮಕ್ಕೆ ಕೂತ್ಕೊಂಡಾಗ ಇಲ್ಲ ಅನ್ನೋಂಗಿಲ್ಲ ಅಂತ, ಆತ ಬ್ರಹ್ಮ ಬೇಡ್ಕೊಂಡ, ಕೊಡಪ್ಪ ಅಂತ. ಬ್ರಹ್ಮ ಪ್ರಸಾದ ಕೊಟ್ಟ, ಎರಡು ದೊನ್ನೆಯಲ್ಲಿ ಪ್ರಸಾದಗಳನ್ನು ಕೊಟ್ಟ. ಇವನು ಹೇಳಿದ, ನೋಡು ಈ ದೊನ್ನೆ ನಿಂದು, ಇದು ನಿಮ್ಮ ಅಮ್ಮಂದು, ಬದಲಿ ಮಾಡ್ಕೋಬಾರ್ದು, ಇಟ್ಕೊಳ್ಳಿ ಇದನ್ನು ಅಂತ ಹೇಳಿದೆ. ಯಾಕಂದ್ರೆ ನೀವು ಬೇಡ್ಕೊಂಡಿದ್ದೀಯಲ್ಲ, ನಿನಗೆ ಮಹಾಬ್ರಾಹ್ಮಣ ಆಗಬೇಕು ಅಂತ ನೀನು ಬೇಡ್ಕೊಂಡಿದ್ಯಾ, ಮಹಾಕ್ಷತ್ರಿಯ ಆಗಬೇಕು ಅಂತ ಅವ್ರು ಬೇಡ್ಕೊತಾಳೆ, ಹಂಗೆ ಮಾಡಬೇಕು ಕೊಡು ಅಂತ ಹೇಳಿದ. ಕೊಟ್ಟಮೇಲೆ ಕತೆ ಸ್ವಲ್ಪ ಬೇರೆ ಆಗುತ್ತೆ. ಅಲ್ಲ, ಮೂರು ಥರದ ಕತೆಗಳು ಬರ್ತಾವೆ. ಏನು ಅಂದರೆ, ಈ ಗಾದಿ ಹೆಂಡತಿ ಇದ್ದಾಳಲ್ಲ, ಆಕೆ ಹೆಸರೇ ಗೊತ್ತಿಲ್ಲ, ಎಲ್ಲೂ ಸಿಗಲಿಲ್ಲ, ಹುಡುಕಿದ್ದೆ ನಾನು. ಆ ಗಾದಿ ಹೆಂಡತಿ ಸತ್ಯವತಿ ತಾಯಿ, ಆಕೆ ಸಂಚಿ ಮಾಡಿದ್ದು, ಸಂಚಿ ಮಾಡಿ ಮಗಳಿಗೆ ಹೇಳಿ ನನಗೊಂದು ಬೇಡಕೋ ಅಂತ ಕೇಳಿಸಿದ್ದು ಅಂತ ಒಂದು ಕಡೆ ಬರುತ್ತೆ. ಅಷ್ಟೇ ಅಲ್ಲ, ಸ್ನಾನಕ್ಕೆ ನದಿಗೆ ಹೋದಾಗ ಮುದ್ದಾಮ್ ಬದಲಾಯಿಸ್ಕೊಂಡ್ಬಿಟ್ಲು ಪ್ರಸಾದ, ಆಕೆ ಪ್ರಸಾದ ಈಕೆ ತೊಗೊಂಡ್ಲು, ಈಕೆ ಪ್ರಸಾದ ಆಕೆ ತೊಗೊಂಡ್ಲು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾಳೆ, ತಾಯಿನೇ ಮಗಳನ್ನ ಬೇಡ್ಕೊಂಡ್ಲಂತೆ, ಇಲ್ಲೋಣಮ್ಮ ನನಗೆ ಮಗ ಬೇಕು, ನಾನು ಕೊಡು, ನೀನು ಪ್ರಸಾದ ನನಗೆ ಕೊಡು, ನಾನು ಪ್ರಸಾದ ನೀ ತಗೋ ಅಂತ ಹೇಳಿ ಕೊಟ್ಟರು ಅಂತ. ಮೂರನೇದು ಅಕಸ್ಮಾತ್ ಆಗಿ ಆದ ಆಕ್ಸಿಡೆಂಟ್ಲಿ, ಇಬ್ಬರು ದೊನ್ನೆ ಒಂದೇ ಥರದ ದೊನ್ನೆ ಅಲ್ಲಿ ಇಟ್ಟು ಹೋಗಿದ್ದಾರೆ, ಸ್ನಾನಕ್ಕೆ ಬರಬೇಕಾದ್ರೆ ಬದಲಾಯಿತು ಅಂತ. ಆಯಿತು ಮಾಡಿದ್ರು ಗೊತ್ತಿಲ್ಲ, ಆದದ್ದೇನು ಅಂದರೆ ಪ್ರಸಾದ ಬದಲಿ ಆದದ್ದು ಮಾತ್ರ ಕರೆಕ್ಟ್. ಬದಲಿ ಆದಮೇಲೆ ಇಬ್ಬರು ಗರ್ಭಿಣಿಯಾದರು. ಸ್ವಲ್ಪ ದಿವಸ ಅದನ್ನ ರುಚಿಕ ನೋಡ್ತಾ ಇದ್ದ, ಸತ್ಯವತಿ ಮುಖದಲ್ಲಿ ಕ್ಷಾತ್ರ ತೇಜಸ್ ಬರ್ತಾ ಇದೆ, ಸತ್ಯವತಿ ಮುಖದಲ್ಲಿ ಕ್ಷಾತ್ರ ತೇಜಸ್ ಬರ್ತಾ ಇದೆ. ಈಕೆ ಮುಖದಲ್ಲಿ ಸತ್ಯವತಿ ಮಗಳದ್ದು ಹೆಂಡತಿ, ಆಕೆ ಬೇಡಿದ್ದೇನು ಮಹಾಜ್ಞಾನಿ ಆದಂಥ ಬ್ರಾಹ್ಮಣ ಬೇಕು ಅಂತ ಬೇಡ್ಕೊಂಡದ್ದು. ಆದರೆ ಆಕೆ ಮುಖದಲ್ಲಿ ಅತ್ಯಂತ ಅದ್ಭುತವಾದ ಕ್ಷಾತ್ರ ತೇಜಸ್ ಬರ್ತಾ ಇದೆ, ಅತ್ತೆ ಮುಖದಲ್ಲಿ ಒಂದು ಅದ್ಭುತವಾದ ಬ್ರಹ್ಮ ತೇಜ ಬರ್ತಾ ಇದೆ. ಅವನಿಗೆ ಗೊತ್ತಾಯ್ತು ಇದು ಬದಲಿ ಆಗಿದೆ, ಪ್ರಸಾದ ಬದಲಿ ಆಗಿದೆ ಅಂತ. ಹೆಂಡತಿ ಹೇಳ್ದೆ ಹಿಂಗಾಯ್ತು ಅಂತ, ಆಕೆ ಗಾಬರಿ ಆಗ್ಬಿಟ್ಟು, ಅಯ್ಯೋ ಅಯ್ಯೋ ನನಗೆ ಕ್ಷತ್ರ ತೇಜಸ್ ಬೇಕಾಗಿಲ್ಲ, ಆ ಕ್ಷತ್ರ ತೇಜನ್ನು ತಾಳ್ಕೊಳ್ಳುವಂಥ ಶಕ್ತಿ ನನಗಿಲ್ಲ, ಆದ್ರೆ ದಯವಿಟ್ಟು ನಾನು ಬೇಡ, ನನಗೆ ಒಟ್ಟು ಒಳ್ಳೆ ಸನ್ಯಾಸಿ ಮಹಾಜ್ಞಾನಿ ಆಗುವಂಥ ಮಗ ಇದ್ದರೆ ಸಾಕು, ಬ್ರಾಹ್ಮಣ ಸಾಕು ನನಗೆ, ನಾನು ಕ್ಷತ್ರಿಯ ಬೇಡ ಅಂದಕ್ಕೆ ಅವನಂದ ಈಗಾಗಲೇ ಸ್ಯಾಂಕ್ಷನ್ ಆಗೋಗಿದೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಬಹಳ ಅಂದರೆ ಪೋಸ್ಟ್ಪೋನ್ ಮಾಡ್ಬೋದು, ಆಪ್ಷನ್ ಇರುತ್ತೆ ನಮ್ದು, ಅದು ಸಂತೋಷ ಆಗೋದು ನನಗೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಈ ವರ ಕೊಟ್ಟದ್ದಾಯ್ತು, ನಿನಗೊಬ್ಬ ಅತ್ಯಂತ ಕ್ಷತ್ರಿಯ ವಂಶಕ್ಕೆ ಕುಠಾರನಾದಂಥ ಬ್ರಾಹ್ಮಣ ಹುಡ್ತಾನೆ, ಮಹಾ ಉಗ್ರ ಹರಿ ಪರಾಕ್ರಮಿಯಾದಂಥ ಉಗ್ರ ಹುಡ್ತಾನೆ, ಬ್ರಾಹ್ಮಣನೇ ಅವನು, ಆ ಉಗ್ರ ಕ್ಷತ್ರಿಯರನ್ನ ಹೊಡೆದಾಕ್ಬಿಡ್ತಾನು ಅಂತ ಬರ್ತಾನೆ. ಅದು ಬೇಡ ನನಗೆ ಅಂದಕ್ಕೆ, ಹಾಗಾದ್ರೆ ಒಂದು ಕೆಲಸ ಮಾಡು, ಒಂದು ಮಾತು ಮಾಡ್ತೀನಿ ನಾನು, ಈಗ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥವನು ದೊಡ್ಡ ಬ್ರಾಹ್ಮಣ ಆಗ್ತಾನೆ, ಮಹರ್ಷಿ ಆಗ್ತಾನೆ, ಆದರೆ ಅವನ ಮಗ ಮಾತ್ರ ಉಗ್ರ ಆಗ್ತಾನೆ, ಅವನು ಬಿಡಲ್ಲ, ಒಂದು ಪೋಸ್ಟ್ಪೋನ್, ಒಂದು ಜನರೇಷನ್ ಪೋಸ್ಟ್ಪೋನ್ ಮಾಡ್ತೀನಿ ಅಷ್ಟೇ ನಾನು ಅಂದ. ಆಗಲಿ ಅಂದಕ್ಕೆ, ನನಗೆ ತಪ್ಪಿದ್ರೆ ಸಾಕು, ತಪ್ಪಿಸ್ಕೊಂಡ್ಬಿಟ್ರು. ಆ ಸತ್ಯವತಿ ಕಡೆ ಏನಾಯಿತು, ಭಾರಿ ಪರಾಕ್ರಮಶಾಲಿಯಾದಂಥ ಕ್ಷತ್ರಿಯ ಹುಡ್ತಾನೆ ಅಂತ ಹುಡ್ತಲ್ಲ. ಮುಂದೇನಾಯಿತು ಅಂದರೆ, ಸತ್ಯವತಿ ತಾಯಿಗೆ ಗಂಡು ಮಗು ಹುಡ್ತು, ವಿಶ್ವರಥ ಅಂತ ಹೆಸರಿಟ್ರು. ಅವನು ಕುಶಿಕ ವಂಶಕ್ಕೆ ಸೇರಿದವನಾದ್ದರಿಂದ ಕೌಶಿಕ ಅಂತ ಹೆಸರಿಟ್ರು. ಅವನೇ ಮುಂದೆ ವಿಶ್ವಾಮಿತ್ರ ಅಂತ ಆಗುತ್ತೆ.

0: ಇದುವರೆಗೂ ಬೆಳಕಿನ ದೀಪಗಳು ಸರಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ್ ಕರ್ಜಗಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯ ಬೀಡಿ ಸಿಗರೇಟ್.

0: ಕಠಿಣ ಅಂಶ ಇರುತ್ತೆ.
1: ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ, ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
6: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
5: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
6: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
5: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
6: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
0: ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಆರನೇ ತರಗತಿಯಿಂದಲೇ ಕೃತಕ ಬುದ್ಧಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿ

0: ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ 6ನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ಧಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾರ್ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನುಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹೋಟೆಲ್, ಡಾಬಾ, ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟಿನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್, ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಭೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈ ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿಂದು ಎರಡನೇ ಆಷಾಢ ಶುಕ್ರವಾರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜೆ.

0: ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು, ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು ದ್ವಿದಳ ಧಾನ್ಯಗಳನ್ನು ಸರದಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ಧತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2822 0.25% ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಹೆಚ್ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದಿಸ್ ಎಲ್ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ನಿರ್ದೇಶಕರಾದ ಶ್ರೀ ನಂದಿ ಸೇಲ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
1: ಸರ್. ನಾವು ಇತ್ತೀಚಿನ ದಿನಗಳು ನಮ್ಮ ಕಳೆದ ವರ್ಷ ಎಲ್ಲ ಕೂಡ ನೋಡಿದ್ವಿ, ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ

0: ಕಷ್ಟು ನೋವುಗಳು ನಲಿವುಗಳು ಕೂಡ ಅದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ದಿನ ತಾವು ನಮ್ಮ ಜೊತೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಹೇಗೆ ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೋದು ಅನ್ನೋದ್ರ ಕುರಿತು ತಾವು ನಮ್ಮ ಒಂದು ಬಾನುಲಿ ಕೇಂದ್ರದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಂದರೆ ಏನು, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಯಾಕೆ ಉಂಟಾಗುತ್ತೆ ಸರ್?
1: ನೋಡಿ, ಹಿಂದೆ ಏನಿತ್ತು ಅಂದರೆ ಅರಣ್ಯ ಯಥೇಚ್ಛವಾಗಿತ್ತು, ಮತ್ತು ಅರಣ್ಯ ಅನ್ನೋದಕ್ಕಿಂತ ನಮ್ಮ ಏನು ನೋಟಿಫೈಡ್ ಅರಣ್ಯದ ಸುತ್ತಲೂ ಮತ್ತೆ ಅರಣ್ಯ ಸ್ವಾಭಾವಿಕವಾಗಿ ಇತ್ತು. ಸೊ ಏನು ನಮ್ಮ ಇದು ಜನಸಂಖ್ಯೆ ಬೆಳೆದಂಗೆ ಏನಾಯಿತು, ಈ ಅರಣ್ಯದ ಸುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಅಂದರೆ ಶ್ರಿಂಕ್ ಆಗ್ತಾ ಆಗ್ತಾ ಆಗ್ತಾ ಬರೀ ಇವಾಗ ಏನಾಗಿದೆ, ಅರಣ್ಯ ಪ್ರದೇಶ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕಿರ್ತಕ್ಕಂಥ ಬಫರ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ, ಆ ಬಫರ್ ಏರಿಯಾದು ಅಂದರೆ ಆ ಪ್ರದೇಶದ ಆ ಪ್ರದೇಶ ಕುಂಠಿತ ಆಗಿರೋದ್ರಿಂದ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಮೊಟ್ಟ ಮೊದಲನೇ ಕಾರಣ ಅಂತೇಳಿ ನಾವು ಭಾವಿಸ್ಬೋದು. ಮತ್ತು ಮಾನವ ಪ್ರಾಣಿ ಸಂಘರ್ಷ ಅಂತ ಅಂದರೆ ಇಷ್ಟೇ. ಸೊ ಮಾನವ ಅರಣ್ಯ ಪ್ರದೇಶಕ್ಕೆ ಹೋಗಿ ಏನು ಒತ್ತುವರಿ ಮಾಡಿರ್ತಕ್ಕಂಥ ಕೆಲವು ಭಾಳಷ್ಟು ಉದಾಹರಣೆಗಳಿದೆ. ಅದೇ ರೀತಿಯಾಗಿ ಏನು ಪ್ರಾಣಿಗಳು ಅಂದರೆ ಏನು ಕಾಡಿನ ಅಂಚಿನಿಂದ ಆಚೆ ಬಂದು ಸೊ ಏನು ಕೃಷಿ ಪ್ರದೇಶದಲ್ಲಿ ಏನು ರೈತರು ಬೆಳೆದಂಥ ಏನು ಬೆಳೆಗಳ ಮೇಲೆ ದಾಳಿ ಮಾಡದಂಥ ಒಂದು ಏನು ನಾವು ಕಾಣ್ತಾ ಇದ್ದೀವಿ. ಇದನ್ನು ನಾವು ಸ್ವಾಭಾವಿಕವಾಗಿ ಮಾನವ ಪ್ರಾಣಿ ಸಂಘರ್ಷ ಅಂತೇಳಿ ವ್ಯಾಖ್ಯಾನಿಸ್ಬೋದು.
0: ಓಕೆ ಸರ್, ಈಗ ತಮಗೆ ಗೊತ್ತಿರೋ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ಹೆಚ್ಚಾಗಿದೆ ಅಂತ ಕೂಡ ನಾವು ಹೇಳ್ಬೋದು. ಕಳೆದ ವರ್ಷ ನಾವು ನೋಡಿದ ಕೆಲವೊಂದು ಹುಲಿ ದಾಳಿಗಳಿಂದ ಈ ಥರದ್ದು. ಸೊ ಏನು ಪ್ರಮುಖ ಕಾರಣ ಇರ್ಬೋದು ಸರ್ ಈ ಥರ ಹೆಚ್ಚಾಗೋದಕ್ಕೆ?
1: ಸೊ ನಾನು ಹೇಳ್ದಂಗೆ ಮೊಟ್ಟ ಮೊದಲನೇದಾಗಿ ಅರಣ್ಯ ಪ್ರದೇಶದ ಏನು ಕುಂಠಿತ ಆಗಿರ್ತಕ್ಕಂಥದ್ದು ಒಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಅದರ ಜೊತೆನಲ್ಲಿ ನಾವು ಕೆಲವೊಂದು ಪ್ರದೇಶಗಳನ್ನ ಅಂದರೆ ಕನ್ಸರ್ವೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕೆಲವು ಪ್ರದೇಶಗಳ ಒಂದು ಅಂದರೆ ಯಥೇಚ್ಛವಾಗಿ ಅಲ್ಲಿ ಪ್ರೊಟೆಕ್ಷನ್ನು ಮತ್ತು ಇದನ್ನೆಲ್ಲ ಮಾಡಿದ ಒಂದು ರೀಸನ್ನಿಂದ ಸೊ ಪ್ರಾಣಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ನಿಮಗೆ ಗೊತ್ತಿರ್ಬೋದು ಈಗ ಜನರಲ್ಲಿ ಅವೇರ್ನೆಸ್ಸು ಬರ್ತಾ ಇದೆ. ಮುಂಚೆ ಏನಾಗ್ತಾ ಇತ್ತು, ಬಹಳಷ್ಟು ರಿಮೋಟ್ ಪ್ಲೇಸ್ಗಳಲ್ಲಿ ಹಂಟಿಂಗು ಮತ್ತೊಂದು ನಡೀತಾ ಇದ್ದಂಥ ಉದಾಹರಣೆಗಳು ಬಹಳಷ್ಟು ಇದೆ ಹಿಂದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜನರಿಗೂ ಅರಿವು ಬಂದಿದೆ, ನಾವು ಪ್ರಾಣಿಗಳ ಮೇಲೆ ಏನಾದರೂ ಅಂದರೆ ಹತ್ಯೆ ಮಾಡಿದ್ರೆ ಸೊ ನಮಗೆ ಸೀರಿಯಸ್ ಆಗಿ ಅದರಿಂದ ಸಮಸ್ಯೆಗಳು ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಜನರು ಅರ್ತು ಸೊ ಪ್ರಾಣಿಗಳ ಮೇಲೆ ದಾಳಿ ಮಾಡೋದನ್ನ ನಿಲ್ಲಿಸಿದ್ದಾರೆ. ಮತ್ತೆ ಪ್ರಾಣಿಗಳ ಸಂಖ್ಯೆ ಯಥೇಚ್ಛವಾಗಿ ವೃದ್ಧಿ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅರಣ್ಯ ಪ್ರದೇಶದ ಏನು ಅಂಚಿನಲ್ಲಿ ನಾವು ಈ ಒಂದು ಮಾನವ ಪ್ರಾಣಿ ಸಂಘರ್ಷನ ಕಾಣಬಹುದು.
0: ಓಕೆ ಸರಿ, ತಾವು ಮೊದಲೇ ಹೇಳ್ದಂಗೆ ಈ ಒಂದು ಅರಣ್ಯ ಪ್ರದೇಶಗಳ ಒಂದು ಕುಗ್ಗುವಿಕೆಯಿಂದ ಪ್ರಾಣಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸರ್?
1: ನೀವು ಈಗ ಒಂದು ಒಂದು ಪ್ರಾಣಿ ಈಗ ಹುಲಿನ ನಾವು ಒಂದು ಅಂದರೆ ಎಕ್ಸಾಂಪಲ್ ತಗೋಬೇಕು ಅಂತಂದರೆ ಸೊ ಹುಲಿಗೆ ನಿರ್ದಿಷ್ಟವಾದಂಥ ಒಂದು ವಿಸ್ತೀರ್ಣ ಅದಕ್ಕೆ ಬೇಕಾಗುತ್ತೆ. ಸೊ ಈ ಏನು ನಮ್ಗೆ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಬಂಡೀಪುರನೇ ನಾವು ಉದಾಹರಣೆಗೆ ತಗೋಬೇಕು ಅಂದರೆ ಈ ಹುಲಿ ಯೋಜನೆ 1973 ಬಂದ ದಿನದಿಂದ 50 ಬಹಳಷ್ಟು ನಾವು ಅಂದರೆ ಅದಕ್ಕೆ ಅಂದರೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. ಅರಣ್ಯ ಪ್ರದೇಶಕ್ಕೂ ಇರ್ಬೋದು ಅಥವಾ ನಮ್ಮ ಏನು ಬಂಡೀಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ವಿಸ್ತಾರವಾದಂಥ ಜಾಗಗಳಿಗೆ ಆಂಟಿ ಪೋಚಿಂಗ್ ಕ್ಯಾಂಪು ಮತ್ತು ಅಲ್ಲಿ ಜನಗಳು ನಮ್ಮ ಏನು ಕ್ಯಾಂಪ್ನಲ್ಲಿ ವಾಚರ್ಸ್ ಇರ್ತಾರೆ, ಇವರೆಲ್ಲ ರೆಗ್ಯುಲರ್ ಆಗಿ ಪೆಟ್ರೋಲಿಂಗು ಮತ್ತೊಂದು ಮಾಡ್ತಾ ಇರೋದ್ರಿಂದ ಸೊ ಅಂದರೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ, ಈ ಏನು ಅದಕ್ಕೆ ಪ್ರೇಬೇಸ್ ವೃದ್ಧಿ ಆಗ್ತಾ ಇದೆ, ಇದರಿಂದ ಇದು ಹುಲಿಗಳ ಸಂತಾನೋತ್ಪತ್ತಿನೂ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಆ ವ್ಯಾಪ್ತಿ ಏನಾಗಿದೆ ಕುಂಠಿತ ಆಗ್ತಾ ಇದೆ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ಈ ಪ್ರಾಣಿಗಳು. ಸೊ ಅದರ ಒಂದು

0: ವ್ಯಾಪ್ತಿನ ಹುಡುಕ್ತಾ ಹುಡುಕ್ತಾ ಆಚೆ ಕಡೆ ಬರ್ತಾ ಇದಾವೆ. ಮತ್ತೆ ಕಾರಿಡಾರ್ ಅಂತ ಏನ್ ಹೇಳ್ತೀವಿ, ಕಾರಿಡಾರ್ನು ನಾವು ಸ್ವಲ್ಪ ಅಂದ್ರೆ ಯೋಚನೆ ಮಾಡಿ ಏನು ಬೆಳೀತಾ ಇರತಕ್ಕಂತ ವೃದ್ಧಿ ಆಗ್ತಿರ್ತಕ್ಕಂತ ಏನು ಹುಲಿಗಳ ಸಂಖ್ಯೆಗೆ ಅನುಗುಣವಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ತಗ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಹೆಚ್ಚಾಗಿ ಯಾವ ಪ್ರಾಣಿಗಳಿಂದ ಈ ಒಂದು ಸಂಘರ್ಷ ಪ್ರಕರಣಗಳು ಕಂಡು ಬರ್ತವೆ ಸರ್?
0: ನಾವು ಹೆಚ್ಚು ಯಾವ ಪ್ರಾಣಿಗಳಿಂದ ನಮಗೆ ಈ ಸಂಘರ್ಷ ಕಾಣ್ತಾ ಇದ್ದೀವಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಆನೆ. ಸೊ ಎರಡನೇದಾಗಿ ನಾವು ತಗೋಬೇಕು ಅಂತಂದ್ರೆ ಲೆಪರ್ಡ್ ಇಂದ ಹೆಚ್ಚಿನ ಒಂದು ಇದನ್ನ ನಾವು ಕಾಣ್ಬೋದು. ಅದರ ನಂತರ ಹುಲಿನೂ ಸಹಿತ ಮೂರನೇ ಒಂದು ಸ್ಥಾನದಲ್ಲಿ ನಾವು ಒಂದು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಳೆದ ಒಂದು 5 ವರ್ಷದ ನಾವು ಅಂದ್ರೆ ಡಾಟಾನ ನಾವು ನೋಡ್ತಾ ಹೋದ್ರೆ ಆನೆಯಿಂದ ಹೆಚ್ಚು ಕಮ್ಮಿ 19,000 ಚಿಲ್ಡ್ರೆ ಕೇಸಸ್ಸು ನಾವು ಕಾಣ್ಬೋದು. ಸೊ ಅದೇ ರೀತಿಯಾಗಿ ಲೆಪರ್ಡ್ ಇಂದ 2,200 ಕೇಸ್ಗಳನ್ನ ನಾವು ಕಾಣ್ಬೋದು. ಸೊ ಹುಲಿಯಿಂದನೂ ಸಹಿತ ಅರೌಂಡ್ 1,000 ಕೇಸಸ್ಗಳನ್ನ ಅಂದ್ರೆ ಕ್ಯಾಟಲ್ ಕಿಲ್ ಆಗಿರ್ಬೋದು ಮತ್ತೆ ಅದೇ ಈ ತರ ಒಂದು ಪ್ರಕರಣಗಳನ್ನ ನಾವು ಕಾಣ್ಬೋದು. ಸೊ ಆನೆಯಿಂದ ಯಾಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ ಅಂತಂದ್ರೆ, ಸೊ ಮುಂಚೆ ಏನಾಗಿತ್ತು, ಏನು ಆನೆ ಬರುತ್ತೆ ಅಂತೇಳಿ ಅವಾಗ ಪ್ರೊಟೆಕ್ಷನ್ ಇರಲಿಲ್ಲ, ಏನೂ ಇರಲಿಲ್ಲ, ಜನಗಳು ಬೆಳೆ ಬೆಳೆಯೋದನ್ನ ಆಲ್ಮೋಸ್ಟ್ ಅವರು ಅಂದ್ರೆ ಇದರ ಬಹಳ ಮೈನರ್ ಮಿಲೆಟ್ಸ್ ಅಥವಾ ರಾಗಿ ಇಂಥ ಬೆಳೆ ಬೆಳೀತಾರೆ. ಸೊ ಏನು ಇಲಾಖೆ ಕ್ರಮ ವಹಿಸ್ತಾ ಏನು ಒಂದು ಬ್ಯಾರಿಯರ್ ನಿರ್ಮಾಣ ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಒಂದು ಪ್ರೊಟೆಕ್ಷನ್ ಮೆಷರ್ ಮಾಡ್ತಾ ಇರೋದ್ರಿಂದ, ಸೊ ಜನರಿಗೆ ಒಂದು ಕಾನ್ಫಿಡೆನ್ಸ್ ಬಂತು, ಇಲ್ಲ ನಾವು ಒಂದು ಬೆಳೆನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇದರಿಂದ ನಾವು ಅಂದ್ರೆ ಪ್ರಯೋಜನ ಪಡ್ಕೋಬಹುದು ಅಂತೇಳಿ. ಸೊ ಏನಾಯ್ತು, ಕೃಷಿ ಏನು ಬೆಳೆ ಬೆಳೀತಾ ಇದ್ರು ಅದನ್ನ ವಿಸ್ತರಣೆ ಮಾಡ್ಕೊಂಡವ್ರು ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಬಾಳೆ ಇರ್ಬೋದು ಕಬ್ಬು ಇರ್ಬೋದು ಈ ತರ 10 ಬೆಳೆಗಳನ್ನ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೇನ್ ಮಾಡುತ್ತೆ, ಈ ಪ್ರಾಣಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದ ನಾವು ಈ ಒಂದು ಅಂದ್ರೆ ಪ್ರಾಣಿ ಮತ್ತೆ ಮಾನವ ಸಂಘರ್ಷನ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್, ನಾನು ಜಯರಾಮ್ ಸಾಗರಿಂದ.
1: ಜಯರಾಮ್ ಅವರು ಹೇಳಿ, ತಮ್ದು ಏನ್ ಪ್ರಶ್ನೆ ಇದೆ ಅಂತ?
2: ನನ್ನ ಪ್ರಶ್ನೆ ಏನು ಸಾಹೇಬರಿಗೆ ಕೇಳೋದಂದ್ರೆ ಸರ್, ಅದನ್ನು ಕಾಡಿಗೆ ಸೌದೆ ತರಕ್ಕೆ ಜನರೆಲ್ಲ ಕಾಡಿಗೆ ಹೋಗ್ತಿದ್ರು, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇರ್ತಿತ್ತು ಮತ್ತೆ ಅರಣ್ಯ ಯಥೇಚ್ಛವಾಗಿ ಬೆಳಿತಿತ್ತು, ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಜನಗಳು ಕಾಡಿಗೆ ಹೋಗೋದು ಬಿಟ್ಬಿಟ್ರು, ಈಗ ಪ್ರಾಣಿ ಕಾಡು ಬೆಳೆಯೋದಕ್ಕೆ ಕಡಿಮೆ ಆಗಿದಿಲ್ಲ ಸರ್.
0: ನೀವು ಏನ್ ಹೇಳ್ತಾ ಇದ್ರಿ, ಇದು ಪ್ರಾಣಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ? ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ಅಂದ್ರೆ ಈ ಒಂದು 10 ಕೆಳಗೆ ಇರ್ತಕ್ಕಂಥ ಸಂಖ್ಯೆಗೂ ಇವತ್ತ ಇರ್ತಕ್ಕಂಥ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಸೊ ಈ ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಆನೆಗಳಿರ್ಬೋದು, ಅದರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿದೆ. ಹಾಗಾಗಿ ಈ ಒಂದು ಅಂದ್ರೆ ಕಾಡು ಕಮ್ಮಿ ಆಗ್ತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಕಾಡು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಕಾಡೊಳಗಿರ್ತಕ್ಕಂಥ ಮರ ಕಮ್ಮಿ ಆಗ್ತಾ ಇದೆ ಅಂತಲ್ಲ, ಪ್ರದೇಶ ವಿಸ್ತರಣೆ ವಿಸ್ತಾರ ಏನಿದೆಯಲ್ಲ ಆ ವಿಸ್ತಾರ ಕಮ್ಮಿ ಆಗಿದೆ. ವ್ಯಾಪ್ತಿ ಏನಾಯ್ತು ಮುಂಚೆ ಅಂದ್ರೆ ನಮ್ಮ ಅರಣ್ಯ ಏನು ಕಾನೂನು ಇದೆಯಲ್ಲ, ಇದರಲ್ಲಿ ಮುಂಚೆ ಏನಿತ್ತು, ಈ ಅರಣ್ಯ ಪ್ರದೇಶದ ಬೌಂಡ್ರಿಯಿಂದ 100 ಯಾವುದೇ ಒಂದು ಅಂದ್ರೆ ಗ್ರ್ಯಾಂಟು ಮತ್ತೊಂದು ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಬಟ್ ಆಮೇಲೆ ತದನಂತರ ಏನಾಯ್ತು, ಇದರ ಸಡಿಲಿಕೆ ಆಗ್ಬಿಟ್ಟು ಸೊ ಕಾರ್ಡ್ ಅಂಚಿನವರೆಗೂ ಗ್ರಾಂಟ್ ಮಂಜೂರು ಮಾಡುವಂತ ಒಂದು ಪ್ರಕ್ರಿಯೆ ಆಗೋಯ್ತು. ಸೊ ಮುಂಚೆ ಏನಿತ್ತು, ಅಷ್ಟು ಜಾಗ ಅಂದ್ರೆ ಈ ಪ್ರಾಣಿಗಳು ಓಡಾಡ್ಲಿಕ್ಕೂ ಒಂದು ಇದಿರ್ತಿತ್ತು, ಅವಕಾಶ ಇರ್ತಿತ್ತು. ಈಗ ಆ ಅವಕಾಶ ಇಲ್ಲ. ಈಗ ನಾವಂದ್ರೆ ನಾವಂದ್ರೆ

0: ನಾವು ಇದೇ ಏನು ನಮಗೆ ಗೊತ್ತಾಗುತ್ತೆ ನಮ್ಮ ಬೌಂಡ್ರಿ ಏನು, ನಾವು ಎಲ್ಲಿ ಓಡಾಡಬೇಕು ಎಲ್ಲಿ ಓಡಾಡಬಾರ್ದು ಅಂತ. ಅದೇ ಪ್ರಾಣಿಗಳಿಗೆ ಅವಕ್ಕೆ ಎಲ್ಲದು ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಜಾಗನೂ ಅವು ಓಡಾಡುವಂಥ ಒಂದು ಸ್ವಭಾವ ಇರ್ತಕ್ಕಂಥವು. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಸೊ ಬೌಂಡ್ರಿ ಆಚೆ ಬಂದ ತಕ್ಷಣ ಜನರು ಮತ್ತೆ ಏನು ಪ್ರಾಣಿಗಳ ಸಂಘರ್ಷ ಪ್ರಾರಂಭ ಆಗ್ಬಿಡುತ್ತೆ.
1: ಸರ್ ಇನ್ನೊಂದು ಸರ್, ನಿಮ್ಮ ಇಲಾಖೆನಲ್ಲಿ
0: ಹೇಳಿ,
1: ಇಲಾಖೆನಲ್ಲಿ ರೈತರಿಗೆ ಸೋಲಾರ್ ಪೆನ್ಷನ್ ಕೊಡ್ತೀರಿ?
0: ಹೌದು.
1: ಎಷ್ಟು ಕಿಲೋಮೀಟರ್ ಕೊಡ್ತೀರ ಸರ್?
0: ಸೊ ಎಷ್ಟು ಕಿಲೋಮೀಟರ್ ಅಂತಂದ್ರೆ
1: ಕಿಲೋಮೀಟರ್
0: ಅದೇ ಕಾಡಂಚಿನಿಂದ ಕಾಡಂಚಿನಿಂದ 10 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ಆತರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಮ್ಮ ವಲಯ ಯಾವುದು ವಲಯಕ್ಕೆ ನಿಮ್ದು ಬರುತ್ತೆ ವ್ಯಾಪ್ತಿಗೆ, ಅಲ್ಲಿ ನೀವು ಸಾಗರ ಅಂತನಾ ಯಾವ
2: ಕನ್ಲಿಕ್ಕೆ ಹೋಗ್ಲಿ ಬರುತ್ತೆ ಸರ್?
0: ಮಳಿಯೂರ್ ಬರ್ಬೋದು ನೋಡಿ, ಮಳಿಯೂರ್ ಬರುತ್ತಾ ಅಥವಾ ಓಂಕಾರ ಬರುತ್ತಾ ನೋಡ್ಕೊಂಡು ನೋಡಿ, ಬೇಗೂರು ಅಥವಾ ಮಳಿಯೂರಲ್ಲಿ ನೀವು ಇಮಿಡಿಯೇಟ್ ಆಗಿ ಹೋಗಿ ನೀವು ಅರ್ಜಿನ ಕೊಡಿ, ಅದನ್ನ ತುರ್ತಾಗಿ ಅದನ್ನ ಮಂಜೂರಾತಿ ಮಾಡ್ಕೊಡೋಣ.
2: ಧನ್ಯವಾದಗಳು. ಜಯರಾಮ್ ಕರೆ
1: ಮಾಡಿ. ಆಮೇಲೆ ಸರ್ ಇನ್ನೊಂದು, ಹಂದಿಗಳ ಕಾಟ ಜಾಸ್ತಿ ಆಗಿದೆ ಸರ್.
0: ನೋಡೋಣ ಈ ಸರಿ ಹಂದಿ ತಡೆಗಟ್ಟಲಿಕ್ಕೆ ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಲ್ಲ ಆಲ್ರೆಡಿ, ಅದಕ್ಕೆ ಈ ಮೆಶ್ ಹಾಕುವಂತ ಒಂದು ಇದು ಕಾರ್ಯಕ್ರಮನ ರೂಪಿಸ್ಲಿಕ್ಕೆ ನಾವು ಒಂದು ಇದನ್ನ ಕ್ರಮ ತಗೊಳ್ತಾ ಇದೀವಿ. ಅವಾಗ ಏನಾಗುತ್ತೆ, ಅವು ಆಚೆ ಕಡೆ ಬರೋದು ಅವಾಯ್ಡ್ ಆಗುತ್ತೆ.
2: ಓಕೆ, ಧನ್ಯವಾದಗಳು ಜಯರಾಮರೇ ಕರೆ ಮಾಡಿದ್ದಕ್ಕೆ. ಸರ್ ತಾವು ಮಾತನಾಡ್ತಾ ಇದ್ರಿ, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದು, ಹಾನಿಗಳಿಂದನೇ ಹೆಚ್ಚು ಮಾನವನ ಒಂದು ಅಂದರೆ ಸಂಘರ್ಷಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿದ್ರಿ. ಸರಿಗೆ ತಾವು ಹೇಳ್ದಂಗೆ ಈ ಕಾಡಾನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ ಇರ್ಬೋದು, ಈ ಥರ ಒಂದು ಪ್ರಾಣಿಗಳು ಪ್ರಮುಖವಾಗಿ ಗ್ರಾಮಗಳಿಗೆ ಇತ್ತೀಚೆಗೆ ಬರೋದಕ್ಕೆ ಏನು ಕಾರಣ ಇರ್ಬೋದು ಸರ್, ಅಥವಾ ಯಾಕೆ ಜಾಸ್ತಿ ಆಗಿದೆ?
0: ಅದೇ ಈಗ ನೋಡಿ, ಒಂದು ಏನಾಗುತ್ತೆ, ಈಗ ಆನೆದು ನೀವು ತೋಳಿ, ಅದು ಪ್ರತಿದಿನ ಮಿನಿಮಮ್ 100 to 150 kg ಆಹಾರ ಸೇವನೆ ಮಾಡುತ್ತೆ. ಸೊ ತನ್ನ ಬಾಡಿ ವೈಟ್ನ 5-10% ಅದು ಕನ್ಸ್ಯೂಮ್ ಮಾಡಬೇಕು ಅದನ್ನ, ಅದು ಅಂದ್ರೆ ಹೆಲ್ದಿಯಾಗಿ ಬಾಡಿನ ಇಟ್ಕೊಳ್ಳಿಕ್ಕೆ. ಅಂಡ್ 100 to 200 liters ಅಷ್ಟು ನೀರು ಸೇವನೆ ಮಾಡಬೇಕಾಗುತ್ತೆ ಅದು, ಅಂದ್ರೆ ನಾರ್ಮಲ್ ಆಗಿ ಅದು ಇರಲಿಕ್ಕೆ. ಅದೇ ರೀತಿಯಾಗಿ ನೀವು ಈ ಹುಲಿ ತಗೊಂಡ್ರೆ 5-7 kg ಪ್ರತಿದಿನ ಅದಕ್ಕೆ ಮಾಂಸ ಬೇಕಾಗುತ್ತೆ. ಈ ಲೆಪರ್ಡು ಅಷ್ಟೇ, ಏನಾಗುತ್ತೆ ಅದಕ್ಕೆ 1.5-3 kg ಆಹಾರ ಸೇವನೆ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ, ಸೊ ಈ ಎಸ್ಪೆಷಲಿ ಈ ಕ್ಯಾಟ್ ಫ್ಯಾಮಿಲಿ, ನಾನು ಹೇಳೋದು ಈ ಹುಲಿ ಇರ್ಬೋದು ಅಥವಾ ನೀವು ಏನು ಲೆಪರ್ಡ್ ಚಿರತೆ ಅಂತೇನೆ ಹೇಳ್ತೀರಿ, ಸೊ ಅವಕ್ಕೆ ಆಹಾರ ಅಂದ್ರೆ ಬಹಳ ಈಸಿಯಾಗಿ ಪ್ರೇ ಮಾಡೋದು ಅಂತ ಹೇಳ್ತಾರಲ್ಲ. ಸೊ ಈಸಿಯಾಗಿ ಕ್ಯಾಚ್ ಮಾಡುವಂಥದ್ದು ಏನಾಗುತ್ತೆ, ಈ ಕಾಡಂಚಿನಲ್ಲಿ ಹತ್ತಿರಕ್ಕೆ ಬಂದಿರೋದ್ರಿಂದ ಕೆಲವು ಸರಿ ಏನಾಗುತ್ತೆ, ಕಾಡು ಒಳಗಡೆ ಈ ಕ್ಯಾಟಲ್ಸ್ ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿ ಪ್ರೇ ಅಂತೇಳಿ ಅವನ್ನ ಹಂಟ್ ಮಾಡಿಬಿಡ್ತವೆ. ಸೊ ಇದು ಅಭ್ಯಾಸ ಆಗ್ತಾ ಆಗ್ತಾ ಆಗ್ತಾ ಅವಕ್ಕೆ ಏನಾಗ್ಬಿಡುತ್ತೆ, ಕಷ್ಟಪಟ್ಟು ಬೇಟೆ ಆಡೋದಕ್ಕಿಂತ ಇದು ಈಸಿಯಾಗಿ ಸಿಗುತ್ತೆ ಅಂತೇಳಿ. ಸೊ ಆನೆಗಳು ಅಷ್ಟೇ. ಸೊ ದಿನ ಪ್ರತಿದಿನ ಬಹಳಷ್ಟು ಏನು ಜಾಗಗಳು ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಅದು ಭಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ರಡಿ ಏನು ಕಾಡಂಚಿನಲ್ಲೇ ಅದಕ್ಕೆ ಒಳ್ಳೆ ಆಹಾರದ ಇದು ಸಮೃದ್ಧವಾಗಿ ಬೆಳೆದಂತ ಆಹಾರ ಸಿಕ್ಕಿದಾಗ, ಸೊ ಅದೇನಾಗುತ್ತೆ ಅಲ್ಲಿಗೆ ಫೋಕಸ್ ಮಾಡ್ತಾ ಇರುತ್ತೆ. ಅಲ್ಲಿ ಹೋಗಿ ಹೆಂಗೆ ನಾವು ಬೇಗ ಅಂದ್ರೆ ಅದರ ಇದನ್ನ ನೀಗಿಸ್ಕೋಬಹುದು ಅಂತ.
2: ಓಕೆ ಸರ್, ಅದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಇದೆ. ಹಲೋ
3: ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು?
3: ನಾವು ನಾಗರಾಜ್ ಅಂತ ಹೇಳಿ ಸರ್, ನಾವು ಯಶವಂತಪುರ ರಾಡಿ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ ಜೊತೆ ಸರ್ ಇದ್ದಾರೆ ನಂದೀಶ್ ಸರ್.
3: ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್ ನಾನು ನಾಗರಾಜ್ ಅಂತ ಹೇಳಿ, ನಾವು ಬುಡಕಟ್ಟು ಸಮುದಾಯದವರು.
0: ಹೇಳಿ ಹೇಳಿ ಹೇಳಿ
3: ಸರ್. ಇಲ್ಲಿ ನಾವು ಭೂಮಿ ಸಮಸ್ಯೆ ಮಾತಾಡ್ಬೋದ?
0: ಭೂಮಿ ಸಮಸ್ಯೆನಾ? ನಾವು ಈಗ ಏನು ಮಾನವ ವನ್ಯ

0: ವನ್ಯಜೀವಿಯ ಸಂಘರ್ಷದ ಬಗ್ಗೆ ಮಾತಾಡ್ತಾ ಇದೀವಿ, ಹೇಳಿ ಏನು ಭೂಮಿಯ
1: ಇದು? ನಾವು ಇಲ್ಲಿ ನುಗ್ಗು ವ್ಯಾಪ್ತಿಗೆ ಬರ್ತೀವಿ.
0: ಓಕೆ,
1: ವನ್ಯಜೀವಿ ಸಂಘದಲ್ಲ.
0: ಓಕೆ,
1: ಇಲ್ಲಿ 5 ಆಡಿಗಳು ನಮ್ಮ ತಂದೆಯ ಭೂಮಿನ ವ್ಯವಸಾಯ ಮಾಡ್ಕೊ ಬರ್ತಿದ್ವು.
0: ಓಕೆ,
1: 2017 ತನಕ ಅರಣ್ಯ ಇಲಾಖೆದವರು ಟ್ರಾಂಚ್ ಹೊಡೆದು.
0: ಓಕೆ,
1: ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಆಗಾರ. ಇದು ಸಿಎಂ ಸಾಹೇಬರು ಒಂದು 3-4 ಸಭೆ ಮಾಡಿದ್ರು. ಕಂದಾಯ ಸಾಹೇಬ ಗಮನಕ್ಕಿದೆ, ಪ್ರಭಾಕರ್ ಸರ್ ತುಂಬಾ ಒಂದು 10 ಸಭೆನೇ ಮಾಡಿದ್ರು. ಸರ್ವೇನ ಜಂಟಿಸಿರೋದೆಲ್ಲ ಆಯ್ತು.
0: ಓಕೆ,
1: ಅದಕ್ಕೆ ಮೊನ್ನೆನೂ ತುಂಬ ಕಾಲ್ ಮಾಡಿದೆ, ಒಂದು ಸಭೆ ಆಯೋಜನೆ ಮಾಡ್ಕೊಡ್ಬೇಕು ಸರ್ ಅಂತೇಳಿ.
0: ಓಕೆ, ನನಗೆ ಇನ್ನು ನಾನು ಇತ್ತೀಚೆಗೆ ನಾನು ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಇದಿಲ್ಲ, ಅಂದ್ರೆ ವಿಷಯಗಳು ಗೊತ್ತಿಲ್ಲ. ಸೊ ಈ ಬಗ್ಗೆ ನಾನು ವಲಯಾಧಿಕಾರಿ ಮತ್ತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೋಬಹುದು ಅಂತೇಳಿ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಖಂಡಿತ ಖಂಡಿತ ಮಾಡುವ. ಇದಕ್ಕೆ ಇದಕ್ಕೆ ಅಂದ್ರೆ ಇದನ್ನ ಏನು ಪ್ರತ್ಯೇಕವಾಗಿ ಒಂದು ಸಭೆನ ಆಯೋಜನೆ ಮಾಡೋಣ. ಓಕೆ, ಥ್ಯಾಂಕ್ ಯು.
2: ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಹೇಗೆ ಯಾವ ತರ ಒಂದು ಸಂಘರ್ಷಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ರಿ. ಸರ್, ಈ ತರ ಒಂದು ಸಂಘರ್ಷವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೇನು ಯೋಜನೆಗಳನ್ನ ಕೈಗೊಂಡಿದೆ ಸರ್?
0: ಸೊ ಅದೇ, ಈಗ ಇದು ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆನ ನಾವು ಮೇಲಿಂದ ಮೇಲೆ ಕಾಣ್ತಾನೆ ಇದ್ದೀವಿ, ಮತ್ತೆ ಹೆಚ್ಚಾಗ್ತಾನೆ ಇದೆ, ಅದು ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಹಂತಂತವಾಗಿ ಫಸ್ಟು ಇಲಾಖೆಯಿಂದ ಈ ಕಂದಕ ಅಂತ ಹೇಳ್ತೀವಿ, ಆನೆ ತಡೆ ಕಂದಕ ಅಂತೇಳಿ ಅದನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು. ಸೊ ಅದಾದ ನಂತರ ಸೋಲಾರ್ ಬೇಲಿ, ತಡೆ ಬೇಲಿ. ಸೊ ಸೋಲಾರ್ ತಡೆ ಬೇಲಿನ ಬಹಳಷ್ಟು ಜಾಗದಲ್ಲಿ ಮಾಡ್ತು. ಅದಾದ ನಂತರ ಅಂದ್ರೆ ಸೋಲಾರ್ ಹಂಟಿ ಹಾರಿಸಾಂಟಲ್ ಬೇಲಿ ಯಾವಾಗ ನಿರ್ಮಾಣ ಮಾಡ್ತಾ ಇದ್ರು. ಸೊ ತದನಂತರ ಈ ಹ್ಯಾಂಗಿಂಗ್ ಸೋಲಾರ್ ಫೆನ್ಸ್ ಅಂತೇಳಿ ಅದನ್ನು ಪ್ರಯೋಗ ಮಾಡ್ತು. ಸೊ ಅಂದ್ರೆ ಈ ವಿವಿಧ ಇವನ್ನ ಬ್ಯಾರಿಯರ್ಸ್ನ ನಾವು ಏನು ನಿರ್ಮಾಣ ಮಾಡಿ ತಡೆಗಟ್ಟಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಒಂದಲ್ಲ ಒಂದು ರೀತಿನಲ್ಲಿ ಅದು ಅಂದ್ರೆ ಪ್ರಕರಣಗಳನ್ನೋದಕ್ಕಿನ್ನ ಒಂದೇ ಸರಿ ನಾವು ಎಂಟೈರ್ ಏರಿಯಾನ ಕವರ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದ್ರಿಂದ ಏನಾಯ್ತು, ಇಲ್ಲಿನ ನಾವೇನಾದ್ರು ತಡೆದ್ರೆ ಅದು ನೆಕ್ಸ್ಟ್ ಮುಂದೆ ಹೋಯ್ತು, ಅಲ್ಲಿ ತಡೆದ್ರೆ ಇನ್ನೊಂದ್ ಕಡೆ, ಈ ತರ ಸಮಸ್ಯೆಗಳು ವೃದ್ಧಿ ಆಗ್ತಾನೆ ಹೋಯ್ತು. ಆದ್ರಿಂದ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅನ್ನೋ ಒಂದು
2: ಅದ್ರ ಬಗ್ಗೆ ನಾವು ಮಾತನಾಡೋಣ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ. ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ.
2: ಹಾ ನಮಸ್ತೆ, ತಮ್ಮ ಹೆಸರು?
3: ನನ್ನ ಹೆಸರು ಗುರುಪ್ರಸಾದ್ ಅಂತ, ಮೈಸೂರಿಂದ ಪತ್ರಕರ್ತ ಮಾತಾಡ್ತಾ ಇರೋದು ಸರ್.
2: ನಮಸ್ತೆ, ಹೇಳಿ ಸರ್, ತಮ್ಮ ಪ್ರಶ್ನೆ ಏನಂತ?
3: ನಾನು ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತೇಳಿ ನೀವು ನಂದಿ ಸರ್ ನಾ
0: ಹೇಳಿ
3: ಸರ್. ನಮಸ್ತೆ ಸರ್, ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕೇಳಬೇಕು ಅಂತೇಳಿದೀನಿ. ಈಗ ಅಂದ್ರೆ ಮೊನ್ನೆ ಒಂದ್ ತಿಂಗಳಲ್ಲಿ ಒಂದು ಕೋಟಿ ಕ್ಯಾಂಪಸ್, ಬಂಡೀಪುರ ಕ್ಯಾಂಪಸ್ ಹತ್ರನೇ ಒಂದು ಕವರ್ ಹಾಕೊಂಡು ಅಂದ್ರೆ ಮುಖದ ಮೇಲೆ ಕವರ್ ಹಾಕೊಂಡ್ಬಿಟ್ಟು ಪರದಾಡ್ತಿತ್ತು. ಅಂದ್ರೆ ಚೆಕ್ ಪೋಸ್ಟ್ ಹತ್ರ ಚೆಕ್ ಮಾಡ್ಬಿಟ್ಟು ಜನ ಪ್ಲಾಸ್ಟಿಕ್ ನ ತಗೊಂಡೋಗಿ ಬಿಸಾಡೋದು ಅದೆಲ್ಲ ನಡೀತಾನೆ ಇದೆ. ಪಕ್ಕದ ನೀರಿಗಿರಿ ಅಂದ್ರೆ ಮಧುಮಲೈನಲ್ಲೇನೆ ಅಷ್ಟೊಂದು ಪ್ಲಾಸ್ಟಿಕ್ ನಿಷೇಧ ಇದೆ. 1/2 ಲೀಟರ್ ಬಾಟ್ಲು, 1 ಲೀಟರ್ ಬಾಟ್ಲು ಎಲ್ಲ ನಿಷೇಧ ಇದೆ. ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಮಾಡಿದ್ದಾರೆ ತಮಿಳುನಾಡಲ್ಲಿ. ನಮ್ಮಲ್ಲೂ ಹಾಗೇನಾರ ಮಾಡ್ಬೋದಾ ಬಂಡೀಪುರದಲ್ಲೂ? ಪ್ಲಾಸ್ಟಿಕ್ ನಿಷೇಧ ಮಾಡಿದ್ರೆ ಪ್ರಾಣಿಗಳಿಗೆ ಒಳ್ಳೇದಾಗತ್ತಾ ಅಂತ, ಪರಿಸರಕ್ಕೆ ಹಾನಿಯಾಗತ್ತ ತಪ್ಪುತ್ತಾ ಅಂತ, ಅದು ಹೇಗ್ ಮಾಡ್ಬೋದು ಸರ್? ಏನ್ ಸರ್ ಅದ್ರ ಬಗ್ಗೆ ಸರ್ ಹೇಳ್ಬೋದು ಸರ್?
0: ಆಕ್ಚುಲಿ ಯಾವುದೇ ಒಂದು ಅಂದ್ರೆ ಪಾರ್ಕ್ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲ ಚೆಕ್ ಮಾಡಿ ಅಂದ್ರೆ ಬಿಡುವಂತ ಎಲ್ಲ ಪ್ರಕ್ರಿಯೆ ಮಾಡ್ತಿದೀವಿ. ಬಟ್ ನಮ್ಮಲ್ಲಿ ಬಂಡೀಪುರ ಏನು ನ್ಯಾಷನಲ್ ಹೈವೇ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ, ಸೊ ಈ ಕಡೆ ಅಂದರೆ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಅಂದರೆ ಒಂದು ಕಡೆ ಎಂಟ್ರ್ ಆಗ್ತಾರೆ, ಇನ್ನೊಂದು ಕಡೆ ಎಕ್ಸಿಟ್ ಆಗ್ತಾರೆ. ಸೊ ಆ್ಯಕ್ಚುಲಿ ಅವೇರ್ನೆಸ್ಸನ್ನ ನಾವು ತುಂಬಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಮುಂದೆ ಈ ಚೆಕ್ ಪೋಸ್ಟಲ್ಲಿ ಏನು ಎಂಟ್ರ್ ಆಗ್ತಾರಲ್ಲ, ಆ ಒಂದು ಇದರಲ್ಲಿ ಅಂದರೆ ಆ ಚೆಕಿಂಗ್ ಪಾಯಿಂಟಲ್ಲೇ ಅವ್ರಿಗೆ ತಿಳುವಳಿಕೆ ಮಾಡುವಂತ ಎಲ್ಲ ಕ್ರಮನ ಇನ್ ಮುಂದೆ ತಗೊಳ್ಲಿಕ್ಕೆ ನಾನು ಅಂದ್ರೆ ಕ್ರಮ ಜರುಗಿಸ್ತೀವಿ ಇನ್ ಮುಂದೆ.
3: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು,
2: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರಿಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಏನು ಒಂದು ಶಾಶ್ವತ ಪರಿಹಾರವನ್ನು ಹೇಗೆ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಹಾನಿಗಳು
0: ಈಗ ಇತ್ತೀಚಿನ

0: ಅಲ್ಲಿ ನಾವು ನೋಡಿದಾಗ ಏನು ಯೂಸ್ಡ್ ರೈಲ್ ಬ್ಯಾರಿಕೇಡ್ ಏನು ಮಾಡ್ತಾ ಇದೀವಲ್ಲ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿ ಅದು ಇದಾಗ್ತಾ ಇದೆ. ಅಂದ್ರೆ ನಾವು ಎಲ್ಲೆಲ್ಲಿ ರೈಲ್ ಬ್ಯಾರಿಕೇಡ್ ಹಾಕಿದೀವಿ ಅದ್ರ ಪಕ್ಕ, ಅಂದ್ರೆ ಈಗ ನೀವು ಬಂದು ನೋಡ್ಬೋದು ಬೆಳೆಗಳನ್ನ. ಸೊ ಆಲ್ಮೋಸ್ಟ್ ರೈತರು ಒಳ್ಳೆ ಕ್ರಾಪ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಪ್ರಯೋಜನನೂ ಪಡ್ಕೊಂತಾ ಇದ್ದಾರೆ. ಬಟ್ ಏನಾಗುತ್ತೆ, ರೈಲ್ ಬ್ಯಾರಿಕೇಡು ಒಂದು ಅಂದ್ರೆ ಹೈ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮತ್ತೆ ಇದನ್ನ ಒಂದೇ ಸರಿ ಅಷ್ಟು ಲಭ್ಯ ಸಿಗ್ಲಿಕ್ಕೆ ಸಾಧ್ಯನೂ ಇಲ್ದಲೇ ಇರೋದ್ರಿಂದ ಹಂತ ಹಂತವಾಗಿ ಇದನ್ನ ನಾವು ಮಾಡ್ತಾ ಇದೀವಿ. ಸೊ ಇದು ಕಂಪ್ಲೀಟ್ ಆಗಿ ಒಂದ್ಸರಿ ಆಗ್ಬಿಟ್ರೆ ಆಮೇಲೆ ನಾವು ಖಂಡಿತವಾಗ್ಲೂ ಈ ಒಂದು ಮಾನವ ಪ್ರಾಣಿ ಸಂಘರ್ಷನ, ಎಸ್ಪೆಷಲಿ ಈ ಒಂದು ಆನೆ ಇಂದ ಆಗ್ತಾ ಇರತಕ್ಕಂತ ಸಂಘರ್ಷನ ಕಂಪ್ಲೀಟ್ ಆಗಿ ನಾವು ನಿಯಂತ್ರಿಸಲು ಸಾಧ್ಯ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ನಾಗರಾಜು ಅಂತ ಮಾಗೋಳಿಂದ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿಸ್ ಸರ್ ಇದ್ದಾರೆ.
2: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಕೆಲವರು ಅಭಿಪ್ರಾಯದಲ್ಲಿ ಕಾಡಿನಲ್ಲಿ ಕಾಡು ಪ್ರಾಣಿಗಳಿಗೂ ಮತ್ತೆ ಇವ್ಕ ಸ್ಥಾನಾವಕಾಶ ಇಲ್ಲ, ಮೇವು ಸಿಗಲ್ಲ, ಅದಕ್ಕೆ ಊರ್ ಕಡೆ ಬರುತ್ತೆ ಅಂತ ಒಂದು ಇದಿದೆ. ತಮ್ಮ ಅಭಿಪ್ರಾಯ ಏನು?
0: ಇಲ್ಲ ಇಲ್ಲ, ಆ ತರ ಅಂದ್ರೆ ಇದು ಬಿಂಬಿಸ್ತಾ ಇದಾರಷ್ಟೇ. ಇದು ಕಾಡಿನಲ್ಲಿ ಯಾವುದು ಆಹಾರ ಇಲ್ಲ, ಕೊರತೆ ಇದೆ ಅಂತೇಳಿ. ಕೊರತೆ ಯಾವುದು ಇಲ್ಲ, ಬಟ್ ಏನಾಗುತ್ತೆ ಗೊತ್ತಾ, ಈಗ ಈ ಎಲಿಫೆಂಟ್ಸು ಮೇಯ್ತಾ ಮೇಯ್ತಾ ಬೌಂಡ್ರಿಗೆ ಬಂದಾಗ ಅಲ್ಲಿ ಅದಕ್ಕೆ ಉತ್ಕೃಷ್ಟವಾದಂತ ಒಂದು ಆಹಾರ ಸಿಗುತ್ತೆ ಅಂತ ಅಂದಾಗ ನ್ಯಾಚುರಲಿ ಅದು ಆಚೆ ಬಂದಿರುತ್ತೆ. ಸೊ ಅದೇನಾಗುತ್ತೆ, ಬರ್ತಾ ಬರ್ತಾ ಬರ್ತಾ ಆ ಒಂದು ಇದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ. ಇಲ್ಲಿ ಕಷ್ಟಪಟ್ಟು ಸುಮಾರು ಏರಿಯಾ ಸುತ್ತಿ ಆಹಾರನ ಅಂದ್ರೆ ಅದು ಕೊರತೆನ ನೀಗಿಸ ಬದಲು ಇಂಥ ಕಡೆ ಹೋಗ್ಬಿಟ್ರೆ ಒಂದು ಎರಡು ತಾಸಲ್ಲಿ ಕಂಪ್ಲೀಟ್ ಅದರದ್ದು ರಿಕ್ವೈರ್ಮೆಂಟು ಆಗ್ಬಿಡುತ್ತೆ. ಆದ್ರಿಂದ ಆ ಬಿಹೇವಿಯರಲ್ ಚೇಂಜಸ್ ಆಗಿದೆ ಹೊರತು ಕೊರತೆ ಇದೆ ಅನ್ನೋದು ಅದಕ್ಕೆ ಯಾವುದು ಇದಿಲ್ಲ, ಬೆಲೆ ಇರಲ್ಲ. ಆನೆ ಇಷ್ಟೇ ನಿರ್ದಿಷ್ಟ ಅಂತ ಹೇಳಲಿಕ್ಕಾಗಲ್ಲ, ಅರೌಂಡ್ 1,500 ಏನೋ ನಮ್ಮ ಬಂಡೀಪುರದಲ್ಲಿ ಇದೆ ಅಂತೇಳಿ. ಮತ್ತೆ ಟ್ರಾನ್ಸಿಟ್ ಅಲ್ಲ, ಅವು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ಒಂದು ಕಾರಿಡಾರ್ ಇರ್ಬೋದು, ಕೇರಳ ಸೈಡು ಹೋಗುತ್ತೆ, ಮತ್ತೆ ಈಗ ಮಧುಮಲೆ ಸೈಡು ಹೋಗುತ್ತೆ, ಈ ಕಡೆ ಬಂದ್ರೆ BRT ಸೈಡ್ ಹೋಗುತ್ತೆ. ಈ ತರ ಅವು ಯಾವಾಗ್ಲೂ ಮೂವ್ಮೆಂಟ್ ಅಲ್ಲಿ ಇರ್ತವೆ ಹೊರತು ಇದೇ ಹೋಮ್ ರೇಂಜ್ ಅಂತೇಳಿ ಯಾವುದು ನಿರ್ದಿಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಅದೇ ತರ ಹುಲಿಗಳ ಸಂಖ್ಯೆ ನಮ್ದೇನು ಈಗ ಲಾಸ್ಟ್ ಸೆನ್ಸಸ್ ಅಲ್ಲಿ 154 ಅಂತೇಳಿ ಏನು ವರದಿ ಮಾಡಿದ್ದಾರೆ, ಅಷ್ಟು ಆವರೇಜ್ ಅಷ್ಟು ಆ ಒಂದು ಇದರಲ್ಲೇ ಲೆವೆಲ್ ಅಲ್ಲೇ ಇದೆ ಅಂತೇಳಿ ನಾವು ಅಂದ್ರೆ ಇತ್ತೀಚಿನ ಒಂದು ಏನು ಒಂದು ಪ್ರತಿ ವರ್ಷನೂ ನಾವು ಇದನ್ನ ಮಾಡ್ತೀವಿ ಹುಲಿ ಇದನ್ನ ಏನ್ ಸೆನ್ಸಸ್ ಅಂತೇಳಿ. ಅದರಲ್ಲೂ ಸೇಮ್ ಅದೇ ಒಂದು ಮಟ್ಟ ಕಾಪಾಡ್ಕೊಂಡಿದೆ ಅಂತೇಳಿ ಹೇಳ್ಬಹುದು. ಇದ್ರದ್ದು ಅದೇ ಅದೇ ಸಮಸ್ಯೆ. ಏನಾಗುತ್ತೆ, ಫುಡ್ ಈಸಿಯಾಗಿ ಸಿಗುವಂತ ಜಾಗಕ್ಕೆ ಬೇಗ ಅವು ಅಟ್ರಾಕ್ಟ್ ಆಗ್ತವೆ, ಯಾವುದೇ ಅನಿಮಲ್ ಆಗಲಿ. ಸೊ ಏನಾಗಿದೆ, ಈ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಅಂದರೆ ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅನಿಮಲ್ಸು ಇಂದ ಡ್ಯಾಮೇಜು ಸಹಿತ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಪ್ರೊಟೆಕ್ಷನ್ನು ಮತ್ತು ನೀರಿನ ಇದು ಎಲ್ಲ ಸಿಕ್ಬಿಡುತ್ತಲ್ಲ, ಅವಾಗ ಅವೇನು ಅನ್ಕೊಂತವೆ ಇದೇ ನಮಗೆ ಒಳ್ಳೆ ಜಾಗ ಅಂತೇಳಿ ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ಅಂದರೆ ಏನು ಅವಾಯ್ಡ್ ಮಾಡೋಕ್ಕೋಸ್ಕರನೇ ಏನು ನಮ್ಮ ರೈಲ್ ಬ್ಯಾರಿಕೇಡ್ಗೆ ಚೈನ್ ಲಿಂಕ್ ಮೆಶ್ ಹಾಕುವಂಥ ಒಂದು ಏನು ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ. ಸೊ ಇದು ಹಂತಂತವಾಗಿ ಮಾಡ್ತಾ ಬಂದಾಗ ಈ ಒಂದು ಸಮಸ್ಯೆಗೂ ನಾವು ಪರಿಣಾಮಕಾರಿಯಾಗಿ ಅಂದರೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಯೋಗಿಕವಾಗಿ ಈಗ ಇಡಿಯಾಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಅದರಿಂದ ಪ್ರಯೋಜನ ಆಗುತ್ತೆ ಅಂತೇಳಿ ನೋಡ್ಬಿಟ್ಟು ಬೇರೆ ಕಡೆನೂ ವಿಸ್ತರಣೆ ಮಾಡುವಂತ ಕ್ರಮ ಜರುಗಿಸ್ತೀವಿ.
2: ಪರಿಹಾರ ಯಾವ ರೀತಿ ಕೊಡ್ತೀರಿ ಸರ್, ಆನೆಗಳು ಮತ್ತು ಹುಲಿಗಳು ಇದಾದ್ರೆ ಬೆಳೆ ಪರಿಹಾರ ಯಾವ ಸ್ಕೇಲ್ ಮೇಲೆ ಕೊಡ್ತೀರಿ ಅಂತ?
0: ಅಲ್ಲ ಸ್ಕೇಲ್ ಅಲ್ಲ, ಅದಕ್ಕೆ ಏನು ಗೌರ್ಮೆಂಟ್

0: ಆರ್ಡರ್ ಇದೆ ಅಂದ್ರೆ ಯಾವ್ಯಾವ ಕ್ರಾಪಿಗೆ ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದಲ್ಲಿ ಅವ್ರಿಗೆ ಪರಿಹಾರ ಅನ್ನೋದಕ್ಕಿನ್ನ ಅಂದ್ರೆ ಓನ್ಲಿ ಎಕ್ಸ್ಗ್ರೇಷಿಯಾ ಅಂತ ಹೇಳ್ತೀವಿ. ಸೊ ಮಾನವೀಯತೆ ಇದರಿಂದ ದೃಷ್ಟಿಕೋನದಿಂದ ನೀಡುವಂತ ಒಂದು ಇದು ಅಷ್ಟೇ.
1: ಬೇರೆ ಪ್ರಶ್ನೆ ಆಯ್ತಾ?
2: ಇಂಟೆಲಿಜೆನ್ಸ್ ಪ್ರಕಾರ ಅಂತ ಅನ್ಬಿಟ್ಟು ಹೇಳಿದ್ರು ಸರ್ ಮೊದಲು ಮಧ್ಯೆ ಒಂದ್ಸತಿ.
0: ಏನು ಏನು
2: ಅದ್ರ ಬಗ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿವಿ ಏನು ಎತ್ತರವಾದ ಬೆಟ್ಟದಲ್ಲಿ ಜಲನವಲ್ಗಳು ನೋಡಕ ಅಂತ ಅನ್ಬಿಟ್ಟು ಹೇಳಿದ್ರು ಲಾಸ್ಟ್.
0: ಹೌದೌದು,
2: ಒಬ್ರು ಆಫೀಸರು ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತಂಗೆ.
0: ಈಗ ಏನಾಗಿದೆ, ಎರಡು ರೀತಿಯ ಕ್ಯಾಮ್ರಾಗಳನ್ನ ನಾವು ಫಿಕ್ಸ್ ಮಾಡಿದೀವಿ. ಒಂದು ಜಿ ಎಸ್ ಬೆಟ್ಟದ ಹತ್ರ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಒಂದು ಎಐ ಕ್ಯಾಮ್ರಾ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಅಂತ ಹೇಳಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಈ ನಮ್ಮ ಬೌಂಡ್ರಿಯಿಂದ ಇಷ್ಟು ಸಮೀಪ ಬಂದಾಗ ಯಾವುದೇ ಅಂದ್ರೆ ಅನಿಮಲ್ ಯಾವ ತರದ ಅನಿಮಲ್ ಅಂತ ಹೇಳು ಅದು ಪ್ರೋಗ್ರಾಮ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಅಲ್ಲಿಗೆ ಬಂದಿದ ತಕ್ಷಣ ನಮ್ಮಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ, ಅಲ್ಲಿ ಅದು ಅಲರ್ಟ್ ಕೊಡುತ್ತೆ ಹಿಂಗೆ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಅದು ಬಂದಿದೆ ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಆನೆಯಲ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನಲ್ಲಿ ಪ್ರತಿಯೊಂದು ಏನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಹಳ್ಳಿಗಳ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಅಲ್ಲಿ ಅಂದರೆ ಯಾವ್ಯಾವ ಯಾರ್ಯಾರ ಜಮೀನಿದೆ ಅವರ ಫೋನ್ ನಂಬರ್ಗಳನ್ನು ಸಹಿತ ನಾವು ಆ್ಯಡ್ ಮಾಡಿಸ್ತಾ ಇದ್ದೀವಿ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅಲರ್ಟ್ ಹೋಗುತ್ತೆ, ನೀವು ನೋಡಿ ಎಲಿಫೆಂಟ್ ಇಷ್ಟು ದೂರದಲ್ಲಿ ಬಂದಿದೆ, ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತೇಳಿ. ಫಸ್ಟ್ ಏನಂದ್ರೆ ಮಾನವ ಪ್ರಾಣಹಾನಿನ ನಾವು ತಡೆಗಟ್ಟುವಂಥದ್ದು ಪ್ರಯಾರಿಟಿ ಮೊದಲನೇದು. ಆಮೇಲೆ ಇಮಿಡಿಯೇಟ್ ಆಗಿ ನಮ್ಮ ಸ್ಟಾಫಿಗೂ ಅಲರ್ಟ್ ಹೋಗೋದ್ರಿಂದ ನಮ್ಮ ಸ್ಟಾಫು ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಅದು ಆಚೆ ಬರೋದ ರೀತಿನಲ್ಲಿ ತಡಿಲಿಕ್ಕೆ ಕ್ರಮ ಕೈಗೊಳ್ತಾರೆ. ಇದು ಒಂದು ಎಐ ಕ್ಯಾಮ್ರಾದಾಯ್ತು. ಅದೇ ರೀತಿ ಜಿ ಎಸ್ ಎಂ ಕ್ಯಾಮ್ರಾಗಳು ನಾವು ಇವತ್ತು ಜಿ ಎಸ್ ಎಂ ಕ್ಯಾಮ್ರಾಗಳು ಎಸ್ಪೆಷಲಿ ಈ ಓಂಕಾರ್ ಭಾಗ ಮತ್ತೆ ನುಗು ಭಾಗದಲ್ಲಿ ಎಲ್ಲ ಕಡೆ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಅದು ಅಷ್ಟೇ, ಅದು ಬೌಂಡ್ರಿಗೆ ಬರುವಂತ ಬರಕ್ಕಿನ ಮುಂಚೆನೆ ಅಲರ್ಟ್ ಕೊಡುತ್ತೆ. ಸೊ ಇದನ್ನ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಇದಾಗಿದ ತಕ್ಷಣ ಕಂಪ್ಲೀಟ್ ಆಗಿ ಮಾಹಿತಿನ ಜನರಿಗೆ ತಲುಪಿಸುವಂತ ಒಂದು ಅರ್ಲಿ ಅಲರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಮಾಡುವಂತ ಇದು ಪ್ರಕ್ರಿಯೆ ನಾವು ಚಾಲನೆ ಮಾಡಿದೀವಿ. ಇನ್ನೊಂದು ವಾರದ ಒಳಗಡೆ ಇದೆಲ್ಲ ಚಾಲನೆಗೆ ಬರುತ್ತೆ.
1: ಓಕೆ, ಧನ್ಯವಾದ.
2: ಆನೆ ಕಾರಿಡಾರ್ ಅಂತ ಒಂದು ವ್ಯವಸ್ಥೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಇಲ್ಲೇನಾದ್ರು ಇದೆಯಾ ಸರ್?
0: ಆನೆ ಕಾರಿಡಾರ್ ಅಂತೇಳಿ ಅದನ್ನ ಇದು ನಮ್ಮಲ್ಲಿ ಇನ್ನೂ ಯಾವುದೇ ಚಾಲನೆಗೆ ಬಂದಿಲ್ಲ. ಆ ತರ ಬಂದಾಗ ಖಂಡಿತವಾಗ್ಲೂ ಜನರ ಜೊತೆ ನಾವು ಅದನ್ನ ಸಮಾಲೋಚನೆ
1: ಮಾಡ್ತೀವಿ. ಧನ್ಯವಾದಗಳು ನಾಗರಾಜರೇ, ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತೀರಿ ಈಗ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಬಗ್ಗೆ ಈಗ ಈ ಒಂದು ರೈಲ್ವೆ ಬ್ಯಾರಿಕೇಡ್ ನ ಹೇಗೆ ಯಾವ ತರ ಒಂದು ಯಾವ ಒಂದು ಏರಿಯಾದಲ್ಲಿ ಮಾಡಿದ್ರೆ ಅನುಕೂಲ, ಆ ತರ ಒಂದು ಮಾನದಂಡ ಇಟ್ಕೊಂಡು ಮಾಡ್ತಾರ ಅಥವಾ ಹೇಗೆ ಇಲ್ಲಿ ಪ್ರಾಣಿಗಳು ಹೆಚ್ಚಾಗಿದೆ ಆ ಒಂದು ಪ್ರದೇಶಕ್ಕೆ ಮಾತ್ರ ಮಾಡ್ಲಾಗ್ತದೆ ಹೇಗೆ ಸರ್?
0: ಆಕ್ಚುಲಿ ರೈಲ್ ಬ್ಯಾರಿಕೇಡ್ ನ ನಾವು ಈಗ ನೋಡ್ತಾ ಇದೀವಿ. ಎಕ್ಸ್ಗ್ರೇಷಿಯಾ ಅಂತ ನಾನು ಹೇಳ್ತಾ ಇದ್ದೆ, ಅಂದ್ರೆ ಕಂಪನ್ಸೇಷನ್ ಅಂತ ಹೇಳ್ತೀವಿ ಈ ಬೆಳೆ ಹಾನಿಗೆ. ಸೊ ಎಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ ಅಂತ ಜಾಗಗಳಿಗೆ ಪ್ರಯೋರಿಟೈಸ್ ಮಾಡಿ ಮಾಡ್ತಾ ಇರತಕ್ಕಂತ ಒಂದು ಕಾರ್ಯಕ್ರಮ. ಸೊ ಅದು ನಾನು ಹೇಳದ್ನಲ್ಲ, ಯಾವ ಫಸ್ಟ್ ನೀವು ಹೈಯೆಸ್ಟ್ ಆಗ್ತಾ ಇದೆ ಅಂತ ಮಾಡಿದಾಗ ಪಕ್ಕದಕ್ಕೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಆದ್ರಿಂದ ಕಂಪ್ಲೀಟ್ ಅಂದ್ರೆ ನಮ್ಮ ಬಂಡೀಪುರ ವ್ಯಾಪ್ತಿನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ಈಗ ಅಸೆಸ್ ಮಾಡಿಸಿದೀವಿ. ಸೊ ಅಸೆಸ್ ಮಾಡಿಸಿ ಸರ್ಕಾರಕ್ಕೆ ಒಂದು ಇದನ್ನು ಸಬ್ಮಿಟ್ ಮಾಡಿದೀವಿ, ಪ್ರಪೋಸಲ್ನ. ಸೊ ಇದನ್ನ ಹಂತ ಮೋಸ್ಟ್ಲಿ ವಿತ್ ಇನ್ ಒನ್ ಆರ್ ಟೂ ಇಯರ್ಸ್ ಒಳಗಡೆ ಮೋಸ್ಟ್ಲಿ ನಾವು ಈ ಎಲ್ಲ ಒಂದು ಅಂದ್ರೆ ಸಮಗ್ರವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕ್ರಮ ಜರುಗಿಸಬಹುದು.
1: ಓಕೆ, ಸೊ ಅಂದ್ರೆ ಬಂಡೀಪುರ ವ್ಯಾಪ್ತಿಯಲ್ಲಿ ಒಂದು ಎರಡು ವರ್ಷದಲ್ಲಿ ಎಲ್ಲ
0: ಎರಡು ಮೂರು ವರ್ಷದ ಒಳಗಡೆ ಎಲ್ಲ ಮಾಡಲಿಕ್ಕೆ ಕ್ರಮ ಜರುಗಿಸ್ತೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನಾನು ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಸರ್, ಬೇಜ್ಬಟ್ಕೆರೆ ಟ್ರೈಬಲ್ ಆಡಿಂದ ಮಾತಾಡ್ತೀನಿ.
1: ಗುರುಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ನಂದಿಸ್ ಸರ್ ಇದ್ದಾರೆ.
3: ಸರ್, ಸರ್ ಸಿ ಎಸ್ ಐ ಅವರ ಎಸ್ ಎಫ್ ಸಿ ಅವ್ರ ಗೊತ್ತಾಗಿಲ್ಲ ನಂಗೆ, ಈಗ ಮಾಡಿದೀನಿ.
1: ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ. ಇಲ್ಲ ಇಲ್ಲ ಸರ್, ಸಿ ಸಿ ಎಫ್ ಸರ್ ಇದ್ದಾರೆ ಹೇಳಿ, ನಂದಿಸ್ ಸರ್.
3: ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
3: ಸರ್, ನನ್ನೊಂದು ಪ್ರಶ್ನೆ ಏನಂತಂದ್ರೆ, ನಮ್ಮ

0: ಎಪಿಸಿಗಳಲ್ಲಿ ಇರುವಂತ ನಮ್ಮ ಅಂದ್ರೆ ಆಂಟಿ ಪಚಿಂಗ್ ಕ್ಯಾಂಪ್ ಗಳಲ್ಲಿ ಇದಾರಲ್ಲ ಸರ್ ನಮ್ಮ ವಾಚರ್ಸ್ ಗಳು,
1: ಹೌದು,
0: ಅದರಲ್ಲಿ ಆಲ್ಮೋಸ್ಟ್ ಸಮಾನ 70% ನಮ್ಮ ಟ್ರೈಬಲ್ ಆಡಿಗಳಿರುವಂತ ನಮ್ಮ ಗಿರಿಜನರು ಇದಾರೆ.
1: ಹೌದೌದು,
0: ಅವ್ರಗಳಿಗೆ ಕೆಲವು 40 ವರ್ಷ 30 ವರ್ಷ ದುಡಿರುವಂತವ್ರು ಇದಾರೆ.
1: ಹೌದು,
0: ಅವ್ರಿಗೆ ಏನ್ ಪರ್ಮನೆಂಟ್ ಮಾಡುವಂತ ಒಂದು ವ್ಯವಸ್ಥೆ ಏನ ತಮ್ಮ ಇಲಾಖೆಯಿಂದ ಏನಾದ್ರು ಒಂದು ಒತ್ತು ಕೊಡ್ತಾ ಇದೀರ ಸರ್? ಏನೋ ಇಲ್ಲ ಅಂತ ಇದೆಯಾ, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕಿದೆ ಸರ್?
1: ಇಲ್ಲ, ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಮಾತಾಡಬೇಕು. ನಮ್ಮ ಹಂತದಲ್ಲಿ ಯಾವುದೇ ಒಂದು ಚರ್ಚೆ ಮಾಡಿ ಅದನ್ನ ಅಂದ್ರೆ ಯಾವುದೇ ಒಂದು ಅಂದ್ರೆ ಉಪಯೋಗ ಆಗಲ್ಲ. ಸರ್ಕಾರದ ಮಟ್ಟದಲ್ಲಷ್ಟೇ ಇದು ಚರ್ಚೆ ಆಗಿ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಸರ್, ಯಾವುದೇ ನಮ್ಮ ಅರಣ್ಯ ಮಂತ್ರಿಗಳು ಯಾರೇ ಆದ್ರೂ ಕೂಡ 10 ವರ್ಷ 20 ವರ್ಷ ಆಗಿರೋರು, ಇವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮುದುಮಲೆ ಫಾರೆಸ್ಟ್ ಇದೆಯಲ್ಲ ಸರ್?
1: ಹೌದೌದು,
0: ಮುದುಮಲೆ ಟೈಗರ್ ರಿಸರ್ವ್ ಇದೆಯಲ್ಲ. ಸೊ ಅಲ್ಲೆಲ್ಲ 10 ವರ್ಷ ಆದವರಿಗೆಲ್ಲ ಪರ್ಮನೆಂಟ್ ಮಾಡಿ ಪೋಸ್ಟಿಂಗ್ ಕೊಡ್ತಾ ಇದಾರೆ. ಸೊ ನಮ್ಮಲ್ಲಿ 30-40 ವರ್ಷ ದುಡಿದವರೆಗೂ ಕೂಡ ಅದರಲ್ಲಿ ನಮ್ಮ ಟ್ರೈಬಲ್ಸ್ ಗಳನ್ನ ಅಷ್ಟಿಷ್ಟು ಕ್ಷೇಮ ಅಭಿವೃದ್ಧಿಗೂ ಸೇರಿಸ್ತೇನೆ ಕೈ ಬಿಟ್ಟರು ಅಂತ ಸುಮಾರು ಸಂಗತಿಗಳಿದಾವೆ.
1: ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಮೊನ್ನೆ ನಾನೇ ವಾಲಂಟಿಯರ್ ಆಗಿ ಈ ಮಧುಮಲೆಯಲ್ಲಿ ಈ ತರ ಆಗಿದೆ ಅಂತೇಳಿ ಗೊತ್ತಾದ್ಮೇಲೆ ನಾನು ನಿಮ್ಮ ಒಬ್ರು ಟ್ರೈಬಲ್ ಲೀಡರ್ ಅವರು ಬಂದ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದನ್ನ ನಾನು ಹೇಳಿದ್ದೀನಿ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕ್ರಮ ಜರುಗಿಸ್ಬೋದು ಅಂತೇಳಿ ಚರ್ಚೆ ಮಾಡಿ ಅದನ್ನ ಮುಂದೆ ಮಾಡುವಂತ ಒಂದು ಕ್ರಮ ಮಾಡ್ತೀವಿ. ಇಲ್ಲ ಇಲ್ಲ, ಇದೇ ಇದೆ, ಮೊನ್ನೆ ಅವರೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಲಿಸ್ಟ್ ಆಫ್
0: ಅವರೇ ಖುದ್ದಾಗಿ ಒಂದು ಲೆಟರ್ ಮಾಡಿ ಬೆಂಗಳೂರು ಅರಣ್ಯ ಭವನಕ್ಕೂ ಮೈಸೂರಿಗೂ ಎಲ್ಲ ಕಳಿಸಿ ಎಲ್ಲ ಮಾಡಿದ್ರು ಅವಾಗ್ಲೇನೆ. ನಮ್ ಇಲಾಖೆ ಕಡೆಯಿಂದ ಏನು ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಸರ್, ಅದಕ್ಕೆ ನಮ್ಗೆ ಬೇಜಾರಾಗುತ್ತೆ.
1: ಇಲ್ಲ ಇಲ್ಲ, ಈಗ ನೋಡೋಣ ನಾನು ಅದಕ್ಕೆ. ಸೊ ಸರ್ಕಾರದ ಮಟ್ಟದಲ್ಲೇ ಇದು ಆಗ್ಬೇಕಾದಂತ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ನಾವು ಚರ್ಚೆ ಮಾಡೋದ್ರಿಂದ ಅದಕ್ಕೆ ಯಾವುದೇ ಒಂದು ಇದು ಸಿಗಲ್ಲ.
0: ಸರಿ ಸರ್, ಅದೊಂದು. ಆಮೇಲೆ ಇನ್ನೊಂದು ಪ್ರಶ್ನೆ
1: ಹೇಳಿ ಹೇಳಿ
0: ಸರ್. ನಮ್ಮ ಹಳ್ಳಿಗಳಲ್ಲಿ ಏನೇ ಒಂದು ಇನ್ಸಿಡೆಂಟ್ ಆಗಿ ಅಥವಾ ಬೆಳೆ ನಾಶ ಆಯ್ತು ಅಂತ ಅಂದಾಗ ಇಲಾಖೆ ಕಡೆಯಿಂದ ಕೊಡುವಂತ ಪರಿಹಾರ ಶೀಘ್ರದಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ತಮ್ಮ ಕೈಯಿಂದ ಮಾಡಬಹುದಲ್ಲ ಸರ್?
1: ಇಲ್ಲ, ಅದನ್ನ ಆಲ್ಮೋಸ್ಟ್ ನಾವು ಮಾಡ್ತಾ ಇದೀವಿ. ಸೊ ಈಗ ಕಳೆದ ವರ್ಷದೆಲ್ಲ ಮುಗಿದಿದೆ, ಈ ವರ್ಷದಲ್ಲಿ ಸ್ವಲ್ಪ ಬಾಕಿ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಎಲ್ಲ ಕ್ರಮನ ಜರುಗಿಸ್ತೀವಿ.
2: ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಿದ್ರಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಸಂಬಂಧಪಟ್ಟಂತೆ ಮಾತನಾಡ್ತಿದ್ರಿ. ಒಂದು ವೇಳೆ ಈಗ ಈ ಒಂದು ಪ್ರಾಣಿ ಸಂಘರ್ಷದಿಂದ ಮಾನವನ ಜೀವಹಾನಿ ಆದಾಗ ಅಥವಾ ಗಾಯಗಳಾದಾಗ ಸರ್ಕಾರದಿಂದ ಏನು ಅವರುಗಳಿಗೆ ಸೌಲಭ್ಯ ಸಿಗುತ್ತೆ ಸರ್, ಹೇಗೆ?
1: ಸಿ, ಈಗ ಪ್ರತಿಯೊಂದು ಅಂದ್ರೆ ಮುಂಚೆ ಬಹಳಷ್ಟು ಕಮ್ಮಿ ಇತ್ತು, 5 ಲಕ್ಷ ಒಂದು ಅಂದ್ರೆ ಪ್ರಾಣ ಇತ್ತು, ಅದು 15 ಲಕ್ಷದವರೆಗೂ ಜಾಸ್ತಿ ಆಯ್ತು. ಈಗ 20 ಲಕ್ಷದವರೆಗೂ ಪ್ರಾಣಹಾನಿಗೆ ನಾವು ಅವ್ರಿಗೆ ಕೊಡ್ತೀವಿ. ಅಕಸ್ಮಾತ್ ಈ ಯಾವುದೋ ಒಂದು ಅನಿಮಲ್ ಇಂದ ಸೊ ಏನೋ ಒಂದು ನಷ್ಟ ಆಗಿ ಅಂಗವಿಕಲತೆ ಬಂದ್ರೆ ಅದಕ್ಕೂ ಸಹಿತ 10 ಲಕ್ಷದವರೆಗೂ ಅವ್ರಿಗೆ ಡಿಸಬಿಲಿಟಿಗೆ ಕೊಡ್ತಾ ಇದೀವಿ. ಅದ್ರ ಜೊತೆನಲ್ಲಿ ಅವ್ರಿಗೆ ಪ್ರತಿ ತಿಂಗಳು 4,000 ಅಂದ್ರೆ ಇದನ್ನು ಸೌಲಭ್ಯನೂ ಸಿಗ್ತಾ ಇದೆ. ಸೊ ಜೊತೆಲಿ ಈಗ ಅಕಸ್ಮಾತ್ ಯಾರಿಗೋ ಸ್ವಲ್ಪ ಇಂಜುರಿ ಆಯಿತು ಅಥವಾ ಒಂದು ಹಾಸ್ಪಿಟಲೈಸ್ ಆದ್ರು ಕಂಪ್ಲೀಟ್ ಅವರ ಚಿಕಿತ್ಸೆಯ ವೆಚ್ಚನೂ ಭರಿಸುವಂತ ಎಲ್ಲ ಕ್ರಮನೂ ಜರುಗಿಸ್ತಾ ಇದೆ.
2: ಸರ್, ಹಾಗೆ ಇವಾಗ ತಾವು ಹೇಳ್ತಾ ಇದ್ರಿ ಈ ತರ ಅಂದ್ರೆ ಪ್ರಾಣಿಗಳು ಗ್ರಾಮಕ್ಕೆ ಬರ್ತಕ್ಕಂಥದ್ದು ಹೇಗೆ ಯಾವ ಕಾರಣಕ್ಕೋಸ್ಕರ ಗ್ರಾಮಗಳಿಗೆ ಬರ್ತವೆ, ಈಗ ಒಂದು ವೇಳೆ ಸರ್ ಈಗ ಈ ತರ ಒಂದು ಕಾಡು ಪ್ರಾಣಿಗಳು ಗ್ರಾಮದ ಕಡೆ ಬಂದಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಗ್ರಾಮಸ್ಥರು ಮತ್ತು ಸಮುದಾಯದವರು ವಹಿಸಬೇಕಾಗತ್ತೆ ಸರ್?
1: ಮೊಟ್ಟೆ ಮೊದಲನೇದಾಗಿ ಬಂದಿದ ತಕ್ಷಣ ಅಥವಾ ಅವರ ಗಮನಕ್ಕೆ ಬಂದ ತಕ್ಷಣ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡಬೇಕು.
2: ಹೌದು.
1: ಸೊ ಜೊತೆನಲ್ಲಿ ಅವರು ಸಂಯಮ ಕಾಪಾಡ್ಕೋಬೇಕು, ಸುಮ್ಮನೆ ಗುಂಪು ಸೇರೋದು ಮತ್ತೆ ಆನೆ ಅಂದ್ರೆ ಆನೆ ಇದ್ರೆ ಆನೆ ಮೇಲೆ ದಾಳಿ ಮಾಡಕ್ ಹೋಗೋದು ಅಥವಾ ಈ ಟೈಗರ್ ಏನಾದ್ರು ಇದ್ರೆ ಅದ್ರ ಹುಲಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಮಾಡೋದು ಈ ತರದ್ದು ಮಾಡಿದಾಗ ಏನಾಗುತ್ತೆ, ಗುಂಪು ಇರ್ತಾರಲ್ಲ

0: ಅದೇನಾದರೂ ರಿಯಾಕ್ಟ್ ಆಗಿ ವಾಪಸ್ ಬಂದಾಗ ಸೊ ಪ್ರಾಣಹಾನಿ ಆಗುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ಫಸ್ಟು ಅವರು ಏನು ವೃದ್ಧರು ಮತ್ತು ಮಕ್ಕಳನ್ನ ಸೇಫರ್ ಇದಕ್ಕೆ ತಗೊಂಡೋಗ್ಬೇಕಾಗುತ್ತೆ, ಮತ್ತು ಇವರು ಸಹಿತ ಸುಮ್ಮನೆ ವಾಚ್ ಮಾಡ್ತಾ ಇಲಾಖೆ ಗಮನಕ್ಕೆ ತಂದು ಇಲಾಖೆಯವರು ಬಂದ ಮೇಲಷ್ಟೇ ಇಲಾಖೆಯವರು ಕ್ರಮ ತಗೊಳೋದನ್ನ ಇದು ಮಾಡಬೇಕು ಹೊರತು ಇವರೇ ಅಂದರೆ ಹೋಗ್ಬಿಟ್ಟು ಯಾವ ಏನಾದರೂ ಅಂದರೆ ಮಾಡುವಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಬೇರೆ ಥರ ಆಗುವಂಥ ಸಾಧ್ಯತೆ ಇರುತ್ತೆ.
1: ಸರಿಗೆ ತಾವು ಹೇಳ್ದಂಗೆ ಈ ಥರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳೀಯ ಸಮುದಾಯ ಇರ್ಬೋದು ಈ ಥರ ಒಂದು ಸಂಘರ್ಷವನ್ನು ತಡೆಯ ನಿಟ್ಟಿನಲ್ಲಿ ಇವರ ಒಂದು ಸಹಕಾರ ಹೇಗೆ ಯಾವ ಥರ ಬೇಕು ಸರ್?
0: ಇದೇ ಭಾಳಷ್ಟು ನಮಗೆ ಬೇಕಾಗಿರುತ್ತೆ. ಯಾಕೆಂದ್ರೆ ಈಗ ಕಳೆದ ಈಗ ಹಿಂದಿನ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಹಾಡಿಯಿಂದ ಮಾತಾಡ್ತಾ ಇದೀವಿ, ಎ ಪಿ ಕ್ಯಾಂಪ್ಗಳಲ್ಲಿ ಆಲ್ಮೋಸ್ಟ್ 80% ನಮ್ಮ ಟ್ರೈಬಲ್ ಇವ್ರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಿ ಅಂತ. ಸೊ ಈ ತರ ಇಲಾಖೆ 10 ಹಲವಾರು ಕ್ರಮಗಳನ್ನ ಮಾಡ್ತಾ ಇದೆ. ಈ ಅವೇರ್ನೆಸ್ ಮಾಡುವಂತ ಒಂದು ಪ್ರಯತ್ನ ಇರಬಹುದು, ಅಥವಾ ಅಂದ್ರೆ ಜನರಿಗೆ ಚಿಕ್ಕ ಪುಟ್ಟ ಮುಂಚೆ ಏನು EDC ಅಂತೇಳಿ ಮಾಡಿಬಿಟ್ಟು EDC ಮೂಲಕ ಬಹಳಷ್ಟು ಸವಲತ್ತನ್ನು ಇಲಾಖೆ ಸಪೋರ್ಟ್ ಮಾಡಿದೆ. ಸೊ ಅದೇ ರೀತಿಯಾಗಿ ನಮ್ಮ ಜನಗಳು ಸಹಿತ ಅಂದ್ರೆ ವಿಶ್ವಾಸ ಇನ್ನು ಏನು ಇಲಾಖೆ ಮತ್ತೆ ಜನಗಳ ಮಧ್ಯ ಸೌಹಾರ್ದಯುತವಾಗಿ ಇದು ಏನು ಸಂಬಂಧ ಬಂತು ಅಂದ್ರೆ ಈ ಒಂದು ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷನ ತಹಬದಿಗೆ ನಾವು ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಸರ್, ನಾವು ಹೊಸಬೀರೋಳ್ ಮುಳ್ಳೂರು ಗ್ರಾಮ ಪಂಚಾಯತಿ ಸರ್.
1: ಓಕೆ, ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನಂತೆ
2: ಸರ್? ನಮ್ದು 17 ಜನದ ಪೌರ ಕಾರ್ಮಿಕರಿಗೆ ಅವಾಗ ಬೀರೋಳ್ ಡ್ಯಾಮ್ ಕಟ್ಟಿದಾಗ 62-63 ನಮ್ಗೆ ಸಾಗುವಳಿ ಆಗಿತ್ತು ಸರ್. ಆಮೇಲೆ 86-87 ನಮ್ದು ದುರಸ್ತಿ ಆಗಿದೆ ಸರ್. 17 ಜನದ ದುರಸ್ತಿ ಆಗಿ ನಾವು ವ್ಯವಸಾಯ 2016 ತನಕ ಮಾಡ್ಕೊ ಬಂದಿದ್ದೀವಿ ಸರ್. ಈಗ ಸ್ವಲ್ಪ ಪ್ರಾಣಿಗಳ ಅವಳಿ ಜಾಸ್ತಿ ಆಗಿ ನಾವೇನ್ ಮಾಡಿದ್ವಿ ಸರ್, ಎಲ್ಲ ವಲಸೆಗೆ ಬೀಚ್ ಅಲ್ಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿವಿ ಸರ್ ನಾವು ಅಲ್ಲಿಗೆ. ಅದೇನಾಗುತ್ತೆ ಸರ್, ಒಂದ್ 4 ಜನ ಮಾತ್ರ ಹೊರಗಡೆ ವ್ಯವಸಾಯ ಮಾಡ್ಕೊಂಡಿದ್ರು, ಇನ್ನು 13 ಜನ ಒಳಗಡೆನೆ ಇದಾರೆ ಸರ್. ಅದನ್ನ ಫಾರೆಸ್ಟ್ ಅವರು ಟ್ರೆಂಚ್ ಮಾಡ್ಕೊಂಡು ಇದ್ ಮಾಡ್ಬಿಟ್ಟಿದ್ದಾರೆ ಸರ್ 2016. ಅದಕ್ಕೆ ಸರ್ ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಇದ್ ಮಾಡ್ಬೇಕು. ಈಗ ಎಲ್ಲ ಪೌಷ್ಟಿಕತೆ ಎಲ್ಲ ಆಗಿದೆ ಸರ್. ಸೊ ಅದರಿಂದ ತಮ್ಮ ಒಂದು ಹೆಲ್ಪ್ ಇಂದ ಅದು ಹೆಂಗಾರ ಮಾಡಿ ಇದ್ ಮಾಡ್ಬೇಕಲ್ಲ ಸರ್. ಈಗ ಟ್ರೆಂಚ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್ ಅದು 13 ಜನದ್ದು.
0: ಅದು ಯಾವ ಭಾಗದಲ್ಲಿ ಬರುತ್ತೆ ಇದು
2: ಸರ್? ನಮ್ದು ಈಗ ಫಾರೆಸ್ಟ್ ಬಸನಕೋಟೆ ಬರುತ್ತಲ್ಲ ಸರ್,
0: ನುಗು ವ್ಯಾಪ್ತಿಲಿ ಬರುತ್ತಾ ಇದು? ಅಲ್ಲಿ ವಲಯಾಧಿಕಾರಿಗಳು ನಮ್ ಜೊತೆನೆ ಇದಾರೆ. ಇದು ಈ ಕಾರ್ಯಕ್ರಮ ಆದ ನಂತರ ನಾನು ಚರ್ಚೆ ಮಾಡಿ ಯಾವ ರೀತಿ ಅಂದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಮಾಡ್ಬೇಕು ಅದನ್ನ ನಾನು ಚರ್ಚೆ ಮಾಡ್ತೀನಿ.
1: ಧನ್ಯವಾದಗಳು ಸಂತೋಷ್ ಅವರೇ. ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಸಮುದಾಯದ ಸಹಭಾಗಿತ್ವ ಇರ್ಬೋದು ಅನ್ನೋದ್ರ ಬಗ್ಗೆ. ಅದೇ ರೀತಿ ಈಗ ಅರಣ್ಯ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಹೇಗೆ ಯಾವ ತರ ಇರಬೇಕು ಸರ್? ಒಂದು ಕಾರ್ಯಗಳು ಸಂಘರ್ಷ ಅಂದ್ರೆ ಈ ಒಂದು ನಿಯಂತ್ರಣವನ್ನು ನಾವು ಸುಲಲಿತವಾಗಿ ಮಾಡಬೇಕು ಅಂತಂದಾಗ ಎಲ್ಲರ ಒಂದು ಸಹಕಾರ ಕೂಡ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ ಹೇಗೆ ಇಲಾಖೆ ಮತ್ತು ಗ್ರಾಮಸ್ಥರ ನಡುವಿನ ಒಂದು ಸಮನ್ವಯ ಪ್ರೀತಿ ಹೇಗಿರಬೇಕು ಸರ್?
0: ಅದೇ ಈ ಕಾಡಂಚಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಗಳನ್ನು ನಮ್ಮವರು ನಾವೀಗ ಆಲ್ರೆಡಿ ತಿಳುವಳಿಕೆ ಕೊಟ್ಟಿದ್ದೀವಿ. ರೇಂಜ್ ಆಫೀಸರ್ ಅವ್ರಿಗೂ ಅಂದ್ರೆ ಅವರು ಪ್ರತಿ ಗ್ರಾಮಗಳಿಗೂ ಅವರೇ ಹೋಗ್ಬಿಟ್ಟು ಜನರುಗಳ ಮಧ್ಯೆ ನೀವು ಏನು ಸಮನ್ವಯ ಸಾಧಿಸೋದ್ರ ಜೊತೆಯಲ್ಲಿ ಅವ್ರಿಗೆ ತಿಳುವಳಿಕೆನು ಕೊಡಬೇಕು. ಅಂದ್ರೆ ಈ ಕೆಲವೊಂದು ಅದೇ ನಾನು ಹೇಳಿದ್ನಲ್ಲ, ಅಲರ್ಟ್ ಕೊಟ್ಟಾಗ ಅವರು ಅದನ್ನ ಪಾಲಿಸ್ಬೇಕು. ಇಲ್ಲ ನಾನು ಅಂದ್ರೆ ಸಾಯಂಕಾಲ ಎಸ್ಪೆಷಲಿ ನೀವು ನೋಡಿದ್ರೆ ಸಾಯಂಕಾಲ ಅಥವಾ ಅರ್ಲಿ ಮಾರ್ನಿಂಗ್ ಈ ಒಂದು ಅಂದ್ರೆ ಸಾವುಗಳು ನಡೀತಾ ಇದೆ ಯಾವುದೇ ಒಂದು ಪ್ರಾಣಿ ದಾಳಿಯಿಂದ. ಸೊ ಇಂಥ ಸಮಯನ ನಾವು ಒಂದ್ ಸ್ವಲ್ಪ ಅಂದ್ರೆ ಮುನ್ನೆಚ್ಚರಿಕೆಯಿಂದ ನೋಡಿದಾಗ ಸೊ ಇಂಥ ಒಂದು ಸಂಘರ್ಷನ ನಾವು ತಹಬದಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರಲ್ಲಿ ಮಾತನಾಡ್ತಾ ಇದ್ದೀರಾ
3: ಸರ್? ನಾವು ಹೊರಲಳ್ಳಿ ಹಾಡಿಂದ ಮಣಿಕಂಠ ಅಂತ.
1: ಹಾ ಮಣಿಕಂಠ ಅವ್ರೆ ಹೇಳಿ, ನಮ್ ಜೊತೆ ನಂದಿಸಲಿದ್ದಾರೆ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಾವು ಅರಣ್ಯದಲ್ಲಿ ಮತ ಮಾಡ್ತಿದ್ದ ಅಲ್ಲಿ ಜಮೀನ್ ಮಾಡ್ತಿದ್ದ ಸರ್.
4: ಉಳುಮೆ ಮಾಡ್ತಿದ್ದೆ.

0: ನನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫ್ರೆಂಡ್ಸ್ ಹೊಡೆದು ಬಿಟ್ಟಾದ್ನೇ ನಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಕ್ಕ ತೊಂದರೆ ಮಾಡ್ತಾರೆ ಸರ್.
1: ಯಾವ ಯಾವ ಜಾಗದಲ್ಲಿ
0: ಸರ್? ಲಕ್ಷ್ಮಣಪುರ.
1: ಲಕ್ಷ್ಮಣಪುರ
0: 31-32 ಸರ್ವೆ ನಂಬರ್.
1: ಸರ್ವೆ ನಂಬರ್ 31-32.
0: ಅಲ್ಲಿಂದ ನಾವು ಉಳುಮೆ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಬರ್ತೀವಿ. ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಫ್ರೆಂಡ್ಸ್ ಹೊಡೆದಿದ್ದಾರೆ.
1: ಟ್ರೈಬಲ್ ಇದಕ್ಕೆ ಬರ್ತೀರಾ?
0: ಹೌದು ಸರ್, ನಾವು ಟ್ರೈಬಲ್ ಕಮ್ಯುನಿಟಿಗೆ ಬರ್ತಾ ಇರೋದು.
1: ಓಕೆ, ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಲಿಲ್ವಾ FRA ನಲ್ಲಿ?
0: ಹೌದು ಸರ್, ನಾವು ಅರ್ಜಿ ಹಲವು ಬಾರಿ ಅರ್ಜಿ ಕೊಟ್ಟಿದ್ದೀವಿ ಸರ್.
1: ಅಲ್ಲ, FRA ನಲ್ಲಿ ಹಾಕಿದ್ರ ಅದಕ್ಕೆ?
0: ಹೌದು ಸರ್, ಹೌದು.
1: FRA ನಲ್ಲಿ ಹಾಕಿದ್ರೆ ಅದರದು ಏನು ಆಗು ಏನಿದೆ ಅಂತೇಳಿ ನಾನು ವಿಚಾರ ಮಾಡ್ತೀನಿ. ಯಾಕೆಂದ್ರೆ FRA ನಲ್ಲಿ ಅಷ್ಟೇ ಅದಕ್ಕೆ ನಿಮಗೆ ರೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನಾನು ನನಗೆ ತಿಳಿದಂಗೆ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ FRA ನಲ್ಲಿ ಮಾತ್ರ ಅದಕ್ಕೆ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಸೊ ಅಕಸ್ಮಾತ್ ಏನಾದರೂ FRA ಅರ್ಜಿ ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ಅದನ್ನ ತುರ್ತಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಕ್ರಮ ಜರುಗಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಣಿಕಂಠಕ್ಕೆ ಕರೆ ಮಾಡಿದ್ದಕ್ಕೆ. ಸರ್, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ತಂತ್ರಜ್ಞಾನದ ಬಗ್ಗೆ ನಾವು ಮಾತನಾಡೋದಾದ್ರೆ GPS ಇರ್ಬೋದು, ಡ್ರೋನ್ ಇರ್ಬೋದು, ಇವು ಹೇಗೆ ಸಹಾಯವನ್ನು ಮಾಡುತ್ತೆ ಸರ್? ಯಾವ
1: ಈಗ ನಾನು ಅವಾಗಲೇ ನಾನು ಪ್ರಸ್ತಾಪ ಮಾಡ್ತೇನೆ.
2: ಹಾಂ ಸರ್,
1: AI ಕ್ಯಾಮ್

0: ಅಂದ್ರೆ ಸಂಘರ್ಷ ನಡೀತಿದೆ ಅಂತಂದಾಗ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅವರು ಅದನ್ನ ಪೆಟ್ರೋಲಿಂಗ್ ಮಾಡ್ತಾರೆ, ಮತ್ತೆ ಡ್ರೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ ಅನಿಮಲ್ ಅಲ್ಲೇ ಇದೆಯಾ ಅಥವಾ ಮೂವ್ಮೆಂಟ್ ಆಗ್ತಾ ಇದೆಯಾ ಏನು ಅಂತ ಹೇಳಿ ಟ್ರ್ಯಾಕ್ ಮಾಡಿ. ಸೊ ಸೇಫರ್ ಅಂದ್ರೆ ಜನರ ಸುರಕ್ಷತೆನ ಕಾಪಾಡುವಂತ ಒಂದು ಇದನ್ನ ಕಾರ್ಯಾಚರಣೆನ ನಡೆಸ್ತಾ ಇದ್ದಾರೆ.
1: ಸರಿ, ಇದ್ರ ಜೊತೆಗೆ ಈಗ ನಾವು ಭವಿಷ್ಯದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡತಕ್ಕಂತ ಒಂದು ದೀರ್ಘಕಾಲೀನ ಯೋಜನೆ ಅಂತ ಬಂದಾಗ ಏನ್ ಯೋಜನೆಗಳನ್ನ ಇಲಾಖೆ ಕೈಗೊಂಡಿದೆ ಸರ್?
0: ಅದೇ ನಾನು ಹೇಳದ್ನಲ್ಲ, ಫಸ್ಟು ಕಮ್ಯುನಿಟಿ ಮತ್ತೆ ಇಲಾಖೆ ಎರಡು ಅಂದ್ರೆ ಒಂದೇ ಇದಕ್ಕೆ ಬರಬೇಕು, ಏನು ಲೈನಿಗೆ ಬರಬೇಕು. ಸೊ ಅವಾಗ ಇದನ್ನ ನಾವು ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆನಲ್ಲಿ ನಾನು ಹೇಳದ್ನಲ್ಲ, ಈ ರೈಲ್ ಬ್ಯಾರಿಕೇಡ್ ಇದರ ಒಂದು ಅಂದ್ರೆ ಪರಿಣಾಮಕಾರಿಯಾಗಿ ನಾವು ಎಲ್ಲಾ ಕಡೆ ಏನು ಇನ್ಸ್ಟಾಲೇಷನ್ ಮಾಡಿದಾಗ ಸೊ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಸಮಸ್ಯೆಗೆ ಇನ್ನೂ ಒಳ್ಳೆ ರೀತಿಯಾಗಿ ನಾವು

0: ಅಲ್ಲಿ ಆ ಒಂದು ಸಮಸ್ಯೆ ಇದೆ, ಅದನ್ನ ಆ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಅವರು ಕಳಿಸ್ಕೊಡ್ತಾರೆ. ಸೊ ಅದರ ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಅಂದ್ರೆ ಸಹಾಯವಾಣಿ ಯಾವಾಗ್ಲೂ ಕೂಡ ನಿರಂತರವಾಗಿ
0: ದಿನ ಪ್ರತಿ 24 ಗಂಟೆ ಕಾಲ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ
1: ಇರುತ್ತೆ ಸರಿ. ಇದ್ರ ಜೊತೆಗೆ ಈಗ ಬೆಳೆ ಇದಕ್ಕೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಅನುಕೂಲ ಆಗ್ತಕ್ಕಂತ ಒಂದು ನಿಟ್ಟಿನಲ್ಲಿ ಪ್ರಾಣಿಗಳನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಿಬ್ಬಂದಿಗಳನ್ನ ನೇಮಕ ಮಾಡ್ತಕ್ಕಂಥದ್ದು, ರಾತ್ರಿ ಕಾವಲನ್ನ ಕಾಯ್ತಕ್ಕಂಥ ಈ ತರ ಒಂದು ವ್ಯವಸ್ಥೆ ಕೂಡ ಇಲಾಖೆಯಿಂದ ಇದೆಯಾ, ಹೇಗೆ ಸರ್?
0: ಖಂಡಿತ ಖಂಡಿತ. ಯಾಕೆಂದ್ರೆ ಈಗ ಎಸ್ಪೆಷಲಿ ಬಂಡೀಪುರದಲ್ಲಿ ನಾವು ತಗೊಂಡಾಗ ಸೊ 53 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನ ನಾವು ನಿರ್ಮಾಣ ಮಾಡಿದೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ 4 ಜನ ವಾಚರ್ಸ್ ಇರ್ತಾರೆ, ಜೊತೆಲಿ ನಮ್ಮ ಸಿಬ್ಬಂದಿಗಳು, ಪರ್ಮನೆಂಟ್ ಸಿಬ್ಬಂದಿಗಳು ಇರ್ತಾರೆ. ಸೊ ಅವರು ದಿನಂಪ್ರತಿ ಎಲ್ಲೆಲ್ಲಿ ಸಮಸ್ಯೆಗಳಿರುತ್ತೆ ಆ ಕಡೆ ಪ್ಯಾಟ್ರೋಲಿಂಗ್ ಮಾಡ್ತಾ, ಈ ತರ ಸಮಸ್ಯೆ ಕಂಡು ಬಂದ ತಕ್ಷಣ ನಮ್ಮ ಅಂದ್ರೆ ಹೆಡ್ ಆಫೀಸ್ ಅಲ್ಲಿ ಅಥವಾ ನಮ್ಮ ರೇಂಜ್ ಆಫೀಸಿಗೆ ಇಮಿಡಿಯೇಟ್ ಆಗಿ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಈ ರೀತಿಯಾಗಿ ಸಮನ್ವಯತೆ ನಡೀತಾ ಇದೆ. ಅದ್ರ ಜೊತೆನಲ್ಲಿ ನಮಗೆ STPF ಅಂತೇಳಿ ಒಂದು ಇದಿದೆ, ಸೊ ಸಪೋರ್ಟ್ ಸಿಸ್ಟಮ್. ಸೊ ಆ STPFನವರು ತುಕಡಿಯವರು ಅವರು ಸಹಿತ ಪ್ರತಿದಿನ ಬಾರ್ಡ್ರಲ್ಲಿ ಇರ್ಬೋದು, ಮತ್ತೊಂದು ಇದಕ್ಕೆ ಹೋಗಿ ತಪಾಸಣೆ ಮಾಡ್ತಾ ಏನಾದರೂ ಅವ್ರಿಗೆ ಈ ತರ ಸಮಸ್ಯೆಗಳು ಕಂಡು ಬಂದಾಗ ಅವರು ವರದಿನ ಕೊಡ್ತಾ ಇರ್ತಾರೆ. ಸೊ ಡ್ರೋನ್ ಟೀಮ್ ಇದೆ, ಡ್ರೋನ್ ಟೀಮು ಎಲ್ಲಾದ್ರೂ ಯಾವ್ದಾದ್ರೂ ಮೂಮೆಂಟ್ ಆಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ, ಕುಂಬಿಂಗ್ ಮಾಡ್ತಾ, ಸೊ ಸಮಸ್ಯೆಗಳ ತಡೆಯಂತ ಒಂದು ಎಲ್ಲ ಇದನ್ನ ನಡೀತಾ ಇದೆ. ಇನ್ನೊಂದು ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಸೊ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಏನು ಹೇಳಿದ್ನಲ್ಲ, ಅವರ ಸಹಾಯವಾಣಿ ಸಂಖ್ಯೆನು ಹೊಂದಿದೆ 9481995205. ಇಲ್ಲಿಗೆ ಅವರು ಯಾರಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವರು ನಮ್ಮ ಸಿಬ್ಬಂದಿ ಆ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಇರ್ತಕ್ಕಂತ ಏನಾದರೂ ಸಮಸ್ಯೆಗಳಿದ್ರೆ ಇಮಿಡಿಯೇಟ್ ಆಗಿ ಬಗೆಹರಿಸ್ತಾರೆ.
1: ಅಂದ್ರೆ ರಾತ್ರಿ ಹೊತ್ತು ಕೂಡ ಹಾನಿಗಳ ಇದ್ದಾಗ ಈ ನಂಬರ್ ಕರೆ
0: ಮಾಡಬಹುದು.
1: ಸರ್, ಇದರ ಜೊತೆಗೆ ಈ ಪರಿಸರ ಸಂರಕ್ಷಣೆ ಮತ್ತು ಮಾನವ ಮತ್ತು ಪ್ರಾಣಿ ಈ ಸಹಬಾಳ್ವೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕರಿಗೆ ಅಥವಾ ಸಮುದಾಯಕ್ಕೆ ತಾವು ಹೇಗೆ ಸಲಹೆಗಳನ್ನು ನೀಡಲು ಬಯಸ್ತೀರಾ ಸರ್?
0: ನಾನು ಇಷ್ಟೇ, ಯಾವತ್ತು ನಾವು ಇಲಾಖೆ ಜೊತೆನಲ್ಲಿ ಇಲಾಖೆ ಜೊತೆಗೆ ಕೈ ಜೋಡಿಸಿದಾಗ ಮಾತ್ರ ಈ ಒಂದು ಸಮಸ್ಯೆಗೆ ನಾವು ಪರಿಣಾಮಕಾರಿಯಾಗಿ ಏನು ಒಂದು ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಂದು ಅಂದರೆ ಈ ಪ್ರಾಣಿಗಳು ಅವ್ರ ಗಮನಕ್ಕೆ ಬಂದಾಗ ಇಲಾಖೆ ಗಮನಕ್ಕೆ ತಂದು ಅವರೇ ಅಂದರೆ ಸುಮ್ಮನೆ ಅನಿಮಲ್ನ, ಏಕೆಂದ್ರೆ ಏನಾಗುತ್ತೆ ಅನಿಮಲ್ ಬಿಹೇವಿಯರ್ನ ನಮಗೆ ಫಸ್ಟ್ ನಮಗೆ ಗೊತ್ತಿರಬೇಕು, ಅಂದ್ರೆ ಮಾತ್ರ ಆ ಒಂದು ಪ್ರಾಣಿನ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಅನಿಮಲ್ ಬಿಹೇವಿಯರ್ ಗೊತ್ತಿಲ್ಲದಲೆ ನಾವೇ ಮುಂದೆ ಹೋಗ್ಬಿಟ್ಟು ಪ್ರಾಣಿಗಳನ್ನ ನಾವು ಏನು ತಾಬದಿಗೆ ತರ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಅವಾಗ ಏನಾಗುತ್ತೆ, ಘರ್ಷಣೆ ಆಗುತ್ತೆ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿ ಪರಿಣಾಮಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಾನು ಒಂದೇ ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ಇಲಾಖೆ ಪ್ರತಿಯೊಬ್ಬರ ಜೊತೆನಲ್ಲಿ ಇರುತ್ತೆ, ಯಾವುದೇ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ಪ್ರಾಣಿ ಅಥವಾ ಯಾವುದೇ ಪ್ರಾಣಿಗಳ ಇದು ಕಂಡು ಬಂದಾಗ ನಮ್ಮ ಇಲಾಖೆ ಗಮನಕ್ಕೆ ತರಲಿ. ಸೊ ನಮ್ಮ ಇಲಾಖೆಯ ಯಾವುದೇ ರೀತಿಯಲ್ಲಿ ತಡ ಮಾಡದಲೆ ಸೊ ಇಮಿಡಿಯೇಟ್ ಆಗಿ ಅಂತ ಒಂದು ಸಮಸ್ಯೆನ ನೀಗಿಸ್ಲಿಕ್ಕೆ ಎಲ್ಲಾ ತರದ ಕ್ರಮಗಳನ್ನು ಜರುಗಿಸುತ್ತೆ.
1: ಸರ್, ಸಾಕಷ್ಟು ಮಾಹಿತಿಗಳು ಮತ್ತು ಸಲಹೆಗಳನ್ನ ಕೂಡ ತಾವು ತಿಳಿಸಿದ್ರಿ. ಸಾರ್ವಜನಿಕರು ಹೇಗೆ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನ ಕೈಗೊಳ್ಬೇಕು ಮತ್ತು ಇಲಾಖೆ ಈಗೆಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಜೊತೆಗೆ ಈ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಹಂಚಿನಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಮತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಕೊನೆಯ ಸಂದೇಶ ಏನು ಸರ್ ನಮ್ಮ ಕೇಳುಗರಿಗೆ?
0: ಅದೇ ಸಂದೇಶ ಇಷ್ಟೇ, ಇಲಾಖೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮವರೇ, ಯಾವುದೇ ಕಾರಣಕ್ಕೂ ಅವ್ರನ್ನ ಅವರು ನಿಮ್ಮ ಶತ್ರುಗಳಲ್ಲ, ನೀವು ಅವರ ಶತ್ರುಗಳಲ್ಲ. ಸೊ ನಾವು ನೀವು ಜೊತೆಯಲ್ಲಿ ಈ ಒಂದು ಸಂಘರ್ಷನ ತಾ ಬದಿಗೆ ತರಲಿಕ್ಕೆ ಎಲ್ಲ ಕೈ ಜೋಡಿಸ್ಬಿಟ್ಟು ಪ್ರಯತ್ನ ಪಟ್ಟು ಈ ಸಮಸ್ಯೆಗೆ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳೋಣ ಅಂತೇಳಿ ಹೇಳ್ತೀನಿ.
1: ತುಂಬಾ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ

0: ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಯೋಜನೆಗಳು ಮತ್ತು ಸಾರ್ವಜನಿಕರು ಕೈಗೊಳ್ಳಬೇಕಾದಂತಹ ಒಂದು ಮುಂಜಾಗ್ರತಾ ಕ್ರಮಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಸರ್.
1: ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುಖ್ಯ ಅರಣ್ಯ

0: ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ತಡೆಗಟ್ಟುವ ಕುರಿತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ನಂದೀಶ್ ಎಲ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಹಾಗೆ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
3: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ

ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
6: ನಾನು ತಡೆಯುತ್ತೇನೆ.
5: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
7: ಶಾಲೆಯಲ್ಲಿ ಮೇಷ್ಟ್ರು ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
5: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
8: ಹೌದಪ್ಪ ಡಿಂಗಾ, ನಮಗೆ ಚಾಲೆಂಜ್.
5: ಜಾಗ ಖಂಡಿತ ಸಿಗುತ್ತೆ.
9: ಸಿಗೋದಿಲ್ಲ,
5: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
10: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
11: ಡೆಂಗುನೊಂದಿಗೆ ಹೋರಾಟ ಡೆಂಗುನಿಂದ ಸಂರಕ್ಷಣೆ.
10: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
12: ನಮ್ಮ ನಿಲಯದಿಂದ ಇನ್ನು ಮುಂದೆ ಗಾನ ಗಂಧರ್ವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ, ಆಲಿಸಿ ಬರೋಣ.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 83 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು

ಪದಗಳನ್ನು ನಾವು ಸುಲಭವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಡಿ ವಿ ಜಿ ಅವರು ಕೆಲವು ಮುಂದಿನ ಮುಕ್ತಕಗಳಲ್ಲಿ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸ್ವಲ್ಪ ಇಲ್ಲಿ ನೋಡೋಣ. ಈಗ ಪ್ರಶ್ನೆ ಏನು, ಧರ್ಮ ಅಂದರೆ ಏನು, ಕರ್ಮ ಅಂದರೆ ಏನು, ಈ ಬ್ರಹ್ಮಾಂಡದ ಕಥೆ ಏನು, ಸೊ ಈ ಥರದನ್ನೆಲ್ಲ ನಾವು ಎಷ್ಟೋ ಸತಿ ನಮಗೂ ಕೂಡ ಅನಿಸಿರುತ್ತೆ. ನಾವು ಧರ್ಮದ ಬಗ್ಗೆ ಕೇಳಿದ್ದೀವಿ, ನಾವು ಅಂದ್ಕೊಳ್ಳೋವಂಥದ್ದು ಏನು ಧರ್ಮ ಅಂತಂದರೆ, ಇವಾಗಿನ ವಿಶೇಷ ಸನ್ನಿವೇಶದಲ್ಲಿ ಬಹಳ ಮುಖ್ಯವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ, ನಮ್ಮಲ್ಲಿ ತುಂಬ ಆಳವಾಗಿ ಬೀರಿರುವಂಥ ಕೆಲವು ತಪ್ಪು ಕಲ್ಪನೆಗಳು, ತಪ್ಪು ಅರ್ಥಗಳಿವೆ. ಈಗ ಉದಾಹರಣೆಗೆ ಧರ್ಮ ಅಂತಂದರೆ ನಿಮ್ಮ ಧರ್ಮ ಯಾವುದು ಅಂತ ನಾವು ಕೇಳ್ತೀವಿ. ಯಾರಾದ್ರು ಕೇಳಿದಾಗ ಏನು ಹೇಳ್ತಾರೆ, ನಮ್ದು ಹಿಂದೂ ಧರ್ಮ ಅಂತಾರೆ, ನಮ್ಮದು ಕ್ರಿಶ್ಚಿಯನ್ ಧರ್ಮ ಅಂತಾರೆ, ನಮ್ಮದು ಮುಸ್ಲಿಂ ಧರ್ಮ ಅಂತಾರೆ. ಮೂಲಭೂತವಾಗಿ ಇದಕ್ಕಿಂತ ಹೆಚ್ಚು ತಪ್ಪಾದಂಥ ಕಲ್ಪನೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಧರ್ಮ ಅಂತ ಅನ್ನೋದಕ್ಕೂ, ನಾನು ಹಿಂದುವೋ ಮುಸಲ್ಮಾನನೋ ಕ್ರಿಸ್ತನೋ ಅಂತ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. ಧರ್ಮ ಅಂತ ಅನ್ನೋದು ಎಲ್ಲರಿಗೂ ಅನ್ವಯವಾಗುವಂಥ ಒಂದು ಜೀವನ ಕ್ರಮ. ಹಾಗಾದರೆ ಹಿಂದೂ ಕ್ರಿಸ್ತ ಮುಸಲ್ಮಾನ ಅದೇನು, ಅದು ಮತಗಳು ಅಂತ ನಾವು ಹೇಳ್ತೀವಿ. ಮತ ಅಂದರೆ ಒಪಿನಿಯನ್. ನನ್ನ ಅಭಿಪ್ರಾಯದಲ್ಲಿ ಇದು ಚೆನ್ನಾಗಿದೆ ಅಂತ ನನಗನ್ನಿಸಿದಾಗ ನಾನು ಇದನ್ನು ಫಾಲೋ ಮಾಡ್ತೀನಿ. ಆದರೆ ನಾನು ಯಾವುದನ್ನೇ ಫಾಲೋ ಮಾಡಿದ್ರೂ ಕೂಡ ನನಗೆ ಮೂಲವಾಗಿ ಅನ್ವಯವಾಗುವಂಥ ಕೆಲವು ನಿಯಮಗಳಿರುತ್ತೆ, ಅದನ್ನು ನಾವು ಧರ್ಮ ಅಂತ ಕರಿತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸ್ವಲ್ಪ ಸುಂದರವಾದಂಥ ರೀತಿಯಲ್ಲಿ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಈಗ ಒಂದು ಉದಾಹರಣೆಯನ್ನು ನಾವು ತಗೊಳ್ಳೋಣ. ಈಗ ಸಪೋಸ್ ನಾನು ಯಾವುದೋ ಒಂದು ಹೊಸ ಬಟ್ಟೆ ತೊಗೋಬೇಕು ಅಂತ ಅಂದ್ಕೊಳ್ಳೋಣ. ನಾನು ಎಲ್ಲಿಗೆ ಹೋಗ್ತೀನಿ, ಬಟ್ಟೆಯ ಅಂಗಡಿಗೆ ಹೋಗ್ತೀನಿ. ಆ ಬಟ್ಟೆಯ ಅಂಗಡಿನಲ್ಲಿ ನನಗೆ ಯಾವುದು ಬೇಕೋ ಆ ಥರದ ಬಟ್ಟೆಯನ್ನು ತೋರಿಸಿ ಅಂತೀನಿ. ಉದಾಹರಣೆಗೆ ನಾನು ಶರ್ಟ್ ತೊಗೋಬೇಕು ಅಂತಂದರೆ ಶರ್ಟ್ ತೋರಿಸಿ ಅಂತೀನಿ. ಆ ಶರ್ಟಲ್ಲಿ ಹಾಫ್ ಸ್ಲೀವಾ ಫುಲ್ ಸ್ಲೀವಾ ಅಂತ ಕೇಳ್ತಾರೆ, ನಾನು ಅದನ್ನು ಹೇಳ್ತೀನಿ. ಸೊ ಆಮೇಲೆ ಈ ಬಣ್ಣನ ಆ ಬಣ್ಣನ ನಾನು ಹುಡುಕ್ತಾ ತೊಗೊಳ್ತೀನಿ ಅಲ್ವಾ. ಸೊ ಹಾಗೆಯೇ ಇದು ಅಟ್ಲೀಸ್ಟ್ ನಮ್ಮದು ಶರ್ಟ್ ಹುಡುಕೋದು ಅಂದರೆ ಬಹಳ ಸುಲಭದ ಕೆಲಸ. ಈ ಸೀರೆ ಹುಡುಕೋದು ಬಹಳ ಕಷ್ಟ ಅಲ್ವಾ. ಯಾವ ಥರದ ಸೀರೆ, ಯಾವ ಥರದ ಬಾರ್ಡರು, ಆ ಬಾರ್ಡರ್ಗೆ ಯಾವ ಥರ ಸೆರಗು, ಸೊ ಈ ಥರದ್ದೆಲ್ಲ ಏನೋ ಬಹಳಷ್ಟು ಇದಿರುತ್ತೆ. ಅದಕ್ಕೆ ಆ ಬಟ್ಟೆಯ ಅಂಗಡಿಗೆ ಹೋಗಿ ಆಚೆ ಈಚೆ ನಾವು ಹಿಂಗೆ ಸುಮ್ಮನೆ ಕಣ್ಣು ಹಾರಿಸಿದ್ರೆ ಸಾಕು, ಅದೆಷ್ಟೋ ಸಾವಿರಾರು ಥರದ ಬಟ್ಟೆಗಳಿರುತ್ತೆ. ಈಗ ಸೀರೆ ತೊಗೊಂಡು ಬರ್ತೀನಿ ಅಂತ ಹೋದರೆ ಒಂದು ಸಾವಿರ ಸೀರೆ ನೋಡ್ಬೇಕು ಒಂದು ಸೀರೆ ತೊಗೊಳಕ್ಕೆ, ಶರ್ಟೂ ಅಷ್ಟೆ. ಸೊ ಹಾಗಾದ್ರೆ ಏನಾಯಿತು, ನನಗೆ ಅಲ್ಲೆಲ್ಲ ಕಾಣಿಸ್ತಾ ಇರೋವಂಥದ್ದು ಏನು ಎಷ್ಟೊಂದಿದೆಯಪ್ಪ ಅಂತ ಕಾಣಿಸ್ತಾ ಇದೆ. ಆದರೆ ಎಲ್ಲವೂ ಬಟ್ಟೆ, ಒಂದರ್ಥದಲ್ಲಿ ನೋಡಿದರೆ ಎಲ್ಲವೂ ಬಟ್ಟೆ. ಆ ಬಟ್ಟೆ ಸೀರೆ ರೂಪದಲ್ಲಿದೆ, ಸೀರೆಗಳು ನೂರಾರು ರೂಪದಲ್ಲಿದೆ, ಅದೇ ಬಟ್ಟೆ ಶರ್ಟಿನ ರೂಪದಲ್ಲಿದೆ, ಹತ್ತಾರು ಶರ್ಟ್ಗಳು ಕಾಣಿಸ್ತಾ ಇವೆ ಅಲ್ವಾ. ಸೊ ಎಲ್ಲ ಶರ್ಟ್ಗಳಿಗೂ ಮೂಲ ಒಂದೇ, ಅದು ಬಟ್ಟೆ. ಕಾಟನ್ ಬಟ್ಟೆ ಅಂತ ಅಂದ್ಕೊಂಡ್ರೆ ಕಾಟನ್ ಬಟ್ಟೆ ಮೂಲ, ಕಾಣಿಸ್ತಾ ಇರುವಂಥ ಶರ್ಟ್ಗಳು ಸೀರೆಗಳು ನೂರಾರು. ಅದೇ ಥರ ನಾನು ಆರ್ನಮೆಂಟ್ಸ್ ಆಭರಣಗಳ ಅಂಗಡಿಗೆ ಹೋದೆ ಅಂತ ಅಂದ್ಕೊಂಡು, ಕಿವಿಗೆ ಹಾಕ್ಕೊಳ್ಳೋದು ಬೇರೆ ಥರ ಇರುತ್ತೆ, ಮೂಗಿಗೆ ಹಾಕ್ಕೊಳ್ಳೋದು ಬೇರೆ ಥರ ಇರುತ್ತೆ, ಕೈಗೆ ಹಾಕ್ಕೊಳ್ಳೋದು ಬೇರೆ, ಚಿನ್ನದ ಆಭರಣಗಳೆಲ್ಲ. ಎಲ್ಲ ಆಭರಣಗಳು ಒಂದೊಂದು ಥರ ಇರುತ್ತೆ, ಎಲ್ಲವೂ ಚೆನ್ನಾಗೇ ಕಾಣಿಸುತ್ತೆ. ಆದರೆ ಮೂಲ ವಸ್ತು ಯಾವುದು ಎಲ್ಲದಕ್ಕೂ, ಎಲ್ಲದಕ್ಕೂ ಚಿನ್ನಾನೇ. ಆದರೆ ನಾವು ಅಂಗಡಿಗೆ ಹೋದಾಗ ನಾವು ಅದನ್ನು ಚಿನ್ನ ಕೊಡಿ ಅಂತ ಕೇಳಲ್ಲ, ನಾವು ಕೇಳಬೇಕಾದ್ರೆ ಬಳೆ ಕೊಡಿ ಅಂತೀವಿ. ಆ ಬಳೆಯಲ್ಲಿ ಇಂಥ ಬಳೆ ತೋರಿಸಿ ಅಂತೀವಿ. ಹೇಗೆ ಸೀರೆಯಲ್ಲೆಲ್ಲ ಹುಡುಕ್ತೀವೋ ಶರ್ಟಲ್ಲಿ ಹುಡುಕ್ತೀವೋ ಹಾಗೆ ಇಲ್ಲ. ಇಲ್ಲಿ ಮೂಲ ವಸ್ತು ಯಾವುದು, ಮೂಲ ವಸ್ತು ಚಿನ್ನ. ನಮಗೆ ಗೋಚರವಾಗುವಂತಹ ವಸ್ತು ಬಳೆಯಾಗಬಹುದು, ಮೂಗುತಿ ಆಗಬಹುದು, ಕಿವಿಗೆ ಹಾಕ್ಕೊಳ್ಳೋದಾಗ್ಬೋದು, ಯಾವುದಾದ್ರೂ ಆಗ್ಬೋದು. ಎಲ್ಲವನ್ನು ಕರಗಿಸಿದಾಗ ನನಗೇನು ಸಿಗುತ್ತೆ, ನನಗೆ ಸಿಗೋದು ಚಿನ್ನವೇ. ಆ ಬಟ್ಟೆ, ನಾನು ಹಾಕ್ಕೊಳ್ಳೋವಂಥ ಶರ್ಟು, ಅದು ನಾನು ಶರ್ಟಾಗಿ ಇನ್ನು ಉಪಯೋಗಿಸೋಕ್ಕಾಗಲ್ಲ ಅಂತಂದರೆ ಏನಾಯಿತು, ಬರೀ ಬಟ್ಟೆಯಾಗಿ ಉಳಿಯಿತು, ಶರ್ಟಾಗಿ ಉಳಿಯಲಿಲ್ಲ. ಸೊ ಹಾಗೆ ಇದೇ ಒಂದು ಉಪಮೆ ನಾವು ವಿಶ್ವಕ್ಕೆ ಸೃಷ್ಟಿಗೆ ಹೋಲಿಸಿದಾಗ ನಮಗೇನು ಗೊತ್ತಾಗತ್ತಪ್ಪ ಅಂತಂದರೆ, ಬ್ರಹ್ಮವೆಲ್ಲಕ್ಕೂ ಮೂಲ. ನಮಗೆ ವೈವಿಧ್ಯಮಯವಾದಂಥ ಜಗತ್ತು ಕಾಣಿಸ್ತಾ ಇದೆ. ಜೀವ, ಜೀವ ಇಲ್ಲದ ಜಡ, ಜೀವವೂ ಇದೆ ಜಡವೂ ಇದೆ. ಜೀವದಲ್ಲಿ ಅದೆಷ್ಟು ವೈವಿಧ್ಯ ನಮಗೆ ಕಾಣಿಸುತ್ತೆ, ಜಡದಲ್ಲಿ ಅದೆಷ್ಟು ವೈವಿಧ್ಯ ಕಾಣಿಸ್ತಾ ಇದೆ, ಎಲ್ಲವೂ ಕಾಣಿಸ್ತಾ ಇದೆ. ಎಲ್ಲಕ್ಕೂ ಮೂಲ ಯಾವುದು, ಬ್ರಹ್ಮ. ಬ್ರಹ್ಮ ಎಲ್ಲಕ್ಕೂ ಮೂಲ. ಮಾಯೆ ಅಂತ ನಾವು ಏನು ಕಳೆದ ಸರ್ತಿ ಹೇಳಿದ್ವಿ, ಮಾಯೆ ಅಂದ್ರೇನು, ಯಾ ಮಾ ಸಾ ಮಾಯ, ಯಾವುದು ಒಂದು ಪಾರಮಾರ್ಥಿಕವಾದಂಥ ಸತ್ಯವಲ್ಲವೋ, ಯಾವುದು ಎಲ್ಲ ಕಾಲಕ್ಕೂ ಇರೋದಿಲ್ಲವೋ ಅದು ಮಾಯೆ.

0: ಸೋ ಮಾಯೆ ಅನ್ನೋದೇನು, ತತ್ ಕೃತಿ ಜಾಲ, ಬ್ರಹ್ಮ ಮಾಡಿರೋಂಥ ಒಂದು ಜಾಲ, ಬ್ರಹ್ಮನಿಂದ ನಿರ್ಮಿತವಾದಂಥ ಒಂದು ಜಾಲ. ಹೇಗೆ ಚಿನ್ನದಿಂದ ನಿರ್ಮಿತವಾದಂತಹ ಅನೇಕ ಆಭರಣಗಳು ಒಂದು ಚಿನ್ನದ ಅಂಗಡಿಯಲ್ಲಿರುತ್ತೋ, ಹೇಗೆ ಬಟ್ಟೆಯಿಂದ, ಹತ್ತಿಯ ಬಟ್ಟೆಯಿಂದ ಮಾಡಿದಂತಹ ಅನೇಕ ಸೀರೆಗಳು, ಶರ್ಟುಗಳು, ಪ್ಯಾಂಟುಗಳು ಒಂದು ಬಟ್ಟೆ ಅಂಗಡಿಯಲ್ಲಿರುತ್ತೋ, ಹಾಗೆ ಈ ಜಗತ್ತು ಅನ್ನುವಂಥ ಒಂದು ಅಂಗಡಿಯಲ್ಲಿ ಮೂಲ ವಸ್ತು ಬ್ರಹ್ಮನಿಂದ ಮಾಡಲ್ಪಟ್ಟಂಥ ಅನೇಕ ವಸ್ತುಗಳು ನಮಗೆ ಕಾಣಿಸ್ತವೆ. ಹಾಗಾಗಿ ಬ್ರಹ್ಮಕ್ಕೂ ಜೀವನಕ್ಕೂ ವ್ಯತ್ಯಾಸ ಇಲ್ಲ. ಅಲ್ಲಿ ಏನು ಮೂಲ ಇತ್ತೋ ಆ ಮೂಲವೇ ನಾವು ಪ್ರಪಂಚದಲ್ಲಿ ನೋಡ್ತಾ ಇರೋದು. ಹೇಗೆ ಹತ್ತಿಯ ಬಟ್ಟೆಗೂ ಮತ್ತು ಒಂದು ಸೀರೆಗೂ ಮೂಲದಲ್ಲಿ ವ್ಯತ್ಯಾಸ ಇಲ್ವೋ, ವ್ಯಕ್ತ ಆಗ್ತಾ ಇರುವಂಥದ್ದು ಬೇರೆ, ಆದರೆ ಮೂಲದಲ್ಲಿ ಹೇಗೆ ವ್ಯತ್ಯಾಸ ಇಲ್ಲವೋ, ಹಾಗೆಯೇ ಮೂಲ ಬ್ರಹ್ಮನಿಗೂ ವ್ಯಕ್ತ ಜಗತ್ತಿಗೂ ವ್ಯತ್ಯಾಸ ಇಲ್ಲ. ಅದು ನಮಗೆ ಕಣ್ಣಿಗೆ ಕಾಣುವ ರೀತಿ ಅದರಲ್ಲಿ ಮಾತ್ರ ವ್ಯತ್ಯಾಸ. ಸೊ ಆ ಬ್ರಹ್ಮನ ಪ್ರಕಟಿತ ರೂಪವೇ ಜೀವನ. ಸೊ ಹಾಗಾಗಿ ಈ ಅನೇಕ ವಿವರಣೆಗಳು ನಮಗೆ ಸಿಗ್ತವೆ ಇದಕ್ಕೆಲ್ಲನೂ. ಮೂಲವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಬ್ರಹ್ಮ ಅನ್ನುವಂಥ ಒಂದು ವಸ್ತು ಇದೆ, ಅದು ಮೂಲ ವಸ್ತು, ಅದು ಅನೇಕವಾಗಿ ಪ್ರಕಟವಾಗ್ತಾ ಇದೆ. ಇದನ್ನೇ ನಾವು ಉಪನಿಷತ್ ವಾಕ್ಯವಾಗಿ ಹಿಂದಿನ ಮುಕ್ತಕ ಒಂದರಲ್ಲೂ ನೋಡಿದ್ವಿ. ಒಂದಿದ್ದಂತಹ ಬ್ರಹ್ಮ ಅನೇಕ ವಾಗ್ತೀನಿ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಟವಾದದ್ದು ಹೇಗೋ, ಹಾಗೆಯೇ ಇವತ್ತು ಜೀವನವನ್ನು ನಾವು ನೋಡುವಾಗ ಪ್ರತಿಯೊಂದು ಅಂಶದಲ್ಲೂ ಬ್ರಹ್ಮನ ಅಂಶ ಇದೆ ಅನ್ನೋದನ್ನು ಹಿನ್ನೆಲೆಯಾಗಿ ನಾವು ಇಟ್ಕೊಂಡು ನೋಡಿದಾಗ ಜೀವನದಲ್ಲಿಯೇ ನಾವು ಬ್ರಹ್ಮವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದು ಮಿಥ್ಯೆ ಅಂತ ತಳ್ಳಾಕ್ತಾ ಇದ್ವೋ ಆ ಮಿಥ್ಯೆ ಅನ್ನೋಂಥ ಮಾಯೆಯೇ ನಮಗೆ ಬ್ರಹ್ಮನನ್ನು ತೋರಿಸುವಂತಹ ಒಂದು ಪಾಠಶಾಲೆಯಾಗುತ್ತೆ. ಸೊ ಮಿಥ್ಯೆ ಅಂತ ನಾವು ತಳ್ಳಾಕೋದು ಬೇಡ, ಜೀವನವನ್ನು ಸಂಭ್ರಮಿಸೋಣ, ಜೀವನದಲ್ಲಿ ಬ್ರಹ್ಮನನ್ನು ಕಾಣೋಣ ಅನ್ನೋವಂಥದ್ದು ಇಲ್ಲಿ ಮುಖ್ಯವಾದಂಥ ಅಂಶ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 83 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಶ್ವೇತಯುಗದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕವು ಸುಸೂತ್ರವಾಗಿ ನೆರವೇರಿದ ನಂತರ ಹನುಮಂತನಿಗೆ ಭಗವಂತನ ಸಾಕ್ಷಾತ್ಕಾರವಾಗಿ ತೀವ್ರವಾದ ತಪಸ್ಸನ್ನು ಆಚರಿಸಬೇಕೆಂಬ ಇಚ್ಛೆಯಾಯಿತು. ಇದಕ್ಕಾಗಿ ಅವನು ಅಯೋಧ್ಯೆಯನ್ನು ತೊರೆದು ಉತ್ತರ ದಿಕ್ಕಿನ ಹಿಮಾಲಯದ ಕಡೆಗೆ ಪ್ರಯಾಣ ಬೆಳೆಸಿದನು. ಆದರೆ ಮಾರ್ಗ ಮಧ್ಯದಲ್ಲಿ ದಕ್ಷಿಣ ಪಥದ ಪವಿತ್ರ ಕಾವೇರಿ ನದಿಯ ತೀರಕ್ಕೆ ಬಂದಾಗ ಅಲ್ಲಿನ ಪ್ರಶಾಂತತೆ ಮತ್ತು ದಟ್ಟವಾದ ಅರಣ್ಯವು ಅವನನ್ನು ಆಕರ್ಷಿಸಿತು. ಹಿಮಾಲಯಕ್ಕೆ ಹೋಗುವ ಮುನ್ನ ಈ ಪುಣ್ಯಭೂಮಿಯಲ್ಲೇ ತಪಸ್ಸು ಮಾಡುವುದು ಸೂಕ್ತವೆಂದು ಭಾವಿಸಿ ಆತ ಕಾವೇರಿ ತೀರದಲ್ಲೇ

ಘೋರ ತಪಸ್ಸಿಗೆ ಕುಳಿತನು. ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನು ಸೀತಾಮಾತೆ ಮತ್ತು ಲಕ್ಷ್ಮಣನ ಸಮೇತನಾಗಿ ವನವಿಹಾರ ಅಥವಾ ತೀರ್ಥಯಾತ್ರೆ ನಿಮಿತ್ತ ಇದೇ ದಕ್ಷಿಣದ ದಂಡಕಾರಣ್ಯದ ಭಾಗಕ್ಕೆ ಆಗಮಿಸಿದ್ದನು. ಕಾವೇರಿ ನದಿಯ ತಟಕ್ಕೆ ಬಂದಾಗ ಸೀತಾಮಾತೆಯು ನದಿಯ ಶೀತಲ ಜಲದಲ್ಲಿ ಮುಖ ಮಂಟಪವನ್ನು ತೊಳೆಯಲು ಮುಂದಾದಳು. ಅವಳು ನೀರಿಗೆ ಬಾಗಿದಾಗ ಅವಳ ನಾಸಿಕದಲ್ಲಿದ್ದ ಅಂದರೆ ಮೂಗಿನಲ್ಲಿದ್ದ ದಿವ್ಯವಾದ ಮುತ್ತಿನ ಮೂಗುತಿಯು ಆಕಸ್ಮಿಕವಾಗಿ ಕಾವೇರಿ ನದಿಯ ಆಳವಾದ ನೀರಿನೊಳಗೆ ಬಿದ್ದು ಹೋಯಿತು. ಕಾವೇರಿಯು ಆ ಭಾಗದಲ್ಲಿ ಅತ್ಯಂತ ರಭಸವಾಗಿ ಆಳವಾಗಿ ಮತ್ತು ಸುಳಿಗಳಿಂದ ಕೂಡಿ ಹರಿಯುತ್ತಿದ್ದಳು. ತನ್ನ ಸೌಭಾಗ್ಯದ ಕುರುಹಾದ ಮೂಗುತಿ ನೀರು ಪಾಲದುದನ್ನು ಕಂಡು ಸೀತಾದೇವಿಯು ತೀವ್ರ ವ್ಯಾಕುಳಲಾದಳು. ಮಾತೆಯ ಕಳವಳವನ್ನು ಅರಿತ ತಕ್ಷಣ ಹನುಮಂತನ ಧ್ಯಾನವು ಭಂಗವಾಯಿತು. ಕಣ್ಣು ಬಿಟ್ಟ ಮಾರುತಿಯು ಶ್ರೀರಾಮ ಮತ್ತು ಸೀತಾದೇವಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸೀತೆಯ ದುಃಖಕ್ಕೆ ಕಾರಣವನ್ನು ತಿಳಿದ ಆಂಜನೇಯನು ತಕ್ಷಣವೇ ಕಾವೇರಿ ನದಿಯ ದಂಡೆಯ ಮೇಲೆ ನಿಂತು ತನ್ನ ಬಾಲವನ್ನು ಬೃಹತ್ ರೂಪದಲ್ಲಿ ಬೆಳೆಸಿ ನೀರಿನೊಳಗೆ ಬಿಟ್ಟನು. ನದಿಯ ತಳದಲ್ಲಿದ್ದ ಮೂಗುತಿಯನ್ನು ಹುಡುಕಲು ಹನುಮಂತನು ನೀರಿನೊಳಗೆ ತನ್ನ ಬಾಲವನ್ನು ಮೊದಲ ಬಾರಿಗೆ ವೃತ್ತಕಾರವಾಗಿ ತಿರುಗಿಸಿದನು. ನದಿಯ ನೀರೆಲ್ಲ ಕಣಕಣವಾಗಿ ಕದಡಿತೆ ವಿನಃ ಮೂಗುತಿ ಸಿಗಲಿಲ್ಲ. ಧೃತಿಗೆಡದ ಆಂಜನೇಯನು ಎರಡನೆಯ ಬಾರಿಯು ತನ್ನ ಬಾಲವನ್ನು ನೀರಿನ ಆಳದ ಸುಳಿಗಳಲ್ಲಿ ತೀವ್ರವಾಗಿ ಚಲಿಸಿದನು. ಆದರೆ ಮೂಗುತಿ ಹಸ್ತಗತವಾಗಲಿಲ್ಲ. ಕೊನೆಗೆ ಪೂರ್ಣ ಭಕ್ತಿ ಮತ್ತು ಏಕಾಗ್ರತೆಯಿಂದ ಶ್ರೀರಾಮನ ನಾಮವನ್ನು ಸ್ಮರಿಸುತ್ತಾ ಮೂರನೇ ಬಾರಿ ತನ್ನ ಬಾಲವನ್ನು ನದಿಯ ತಳದ ಮರಳಿನಲ್ಲಿ ಆಡಿಸಿದಾಗ ಆ ದಿವ್ಯ ಮೂಗುತಿಯು ಹನುಮಂತನ ಬಾಲದ ತುದಿಗೆ ಸಿಕ್ಕಿ ಹಾಕಿಕೊಂಡಿತು. ಹನುಮಂತನು ಅತ್ಯಂತ ಜಾಗರೂಕತೆಯಿಂದ ಬಾಲವನ್ನು ಮೇಲಕ್ಕೆ ಎತ್ತಿ ಮೂಗುತಿಯನ್ನು ಸೀತೆಮಾದೆಯ ಚರಣಗಳಿಗೆ ಅರ್ಪಿಸಿದನು. ನದಿ ಆಳದಿಂದ ಮುತ್ತಿನ ಮೂಗುತಿಯನ್ನು ತನ್ನ ಬಾಲದ ಮೂಲಕ ಎತ್ತಿ ತಂದ ಕಾರಣ ಪುರಾಣದ ಪ್ರಕಾರ ಈ ಪವಿತ್ರ ಸ್ಥಳಕ್ಕೆ ಮುತ್ತತ್ತಿ ಎಂದು ಹೆಸರು ಬಂದಿತು. ಸೀತೆಮಾತೆಯ ಕಣ್ಣೀರನ್ನು ಹೊರಿಸಿ ಅವಳ ಮುತ್ತನ್ನು ದಕ್ಕಿಸಿಕೊಟ್ಟ ಹನುಮಂತನಿಗೆ ಅಂದಿನಿಂದ ಮುತ್ತತ್ತಿರಾಯ ಎಂಬ ನಾಮಕರಣವಾಯಿತು. ಪೌರಾಣಿಕ ಹಿನ್ನೆಲೆ ಹಾಗೂ ಸ್ಥಳ ಪುರಾಣಗಳ ಪ್ರಕಾರ ಈ ಕಥೆಯು ರಾಮಾಯಣದ ಉತ್ತರ ಕಾಂಡದ ಅವಧಿಯಲ್ಲಿ ನಡೆಯುತ್ತದೆ. ಜನಪದ ಮತ್ತು ಸ್ಥಳೀಯ ಪುರಾಣಗಳಲ್ಲಿ ದಾಖಲಾಗಿರುವಂತೆ ಇಂದಿಗೂ ಮುತ್ತತ್ತಿ ಕ್ಷೇತ್ರದಲ್ಲಿ ಕಾವೇರಿ ನದಿಯು ಹನುಮಂತನ ಬಾಲ ತಿರುಗಿಸಿದ ಪ್ರಭಾವದಿಂದಾಗಿ ಸುಳಿಗಳ ರೂಪದಲ್ಲೇ ಹರಿಯುತ್ತದೆ ಎಂಬುದು ನಂಬಿಕೆ. ತನ್ನ ಭಕ್ತರನ್ನು ಕಷ್ಟದ ಸುಳಿಯಿಂದ ಪಾರು ಮಾಡುವ ದೇವನಾಗಿ ಮುತ್ತತ್ತಿ ಆಂಜನೇಯನು ಇಂದಿಗೂ ಅಲ್ಲಿ ಪೂಜಿಸಲ್ಪಡುತ್ತಿದ್ದಾನೆ. ಇಂತಹ ಅನೇಕ ಸ್ಥಳ ಪುರಾಣಗಳು ನಮಗೆ ಪ್ರತಿ ದೇವಾಲಯದ ಬಗ್ಗೆ ಸಿಗುತ್ತದೆ. ಪೌರಾಣಿಕ ಕಥೆಯಾಗಬಹುದು ಅಥವಾ ಜಾನಪದ ಕಥೆಯಾಗಿರಬಹುದು, ಅದನ್ನು ತಿಳಿದು ಆ ಸ್ಥಳದ ದರ್ಶನ ಮಾಡಿದಾಗ ಭಾವನಾತ್ಮಕವಾಗಿ ನಾವು ಮತ್ತಷ್ಟು ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಇಂತಹ ವಿಶಿಷ್ಟ ಸ್ಥಳಗಳನ್ನು ಸಮಯ ಮಾಡಿಕೊಂಡು ಭೇಟಿ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತತ್ತಿ ಹೆಸರು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೇ, ಇದುವರೆಗೂ ಮುತ್ತು ಎತ್ತಿಕೊಟ್ಟ ಹನುಮಂತನಿಂದ ಬಂತು ಮುತ್ತೆತ್ತಿ ಹೆಸರು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೀನಿ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.

0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು ಮತ್ತು ಶ್ರೀಮತಿ ನಾಗಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ವಿಶೇಷಚೇತನರ ಕೌಟುಂಬಿಕ ಜೀವನದ ಅನುಭವ,
4: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
3: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
4: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
3: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
4: ದಿವ್ಯಾಂಗ ದೀಪ್ತಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರ ಇವತ್ತು ವಿಶೇಷವಾಗಿ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮತ್ತು ಒಂದು ಸಮಸ್ಯೆ ಬಗ್ಗೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನಲಕ್ಷ್ಮಿ ಅವರ ನಮಸ್ಕಾರ.
5: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
5: ಧನಲಕ್ಷ್ಮಿ, ಮೇಟಿಕುಪ್ಪೆ.
3: ನಿಮ್ಮ ಅಪ್ಪ ಅಮ್ಮನ ಹೆಸರೇನು?
5: ಕಾಳಸ್ವಾಮಿ. ಲಕ್ಷ್ಮಮ್ಮ.
3: ಎಷ್ಟು ವರ್ಷ ಆಗಿದೆ ನಿಮಗೆ?
5: 18.
3: ಸ್ಕೂಲ್ಗೆ ಏನಾರು ಹೋಗ್ತಾ ಇದ್ದೀರಾ?
5: ಸ್ಕೂಲ್ಗೇನು ಹೋಯ್ತಲ್ಲ, ಮುಟ್ಸ್ಬಿಟ್ರು.
3: ಎಷ್ಟು ಗಂಟೆ ಓದಿದ್ದೀರಾ ನೀವು?
5: SSLC ಮುಗೀತು, ಅದಾಗಲೇ ಮುಗ್ದೋಯ್ತು.
3: ಕಾಲೇಜ್ಗೆ ಹೋಗಿದ್ರಾ?
5: ಇಲ್ಲ.
3: ಯಾಕೆ
5: ಹೋಗಿಲ್ಲ?
3: ನಡೆಯಕ್ಕಾಗಲ್ಲ. ಏನು ಸಮಸ್ಯೆ ಇದೆ ನಿಮಗೆ?

0: ಅವ್ರೇನ್ ಮಾಡ್ತಾ ಇದಾರೆ?
1: ಕೆಲಸ.
0: ಏನ್ ಕೆಲಸ ಮಾಡ್ತಾರೆ?
1: ಫ್ಯಾಕ್ಟ್ರಿ.
0: ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರಾ?
2: ಈಗ ನಿಮ್ಗೆ ಈ ಸಮಸ್ಯೆ ಇದೆ ಅಂತ ಯಾವಾಗ ಗೊತ್ತಾಯ್ತು ನಿಮ್ಗೆ?
1: ಚಿಕ್ಕದ್ರಿಂದ ಗೊತ್ತಾಯ್ತು.
2: ಎಲ್ಲೆಲ್ಲಿ ತೋರಿಸಿದಿರಾ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ?
1: ವಿವೇಕಾನಂದ ಹಾಸ್ಪಿಟ್ಲಲ್ಲಿ ತೋರಿಸಿರೋದು. ಗಾರ ಹಾಕ್ತಿದ್ರು ತೊಡೆಗೆ.
0: ತೊಡೆಗೆ ನಡಿಯಕ್ ಆಗ್ತಿರ್ಲಿಲ್ವ ನಿಮ್ಗೆ?
1: ಅಲ್ಲೈತೆ ಅಲ್ಲೈದ್ದೆ ಹಾಸ್ಪಿಟ್ಲಲ್ಲಿ.
0: ಎಷ್ಟು ದಿನ ಇದ್ರಿ?
1: ಜೈಸಸಲ್ಲಿ 2 ದಿವಸ, ವಿವೇಕಾನಂದ ಹಾಸ್ಪಿಟ್ಲಲ್ಲಿ 5.
0: 5 ದಿವಸ ಇದ್ರ?
2: ಏನಾರು ಮಾತ್ರೆ ಅಥವಾ ಚಿಕಿತ್ಸೆ ಏನಾರು ತಗೋತಾ ಇದ್ದೀರಾ?
1: ಇಲ್ಲ, ತಾದೇ ಇಲ್ಲ. ಅವ್ರು ನಿಲ್ಸ್ಬಿಟ್ಟವ್ರೆ. ಇವಾಗ
2: ಈಗ ಹಾಸ್ಪಿಟ್ಲು ಯಾವಾಗ ಪರಿಚಯ ಆಯ್ತು ಅಂದ್ರಿ?
1: ಅದೇ ಆವಾಗ್ಲಿಂದ ಪರಿಚಯ ಆಯ್ತು. 11-12 ವರ್ಷದಿಂದನೂ ಪರಿಚಯ ಐತೆ.
2: ಈಗ 11-12 ವರ್ಷದಿಂದ ಸಂಸ್ಥೆ ನಿಮ್ಗೆ ನಿರಂತರವಾಗಿ ಚಿಕಿತ್ಸೆ ಕೊಡ್ತಾ ಇದೀನ ಅಂತ ಹೇಳಿದ್ರಲ್ಲ, ಥೆರಪಿ ಏನಾರು ತಗೋತಿದ್ರ?
1: ಪೂರ್ಣಿಮಕ್ಕ ಕೊಡ್ತಿದ್ದು. ಕಾಲನ್ನೆಲ್ಲ ಮಸಾಜ್ ಮಾಡ್ತಿದ್ದು, ಎತ್ ಕೂರ್ಸೋದು, ನಡಿಸೋದು, ಬೆಲ್ಟಲ್ಲಿ ಹಾಕೋದು, ಅದೆಲ್ಲ ಮಾಡ್ತಿತ್ತು. ನಿಲ್ಸೋದು, ಆಮೇಲೆ ಮಂಡಿಗಳು ಹಾಕೊಂಡು ಎತ್ ನಿಲ್ಸೋದು, ಬಾಲಲ್ಲಿ ಎಕ್ಸಸೈಸ್ ಮಾಡಿಸೋದು, ಅವೆಲ್ಲ ಮಾಡ್ತಿತ್ತು.
2: ಈಗ ಅಲ್ಲಿಂದ ಬಂದು ಕೊಟ್ಟಂತ ಥೆರಪಿನ ಮನೇಲೂ ಪ್ರಯತ್ನ ಮಾಡ್ತಿದ್ರ?
1: ಮಾಡ್ತಿದೆ.
0: ಯಾವ ಥರ?
1: ಕೈಕಲ್ ಮುಗಿಯೋದು, ಬೆನ್ನೆಲ್ಲ ಇದು ಮಾಡೋದು, ಎತ್ ಕೂರ್ಸೋದು, ಆ ಥರ ಎಲ್ಲ ಮಾಡ್ತಿದ್ರು.
2: ಯಾರು ನೋಡ್ಕೋತಾರೆ ನಿಮ್ಮನ್ನ ಅತಿ ಹೆಚ್ಚಾಗಿ?
1: ಅತಿ ಹೆಚ್ಚಾಗಿ ನಾಗಮ್ಮ.
0: ನಾಗಮ್ಮ ಯಾರವರು?
1: ನಮ್ಮ ನಾಗವ್ವ.
2: ನಿಮ್ಮ ನೋಡ್ಕೋತಾರೆ. ಅಪ್ಪ ಅಮ್ಮ ಏನು ಮಾಡ್ತಾರೆ?
1: ಜಮೀನ್ ಕೆಲಸ.
0: ಜಮೀನ್
2: ಪೆನ್ಷನ್ ಬರ್ತಿದೆಯಾ?
1: ಬರ್ತದೆ.
0: ಎಷ್ಟು ಬರುತ್ತೆ?
1: 1200. ನಿಲ್ಸ್ಬಿಟ್ಟವ್ರೆ ಅದನ್ನು.
2: ಈ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ನೀವೆಲ್ಲೂ ಹೊರಗಡೆ ಹೋಗ್ಲಿಲ್ಲ?
1: ಕೆಂಚನಹಳ್ಳಿಗೆ ಹೋಯ್ತಿದೆ ಎಣ್ಣ ಮಸಾಜ್ಗೆ. ಇವರೇ ಕರ್ಕೊಯ್ತಿದ್ದು ಅಕ್ಕೈನೆ. ಎಲ್ಲ ವ್ಯಾನೆಲ್ಲ ಮಾಡಿ ಇದು ಗಾಡಿ ಗಿಡಿ ಎಲ್ಲ ತುಂಬ್ಕೊಂಡು ಕರ್ಕೊಂಡು ಹೋಯ್ತಿದ್ವಿ. ಇವರೇ
2: ಕ್ಯಾಂಪ್ ಎಲ್ಲರೂ ಹೋಗಿದ್ದೀರಾ?
1: ಇಲ್ಲ, ಇವರೇ ಕರ್ಕೊಯ್ತಿದ್ದು ಸರ್ಗುರವರು. ಕೆಂಚನಹಳ್ಳಿ ಹಾಲ್ಗೆಲ್ಲ ಹೋಯ್ತಿದ್ವಿ.
2: ಒಟ್ಟಾರೆ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಿಮಗೆ?
1: ಇಷ್ಟ ಆಯ್ತಿತ್ತು,
2: ಖುಷಿ ಆಯಿತು. ಧನ್ಯವಾದಗಳು.
1: ಧನ್ಯವಾದಗಳು.
2: ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಸಮಸ್ಯೆ ಕುರಿತು ಧನಲಕ್ಷ್ಮಿ ಅವರ ಪೋಷಕರಾದ ಶ್ರೀಮತಿ ನಾಗಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರಿಂದಲೂ ಕೂಡ ಈ ಸಮಸ್ಯೆ ಬಗ್ಗೆ, ಈ ಒಂದು ಥೆರಪಿ ಬಗ್ಗೆ ಅವರಿಂದಲೇ ಒಂದು ವಿಚಾರಗಳನ್ನ ತಿಳಿದು ಬರೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ಪರಿಚಯವನ್ನ ಮಾಡಿಕೊಡಿ ಅಮ್ಮ.
3: ನನ್ನ ಹೆಸರು ನಾಗಮ್ಮ, ಮೇಡಿಕೂಪ, HD ಕೋಟೆ ತಾಲೂಕು, ಧನಲಕ್ಷ್ಮಿಯವ್ರ ಅಮ್ಮ.
2: ಅಮ್ಮ ಅಮ್ಮ, ಈಗ ಧನಲಕ್ಷ್ಮಿಗೆ ಯಾವಾಗ್ಲಿಂದ ಈ ಸಮಸ್ಯೆ?
3: ಅದು ನಮ್ಗೆ ಗೊತ್ತಾದದು 9 ತಿಂಗಳು ಮುಗಿದಲ್ಲಿ ಅವಳಗ ನಮಗೆ ಗೊತ್ತಾದದು. ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ. ಈಚೀಚೆಗೆ ಈಚೀಚೆಗೆ ಅವಳಗ ನಡೆಯೋಕ್ಕಾಗಲ್ಲ, ಎದ್ದೇಳಲ್ಲ, ತೇಮಿಯಲ್ಲ, ಹಿಂಗೆ ಮನಗದಾಗೆ ಮನೆ ಕತ್ತಿತ್ತು. ನಾವು ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟು ಏನೂ ನಡೀನಿಲ್ಲ. ಜೈಸಸಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತೋ, ಅಲ್ಲೂ ಏನೂ ನಡೀನಿಲ್ಲ. ಆಗ ಯಾರು ಹೇಳಿದ್ರು ಹಿಂಗೆ ಸರ್ಗುರು ಕರ್ಕೋಗಿ, ಅಲ್ಲೂ ಕರ್ಕೋಗಿ ಸುಮಾರು ಒಂದು 10-12 ವರ್ಷದಿಂದ ನಾವು ಮೆಸೇಜ್ ಎಲ್ಲ ಮಾಡಿಸ್ತು. ಅಲ್ಲಿ ಎಲ್ಲ ಆಸ್ಪತ್ರೆ ಅಲ್ಲೂ ಆಪ್ರೇಷನ್ ಮಾಡಿಸ್ತು, ಏನು ಅವಳಗೆ ಅಂದರಿನಿಲ್ಲ. ಈಗ ನಮ್ಗೆ ಎತ್ಕೋಕ್ಕಾಗಲ್ಲ, 18 ವರ್ಷ ಆಗೋಯ್ತು, ಎತ್ಕೋಕ್ಕಾಗಲ್ಲ. ಹಿಂಗೆ ಮನೇಲಿ ಕಾಯ್ಕೊಂಡು ಕೂತೀವಿ ಒಬ್ಬರು ನೋಡ್ಕೊಂಡು.
2: ಅಂದರೆ 9 ತಿಂಗಳದ ಕೂಸಿನಿಂದ ಹಿಡಿದು ಇಲ್ಲಿವರೆಗೂ ಅವಳಿಗೆ ಈ ಸಮಸ್ಯೆ ಕಾಡ್ತಾ ಇದೆ. ಅಂದರೆ ಇವಾಗ ಅವಳಿಗೆ ಎಷ್ಟು ವರ್ಷ?
3: ಇವಳಿಗೆ ಈಗ ಅವಳಿಗೆ 18.
2: ಇಲ್ಲೂ ಶಿಕ್ಷಣ ವ್ಯವಸ್ಥೆ ಕೊಡಿಸ್ನಿಲ್ವಾ?
3: ಇನ್ನೆಲ್ಲೂ ಕೊಡಿಸ್ನಿಲ್ಲ. ನಾವು ಓದ್ಸಕ್ಕಂದ್ರೆ ಅವಳನ್ನ ಎತ್ಕೋಕ್ಕಾಗಲ್ಲ. ಒಂದು ಸ್ವಲ್ಪ ದಿವಸ ಎತ್ಕೋಕ್ಕೆ ಕುಣಿಸ್ತು. ಅವಳನ್ನ ಏನು ಒಳಕ್ಕೂ ಕರ್ಕತಿತ್ತಿಲ್ಲ, ಈಚ್ ಕುಣಿಸ್ತಿದ್ರು, ಯಾರು ಪಾಠನೂ ಹೇಳ್ಕೊಡ್ತಿತ್ತಿಲ್ಲ. ಅದಕ್ಕೆ ನಾವು ಇನ್ನೆಲ್ಲೂ ಕರ್ಕೋಗ್ನಿಲ್ಲ, ಎತ್ಕೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು.
2: ತನಕ ಪಾಸ್ ಮಾಡಿದಳು?
3: ಅವಳು ಪಾಠನೂ ಹೇಳ್ಕೊಡ್ತಿತ್ತಿಲ್ಲ, ಸುಮ್ಮ ಕರ್ಕೋ ಕುಣಿಸೋದು ಕರ್ಕ ಬರೋದು ಅಷ್ಟೇ. ಅಂದ್ರೆ ಪೀಜ್ ಕಟ್ಟಿ ಅಂದ್ರು ಕಟ್ಸ್ಕೊಂಡ್ರು, ಇಚ್ಚಿಗೆ ಏನು ಹೇಳ್ಕೊಳ್ಲಿಲ್ಲ ನಮ್ಮ ಹುಡುಗಿಗೆ.
2: 9 ತಿಂಗಳು ಕೂಸಲ್ಲೇ ಆತರ ಬಂದ್ಬಿಡ್ತು ಅಂತ ಹೇಳಿದ್ರಿ. ಮೊದಲೇ ಕರ್ಕೊಂಡು ಹೋಗ್ಬಿಟ್ರ ವಿವೇಕಾನಂದ ಹಾಸ್ಪಿಟಲ್ಗೆ?
3: ಫಸ್ಟೇ ಕರ್ಕೋದು. ಕರ್ಕೋಗಿ ತೋರಿಸ್ಕೊಂಡು ಎಲ್ಲ ಮಾಡ್ಕೊ ಬಂದು ಮೆಸೇಜ್ ಎಲ್ಲ ಅವಳಿಗೆ ಮಸಾಜ್ ಎಲ್ಲ ಮಾಡಿದ್ರು. ಪಾಪ ಅವ್ರೇನು ಮಾಡೋಕ್ಕದು, ಇನ್ನೇನು ನಡೀನಿಲ್ಲ. ಅವರು ಎಲ್ಲ ಪ್ರಯತ್ನವೂ ಕೊಟ್ಟರು, ಅದು ಏನೂ ಗುಣ ತೋರ್ನಿಲ್ಲ. ನಾವು ನೋಡೋಗಂಟ ನೋಡ್ಬಿಟ್ಟು ಇನ್ನೆಲ್ಲಿಗೂ ಎತ್ಕೋದ್ರೆ ತಾನೇ ಆಗಲ್ಲ ಅಂದ್ಬಿಟ್ಟು ಹಿಂಗೆ ಕಾಯ್ಕೊಂಡು ಕೂತಿರೋದೆ. ಅವರು ಮಸಾಜ್ ಎಲ್ಲ ಮಾಡಿದ್ರು, ಅವರು ಬಂದು ಇಲ್ಲೂ ಹೇಳ್ಕೊಡ್ತಿದ್ರು, ಇಲ್ಲೂ ಮಾಡ್ತಿದ್ರು ಪಾಪ. ಆಮೇಲೆ ಅವ್ರು ಹೇಳ್ದಂಗೆ ನಾವು ಇಲ್ಲಿ ಕಂಬಿನೆಲ್ಲ ನೆಟ್ಟಿ ನಡೆಸ್ತು.

0: ಅಲ್ಲಿ ಹೇಳ್ಕೊಟ್ಟಂಗ ಅವ್ರ ತಾಯಿ ಬಂದು ಇಲ್ಲೂ ಮಸಾಜ್ ಎಲ್ಲ ಮಾಡ್ತಿತ್ತು. ಅವರು ಬಂದು ಬಂದಾಗೆಲ್ಲ ಇಲ್ಲೂ ಮಾಡ್ಬಿಟ್ಟೋಯ್ತಿದ್ರು ಪೂರ್ಣಿಮಾ ಅವರು. ಇನ್ನೇನು ನಡೀನಿಲ್ಲ. ಹ್ಞೂ, ಕಾಲು ಟೈಟೇ ಟೈಟೇ ಬತ್ ಬತ್ತ ಬರೀ ಟೈಟೇ ಆಯ್ತದ. ಪರಿಸ ಅದು ಹೆಂಗ, 9 ತಿಂಗಳು ಮುಗಿನ ಮೇಲೆ ನಮಗೆ ಗೊತ್ತಾದದು ಯಾವ್ದಾರ್ಥ ಐತಿಲ್ಲ. ಹ್ಞೂ, ಈಚೀಚೆಗೆ ಈಚೀಚೆಗೆ ನಾನು ಈ ಭೋಗಾದಿಲಿ ಯಾರೋ ಕೈ ಔಷಧಿ ಕೊಡ್ತಾರೆ ಅಂದರು, ಅಲ್ಲಿ ಆರೋಗ್ಯದ ಔಷಧಿ ಕೊಡ್ತಾರೆ ಅಂದರು, ಅಲ್ಲಿಗೂ 3 ತಿಂಗಳು ಹೊತ್ಕೊಂಡೇ ತಿರುಗಿದೆ, ಅಲ್ಲೂ ಏನು ಗುಣ ಕಾಣಲಿಲ್ಲ. ಆಮೇಲೆ ಜೈಸಸ್ ಕರ್ಕೋಗಿ ಅಂದರು, ಅಲ್ಲೂ 2 ಒಳದೊಡನೆಲ್ಲ ಆಪ್ರೇಷನ್ ಮಾಡಿದ್ರು, ಅದು ಗುಣ ಏನು ತೋರ್ನಿಲ್ಲ. ಗಾರನೆಲ್ಲ ಹಾಕ್ಬಿಟ್ರು 2 ಕಾಲ್ಗುವ, ಅದನ್ನ ಹೊತ್ಕೊಂಡೇ ತಿರುಗ್ತೀನಿ ಗಾರ ಹಾಕಿದ್ರು. ಆಮೇಲೆ ಇಲ್ಲಿಗ ಕರ್ಕೊಂಡು ಬಂದು ಆವಾಗ ಯಾರೋ ನಿಮ್ಮಂತೆಯವ್ರು ಹೇಳಿದ್ರು ಇಲ್ಲಿಗ ಕರ್ಕೊಂಡೋಗಿ ಇಲ್ಲಿಗ ಸರ್ಗುರ್ಗ ಅಂದರು. ಆಗ ಅಲ್ಲಿ ಕರ್ಕೋದ್ಮೇಲೆ ಅವರು ಸ್ವಲ್ಪ ಕೈ ಕಾಲನ್ನೆಲ್ಲ ಮುರಿದು ಇದು ಮಾಡ್ತಾಯಿದ್ರು. ಇವಳು ಇಷ್ಟಪಟ್ಟು ನಡೆದ್ರೆ ಎಲ್ಲ ಸರಿ ಆಯ್ತದೆ, ಇವಳು ಇಷ್ಟಪಡಲ್ಲ, ಸುಮ್ಮನೆ ಕೂತಂಗೆ ಕೂತ್ಕೊಬಿಡ್ತಾಳೆ. ಹೇಳ್ದವ್ರ ಮಾತು ಕೇಳಲ್ಲ. ಅವ್ರು ಬಂದು ಬೆದರ್ಸಿದ್ರೆ ದಿವ್ಸಕ್ಕೆ ಮಾತ್ರ ಸರಿ ನಡೀತಾಳೆ, ಇಲ್ಲರೂ ಸುಮ್ಮನೆ ಕೂತಂಗೆ ಕೂತ್ಕೊತಾಳೆ. ಇನ್ನು ನಾವೇನು ಮಾಡೋಕ್ಕಾದದು, ಇನ್ನು ಅವ್ರ ತಾಯಿ ಎಲ್ಲಿ ಗಂಟ ಒತ್ಕೊ ತಿರ್ಗಕ್ಕಾದದು, ಆಗ ಗಂಟ ಒತ್ಕೊ ತಿರುಗ್ತೀವಿ, ಏನಾಗಲ್ಲ ಅಂತ ಕಲ್ಕೊಳ್ಳೋಣ. ಎತ್ತಕ್ಕೂ ಹೋಗಲ್ಲ, ಕಟ್ಟಕ್ಕೂ ಹೋಗಲ್ಲ. ಹ್ಞೂ, ಇಷ್ಟೇನ.
1: ಸತತವಾಗಿ 9 ತಿಂಗಳಿಂದ 18 ವರ್ಷದ ತನಕ ಅವಳನ್ನು ನೀವು ಕಾಪಾಡ್ತಾನೆ ಬರ್ತಾ ಇದ್ದೀರ, ಟ್ರೀಟ್ಮೆಂಟ್ ಎಲ್ಲ ಥೆರಪಿ ಎಲ್ಲ ಕೊಡ್ತಿದ್ರಲ್ಲ, ಹಂತ ಹಂತವಾಗಿ ಬೆಳವಣಿಗೆ ಹೊಂತಾ ಬಂದ್ಲ ಏನು?
0: ಹಂತವಾಗಿ ಬೆಳೀತಾ ಬಂದ ಅಂದ್ರೆ ಈಗಲೂ ಅವ ಮನ್ಸಾರ ಮುಗ್ಗರ್ಸ್ಕ ಹೇಳೋದು ನಡೆಯೋದು ಮಾಡಿದ್ರೆ ಈಗಲೂ ಅವಳು ಎದ್ದೇಳ್ಬೋದು ಮುಗ್ಗರ್ಸ್ಕೊಂಡು, ಹೆಂಗೆ ತಾರಾಡ್ಕೊಂಡ್ಯಾರ ನಡಿಬೋದು. ನಮ್ಮ ಮಾತು ತಕೊಳ್ಳಲ್ಲ, ಹೇಳೋದು ಮಾತನ್ನೇ ಕೇಳಲ್ಲ. ನಾವು ಅವ್ರ ಅಪ್ಪ ನಾವು ಎಲ್ಲ ಹೇಳ್ತೀವಿ, ಹೇಳೋದು ಕೇಳಲ್ಲ. ಅಕ್ಕಂಬಿ ಬಿಟ್ರೆ ಕಂಬಿಲಿ ಒಂದು ಸ್ವಲ್ಪ ನಡೀತಾಳೆ, ಈಗ ಅವರು ಹೇಳ್ಕೊಂಡೋಟಿಂದ ಒಂದು ಸ್ವಲ್ಪ ಇದು ಮಾಡ್ತಾವಳೆ, ಏನು ಎಕ್ಸಸೈಜ್ ಮಾಡ್ತಾಳೆ. ಅವರು ಹೇಳಲಿಲ್ಲ ಅಂದರೆ ಸುಬ್ ಕೂತಿರ್ತಾಳೆ, ಇಷ್ಟೇ. ಇನ್ನೇನು ನಮ್ಮ ಇನ್ನೆಲ್ಲ ಒತ್ಕೊತಿರ್ಗವು, ಇನ್ನು ಬತ್ ಬತ್ತ ನಮಗೂ ವಯಸ್ಸು ಕಳೀತು, ಇನ್ನು ಎತ್ಕೊತಿರ್ಗಕ್ಕ.
1: ಯಾವಾಗ ಥೆರಪಿನ ನಿಲ್ಸ?
0: ಈಗೊಂದು 3 ವರ್ಷದಿಂದ ಎತ್ಕೋಕ್ಕಾಗಲ್ವಲ್ಲ, ದೊಡ್ಡವಳಾದ ಎತ್ಕೋಕ್ಕಾಗಲ್ಲ 3 ವರ್ಷದಿಂದ. ಆಚು ಮುಂಚೆ ಎಲ್ಲ ಒತ್ಕೊಂಡೆ ಹೋಯ್ತಿದ್ದ ಪಾಪ ಅವ್ರ ಹೂವು, ಒತ್ಕೊಂಡು ಹೋಗೋದು ಅಲ್ಲಿಂದ ಅತ್ತಾಗ ಆಟ ಮಾಡ್ಕೋಗೋದು. ಅವರು ಬರದೇ ಹೋದ್ರು ಬಲ್ಗುದ್ದು ಮಾಡಿ ಎಲ್ಲ ಕಾಲು ಕೈನೆಲ್ಲ ಇದು ಮಾಡ್ತಿದ್ರು. ಈಗ 3 ವರ್ಷದಿಂದ ನಮಗೆ ಎತ್ಕೋಕ್ಕಾಗಲ್ವಲ್ಲ, ಈಗಲೂ ಅವ್ರು ಹೋದ್ರೆ ಏನಾದ್ರು ಇದು ಮಾಡ್ತಾರ, ನಮ್ಮ ಕೈಲಿ ಎತ್ಕೋಕ್ಕಾಗಲ್ವಲ್ಲ, ಅದಕ್ಕೆ ಬಿಟ್ಬಿಟ್ಟನು.
1: ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಅವಳೊಂದು ತೂಕ ಆಗಿರ್ಬೋದು, ಅವಳೊಂದು ವಯಸ್ಸಾಗಿರ್ಬೋದು, ಎಲ್ಲ ಜಾಸ್ತಿ ಹೆಚ್ಚಾಗ್ತಾ ಅವಳೊಂದು ಬ್ಯಾಲೆನ್ಸ್ ಕಷ್ಟ ಆಗ್ತಿದೆ. ಈ ನಿಟ್ಟಿನಲ್ಲಿ ಅವಳ ವೈಯಕ್ತಿಕ ಕೆಲಸಗಳನ್ನ ನೀವೇ ಮಾಡ್ಕೋತೀರ ಅಥವಾ ಅವಳೇ ನೋಡ್ಕೊತೀರ?
0: ನಾವೇ ಮಾಡ್ಬೇಕು. ಅದೇ ರಜಾ ಆದ್ರೆ ಸ್ನಾನ ಮಾಡ್ಸಕ್ ಹೋಯ್ತೀವಿ, ಆಮೇಲೆ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೊ ಕುಣಿಸ್ತೀವಿ. ಊಟ ಅವಳೇ ಮಾಡ್ತಾಳೆ, ಊಟ ಒಂದು ಅವಳು ಮಾಡ್ಕೋತಾಳೆ, ಇನ್ನೆಲ್ಲ ನಾವೇ ಮಾಡ್ಬೇಕು. ಊಟ ಒಂದು ಅವ್ಳು ಮಾಡ್ಕೋತಾಳೆ, ಆ ಕೊಟ್ರೆ ಕೂತ್ಕೊಂಡು ಊಟ ಮಾಡ್ತಾಳೆ, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ನಾವೇ ಮಾಡ್ಬೇಕು.
1: ಅಮ್ಮ, ಈ ನಿಟ್ಟಿನಲ್ಲಿ ಈ ತರದ ಒಂದು ವಿಶೇಷ ಮಗು ಮನೇಲಿ ಇದೆ ಅಂತಂದ್ರೆ ಸಾಕಷ್ಟು ಜನ ಮಾತಾಡ್ತಾರೆ, ಈ ನಿಟ್ಟಿನಲ್ಲಿ ಏನಾದ್ರು ಸಮಸ್ಯೆ ಎದುರಾದವಾ?
0: ಆಡ್ಕೋತಾರ ಅದಕ್ಕೆಲ್ವಾ, ನಿಮ್ಮ ತಕ್ಕ ಹುಟ್ಟದ ಮುಟ್ಟದ, ಈಗ ನೀವು ಅನ್ಭೋಗಿಸಿ ಕಷ್ಟ ಅನ್ಕೊಂಡೆಲ್ಲ ಹುಟ್ಟದ ಅನ್ಕೊಂಡೆಲ್ಲ ಮಾತಾಡ್ತಾರ. ಅಯ್ಯೋ ಅವಳ ಹೆಸರಿಗೆ ಏನಾರ ಮಾಡ್ಬಿಡಿ, ಒಂದು ಅಂಗಡಿ ಹಾಕಿ ಕುಣಿಸ್ಬಿಡಿ ಮಟ್ಟಿ ಅನ್ಕೊಂಡು ಎಲ್ಲಾನು ಇನ್ನೇನು ಮಾಡ್ದಾರೆ ಇಲ್ಲರ ಅತ್ತಾಗ ಏನು ಮಾಡಿ ಅವ್ರ ಅಪ್ಪ ಅವರು ಅಂತಾರ. ಅಯ್ಯೋ ನಾವು ಸಾಯ ಗಂಟೆ ಇರಲಿ, ನಾವು ಸತ್ತ ಮೇಲೆ ತಕ್ಕ ಕೈಲಿ ಆಗಲ್ಲ ಅಂದಾಗ ಜನಗಳ ಕೈಲಿ ಆಡ್ಸಕ್ಕೆ ಬಿಡಬಾರ್ದು ಅಂತಾರ. ಅದ್ ನೋಡಿದ್ರೆ ಬಟ್ಟೆ ಉರಿತದ, ಏನು ಮಾಡೋ, ನಾವು ಯಾರಿಗೆ ಹೇಳೋ
1: ಅಂದರೆ ಆಡ್ಕೊಳ್ಳೋರಿಗೆ ನೀವು ತಲೆ ಕೊಡ್ತೇನೆ. ಅವಳ ಬೆಳವಣಿಗೆಯಲ್ಲಿ ಈಗಲೂ ಕೂಡ ನಿರಂತರವಾಗಿ ಸಾಕ್ತಿದೆ. ಈಗ ಸಂಸ್ಥೆ ಜೊತೆಗೆ ಯಾವಾಗಲಿಂದ ಒಂದು ಈ ಅವಳನ್ನು ಚಿಕಿತ್ಸೆ ತೋರಿಸೋದಾಗಿರ್ಬೋದು, ಆ ಒಂದು ಒಡನಾಟ ಯಾವಾಗ ಬೆಳೀತು?
0: ಅವಳು ಯಾವಾಗ 9 ತಿಂಗಳು ಮುಗ ಬಿಟ್ಟು ಅವಳಿಗೆ 1 ವರ್ಷ 2 ವರ್ಷ ತುಂಬಿತು, ಅಲ್ಲಿಗಂಟು ನಮ್ಮ ಅಲ್ಲಿ ಇಲ್ಲಿ ಒತ್ಕ ತಿರ್ಗದಿ ಆಯಿತು. ಲಾಸ್ಟಲ್ಲಿ ನಾವು ಸರ್ಗುರ್ಗ, ಅದಕ್ಕೆ ಮುಂಚೆ ನಮ್ಮ ಸರ್ಗುರು ಇದು ಗೊತ್ತಿತ್ತಿಲ್ಲ. ಆಮೇಲೆ ಯಾರ ಹೇಳಿದ್ಮೇಲೆ ನಾವು ಸರ್ಗುರ್ಗ ಓದೋದು. ಹ್ಞೂ, ಆಗ ಹೋಗಿ ಅವರು ಬೇಕಾದಷ್ಟೆಲ್ಲ ಪ್ರಯತ್ನ ಪಟ್ಟರು, ಬಂದು ಇಲ್ಲಿ ಹೇಳ್ಕೊಡೋದು, ಅಲ್ಲಿ ಹೇಳ್ಕೊಡೋದು, ಇಲ್ಲಿ ಬಂದು ಮಾಡೋದು, ಪಾಪ ಇಲ್ಲೂ ಬಂದು ಅವರು ಮಸಾಜ್ ಮಾಡ್ತಿದ್ರು, ಬಂದು ಮನಗಿಸ್ಕೊಂಡು ಕುಣಿಸ್ಕೊಂಡು ಎಲ್ಲ ಮಾಡ್ಬಿಟ್ಟೋಯ್ತಿದ್ರು. ಆಮೇಲೆ ಅಲ್ಲಿಗೆ ಹೋದರೂ ಮಾಡ್ತಾರೆ, ಅವ್ರ ತಾಯಿಗೂ ಹೇಳ್ಕೊಟ್ಟು, ಅವ್ರ ತಾಯಿ ಅಲ್ಲಿಂದ ಬಂದ್ರೆ ಅವ್ರ ತಾಯಿನೂ ಮಾಡ್ತಿತ್ತು. ಕೆಂತನಳ್ಳಿಗೆ ಕಳಿಸ್ತು ಕ್ಯಾಂಪ್ಗೆಲ್ಲ, ಅಲ್ಲೂವ ಅವರೆಲ್ಲೆಲ್ಲಿ ಹೇಳ್ತಾರೆ ಅಲ್ಲಿಗೆಲ್ಲ ಕರ್ಕೊ ಹೋಯ್ತಿದ್ದೆ ಅವ್ರ ತಾಯಿ. ಈಗ ಅವ್ರ ತಾಯಿ ಕೈಲೂ ಆಗಲ್ಲ, ನಮ್ಮ ಕೈಲೂ ಆಗಲ್ಲ, ಅವ್ರ ತಾಯಿ ಕೈಲೂ ಆಗಲ್ಲ. ಅದಕ್ಕೆ ಇನ್ನು ನಾವು ಎಲ್ಲಿ ಗಂಟ ಇನ್ನು ವಯಸ್ಸ ಇರೋ ಗಂಟೇನ ನೋಡ್ತೀವಿ, ಇನ್ನು ನಮ್ಮ ಕೈಲಿ ಆಗಲ್ಲ ಅಂದಾಗ ಇನ್ಯಾರು ಮಾಡ್ದವ್ರು? ಇಲ್ಲ ಅಣ್ಣ ತಮ್ದಿರು ಇದ್ದಾರ ಮಾಡಕ್ಕೆ? ಇಲ್ಲ, ನಾವು ಅವ್ವ ನಾನು ಅವರಪ್ಪ, ನಮಗೆ ಬತ್ ಬತ್ತ ವಯಸ್ಸ ಬಂದದ. ಹಾಂ, ಅಲ್ಲಿವರೆ ಗಂಟ ನೀನು ಒಂದು ಅಕ್ಕಿ ಹಾಕೊಂಡು ತಿನ್ನಂಗ್ಯಾರು ಆಗು ಅಂದ್ರೂ ನಮ್ಮ ಮಾತಕ್ಕೆ ತಲೆ ಹಾಕಲ್ಲ.
1: ಈಗ ಚೈಂದ ಅವಳು ಎದಾಯಿಲ್ತಲ್ಲ, ಆಸಕ್ತಿ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಮ್ಮ, ಈಗ ಒಂದು ವಿಶೇಷ ಮಗು ಇದೆ ಅಂತಂದ್ರೆ ಒಂದು ಅನಿಸಿಕೆ ಮೇರೆಗೆ ಅವರು ಬೆಳೀತಾ ಇಲ್ಲ, ಈ ನಿಟ್ಟಿನಲ್ಲಿ ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ?

0: ವಿಶೇಷ ಮಗು ಮನ್ಸು ಕೊಡ್ತಿಲ್ಲ ಬೆಳೆಯೋಕೆ ಅಂತ.
1: ಈಗ ಅವ್ರ ಅಪ್ಪನೇ ಹಂಗಂತಾರ, ನಾವು ಇರೋವರೆಗಂಟೂ ಆಗಂಟೂ ಮಾಡೋ, ಆಗಲ್ಲ ಅಂದ ಕಾಲ್ಕ ಇನ್ಯಾರು ನಮ್ಮ ಸಂಬಂಧಿಕರು ಮಾಡ್ದಾರ, ಯಾರು ಮಾಡಲ್ಲ. ಒಬ್ರು ಕೈ ವಸಕ್ಕೂ ಕೊಡೋದು ಬೇಡ, ಆಗ ನಾವು ಯಾರ ಕೈ ಸಂದಿಗೂ ಕೊಡೋದು ಬೇಡ, ನಾವು ಆಗಂಟು ಮಾಡೋ, ಆಗಲ್ಲ ಅಂತ ಕಳ್ಕಂದ್ರೆ ನಾ ಬರೋದಂಗೆ.
0: ಎಲ್ಲರೂ ಆಶ್ರಮಕ್ಕೆ ಏನಾದ್ರು ಸೇರಿಸ್ಬೇಕು ಅಂತ
1: ಅದು ಮಾತ್ರ ಕಳಿಸಲ್ಲ ಅಂತಾರೆ, ಆಶ್ರಮಕ್ಕೆ ಮಾತ್ರ ನಾ ಸತ್ರು ಕಳಿಸಲ್ಲ ಅಂತಾರೆ. ಅಲ್ಲಿ ಒಡೆಯೋದು ಬಡಿಯೋದು ನೋಡ್ಬಿಟ್ಟಾರಲ್ಲ, ನಾವು ಕಳಿಸಲ್ಲ ಎಲ್ಗು, ನಾವು ಇರೋವರೆಗಂಟು ಸಾಕು ಹಚ್ಕೋದ್ರೆ
0: ಪ್ರಯತ್ನ ಮಾಡಿಲ್ಲ. ಈ ನಿಟ್ಟಲ್ಲಿ ಮನೇಲಿ ಅವಳನ್ನ ಹೇಗೆ ನೋಡ್ಕೋಬೇಕು ಬೆಳಗಿನ ಸಂಜೆ ಅವಳ ಜೊತೆ ಏನು
1: ಇರ್ಬೇಕು? ಬೆಳಗ್ಗೆ ಸಾಯಂ ಕಲ್ಕೊಂಡು ಅವಳ ಜೊತೆಲಿ ಅವು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಕರ್ಕೋಬೇಕು. ಅವು ಕೇಳಿದಾಗ ಅವಳು ಓಡಿ ಅವು ಎಲ್ಲಿ ನಿಂತಿರ್ತಾಳೆ ಅಲ್ಲಿ ಕರೆದ್ರೆ ಅಲ್ಲಿ ಓಡೋಗಿ ಎತ್ಕೊ ಬರ್ಬೇಕು ಒಳಕ. ಆಗದೆ ಹೋದ್ರು ಬಲ್ಗುದ್ದಿನಲ್ಲಿ ಎತ್ಕೊ ಬರ್ತೀನಿ.
0: ಈ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಥೆರಪಿ ಅಥವಾ ಕ್ಯಾಂಪ್ ಏನಾದ್ರು ಅಟೆಂಡ್ ಮಾಡಿದಿರ?
1: ಅವ್ರು ಹೋಗಾರ ಕ್ಯಾಂಪ್ ಎಲ್ಲ ಹೋಗಾರ, ಅವರು ಎಲ್ಲ ತಂಕು ಯಾರು ಹೇಳ್ತಾರ ಅಲ್ಲಿ ಎಲ್ಲ ಒತ್ಕೊತಿರ್ಗಳ. ಏನು ಅಂದ ರೀತಿ
0: ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಅವ್ರ ಅಮ್ಮ ಮಾಡಿದೆ.
1: ಎಲ್ಲ ರೀತಿನೂ ಮಾಡೀವಿ. ಲಾಸ್ಟಲ್ಲಿ ನಾವು ಸರ್ಗುರ್ಗ ಹತ್ತಿದ್ದು, ನಾವು ಜೈಸಸ್ಸು ಯಾರೇ ಎಲ್ಲೆಲ್ಲಿ ಹೇಳ್ತಾರ ಅಲ್ಲಿಗೆಲ್ಲ ಒತ್ಕೊತಿರೋದು, ಯಾವ ದೇವ್ರಿಗೆ ಹೇಳ್ತಾರೆ ಎಲ್ಲ ಒತ್ಕೊತಿರೋನು. ಏನೋ ನಮ್ಗೆ ಇದಾಗಲಿಲ್ಲ.
0: ಸರ್ಗುರ್ಗ ಹೋಗ್ಬೇಕು ಅಂದ್ರೆ ಸುಮಾರು ರೀತಿಯ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಬಸ್ ಟ್ರಾವೆಲ್ ಸಮಸ್ಯೆ ಆಗಿರ್ಬೋದು, ಸಮಸ್ಯೆ ಎದುರಾಗ್ತಿತ್ತು. ಈ ನಿಟ್ಟಿನಲ್ಲಿ ಕದ್ರೆ ಸಮಸ್ಯೆಗಳನ್ನ ಆಗ್ತಿದ್ವ?
1: ಈ ಸಮಸ್ಯೆ ಆಗಿ ಆಯ್ತವ. ಇಲ್ಲ ಬಸ್ ಸಿಕ್ಕಂಗಿಲ್ಲ, ಸಿಕ್ಕಲ್ಲ ಬಸ್ಸೇ ಇಲ್ಲ. ಎರಡು ಬಸ್ ಸಿಕ್ಕ, ಬೆಳಗ್ಗೆ ಹೊತ್ತು ಒಂದು, ಸಾಯಂಕಾಲ 4 ಗಂಟೆಗೊಂದು. ಇನ್ನು ಆಟೋ ಕಾಯ್ಬೇಕು, ಅಲ್ಲಿಂದ ಆಟೋದಲ್ಲಿ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಬಸ್ ಸ್ಟ್ಯಾಂಡಿಂದ ತಿರ್ಗಾ ಅಲ್ಲಿ ಸರ್ಗುರ್ಗ ಹೋಗಿ ಇಳಿದು ಅಲ್ಲಿಂದ ಅಲ್ಲಿ ಆಟ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಎಲ್ಲ ಹಿಂಸೆ, ಎಲ್ಲ ಸಮಸ್ಯೆ. ಏನು ಮಾಡೋಕ್ಕದು? ಆಟ ಮಾಡ್ಕೊಂಡು ಹೊತ್ಕೋಗಿ ಅಲ್ಲಿ ಅವ್ರ ಕೈಲಿ ಎಲ್ಲನೂ ಮಾಡಿಸ್ಕೊಂಡು ಪಾಪ ಅವರು ಯಾವ ಇದ್ದಿದ್ರು ಅವರು ಬೇಕಾದಂಗೆಲ್ಲ ಅವಳ್ಗೆ ನಡೆಸೋದು, ಕುಣಿಸೋದು, ಏಳಿಸೋದು, ಮಸಾಜ್ ಮಾಡೋದು ಎಲ್ಲ ಮಾಡಿದ್ರು. ಮಾಡಿದ್ರು ಅವಳಿಗೆ ಏನು ಅಂದರೇನಿಲ್ಲ. ಅವ್ರೇನು ಮಾಡ ಬತ್ತ ಈ ಆಪ್ರೇಷನ್ ಮಾಡಿದ ಕಾಲೇ ಜಾಸ್ತಿ ಟೈಟ್ ಬತ್ತದ.
0: ಏನೇನು ಆಪ್ರೇಷನ್ ಆಗಿದೆ ಅವ್ರಿಗೆ?
1: ಅವಳಿಗೆ ಇಲ್ಲಿ ಎರಡು ತೊಡ ಸಂಪಾಗದ, ಕೀಲು ಆಗದ, ಇಲ್ಲಿ ಇಲ್ಲೂ ಆಗದ,
0: ಮಂಡಿ ಭಾಗ
1: ನಾಲ್ಕದ.
0: ಎಲ್ಲಿ ಮಾಡಿಸಿದ್ರಿ ಅಮ್ಮ?
1: ಇಲ್ಲಿ ಮಾಡಿಸೋದು ಜೈಸಸ್ಸಲ್ಲಿ, ಇಲ್ಲಿ ಮಾಡಿಸಿರೋದು ಇಲ್ಲಿ ಸರ್ಗುರ್ಲಿ.
0: ಆವಾಗ ಕಷ್ಟ ಆಗ್ತಿತ್ತು ಅವಳನ್ನ ನೋಡ್ಕೊಳಕ್ಕೆ?
1: ಇಬ್ರು ಸೇರಿ ಎತ್ಕೋಗೋದು, ಇಬ್ರು ಸೇರಿ ಎತ್ಕೋಗೋದು, ಇಬ್ರು ಸೇರಿ ತಕೊಂಡು ಮುನಗ್ಸೋದು. ಆಮೇಲೆ ನಡುಬಲ್ಲಿ ಒಂದು ಇದು ಹಾಸ್ಬಿಟ್ಟು ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹಾಸ್ಕ ಮೇಲೆ ಎರಡು ಕಾಲಿಗೂ ಸೇರಿಸಿ ರಾಡ್ ಹಾಕ್ಬಿಟ್ಟಿದ್ರಲ್ಲ ಜೈಸಾದಲ್ಲಿ, ಆ ರಾಡ್ನಿಂದ ನಾವು ಎತ್ಕೊ ಬರೋಕ್ಕಾಯ್ತಿತ್ತಿಲ್ವಲ್ಲ, ಎಲ್ಲ ಅಲ್ಲಿ ಎಲ್ಲನೂ ನಾವೇ ಅಚ್ಚುಕಟ್ಟು ಮಾಡ್ಕೊಳ್ಳೋದು, ಅಲ್ಲೇ ಬಿದ್ದಿರೋದು ಎಲ್ಲ ಅಲ್ಲೇ ಮಾಡೋದು. ಆಮೇಲೆ ತಿರ್ಗಾ ರಾಡ್ ತಾಗಿಸಾಕ ಮೈಸೂರಿಗೆ ಕರ್ಕೋಗಿನು, ಅಲ್ಲಿ ರಾಡ್ ತಾಗಿಸ್ಬಿಟ್ಟು ಆಗ ಅಲ್ಲಿಂದ ಒತ್ಕೊಬನ್ನು. ಆಗಲೂ ಎತ್ಕೊ ಹೋಗೋಕ್ಕಾಗಲ್ಲ, ಕಟ್ಟೋಕ್ಕಾಗಲ್ಲ, ಇನ್ನು ಕಾಲು ಇನ್ನೂ ಇದಾಗಿಲ್ಲ ಅಂದ್ಬಿಟ್ಟು ಆಗ್ಲೂ ನಾವು ಇಬ್ರು ಸೇರಿ ಎತ್ಕೊ ಕುಣಿಸೋದು, ಇಬ್ರು ಸೇರಿ ಎತ್ಕೊ ಬರೋದು, ಹಿಂಗ ಈ ಥರ ಕಷ್ಟ ಬಿದ್ದು.
0: 4 ಸರಿ ಆಪರೇಷನ್ ಆದಮೇಲೆ ಅವಳು ನಡೆಯಕ್ಕೆ ಪ್ರಯತ್ನ ಮಾಡಿಲ್ವಾ?
1: ಮಾಡಲಿಲ್ಲ. ಅದೇ ಸೊಂಟದಲ್ಲಿ ಅವಳಗ ಅಂತ ಹೇಳ್ತಾವ್ರ, ಸೊಂಟ ಹಿಂಗೆ ಅಂದ್ಬಿಡ್ತಾಳೆ ನಡೆಯೋ ಹೊತ್ತಿಗೆಲ್ಲ ಹಿಂಗೆ ಅಂದ್ಬಿಡ್ತಾಳೆ, ಆಮೇಲೆ ಕೂತ್ಕೊಳ್ಳೋ ಹೊತ್ತಿಗೂ ಹಿಂಗೆ ಅಂದ್ಬಿಡ್ತಾಳೆ. ಈ ಅವಳಗೆ ಇದರಲ್ಲೇ ಆಗಿರೋದು, ತೊಡಗಳೆಲ್ಲ ಚೆನ್ನಾಗ್ಯಾವ, ಈ ನಡಿನಲ್ಲಿ ಅವಳಗ ಜಾಸ್ತಿ ಇದಾಗಿರೋದು.
0: ಅಂದ್ರೆ ಅವಳ ಮಾನಸಿಕ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆಯಾ? ಬೌದ್ಧಿಕ ಪರಿಸ್ಥಿತಿ
1: ಚೆನ್ನಾಗದ, ಎಲ್ಲ ಚೆನ್ನಾಗದ. ಸ್ವಂತದಲ್ಲಿ ಅವಳಗ
0: ದೈಹಿಕ ನ್ಯೂನತೆ ಅನ್ನೋದು ಕಾಡ್ತಾ ಇದೆ. ಈ ಕುರಿತಂತೆ ಅವಳಿಗೆ ಏನಾದ್ರು ತರಬೇತಿ ಅನ್ನೋದು ಕೊಡಿಸ್ಬೇಕು ಅಂತಿದ್ರೆ ಅವಳು ಸ್ವಾವಲಂಬಿ ಬದುಕೋಕೆ?
1: ಗುಣ ಆಯ್ತದ, ಒಳ್ಳೇದಾಯ್ತದ ಅಂದ್ರೆ ನಮ್ಗೆ ಏನು ಬೇಕಾದ್ರೂ ಮಾಡ್ತೀವಿ. ಅದನ್ನೇ ನಾವು ಏನಾರು ಅವಳಿಗೊಂದು ಅಂಗಡಿ ಒಪ್ಪ ಅಂಗಡಿ ಏನಾರ ಮಾಡಿಕೊಡೋದು ಅಂತ. ಇನ್ನು ನಾವು ಎಲ್ಲಿವರೆ ಗಂಟೆ ಒತ್ಕೊತಿರ್ಕೋದು? ಅವಳು ಜೀವನನಾರು ಅವ್ಳು ಸಾಕಬೇಕಲ್ಲ. ಈಗ ನಾವು ಗಟ್ಟಿಯಾಗಿರೋ ಗಂಟೆ ಗೇದಾಕ್ತೀವಿ, ನಮ್ಮ ವಯಸ್ಸು ಕಳೆದ ಮೇಲೆ ಅವಳ ಪರಿಸ್ಥಿತಿ ಏನು ಮಾಡಬೇಕು? ಯಾವ್ದಾರ ಒಂದು ಊಟ ಅವಳಿಗೆ ಮಾಡಿ ತೋರಿಸ್ಬಿಡ್ಬೇಕು ಅಂದ್ಬಿಟ್ಟು ಕಾಯ್ಕೊಂಡಿವಿ.
0: ಈ ನಿಟ್ಟಿನಲ್ಲಿ ಅಮ್ಮ ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ಅವಳಿಗೆ?
1: ಅವಳಿಗೆ ಏನು ಕೊಟ್ಟಿಲ್ಲ, ಇದು 1200 ರೂಪಾಯಿ ಬಿಟ್ಟರೆ ಅವಳಿಗೆ ಏನೂ ಇಲ್ಲ, ಏನು ಮಾಡಿಲ್ಲ ಅವಳಿಗೆ ಸರ್ಕಾರದಿಂದ, ಏನು ಇಲ್ಲ.
0: ಸಂಸ್ಥೆ ಸಾಧನ ಸಲಕರಣೆಗಳು ಕೊಟ್ಟಿದ್ದಾರೆ?
1: ಅವು ಕೊಟ್ಟಾರ ಬಿಡಿ, ವೀಲ್ ಚೇರ್ ಕೊಟ್ಟಾರ, ಅವಳಿಗೆ ಬಾತ್ರೂಮ್ ಕುಂತ್ಕೊಳ್ಳೋಕ್ಕೂ ಒಂದು ಕೊಟ್ಟವ್ರ, ಈ ಗಾಡಿಗಳು ಅವಳಿಗೆ 2-3 ಗಾಡಿನೂ ಕೊಟ್ಟವ್ರ, ಅದರಲ್ಲೇ ತಳ್ಕೊಂಡು ಆಚೆಗೆ ಈಚೆಗೆ ಕರ್ಕೋಬೇಕಾದ್ರೆ ವೀಲ್ ಚೇರ್ಗಳೆಲ್ಲ ಕೊಟ್ಟಾರ. ಬೆಲ್ಟ್ ಕೊಟ್ಟಿದ್ರು, ಆಮೇಲೆ ಕಾಲಿಗೆ ಬೆಲ್ಟ್ ಕೊಟ್ಟಿದ್ರು, ಕೈಗೆ ಬೆಲ್ಟ್ ಕೊಟ್ಟಿದ್ರು, ಕೈದ್ನದು ಇನ್ನೂ ಅದ, ಕಾಲಿಗೆಲ್ಲ ಬೆಲ್ಟ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು. ಬೆಲ್ಟ್ಗಳನ್ನೆಲ್ಲ ಹಾಕ್ತಿನೋ ಈಗ ಕೊಟ್ಟಿರೋವು ಅವ ಅಂದ್ರೆ ಅವು ಹಿಡಿತಾ ಇಲ್ಲ ಕಾಲ್ಗ, ಚಿಕ್ಕ ಸೈಜ್ ಆಗ್ಬಿಟ್ಟವ. ಬೆರಟು ಕೊಟ್ಟಿದ್ರು, ಕೈಗೂ ಕೈ ಹಿಂಗ ಹಿಂಗ ಹಿಂಗ

0: ತಗೊಳ್ಳಲ್ಲ, ಕೈಗೂ ಕೊಟ್ಟವ್ರ ಎಲ್ಲ ಕೊಟ್ಟ
1: ಸಂಸ್ಥೆ ರೀತಿಯಲ್ಲಿ ಸಾಕಷ್ಟು ಬೆಂಬಲ ಮತ್ತು ಸಹಕಾರ ಸಾಧನ ಸಲಕರಣೆಗಳನ್ನು ಕೊಡೋದಾಗಿರ್ಬೋದು ಎಲ್ಲವನ್ನ ಮಾಡಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಇತರ ಮಕ್ಕಳಿಗೆ ಸಾಕಷ್ಟು ಶ್ರಮಿಸ್ತಾ ಇರೋದು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ?
0: ನಮ್ಗೆ ಒಳ್ಳೇದು ಅನಿಸ್ತದ, ಮೊದಲೇ ಗೊತ್ತಾಗಬೇಕಾಗಿತ್ತು, ನಮ್ಗೆ ಏನೋ ಮಾಡಿಸ್ಬೋದಾಗಿತ್ತು ಅನಿಸ್ತದ. ನಮಗೆಲ್ಲ ಸೌಲಭ್ಯನೂ ಕೊಟ್ಟಾರ, ಇದೊಂದು ಅವಳಿಗೆ ನಡಿನಲ್ಲಿ ಅವಳಿಗೆ ಟ್ರಬಲ್ ಅಷ್ಟೆ.
1: ಅವಳಾಗಿ ಅವಳು ಮನಸ್ಸೋ ಇಚ್ಛೆಯಿಂದ ಮಾಡ್ತಾ ಇಲ್ಲ, ಅಸಾಧ್ಯ ಮಾಡೋದ್ರಿಂದ ಅವಳು ಇನ್ನೂ ಗುಣಮುಖ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ.
0: ನಾವು ಎಲ್ಲ ಪ್ರಯತ್ನನೂ ಪಟ್ಟು ಇನ್ನು ಅವಳ ಹಣ ಬರ ಏನಾರ ಆದ್ರೆ ಯಾವ್ದಾರ ಇದಾದ್ರೆ ಒಂದು ಅಂಗಡಿ ಪಂಗಡಿ ಹಾಕಿ ಕುಣಿಸ್ತೀವಿ, ಅದು ಬಿಟ್ರೆ ಇನ್ನು ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವಳನ್ನ ಇನ್ನು ಬತ್ತ ವಯಸ್ಸು ಅವಳಿಗೂ ವಯಸ್ಸು ಬರ್ತದೆ, ನಾವು ಮುದುಕರಾಯ್ತೀವಿ ಅವಳಿಗೆ ವಯಸ್ಸು ಬರ್ತದೆ, ನಾವೇನು ಮಾಡೋಕ್ಕದ ಇನ್ನು?
1: ಮನೇಲಿ ಯಾರು ಅತಿ ಹೆಚ್ಚು ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ?
0: ನಾನೇ. ಇನ್ನು ಅವ್ರ ತಾಯಿ ಬಿಟ್ರೆ ಅವಳ ಒಂದು 2 ದಿವಸ ಪೂರೈಸೋಕ್ಕಾಗಲ್ಲ ಅಂದ್ರೆ ನಾನು ಅವಳನ್ನ ಇನ್ನೇನು ಮಾಡೋ, ಅವಳು ಹಣ ಬರ್ತದಂಗೆ ಅಂದ್ಬಿಟ್ಟು ಹಿಂಗ ಮನೇಲಿ ಕಾಯ್ಕ ಕೂತ್ಕೊಂಡು ಸುಮ್ಮನೆ ನೋಡ್ಕೋತೀನಿ ಇಷ್ಟೇ.
1: ಕೆಲಸ ಮಾಡ್ತಾರೆ ಅವರು?
0: ಏನು ಕೂಲಿಗೆ ಹೋಯ್ತಿದ್ರು, ಈಗ ಕೂಲಿ ಇಲ್ಲ. ನಮಗೆ ಒಂದಿಷ್ಟು ಅಲ್ಲದೆ ಜಮೀನು ಕೊಟ್ಟವರಲ್ಲ, ಅದನ್ನು ಮಾಡ್ಕೊಂಡು ಹೊಲದಲ್ಲಿ ಸಾಯಂ ಕಲ್ಕೊಂಡು ಹೊಲದಲ್ಲಿ ಇರ್ತಾರೆ, ಭಾಳ ಗಿಡ ಹಾಕೊಂಡು. ಇನ್ನು ಅವ್ರ ಅಪ್ಪ ಹಿಂಗೇನಾರ ಕರ್ದವ್ರು ಇಲ್ಲಿ ಕೆಲ್ಸಕ್ಕೆ ಹೋಯ್ತದ, ಇವಳು ನೋಡ್ಕೊಂಡು ಕಾಯ್ಕ ಕೂತೀನಿ ಮಲ್ ಮಾಡ್ಕೊಂಡು.
1: ಈ ನಿಟ್ಟಿನಲ್ಲಿ ಅಮ್ಮ, ಈಗ ವಿಶೇಷ ಮಕ್ಕಳು ಅಂತಂದರೆ ಆ ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಲ್ಲ, ಅಂಥ ಪೋಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಅಂದ್ರೆ ನಾನು ಆ ರೀತಿ ಮಾಡಿಲ್ಲ, ನಾನು ಮಾತ್ರ ಮಕ್ಕಳನ್ನ ನಮ್ಮ ಎತ್ತ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಅವಳನ್ನ ಇಲ್ದರೆ ಇಷ್ಟೊತ್ತಿಗೆ ಅವಳು ಮುಳು ಇರ್ತಿತ್ತಿಲ್ಲ. ನಾನು ಆ ರೀತಿ ಬೆಳೆಸೀನಿ ಅವಳನ್ನ, ಅವಳು ತಿಂದಂಗೆ ಅವಳು ಉಂಡಂಗೆ, ಅವಳಿಗೊಂಚೂರು ನೋಯಿಸಿಲ್ಲ, ಇಲ್ಲರ ಅಯ್ಯೋ ಕಾಲು ಕೈ ಬರಲ್ಲ, ಪಾಪ ಯಾರು ಕೊಟ್ಟರು, ಇವೆಲ್ಲ ಒಂಥರ ಆಚರಿಸರಿ ಗಂಜಿ ಹರಿಸ್ಕೊಂಡು ಸಾ ಕಾಲು ಕೈ ಎಲ್ಲ ಸಣ್ಣಾಗಿ ನಾ ಜನ ಬಂದವ್ರು ಆಡ್ಕೋಬಾರ್ದು ಅಂದ್ಬಿಟ್ಟು ಅವಳನ್ನ ಅಷ್ಟೇ ಸೌಲಭ್ಯಾಗಿ ನೋಡ್ಕೊತಾನು. ಹಾಂ, ಇನ್ಯಾವ್ರೂ ಅವಳು ತೊಂದರೆ ಕೊಟ್ಟಿಲ್ಲ. ನಾನು ಅವ್ರ ತಾಯಿ ನೋಡ್ಕೊಳಕ್ಕಾಗಲ್ಲ, ಆ ರೀತಿ ನಾನು ನೋಡ್ಕೊತಾವ್ನಿ.
1: ಅವ್ರ ಬೇಕು ಬೇಡಗಳನ್ನ ಅವ್ರ ತಾಯಿಗಿಂತ ಹೆಚ್ಚು ಮುತ್ತೋರಿ ಅಜ್ಜಿ ವಹಿಸಿ ನೀವೇ ನೋಡ್ಕೊಳ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ನಿಮಗೆ ಕಷ್ಟ ಆಗ್ತಿಲ್ಲ?
0: ಕಷ್ಟ ಆಯ್ತದ ಯಾರಿಗೆ ಹೇಳವ್? ಸಂಧ ಗಂಟ ಹೊಲದಲ್ಲಿ ಗೇಕ ಬತ್ತಾಳ, ಪಾಪ ಅವಳಿಗೆ ಹೇಳೋದೇನಂದ್ಬಿಟ್ಟು ಎಲ್ಲ ಸೌಲಭ್ಯನ ನಾನೇ ಮಾಡ್ತಾ ಇರೋದು.
1: ಒಂದು ಹುಷಾರಿರ್ಲಿಲ್ಲ, ಆಗ ಯಾರು ನೋಡ್ಕೊತಾರೆ?
0: ತಾಯಿ ಕರ್ಕೊಯ್ತದ, ನನ್ನ ಕೈ ಎತ್ತಕ್ಕಾಗಲ್ವಲ್ಲ. ಆಸ್ಪತ್ರೆಗೆ ಅವ್ರ ತಾಯಿ ಕರ್ಕೊಯ್ತದ, ಬೈಕ್ನಲ್ಲಿ ಕರ್ಕೋಗಿ ಬೈಕ್ನಲ್ಲಿ ಕರ್ಕೊ ಬರ್ತಾರೆ. ಅಲ್ಲೂ ಆಸ್ಪತ್ರೆ ಮನೆಗೆ ಎತ್ಕೋಬೇಕಲ್ಲ, ನನ್ನ ಕೈಲಿ ಆಗಲ್ವಲ್ಲ, ಅದಕ್ಕೆ ಅವ್ರ ತಾಯಿನೇ ಎತ್ಕೋಗೋದು ಗಾಡಿ.
1: ಈಗಲೂ ಚಿಕಿತ್ಸೆಗೆಲ್ಲ ಸ್ಪಂದಿಸ್ತಾಳ?
0: ಹ್ಞೂ, ಕರ್ಕೊಯ್ತಾರೆ. ಹ್ಞೂ, ಮಾಡಿಸ್ಕೊತಾಳೆ. ನಾವೇ ಹೋಗೋ ನಡ ಅಂತಾಳೆ, ಹುಷಾರು ತಪ್ಪಿದ್ರು ಹೋಗೋ ನಡಿ ಅಂತಾಳೆ. ಅವೆಲ್ಲ ಚೆನ್ನಾಗದ, ಗ್ಯಾದ ಬಿದ್ದುಬಿಟ್ರೆ ನಡ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಾಳೆ ಅಂತ ಎಗ್ಸುವ. ಎಲ್ಲ ಅವ್ರ ತಾಯಿ ಆಸ್ಪತ್ರೆ ಎಲ್ಲ ಅವ್ರ ತಾಯಿ ಕರ್ಕೊಯ್ತದ. ಮನೇಲಿ ಮಾತ್ರ ಎಲ್ಲ ನಾನು ನೋಡ್ಕೊತೆ, ಮನೇಲಿ ಮಾಡ್ಕೊಂಡು ಅದ್ರ ನೋಡ್ಕೊಂಡು ಹಿಂಗೆ ಕಾಯ್ಕೊತೀನಿ.
1: ಈಗ ಈ ನಿಟ್ಟಲ್ಲಿ ಅಂಥ ಮಕ್ಕಳು ನೋಡ್ಕೊಳ್ಳಲ್ಲ, ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ? ಈಗ ಮುತುವರ್ಜಿ ನೋಡ್ಕೊಳ್ಳೋಕೆ ಒಬ್ರು ಬೇಕು ಇಂಥ ಮಕ್ಕಳು ನೋಡ್ಕೊಳ್ಳೋಕೆ, ಇಂಥ ಮಕ್ಕಳನ್ನ ನೋಡ್ಕೊಳ್ಳೋದೇ ಇಲ್ಲ ಕೆಲವರು, ಅಂಥ ಪೋಷಕರಿಗೆ ನೀವೇನು ಹೇಳ್ತೀರಾ?
0: ನಾನು ಮಾತ್ರ ಒಪ್ಪಲ್ಲ ಅದನ್ನ. ಪಾಪ ಅವು ಯಾರನ್ನ ಕೇಳ್ದವು, ನಮ್ಮಿಂದ ಬಂದಿರೋದಲ್ವಾ, ಅದನ್ನು ನೋಡ್ಕೊಳ್ಳೇಬೇಕು. ನೋಡ್ಕೊಳ್ದ್ರೆ ಅವೇ ಯಾರು ಕೇಳ್ದವು ಅಲ್ವಾ, ದೇವ್ರ ಮಕ್ಕಳು ಅಂತ. ಅವಕ್ಕೆ ಜನ ಏನಂತಾರ, ಅಯ್ಯೋ ಆ ಮಕ್ಕಳನ್ನ ಪರಿಸ್ಥಿತಿ ನೋಡಪ್ಪ, ಯಾರು ಮನೇಲಿ ಹಚ್ಕಟ್ಟ ನೋಡ್ಕೊಳ್ದ್ರೆ ಹಿಂಗೆ ಮಾಡಿಬಿಟ್ರೆ ಅಂತಾರೆ. ಹಂಗೆ ಅನ್ಸ್ಕೋಬಾರ್ದು ಅಂತ ಅವಳಿಗೆ ನಾನು ಅಷ್ಟು ಸೌಲಭ್ಯ ಮಾಡ್ತೇವ್ರಿ. ನಾನು ಹಂಗೆ ನೋಡ್ಕೊತಿರಂಗಂಟೆ ಅವ ಈಗ ಹಂಗಿರೋದು.
1: ಚೆನ್ನಾಗಿ ಬೆರೀತಾಳ?
0: ಎಲ್ಲರ ಜೊತೆಲು ಯಾರು ಬಂದರೂ ಚೆನ್ನಾಗಿ ಮಾತಾಡ್ತಾಳೆ, ಆಮೇಲೆ ಇಲ್ದೇವ್ರು ಕೊಡಿ ಅವ್ರಿಗೆ ಅಂತಾಳೆ. ಯಾವ ಜನ ಬಂದರೂ ಅದೊಂದು ಬುದ್ಧಿ ಎಲ್ಲ ಚೆನ್ನಾಗದ ಅವಳಗ್, ಸೊಂಟಲ್ಲಿ ಒಂದು ಅವಳಗ ಇವಾಗ ಅಷ್ಟೇ.
1: ಸಂಸ್ಥೆಯಲ್ಲಿ ಏನಾರು ಜೀವನಾಭಿವೃದ್ಧಿ ಕೌಶಲ್ಯ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾರು ತರಬೇತಿ ತಗೊಳಕ್ಕೆ ಇಷ್ಟಪಡ್ತಾಳ?
0: ಓ, ಅವೆಲ್ಲ ತಗೋತೀನಿ ಅಂತಾಳೆ. ಈಗಲೂ ಹೋಗೋ ನಡ್ರಿ ಅಂತಾಳೆ, ಈಗಲೂ ಹೋಗೋ ಅಂತಾಳೆ ಅವ್ರು. ಅವನ್ನ ಏ ನಾನು ಹೋಗ್ಲೇಬೇಕು, ನಾನು ಹೋಗ್ಲೇಬೇಕು, ಧರ್ಮಸ್ಥಳಕ್ಕೆ ಕರ್ಕೊಯ್ತೀನಿ ಅಂದದ ಅಕ್ಕಯ್ಯ, ತಿರುಪ್ತಿ ಕರ್ಕೊಯ್ತೀನಿ ಅಂದದ ಅಕ್ಕಯ್ಯ. ಹ್ಞೂ, ನಾನು ತವೇ ಮಡಿಕೊಂಡಿದ್ದು ಕಾಸ ಹೋಗೋ ನಡ್ರಿ, ಅದಕ್ಕೆ ನಾನು ಕಾಸಿಲ್ವ ನಟ್ರಿ ತಕೊಂಡು ಅಂತಾಳೆ. ಅವೆಲ್ಲ ಚೆನ್ನಾಗದ ಅಂದ್ರೆ ಹೇಳ್ದವ್ರ ಮಾತು ಕೇಳಲ್ಲ, ಸೊಂಟ ಒಂದು ಐಬು ಹೆಂಗೆ ಇಟ್ಕೊಂಡು ಕಂಬಿ ಗಿಂಬಿ ಓಸಿ ನಡೆಯೋ, ಅವ್ರಿಗೂ ಹಿಂಸೆ ಕೊಡಬಾರ್ದು ಅನ್ನೋದು ಅವಳು ಆತ್ಮದಲ್ಲಿ ಬೆಳೆಯಲ್ಲ. ನಾ ಏನು
1: ಚಾಲೆಂಜ್ ಆಗಿ ಬದುಕಬೇಕು ಅನ್ನೋದು ಅವಳಿಗೆ ಅನ್ನಿಸ್ತಾ ಇಲ್ಲ.
0: ಹ್ಞೂ, ಒಂಥರ ಪೆದ್ದಂಗೆ ಆಡೋದು.
1: ಈಗ ವಿಶೇಷ ಚೇತನ ಅನ್ನೋದು ಒಂದು ಶಾಪ ಅಂತ ಕೆಲವರು ಜೀವನ ಮಾಡ್ತಿರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ಒಬ್ಬ ವಿಶೇಷ ಮಗುವಿನ ತಾಯಿಯಾಗಿ?
0: ನಾನು ಬೈಯೋದು ದಾರಿ ಕೊಡಲ್ಲ ನೋಡಿ, ಅದ್ರ ಹಣ ಬರ ಇದ್ದಂಗೆ ಆಯ್ತವ್ರು, ಯಾರು ಅದನ್ನ ಮಾತಾಡೋಕ್ಕೋಬೇಡಿ, ಅನ್ನಕ್ಕೋಬೇಡಿ, ಏನ ಅದ್ರ ಹಣಲ್ಲಿ ಬರ್ದದ, ನಾವು ಇರೋವ್ರ ಗಂಟ ನಾವು ನೋಡ್ಕೋತೀವಿ, ನಿಮ್ಗೆ ಯಾರೋ ಮಾತಾಡೋಕ್ಕೋಬೇಡಿ ಅಂತೇನು ಅನ್ನೋದು. ಅವ್ರ ತಾಯಿ ಅವ್ರ ತಂದೆ ಬೋದ್ರು ನಾನು ಬೈಸಕ್ಕೆ ದಾರಿ ಕೊಡಲ್ಲ, ಬೈಬೇಡಿ ಅದ್ರ ಹಣಲ್ಲಿ ಬರ್ದದು ನಾವಿರೋ ವರ್ಗ

0: ನೋಡ್ಕೊಳ್ಳೋ ಆಚೆನಾಗ ರಣ ಬರ ಯಾರು ಬೈಬೇಡಿ ಇಲ್ಲ ಅಂದ್ರೆ ಇದೊಂದಕ್ಕೆಲ್ಲ ನನ್ನ ಅಂತ ಮಕ್ಕಳಿಗೆ ಯಾರಿಗಾದ್ರೂ ಹೇಳ್ತೀನಿ ಪಾಪ ಬೈಬೇಡಿ ಆಡಬೇಡಿ
1: ಈಚಲ್ ಪ್ರಪಂಚನೇ ತೋರಿಸಲ್ಲ ಈ ನಿಟ್ಟಿನಲ್ಲಿ ಅವಳಿಗೆ ಎಲ್ಲ ವಾತಾವರಣ ಪರಿಚಯ ಮಾಡ್ತೀರ ನೀವು
0: ಓ ಯಾರು ಬಂದ್ರೆ ಈಚೆ ಕರ್ಕೊಬತ್ತೀನಿ ಗಾಡಿಲೇ ತಳ್ಕೊಬಂದು ಅವ್ರಿಗೆ ಯಾವ ಜನ ಬೇಕು ಎಲ್ಲರೂ ಮಾತಾಡ್ತಾಳೆ ರೋಡ್ಗಂಡು ತಿರ್ಗಾ ಜನನೆಲ್ಲ ಮಾತಾಡ್ತಾಳೆ ಕಾಫಿ ಆಯ್ತಾ ನೀವು ನಾಷ್ಟ ಮಾಡಿದ್ರಿ ನೀವು ತಿಂಡಿ ಮಾಡಿದ್ರಿ ಅಂತ ಎಲ್ಲರೂ ಮಾತಾಡ್ತಾಳೆ ನಾನು ಯಾವ ಜನ ಬಂದರೂ ಈಚೆ ಕರ್ಕೊಬಂದು ಅವಳು ಪರಿಚಯ ಮಾಡಿಕೊಡ್ತೀನಿ
1: ಮನೇಲಿ ಕೂರಿಸಲ್ಲ ಅವಳನ್ನ
0: ಸಲ್ಲ ಅವಳನ್ನ ಅವಳ ಇಷ್ಟ ಪ್ರಕಾರ ಬಿಟ್ಬಿಡ್ತೀನಿ ಅವಳನ್ನ ಈಚೆ ನೀನು ಅಡೀತಿ ಅವದಾಡು ಆಮೇಲೆ ಒಂದು ಸ್ವಲ್ಪ ಈರ್ಮಂಡಿಗಲ್ಲಿ ಹಾಕೊಂಡು ತೇಮೆಯವು ಅಂತೆಲ್ಲ ಬಿಡ್ತೀನಿ ಈಗ ಮಳ ಹಿಡ್ದಿರೋ ಗಂಟ ಈಚೆ ಬರಲ್ಲ ಮಳ ಇಲ್ದವ್ರೆ ಈಚೆ ಇರ್ತಾಳೆ ಎಷ್ಟೊತ್ತಿನಲ್ವ ಹ್ಞೂ ಈಚೆ ಬಿಡ್ತೀನಿ ನಾನು
1: ಈ ನಿಟ್ಟಿನಲ್ಲಿ ಅವಳು ಸರಿಯೋಗಕ್ಕೆ ನೀವು ಯಾವ ಥರ ತಯಾರಿಗಳು ಬೇಕು ಅದನ್ನೆಲ್ಲ ಎಲ್ಲ ತಯಾರಿಗಳನ್ನು ಮಾಡಿ ಸಹಕಾರನೂ ಕೊಡ್ತೀರಾ ಬಟ್ ಅವಳಿಗೆ ಎದಳಬೇಕು ಅನ್ನೋ ಒಂದು ಬಲ ಸಾಲ್ತಿಲ್ಲ
0: ಹ್ಞೂ ಈ ಸೊಂಟ ಒಂದು ಅವಳಗ ಇದಿಲ್ಲ ಬಿಗಿ ಇಲ್ಲ ಸೊಂಟ ಒಂದು ಸರಿ ಆಗ್ಬಿಟ್ರ ಎದ್ದು ಬಿಡ್ತಾಳ ಹಿಂಗೆ ಮುಗ್ಗುರು ಸವತ್ತಿಗೇನಾಯ್ತದ ಹಿಂಗ ಚಳ್ಕಂದದೇನೋ ಹಿಂಗೆ ಅಂದು ಬಿಡ್ತಾಳ ಆಗ ದಡಾರನ ಬಿದ್ದೋಯ್ತಾಳ
1: ಈ ನಿಟ್ಟಿನಲ್ಲಿ ಈಗ ಅವಳನ್ನ ನೋಡ್ಕೋಬೇಕು ಅಂತಂದ್ರೆ ಈಗ ಮನೆ ಅವಳನ್ನ ನೋಡ್ಕೋಬೇಕು ನಿಮ್ಮ ಆರೋಗ್ಯ ನೀವೇ ನಿಗಾ ವಹಿಸ್ಕೋಬೇಕು ಇದೇನಾರ ಕಷ್ಟ ಆಗ್ತಿದ್ಯಾ ನಿಮ್ಗೆ
0: ಕಷ್ಟ ಆಯ್ತದ ಅಂದ್ಬಿಟ್ಟು ನಮ್ಗೆ ಬಿಟ್ಬಿಡಂಗು ಇಲ್ವಲ್ಲ ನೋಡ್ಕೊಳ್ಳೇಬೇಕಲ್ಲ ಇರೋವ್ರ ಗಂಟ ಈಗ ನಮಗೆ ಕಷ್ಟ ನಮ್ಮ ಕಷ್ಟ ಅಂದ್ರೆ ರಾತ್ರಿ ಹೊತ್ತೆಲ್ಲ ಮನೆ ಕಣ್ಣು ಹೇಳ್ತೀವಿ ಬೆಳ್ಕರಿಟ್ಲೆ ನೋಡ್ಕೊಳ್ಳೇಬೇಕಲ್ಲ ಇನ್ಯಾರಿಗೆ ಹೇಳಾಗಿದ್ದು ಯಾರಿಗೂ ಹೇಳಂಗಿಲ್ಲ
1: ನಮಗೇನು ಮಾತ್ರೆ ಹತ್ರ ತಗೋತಿಲ್ಲ
0: ಇಲ್ಲ ಇಲ್ಲ ಯಾವ ಮಾತ್ರನೂ ಕೊಡ್ತಾ ಇಲ್ಲ ನಾವು ಹ್ಞೂ ಮಾತ್ರಾಗಿದ್ರೆ ಏನು ತಂದು ಕೊಡ್ತಾ ಇಲ್ಲ ಚೆನ್ನಾಗಿ ನೋಡ್ಕೊತೀವಿ
1: ಹೀಗೆ ಚೆನ್ನಾಗಿ ಅವಳ ಒಂದು ಏಳಿಗೆಗೆ ನೀವು ಶ್ರಮಿಸ್ತಾ ಇರೋದು ನಮಗೂ ತುಂಬ ಖುಷಿಯ ವಿಚಾರ ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು
0: ನಮಸ್ತೆ

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ತಮ್ಮ ಮಗಳ ಒಂದು ಸಿಪಿ ಸಮಸ್ಯೆ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ನಮ್ಮ ಜೊತೆ ತಮ್ಮ ಮಾಹಿತಿಯನ್ನ ಹಂಚಿಕೊಂಡವರು ಹೆಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಶ್ರೀಮತಿ ನಾಗಮ್ಮ ಮತ್ತು ಧನಲಕ್ಷ್ಮಿರವರು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದ ಕುಮಾರಿ ಧನಲಕ್ಷ್ಮಿರವರು ಮತ್ತು ಶ್ರೀಮತಿ ನಾಗಮ್ಮರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
3: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
5: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
3: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶ

0: ದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ ಓಟಿಪಿ ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ ಓಟಿಪಿ ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. ಓಟಿಪಿ ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿಂತಮಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನವನ ಹೆಮ್ಮೆದುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸೆರೆಬೆಲಮ್ ಎನ್ನುವುದು ಲ್ಯಾಟಿನ್ ಪದ. ಇದು ಮೆದುಳಿನ ಹಿಂಭಾಗ, ನರಗಳಿಗೆ ಸಂಬಂಧಿಸಿದ ಎಲ್ಲ ನಿಯಂತ್ರಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ಬಿಚ್ಚಿ ತೆರೆದಾಗ ನಾವು 1 ಮೀಟರ್ ಉದ್ದ ಮತ್ತು 5 ಸೆಂಟಿಮೀಟರ್ ಅಗಲದ ನರಗಳಿಂದ ಕೂಡಿದ ಅಂಗಾಂಶವನ್ನು ಕಾಣುತ್ತೇವೆ. ಇವು 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಯಾಮದ ಸುರಕ್ಷಿತ ಪ್ರದೇಶದಲ್ಲಿ ಇರುತ್ತವೆ. ಈ ಹಿಮ್ಮೆದುಳಿನಲ್ಲಿ ಲವಣಾಂಶಗಳಾದ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮುಂತಾದವು ಸರಿಯಾದ ಪ್ರಮಾಣದಲ್ಲಿದ್ದು ಮಾನವನ ಅರಿವಿಗೆ ಸಂಬಂಧಿಸಿದ ಕ್ರಿಯೆಗಳನ್ನು ತೂಗಿಸುತ್ತವೆ. 60 ಕಿಲೋಗ್ರಾಂ ತೂಗುವ ಮಾನವನ ಹಿಮ್ಮೆದುಳಿನ ತೂಕ ಕೇವಲ 142 ಗ್ರಾಂ. ಹಿಮ್ಮೆದುಳಿನಲ್ಲಿ ಮೆದುಳಿನ ಮೂಲಭೂತ ಕೋಶಗಳಾದ ಚಿಕ್ಕ ಚಿಕ್ಕ ನ್ಯೂರಾನ್ ಅಥವಾ ನರಕೋಶಗಳು ಇರುತ್ತವೆ. ಒಂದು ನ್ಯೂರಾನ್ ಅಥವಾ ನರಕೋಶವು ಕೇವಲ 10 ಕಿಲೋಗ್ರಾಂ, ಅದರ ವ್ಯಾಸವು 0.1 ಮಿಲಿಮೀಟರ್ ಉದ್ದ ಇದ್ದು ಇಂತಹ 69 ಶತಕೋಟಿ ನ್ಯೂರಾನ್ಗಳಿಂದ ಕೂಡಿರುತ್ತದೆ. ಇವು ಬಾಹ್ಯ ಪ್ರಪಂಚದ ಸಂವೇದನೆಗಳಾದ ಸ್ನಾಯುಗಳ ಜ್ಞಾನ ಗ್ರಹಣದ ಕ್ರಿಯೆಗಳು ಸುಸಂಬದ್ಧವಾಗಿ ನಡೆಯುವಂತೆ ಮಾಡತೊಡಗುತ್ತದೆ. ಅಲ್ಲದೆ ಅದು ದೇಹದ ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ. ಈ ಸಂಕೀರ್ಣವಾದ ಹಿಮ್ಮೆದುಳಿನ ರಚನೆಯನ್ನು ಸೂಕ್ಷ್ಮ ದರ್ಶಕಗಳಲ್ಲಿ ವೀಕ್ಷಿಸಿದರೆ 3 ಭಾಗಗಳನ್ನು ಕಾಣಬಹುದು. ಮೊದಲ ಭಾಗ

ಸೋಮ. ಇದು ನರಕೋಶದ ಕೇಂದ್ರ ಭಾಗವಾಗಿದ್ದು ಅದರ ದೇಹ ಎನ್ನಬಹುದು. ಇದು ಬಾಹ್ಯ ಪ್ರಚೋದನೆಯಿಂದಾದ ಮಾಹಿತಿಯನ್ನು ಸ್ವೀಕರಿಸಿ, ಡೆಂಡ್ರಸ್ ಎನ್ನುವುದು ತೆಳುವಾದ ನರತಂತುಗಳಾಗಿದ್ದು ಮಾಹಿತಿಯನ್ನು ನರಕೋಶಕ್ಕೆ ಒದಗಿಸುತ್ತದೆ. ಕಡೆಯದು ಆಕ್ಸಾನ್. ಇದು ಉದ್ದವಾದ ನರಕೋಶದಿಂದ ವಿಸ್ತರಿಸಲಾದ ನರತಂತುವಾಗಿದ್ದು ನರಗಳ ಸಂಜ್ಞೆಗಳನ್ನು ಸೋಮದಿಂದ ಸಾಗಿಸಿ ಪ್ರಚೋದನೆಗಳನ್ನು ಹಿಂದಿರುಗಿಸುತ್ತದೆ. ಡೆಂಡ್ರೈಟಿಸ್ ಮತ್ತು ಆಕ್ಷನ್ಗಳು ಹಿಮ್ಮೆದುಳಿನ ಜಾಲಬಂಧಗಳನ್ನು ಸೃಷ್ಟಿಸಿ ತಮ್ಮ ಕೆಲಸಗಳನ್ನು ಮಾಡುತ್ತವೆ. ಹಿಮ್ಮೆದುಳು ಮತ್ತು ನಕ್ಷತ್ರ ಮತ್ತಿತರ ಆಕಾಶ ಕಾಯಗಳಿಂದ ತುಂಬಿದ ವಿಶ್ವ, ಇವೆರಡರ ಸಂಬಂಧವನ್ನು ಪ್ರಾಚೀನ ಕಾಲದಿಂದಲೂ ತತ್ವಶಾಸ್ತ್ರಜ್ಞರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರಮುಖವಾಗಿ ನಕ್ಷತ್ರಗಳಿಂದ ತುಂಬಿದ ವಿಶ್ವ ಹಾಗೂ ನರಕೋಶಗಳಿಂದ ತುಂಬಿದ ಹಿಮ್ಮೆದುಳು ಗಾತ್ರದಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದರೂ ಇವೆರಡೂ ಒಂದೇ ಬಗೆಯ ಜಾಲಬಂಧವನ್ನು ಹೊಂದಿವೆ ಮತ್ತು ಹೋಲಿಕೆಗಳನ್ನು ಪಡೆದಿವೆ. ಇಟಲಿಯ ಬಗೂನ ವಿಶ್ವವಿದ್ಯಾಲಯದ ಖಗೋಳ ಭೌತ ವಿಜ್ಞಾನಿಯಾದ ಫ್ರಾಂಕೋವಾಸ್ ಮತ್ತು ಅಲ್ಲಿಯ ವರೇನಾ ವಿಶ್ವವಿದ್ಯಾಲಯದ ನರ ಶಸ್ತ್ರಚಿಕಿತ್ಸಾ ತಜ್ಞರಾದ ಆಲ್ಬರು ಫೆಲಿಟಿರವರುಗಳು ಒಟ್ಟಿಗೆ ಸೇರಿ ಸಂಕೀರ್ಣ ರಚನೆಯನ್ನು ಹೊಂದಿರುವ ವಿಶ್ವ ಮತ್ತು ಹಿಮ್ಮೆದುಳು ಇವುಗಳಲ್ಲಿರುವ ಹೋಲಿಕೆಗಳನ್ನು ಅಧ್ಯಯನ ಮಾಡಿ ಪ್ರಕಟಿಸಿದ್ದಾರೆ. ಹಿಮ್ಮೆದುಳು ಅಥವಾ ಸೆರೆಬೆಲ್ಲಮ್ ಅಂಗವು ಮನುಷ್ಯನ ಸ್ನಾಯುಗಳ ಕ್ರಿಯೆ ಮತ್ತು ಸಮತೋಲನವನ್ನು ಸುಸಂಬದ್ಧವಾಗಿ ನಿಯಂತ್ರಿಸುವ ಮೆದುಳಿನ ಹಿಂಭಾಗ. ಇದು ವಿಶ್ವದಲ್ಲೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ ಎಂದರೆ ನರಮಂಡಲ ಸಂಶೋಧಕರಾದ ಕ್ರಿಸ್ಟಫ್ ಕೋಚ್ ಹೇಳಿದ್ದಾರೆ. ನಕ್ಷತ್ರಗಳು ಮತ್ತು ಇತರೆ ಆಕಾಶ ಕಾಯಗಳಿಂದ ತುಂಬಿರುವ ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದೆ. ಹಿಮ್ಮೆದುಳಿನಲ್ಲಿ ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಮಾಹಿತಿಯನ್ನು ಕೊಂಡೊಯ್ಯುವ ಡೆಂಡ್ರೈಟ್ಸ್ ಮತ್ತು ಆಕ್ಷನ್ಸ್ಗಳು ತೆಳುವಾದ ನರತಂತುಗಳಾಗಿದ್ದು ಈ ತಂತುಗಳ ಛೇದಕಗಳಲ್ಲಿ ನರಕೋಶಗಳ ಕೇಂದ್ರವಾದ ಸೋಮಗಳು ಸ್ಥಾಪಿತವಾಗಿ ಜಾಲಬಂಧವನ್ನು ಸೃಷ್ಟಿಸುತ್ತವೆ. ವಿಶ್ವದಲ್ಲಿ ಕಪ್ಪು ದ್ರವ್ಯ ಶೀತಲ ಜಲಜನಕದೊಂದಿಗೆ ಸಾಂದ್ರೀಕೃತಗೊಂಡು ತಂತಿಯಂತಹ ತಂತುಗಳ ಛೇದಕ ಬಿಂದುಗಳಲ್ಲಿ ನಕ್ಷತ್ರ ಪುಂಚುಗಳು ಮತ್ತು ನಕ್ಷತ್ರಗಳ ಗೊಂಚಲುಗಳು ಸ್ಥಾಪಿತವಾಗಿ ಜೇಡ ಬಲೆಯಂತೆಯೇ ಜಾಲಬಂಧವನ್ನು ಸೃಷ್ಟಿಸುತ್ತವೆ. ಹಿಮ್ಮೆದುಳಿನ ಜಾಲಬಂಧದಲ್ಲಿ ಪ್ರತಿಶತ 30 ಭಾಗ ದ್ರವ್ಯರಾಶಿಯಿಂದ ನ್ಯೂರಾನ್ಗಳು ರಚಿಸಲ್ಪಟ್ಟಿವೆ. ವಿಶ್ವದ ಜಾಲಬಂಧದಲ್ಲಿ ಕೇವಲ ಪ್ರತಿಶತ 30 ಅಂಶದ ದ್ರವ್ಯರಾಶಿಯಿಂದ ಎಲ್ಲ ನಕ್ಷತ್ರ ಪುಂಜ ಮತ್ತೆಲ್ಲ ಆಕಾಶ ಕಾಯಗಳು ನಿರ್ಮಿತವಾಗಿದೆ ಎಂದು ಖಗೋಳ ಭೌತ ವಿಜ್ಞಾನಿಯಾದ ಫ್ರಾಂಕೋವಾಸ್ ತಮ್ಮ ಸಂಶೋಧನಾ ಪ್ರಬಂಧದಲ್ಲಿ ತಿಳಿಸಿದ್ದಾರೆ. ಹಿಮ್ಮೆದುಳಿನಲ್ಲಿ ನರಕೋಶಗಳ ಜಾಲಬಂಧದ ವಿತರಣೆಯ ಏರಿಳಿತವು 1 μm ಹಿಡಿದು 0.1 mm ವರೆಗೂ ಇದೆ. ವಿಶ್ವದ ಜಾಲಬಂಧದ ವಿತರಣೆಯ ಏರಿಳಿತವು ಅದರದೇ ಆದ ದೊಡ್ಡ ಪ್ರಮಾಣದಲ್ಲಿ ಅಂದರೆ 0.5 ದಶಲಕ್ಷದಿಂದ ಹಿಡಿದು 500 ದಶಲಕ್ಷ ಜ್ಯೋತಿರ್ವರ್ಷದ ವರೆಗೂ ಇದೆ. ಹಾಗಾಗಿ ಎರಡು ಏರಿಳಿತವು ಒಂದೇ ಅನುಪಾತದಲ್ಲಿದೆ. ಕೇವಲ 40-50 mm ವ್ಯಾಸವಿರುವ ಹಿಮ್ಮೆದುಳು 69 ಶತಕೋಟಿಯಷ್ಟು ನರಕೋಶಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ನರಕೋಶವು ಇತರೆ 1000 ನರಕೋಶಗಳಿಗೆ ಸಂಪರ್ಕ ಹೊಂದಿದ್ದು ಒಂದು ಸಂಕೀರ್ಣ ಜಾಲಬಂಧವನ್ನು ಏರ್ಪಡಿಸಿದೆ. ಅನಂತವಾದ ವಿಶ್ವವೇ ಒಂದು ಸಂಕೀರ್ಣ ವ್ಯವಸ್ಥೆಯಾಗಿದ್ದು 100 ಶತಕೋಟಿ ನಮ್ಮ ಕ್ಷೀರ ಪಥದಂತಹ ತಾರಾಗಣಗಳನ್ನು ಹೊಂದಿವೆ. ನಮಗೆ ಗೋಚರಿಸುತ್ತಿರುವ ವಿಶ್ವವು ಸುಮಾರು 90 ಶತಕೋಟಿ ಜ್ಯೋತಿರ್ವರ್ಷ ವ್ಯಾಸವುಳ್ಳ ಅಥವಾ ಅದಕ್ಕಿಂತ ಹೆಚ್ಚು ವ್ಯಾಪ್ತಿಯಲ್ಲಿ ಆವರಿಸಿದೆ ಎಂದು ಖಗೋಳ ವಿಜ್ಞಾನಿಗಳು ಲೆಕ್ಕ ಹಾಕುತ್ತಾರೆ. ಪ್ರತಿಯೊಂದು ತಾರಾಗಣವು ಸುಮಾರು 100 ಶತಕೋಟಿ ನಕ್ಷತ್ರಗಳನ್ನು ಒಳಗೊಂಡಿದ್ದು ಅವುಗಳು ಗುಂಪುಗೂಡಿ ಸುಮಾರು 10 ದಶಕೋಟಿ ಅಥವಾ ಅದಕ್ಕಿಂತಲೂ ಹೆಚ್ಚು ತಾರಾಗಣಗಳ ಗೊಂಚಲುಗಳನ್ನು ಜಾಲಬಂಧವನ್ನು ನಿರ್ಮಿಸಿದೆ. ಮೆದುಳಿನಲ್ಲಿರುವ ಪ್ರತಿಯೊಂದು ನರಕೋಶವು ನರತಂತುಗಳಿಂದ ಒಂದಕ್ಕೊಂದು ಸಂಪರ್ಕ ಹೊಂದಿದ್ದು ಮಾಹಿತಿ ಮತ್ತು ಶಕ್ತಿಯ ಸಂವಹನ ಮೆದುಳು ಮತ್ತು ವಿಶ್ವ ಎರಡರಲ್ಲೂ ಅವುಗಳ ದ್ರವ್ಯರಾಶಿ ಸುಮಾರು 25% ಮಾತ್ರ ಇರುತ್ತದೆ. ಮೆದುಳಿನ ಸಂಯೋಜನೆಯಲ್ಲಿ 77% ನೀರಿನಿಂದ ಕೂಡಿದರೆ ವಿಶ್ವವು 68-72% ಕಪ್ಪು ಶಕ್ತಿಯನ್ನು ಹೊಂದಿರುತ್ತದೆ. ಖಗೋಳ ಭೌತ ವಿಜ್ಞಾನಿಗಳಾದ ಫ್ರಾಂಕೋವಾಸ್ ತಮ್ಮ ಸಂಶೋಧನೆಯಿಂದ ಹೇಳುವಂತೆ ಸಹಜ ಸ್ಥಿತಿಯ ಮಾನವನ ಮೆದುಳು ನೆನಪಿನ ಶಕ್ತಿಯ ಸಾಮರ್ಥ್ಯವನ್ನು ಸುಮಾರು 2.5 ಫೆಟಾಬೈಟ್ಸ್ ಇದ್ದರೆ ವಿಶ್ವದ ಜಾಲಬಂಧದ ಸಂಕೀರ್ಣತೆಯನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಲು ಬೇಕಾದ ನೆನಪಿನ ಸಾಮರ್ಥ್ಯವು ಹೆಚ್ಚೇನೂ ವ್ಯತ್ಯಾಸವಿಲ್ಲದೆ 4.3 ಪೆಟಾಬೈಟ್ಸ್ ಇದೆ ಎಂದು ಅಂದಾಜು ಮಾಡಿರುತ್ತಾರೆ. ಇಲ್ಲಿ ಮಾನವನ ಮೆದುಳಿನಲ್ಲಿ ಸಂಗ್ರಹಿಸಿರುವ

0: ಗುಂಪಿನ ಸಾಮರ್ಥ್ಯದ ಮಾಹಿತಿಯನ್ನ ವಿಶ್ವದ ನಕ್ಷತ್ರ ಪುಂಜಗಳ ವಿತರಣೆಯ ಸಂಕೇತದಲ್ಲಿ ಇಡಲಾಗಿದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ಮಾನವನ ಹಿಮ್ಮೆದುಳು ಮತ್ತು ಜಾಲಬಂಧ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫೀಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
3: 6 ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಭಾಗವತದ ಕಥೆ. ಶ್ರೀಕೃಷ್ಣನ ತಲೆನೋವು ಬಂತಂತೆ. ಶ್ರೀಕೃಷ್ಣ ಜಗದ್ಗುರು ಅಲ್ವೇ, ನಮಗೇ ತಲೆನೋವು ಬಂದ ತಡ್ಕೊಳ್ಳೋಕ್ಕಾಗಲ್ಲ. ಜಗತ್ತಿನ ತಕರಾರು ಅವನ ತಲೆಗೆ ಬರ್ತದೆ. ಅವನ ತಲೆನೋವು ಸಣ್ಣದೆ, ಅದು ವಿಪರೀತ ಆಗಿ ಅರಮನೆಗೆ ಬಂದು ಮಲ್ಕೊಂಡ್ಬಿಟ್ಟ. ನರಳಾಟ ಶುರುವಾಯಿತು. ರುಕ್ಮಿಣಿ ಗಾಬರಿ. ಎಂದೂ ಆರೋಗ್ಯ ಸರಿ ಇಲ್ಲ ಅಂದ್ ಮಲಗಿದವನೇ ಅಲ್ಲ ಕೃಷ್ಣ, ಗಾಬರಿ ಆದ್ಲು. ಸತ್ಯಭಾಮೆ ಹೇಳಿ ಕಳಿಸಿದ್ಲು, ಆಕೆನ ಓಡಿಡು ಬಂದ್ಲು. ನನ್ನ ಪ್ರೀತಿಯ ಕೃಷ್ಣನ ತಲೆನೋವೇ. ಇಬ್ರು ಕೃಷ್ಣನ ಕೋಣೆಯನ್ನು ಸೇರಿದ್ರು. ಅವಸ್ಥೆ ನೋಡೋಕೆ ಆಗ್ತಾ ಇಲ್ಲ. ಒದ್ದಾಡ್ತಾ ಇದ್ದಾನೆ, ಬೋರ್ಲಾಗಿ ಮಲ್ಕೊಂಡಿದ್ದಾನೆ, ತಲೆಗೆ ಪಟ್ಟೆ ಕಟ್ಟಿ ಬಿಗ್ಕೊಂಡಿದ್ದಾನೆ, ಜೋರಾಗಿ ನರಳುತ್ತಾ ಇದ್ದಾನೆ. ಇಬ್ರು ಪ್ರೀತಿಯ ಪತ್ನಿಯರು ಹೋಗಿ ನಿಧಾನವಾಗಿ ಹಣೆ ಮೇಲೆ ಕೈ ಇಟ್ಟರು.

ನಿಂಚ್ ಹೊಡೆದಂಗೆ ಎದ್ದು ಕೂತ್ಕೊಂಡ್ಬಿಟ್ಟ. ಹೋ ಹೋ ಹೋ ಅಂತ ಕಿರಿಚಿ ಕೂತ್ಕೊಂಡ. ಏನಾಯ್ತು ತಲೆ ಸಬ್ ನೀವ್ಲೇ ಅಂತ ರುಕ್ಮಿಣಿ ಕೇಳಲು. ಬೇಡ ಬೇಡ ಬೇಡ, ನೋವನ್ನು ತಡೆಯೋದೇ ಸಾಧ್ಯ ಇಲ್ಲ, ತಲೆ ಸಿಡಿದು ಹೋಗ್ಬಿಡುತ್ತದೆ, ಚೂರ್ ಚೂರ್ ಆಗ್ತದೆ ತಲೆ ನಂದು ಅಂದ. ಹಾಸಿಗೆ ಅಂದ ಕೆಳಗಿಳಿದು ನೆಲದ ಮೇಲೆ ಬಿದ್ದು ಹೊರಳಾಡೋಕೆ ಶುರು ಮಾಡಿಬಿಟ್ಟ. ಹಿಂಗೆ ಎಂದು ಮಾಡಿದವನಲ್ಲ ಕೃಷ್ಣ, ಹೌಹಾರಿಬಿಟ್ರು ಪತ್ನಿಯರಿಬ್ರು, ವೈದ್ಯರಿಗೆ ಹೇಳಿ ಕಳಿಸಿದ್ರು, ಪರೀಕ್ಷೆ ಮಾಡಿದರು, ಏನೇನು ಔಷಧಿ ಕೊಟ್ಟರು, ನೋವು ಹೆಚ್ಚಾಯಿತು ಅಂತ ಕಮ್ಮಿ ಏನಾಗಲಿಲ್ಲ. ಅಷ್ಟು ಮಹಿಷಿಯರಲ್ಲಿ ಉಳಿದವರು ಬಂದರು, ಅವೆಲ್ಲ ಆತಂಕ ಪಟ್ಟು ಒದ್ದಾಡಿದ್ರೆ ಹೊರತಾಗಿ ತಲೆನೋವು ಕಡಿಮೆ ಆಗಲಿಲ್ಲ, ತಲೆನೋವು ಕಮ್ಮಿ ಆಗ್ತಾ ಇಲ್ಲ, ಏನು ಮಾಡಲಿ ಅಂತ ಕೇಳ್ದೆ. ಆಗ ರುಕ್ಮಿಣಿ ಹೇಳಿದಂತೆ, ನಮಗೇನು ಗೊತ್ತು ಮಹಾರಾಯ ನಿನ್ನ ತಲೆನೋವು ಹೆಂಗಾಗ್ತದೆ ಅಂತ, ನೀನೇ ಹೇಳಬೇಕು ಏನಾದರೆ ಕಮ್ಮಿ ಆಗ್ತದೆ, ಉಪಾಯ ಹೇಳು. ನನಗೆ ಉಪಾಯ ಗೊತ್ತು, ಅದೊಂದೇ ಪರಿಹಾರ ನನಗೆ ಅಂದ ಕೃಷ್ಣ. ಏನದು ಅಂತ ಎಲ್ಲರೂ ಒಕ್ಕೋರ್ನಲ್ಲಿ ಕೇಳಿದರು. ವಿಶೇಷ ಏನಿಲ್ಲ, ನನ್ನನ್ನು ಅತ್ಯಂತ ಯಾರು ಪ್ರೀತಿ ಮಾಡ್ತಾರೋ ಅಂಥವರು ಪಾದಕ್ಕೆ ಹತ್ತಿದಂಥ ಧೂಳಿ ತಂದು ನನ್ನ ಹಣೆಗೆ ಹಚ್ಚಿ ತಿಕ್ಕಬೇಕು, ಆಗ ತಲೆನೋವು ಮಾಯ ಆಗ್ತದೆ ಅಂತ. ಕೃಷ್ಣ ಹೇಳಿದ್ದನ್ನು ಕೇಳಿ ಪತ್ನಿಯರು ಅಯ್ಯೋ ಅಯ್ಯೋ ಅಯ್ಯೋ ಅಂದ್ರು. ಅವರು ಎಂಥ ಅಪಚಾರ ಇದು, ಜಗದಾದಿ ದೈವ ಕೃಷ್ಣ ಅವನ ಹಣೆಗೆ ನಮ್ಮ ಪಾದಕ್ಕೆ ಹತ್ತಿ ಧೂಳಿ ಹಚ್ಚೋದ, ಛೇ ಛೇ ಛೇ, ಅವನ ಪಾದ ಧೂಳಿ ನಮ್ಮ ತಲೆ ಮೇಲೆ ಇಟ್ಕೊಂಡವ್ರು ನಾವು, ಇಂಥ ಉದ್ಧಾರತನ ಮಾಡೋಕೆ ಸಾಧ್ಯ ಇದೆಯಾ, ಹೇಗೆ ಮಾಡೋದು ಸಾಧ್ಯ ಇಲ್ಲ ಅಂದರು. ಮರುದಿನ ಕೃಷ್ಣ ತನ್ನ ಸ್ನೇಹಿತ ಮತ್ತು ಅತ್ಯಂತ ಆತ್ಮಭಕ್ತನಾದಂಥ ಉದ್ಧವನನ್ನು ಕರೆದ. ಉದ್ಧವ ಒಂದು ಕೆಲಸ ಮಾಡ್ತೀಯಪ್ಪ, ನೀನು ಬೃಂದಾವನಕ್ಕೆ ಹೋಗು, ಅಲ್ಲಿ ಗೋಪಿಯರಿಗೆ ಹೇಳಿ ನನ್ನ ತಲೆನೋವಿನ ವಿಷಯ ಹೇಳಿ, ಅವರು ಕೊಟ್ಟರೆ ಅವ್ರ ಪಾದ ಧೂಳಿ ತಗೊಂಡು ಬಾ. ನನ್ನ ಹೆಂಡತಿಯರು ಯಾರೂ ಗೌರವದಿಂದ ನನಗೆ ಪಾದ ಧೂಳಿ ಕೊಡ್ತಾ ಇಲ್ಲ, ತುಂಬ ಗೌರವ ನನ್ನ ಮೇಲೆ, ಅವರಿಗೆ ಪಾದ ಧೂಳಿ ಕೊಡ್ತಾ ಇಲ್ಲ. ಉದ್ಧವ ಬೃಂದಾವನಕ್ಕೆ ಬಂದ, ಗೋಪಿಯರನ್ನೆಲ್ಲ ಕರೆದು ವಿಷಯ ತಿಳಿಸ್ದ. ಅವ್ರ ಪ್ರತಿಕ್ರಿಯೆ ವಿಚಿತ್ರ ಆಗಿತ್ತು. ನಮ್ಮ ಕೃಷ್ಣನ ತಲೆನೋವು ಬಂದಿದೆಯಾ, ಅಯ್ಯೋ ಇಷ್ಟು ಸುಮ್ಮನೆ ಕೂತಿದ್ಯಾ ನೀನು, ಏನು ಔಷಧ ಅದಕ್ಕೆ ಅಂದರು. ಅವನು ಹೇಳ್ದ, ನೋಡು ಹಿಂಗಿದೆ, ನಿಮ್ಮ ಕಾಲಿಗೆ ಯಾರು ಅತ್ಯಂತ ಕೃಷ್ಣನ ಪ್ರೀತಿ ಮಾಡ್ತಾರೋ ಅವರು ಪಾದಿ ಹತ್ತಿದಂತ ಧೂಳಿ ತಗೊಂಡೋಗಿ ಹಣೆಗೆ ತಿಕ್ಕಬೇಕಂತೆ ಅಂತ. ಇದೇ ಔಷಧ ತಾನೆ, ಬಾ ಇದಕ್ಕೆ ತಲೆ ಕೆಡಿಸ್ಕೋತೀಯಾ, ಒಂದು ಚೀಲ ಹಾಸು, ನಾವೆಲ್ಲ ಕಾಲು ಝಾಡಿಸ್ತೇವೆ, ಆ ಧೂಳಿನ ತಗೊಂಡು ಬೇಗ ಬೇಗ ಹಚ್ಚಿ ತಲೆ ಕಮ್ಮಿ ಮಾಡು. ಆ ಉದ್ಧವ ಅಂದ, ನೀವು ಏನ್ರಿ, ನೀವು ಗೋಪಿಯರು, ನೀವು ಕೃಷ್ಣ ದೇವರು ಅಂತಿದ್ರಿ, ನಿಮ್ಮ ಕಾಲು ಧೂಳಿ ಹಣೆಗೆ ಹಚ್ಚಬೇಕು ಅವನಿಗೆ, ತಪ್ಪಲ್ವಾ ಇದು ಅಂತ ಕೇಳಿದ. ಅವ್ರು ಹೇಳಿದ್ರು, ನೋಡೋ ನೀ ತಲೆ ಓಡಿಸ್ಬೇಡ, ಸರಿನೋ ತಪ್ಪು ಆಮೇಲೆ ನೋಡ್ಕೊಳ, ಮೊದಲು ಕೃಷ್ಣ ತಲೆನೋವಿನಿಂದ ಹೊರಗೆ ಬರಲಿ, ನನ್ನ ಕೃಷ್ಣ ತಲೆನೋವು ಒದ್ದಾಡೋದು ನೋಡೋಕ್ಕಾಗಲ್ಲ ನಮಗೆ ಎಂದು. ಉದ್ಧವ ಪಾದ ಧೂಳಿ ತಂದ, ಕೃಷ್ಣ ಪ್ರೀತಿಯಿಂದ ಹಣೆಗೆ ಹಚ್ಕೊಂಡ, ತಲೆನೋವು ನಿಂತು. ತಲೆನೋವು ಇದ್ರೆ ತಾನೇ ತಲೆನೋವು ಬರೋದು, ನಾಟಕ ಮಾಡಿದ್ದು ಕೃಷ್ಣ. ಅವನು ಹೇಳಬೇಕಾಗಿತ್ತು ಅತ್ಯಂತ ಪ್ರೀತಿ ಪಾತ್ರರು ಹೇಗಿರ್ತಾರೆ ಅಂತ. ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಇಲ್ಲ, ಅತ್ಯಂತ ನಿರ್ಮಲ ಪ್ರೀತಿ ಎಲ್ಲ ಬಂಧಗಳನ್ನು ಎಲ್ಲ ಎಲ್ಲೆಗಳನ್ನು ದಾಟುತ್ತದೆ, ದಾಟಬೇಕು. ಆ ಪ್ರೀತಿಯ ಬಂಧಗಳನ್ನು ನಿರ್ಮಿಸೋದರಲ್ಲಿ ನಮ್ಮ ಜಗತ್ತು ಚೆನ್ನಾಗಿದೆ. ಗೋಪಿಯರಿಗೆ ಕಾಲಿನ ಧೂಳಿ ಅದು ಮುಖ್ಯ ಅಲ್ಲ, ಕೃಷ್ಣ ನನ್ನ ಪ್ರೀತಿ ಕೃಷ್ಣ, ತಲೆನೋವು ಬರಬಾರ್ದು ಅವನಿಗೆ, ತಲೆನೋವು ಕಮ್ಮಿ ಆಗಬೇಕು ಅಂತ ಒಂದೇನೆ, ಅದು ಪ್ರೀತಿ. ಆ ಅಂತಃಕರಣ ಜಗತ್ತನ್ನು ಕಟ್ಟುವಂಥದ್ದು.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸಿದಂತಹ ಕರುನಾಡು ಬಾಬಿಳಿಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರ

0: ಅನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಎಚ್ ಡಿ ಕೋಟೆ ತಾಲೂಕಿನ ಬೊಮ್ಮಲಾಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ನಂಗಾಸುಕಿಯ ಕುರುಬಾರು
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋಡು. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಯಜಡಿಕೋಟೆ ತಾಲೂಕಿನ ಬಂಬಲಾಪುರ ಅಡಿಯ ನಿವಾಸಿಗರಾದ ಶ್ರೀಯುತ ರವಿರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಬಂಬಲಾಪುರ ಅಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ರವಿಯವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
1: ನಮಸ್ಕಾರ ಸರ್.
0: ಹಾಗೇನೆ, ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮಗೆ ಹಾಗೂ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ನಾವು ಬಂಬಲಾಪುರ ಆಡಿಂದ ರವಿ ಅಂತ ಮಾತಾಡ್ತೀವಿ.
0: ಮೊದಲಿಗೆ ಬಹಳ ಸಂತೋಷ ರವಿ ಅವರೇ, ಈ ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ ಮುಖಾಂತರ ತಮ್ಮ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೇನೆ ತಾವು ಸೇವಿಸ್ತಕ್ಕಂಥ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೇನೆ ಕಾಡಿನಲ್ಲಿ ಏನಾದರೂ ಜೀವನ ಮಾಡ್ತಿದ್ರೆ ಕಾಡಿನ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೇನೆ ತಮ್ಮ ಅಡಿಯಲ್ಲಿ ಕಾಡ್ತಿರುವ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ. ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ರವಿಯವರೇ, ಈ ಒಂದು ಬಂಬಲಾಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ, ಹೇಗಿದೆ ಜೀವನ?
1: ಸರ್, ನಾವು ಬಹಳ ವರ್ಷದಿಂದ ಜೀವನ ಮಾಡ್ತಾ ಇದ್ದೇವೆ ಸರ್. ನಮ್ಮ ತಾತ ಅಜ್ಜಿ ಅವರೆಲ್ಲ ಅಲ್ಲೇ ಹುಟ್ಟಿ ಬೆಳೆದು, ನಾವು ಆವಾಗ ನಮ್ಗೆ ಗೊತ್ತಿಲ್ಲ, ನಾವು ಹುಟ್ಟಿಲ್ಲ. ನಮ್ಮ ತಾತ ಅಜ್ಜಿ ಎಲ್ಲ ಹುಟ್ಟಿ ಬೆಳೆದು ಆಗ ನಾವು ಬಂಬಲಾಪುರ ಫ್ಲಾಟ್ ಒಳಗಡೆ ಒಬ್ಬ ತೋಟದ ಒಳಗಡೆ ಇದ್ದ ಸರ್. ಆಗ ಒಂದು ಗಲಾಟೆ ಇತ್ತು ಸರ್ ನಮ್ಮ

0: ಆ ಗಲಾಟೆಯಲ್ಲಿ ಕೇಸ್ ಅಲ್ಲಿ ಆಗಿ ನಮ್ಗೆ ಆಗುವಾಗ ನಮ್ಮ ಎಂ ಸಿ ಮಣವರು ನಮ್ಮ ಫಸ್ಟ್ ಎಂ ಎಲ್ ಎ ಆಗಿದ್ರು ಮೊದಲು, ಅವರು ಕೂಡ ನಮ್ಮ ಜಾಗಕ್ಕೆ ಬಂದು ನೋಡಿ ನಮ್ಮ ಆದಿವಾಸಿಗೆ ಇಲ್ಲಿ ಇರೋಂಥದ್ದು ಜಾಗಗಳೆಲ್ಲ ಕೊಡಬೇಕು ಅಂತೆಲ್ಲ ಮಾತಾಡಿ ಹೋಗಿದ್ರು ಸರ್ ಅವರು. ಆಗ ಆಗ ಬಂಬ್ಲೇಪುರ ಅದು ಆಡಿದ್ದು ಊರಿಗೆ ಸೇರಿದಂತ ಒಂದು ರೋಡ್ ಇದೆ ಸರ್, ಅದು ರೋಡ್ ನಾವೇ ಮಾಡಿದ್ವಿ ಸರ್, ನಾವೇ ಅಗದಿದ್ದು ನಾವೇ ಮಾಡಿದ್ದು. ಆಗ ನಮ್ಗೆ ಸರ್ಕಾರದಿಂದ 5 ಕೆಜಿ ಅಕ್ಕಿ, ಆಗ ದಿವಸಕ್ಕೆ ಒಂದು 100 ರೂಪಾಯಿ ನಾವು ಕೂಲಿ ಅಂತ ಹಾಕಿ ಕೊಟ್ಟಿದ್ರು ಸರ್ ನಮ್ಗೆ. ಅಷ್ಟು ಆವಾಗ ನಮ್ಗೆ ವಯಸ್ಸು ಒಂದು 16-18 ವಯಸ್ಸು. ಆ ಜೀವನ ಮಾಡ್ತಾ ಇದ್ದಾಗ ಸರ್ ನಮ್ಗೆ ಎಲ್ಲೂ ಸರ್ಕಾರ ಬೆಂಬಲ ಕೊಡ್ಲಿಲ್ಲ ಸರ್, ಸರ್ಕಾರ ಬೆಂಬಲ ಕೊಡ್ಲಿಲ್ಲ, ಪೊಲೀಸ್ ಅಧಿಕಾರಿ ಬೆಂಬಲ ಕೊಡ್ಲಿಲ್ಲ ನಮ್ಗೆ, ನಮ್ಮ ಸಂಘ ಸಂಸ್ಥೆಯವ್ರನ್ನು ಬೆಂಬಲ ಕೊಡಲಿಲ್ಲ ನಮ್ಗೆ. ಆವಾಗ ಏನ್ ಮಾಡ್ದೋ ಹಿಂಗೆ ನಮ್ಮ ಪಕ್ಕದಲ್ಲೇ ನಮ್ಮ ಪುನಃ ಅಲ್ಲಿಂದ ಸಡ್ಡು ಕಿತ್ಕೊಂಡು ಬಂದು ಪುನಃ ನಮ್ಮ ಫಾರೆಸ್ಟ್ ಪಕ್ಕದಲ್ಲೇ ಸಡ್ಡು ಹಾಕೊಂಡು
1: ಕಾಡು ಒಳಗಡೆನೆ
0: ಆಗ ಪುನಃ ಗಲಾಟೆ ಮಾಡಿದ್ರು, ನೀವು ಹೋಗಿ ಹಂಗೆ ಕೇಸ್ ಮಾಡ್ತೀವಿ ಹಿಂಗೆ ಕೇಸ್ ಮಾಡ್ತೀವಿ ಅಂತ. ಸರ್ ನಮ್ಗೆ ಎಲ್ಲೂ ಜೀವನ ಇಲ್ಲ, ಅವನು ಇಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಹೋಗೋದ್ಬಿಟ್ಟು ನಾವು ಅಲ್ಲೇ ಇದ್ಕೊಂಡೆ ಸರ್. ಅವಾಗ ಅಲ್ಲೇ ಇದ್ಕೊಂಡು ಆಗುವಾಗ ನಮ್ಗೆ ಒಂದು ಸರ್ಕಾರದಿಂದ ಒಂದು ಬೋರ್ ತರಿಸ್ಕೊಟ್ರು ಅಲ್ಲೇ, ಪುನಃ ಮನೆಗಳು ಕಟ್ಸ್ಕೊಟ್ಟಿದ್ದಾರೆ, ಮೊದಲು ಕಟ್ಸ್ಕೊಟ್ಟಿದ್ದಾರೆ ಸರ್. ಅದು ಬೀಳಕ್ಕೆ ಆಯ್ತು, ಇವಾಗ ಎಲ್ಲ ಭಾಗ ಗೋಡೆಗಳೆಲ್ಲ ಒಡೆದು ಭಾಗಗಳಾಗೋಗಿದೆ ಸರ್.
1: ಅಂದ್ರೆ ಎಷ್ಟು ವರ್ಷಗಳಾಯ್ತು ನೀವು ಆಡಿ ಬಂದು
0: ಸರ್? ನಮ್ಗೆ ಆವಾಗ ಗೊತ್ತಿಲ್ಲ ಸರ್, ನಾವು ಹುಟ್ಟಿ ಬೆಳೆದಿದ್ದು ನನಗೆ ಈಗ 40 ವರ್ಷ ಆಗಿದೆ ಸರ್ ನನ್ನ ವಯಸ್ಸು. 40 ವರ್ಷದಿಂದ ನಾನು ಅಲ್ಲಿದ್ದೀನಿ. ಆಗ ನನ್ನ ತಾತ ನನ್ನ ಅಜ್ಜಿ ಹುಟ್ಟಿದ್ದು ಎಷ್ಟು ವರ್ಷ ನಮ್ಗೆ ಗೊತ್ತಿಲ್ಲ ಅವಾಗ.
1: ಅಂದ್ರೆ ತಾವುಗಳು 40 ವರ್ಷಗಳಿಂದ ಈ ಒಂದು ಬಂಬ್ಲಪುರ ಅಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರ?
2: ಮಾಡ್ತಾ ಇದ್ದೀನಿ ಸರ್. ನಾವು
1: ಹೇಗಿದೆ ಜೀವನ ರೇವರೇ ಅಡಿಯಲ್ಲಿ?
0: ಬಹಳ ನಮ್ಗೆ ಕಷ್ಟ ಇದೆ ಸರ್. ಬಂದ್ ನೋಡಿ ಸರ್, ನಮ್ಮ ದುಃಖ ನೋಡಿ ಸರ್, ನಾವು ನಮ್ಗೆ ಆವಾಗ ಬಹಳ ಕಷ್ಟಗಳಿದೆ, ನಮ್ಗೆ ಯಾರು ಸಪೋರ್ಟ್ ಕೊಡ್ತಾ ಇಲ್ಲ ಸರ್.
1: ಆಗಿನ ರವಿ ಅವರೇ, ಆಡಿಯ ಒಂದು ಪ್ರಸ್ತುತ ಸ್ಥಿತಿಗತಿ ನೋಡೋದಾದ್ರೆ ಈ ಒಂದು ಬಂಬ್ಲಪುರ ಅಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ
0: ಸರ್? ನಾವು ಮೊದಲು ಒಂದು 18-20 ಗಂಟೆ ಇದ್ರು ಸರ್. ಅವರು ಯಾವ್ದು ಸೌಲಭ್ಯ ಇಲ್ಲದೆ ಸುಮಾರು ಒಂದು 4-5 ಮನೆ ಯಾವ ಯಾವ ಊರುಗಳು ಹೊರಟೋಗ್ಬಿಟ್ರು ಸರ್, ನಮ್ಗೆ ಗೊತ್ತಿಲ್ಲ ಈಗ ಅವರು ಎಲ್ಲಿಗೆ ಹೋಗಿದಾರೆ ಅಂತ. ಒಂದು 4 ಮನೆ ಯಾವ ಯಾವ ಊರಿಗೆ ಹೋಗ್ಬಿಟ್ಟಿದ್ರೆ ಎಲ್ಲೆಲ್ಲಿ ಇದ್ದಾರೆ ಅನ್ನೋ ಗೊತ್ತಿಲ್ಲ, ಕೊಡಗಿ ಹೊರಟ್ರೇನೋ ಯಾವ ಕಡೆ ಹೋಗಿದಾರೆ ಅಂತ ಗೊತ್ತಿಲ್ಲ ಸರ್. ಈಗ ನಾವು ಇರೋದು ಮೊದಲದು ಹಳೆ ಲಿಸ್ಟ್ ಒಂದು 18 ಮನೆ ಸರ್. ಈಗ ಅದೇ 16-18 ವಯಸ್ಸದ ಮಕ್ಕಳು 20 ವಯಸ್ಸದ ಮಕ್ಕಳು ಮದುವೆ ಆಗಿದ್ದಾರೆ ಅಲ್ಲೇ. ಅದು ಸೇರ್ಕೊಂಡು ಒಂದು 32 ಮನೆ ಇದೀವಿ ಸರ್. ಅದು 18 ಮನೆನ ಮಾತ್ರ GPS ಮಾಡ್ಕೊಂಡು ಇದು ಸರ್ವೆ ಎಲ್ಲ ಮಾಡ್ಕೊಂಡಿದ್ರೆ ಸರ್, ಬಾಕಿ ಮಕ್ಕಳದೆಲ್ಲ ಬಿಟ್ಟು ಬಿಟ್ಟಿದ್ದಾರೆ.
1: ಅದೇ ತಾವ್ ಹೇಳ್ತಿದ್ರೆ ಒಟ್ಟು ಈ ಒಂದು ಬಂಬ್ಲಪುರ ಅಡಿಯಲ್ಲಿ 32 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಅದರಲ್ಲಿ 18 ಮನೆಗಳಿಗೆ GPS ಆಗಿದೆ, ಇನ್ನು ಮಿಕ್ಕುಳಿದ ಮನೆಗಳಿಗೆ ಯಾವ್ದು ರೀತಿಯ GPS ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್. ಯಾವ ಮಕ್ಕಳಿಗೆ ಈಗ ಅವ್ರು ಕಟ್ಕೊಂಡು ಅದೇ ಪಕ್ಕ ಒಂದೊಂದೇ ಮನೇಲಿ 2-3 ಸಂಸಾರ ಇದ್ದೀವಿ, ಅದೇ ಅದೇ ಒಡೆದೋಗಿರೋ ಮನೇಲಿ. ಅದಕ್ಕೆ ಕೇಳಿದ್ರೆ ಯಾರು ಬೆಂಬಲ ಕೊಡ್ತಾ ಇಲ್ಲ ಸರ್, ಸಪೋರ್ಟ್ ಮಾಡ್ತಾ ಇಲ್ಲ.
1: ಅಂದ್ರೆ ಮುಖ್ಯವಾಗಿ ತಮ್ಮ ಆಡಿಗೆ ಮನೆಗಳ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳ್ತಾ ಇದ್ದೀರಾ?
0: ಹೌದು ಸರ್. ಮನೆ ಬಹಳ ಕಷ್ಟ ಇದೆ ಸರ್, ಮನೆ ಬೀಳ ಮಟ್ಟಿಗಿದೆ ಸರ್, ನಮ್ಗೆ ಬಹಳ ಭಯ ಇದೆ ಸರ್. ಒಂದ್ ಅರ್ಜಿ ತಲುಪಿಸ್ಕೊಂಡು ನಾನು ಎಲ್ಲಿ ಕೊಡ್ಬೋದು, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಒಬ್ಬ ಗುಂಡ್ಲುಪೇಟೆದವರು, ಅವ್ರು ಬೆಟ್ಟ ಗುರುಬರು, ಅವರು ಅವ್ರನ್ನ ಬೆಂಬಲ ಮಾಡ್ಕೊಂಡು ಅಲ್ಲಿ ಮೈಸೂರು ಡಿಸಿ ಆಫೀಸ್ಗೆ ಹೋದೆ ಸರ್. ಅಲ್ಲಿ ಒಂದು 3-4 ಸರ್ ಅಲ್ಲಿ ನಿಂತು ಕೇಳ್ಕೊಂಡೆ ನಾನು, ಹಿಂಗೆ ನಮ್ಮ ಕಷ್ಟಗಳು ಸರ್, ಹಿಂಗೆ ಆಗಿದೆ, ಹಿಂಗೆ ನಿಮ್ನ ಕೇಳ್ಕೊತೀನಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಡಿ ಅಂತ ಹೇಳಿದೆ ಸರ್. ಆಯ್ತಪ್ಪ, ನಿಮ್ಗೆ ನಾವು ಬಂದು ಏನಾದ್ರು ಮಾಡ್ತೀವಿ ಅಂತ. ಸುಮಾರು ವರ್ಷ ಆಯ್ತು ಸರ್, ತಿರುಗಿ ಸಾಕಾಗೋಯ್ತು, ನಮ್ಮ ಜೀವನ ಇದೇ ರೀತಿ ಆಗೋಯ್ತು ಸರ್. ಅದು ತಿಳ್ಕೊಂಡು ಇಲ್ಲಿ ಆಗಲ್ಲ, ನಮ್ಮ ಯಾರೋ ಒಬ್ರು ಹೇಳಿದ್ರು ನಿಮ್ಮದು ಹರಿಜನ ಗಿರಿಜನದ ಗಾಂಧಿನಗರದ ಆಫೀಸ್ ಬೆಂಗಳೂರಲ್ಲಿ ಇದೆ, ಅಲ್ಲಿದ್ದು ನಿಮ್ಮ ಮನೆ ಫೋಟೋಗಳೆಲ್ಲ ಒಡೆದು ಅರ್ಜಿ ಮಾಡಿ ನಿನ್ ಫೋಟೋಗಳೆಲ್ಲ ಇದು ಮಾಡ್ಬಿಟ್ಟು ತಕ್ಕೋ ಅಲ್ಲಿ ಕೊಡವ ಅಂತ ಹೇಳಿದ್ರು ಸರ್. ಅಂಬೇಡ್ಕರ್ ಭವನಕ್ಕೆ ಅಲ್ಲಿಗೆಲ್ಲ ನಂಗೆ ಗೊತ್ತಿಲ್ಲ, ಅವ್ರು ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ ಒಂದು 2 ಅವರು 3 ಸರ್ತಿ ಕರ್ಕೊಂಡೋಗಿದ್ದಾರೆ ಸರ್, ಕೊಟ್ಟಿದ್ದೀನಿ ಅಲ್ಲಿ ಹೋಗಿ. ಅವ್ ಯಾರಿಗಂತ ಕೊಡಲ ಸರ್, ಅವನು ಯಾರು ಕೊಡಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಸರ್. ಈಗ ನೀವು ನನ್ನ ಮಾಹಿತಿ ಕೇಳಿದಕ್ಕೆ ಸಂತೋಷ ಆಯ್ತು ಸರ್.
1: ಹಾಗೆಯೇ ರವಿ ಅವರೇ, ತಾವು ಹೇಳ್ತಿದ್ರಿ ಮೊದಲು ಈ ಒಂದು ಬಂಬ್ಲಪುರ ಅಡಿಯಲ್ಲಿ ಒಟ್ಟು 32 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದೀವಿ ಅಂತ. ಹಾಗಿದ್ರೆ ಆ 32 ಕುಟುಂಬಗಳಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರ?
0: ನಾವು ಎಲ್ಲ ಜೇನುಕುರುಬರೇ ಸರ್.
1: ಜೇನುಕುರುಬರು?
0: ಜೇನುಕುರುಬರು ಸರ್.
1: ಹಾಗೇನೆ ತಮ್ಮ ಒಂದು ಅಡಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ರವಿ ಅವರೇ?
0: ಮಕ್ಕಳೆಲ್ಲ ಸರ್, ಇದು ಏನು ಸಾಲೆ ಎಲ್ಲ ಏನಿಲ್ಲ ಸರ್, ಇದು ಬಸವನಗಿರಿ ಅಡಿಗೆ ಸೇರಿಸಿದೆ ಸರ್. ಬಸವನಗಿರಿ ಅಡಿಗೆ ಹೋಗ್ಕೊಂಡಿದ್ದು ಯಾವ ಮಕ್ಳಿಗೆ ಹೋಗದೆ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಆಡಿಲೇ ಒದ್ದಾಡ್ತದೆ ಮಕ್ಳು. ಬಹುಶಃ ನಂಗೆ ಏನಾಗೋಯ್ತು, ನಮ್ಮ ಬಹುಶಃ ನಂಗೆ ಆಗೋಯ್ತು.
1: ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇಲ್ವಾ?
0: ಇಲ್ಲ ಸರ್, ಯಾವ್ದೇ ಅವ್ರೂ ಮಾಹಿತಿಗಳು ಇಲ್ಲ, ಮಕ್ಕಳು ಮಾಹಿತಿ ಇಲ್ಲ ಅಂದ್ರೆ ನಾವು ಎಲ್ಲಿ, ನಮ್ಗೆ ಸಪೋರ್ಟ್ ಇಲ್ಲ, ನಾವ್ ಎಲ್ಲಿ ಸರ್
2: ಮಕ್ಕಳು ತಾಯಿ ತಂದೆ ಎಲ್ಲ ಶಿಕ್ಷಣ ಪಡೆಯಲಿ? ನಮ್ಗೆ ಸರ್ಕಾರನೇ ಸಪೋರ್ಟ್ ಇಲ್ಲ, ನಾವ್ ಹೆಂಗ್ ಶಿಕ್ಷಣ ಅವೆಲ್ಲ ಪಡೆಯಕ್ಕೆ ಹೆಂಗೆ ಸರ್ ಆಯ್ತದೆ ನಮ್ಗೆ?
1: ಅಂದ್ರೆ ತಾವ್ ಹೇಳ್ತಿದ್ರ ನಮ್ಮ ಆಡಿಗೆ ಯಾವ್ದೇ ರೀತಿಯ ಒಂದು ಶಿಕ್ಷಣ ಸಂಬಂಧಪಟ್ಟಂಗೆ ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾ

0: ಅದರಿಂದ ನಾವು ಹಿಂದುಳಿದ್ರ ಜೊತೆಗೆ ನಮ್ಮ ಮಕ್ಕಳು ಕೂಡ ಹಿಂದುಳಿತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ?
1: ಹೌದು ಸರ್, ನಮಗೆ ಯಾವುದು ಆಗ್ತಾ ಇಲ್ಲ ಸರ್. ಅಲ್ಲಿ ಏನಿದೆ ಇವಾಗ ನಮ್ಮದು ಮೊದಲು ಒಳ್ಳೇದಾಗಿ ಇದ್ದು ಯಾವಾಗ ಸ್ವಲ್ಪ ಈ ಮರದ ಪಾಸೆ ಈ ನಲ್ಲಿಕಾಯಿ ಅವೆಲ್ಲ ಬಿಡ್ತಾ ಇದ್ರು ಸರ್. ಅವಾಗ ಆಗ ನಮ್ಮ ಫಾರೆಸ್ಟ್ ಅವ್ರನ್ನೆಲ್ಲ ಕಳ್ಕೊಂಡು ಬರ್ತಿದ್ವಿ, ನಮ್ ಸ್ವಲ್ಪ ತಕೊಂಡ್ಬಂದು ಕೂತೀವಿ ನಮ್ ಜೀವನಕ್ಕೆ ಆಗಿ ಅಂತ. ಆಗ ಬಿಡ್ತಿದ್ರು, ಆಗ ಹೋಗಿ ಸ್ವಲ್ಪ ಸ್ವಲ್ಪ ತಕೊಂಡು ಬಂದು ನಮ್ಮ ಜೀವನಗಳೆಲ್ಲ ಮಾಡ್ತಾ ಇದ್ರು ಸರ್. ಅದು ನಿಲ್ಸ್ಬಿಟ್ರು, ಈಗ ಅದು ನಿಂತೋಯ್ತು, ನಲ್ಲಿಕಾಯಿ ಮರದ ಪಾಸೆ ಅವೆಲ್ಲ ಅದು ನಿಂತೋಯ್ತು. ಏನೋ ಸರ್ಕಾರದಿಂದ ಸ್ವಲ್ಪ ಮೊಟ್ಟೆ ರೇಷನ್ ಅವೆಲ್ಲ ಕೊಡ್ತದೆ, ಹೆಂಗೋ ನಮ್ಮ ಜೀವನಗಳು ಸಾಗಿಸ್ತೀವಿ ಸರ್.

0: ನಾಗಿನ ರವಿಯವರೇ ತಾವು ಹಿಂದಿನ ಕಾಲದಲ್ಲಿ ಸೇವಿಸತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ.
1: ಹೌದು ಸರ್, ನಮ್ಮದು ಆಹಾರ ಪದಾರ್ಥ ಏನ್ ಸರ್, ಜೇನುತುಪ್ಪ, ನೆಸರೆ ತುಪ್ಪ, ನಮ್ಮ ಕಾಡಲ್ಲಿರುವಂತ ಗೆಣಸು, ಅಲ್ಲಿ ನಾನಾ ತರ ಸೊಪ್ಪುಗಳಿದೆ ಸರ್, ಇವಾಗಲೂ ನಾನು ಉಪಯೋಗಿಸ್ತೀನಿ ಸರ್.
0: ಇವಾಗಲೂ ಕೂಡ ಆಹಾರ ಪದಾರ್ಥಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಾ?
1: ನಾನು ಪಕ್ಕದಲ್ಲೇ ಹೋಗಿ ಸ್ವಲ್ಪ ಸ್ವಲ್ಪ ತಕೊಂಡು ಬಂದು ಇವಾಗಲೂ ಉಪಯೋಗಿಸ್ತೀನಿ ಸರ್. ನಾವು ತಿನ್ನಂತದ್ದು ಆ ಸೊಪ್ಪುಗಳು ಅದನ್ನೆಲ್ಲ ನಾನು ಈಗ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ಸರ್. ನನಗೆ ಒಂದು ಗೊತ್ತಿಲ್ಲದೆ ಸ್ವಲ್ಪ ಶುಗರ್ ಸಹಿತ ಆಗ್ಬಿಟ್ಟಿತ್ತು ಸರ್, ಒಂದು 400 ಆಯ್ತು. ಆ ಸೊಪ್ಪಿನಿಂದ ಅಪ್ಪನ ಅಷ್ಟು ಶುಗರ್ ಆಗಿದ್ದನ್ನ ಒಂದು 15 ದಿವಸಕ್ಕೆ ಆ ಸೊಪ್ಪೆಲ್ಲ ತಿಂದು ನನಗೆ ಒಂದು 130 ಪಾಯಿಂಟ್ ಶುಗರ್ ಆಗಿತ್ತು. ಪುನಾಗ
0: ಕಂಟ್ರೋಲ್ ಬಂದಿದೆ,
1: ಕಂಟ್ರೋಲ್ ಬಂದಿದೆ. 450 ಆ ಕಾಡಿನ ಸೊಪ್ಪೆಲ್ಲ ತಿನ್ನುವಾಗ 130 ಬರ್ತದೆ ಸರ್ ನನಗೆ, ಬರೀ 2 ವಾರಕ್ಕೆ. ಡಾಕ್ಟ್ರು ನಾನು ಹೋಗಿ ಶುಗರ್ಗೆ ಎಲ್ಲ ಚೆಕ್ ಮಾಡಿ ತೋರಿಸಿದಾಗ ನನಗೆ ಒಂದು ವಾರಕ್ಕೆ ಮಾತ್ರೆ ಕೊಟ್ಟಿದ್ರು. ಹಾಗಾದ್ರೆ ನಾನು ಒಂದು ವಾರಕ್ಕೆ ಮಾತ್ರೆ ಬೆಳೆಸ್ಬಿಟ್ಟು ನಿಲ್ಲಿಸ್ಬಿಟ್ಟೆ. ನಾನು ಕಾಡಲ್ಲಿರತ್ತೆ ಸೊಪ್ಪು ಮಾತ್ರೆ ತಿಂದ್ರೆ ನನ್ನ ವರ್ಷ ಇಡೀ ಮಾತ್ರೆ ತಿನ್ನುವಾಗ ನನಗೆ ಕೆಲಸ ಮಾಡೋವನಿಗೆ ತಾಕತ್ತು ಬರಲ್ಲ, ಒಂದು ಶಕ್ತಿ ಬರಲ್ಲ ಅಂದ್ಕೊಂಡು ನನಗೆ ಭಯ ಆಯ್ತು. ನಾನೇ ಮನೇಲಿ ಕೂತ್ಕೊಂಡು ಆಲೋಚನೆ ಮಾಡಿ ಆ ಸೊಪ್ಪಿಗೆ ಹೋದೆ. ಆಗುವಾಗ ಮಾಡ್ಲಿ ಸೊಪ್ಪು, ಬಂಡೆ ಸೊಪ್ಪು ಅಂತ ಹೇಳ್ತೀವಿ ನಾವು ಸರ್. ಆ ಸೊಪ್ಪನ್ನ ತಗೊಂಡು ಬಂದು ಆಗ ನಾನು ರಾಗಿ ಮುದ್ದೆ ಮಾಡಿಸೋದು ನಮ್ಮ ಮನೇಲಿ, ಆಗ ಸೊಪ್ಪು ಸಾರು ಮಾಡಿಕೊಂಡು ಅದೇ ಊಟ. ಬರೀ ಒಂದು ವಾರಕ್ಕೆ 450 ಇದ್ದ ಶುಗರ್ 120 ಬರ್ತದೆ ಸರ್. ಆಗ ಅದನ್ನ ಕಂಟ್ರೋಲ್ ಮಾಡಿದ್ವಿ, ಈಗ ಏನ್ ತೊಂದರೆ ಇಲ್ಲ ಸರ್, ಚೆನ್ನಾಗಿ ಊಟ ಮಾಡ್ತಿದ್ದೀನಿ. ಹೋಗಿ ಒಂದೊಂದ್ ಸರಿ ಆ ಸೊಪ್ಪುಗಳು ತಕೊಂಡು ಬಂದು ಸಾಂಬಾರ್ ಮಾಡ್ಕೊಂಡು ಊಟನ ಮಾಡ್ತೀನಿ ಸರ್.
0: ಅಂದ್ರೆ ಈ ರೀತಿ ಸೊಪ್ಪುಗಳನ್ನ ಕಿತ್ಕೊಂಡು ಬರಕ್ಕೆ ಕಾಡೊಳಗಡೆ ಹೋಗ್ತೀರಾ?
1: ಕಾಡೊಳಗೆ ಹೋಗ್ಬೇಕು ಸರ್. ಅವ್ರು ಕಂಡ್ರೆ ಬಿಡಲ್ಲ, ನೀನ್ ಎಲ್ಲಿಗೆ ಹೋಯ್ತೀಯ, ಕತ್ತಿ ಎತ್ಕೊಂಡು ಹೋಗಕ್ಕಾಗಲ್ಲ, ನೀ ಎಲ್ಲಿಗೆ ಹೋಯ್ತೀನಿ ಅಂತ ಫಾರೆಸ್ಟ್ ಕಂಡ್ರೆ ಬಿಡಲ್ಲ. ಅವ್ರು ಕಾಣಿಸದೆ ಹೋಯ್ತು ಆ ಸೊಪ್ಪು ತರ್ಬೇಕಾದ್ರೆ ಕಾಣಿಸದೆ ಹೋಯ್ತು ತರ್ಬೇಕು ಸರ್. ಅವ್ರಿಗೆ ಕಾಣಿಸದೆ ಹೋಯ್ತು ತರ್ಬೇಕು ಆ ಸೊಪ್ಪು ತರ್ಬೇಕಾದ್ರೆ. ನೀನು ಓ ಕಳ್ಳನಾಗಿ ನೀವು ಹೋಯ್ತೀಯಾ ಅಂತ ನಮ್ಮನ್ನ ಅದು ಬೆಂಬಲ ಬಹಳ ಎಂಕ್ವೈರಿ ಮಾಡ್ಬಿಡ್ತಾರೆ ನಮ್ಮನ್ನ. ಆಗ ನಾವು ಆ ಸೊಪ್ಪು ತರ್ಬೇಕಾದ್ರೆ ನಾನು ಊತ್ಕೊಂಡು ಹೋಯ್ತಾ ಇರೋದು ಸರ್.
0: ಇವಾಗ ತಾವ್ ಹೇಳ್ತಿದ್ರು ರವಿ ಅವರೇ, ಈ ರೀತಿ ನಾವು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ಕೆ ಕಾಡೊಳಗೆ ಹೋಗ್ತಿದ್ದ ಅಂತ. ಇವಾಗ ಈ ರೀತಿ ಕಾಡೊಳಗಡೆ ಆಹಾರ ಪದಾರ್ಥಗಳನ್ನ ಕೇಳುವಂತ ಸಂದರ್ಭದಲ್ಲಿ ಯಾವುದಾದ್ರೂ ಪ್ರಾಣಿಗಳು ನಿಮ್ ಎದುರು ಬಂದಿರಂತ ಸನ್ನಿವೇಶಗಳು ನಡೆದಿದ್ದ ಹೇಗೆ?
1: ಹೌದು ಸರ್, ನಮ್ಗೆ ಆನೆ ಬಂದು ತಗೊಳ್ಕೊಂಡು ಬಂದಿದೆ. ಅದೇ ಹುಲಿ ಚಿರತೆ ಒಂದು ನೋಡಿಲ್ಲ ಸರ್. ಜಿಂಕೆ, ಆನೆ, ಕಾಟಿ ಅವೆಲ್ಲ ನಮ್ಮ ಕಾಡಿನ ಒಳಗಡೆ ಇದೆ ಸರ್. ನಾವು ಹೋಗುವಾಗ ಆನೆ ಎಬ್ಬರ್ಸ್ಕೊಂಡೆಲ್ಲ ಬಂದಿದ್ದೆ ಸರ್. ನಾವು ಆದಿವಾಸಿಗಳು, ನಮಗೆ ಗೊತ್ತಿದೆ ಆನೆ ಅದು ಬರೋದು ಯಾವ ರೀತಿ, ನಾವು ತಪ್ಸ್ಕೊಳ್ಳೋದು ಯಾವ ರೀತಿ ಅಂತ ನಾವು ಹಿಂಗೆ ಬೆಂಬಲ ಮಾಡ್ತೀವಿ ಸರ್. ನಮ್ಮ ಪಕ್ಕಪಕ್ಕದಲ್ಲೇ ಮಾಡ್ಕೋತೀವಿ ನಮ್ಗೆ ಅದು ಆನೆದು ಮಾತ್ರ. ಏನಂದ್ರೆ ಈ ವಯಸ್ಸಪ್ಪಟ್ಟವ್ರನ್ನೇ ಸ್ವಲ್ಪ ಹಿಂದೆ ಮುಂದೆ ಓಡಕ್ಕಾಗಲ್ಲ, ಅಂತ ಅವ್ರನ್ನ ಓಡ ಸಾಯಿಸ್ಬಿಡ್ತದೆ ಅಷ್ಟಲ್ದ ಹೊರ್ತು ನಮ್ಮ ವಯಸ್ಸಂತದವ್ರನ್ನ ಆನೆ ಟಚ್ ಮಾಡೋಕ್ಕಾಗಲ್ಲ ಸರ್. ಹೆಂಗ್ ಗೊತ್ತು ಸರ್, ಅದು ಆನೆ ಯಾವ ರೀತಿ ಬರ್ತದೆ, ಹೆಂಗು ನಿಲ್ತದೆ, ಯಾವ ರೀತಿ ಓಡ್ ಬರ್ತದೆ ಅಂತ ನಮ್ಗೆ ಚೆನ್ನಾಗಿರ್ತದೆ. ಆದಿವಾಸಿದು ಕುರುಬರದು ಬಹಳ ಸಂಘಟನೆ ಇದೆ ಆನೆ ಜೊತೆಲಿ.
0: ಅಂದ್ರೆ ಆ ಕಾಡಿನ ಜೊತೆಗೆ ಹಾಗೂ ಕಾಡಿನ ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನ ಸಾಗಿಸಿಕೊಂಡು ಹೋಗ್ತಾ ಇದ್ರಿ.
1: ಹೌದು ಸರ್, ಹೌದು ಸರ್, ನಮ್ಗೆಲ್ಲ ಗೊತ್ತಿದೆ ಸರ್ ಆನೆ ಬಂದು.
0: ಏನಾದ್ರೂ ನಿಮ್ಗೆ ಇಂತ ಪ್ರಾಣಿಗಳೇ ಬರ್ತಿದ್ವು ಅಂತ ಗೊತ್ತಾಗ್ತಿತ್ತ ಹೀಗೆ?
1: ಹೌದು ಸರ್, ನಾವು ಆನೆದು ಅದ್ರ ಸ್ಮೆಲ್ ಬರ್ತದೆ ನಮ್ಗೆ, ವಾಸನೆ ಬರ್ತದೆ ಸರ್. ಎಷ್ಟು ದೂರದಲ್ಲಿ ಇದ್ರು ಈ ಕಡೆ ಬಲಗಡೆ ಭಾಗದಲ್ಲಿ ಎಡಗಡೆ ಭಾಗದಲ್ಲಿ ಅದು ಯಾವ ತರ ಗಾಳಿ ಬೀಸುವಾಗ ವಾಸನೆ ಬರ್ತದೆ ಅದು ನಮ್ಗೆ ಗೊತ್ತಾಗ್ತದೆ. ಸ್ಮೆಲ್ ನಮ್ಗೆ ಗೊತ್ತಾಗ್ತದೆ, ನಿಜವಾಗ್ಲೂ ಗೊತ್ತಾಗ್ತದೆ. ನಾವು ಹೇಳ್ತೀವಿ ಯಾವ ಈ ಕಡೆ ದಿಕ್ಕಲ್ಲಿ ಆನೆ ಇದೆ, ಈ ಕಡೆ ಬಲಗಡೆ ಭಾಗದಲ್ಲಿ ಆನೆ ಇದೆ, ಎಡಗಡೆ ಭಾಗದಲ್ಲಿ ಆನೆ ಇಲ್ಲ ಅಂತ ನಾವು ಅದನ್ನ ಎಂಕ್ವೈರಿ ಮಾಡ್ತೀವಿ. ಆಗ ಬಲಗಡೆ ಭಾಗದಲ್ಲಿ ಆನೆ ಇದ್ರೆ ಎಡಗಡೆ ಭಾಗಕ್ಕೆ ಹೋಗ್ತೀವಿ, ಎಡಗಡೆ ಭಾಗದಲ್ಲಿ ಆನೆ ಇದ್ರೆ ಬಲಗಡೆ ಭಾಗಕ್ಕೆ ಹೋಗ್ತೀವಿ. ಅದು ಸದ್ದು ಮಾಡೋ ಸಪ್ತಗಳು ಕಿವಿ ರಬ್ಬನ ಬಡಿಯುತ್ತಿರದಾದಾಗ ಅದು ಎಲ್ಲ ನಮ್ಗೆ ಗ್ಯಾಪ್ನ ಆಗಿರ್ತದೆ. ಇದು ಆನೆ ಈ ತರ ಕಿವಿ ಬಡಿಯೋದು ಅಂತೆಲ್ಲ ನಮ್ಗೆ ಗೊತ್ತಾಗಿರ್ತದೆ ಸರ್ ಅವಾಗ.
0: ಹಾಗೇನೆ ರವಿ ಅವರೇ, ಇವ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೂ ತಾವುಗಳು ಹಿಂದಿನ ಕಾಲದಲ್ಲಿ ಕಾಡಿನ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇದೆ?
1: ವ್ಯತ್ಯಾಸ ಇದೆ ಸರ್, ನಮ್ಗೆ ಬಹಳ ವ್ಯತ್ಯಾಸ ಇದೆ ಸರ್. ಬಿಡ್ತಾ ಇಲ್ಲ ಸರ್ ನಮ್ಗೆ ಆ ಕಾಡಿನ ಆಹಾರಗಳ ತರಕ್ಕಂತೂ ಬಿಡ್ತಾ ಇಲ್ಲ. ಈಗ ನಮ್ಮ ಪಕ್ಕದಲ್ಲಿ ಆ ಕಡೆ ಒಂದು ಕಾಡಿದೆ ನಮ್ಮ, ಅದನ್ನ ದಟ್ಟೆಳ ಕಾಡು ಅಂತ ಹೇಳ್ತೀವಿ.

0: ಸರ್. ಅಲ್ಲಿ ತುಂಬಾ ಮೊದಲು ಬಹಳ ತುಂಬಾ ಸಂತೋಷವಾಗಿ ತತ್ತಿದ್ದ ಸರ್, ಜೇನುತುಪ್ಪ ಅದೆಲ್ಲ ತಿನ್ನೋದು, ಕಟ್ಟಿಗೆ ಕೊಡೋದು. ಪಾರೇಶ್ವರ್ಗೆ ಸ್ವಲ್ಪ ಕೊಡ್ತಿದ್ದು, ತಗೊಳ್ಳಿ ಸರ್ ನೀವು ಸ್ವಲ್ಪ ತಿನ್ನಿ ತುಪ್ಪಗಳು ಅಂತ. ಈಗ ಆ ಜೇನು ಮರಕ್ಕೂ ನಮ್ಗೆ ಆ ತುಪ್ಪಗಳು ತರಕ್ಕೂ ಬಿಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈಗ ಆ ಮರನೇ ಬಿಟ್ಟೇ ಬಿಟ್ಟು ಜೇನು ತುಪ್ಪ ತಿನ್ನೋದು ಬಿಟ್ಟು ಬಿಟ್ಟು ಅದು.
1: ಹಾಗೆ ರವಿಯವರೇ ಬಹಳ ಸಂತೋಷ. ಕಾಣಲು ಸೇವಿಸತಕ್ಕಂತ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇವಾಗ ಪ್ರಸ್ತುತ ಯುವಕ ಸೇವನೆ ಮಾಡ್ತಿದ್ರಲ್ಲ, ಇಲ್ಲಿನ ಆಹಾರ ಪದಾರ್ಥ ಸೇವನೆ ಮಾಡೋದ್ರಿಂದ ಹೇಗೆ ಅನಿಸ್ತಿದೆ ನಿಮಗೆ?
0: ಅದು ನಮಗೆ ಒಳ್ಳೇದು, ಆಹಾರಗಳು ನಮಗೆ ಒಳ್ಳೆ ಉಪಯೋಗ ಆಗಿದೆ ಸರ್. ಉಪಯೋಗ ಅಂದ್ರೆ ನಮ್ಗೆ ಮೊದಲು ಇಷ್ಟು ಸ್ವಲ್ಪ ಸಂಕಟ ಬರ್ತಿದ್ದ ಸರ್, ಮೊದಲು ಈ ಕಾಲಿಗೆ ಸಂಕಟ ಬರ್ತಿದ್ದು, ತುಪ್ಪ ಎಣ್ಣೆ ಎಲ್ಲ ಬಹಳ ಮಾಡಿದ ಕೂಲಿ ಅಲ್ಲಿಗೆ ಸರಿ ಆಯ್ತದ್ದು, ಬಟ್ಟೆಗಾಗಿ ಆಯ್ತಿಲ್ಲ ಸರ್. ನಾವು ಇಕ್ಕಿದೀವಲ್ಲ ಆ ಬಟ್ಟೆಗೆ ಸಿಗ್ತ ನಮ್ಗೆ ದುಡ್ಡು ಸಾಕ್ತಾಗ್ತಿಲ್ಲ. ಯಾವಾಗ ಸರ್ಕಾರ ನಮ್ಗೆ ಮೊಟ್ಟೆ ರೇಷನ್ ಕೊಟ್ಟುವಾಗ ಆಗ ಈಗ ನಮ್ಗೆ ಮೊಟ್ಟೆದು ಬಾಕಿ ಆಯ್ತು, ಹಣ್ಣದ್ ಬಾಕಿ ಆಯ್ತು, ಕಾಳದ ಬಾಕಿ ಆಯ್ತು, ಸ್ವಲ್ಪ ಅಕ್ಕಿ ಬಾಕಿ ಆಯ್ತು, ಅದನ್ನೆಲ್ಲ ನಾವು ಈಗ ಎಲ್ಲೋ ಈಗ ಕೆಲಸ ಮಾಡಿ ಗೋಧಿ ಇಟ್ಟು ಅದೆಲ್ಲ ಕೊಡ್ತೀವಿ, ತುಪ್ಪ ಇದೆ, ಚೆನ್ನಾಗಿ ನಾವು ಚೆನ್ನಾಗಿ ಊಟ ಮಾಡ್ತೀವಿ ಸರ್. ನಾವು ಏನ್ ಮಾಡ್ತಾ ಇರ್ತಿಲ್ಲ ಸರ್, ನಾವು ಬಹಳ ಸಂತೋಷ ನಾನು ತಿಂತೀನಿ ಸರ್. ನನ್ಗೆ ನನ್ನ ಮೊದಲು ಈ ತರ ಎಲ್ಲ ಇಲ್ಲ, ಅವಾಗ ಒಂದು ಸ್ವಲ್ಪ ಏನೇನೋ ಎಲ್ಲ ಕೆಲಸ ಮಾಡಿ ಅದೆಲ್ಲ ತರುವಾಗ ಚಿಂತೆಗಳು ಇರ್ತಿತ್ತು. ಇವಾಗ ಸ್ವಲ್ಪ ಭಾರ ಸ್ವಲ್ಪ ಕಮ್ಮಿ ಇತ್ತು, ಆಗ ನಮ್ಗೆ ಮನೆಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಕಮ್ಮಿ ಆಯ್ತು ಸರ್. ಸ್ವಲ್ಪ ಮಕ್ಕಳು ಜೀವನಕ್ಕೂ ಸರಿ ಆಯ್ತು. ಅದೆಲ್ಲ ಏನ್ ತೊಂದ್ರೆ ಇಲ್ಲ ಸರ್. ನಮ್ಗೆ ಏನಂದ್ರೆ ನಮ್ಗೆ ಬದುಕಕ್ಕೆ ಒಂದು ಜಾಗ ಒಂದು ಮನೆ ಇಲ್ಲ ಸರ್, ಅಷ್ಟೇ ಅಲ್ಲದೆ ಹೊರತು ನಮ್ಗೆ ಏನ್ ತೊಂದ್ರೆ ಇಲ್ಲ ಸರ್. ಸರ್ಕಾರ ಎಲ್ಲ ಮಾಡ್ತಿದ್ದಾರೆ, ಮಾಡಿದ್ರು ಅರ್ಧ ಮಾಡ್ತಾರೆ ಅರ್ಧ ನೋಡ್ತಾರೆ, ಹಂಗೆ ಬಿಡ್ತಾರೆ ಸರ್ ನಮ್ಮ ಸರ್ಕಾರ. ಅದೇ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಅಷ್ಟೇ, ಏನೋ ಒಂದು ಬೆಂಬಲ ಮಾಡಿದರೆ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಮಗೆ ಏನಿಲ್ಲ, ಒಂದೊಂದು ಜಾಸ್ತಿನೇ ಬೇಡ ಸರ್, ಬರೀ 2 ಎಕರೆ ಕೊಟ್ರೆ ಸಾಕು, ನಮ್ಮ ಜೀವಮಾನ ಬಹಳ ಸಂತೋಷವಾಗಿ ಬದುಕ್ಬಿಡ್ತೀವಿ ಸರ್, ನಮ್ಗೆ ಅಷ್ಟೊಂದು ಕೊಟ್ರೆ ಸಾಕು.
1: ಹಾಗೇನೆ ಏನಾದ್ರೂ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ರವಿ ಅವರೇ, ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರಿ ಕಾಡಿನಲ್ಲಿ ಇದ್ದಾಗ?
0: ಕಾಡಲ್ಲಿ ಇದ್ದಾಗ ಬಹಳ ಸಂತೋಷ ಇದೆ ಸರ್, ನನಗೇನು ಖುಷಿ ಆಯ್ತು. ಈಗ ನೀವು ಹೇಳ್ಬಿಟ್ಮೇಲೆ ಅದು ಹಳೆ ಬಂದ್ಬಿಡ್ತು ಸರ್ ನಮ್ಗೆ. ಅದ ಆವಾಗ ಸರ್ ಬಹಳ ಒಂದು ಕಷ್ಟಗಳು ಇಲ್ಲ, ನನ್ನ ತಾಯಿ ನನ್ನ ತಂದೆ ಎಲ್ಲ ನಮ್ಮ ಅಜ್ಜಿ ಎಲ್ಲ ಇದ್ವ ಸರ್ ನಾವು. ಆವಾಗ ಒಂದು ಕಷ್ಟಗಳು ಇಲ್ಲ, ನಾವು ಆಸ್ಪತ್ರೆಗೆ ಹೋಗಿದವರು ಅಲ್ಲ. ನಮ್ಮ ಅಜ್ಜಿ ಈಗಲೂ ಇದ್ದಾರೆ ಸರ್, ನಮ್ಮ ಅಜ್ಜಿಗೆ ಒಂದು 100 ವಯಸ್ಸು ಆಗ್ಬಿಟ್ಟಿದೆ ಅವಳೇ ಲಾಸ್ಟ್. ಈಗ ನಮ್ಮ ಅಜ್ಜಿ ಅಲ್ಲಿ ನಮ್ಮ ಬಂಬಲೇಪುರದಲ್ಲಿ 2 ಮುದುಕಿರೋನ್ ಎಲ್ಲ ಸತ್ತೋಗ್ಬಿಟ್ರು ವಯಸ್ಸದವರು, ಆಳೊಬ್ರು ಸತ್ತೋಗ್ಬಿಟ್ರು ಸರ್, ಆಳೊಬ್ರು ಸತ್ತೋಗ್ಬಿಟ್ರು ಸರ್. ಎಲ್ಲನೇ ನಮ್ಮ ತಾಯಿ ಒಬ್ರು ಇದ್ದಾರೆ ಅಷ್ಟೇ, ಅವನು ಎಲ್ಲ ಸತ್ತೋಗ್ಬಿಟ್ರು, ನಾವೇ ಮಕ್ಕಳೇ ಒಂದು 30 ವರ್ಷ 40 ವರ್ಷದವ್ರು ಇದ್ಕೊಂಡಿರೋದು ಸರ್. ಆಗ ಸರ್ ನಮ್ಗೆ ಕಾಡಲ್ಲಿ ಇಂತ ಇರುವಾಗ ಬಹಳ ಸಂತೋಷವಾಯ್ತು ಸರ್. ನಮ್ಮನ್ನ ಸರ್ಕಾರ ಇಟ್ಕೊಂಡ್ರು ಪರವಾಗಿಲ್ಲ ಸರ್. ಆವಾಗ ನಮ್ಮ ನಾಯಿಗಳು ಇಟ್ಕೊಂಡಂತದ್ದು ಪ್ರಾಣಿ ಇದು ಮಾಂಸಗಳು ತಿಂತಿದ್ದು ಸರ್. ನಾವು ಯಾಕೆ ಹೇಳ್ಬೇಕು, ಆಹಾರಗಳು ತಿಂತಿದ್ದು ಅವಾಗ, ಒಳ್ಳೆ ತುಪ್ಪ ಈ ಜೇನು ಇದು ಜೇನು ಮರಿಗಳನ್ನ ಬೇಯಿಸ್ಕೊಂಡು ಅದಕ್ಕೆ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಬಹಳ ಸಂತೋಷವಾಗಿ ತಿಂತಿದ್ದೆವು ಸರ್. ಇವಾಗ ನಮ್ಗೆ ಯಾರು ಅದೆಲ್ಲ ತಿನ್ನಕ್ಕೆ ಬಿಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಸರ್.
1: ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿನ ಜೀವನಕ್ಕಿಂತ ಮೊದಲು ಕಾಡಲ್ಲಿ ಮಾಡ್ತಿದ್ದ ಜೀವನನೇ ತುಂಬಾ ಚೆನ್ನಾಗಿರ್ತಾಯಿತ್ತು.
0: ಬಹಳ ಸಂತೋಷ ಆಯ್ತು ಸರ್. ನಾವು ಆವಾಗ ಈ ಹಳ್ಳದಲ್ಲಿ ಮೀನುಗಳು ಹಿಡಿಯೋದು, ನಳ್ಳಿ ಹಿಡಿಯೋದು, ಅಲ್ಲೇ ಅಡಿಗೆ ಮಾಡ್ತಾ ಇದ್ದು ಸರ್. ಅಲ್ಲೇ ಮೀನ್ ಕ್ಲೀನ್ ಮಾಡಿ, ಅಲ್ಲೇ ನಳ್ಳಿ ಕ್ಲೀನ್ ಮಾಡಿ, ಅಲ್ಲೇ ಸಾಂಬಾರ್ ಮಾಡಿ, ಅಲ್ಲೇ ಇಟ್ಟು ಮಾಡಿ, ಅಲ್ಲೇ ಊಟ ಮಾಡ್ತಾ ಇದ್ದು. ಆವಾಗೆಲ್ಲ ನಮ್ಗೆ ಏನೇ ಕೆಟ್ಟದಾಗಿಲ್ಲ. ಯಾವಾಗ ಈ ತರ ಆಯ್ತು ನಮ್ದು ಎಲ್ಲ ನಮ್ ಪರಿಸ್ಥಿತಿ ಬಹಳ ದುಃಖ ಇದಾಗೋಯ್ತು.
1: ಹಾಗೇನೆ ರವಿ ಅವರೇ, ತಮ್ಮ ಒಂದು ಬಮಲಪುರ ಅಡಿಗೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಸಿಗ್ತಿದ್ದಾವೆ, ಹಾಗೇನೆ ಏನಾದರೂ ಯಾವೆಲ್ಲ ಸಮಸ್ಯೆಗಳು ನಿಮ್ಮ ಅಡಿಯಲ್ಲಿ ಕಾಡ್ತಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
0: ಸರ್ ನಮ್ಗೆ ಯಾವ್ದು ಕಾಣ್ತಾ ಇಲ್ಲ ಸರ್, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಏನ್ ನಮ್ಗೆ ಸರ್ಕಾರದ ಸಮಸ್ಯೆನೇ ಇಲ್ಲ ಸರ್, ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ. ನಾನು ಅಲ್ಲೆಲ್ಲ ಹೋಗಿ ಕೇಳಿದೆ ಸರ್, ನಮ್ಮ ಅಧಿಕಾರಿಗಳು ಬಂದು ಸಪೋರ್ಟ್ ಮಾಡಿಕೊಡಿ ಅಂತ, ಯಾರು ಮಾಡ್ತಾ ಇಲ್ಲ ಸರ್. ಅಪ್ಪ ನಿಮ್ಮದು ಆಡಿದು ಯಾವ ಲಿಸ್ಟ್ ಅಲ್ಲಿ ಇಲ್ಲ ಅನ್ಬಿಡ್ತಾರೆ ಒಬ್ಬೊಬ್ರು. ನಾವು ಯಾರನ್ನತ್ತ ಕೇಳೋದು ಸರ್? ನಾನು ಎಲ್ಲಾರನ್ನ ಕೇಳ್ಕೊಂಡೆ ಸರ್, ಯಾರು ನಮ್ಗೆ ಮಾಡ್ತಾ ಇಲ್ಲ. ಕುಡಿಯೋ ನೀರದೆಲ್ಲ ಏನ್ ತೊಂದ್ರೆ ಇಲ್ಲ ಸರ್, ಮಾಡ್ಕೊಟ್ಟಿದ್ದಾರೆ ಸರ್. ನಮ್ಮ ಮೊಟ್ಟೆ ರೇಷನ್ದು ತೊಂದ್ರೆ ಇಲ್ಲ ಸರ್, ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಏನಿಲ್ಲ ಸರ್, ಮನೆ ನಮ್ಗೆ ಒಂದು 2 ಎಕರೆ ಜಾಗ ಇದ್ರೆ ಸಾಕು ಸರ್, ನಮ್ಮ ಜೀವನಗಳು ನಾವು ಸಂಪೂರ್ಣವಾಗಿ ನಾವು ಬದುಕೋತೀವಿ ಸರ್, ಅಷ್ಟೇ ಸಾಕು ಸರ್ ನಮ್ಗೆ.
1: ಅಂದ್ರೆ ತಾವ್ ಹೇಳ್ತಿದ್ರ ತಮ್ಮ ಒಂದು ಬಂಬ್ಲಪುರ ಅಡಿಗೆ ಮುಖ್ಯವಾಗಿ ಮನೆಗಳು ಮತ್ತು ಜಮೀನುಗಳ ಒಂದು ಅವಶ್ಯಕತೆನ ಕೊಟ್ರೆ ನಾವು ಜೀವನ ಸಾಗಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತದೆ ಅಂತ ಹೇಳ್ತಾ ಇದೀರ.
0: ಹೌದು ಸರ್, ಹೌದು ಸರ್, ನಮ್ಗೆ ತುಂಬಾ ಅನುಕೂಲ ಆಗ್ತದೆ ಸರ್, ನಮ್ಗೆ ತುಂಬಾ.
1: ಬಹಳ ಸಂತೋಷ ರವಿ ಅವರೇ, ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ, ಹಾಗೆಯೇ ಎಚ್ಡಿಕೋಡೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಕ್ಕೆ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನಮ್ಮ ಎಲ್ಲ ಆಡಿಗಳಿಗೆ ಏನು ಸರ್ ನಾವು ಇಷ್ಟಪಡೋದು ಸರ್, ಎಲ್ಲ ಅದೇ ರೀತಿ ಇದ್ದಾರೆ ಸರ್, ಎಲ್ಲ ಬಡಸ್ಥಾನದಲ್ಲಿ ಇದ್ದಾರೆ ಸರ್. ಯಾವ ಆಡಿಲಿ ಒಳ್ಳೇದಾಗಿ ಇಲ್ಲ ಸರ್, ಎಲ್ಲ ಆಡಿಲಿ ಬಡಸ್ತಾರೆ. ನಮ್ಮ ಮೇಟ್ ಪೇಜಿಯರ್.

0: ಸೊಳ್ಳಿಪುರ ನಾಗರಹೊಳೆ ಪ್ರತಿ ಎಷ್ಟು ಆಡಿದೆ ಆ ಆಡಿಲ್ಲೆಲ್ಲ ಸರ್ ಸರ್ ಎಲ್ಲನೆ ಈ ಎಡ್ತೊರೆ ಹೊಡ್ಕಟ್ಟೆನಂತ ಎಲ್ಲ ಆಡಿಯಲ್ಲಿ ಸರ್ ಬರೀ ಕಷ್ಟಗಳು ಅನ್ಭವಿಸ್ತಿದ್ರೆ ಸರ್ ಜಾಗ ಇದ್ದೆ ಕಷ್ಟಗಳು ಅನ್ಭವಿಸ್ತಾ ಇದ್ರೆ ಸರ್.
1: ತುಂಬಾ ಸಂತೋಷ ರವಿ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಬೊಮ್ಮಲಪುರ ಆಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೆಯೇ ತಮ್ಮ ಹಾಡಿಯಲ್ಲಿ ಕಾಡ್ತಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೆಯೇ ತಾವು ಇಂದಿನ ಕಾಲದಲ್ಲಿ ಸೇವಿಸಿಕೊಂಡು ಬರ್ತಾ ಇದ್ದಂತಹ ತಮ್ಮದೇ ಆದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.
2: ಆಯ್ತು ಸರ್, ನಮಸ್ಕಾರ.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರು ಇಷ್ಟೊತ್ತು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಬೊಮ್ಮಲಪುರ ಆಡಿಯ ನಿವಾಸಿಗರಾದ ಶ್ರೀಯುತ ರವಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು ನಂಗಜನ.
5: ಕಾಸುಕಿಯ ಕುರುಬಾರು
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾಂಧವ.

ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಬೊಮ್ಮಲಪುರ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಜೀವನ ಶೈಲಿ ಕುರಿತು ಶ್ರೀಯುತ ರವಿಕುಮಾರ್ ಅವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ

0: ನೀ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ ನ ಸಲಹೆಗಳನ್ನ ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ ಗಳನ್ನ ಪರಿಶೀಲಿಸಿ ಅಪರಿಚಿತ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನ ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ ನಿಂದ?
2: ಒಂದು ಹೊಸ ವೆಬ್ಸೈಟ್ ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನೋ ಅನುಗಾಲವೂ ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು. ಇಲ್ಲಿ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದ ಮುಂದುವರಿದ ಭಾಗವಾಗಿ ಈ 6ನೇ ಶ್ಲೋಕವನ್ನು ತಿಳಿಸ್ತಾ ಇದ್ದಾನೆ. 5ನೇ ಶ್ಲೋಕದಲ್ಲಿ ಮರಣಕಾಲದಲ್ಲಿ ಯಾರು ನನ್ನನ್ನೇ ಸ್ಮರಣೆ ಮಾಡುತ್ತಾ, ಅಂದರೆ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಮರಣ ಹೊಂದುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ.

ಬರುತ್ತಾರೆ, ನನ್ನ ಬಳಿಯೇ ಬರುತ್ತಾರೆ ಎಂಬ ಅಂಶವನ್ನ ತಿಳಿಸಿದ್ದ. ಅದು ಬಿಟ್ಟು ಭಗವಂತನನ್ನ ಸ್ಮರಣೆ ಮಾಡದಲೇ ಬೇರೆ ಏನನ್ನೋ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಯಾವ ಮರಣ ಕಾಲದ ಸಮಯದಲ್ಲಿ ಯಾವ ವಸ್ತುವನ್ನ, ಯಾವ ಜೀವಿಯನ್ನ ಅಥವಾ ಯಾವುದನ್ನ ನೆನೆಯುತ್ತಾ

ಅರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂತದ್ದು. ಅಂದ್ರೆ ಭಗವಂತನನ್ನ ನಾವು ನೆನ್ಪಿಸ್ಕೊಳ್ಲಿಲ್ಲ, ಅದನ್ ಬಿಟ್ಟು ಬೇರೆ ಏನೋ ನೆನ್ಪಿಸ್ಕೊಂಡೆ ಅಂತಂದ್ರೆ ಏನಾಗತ್ತೆ? ಮರಣ ಕಾಲದಲ್ಲಿ ಯಾವುದನ್ನ ಚಿಂತಿಸುತ್ತಿರುವನೋ ಅದನ್ನೇ ಅವನು ಹೊಂದುತ್ತಾನೆ. ಅಂದ್ರೆ ಅವನಿಗೆ ಯಾವ ದೇವತೆಯ ಮೇಲೆ ಇಷ್ಟವೋ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರೆ ಅದನ್ನೇ ಹೊಂದುತ್ತಾನೆ. ಅದ್ರ ಬದಲಿಗೆ ಈ ಪ್ರಪಂಚದ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅವನ ಆಸೆ ಬಲವಾಗಿದ್ರೆ ಅವನು ಅದೇ ವಾತಾವರಣದಲ್ಲಿ ಹುಟ್ಟುತ್ತಾನೆ. ಅಥವಾ ಹಲವು ವಸ್ತುಗಳ ಮೇಲೆ ಅವನಿಗೆ ಆಸೆ ಇದ್ರೆ ಅದಿನ್ನೂ ಹಿಂಗಿಲ್ಲ ಅಂತಂದ್ರೆ ಅದನ್ನು ಇನ್ನೂ ಅನುಭವಿಸಬೇಕೆಂಬ ಆಸಕ್ತಿ ಬಲವಾಗಿ ಆ ಒಂದು ವಸ್ತುಗಳನ್ನ ಪಡೆಯುವಂತಹ ಸ್ಥಳ ಯಾವುದಿದೆಯೋ ಆ ಅನುಭವಿಸುವಂತಹ ಸ್ಥಳದಲ್ಲಿಯೇ ಅವನು ಹುಟ್ಟುತ್ತಾನೆ. ಅಂದ್ರೆ ಸಾಯುವ ಕಾಲದಲ್ಲಿ ಆ ಸಾಯುವಂತಹ ಮರಣ ಹೊಂದುವಂತಹ ವ್ಯಕ್ತಿ ತನ್ನ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರನ್ನ ತುಂಬಾ ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿಯನ್ನೇ ನೆನಪಿಸಿಕೊಂಡು ಅವನು ಸಾಯುಜ್ಯ ಹೊಂದಿದ್ರೆ ಮುಂದಿನ ಜನುಮದಲ್ಲಿ ಅವನು ಆ ವ್ಯಕ್ತಿಯ ರೂಪದಲ್ಲಿಯೋ ಅಥವಾ ಅವನು ವ್ಯಕ್ತಿಯಿಂದನೋ ಅಥವಾ ವ್ಯಕ್ತಿಗೆ ತುಂಬಾ ಹತ್ತಿರವಾಗುವಂತಹ ಒಂದು ಜಾಗದಲ್ಲಿ ಆತ ಜನ್ಮ ತಾಳ್ತಾನೆ. ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ಆಸೆ ಪಟ್ಟು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದೆ ಆದ್ರೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಆ ವಸ್ತುವನ್ನ ಪಡೆಯೋದಕ್ಕೆ ಯಾವ ಸ್ಥಳ ಸೂಕ್ತವೋ ಅಲ್ಲಿ ಜನ್ಮ ತಾಳ್ತಾನೆ. ಇನ್ನು ಏನಾದರೂ ತುಂಬಾ ಆಸೆ ಪಟ್ಟು ಈ ಒಂದು ವಸ್ತುವನ್ನು ನಾನು ಅನುಭವಿಸ್ಲೇಬೇಕು ಅಥವಾ ಈ ಒಂದು ವ್ಯಕ್ತಿಯನ್ನು ನಾನು ಗಳಿಸ್ಕೊಳ್ಲೇಬೇಕು ಅನ್ನುವಂಥ ಆಸಕ್ತಿ ಇದ್ರೆ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅದೇ ವಸ್ತುವನ್ನ ಸ್ವೀಕರಿಸೋದಕ್ಕೋಸ್ಕರ ಯಾವ ಜಾಗ ಸೂಕ್ತವೋ ಆ ಜಾಗದಲ್ಲಿಯೇ ಆತ ಹುಟ್ಟುತ್ತಾನೆ. ಹಾಗಾಗಿ ಈ ಪ್ರಪಂಚದ ವಸ್ತುಗಳ ಮೇಲಿನ ಪ್ರೀತಿ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಅವನು ಯಾವ ಸ್ಥಳದಲ್ಲಿ ಯಾವ ಜಾಗದಲ್ಲಿ ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ದ್ವೇಷ ಬಲವಾಗಿದ್ರೂ ನಾವು ಅದನ್ನು ತೀರಿಸಿಕೊಳ್ಳುವುದಕ್ಕೆ ಆ ಸ್ಥಳದಲ್ಲಿ ಹುಟ್ಟುತ್ತೇವೆ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಏನಾದರೂ ನಮ್ಮಲ್ಲಿ ತುಂಬ ದ್ವೇಷ ಇದ್ದು ತುಂಬ ಅಸೂಯೆ ಇದ್ದು ತುಂಬ ರೋಷಾಗ್ನಿ ಇದ್ದು ಆ ರೋಷವನ್ನ ಆ ದ್ವೇಷವನ್ನ ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಪ್ರಬಲವಾದಂಥ ಒಂದು ಶಕ್ತಿ ನಮ್ಮೊಳಗೆ ಸಂಚಯ ಆಗಿಬಿಡ್ತು ಅಂತಂದ್ರೆ ಖಂಡಿತವಾಗಿಯೂ ಆ ದ್ವೇಷವನ್ನ ತೀರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಸಾಯುಜ್ಯ ಹೊಂದಿರುವಂಥ ವ್ಯಕ್ತಿ ಸಂಕಲ್ಪ ಮಾಡ್ಕೊಳ್ತಾನಂತೆ. ಬರೀ ಕೇವಲ ಪ್ರೀತಿಗಾಗಿ ಮಾತ್ರ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದಲ್ಲ, ಹಲವಾರು ಬಾರಿ ದ್ವೇಷಕ್ಕೋಸ್ಕರವೂ ಕೂಡ ಆ ವ್ಯಕ್ತಿ ಜನ್ಮ ತಾಳ್ತಾನೆ. ಹಾಗಾಗಿ ಪ್ರೀತಿ ಹೇಗೆ ನಮ್ಮನ್ನು ಒಂದು ವಸ್ತುವಿಗೆ ಕಟ್ಟಿ ಹಾಕುತ್ತೋ ದ್ವೇಷವೂ ಕೂಡ ಅದಕ್ಕಿಂತ ಬಲವಾಗಿ ದ್ವೇಷಿಸುವ ವಸ್ತುವಿಗೆ ನಮ್ಮನ್ನು ಕಟ್ಟಿ ಹಾಕುತ್ತೆ. ಪ್ರೀತಿಯ ಸಂಬಂಧಕ್ಕಿಂತ ದ್ವೇಷದ ಸಂಬಂಧ ಅತಿ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಜಯ ವಿಜಯರಿಗೆ ದೂರ್ವಾಸರು ಶಾಪ ಕೊಟ್ಟಾಗ ನೀನು 7 ಜನ್ಮಗಳು ದೇವರ ಮಿತ್ರನಾಗಿ ಹುಟ್ಟುತ್ತೀಯೋ ಅಥವಾ 3 ಜನ್ಮಗಳು ದೇವರ ಶತ್ರುಗಳಾಗಿ ಹುಟ್ಟುತ್ತೀಯೋ ಅಂಥೇಳಿ ಅಂದಾಗ ಆ ಜಯ ವಿಜಯರು ತುಂಬ ಹತ್ತಿರದ ಹಾದಿಯನ್ನು ಹುಡುಕಿಕೊಂಡ್ರು. ಅದೇ ದ್ವೇಷದ ಮೂಲಕ ಅವ್ರಿಗೆ ಕೇಳ್ತಾರೆ, ದೂರ್ವಾಸರಿಗೆ ಶಾಪ ಕೊಡ್ತಾ ಇರ್ತಾರೆ ಜಯ ವಿಜಯರಿಗೆ. ಆಗ ಕೇಳ್ತಾರೆ, ಜಯ ವಿಜಯರೇ, ನಾನು ನಿನಗೆ ಶಾಪ ಕೊಟ್ಟಾಯ್ತು, ಆದರೆ ನಿಮ್ಮಲ್ಲಿ 2 ಆಯ್ಕೆ ಇದೆ. ನೀನು 7 ಜನ್ಮಗಳ ಕಾಲ ದೇವರ ಮಿತ್ರನಾಗಿ ಹುಟ್ಟಬಹುದು ಅಥವಾ 3 ಜನ್ಮಗಳ ಕಾಲ ದೇವರ ಶತ್ರುಗಳಾಗಿ ಹುಟ್ಟಬಹುದು, ನಿಮಗೆ ಯಾವ್ದು ಬೇಕು ಆಯ್ಕೆ ಅಂತ ಹೇಳಿ ಕೇಳಿದಾಗ ಜಯ ವಿಜಯರು ಕೊಂಚ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, 7 ಜನ್ಮ ನಾವು ದೇವರ ಮಿತ್ರನಾಗಿನೂ ಹುಟ್ಟಬಹುದು, ಆದ್ರೆ ದೇವರ ಮಿತ್ರನಾಗಿ ಕಾಯ್ತಾ ಕೂತ್ರೆ 7 ಜನ್ಮದವರೆಗೂ ನಾವು ದೇವರ ಹತ್ರ ಹೋಗಕ್ಕೆ ಕಾಯ್ಬೇಕಾಗತ್ತೆ. ಬೇಡ ಬೇಡ, ನಾವು 3ಜನ್ಮ ಅಂದ್ರೆ ರಾಕ್ಷಸನಾದ್ರೂ ಪರವಾಗಿಲ್ಲ, 3ಜನ್ಮದಲ್ಲಿ ಮುಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗಬೇಕು, ಹಾಗಾಗಿ 3ಜನ್ಮ ಅಂದ್ರೆ ಹತ್ತಿರದ ಹಾದಿಯನ್ನು ನನಗೆ ಕೊಟ್ಬಿಡಪ್ಪ ಭಗವಂತ ಅಂತ ಹೇಳಿ ದೂರ್ವಾಸ ಮುನಿಯವರ ಹತ್ರ ಆ ಶಾಪ ತಗೊಳ್ತಾರೆ. ಅದ್ರ ಪರವಾಗಿಯೇ ಹಿರಣ್ಯಕಶಿಪು ಆಗಿ ಪ್ರಹ್ಲಾದನ ಮೂಲಕ ಆತ ಏನು ಮುಕ್ತಿಯನ್ನ ಪಡಿತಾನೆ, ರಾವಣನಾಗಿ ಹೀಗೆ 3 ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ. ಅದು ದ್ವೇಷದ ಮೂಲಕ ಅವರು 3 ಜನ ಇಬ್ರು ಜನ್ಮ ತಾಳಿರುವಂಥದ್ದು.
ಹಾಗಾಗಿ ಕೇವಲ ಪ್ರಿಯ

ಪ್ರೀತಿಗೋಸ್ಕರ ಮಾತ್ರ ಈ ಪ್ರಪಂಚದಲ್ಲಿ ಜನ್ಮ ತಾಳುವಂಥದ್ದಲ್ಲ, ಕೆಲವಾರು ಮಂದಿ ದ್ವೇಷಕ್ಕೂ ಕೂಡ ಜನ್ಮ ತಾಳ್ತಾರೆ. ಆದ ಕಾರಣವೇ ಮನಸ್ಸನ್ನು ಲೌಕಿಕ ಸಂಬಂಧಗಳಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸದಾ ಹರಿಯುವಂತೆ ನಾವು ರೂಢಿಸ್ಕೊಂಡಿರಬೇಕು. ಅಂಥ ರೂಢಿಗಳು ಮಾತ್ರ ಈ ಲೌಕಿಕ ಬಂಧನಗಳನ್ನು ಬಿಡಿಸಿ ಭಗವಂತನ ಕಡೆಗೆ ನಾವು ಸದಾ ಜೀವನ್ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾ ನಾವು ಭಗವಂತ ಚಿಂತನೆಯಲ್ಲಿ ಇದ್ದಾಗ ನಮ್ಮ ಸಾಯುಜ್ಯದ ಸಮಯದಲ್ಲಿಯೂ ಕೂಡ ನಾವು ಭಗವಂತ ಸ್ಮರಣೆಯಲ್ಲಿಯೇ ಮಾಡುತ್ತಾ ಆ ಭಗವಂತನನ್ನೇ ಹೊಂದಬಹುದು. ಈ ಒಂದು ಮಾತಿಗೆ ಮುದ್ದುರಾಮ ಅದೇನು ಹೇಳ್ತಾನೆ ಗಮನಿಸೋಣ ಬನ್ನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17-19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 700,000 ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75 ಹೆಚ್ಚು ದೇಶಗಳಿಂದ 1,800 ಹೆಚ್ಚು ಪ್ರದರ್ಶಕರು, 20,000 ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000 ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಓಟಿಎಸ್ ಯೋಜನೆಯ ಮೂಲಕ 2,000 ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು

0: ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVAಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹರಂಗಿ ಅಣೆಕಟ್ಟೆಯಿಂದ ನಾಳೆ 3,000 ರಿಂದ 5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ MS ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು, ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟ್ರೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟ್ರೀಯ ಭದ್ರತಾ ದಳ NSG ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ಧತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು NSG ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ MRPL ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100ಕ್ಕೂ ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1250

0: 64 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ನವೆಂಬರ್ 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಲು 3 ಅಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ, ಎಚ್ಐವಿ ನಿಯಂತ್ರಣ ಕ್ರಮಗಳು ಮತ್ತು ಎಸ್ವಿವೈಎಂನ ಕಾರ್ಯಚಟುವಟಿಕೆಗಳ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಎಚ್ಐವಿ ಮತ್ತು ಟಿಬಿ ಕಾರ್ಯಕ್ರಮದ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ದೀಪಕ್ ಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಕರ್ನಾಟಕದ, ಕನ್ನಡದ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ದೀಪಕ್ ಮೂರ್ತಿ ಎಚ್ ಜೆ ಅಂತ. ಕಳೆದ 14 ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ಜೊತೆ HIV ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದು. ಸೊ ಇವತ್ತು ನಿಮ್ಮೊಂದಿಗೆ ಕೆಲವು ಸಂದೇಶಗಳನ್ನು ಹಂಚಿಕೊಳ್ಳಲು ಖುಷಿಯಾಗ್ತಾ ಇದೆ. HIV ಮತ್ತು ಏಡ್ಸ್ ಬಗ್ಗೆ ಅರಿವು ಹೆಚ್ಚಿಸುವುದು, ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಮತ್ತು HIV ಜೊತೆ ಬದುಕುತ್ತಿರುವ ವ್ಯಕ್ತಿಗಳಿಗೆ ನಮ್ಮ ಕಾಳಜಿ ಹಾಗೂ ಬೆಂಬಲ ತೋರಿಸುವುದು. HIV ಅನ್ನೋದು ಒಂದು ವೈರಸ್. ಇದು 1981 ಸುಮಾರಲ್ಲಿ ಅಮೇರಿಕದ ಲಾಸ್ ಏಂಜಲೀಸಲ್ಲಿ ಪತ್ತೆ ಹಚ್ಚುತ್ತಾರೆ ಮೊದಲನೇದಾಗಿ. ತದನಂತರ 1986 ಭಾರತದಲ್ಲಿ ಮೊದಲ ಕೇಸು ಸಿಗುತ್ತೆ. ಕಳೆದ ನಂತರದ ದಿನಗಳಲ್ಲಿ ಇದು ಸಾಕಷ್ಟು ಚರ್ಚೆಗೆ ಬರುತ್ತೆ. ಆ ಟೈಮ್ಗಳಿಂದ ಬಂದು ಈಗ ಈ ರೋಗ ಬಂದು ಒಂದು 44-45 ವರ್ಷಗಳು ಆಗ್ತಾ ಇದೆ. ಆದರೂ ಈ ರೋಗದ ವಿರುದ್ಧ ಹೋರಾಟ ನಿರಂತರವಾಗಿದೆ. ತುಂಬ ವೈರಸ್ಗಳು ನಮ್ಮ ಪ್ರಪಂಚದಲ್ಲಿ ನಮ್ಮ ಕಮ್ಯುನಿಟಿಲಿದೆ. ಈ ವೈರಸ್ ಆ ವೈರಸ್ಗಿಂತ ವಿಭಿನ್ನವಾದದ್ದು. ಈ ವೈರಸ್ಸು ನಮಗೆ ಸಾಕಷ್ಟು ಪಾಠಗಳು ಕಲಿಸಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಮೊದಲು ಇಂಜೆಕ್ಷನ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ರು ಅಂತ. ಒಂದು ಸಿರಿಂಜ್ ಬಾಯ್ಲ್ ಆಗೋದು, ನೀಡಲ್ ಬಾಯ್ಲ್ ಆಗ್ತಾ ಇತ್ತು. ಸೇಮ್ ನೀಡಲ್ಸ್ನ ಯೂಸ್ ಮಾಡ್ತಾ ಇದ್ರು. ಈ ವೈರಸ್ ಹೇಗೆ ಅದನ್ನ ಚೇಂಜ್ ಮಾಡ್ತು ಅಂದರೆ, ಇದು ಹರಡುವ ವಿಧಾನವನ್ನು ತೋರಿಸ್ಕೊಟ್ಟು ಏನು ನಾವು ಸೇಫ್ ಸಿರಿಂಜ್ ಅನ್ ನೀಡಲ್ಸ್ ಯೂಸೇಜ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತು, ಕೌನ್ಸಿಲಿಂಗ್ ಹೇಳ್ಕೊಡ್ತು, ಕಾಂಡೋಮ್ ಯೂಸೇಜ್ ಬಗ್ಗೆ ಅರಿವು ಮೂಡಿಸ್ತು. ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಮೊದಲೆಲ್ಲ ಇಷ್ಟೊಂದು ಸ್ಕ್ರೀನಿಂಗಿಗೆ ಒಳಪಡ್ತಾ ಇರಲಿಲ್ಲ. ಆ ಒಂದು ಅಂಶಗಳನ್ನು ನಮಗೆ ಹೇಳ್ಕೊಟ್ಟಂತ ಒಂದು ವೈರಸ್. ಬೇಜಾರಿನ ಸಂಗತಿ ಅಂದರೆ, ಇಷ್ಟು ವರ್ಷ ಆದರೂ ನಾವು ಕಮ್ಯುನಿಟಿಯಲ್ಲಿ ಈ ಅವೇರ್ನೆಸ್ನ ತಲುಪಿಸೋದ್ರಲ್ಲಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಗಿ ಇನ್ನೂ ನಮ್ಮ ಗಣನೀಯ ಮಟ್ಟದ ಪ್ರಕ್ರಿಯೆಯನ್ನು ಪಡ್ಕೊಂಡಿಲ್ಲ ನಾವು. ನಮಗೆಲ್ಲ ಗೊತ್ತಿರೋಂಗೆ ಕೋವಿಡ್ ಬಂತು. ಕೋವಿಡ್ದು ಅವೇರ್ನೆಸ್ಸು ಅಷ್ಟೇ ಸ್ಪ್ರೆಡ್ ಆಗಿ ಅಷ್ಟೇ ಚೆನ್ನಾಗಿ ಜನಗಳಿಗೆ ಗೊತ್ತಾಯಿತು. ಆದರೆ ಈ ರೋಗ 43 ವರ್ಷ ಆಗಿದೆ, ಬಟ್ ಆದರೂ ಇನ್ನೂ ಕಮ್ಯುನಿಟಿಯಲ್ಲಿ ಇದ್ರದ್ದು ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಇನ್ನೂ ತುಂಬ ಇದೆ. ನಮಗೆಲ್ಲ ಗೊತ್ತು, HIV ಹರಡುವ ಪ್ರಮುಖ ಮೂಲಗಳು ಇವು, ರೂಟ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಅಂದರೆ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪಾರ್ಟ್ನರ್, ಸೋಂಕಿತ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ, ಥ್ರೂ ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸು, ನೀಡಲ್ ಸಿರಿಂಜಸ್ ಶೇರ್ ಮಾಡುವಂಥದ್ದು, ತಾಯಿಯಿಂದ ಮಗುಗೂ ಕೂಡ ಬರಬಹುದು. ಸೊ ಈ ಮಾಹಿತಿಗಳು ನಮಗೆ ಗೊತ್ತಿದೆ.

ಆದ್ರೂ ನಮ್ಮ ಕಮ್ಯುನಿಟಿಲಿ ಇವತ್ತು ನಾನು ವೈದ್ಯನಾಗಿ ಜನಗಳ ಜೊತೆ ನಾನು ಮಾತಾಡ್ತಾ ಇರ್ಬೇಕಾದ್ರೆ ತುಂಬಾ ನೋಡ್ತೀನಿ, ಗೊತ್ತಿದ್ದವರೆ ತಪ್ಪು ಮಾಡೋಂಥ ಸಂಖ್ಯೆಗಳು ಜಾಸ್ತಿ ಇರುತ್ತೆ. ಸೊ ಹೈ ರಿಸ್ಕ್ ಬಿಹೇವಿಯರ್ಸ್ ಅಲ್ಲಿರುವಂಥದ್ದು, ಸೊ ಮಲ್ಟಿಪಲ್ ಪಾರ್ಟ್ನರ್ಸ್ ಇರುವಂಥದ್ದು ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟಲ್ಲಿ ಒಂದಿಷ್ಟು ಕೇಸಸ್ನ ನೋಡಿರುವಂಥದ್ದು ನನ್ನ ಅನುಭವದಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಸೊ ಈ ಇನ್ಫೆಕ್ಷನ್ ವಿರುದ್ಧ, ಸೊ ಈ ಇನ್ಫೆಕ್ಷನ್ಗೆ ವ್ಯಾಕ್ಸಿನ್ ಅಂತ ಇಲ್ಲ, ಇನ್ಫೆಕ್ಷನ್ಗೆ ಪ್ರಿವೆನ್ಷನ್ನೇ ವ್ಯಾಕ್ಸಿನ್. ಸೊ ಈ ಹರಡುವ ವಿಧಾನಗಳನ್ನು ತಿಳ್ಕೋಬೇಕು, ಅದು ಹರಡದಂತೆ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು. ಸೊ ಈ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ಕೂಡ ಅದನ್ನೇ ಹೇಳುತ್ತೆ. ಸೊ ಇಷ್ಟು ದಿನಗಳು ನೀವು ಎಚ್ ಐ ವಿ ಸೋಂಕಿತರನ್ನ ಹುಡುಕೊಂಡು ಹೋಗ್ತಾ ಇದ್ರಿ, ಬಟ್ ಈಗೇನು ಮಾಡಿ, ಯಾರ್ಯಾರು ಸೋಂಕಿಲ್ವೋ ಅವ್ರನ್ನ ಸೋಂಕಿಲ್ದೇ ರೀತಿ ನೋಡ್ಕೊಳ್ಳಿ ಅಂತ. ಅಂದರೆ ಹೂವರ್ ಈಸ್ ಎಚ್ ಐ ವಿ ನೆಗೆಟಿವ್, ಕೀಪ್ ದೆಮ್ ನೆಗೆಟಿವ್ ಅಂತ. ಸೊ ಅಂದರೆ ಅವ್ರು ಮತ್ತೆ ಪಾಸಿಟಿವ್ ಥರದ ಹೈ ರಿಸ್ಕ್ ಬಿಹೇವಿಯರ್ಸ್ ಇಲ್ಲದೆ ಇರೋ ರೀತಿ ಆ ರಿಸ್ಕ್ ರಿಡಕ್ಷನ್ ಮಾಡಿಬಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ಇಟ್ಕೊಳ್ಳಿ ಅನ್ನೋ ಒಂದು ತುಂಬ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಸೊ ಈ ಎಚ್ ಐ ವಿನ ಹೇಗೆ ಪತ್ತೆ ಹಚ್ಕೊಳೋದು? ಸೊ ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಅದ್ರ ಜೊತೆಗೆ ಎಚ್ ಐ ವಿ ಟೆಸ್ಟ್ ಮಾಡಿಸೋದ್ರಿಂದನೂ ಈ ಪರೀಕ್ಷೆನ ಪತ್ತೆ ಹಚ್ಬೋದು. ಸೊ ಈ ಎಚ್ ಐ ವಿ ಟೆಸ್ಟ್ಗಳು, ಸೊ ಕರ್ನಾಟಕದ ಎಲ್ಲ ಟೆಸ್ಟಿಂಗ್ ಸೆಂಟರ್ಸ್ಗಳು ICTC ಅಂತ ಕರಿತೀವಿ, ಅಲ್ಲಿ ಉಚಿತವಾಗಿ ಸಿಗುತ್ತೆ ಮತ್ತು ಇದಕ್ಕೆ ಸಲಹೆ ಸೇವೆಗಳು ಕೂಡ ಸಿಗುತ್ತೆ. ಈ ಎಚ್ ಐ ವಿ ಬಂದ ಆದಮೇಲೆ ಈ ಕೌನ್ಸಿಲಿಂಗ್ ಸೇವೆಗಳನ್ನು ಜನರಲ್ ಹೆಲ್ತ್ ಸಿಸ್ಟಮ್ಸ್ ಒಳಗಡೆ ಇನ್ಕ್ಲೂಡ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಸೊ ಕೌನ್ಸಿಲಿಂಗ್ ಅಂದರೆ ಮೊದಲು ಬರೀ ಒಂದು ಮೆಂಟಲ್ ಇಶ್ಯೂಸ್ಗೆ ಮಾತ್ರ ಅಂತ ಇತ್ತು, ಇಲ್ಲ ಇಲ್ಲ ಅದು ಜನರಲ್ ಸರ್ವಿಸಸ್ಗೂ ಬರಬೇಕು, ಹೆಲ್ತ್ ಸರ್ವಿಸಸ್ಗೆ ಅನ್ನೋದನ್ನ ಪರಿಚಯ ಮಾಡಿಕೊಡ್ತು. ಸರಿ, ಸೊ ಈ ಪರೀಕ್ಷೆಗಳು ICTCಲಿ ಆಗುತ್ತೆ. ICTCಲಿ ಪರೀಕ್ಷೆಗಳು ಆದಮೇಲೆ ಅಂಥ ಸೋಂಕು ಕಂಡು ಬಂದರೆ ಅವರಿಗೆ ART ಟ್ರೀಟ್ಮೆಂಟನ್ನು ಕೊಡ್ತೀವಿ, ಆ್ಯಂಟಿರಿಟ್ರೋವೈರಲ್ ಟ್ರೀಟ್ಮೆಂಟ್ ಅಂತ. ಇದು ಸರ್ಕಾರದ ಕಡೆಯಿಂದ ಎಲ್ಲ ಉಚಿತವಾಗಿ ಸಿಗುತ್ತೆ, ARTಿ ಸೆಂಟ್ರ್ಗಳಲ್ಲಿ ಸಿಗುತ್ತೆ. ಸೊ ಈಗ ನಮ್ಮ ಉದ್ದೇಶ ಅಷ್ಟೇ, ಅನ್ಡಿಟೆಕ್ಟೇಬಲ್ ಲೆವೆಲ್ ಅಷ್ಟು ವೈರಸ್ನ ತೊಗೊಂಡು ಬಂದು ಅದರಿಂದ ಅನ್ಟ್ರಾನ್ಸ್ಮಿಟೇಬಲ್ ಮಾಡಬೇಕು ಅಂತ. ಏನಿದು ಅನ್ಡಿಟೆಕ್ಟೇಬಲ್, ಏನಿದು ಅನ್ಟ್ರಾನ್ಸ್ಮಿಟೇಬಲ್ ಅಂದರೆ, ಒಬ್ಬ ಸೋಂಕಿತ ವ್ಯಕ್ತಿಯ ಬ್ಲಡ್ಡಲ್ಲಿ ವೈರಸ್ಸಿನ ಪ್ರಮಾಣ ಎಷ್ಟಿರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ, ಅವರು ಮಾತ್ರೆ ತೊಗೊಂಡಿಲ್ಲ ಅದರಲ್ಲಿ, ಅದರಲ್ಲಿ ಅಂದರೆ ಲಕ್ಷಗಟ್ಟಲೆ ಇರುತ್ತೆ. ಅದೇ ಒಬ್ಬ ವ್ಯಕ್ತಿ ಮಾತ್ರೆ ತೊಗೊಂಡು ರೆಗ್ಯುಲರ್ ಆಗಿ ಲೈಫ್ ಲಾಂಗ್ ಮಾತ್ರೆಗಳು ತೊಗೊಳ್ತಾ ಇದ್ದಾರೆ ಅಂದರೆ ಆ ಸೋಂಕಿನ ಪ್ರಮಾಣ, ಆ ವೈರಲ್ ಲೋಡ್ ಅಂತ ಏನು ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಬರುತ್ತೆ. ಇದು ಯಾವಾಗ 1000 ಕೆಳಗಡೆ ಬರುತ್ತೋ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು, ಸೊ ಕಡಿಮೆ ಆಗುತ್ತೆ. ಅದು ಯಾವಾಗ ಇನ್ನೂ ಕೆಳಗಡೆ ಬರುತ್ತೋ ಅಂದರೆ ಅನ್ಡಿಟೆಕ್ಟೇಬಲ್ ಲೆವೆಲ್ ಅಂತೀವಿ. ಸೊ ನಾವು ಈ ವೈರಲ್ ಲೋಡ್ ಮಾಡಿಸಿದಾಗ ಅದು TND ಅಂತ ಬರುತ್ತೆ, ಅಂದರೆ ಟಾರ್ಗೆಟ್ ನಾಟ್ ಡಿಟೆಕ್ಟೇಬಲ್ ಅಂತ ಬರುತ್ತೆ. ಸೊ ಅಂದರೆ ಪತ್ತೆ ಹಚ್ಚೋಕ್ಕ ಅದು ಆಗದೇ ಇರುವಷ್ಟು ಕಡಿಮೆ ಪ್ರಮಾಣದಲ್ಲಿ ವೈರಸ್ ಇದೆ ಅಂತ. ಆ ನಿಟ್ಟಿನಲ್ಲಿ ಆ ವೈರಸ್ನ ಕಡಿಮೆ ಮಾಡಿ ಅದರಿಂದ ಟ್ರಾನ್ಸ್ಮಿಷನ್ನ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನ ಕಡಿಮೆ ಮಾಡಬೇಕು. ಅದರಿಂದ ವೈರಸ್ ವಿರುದ್ಧ ಹೋರಾಟನ, ನಮ್ಮ ನಿರಂತರವಾದ ಹೋರಾಟನ ಪ್ರಕ್ರಿಯೆನ ಪ್ರಗತಿಯಲ್ಲಿಡಬೇಕು ಅನ್ನೋದು ಈಗಿನ ಆಲೋಚನೆ. ಸಾಕಷ್ಟು ಹೊಸ ಹೊಸ ಚಿಕಿತ್ಸಾ ವಿಧಾನಗಳು ಬರ್ತಾ ಇದೆ. ಸೊ ಅದು ಬರಲಿಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕು. ಅಲ್ಲಿಯ ತನಕ ನಮ್ಮ ಕಮ್ಯುನಿಟಿಯಲ್ಲಿರೋ ಪೇಷೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಸೋಂಕಿನ ಜೊತೆ ಬಳಲ್ತಾ ಇರೋರು, ಅವ್ರನ್ನ ನಾನು ಭಾಳ ಅಂದರೆ ತುಂಬ ಶ್ಲಾಘಿಸ್ತೀನಿ. ಯಾಕೆ ಅಂದರೆ ನಾವು ಎಷ್ಟೋ ಸರಿ ಮಾತ್ರೆಗಳು ಬರ್ಕೊಟ್ಬಿಡ್ತೀವಿ, ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಹಾಗೆ ನಾವೇ ಒಂದೊಂದು ಸರಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗಲ್ಲ. ಆ್ಯಂಟಿಬಯೋಟಿಕ್ ಕೋರ್ಸ್ 7 ಇರುತ್ತೆ, 5 ಇರುತ್ತೆ. ಸೊ ಎಷ್ಟೋ ಸರಿ ಚೆನ್ನಾಗಾದ್ವಿ ಅಂದ ತಕ್ಷಣ ಮಾತ್ರೆಗಳು ಬಿಟ್ಬಿಡ್ತೀವಿ. ಬಟ್ ಈ ಸೋಂಕನ್ನು ಹೊಂದಿರುವಂಥ ವ್ಯಕ್ತಿಗಳು ಜೀವನ ಪೂರ್ತಿ ಮಾತ್ರೆಗಳು ತೊಗೋಬೇಕಾಗುತ್ತೆ. ಸೊ ಆ ತೊಗೊಳೋ ಅಂಥ ಶಕ್ತಿ, ಆ ಒಂದು ಫೇಸ್ ಮಾಡುವಂಥ ಧೈರ್ಯ ಅವರಲ್ಲಿ ನಾವು ಹುಟ್ಟಾಕಬೇಕಾಗತ್ತೆ. ಇವರು ದೀರ್ಘಕಾಲ ಮಾತ್ರೆಗಳನ್ನು ತೊಗೊಂಡು ಅದು ಕರೆಕ್ಟ್ ಟೈಮಿಗೆ ತೊಗೊಂಡು ಅಡಿಯರೆನ್ಸ್ ಅಂತ ಕರಿತೀವಿ, ಸೊ ಒಂದಿನೂ ಮಿಸ್ ಮಾಡಬಾರ್ದು. ಆ ಥರ ಮಾತ್ರೆಗಳು ತೊಗೊಂಡಾಗ ವೈರಸ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ವೈರಸ್ಸಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಆ ನಿಟ್ಟಿನಲ್ಲಿ ಆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ ಅಂದರೆ ಅದರಿಂದ ಅದು ಕಡಿಮೆ ಆದಾಗ ಬರುವಂಥ ಇನ್ಫೆಕ್ಷನ್ಸ್ ಕೂಡ ನಮಗೆ ಸೋಂಕುಗಳು ಬರಲ್ಲ. ಸೊ ಇದೆಲ್ಲದೂ ಕಡಿಮೆ ಆಯಿತು ಅಂದರೆ ಅವರು ದೀರ್ಘಕಾಲ ಆರೋಗ್ಯಕರವಾಗಿ ಚೆನ್ನಾಗಿ ಉತ್ಪಾದಕ ಜೀವನವನ್ನು ನಡೆಸ್ಬೋದು ಅನ್ನೋದು ನಮ್ಮ ಆಶಯ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ವೈರಸ್ ಬಂದೊಂದು ಇಂಡಿಯಾಗೆ ಬಂದು ಒಂದು 1986 ಅಂದರೆ ಒಂದು 39 ವರ್ಷ ಆಗಿರ್ಬೋದು. ಇವತ್ತಿಗೂ ಕೂಡ ಈ ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್ ಅದನ್ನ ನಾವು ನೋಡ್ತೀವಿ.
ಈ ಕಳಂಕ ತಾರತಮ್ಯಗಳು ಎಷ್ಟೋ ನಮ್ಮ ಪೇಷಂಟ್ಸ್ಗಳಿಗೆ ಇವತ್ತಿಗೂ ಅದನ್ನು ಫೇಸ್ ಮಾಡ್ತಾ ಇರ್ತಾರೆ.

ಎಲ್ಲ ಕ್ಯಾಡರ್ಗಳಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಎಜುಕೇಷನಲ್ಲಿದೆ, ಆಕ್ಯುಪೇಷನಲ್ಲಿದೆ, ತುಂಬ ಸಾಕಷ್ಟು ವಿಷಯಗಳಲ್ಲಿ ಕಳಂಕ ತಾರತಮ್ಯನ ನೋಡ್ತೀವಿ. ಸೊ ಇದು ಕಳಂಕ ತಾರತಮ್ಯಗಳು ಆದಷ್ಟು ನಮ್ಮಲ್ಲಿ ನಾವು ಅದನ್ನು ಒಂದು ಕರೆಕ್ಟಾದ ಒಂದು ಇನ್ಫಾರ್ಮೇಶನ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಸೊ ತುಂಬ ಜನ ಕಾಲ್ ಮಾಡಿ ಕೇಳ್ತಾರೆ, ಸೊಳ್ಳೆಯಿಂದ ಹರಡುತ್ತಾ, ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡಿದ್ರೆ ವೈರಸ್ ಹರಡುತ್ತಾ, ಅವ್ರ ಜೊತೆ ಬೆಡ್ ಶೇರ್ ಮಾಡಿದ್ರೆ ಹರಡುತ್ತಾ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಹರಡುತ್ತಾ, ಸಾಕಷ್ಟು ಡೌಟ್ಸ್ಗಳು ಬರುತ್ತೆ. ಸೊ ಅದೆಲ್ಲದಕ್ಕೂ ಮಾಹಿತಿ ಅವ್ರಿಗೆ ಗೊತ್ತಿರುತ್ತೆ. ನಾನೇ ಕೇಳ್ತೀನಿ ಅವ್ರನ್ನ, ನೀವು ಅಂದ್ಕೊಂಡಿದ್ದೀರಾ ಸೊ ಸೊಳ್ಳೆಯಿಂದ ಹರಡುತ್ತೆ ಅಂತ. ಅವ್ರು ಹೇಳ್ತಾರೆ ಇಲ್ಲ, ಬಟ್ ಆದರೂ ಕನ್ಫರ್ಮ್ ಮಾಡ್ಕೊಂಡು ಅದಕ್ಕೆ ಕೇಳಿದ್ವಿ ಅಂತ. ಆ ಥರದ ಸಂದೇಹಗಳು, ಅದನ್ನು ಸಂದೇಹ ಅನ್ನೋದಕ್ಕಿಂತ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಅಂತ ಕರಿಬೋದು. ಸೊ ಆ ಥರದ್ದು ವಿಷಯಗಳಿಂದ ನಮ್ಮ ಸೋಂಕಿತ ವ್ಯಕ್ತಿಗಳಿಗೆ ಈ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಇವತ್ತಿಗೂ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಎಚ್ ಐ ವಿ ಏಡ್ಸ್ ಆ್ಯಕ್ಟ್ ಅಂತಲೂ ಬಂದುಬಿಟ್ಟಿದೆ. ಸೊ ಸಮಾಧಾನ ಭೇದ ದಂಡ, ಸೊ ಕೊನೆಯದಾಗಿ ಅದನ್ನು ಪ್ರಯೋಗಿಸಬೇಕಾಗತ್ತೆ ಅಂದ್ಬಿಟ್ಟು. ಸೊ ಎಚ್ ಐ ವಿ ಏಡ್ಸ್ ಆ್ಯಕ್ಟ್ ಅಂಡರ್ ಕೂಡ ಸೊ ಈ ಥರ ಡಿಸ್ಕ್ರಿಮಿನೇಷನ್ ಮಾಡೋದು ಇಟ್ಸ್ ಎ ಸುವೇಬಲ್ ಅಫೆನ್ಸ್ ಅಂತ. ಸೊ ಹಾಗಾಗಿ ಆ ಒಂದು ಡಿಸ್ಕ್ರಿಮಿನೇಷನ್ ಸ್ಟಿಗ್ಮಾ ಮಾಡಬಾರ್ದು. ಅವ್ರು ನಮ್ಮೊಂದಿಗೆ ನಮ್ಗಳ ಜೊತೆ ಆರೋಗ್ಯಕರವಾಗಿ ಇರಲಿಕ್ಕೆ ನಾವು ಬೇಕಾದಂಥ ಅಥರೈಸಿಂಗ್ ಎನ್ವಿರಾನ್ಮೆಂಟ್ನ ಕೊಡಬೇಕಾಗತ್ತೆ. ಸೊ ಎಲ್ಲ ಕ್ಷೇತ್ರಗಳಲ್ಲಾಗಿರ್ಬೋದು, ಅವ್ರವ್ರ ಕಾರ್ಯಕ್ಷೇತ್ರಗಳಲ್ಲಿ ಅದನ್ನು ಎನ್ಶೂರ್ ಮಾಡಬೇಕಾಗತ್ತೆ, ಆ ಸ್ಟಿಗ್ಮಾ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅವ್ರುಗಳಿಗೆ ಆಗಬಾರ್ದು ಅಂತ. ಈ ರೋಗದ ವಿರುದ್ಧ ಹೋರಾಟದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕಾರ್ಯವೈಖರಿ ಕಾರ್ಯ ತುಂಬ ಶ್ಲಾಘನೀಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, 25 ವರ್ಷಗಳಿಂದ ಸತತವಾಗಿ ವಿವಿಧ ಕಾರ್ಯಕ್ರಮಗಳು, ವಿವಿಧ ಯೋಜನೆಗಳೊಂದಿಗೆ ಈ ವೈರಸ್ ವಿರುದ್ಧ ಹೋರಾಟನ ನಡೆಸ್ಕೊಂಡು ಬಂದಿದೆ. ಸೊ ಕರ್ನಾಟಕದ ಇವತ್ತಿಗೂ ಇಂಡಿಯಾದ ಆ್ಯಕ್ಚುಲಿ ಅದು ಒನ್ ಆಫ್ ದ ಟ್ರೈಬಲ್ ರೂರಲ್ ICTC ಸೆಂಟರ್ನ ಸರ್ಗೂರ್ ಹಾಸ್ಪಿಟ್ಲಲ್ಲಿ ಇವತ್ತಿಗೂ ನಡೀತಾ ಇದೆ. ಅದು 2001 ಸ್ಟಾರ್ಟ್ ಆದಂಥದ್ದು. 2004 ಮೊದಲ ERT ಸೆಂಟ್ರು, ಅಂದರೆ ಈ ಮೆಡಿಸಿನ್ ಏನು ಕೊಡಬೇಕು ಅಂತ ಇರುತ್ತೋ ಅದನ್ನು ಸ್ಟಾರ್ಟ್ ಮಾಡಿದ ಕೂಡ PPP ಮಾಡೆಲಲ್ಲಿ SVYM ಮೈಸೂರಿನ KR ಹಾಸ್ಪಿಟ್ಲಲ್ಲಿ. ತದನಂತರ ಅದು ಗೌರ್ಮೆಂಟ್ ಅಂಡರ್ KSAPS ಅಂಡರ್ ಅದು ಬರುತ್ತೆ. ಸೊ ಇದು ಆದ ಮೇಲೆ, ಸೊ PI ಕಾರ್ಯಕ್ರಮಗಳು ಇರ್ಬೋದು ಅಥವಾ ಆ ಕೆಪಾಸಿಟಿ ಬಿಲ್ಡಿಂಗ್ ಕಾರ್ಯಕ್ರಮಗಳಿರ್ಬೋದು ಅಥವಾ ಈ ಔಟ್ರೀಚ್ ಕಾರ್ಯಕ್ರಮಗಳಿರ್ಬೋದು, ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ SVYM ತೊಡಗಿಸ್ಕೊಂಡಿದೆ. ಅಷ್ಟೇ ಯಾಕೆ, ನನ್ನ MBBS ಆದಮೇಲೆ, ಸೊ ನನ್ನ MD ಓದೋದಕ್ಕೆ ಮುಂಚೆ ನಾನು ಕೂಡ ಫೆಲೋಶಿಪ್ ಇನ್ HIV ಮೆಡಿಸಿನ್ ಮಾಡಿದ್ದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟಿನ ವಿವೇಕಾನಂದ ಮೆಮೋರಿಯಲ್ ಹಾಸ್ಪಿಟಲಲ್ಲಿ. ಸೊ ಈ ಥರ HIV ಕ್ಷೇತ್ರಗಳಲ್ಲಿ ಇನ್ನೊಂದು ಗಣನೀಯ ಪ್ರಗತಿ ಸಾಧಿಸಿದ್ದು SVYM ಕರ್ನಾಟಕದಲ್ಲಿ ಅಂದರೆ, ಅದು ತಾಯಿಯಿಂದ ಮಗುಗೆ HIV ಸೋಂಕನ್ನು ತಡೆಗಟ್ಟದು. ಅದು ಸುಮಾರು 2011 ಇರ್ಬೋದು. ಸೊ ಸಾಕಷ್ಟು ಸೋಂಕುಗಳು, ತಾಯಿ HIV ಸೋಂಕಿತ್ತು ಅಂದರೆ ಅದು ಮಗುಗೆ ಹರಡ್ತಾ ಇತ್ತು. ಅದು ಸಾಕಷ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆಗ ಸಂಸ್ಥೆಯ ಸಂಸ್ಥಾಪಕರು ಅವ್ರುಗಳೆಲ್ಲ ಆಲೋಚನೆ ಮಾಡಿ ಇದಕ್ಕೆ ನಾವು HIV ಪರೀಕ್ಷೆನ ANC ರೆಗ್ಯುಲರೈಸ್ ಮಾಡಬೇಕು, ಸ್ಕ್ರೀನಿಂಗ್ ಮಾಡಬೇಕು. ಸೊ ಅಲ್ಲಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಔಷಧೋಪಚಾರಗಳನ್ನು ಆದಷ್ಟು ಬೇಗ ತುರ್ತುಗತಿಯಲ್ಲಿ ಸ್ಟಾರ್ಟ್ ಮಾಡಿದ್ರೆ, ನಾನು ವೈರಲ್ ಲೋಡ್ ಅಂತ ಇದ್ದೆ ಅದನ್ನು ತುಂಬ ಕಡಿಮೆ ಮಾಡಿಸಿದ್ರೆ, ಎಷ್ಟಕ್ಕೆ ಬರಬೇಕು, less than 1,000 ಕಾಪೀಸ್ ಪರ್ ML ಥರ ಬಂತು ಅಂದರೆ ಅದು ತಾಯಿಯಿಂದ ಮಗುಗೆ ಬರ್ದಂಗೆ ತಡೆಗಟ್ಟಬಹುದು ಅನ್ನೋದನ್ನು ಕಂಡುಕೊಂಡು, ಸೊ ಅದನ್ನು ಪ್ರೈವೇಟು ಪಬ್ಲಿಕ್ಕು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಕಳೆದ 14 ಸೊ ಸರಿಸುಮಾರು 20,000 HIV ಸೋಂಕಿತ ತಾಯಂದರಿಗೆ ಹುಟ್ಟಿದ ಮಕ್ಕಳುಗಳು ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ನೆಗೆಟಿವ್ ಆಗಿದೆ. ಅಂದರೆ ಪ್ರತಿ ವರ್ಷ 1,200,000 ANCs ಬರುತ್ತೆ ಕರ್ನಾಟಕದಲ್ಲಿ. 1,200,000 ANCs ಅಂದರೆ ಅಷ್ಟು ಜನ ಗರ್ಭಿಣಿಯರು ಇರ್ತಾರೆ. ಅಷ್ಟು ಜನಕ್ಕೆ ಸರ್ಕಾರದ ಸಹಕಾರದಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಅವ್ರುಗಳನ್ನು ಟೆಸ್ಟ್ ಮಾಡಿಸೋಂಥದ್ದು, ಅವ್ರುಗಳಲ್ಲಿ ಯಾರು ಪಾಸಿಟಿವ್ ಬಂದ್ರ, ಸೊ ಅದಕ್ಕೆ ಬೇಕಾದಂಥ ಕ್ಯಾಸ್ಕೇಡ್ ಸರ್ವಿಸಸ್, ನಾವೇನು HERT ಮಾತ್ರೆ ಅಂತೀವಿ ಅದನ್ನು ಕೊಡಿಸೋವಂಥದ್ದು ಇರ್ಬೋದು, ಅವ್ರಿಗೆ ರೆಗ್ಯುಲರಾಗಿ ಟೆಸ್ಟ್ ಮಾಡೋವಂಥದ್ದು ಇರ್ಬೋದು, ಅಥವಾ ಅವರನ್ನು ಹಾಸ್ಪಿಟ್ಲ್ಗಳಲ್ಲೇ ಡೆಲಿವರಿ ಮಾಡಿಸೋಂಥದ್ದು ಇರ್ಬೋದು. ಆ ಮಗು ಹುಟ್ಟಿದ ಮೇಲೆ ಮಗುಗೆ ಸೋಂಕು ಬಂದಿದೆಯೋ ಇಲ್ಲೋ ಅನ್ನೋವಂಥ ಟೆಸ್ಟ್ಗಳು ಕೂಡ ಮಾಡಿಸ್ಬೇಕಾಗತ್ತೆ. ಗೌರ್ಮೆಂಟಲ್ಲಿ ಫ್ರೀಯಾಗಿ ಸಿಗುತ್ತೆ, ಬಟ್ ಆ ಸರ್ವಿಸಸ್ಗೆ ಲಿಂಕ್ ಮಾಡಿಸೋ ಅಂತ ಏನು ಗ್ಯಾಪ್ ಅಂತ ಇತ್ತೋ ಅದನ್ನು SVYM ಫಿಲ್ ಮಾಡ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿ, ಸೊ ಕರ್ನಾಟಕದಲ್ಲಿನ ಮೋಸ್ಟ್ ಆಫ್ ದ ಜಿಲ್ಲೆಗಳಲ್ಲಿ ಆ ಸೋಂಕನ್ನು ಆದಷ್ಟು ಕಡಿಮೆಗೆ ತರಿಸಿರೋ ಅಂತ ಹೆಗ್ಗಳಿಕೆ SVYM.

ಸೊ ಈಗಲೂ ಕೂಡ ಸೊ ಕರ್ನಾಟಕದ 36 CSCಗಳು ಅಂತ ಕರಿತೀವಿ, ಕೇರ್ ಸಪೋರ್ಟ್ ಸೆಂಟರ್ಸ್ ಅಂತ, ಇವು ERT ಜೊತೆ ಅಂದರೆ ERT ಮೆಡಿಸಿನ್ ಕೊಡುವಂಥ ಸೆಂಟರ್ಸ್ಗಳ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಆ ಥರದ ಒಂದು ಪ್ರಾಜೆಕ್ಟ್ ಕೂಡ ಗ್ಲೋಬಲ್ ಫಂಡ್ ಸಪೋರ್ಟಲ್ಲಿ ಈ ಪ್ರಾಜೆಕ್ಟನ್ನು SVM ಇಂಪ್ಲಿಮೆಂಟ್ ಮಾಡಿದೆ. ಸೊ 36 ನೆಟ್ವರ್ಕ್ ಮತ್ತು CBOs ಆರ್ಗನೈಸೇಷನ್ಸ್ ಈ ಪ್ರಾಜೆಕ್ಟ್ನ ನೋಡ್ಕೊಳತ್ತೆ. ಅಂದರೆ ಏನು ಅಂದರೆ ಕಮ್ಯುನಿಟಿ ಓನಪ್ ಮಾಡೋವಂಥದ್ದು. ಸೊ ಕಮ್ಯುನಿಟಿ ಅವರೇ ಆ ಪ್ರಾಜೆಕ್ಟ್ನ ನಡೆಸಿದ್ರೆ ಸೊ ಆ ಕೇರ್ ಕ್ಯಾಸ್ಕೇಡಿಂದ ಮಿಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಆ ಪೇಷಂಟ್ಸು ರೆಗ್ಯುಲರ್ ಆಗಿ ಮೆಡಿಸಿನ್ ತೊಗೊಳ್ತಾರೆ ಅನ್ನೋದು SVM ನ ಮೂಲ ಕಲ್ಪನೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ 12 ಇಂಡಿಕೇಟರ್ಸ್ ಬರುತ್ತೆ. ಪ್ರಿಯಾರಿಟಿ ಗ್ರೂಪ್ ಅಂತ ಕರಿತೀವಿ, ಆದ್ಯತೆ ಇರುವಂತ ಆ ಒಂದು ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದ್ರೆ ಮಾತ್ರೆಗಳು ತಗೊಳೋದಕ್ಕೆ ERT ಬರದೆ ಮಿಸ್ ಆಗಿರುವಂತ ಕೇಸಸ್ ಇರ್ಬೋದು, ಅಂದ್ರೆ LFU ಅಂತ ಕರಿತೀವಿ ಅವ್ರನ್ನ. ಸೊ ಲಾಸ್ಟ್ ಫಾಲೋ ಅಪ್ ಕೇಸಸ್ ಆಗಿರ್ಬೋದು, ಅಥವಾ ತಾಯಿಂದ ಮಗುಗೆ ಹರಡೋದನ್ನ ಪ್ರಿವೆಂಟ್ ಮಾಡುವಂಥ ಕೇಸಸ್ ಆಗಿರ್ಬೋದು, ವೈರಲ್ ಲೋಡ್ ಜಾಸ್ತಿ ಇರುವಂಥ ಕೇಸಸ್ ಆಗಿರ್ಬೋದು, ಅವ್ರಿಗೆ TB ಇರುವಂಥ ಕೇಸಸ್ ಆಗಿರ್ಬೋದು, ಅಥವಾ ಬೇರೆ NCD ಇರುವಂಥ ಕೇಸಸ್ ಆಗಿರ್ಬೋದು. ಸೊ ಅಂಥ ಕೇಸಸ್ಗಳನ್ನು ಫಾಲೋ ಅಪ್ ಮಾಡೋದು ಈ CSC ಕಡೆಯಿಂದ ನಡೀತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಈ ವೈರಸ್ಸು ಬೇರೆ ವೈರಸ್ಗಿಂತ ಹೇಗೆ ವಿಭಿನ್ನ ಅಂದರೆ, ಈ ವೈರಸ್ ಒಮ್ಮೆ ಬಂತು ಅಂದರೆ ಅದು ಹೋಗಲ್ಲ. ಬೇರೆ ವೈರಸ್ಸು ಬರುತ್ತೆ, ಅದು ಕಾಲಕ್ರಮೇಣ ಅಥವಾ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅದರಿಂದ ಸಂಪೂರ್ಣವಾಗಿ ಗುಣ ಹೊಂದ್ಬೋದು, ಅಂದರೆ ಕ್ಯೂರ್ ಇರುತ್ತೆ ಅಂತ. ಬಟ್ ಈ ವೈರಸ್ಗೆ ಟ್ರೀಟ್ಮೆಂಟ್ ಇದೆ ಬಟ್ ಕ್ಯೂರ್ ಇಲ್ಲ. ಸೊ ಹಾಗಾಗಿ ಬರದೇ ಇರೋ ರೀತಿ ನೋಡ್ಕೊಳೋ ಅಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ಇನ್ನೊಂದು, ಈ ರೋಗದ ರೋಗ ಲಕ್ಷಣಗಳು ಏನೇನು. ಸೊ ಸೋಂಕಿತ ವ್ಯಕ್ತಿ ವೈರಸ್ಸು ದೇಹಕ್ಕೆ ಬಂದಾದಾಗ ಸ್ವಲ್ಪ ದಿನ ಜ್ವರ, ಮೈಕೈ ನೋವು, ಕೆಮ್ಮು, ತಲೆನೋವು, ಈ ವೈರಲ್ ಫೀವರ್ನ ಸಿಂಪ್ಟಮ್ಸ್ ಬರುತ್ತೆ. ಬಂದು ಒಂದು ಸ್ವಲ್ಪ ದಿನಕ್ಕೆ ಅದು ಕಡಿಮೆ ಆಗೋಗುತ್ತೆ, ಸರಿಯಾಗಿ ಹೋಗ್ಬಿಡತ್ತೆ. ಸೊ ಅದಾದಮೇಲೆ ವಿಂಡೋ ಪೀರಿಯಡ್ ಅಂತ ಕರಿತೀವಿ. ವಿಂಡೋ ಪೀರಿಯಡ್ ಅಂದರೆ ಆ ವೈರಸ್ಸು ನಮ್ಮ ದೇಹದಲ್ಲಿ ರೆಪ್ಲಿಕೇಷನ್, ಆದರೆ ಅದು ಮಲ್ಟಿಪ್ಲೈ ಆಗುವಂಥ ಟೈಮ್. ಆ ಟೈಮ್ ಒಳಗಡೆ ನಮ್ಮ ಟೆಸ್ಟ್ಗಳು ನೆಗೆಟಿವ್ ಬರುತ್ತೆ. ಸೊ ಅದಾದಮೇಲೆ ವಿಂಡೋ ಪೀರಿಯಡ್ ಆದಮೇಲೆ ನಮ್ಮ ಟೆಸ್ಟ್ಗಳು ಅದನ್ನು ಡಿಟೆಕ್ಟ್ ಮಾಡುವಷ್ಟು ಲೆವೆಲಿಗೆ ಬರುತ್ತೆ. ಈ ವಿಂಡೋ ಪೀರಿಯಡ್ ಸರಿಸುಮಾರು ಆವರೇಜಲ್ಲಿ ಹೇಳೋದಿದ್ರೆ 6 ವಾರದಿಂದ 8 ವಾರದವರೆಗೂ ಇರುತ್ತೆ, ಅಂದರೆ 2 ತಿಂಗಳವರೆಗೂ ಈ ವಿಂಡೋ ಪೀರಿಯಡ್ ಇರುತ್ತೆ. ಅದಾದಮೇಲೆ ವ್ಯಕ್ತಿಗೆ ಆ್ಯಕ್ಚುಲ್ HIV ಸೋಂಕು ಕಾಣಿಸ್ಕೊಳತ್ತೆ. ಈ HIV ಸೋಂಕಿನ ಲಕ್ಷಣಗಳು ಅದರ ನಮ್ಮ ಈ ಬೇರೆ ಎಲ್ಲ ರೋಗ ಲಕ್ಷಣಗಳ ಥರನೇ ಇರುತ್ತೆ. ಈ ವೈರಸ್ಸು ತುಂಬ ಸ್ಮಾರ್ಟ್ ವೈರಸ್. ಏನಕ್ಕೆ ಹೇಳ್ತೀನಿ ಅಂದರೆ, ಇದು ನಮ್ಮ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡಿಬಿಡತ್ತೆ. ಇದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಅಂದ ತಕ್ಷಣ ಯಾವ ಪ್ರಪಂಚದಲ್ಲಿರೋ ಯಾವ ಇನ್ಫೆಕ್ಷನ್ ಕೂಡ ವ್ಯಕ್ತಿನ ಇನ್ಫೆಕ್ಟ್ ಮಾಡ್ಬೋದು. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ದೇಹವನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈ ಆ ರೋಗ ನಿರೋಧಕ ಶಕ್ತಿನೇ ಇದು ಸಾಯಿಸಾಕ್ಬಿಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಸೊ ಆ CD4 ಸೆಲ್ಸ್ ಅಂತ ಕರಿತೀವಿ, ಅದು ಫೈಟಿಂಗ್ ಫೋರ್ಸ್ ನಮ್ಮ ದೇಹದ, ಪೊಲೀಸ್ ಮ್ಯಾನ್ ಅವರು. ಸೊ ಅವರು ಪೊಲೀಸ್ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಕಳ್ಳರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೇ ರೀತಿ ದೇಹದ ಪೊಲೀಸ್ ಮ್ಯಾನ್ ಆಗಿರುವಂಥ CD4 ಸಂಖ್ಯೆನ ಕಡಿಮೆ ಮಾಡ್ತಾ ಬರುತ್ತೆ. ಅದು ಮಾಡ್ತಾ ಇನ್ಫೆಕ್ಷನ್ಸು ದೇಹಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಇದು ಯಾವಾಗ ಮಿತಿ ಮೀರುತ್ತೆ, ಸೊ ತುಂಬ ಜಾಸ್ತಿ ಆಗುತ್ತೋ, ಆವಾಗ ದೇಹದಲ್ಲಿ ಸಾಕಷ್ಟು ಇನ್ಫೆಕ್ಷನ್ಗಳು ಒಳಗಡೆ ಇರುತ್ತೆ. ಆ ಸ್ಟೇಜ್ನ, ಆ ಸ್ಟೇಟ್ನ ನಾವು AIDS ಅಂತ ಕರಿತೀವಿ. AIDS ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್. ಅದು ರೋಗಗಳ ಕೂಟ, ಅದು ಒಂದು ರೋಗ ಅಲ್ಲ, ರೋಗಗಳ ಕೂಟ ಅದು. HIV ಅನ್ನೋದು ಒಂದು ವೈರಸ್, AIDS ಅನ್ನೋದು ಒಂದು ಸ್ಟೇಜ್. ಆ ಸ್ಟೇಜಲ್ಲಿ ರೋಗಗಳು ದೇಹದಲ್ಲಿ ಸಾಕಷ್ಟು ಇರುವಂಥ ಸ್ಟೇಜ್ ಆಗಿರುತ್ತೆ. ಅಂದರೆ ಫೈನಲ್ ಸ್ಟೇಜ್ನ ನಾವು AIDS ಅಂತ ಕರಿತೀವಿ. HIV ಸೋಂಕಷ್ಟೇ. ಸೊ ಆ ಡಿಸೀಸ್ಗಳು ಬಂದಾದ್ಮೇಲೆ ಕರೆಯುವಂಥ ಸ್ಟೇಜ್ಗೆ AIDS ಅಂತ ಕರಿತೀವಿ. ಆ ಟೈಮ್ಗಳಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ಬರ್ಬೋದು. ಯಾವ್ಯಾವು? ಸೊ ಈ ನೀರು ಬೇದಿ. ಸೊ ಪೇಷಂಟ್ಸ್ ಎಷ್ಟು ಸರಿ ಬಂದರೆ ನೀರು ಚೆಲ್ದಂಗೆ ಆಗುತ್ತೆ, ಬೇದಿ ಆಗ್ತಾ ಇರುತ್ತೆ ಆ ಥರ. ಅದ್ರ ಜೊತೆ ಜ್ವರ ಬಿಟ್ಟು ಬಿಟ್ಟು ಬರೋವಂಥದ್ದು. ಸೊ ತೂಕ ಕಡಿಮೆ ಆಗುವಂಥದ್ದು. ಸೊ ಈ ಸಿಂಪ್ಟಮ್ಸ್ಗಳು ಕೂಡ ಕಾಮನ್ ಆಗಿ ಕಾಣಿಸ್ಕೊಳ್ತವೆ. ಸೊ ಈ ರೋಗ ಲಕ್ಷಣಗಳು ಬಂತು ಅಂದರೆ ನೀವುಗಳು ಅಥವಾ ನಿಮಗೆ ಗೊತ್ತಿರೋರಾಗಿರ್ಬೋದು ಅವರು ಗೌರ್ಮೆಂಟ್ನ ಎಲ್ಲ ICTC ಸೆಂಟರ್ಗಳಲ್ಲಿ ಈ ಟೆಸ್ಟ್ಗಳು ಉಚಿತವಾಗಿರುತ್ತೆ. ಸೊ ಅಲ್ಲಿ ಬಂದು ಸೊ ಉಚಿತ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ನೋಡ್ಕೋಬೋದು. ಸೊ ಇದು ಪತ್ತೆ ಹಚ್ಚುವ ವಿಧಾನ,
ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಮಾತ್ರ ಆಗಿರುತ್ತೆ. ಸೊ ದಯವಿಟ್ಟು ನೀವುಗಳು ನಿಮ್ಮ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿ. ಸೊ ನಿಮಗೆ ಸೋಂಕಿಲ್ಲ ಅಂದರೂ ಬ್ಲಡ್ ಕೊಡಬೇಕಾದ್ರಾಗಿರ್ಬೋದು, ಸರ್ಜರಿ ಮಾಡೋದಕ್ಕೆ ಮುಂಚೆ ಆಗಿರ್ಬೋದು, ಅಥವಾ ಈ ರೋಗ ಲಕ್ಷಣಗಳು ಬಂದಾಗ ಸೊ ಡಾಕ್ಟರ್ಸ್ಗಳು ಈ ಟೆಸ್ಟ್ ಮಾಡ್ತಾರೆ. ಕೌನ್ಸಿಲಿಂಗಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಟೆಸ್ಟ್ಗಳು

0: ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಕೌನ್ಸಿಲರ್ಸು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ICTC ಕೇಂದ್ರಗಳಲ್ಲಿ ಕೊಡ್ತಾರೆ. ನಮ್ಮ ಆರೋಗ್ಯ ಇಲಾಖೆ ಈ ವೈರಸ್ ವಿರುದ್ಧ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಆ ಒಂದು ಸಕ್ರಿಯವಾಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಕೆಸ್ಯಾಪ್ಸ್ ಅಂತ ಕರಿತೀವಿ. ಸೊ ನ್ಯಾಕೋ ಮಾರ್ಗಸೂಚಿ ಪ್ರಕಾರ ಕೆಸ್ಯಾಪ್ಸ್ ಕರ್ನಾಟಕದಲ್ಲಿ ಸಾಕಷ್ಟು ಅಂದರೆ IEC ಕಾರ್ಯಕ್ರಮಗಳಿರ್ಬೋದು, ಸೊ ಟ್ರೀಟ್ಮೆಂಟ್ ಕಾರ್ಯಕ್ರಮಗಳಿರ್ಬೋದು, ಟೆಸ್ಟಿಂಗ್ ಕಾರ್ಯಕ್ರಮಗಳಿರ್ಬೋದು, ಸೊ ಮತ್ತು ನಮ್ಮ TI ಕಾರ್ಯಕ್ರಮಗಳಿರ್ಬೋದು, ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಸೊ ಡಿಸ್ಟಿಕ್ಗಳಲ್ಲಿ ಡ್ಯಾಪ್ಕೋ ಯೂನಿಟ್ಸ್ ಅಂತ ಕರಿತೀವಿ, ಡಿಸ್ಟಿಕ್ ಏಡ್ಸ್ ಪ್ರಿವೆನ್ಷನ್ ಕಂಟ್ರೋಲ್ ಯೂನಿಟ್ಸ್ಗಳಂತ ಕರಿತೀವಿ. ಸೊ ಅವುಗಳು ಕಾರ್ಯ ನಿರ್ವಹಿಸ್ತಾ ಇದೆ. ಸೊ ERT ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ, ICTC ಸೆಂಟರ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಸೊ ಸರ್ಕಾರದ ಈ ಪ್ರಯತ್ನವನ್ನು ಬೆಂಬಲಿಸಲಿಕ್ಕೆ ಸೊ ನಮ್ಮಂಥ NGOs CBOs ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಪಿಯರ್ ಚಾಂಪಿಯನ್ಸ್ ಇರ್ಬೋದು, ಪಿಯರ್ ಲೀಡರ್ಸ್ ಇರ್ಬೋದು, ವಾಲಂಟಿಯರ್ಸ್ ಇರ್ಬೋದು, ಅವ್ರಿಗಳು ಕೂಡ ಇದರಲ್ಲಿ ಮುಂಚೂಣಿಯ ಪಾತ್ರವನ್ನು ವಹಿಸ್ತಾರೆ. ಇನ್ನೊಂದು ಆಘಾತಕರ ಸಂಗತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಡೋಲಸೆಂಟ್ಸು ಯೂತ್ಸ್ಗಳಲ್ಲಿ ಈ ಸೋಂಕು ಜಾಸ್ತಿ ಆಗ್ತಿರೋಂಥದ್ದು. ಸೊ ಈ ಡೇಟಿಂಗ್ ಆ್ಯಪ್ಸ್ಗಳ ಬಳಕೆ, ಆಮೇಲೆ ಈ ಎಕ್ಸ್ಪೆರಿಮೆಂಟೇಷನ್ ಅಂತ ಕರಿತೀವಿ, ಆ ಎಕ್ಸ್ಪೆರಿಮೆಂಟೇಷನ್ಸ್ ಕೂಡ ನಮ್ಮ ಯೂತ್ಸ್ಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ಬೇಕಾದಂತಹ ಒಂದು ಎಜುಕೇಷನ್ ಇರುವಂಥ ಇನ್ಫಾರ್ಮೇಷನ್ಸ್ಗಳು ನಮ್ಮ ಎಜುಕೇಷನ್ ಸಿಸ್ಟಮ್ಸ್ಗಳಲ್ಲೂ ಕಡಿಮೆ ಇದೆ. ಸೊ ಹಾಗಾಗಿ ನಮ್ಮ ಯೂತ್ಸ್ಗಳಲ್ಲಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಆವಾಗ ಈ ಎಕ್ಸ್ಪೆರಿಮೆಂಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಸವಿನಯ ಪ್ರಾರ್ಥನೆ, ಸೊ ನಮ್ಮ ಆ ಒಂದು ಇನ್ಫಾರ್ಮೇಷನ್ಸ್ಗಳನ್ನು ಸೊ ಈಗಿರುವಂಥ ಯೂತ್ಸ್ಗಳಿಗೂ ಇದು ತಲುಪಿಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ.
1: ಕಳೆದ ಕೆಲವು ದಶಕಗಳಲ್ಲಿ HIV ತಡೆಗಟ್ಟುವಿಕೆಗೆ ನಿರ್ಣಯ ಮತ್ತು ಚಿಕಿತ್ಸೆಯಲ್ಲಿ ಭಾರತವು ಗಮನಾರ್ಹ ಪ್ರಗತಿ ಸಾಧಿಸಿದೆ. ಇವು ಸಮಯಕ್ಕೆ ಸರಿಯಾದ ನಿರ್ಣಯ ಮತ್ತು ಚಿಕಿತ್ಸೆ ದೊರೆತರೆ HIVಯೊಂದಿಗೆ ಬದುಕುತ್ತಿರುವವರು ದೀರ್ಘ ಮತ್ತು ಆರೋಗ್ಯಕರ ಜೀವನ ನಡೆಸಬಹುದು. ಈಗ ಮುಂದಿನ ಗುರಿ ಎಂದರೆ HIVಯೊಂದಿಗೆ ಬದುಕುತ್ತಿರುವ ಪ್ರತಿಯೊಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳುವುದು, ಚಿಕಿತ್ಸೆ ಪಡೆಯುವುದು ಮತ್ತು ವೈರಲ್ ಸಪರೇಷನ್ ಸಾಧಿಸುವುದು. ಈ ಆಶಯವು ಐಕ್ಯರಾಷ್ಟ್ರಗಳ 95 ಗುರಿಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಅಂದರೆ HIVಯೊಂದಿಗೆ ಬದುಕುತ್ತಿರುವ 95% ಜನರಿಗೆ ತಮ್ಮ ಸ್ಥಿತಿ ತಿಳಿದಿರಬೇಕು, ನಿರ್ಣಯಗೊಂಡವರಲ್ಲಿ 95% ಜನರಿಗೆ ಚಿಕಿತ್ಸೆ ದೊರೆಯಬೇಕು ಮತ್ತು ಚಿಕಿತ್ಸೆ ಪಡೆಯುತ್ತಿರುವವರಲ್ಲಿ 95% ಜನರು ವೈರಲ್ ಸಪರೇಷನ್ ಸಾಧಿಸಬೇಕು. ಈ ಗುರಿಗಳನ್ನು ಸಾಧಿಸಲು ಸೇವೆಗಳು ತಲುಪುವ ಸ್ಥಳದಲ್ಲಿ ಮತ್ತು ಫಲಿತಾಂಶಗಳು ನಿರ್ಣಯವಾಗುವ ಸ್ಥಳದಲ್ಲಿ ಕ್ರಮ ಅಗತ್ಯ. ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಕ್ರಮ ಅಗತ್ಯ ಇದೆ. ಏಡ್ಸ್ ಸುರಕ್ಷತೆಗಾಗಿ ಮೊಬಲೈಸೇಷನ್ ಅಂದರೆ MAS ಎಂದಿರುವ ಪ್ರಮುಖ ಆಲೋಚನೆ. MAS ಒಂದು ರಚನಾತ್ಮಕ ಕಾರ್ಯಾಚರಣೆ ಚೌಕಟ್ಟಾಗಿದ್ದು ರಾಷ್ಟ್ರೀಯ ಗುರಿಗಳನ್ನು ಜಿಲ್ಲಾ ಮಟ್ಟದ ಕ್ರಮಗಳಾಗಿ ರೂಪಾಂತರಿಸುತ್ತದೆ. MAS ಜಿಲ್ಲೆ ಬದಲಾವಣೆಯ ಮೂಲ ಘಟಕವಾಗುತ್ತದೆ. MAS ರಾಷ್ಟ್ರೀಯ ಗುರಿಗಳನ್ನು 95-99 ಮುಂದಕ್ಕೆ ಕೊಂಡೊಯ್ಯುತ್ತದೆ. ಪ್ರಗತಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡಲು MAS ಪ್ರತಿಯೊಂದು ಜಿಲ್ಲೆಯನ್ನು 4 ವರ್ಗಗಳಲ್ಲಿ ಒಂದಾಗಿ ವರ್ಗೀಕರಿಸುತ್ತದೆ. ಒಂದು ಜಿಲ್ಲೆ 3 ಗುರಿಗಳಲ್ಲಿ 0 ಅಥವಾ 1 ಗುರಿಯನ್ನು ಸಾಧಿಸದಿದ್ದರೆ ಆ ಜಿಲ್ಲೆಯನ್ನು ಸಂಘರ್ಷಶೀಲ ಎಂದು ಪರಿಗಣಿಸಲಾಗುತ್ತದೆ. ಒಂದು ಜಿಲ್ಲೆ 3 ಗುರಿಗಳಲ್ಲಿ 2 ಗುರಿಗಳನ್ನು ಸಾಧಿಸಿದಾಗ ಅದು ಸಕ್ಷಮವಾಗುತ್ತದೆ. ಒಂದು ಜಿಲ್ಲೆ 95-99 ಕ್ರಮದಲ್ಲಿನ 3 ಗುರಿಗಳನ್ನು ಸಾಧಿಸಿದಾಗ ಅದು ಸುರಕ್ಷಿತ ಹಂತವನ್ನು ತಲುಪುತ್ತದೆ. ಅತ್ಯುನ್ನತ ವರ್ಗವಾದ ಸುರಕ್ಷಿತ್ ಪ್ಲಸ್ ಸಾಧಿಸಲು 95-99 ಗುರಿಗಳ ಸಾಧನೆಯ ಜೊತೆಗೆ HIV, ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಪ್ಸ್ ತಾಯಿಯಿಂದ ಮಗುವಿಗೆ ಹರಡುವುದನ್ನು ನಿರ್ಮೂಲನೆ ಮಾಡುವುದು ಅಗತ್ಯ. ಈ ಎಲ್ಲ ವರ್ಗಗಳು ಸೇರಿ ಮಹಾಮಾರಿ ನಿಯಂತ್ರಣದತ್ತ ಸ್ಪಷ್ಟ ಮಾರ್ಗವನ್ನು ತೋರಿಸುತ್ತವೆ. ಪ್ರಗತಿಯನ್ನು ಜಿಲ್ಲೆ ಜಿಲ್ಲೆವಾರು ಅಳೆಯಲಾಗುತ್ತದೆ, ಜಿಲ್ಲೆ ಜಿಲ್ಲೆಯಾಗಿ ಪರಿಶೀಲಿಸಲಾಗುತ್ತದೆ ಮತ್ತು ಅಂತಿಮವಾಗಿ ಜಿಲ್ಲೆ ಜಿಲ್ಲೆಯಾಗಿಯೇ ಸಾಧಿಸಲಾಗುತ್ತದೆ. ಈ ಪ್ರಯತ್ನದ ಕೇಂದ್ರದಲ್ಲಿ ಸಮಾಲೋಚಕರು, ಪ್ರಾಯೋಗಿಕ ತಂತ್ರಜ್ಞರು, ವೈದ್ಯರು, ನರ್ಸ್ಗಳು, ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ಆರೋಗ್ಯ ಅಧಿಕಾರಿಗಳು ಫಲಿತಾಂಶಗಳನ್ನು ಸುಧಾರಿಸಲು ಒಟ್ಟಾಗಿ ಕೆಲಸ ಮಾಡುವ ಬಲವಾದ ಜಾಲವಿದೆ. ಜಿಲ್ಲಾ ಮಟ್ಟದಲ್ಲಿ ಈ ಪ್ರಯತ್ನಗಳನ್ನು ಸಮನ್ವಯಗೊಳಿಸುವ ಅಧಿಕಾರಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಅಂದರೆ ಡ್ಯಾಪ್ಕೋ.

0: ಪ್ರತಿದಿನ ಬೆಳಿಗ್ಗೆ ಡ್ಯಾಪ್ಕೋ MAS ಡ್ಯಾಶ್ಬೋರ್ಡ್ಗೆ ಲಾಗಿನ್ ಮಾಡಿ ಜಿಲ್ಲೆಯ ಪ್ರಗತಿ ಮತ್ತು ಆದ್ಯತೆಗಳನ್ನು ಪರಿಶೀಲಿಸುತ್ತಾರೆ. ಕೆಲವು ಸೂಚಕಗಳನ್ನು ಉತ್ತಮ ಕಾರ್ಯಕ್ಷಮತೆ ಕಾಣುತ್ತದೆ, ಇನ್ನು ಕೆಲವು ಸೂಚಕಗಳಿಗೆ ಹೆಚ್ಚುವರಿ ಗಮನ ಅಗತ್ಯವಿರುತ್ತದೆ. ಮಹಾಮಾರಿ ನಿಯಂತ್ರಣದತ್ತ ಪ್ರಗತಿಯನ್ನು ವೇಗಗೊಳಿಸಲು ಯಾವ ಕ್ಷೇತ್ರಗಳಲ್ಲಿ ಕೇಂದ್ರೀಕೃತ ಕ್ರಮ ಅಗತ್ಯವಿದೆ ಎಂಬುದನ್ನು ಡ್ಯಾಶ್ಬೋರ್ಡ್ ತೋರಿಸುತ್ತದೆ. ಡ್ಯಾಶ್ಬೋರ್ಡ್ ಆದ್ಯತೆಗಳನ್ನು ಗುರುತಿಸುತ್ತದೆ, ಕ್ಷೇತ್ರದ ಕೆಲಸ ಆ ಆದ್ಯತೆಗಳನ್ನು ಕ್ರಮವಾಗಿ ರೂಪಿಸಲು ಸಹಾಯ ಮಾಡುತ್ತದೆ. MAS ಕೈಪಿಡಿಯೊಂದಿಗೆ ಡ್ಯಾಪ್ಕೋ ಜಿಲ್ಲೆಯ ಕ್ಷೇತ್ರ ಭೇಟಿಗಳಿಗೆ ಹೊರಡುತ್ತಾರೆ. ಸಮಗ್ರ ಸಮಾಲೋಚನೆ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಸೇವೆಗಳನ್ನು ಪರಿಶೀಲಿಸಲಾಗುತ್ತದೆ, ಕಿಟ್ಗಳ ಲಭ್ಯತೆಯನ್ನು ಅಂದಾಜಿಸಲಾಗುತ್ತದೆ ಮತ್ತು ಸಮಾಲೋಚಕರೊಂದಿಗೆ ಚರ್ಚೆಗಳ ಮೂಲಕ ಪರೀಕ್ಷಾ ವ್ಯಾಪ್ತಿಯನ್ನು ಬಲಪಡಿಸುವ ಅವಕಾಶಗಳನ್ನು ಗುರುತಿಸಲಾಗುತ್ತದೆ. ARTಕೇಂದ್ರದಲ್ಲಿ ಔಷಧಿಗಳ ಸಂಗ್ರಹ, ಚಿಕಿತ್ಸೆಯ ನಿರಂತರತೆ ಮತ್ತು ರೋಗಿಗಳ ಫಾಲೋಅಪ್ ವ್ಯವಸ್ಥೆಗಳನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ HIV ನಿರ್ಣಯಗೊಂಡ ವ್ಯಕ್ತಿಗಳು ಅವರಿಗೆ ಅಗತ್ಯವಿರುವ ಆರೈಕೆ ಮತ್ತು ಬೆಂಬಲವನ್ನು ನಿರಂತರವಾಗಿ ಪಡೆಯುವಂತೆ ನೋಡಿಕೊಳ್ಳಲಾಗುತ್ತದೆ. ಮುಂದಿನ ಭೇಟಿ ವೈರಲ್ ಲೋಡ್ ಪರೀಕ್ಷಾ ಪ್ರಯೋಗಾಲಯಕ್ಕೆ ಆಗಿರುತ್ತದೆ. ಅಲ್ಲಿ ಸಮಯಕ್ಕೆ ಸರಿಯಾದ ವರದಿಗಳು ಲಭ್ಯವಾಗಲು ಮತ್ತು ಅದಕ್ಕೆ ಹಸ್ತಕ್ಷೇಪಗಳು ಸಮಯಕ್ಕೆ ನಡೆಯಲು ಸಮಯವನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ. ವ್ಯಕ್ತಿಗಳು ವೈರಲ್ ಸಪರೇಷನ್ ಸಾಧಿಸಲು ಸಮರ್ಥ ಪ್ರಯೋಗಾಲಯ ವ್ಯವಸ್ಥೆಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗರ್ಭಿಣಿಯರಲ್ಲಿ HIV, ಹೆಪಟೈಟಿಸ್ ಬಿ ಮತ್ತು ಸಿಫಿಲಿಪ್ಸ್ಗಾಗಿ ಸ್ಕ್ರೀನಿಂಗ್ ಸೇವೆಗಳನ್ನು ಪರಿಶೀಲಿಸಲಾಗುತ್ತದೆ. ಇದರ ಮೂಲಕ ತಾಯಿಯಿಂದ ಮಗುವಿಗೆ ಹರಡುವ ಸೋಂಕನ್ನು ನಿರ್ಮೂಲನೆ ಮಾಡುವ ಗುರಿಗೆ ಬೆಂಬಲ ಸಿಗುತ್ತದೆ ಮತ್ತು ಪ್ರತಿಯೊಂದು ಮಗುವಿಗೂ ಆರೋಗ್ಯಕರ ಆರಂಭವನ್ನು ಖಚಿತಪಡಿಸಲು ಸಹಾಯವಾಗುತ್ತದೆ. ದಿನವಿಡೀ ಪರಿಶೀಲನೆಗಳನ್ನು ಕೋಬೋ ಟೋಲ್ ಬಾಕ್ಸ್ ಮೂಲಕ ಡಿಜಿಟಲ್ ರೀತಿಯಲ್ಲಿ ದಾಖಲಿಸಲಾಗುತ್ತದೆ. ಆರೋಗ್ಯ ಸೌಲಭ್ಯಗಳ ಪರಿಶೀಲನೆಗಳನ್ನು ದಾಖಲಿಸಲಾಗುತ್ತದೆ. ಮುಂದಿನ ಕ್ರಮಗಳನ್ನು ನಿಯೋಜಿಸಲಾಗುತ್ತದೆ ಮತ್ತು ಅನುಷ್ಠಾನ ಆದ್ಯತೆಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡಲಾಗುತ್ತದೆ. ಪ್ರತಿಯೊಂದು ಭೇಟಿಯ ಉದ್ದೇಶ ಜಿಲ್ಲೆಯನ್ನು ಮಹಾಮಾರಿ ನಿಯಂತ್ರಣದ ಮತ್ತಷ್ಟು ಹತ್ತಿರಕ್ಕೆ ತರುವ ಕ್ರಮಗಳನ್ನು ಗುರುತಿಸುವುದಾಗಿದೆ. ದಿನವೂ ಪರಿಶೀಲನೆಯೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಡ್ಯಾಶ್ಬೋರ್ಡ್ ಡೇಟಾ, ಆರೋಗ್ಯ ಸೌಲಭ್ಯಗಳ ಪರಿಶೀಲನೆಗಳು ಮತ್ತು ಕ್ಷೇತ್ರದ ಕಂಡುಹಿಡಿಕೆಗಳು ಒಂದೇ ದೃಶ್ಯದಲ್ಲಿ ಒಟ್ಟಾಗಿ ಕಾಣಿಸುತ್ತವೆ. ಈ ಚರ್ಚೆ ಕೇವಲ ಸಂಖ್ಯೆಗಳ ವರದಿ ಮಾಡುವುದರ ಬಗ್ಗೆ ಅಲ್ಲ, ಇದು ಕಾರ್ಯಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುವುದು, ಆದ್ಯತೆಗಳನ್ನು ಗುರುತಿಸುವುದು ಮತ್ತು ಪ್ರಗತಿಯನ್ನು ವೇಗಗೊಳಿಸುವುದರ ಬಗ್ಗೆ. ಪ್ರತಿಯೊಂದು ಪರಿಶೀಲನೆ ಕ್ರಮಕ್ಕೆ ದಿಕ್ಕು ತೋರಿಸುತ್ತದೆ. ಪ್ರತಿಯೊಂದು ಕ್ರಮ ಉತ್ತಮ ಫಲಿತಾಂಶಗಳಿಗೆ ಕೊಡುಗೆ ನೀಡುತ್ತದೆ. ಇದೇ MAS ವಿಧಾನ. ಮಹಾಮಾರಿ ನಿಯಂತ್ರಣವನ್ನು ಅದು ಅಂತಿಮವಾಗಿ ಸಾಧಿಸಲಾಗುವ ಮಟ್ಟದಲ್ಲಿ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಸ್ಪಷ್ಟವಾಗಿ ಕಾಣುವಂತೆ, ಜವಾಬ್ದಾರಿಯುತವಾಗಿ ಮತ್ತು ಕ್ರಮ ಕೈಗೊಳ್ಳಲು ಸಾಧ್ಯವಾಗುವಂತೆ ಮಾಡುವುದು. ಜಿಲ್ಲೆ ಜಿಲ್ಲೆಯಾಗಿ ಪ್ರಗತಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಜಿಲ್ಲೆ ಜಿಲ್ಲೆಯಾಗಿ ವ್ಯವಸ್ಥೆಗಳು ಹೆಚ್ಚು ಬಲವಾಗುತ್ತದೆ. ಜಿಲ್ಲೆ ಜಿಲ್ಲೆಯಾಗಿ ಭಾರತ ಮಹಾಮಾರಿ ನಿಯಂತ್ರಣದ ಇನ್ನಷ್ಟು ಹತ್ತಿರಕ್ಕೆ ಸಾಗುತ್ತದೆ. ಗುರಿ ಸ್ಪಷ್ಟವಾಗಿದೆ. ಪ್ರತಿಯೊಂದು ಜಿಲ್ಲೆ ಸುರಕ್ಷಿತ ಪ್ಲಸ್ ಕಡೆಗೆ. ಪ್ರಗತಿ ಸಾಧಿಸುವುದು ಪ್ರತಿಯೊಬ್ಬ ವ್ಯಕ್ತಿಗೂ ಅಗತ್ಯ. ಆರೈಕೆ ದೊರೆಯುವುದು ಮತ್ತು ಪ್ರತಿಯೊಂದು ಜಿಲ್ಲೆಯ HIVಯನ್ನು ಸಾರ್ವಜನಿಕ ಆರೋಗ್ಯದ ಅಪಾಯವಾಗಿ ಕೊನೆಗೊಳಿಸುವ ಭಾರತದ ಪಯಣಕ್ಕೆ ಕೊಡುಗೆ ನೀಡುವುದು ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಬ್ಬ ವ್ಯಕ್ತಿ ಸುರಕ್ಷೆ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೇ, ಇದುವರೆಗೂ HIV ನಿಯಂತ್ರಣ ಕ್ರಮಗಳು ಮತ್ತು SVYM ಕಾರ್ಯಚಟುವಟಿಕೆಗಳ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ HIV ಮತ್ತು TB ಕಾರ್ಯಕ್ರಮದ ತಾಂತ್ರಿಕ ನಿರ್ದೇಶಕರಾದ ಡಾಕ್ಟರ್ ದೀಪಕ್ ಮೂರ್ತಿರವರು ನಡೆಸಿಕೊಟ್ಟ ಆರೋಗ್ಯದಂಗಳ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ ಕಾರ್ಯಕ್ರಮ. SVYM VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹದೇವ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಸಿಗುತ್ತಿರುವಂತಹ ವಿವಿಧ ರೀತಿಯ ತರಬೇತಿಗಳಲ್ಲಿ ಒಂದಾದಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ತಿಳಿದು, ಮೂಲತಃ ಇವರು ಬೆಳಗಾವಿ ಜಿಲ್ಲೆಯವರಾಗಿದ್ದು ನಮ್ಮ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿಗೆ ಬಂದು ಇಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ಹಾಗೂ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋ ಮುಖಾಂತರ ಒಂದು ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಒಂದು ತರಬೇತಿಯನ್ನು ಪಡೆದ ನಂತರ ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡುತ್ತಿದ್ದಾರೆ. ಈ ತರಬೇತಿಗೆ ಬಂದಂಥ ಅನುಭವ ಆಗಿರ್ಬೋದು, ತರಬೇತಿಯಲ್ಲಿ ಕಲಿತಂಥ ಅನುಭವ ಆಗಿರ್ಬೋದು, ತರಬೇತಿ ಹಿಂದಿನ ಜೀವನಕ್ಕೂ ಮತ್ತು ತರಬೇತಿಯ ನಂತರದ ಜೀವನಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ, ಈ ತರಬೇತಿ ಅವರ ಒಂದು ಸ್ವಉದ್ಯೋಗವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಎಷ್ಟೆಲ್ಲ ಸಹಕಾರ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹಾದೇವರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಈ ತರಬೇತಿ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸಂತೋಷ್ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ನಮಸ್ಕಾರ ಸರ್.
0: ಮೊದಲಿಗೆ ಬಹಳ ಸಂತೋಷ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಮೂಲತಃ ಬೆಳಗಾವಿ ಜಿಲ್ಲೆಯವರಾಗಿದ್ದು ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಬಂದು ಇಲ್ಲಿ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ರಿಮೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಿರುವಂಥ ಅನುಭವವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ಭಾಳ ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ನನ್ನ ಹೆಸರು ಸಂತೋಷ್ ಮಹಾದೇವ್ ಕದ್ರೋಳಿ ಅಂತ. ನಾವು ಬೆಳಗಾವಿ ಜಿಲ್ಲೆಯದವರು. ನಾವು ಬಿಕಾಂ ಕಲ್ತಿದ್ದೇವೆ. ನಾವು ಮೊಟ್ಟ ಮೊದಲು ಇದೇ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ವಿ. ನಮ್ಗೆ ನಮ್ಮ ತಂದೆಯವರು ಬೋರ್ವೆಲ್ ಕೆಲಸ ಮಾಡೋದು, ಹಾಗಾಗಿ ನಮಗೂ ಅಲ್ಪ ಸ್ವಲ್ಪ ಬೋರ್ವೆಲ್ ಒಂದ್ ಸ್ವಲ್ಪ ಜ್ಞಾನ ಕೊಟ್ಟಿದ್ರು. ಆದ್ರೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಮಗೆ ಯಾವುದೇ ತರಹದ ನಾಲೆಜ್ ಇರಲಿಲ್ಲ. ಹಾಗಾಗಿ ನಾವು ಹಾಗೆ ಪೈಪ್ ಎತ್ತೋದು ಬಿಡೋದು ಹೀಗೆ ಮಾಡ್ತಾ ಇದ್ವಿ ಸರ್. ಅವಾಗ ನಮ್ಮ ಫ್ರೆಂಡ್ ಬಸ್ಸು ಅಂತ ಇಲ್ಲೇ ಅವರು ಬೆಳಗಾವಿ ಜಿಲ್ಲೆಯವರು. ಅವ್ರಿಗೆ ನಾಗರಾಜ್ ಸರ್ ಅವರು ಪರಿಚಯ. ನಾಗರಾಜ್ ಸರ್ ಅವ್ರಿಗೆ ಪರಿಚಯ ಅನ್ನತ್ಲೇ ಅವರು ಹೀಗೆ ಮೈಸೂರಲ್ಲಿ ಕೆಂಚನಹಳ್ಳಿಯಲ್ಲಿ ಟ್ರೈನಿಂಗ್ ಇದೆ, ಫ್ರೀ ಆಗಿರೋದು, ಯಾರಾದರೂ ನಿಮ್ ಫ್ರೆಂಡ್ ಇರೋದಿದ್ರೆ ಹೇಳಿ ಅಂತ ಅವ್ರಿಗೆ ಹೇಳಿದ್ರತ್ತೆ. ಹಾಗಾಗಿ ಅವರು ನಮ್ಗೆ ಹೇಳ್ಕೊಟ್ರು, ಹಿಂಗ ಟ್ರೈನಿಂಗ್ ಇದೆ ಬರ್ತೀರಾ ಅಂತ ಕೇಳಿದ್ರು. ಹಾಗಾಗಿ ನಾನು ಹೂ ಅಂತ ಅಂದೆ. ಅವಾಗ ನಾಗರಾಜ್ ಸರ್ ಅವರೇ ಇಲ್ಲಿಂದ ಬೆಳಗಾವಿಯಿಂದ ಮೈಸೂರಿಗೆ ಅದು ಕರ್ಕೊಂಡೋದ್ರು ಅಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ತರಬೇತಿ ಸಂಸ್ಥೆಯಲ್ಲಿ ನಮಗೆ ಟ್ರೈನಿಂಗ್ ಕೊಟ್ರು. ಹಾ ಸರ್, ಈಗ ಎಲ್ಲ ಚೆನ್ನಾಗಿದೆ ಸರ್.
0: ಈ ತರಬೇತಿ ಬಗ್ಗೆ ತಮ್ಗೆ ಮಾಹಿತಿ ಸಿಗೋಕ್ಕೂ ಮುಂಚೆ ತಾವ್ ಏನೇನ್ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿನ ಒಂದು ಆದಾಯ ಆಗಿರ್ಬೋದು ಸಂಬಳ ಆಗಿರ್ಬೋದು ಹೇಗ್ ಸಿಗ್ತಾ ಇತ್ತು?
1: ನಾವು ಇಲ್ಲಿ ಕಂಪನಿಯಲ್ಲಿ ಕೆಲಸ ಹೋಗ್ತಾ ಇದ್ವಿ ಸರ್. ಅಲ್ಲಿ ನಮಗೆ 10-15 ಸಾವಿರ ರೂಪಾಯಿ ಪೇಮೆಂಟ್ ಬೀಳ್ತಾ ಇತ್ತು ಸರ್. ಆದ್ರೆ ಕಿರಿಕಿರಿ ಜಾಸ್ತಿ ಸರ್, ಬೇರೆ ಒಬ್ಬರ ಕೈಯಲ್ಲಿ ಕೆಲಸ ಮಾಡೋದಂದ್ರೆ ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಅಲ್ಲಿಂದ ಬಿಟ್ಟು ನಮ್ ತಂದೆ ಹತ್ರ ಹಿಂಗ ಬೋರ್ ಇಳಿಸೋದು ತೆಗೆದು ಈ ಕೆಲ್ಸಕ್ಕೆ ಹತ್ತಿದ್ವಿ ಸರ್. ಇದರಲ್ಲಿ ಒಂದ್ ಸ್ವಲ್ಪ ಆದಾಯ ಚೆನ್ನಾಗಿತ್ತು. ಹಾಗೆ ನಮ್ಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇಲ್ಲ, ನಾವು ಹೊಸ್ತಾಗಿದ್ವಲ್ಲ, ಹಾಗೆ ನಮಗೆ ಎಲೆಕ್ಟ್ರಿಷಿಯನ್ ಬಗ್ಗೆ ನಾಲೆಜ್ ಇರ್ಲಿಲ್ಲ. ಬರೀ ಮೋಟರ್ ತೆಗೆದು ಹಾಕೋದು ಇಷ್ಟೇ ಮಾಡ್ತಾ ಇದ್ವಿ ಸರ್. ಇತರ ಜೊತೆಗೆ ಮೋಟರ್ ತೆಗೆದಿದ್ದು ನಾವೇ ರಿಪೇರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ವಿ ಸರ್. ಹೀಗೆ ಇಲ್ಲೊಂದು ಧಾರವಾಡ ಕಂಪನಿಗಳ ಒಂದು ತರಬೇತಿ ಸಂಸ್ಥೆ ಇದೆ ಪ್ರೈವೇಟ್, ಅಲ್ಲಿ ಕೇಳಿದ್ವಿ ಸರ್. ಅಲ್ಲೇ ಟ್ರೈನಿಂಗ್ ಫೀಸ್ ಇರ್ತದೆ ಅಂತ ಹೇಳ್ತು. ನಾವು ಹೋಗ್ಬೇಕಂತ ಅನ್ಕೊಂಡಿದ್ವಿ, ಆದ್ರೆ ಹೋಗ್ಬೇಕಂತ ಇದ್ವಿ, ಆದ್ರೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ ಫ್ರೆಂಡ್ ಹೇಳಿದ್ರು ಅನ್ನತ್ಲೇ ನಾವು ಮೈಸೂರಿಗೆ ಬಂದ್ವಿ ಸರ್. ಅಲ್ಲಿಂದ ನಮ್ಗೆ ಒಳ್ಳೇದಾಯ್ತು ಸರ್, ಟ್ರೈನಿಂಗ್ ಚೆನ್ನಾಗಿತ್ತು. ಅಲ್ಲಿ ಬಂದು ಸರ್ ನಾಗರಾಜ್ ಸರ್ ಅವರು ಟ್ರೈನಿಂಗ್ ಚೆನ್ನಾಗೇ ಕೊಟ್ರ ಸರ್. ಅಲ್ಲಿಂದ ನಮ್ಗೆ ಈಗ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಚಲೋ ಆಗಿದ್ದಾರೆ ಸರ್.
0: ಈಗ ತಾವು ಬಿಕಾಂ ಪದವಿ ಶಿಕ್ಷಣವನ್ನ ಪಡೆದಿದ್ದೀರಾ?
1: ಹಾ ಸರ್.
0: ತಾವು ಪದವಿ ಶಿಕ್ಷಣ ಪಡೆದಿದ್ರು ಯಾವ್ದಾರ ಒಂದು ಸರ್ಕಾರಿ ಇಲಾಖೆಯ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು ಅಥವಾ ಇನ್ಯಾವ್ದಾರು ಖಾಸಗಿ ವಲಯದಲ್ಲಿ ಕೆಲಸವನ್ನು ಮಾಡಬಹುದಾಗಿತ್ತು, ಆದ್ರೂ ತಮ್ಗೆ ಈ ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಉದ್ಯೋಗದಲ್ಲಿ ಜೀವನ ಕಟ್ಕೋಬೇಕು ಅಂತ ಅನಿಸಿದ್ದೇಕೆ?
1: ಸರ್ಕಾರಿ ಉದ್ಯೋಗ ಟ್ರೈ ಮಾಡಿದೆ ಸರ್, ಇಲ್ಲ ಅನ್ನಲ್ಲ ಸರ್, ಟ್ರೈ ಮಾಡಿದೆ. ಆದ್ರೆ ಲಾಸ್ಟ್ ಹೋಗ್ತಾ ಫೇಲ್ ಆಗ್ತಾ ಇತ್ತು. ಹಿಂಗ ನಮ್ದು ಫಿಸಿಕಲ್ ಪ್ರಾಬ್ಲಮ್ ಇದೆ ಸರ್, ಫಿಸಿಕಲ್ ನಾವು ಹ್ಯಾಂಡಿಕ್ಯಾಪ್ಟು.

0: ನಮ್ದು ಇತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೋಸ್ಟ್ ಒಳಗೇನೆ ಕಾಂಪಿಟೇಷನ್ ಬಾಳ ಇದಾವ್ರಿ ಸರ್.
1: ಹೌದು,
0: ಹಂಗಾಗಿ ಅದ್ರೊಳಗೆ ಫೇಲ್ ಆಗ್ತಾ ಇತ್ತು ಸರ್, ಒಂದ್ರಲ್ಲ ಒಂದ್ರೊಳಗೆ ಫೇಲ್ ಆಗ್ತಾ ಹೋಯ್ತು. ಹಿಂಗೆ ಅಮೌಂಟ್ ಈಗ ಅವಾಗ ನಾವು ಟ್ರೈ ಮಾಡ್ತಾ ಇರುವಾಗ ಒಂದೇ ಈ ಬೆಳಗಾವ್ ಜಿಲ್ಲೆ ಅಂದ್ರೆ ಬೆಳಗಾವ್ ಜಿಲ್ಲೆಗೆ ಎಕ್ಸಾಮ್ ಇರ್ತಿರ್ಕಿಲ್ಲ, ಸಿಇಟಿ ಎಕ್ಸಾಮ್. ಇಲ್ಲಿಂದ ಬೆಂಗಳೂರು ಹೊರಗಡೆ ಔಟ್ ಸೈಡ್ ಇರ್ತಿತ್ತು ಸರ್, ಔಟ್ ಸೈಡ್ ಹೋಗ್ಬೇಕಾದ್ರೆ ಅಮೌಂಟ್ ಪ್ರಾಬ್ಲಮ್ ಆಗ್ತಿತ್ತು ಸರ್. ಹೀಗಾಗಿ ಒಂಥರ ಬೇಜಾರಾಗಿ ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋದು ಬಿಟ್ಬಿಟ್ಟಿ ಸರ್. ಹಂಗಾದ್ಮೇಲೆ ಒಂದು ಕಂಪನಿ ಒಂದ್ ಎರಡ್ ಮೂರ್ ಕಂಪನಿಯಲ್ಲಿ ಹತ್ತಿದೆ ಸರ್ ಕೆಲ್ಸಕ್ಕೆ. ಬಟ್ ಯಾಕಂದ್ರೆ ಸಂಬಳ ಕಡಿಮೆ ಇತ್ತು ಸರ್, ಕಿರಿಕಿರಿ ಹೇಗೆ ಕೆಲಸ ಮಾಡಿದ್ರು ಕಿರಿಕಿರಿ ಜಾಸ್ತಿ ಸರ್. ಹಾಗೆ ಹೀಗೆ ಅಂತ ಟೈಮ್ ಸರಿಯಾಗಿ ಹೋಗುದು, ಆದ್ರೆ ಎಲ್ಲ ಕೆಲಸ ಬರಬ್ಬರ ಮಾಡಿದ್ರು ಕಿರಿಕಿರಿ ಜಾಸ್ತಿ ಸರ್. ಹಾಗಾಗಿ ಸ್ವಂತ ಉದ್ಯೋಗ ಚಲೋ ಅನಿಸ್ತದೆ ಸರ್ ಇದು. ಹಂಗಾಗಿ ಈ ತರದ ಇಲ್ಲಿ ಕಿರಿಕಿರಿ ಇಲ್ಲ ಸರ್, ನಾವ್ ಎಷ್ಟು ದುಡಿತೇವಲ್ಲ ಅಷ್ಟು ಅಮೌಂಟ್ ಅರ್ನ್ ಆಗ್ತದೆ. ಮತ್ತೆ ನಾವ್ ನಮ್ ಕೆಲಸ ಹೆಂಗಿರ್ತದೆ ಹಂಗೆ ಜನಗಳ ಸಂಪರ್ಕ ಜಾಸ್ತಿ ಆಗ್ತದ ಸರ್ ಅಂತ ಗೊತ್ತಾಯ್ತು. ಹಿಂಗಾಗಿ ಪ್ರೈವೇಟ್ ಇದಕ್ಕೆ ಬಂದ್ವಿ ಸರ್ ನಮ್ ಸ್ವಂತ ಉದ್ಯೋಗಕ್ಕೆ.
1: ಈಗ ತಾವು ಸ್ವಲ್ಪ ಅಂಗವಿಕಲತೆಯನ್ನ ಹೊಂದಿದ್ರಿ ಅಂತ ಹೇಳಿದ್ರಿ, ಯಾವ ರೀತಿಯಾದಂತ ಅಂಗವಿಕಲತೆಯನ್ನ ತಾವು ಹೊಂದಿದ್ದೀರಾ?
0: ನಮ್ಮ ಕಾಲ ಹ್ಯಾಂಡಿಕ್ಯಾಪ್ ಇದಾರೆ ಸರ್,
1: ಕಾಲಿನ
0: ಹ್ಯಾಂಡಿಕ್ಯಾಪ್ ಇದ್ರೂ ಕೆಲಸ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಹಾ, ಕೆಲಸ ಮಾಡ್ಲಿಕ್ಕೆ ನೋಡಕ್ಕೆ ಒಂದ್ ಸ್ವಲ್ಪ ಅನಿಸ್ತದೆ, ಬಟ್ ಅದಕ್ಕೆ ನಮ್ಗೆ ಕೆಲಸ ಮಾಡಕ್ಕಾಗ್ಲಿ ಯಾವ್ದೇ ತರ ಇದಾಗ್ಲಿ ಏನ್ ಪ್ರಾಬ್ಲಮ್ ಅನ್ಸಲ್ಲ ಸರ್ ನಮ್ಗೆ ಸ್ವಂತಕ್ಕೆ. ಹಾ, ಹಂಗಾಗಿ ನನಗಂತೂ ಏನ್ ಪರಕ್ ಬೀಳಲ್ಲ ಸರ್, ಕೆಲಸ ಮಾಡ್ಲಿಕ್ಕೆ ಏನ್ ಪರಕ್ ಬೀಳಲ್ಲ ಅಂತ ನಡೆದ್ರೆ ಸರ್.
1: ಹಾಗಿದ್ರೆ ತಾವು ತಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಲ್ಲಿರುವಂತಹ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ತರಬೇತಿಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವ್ರ ಜೊತೆ ಯಾವ ರೀತಿ ಅವ್ರ ಜೊತೆ ಮಾತಾಡಿದ್ರಿ, ಇಲ್ಲಿಗೆ ಬಂದು ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಅವ್ರು ಒಪ್ಪಿ ಕಳ್ಸಿಕೊಡ್ರ?
0: ಹಾ ಸರ್, ನಮ್ಮ ಮನೆಯಲ್ಲಿ ಆಲ್ರೆಡಿ ಹೇಳ್ತಾ ಇದ್ದೆ ಸರ್, ನಾ ಎಲ್ಲಾದರೂ ಯಾರು ಕಲಿಸೋರ್ ಹತ್ರ ಕಲ್ಕೋತೀನಿ ಅಂತ. ಆದ್ರೆ ಇಲ್ಲಿ ಲೋಕಲ್ ಇರೋರು ವೈಂಡಿಂಗ್ ಮಾಡೋರು, ನಾವೇ ಸ್ವಂತ ಬೇರೆಯವ್ರಿಗೆ ಮೋಟರ್ ಕೊಡ್ತಿದ್ವಿ ಸರ್, ಅವರೇ ನಮ್ಗೆ ಕಲಿಸ್ತಾ ಇರ್ಲಿಲ್ಲ ಸರ್. ಹಾಗಾಗಿ ಪ್ರೈವೇಟ್ ಹೋಗ್ಬೇಕಂದ್ವಿ ಸರ್, ಅಲ್ಲಿ ಹೋಗ್ತಾ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅವ್ರ ಟ್ರೈನಿಂಗ್ ₹20,000 ಟ್ರೈನಿಂಗ್ ಇತ್ತು ಸರ್, ಮತ್ತೆ ಅಲ್ಲಿ ರೂಮ್ ಬಾಡಿಗೆ ಮತ್ತು ಊಟದ್ದು ಅದು ಸೆಪರೇಟ್ ಇತ್ತು ಸರ್ ಅಮೌಂಟ್, ಅದು ಎಲ್ಲ ಟೋಟಲ್ ಕೊಡಿ ₹7,000 ಏನೋ ಕಾಸ್ಟ್ ಹೇಳಿದ್ರು ಸರ್. ಹಾ, ಹಂಗಾಗಿ ಹೋಗ್ಬೇಕು ಹೋಗ್ಬೇಕಂತ ಇದ್ದು ಸರ್, ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ನಾಗರಾಜ್ ಸರ್ ಅವರು ಪರಿಚಯದಿಂದ ಹೇಳಿದ್ರಲ್ಲ ಸರ್, ಇಲ್ಲಿ ಮೈಸೂರಲ್ಲಿ ಚೆನ್ನಾಗಿ ಇದಾಯ್ತು ಸರ್.
1: ಹಾಗಿದ್ರೆ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದಂತ ಆರಂಭದ ದಿನಗಳಾಗಿರ್ಬೋದು, ಇಲ್ಲಿ ತರಬೇತಿಯನ್ನ ಶುರು ಮಾಡಿದಂತ ಸಂದರ್ಭ ಆಗಿರ್ಬೋದು, ತಮ್ಗೆ ನಿಮ್ಮ ಊರಿನ ಬೆಳಗಾವಿಯ ವಾತಾವರಣ ಆಗಿರ್ಬೋದು, ನಮ್ಮ ಈ ಮೈಸೂರು ಎಚ್ ಡಿ ಕೋಟೆ ವಾತಾವರಣ ಆಗಿರ್ಬೋದು, ಏನಾದ್ರೂ ವ್ಯತ್ಯಾಸ ಅನ್ನಿಸ್ತಾ ಕಲಿಕೆಗೆ ತಮ್ಗೆ ಹೇಗೆ ಅದು ಪೂರಕವಾಗಿತ್ತು?
0: ನಮಗೆ ಅಲ್ಲಿ ವಾತಾವರಣ ಹಾಗೇನು ಇದಿಲ್ಲ ಸರ್, ಎಲ್ಲ ಹೊಂದ್ಕೋತೀವಿ ಸರ್, ಅದೇನ್ ನಮಗೆ ಪರಗಣಿಸ್ಲಿಲ್ಲ ಸರ್. ಹಾ, ಎಲ್ಲ ವಾತಾವರಣ ಚೆನ್ನಾಗಿತ್ತು ಸರ್, ಅಲ್ಲಿ ಬಂದಂತ ಎಲ್ಲ ಫ್ರೆಂಡ್ಶಿಪ್ ಫ್ರೆಂಡ್ ಇದ್ರಲ್ಲ ಅವರು ಎಲ್ಲ ಚೆನ್ನಾಗಿದ್ರು ಸರ್, ಮತ್ತೆ ಅಲ್ಲಿ ನಾಗರಾಜ್ ಸರ್ ಇದ್ರು ಸರ್, ಹಾಗಾಗಿ ಎಲ್ಲ ರವಿ ಸರ್ ಅವರೆಲ್ಲ ಚೆನ್ನಾಗಿದ್ದರು ಸರ್, ಮತ್ತೆ ಅಲ್ಲಿ ಇರಕ್ ರೂಮು ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿತ್ತು ಸರ್ ಅಲ್ಲಿ. ಮತ್ತೆ ಸರ್ ಸ್ಟಾರ್ಟಿಂಗ್ ಬಂದ್ರು ಸರ್, ಮತ್ತೆ ಥಿಯರಿ ಅದು ಎಲ್ಲ ಹೇಳಿದ್ರು ಸರ್, ಅದು ಚೆನ್ನಾಗಿತ್ತು ನಮಗೆ. ಥಿಯರಿ ಹೇಳ್ದಂಗೆ ಪ್ರಾಕ್ಟಿಕಲ್ ಎಲ್ಲ ಮಾಡ್ಲಿಕ್ಕೆ ಕೊಟ್ರು ಸರ್. ಮತ್ತೆ ನಮಗೆ ರಾತ್ರಿ 12-1 ಗಂಟೆ ಮಟ್ಟ ಯೂಸ್ ಮಾಡಕ್ನು ಏನು ಪ್ರಾಬ್ಲಮ್ ಇರಲಿಲ್ಲ ಸರ್. ಎಲ್ಲ ನಾವು ಸರ್ ಹೆಂಗ್ ಥಿಯರಿ ಹೇಳ್ತಾರಲ್ಲ ಸರ್, ಹಂಗ್ ಪ್ರಾಕ್ಟಿಕಲ್ ಮಾಡಿ ನಮ್ಗೆ ರೂಢಿ ಚೆನ್ನಾಗಿತ್ತು ಸರ್, ಅದು ಪರ್ಫೆಕ್ಟ್ ಆಗಕ್ಕ ಅದೊಂದು ಚಾನ್ಸ್ ಬಾರಿ ಇತ್ತು ಸರ್, ಅದು ಇದಾತ್ರಿ ಸರ್, ಚೆನ್ನಾಗಿ ಇದಾತ್ರಿ.
1: ಅಂದ್ರೆ ಬೆಳಿಗ್ಗೆ ಕಲಿಯಕ್ ಶುರು ಮಾಡಿದಂತ ಸಂದರ್ಭದಿಂದ ಥಿಯರಿ ಆಗಿರ್ಬೋದು ಪ್ರಾಕ್ಟಿಕಲ್ ಅನ್ನ ಮಾಡ್ತಾ ಮಾಡ್ತಾ ರಾತ್ರಿ 12 ಗಂಟೆ ತನಕ ತಾವು ಕಲಿತಾ ಇದ್ರಿ?
0: ಹಾ ಸರ್, ರಾತ್ರಿ 12 ಗಂಟೆ ಮಟ್ಟನು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಮತ್ತೆ ಬೆಳಿಗ್ಗೆ ನಾರಾಯಣ ಸರ್ ವ್ಯಾಯಾಮ ಎಲ್ಲ ಮಾಡಿಸ್ತಾ ಇದ್ರು ಸರ್, ಮತ್ತೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಒಂದ್ಕೊಂದು ಖುಷಿಯಾಗಿರ್ತಿದ್ವಲ್ಲ ಸರ್, ಹಂಗಾಗಿ ನಮ್ಗೆ ಅದು ಬೋರ್ ಅನಿಸ್ತಾ ಇರ್ಲಿಲ್ಲ ಸರ್, ಚೆನ್ನಾಗಿ ಖುಷಿಯಾಗಿ ಕಲಕ್ಕೆ ಒಂದು ನಮ್ಗೇನೋ ತಿಳಿಲಿಲ್ಲ ಅಂದ್ರು ಫ್ರೆಂಡ್ಸ್ ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ ಸರ್, ನಾರಾಯಣ ಸರ್ ಹೇಳ್ತಾರೋ ಏನೋ ಪ್ರಾಬ್ಲಮ್ ಇದ್ರು ಇಮಿಡಿಯೇಟ್ಲಿ ಸಾಲ್ವ್ ಆಗ್ತಿರ್ತಾರೆ ಸರ್, ನಮ್ಗೆ ಕನ್ಫ್ಯೂಷನ್ ಅನ್ನೋದೇ ಇರ್ತಿರ್ಲಿಲ್ಲ ಸರ್, ಹಂಗಾಗಿ ಪರ್ಫೆಕ್ಟ್ ಆಗಕ್ಕೊಂದು ಚಾನ್ಸ್ ಬೇರೆ ಇರ್ತಾರೆ ಸರ್ ಅಲ್ಲಿ.
1: ಈಗ ತಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡಿ ಖಾಸಗಿ ವಲಯದಲ್ಲೆಲ್ಲ ಸಣ್ಣ ಪುಟ್ಟ ಸಂಬಳಕ್ಕೆ ಇರುವಂತ ಸಮಯದಲ್ಲಿ ಕೆಲಸ ಮಾಡಿ ಬರ್ತಾ ಇದ್ರಿ, ಆದ್ರೆ ಸ್ವಂತ ಉದ್ಯೋಗ ಮಾಡ್ಬೇಕು ಅನ್ನೋದು ತಮ್ಮ ಕನಸಾಗಿತ್ತು. ಜೊತೆಗೆ ತಮ್ಮ ತಂದೆಯವರು ಕೂಡ ಬೋರ್ವೆಲ್ ಮೋಟರ್ ಇಳಿಸೋದು ಎತ್ತೋದು ಕೆಲಸ ಮಾಡ್ತಿದ್ರೆ ಅವ್ರ ಜೊತೆಗೆ ಕೂಡ ಹೋಗ್ತಿದ್ರಿ, ಅಂದ್ರೆ ಮೋಟರ್ ರಿಪೇರಿ ಮಾಡೋದು ಕೂಡ ತಮ್ಗೆ ಬಹಳ ಆಸಕ್ತಿ ಇತ್ತು, ಕುತೂಹಲ ಇತ್ತು. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ತರಬೇತಿ ಆರಂಭದಂತ ಮೊದಲನೇ ದಿನದಿಂದ ಹಿಡಿದು ಕೊನೆಯ ದಿನ 30 ದಿನವರೆಗೂ ಕಲಿಕೆನಲ್ಲಿ ತಮ್ಮ ಆಸಕ್ತಿ ಆಗಿರ್ಬೋದು ಕುತೂಹಲ ಆಗಿರ್ಬೋದು ಹೇಗಿರ್ತಾ ಇತ್ತು, ಬೆಳಿಗ್ಗೆ ಎದ್ದಾಗ್ಲಿನಿಂದ ಸಂಜೆ ತನಕ ತಮ್ಮ ದಿನಚರಿ ಹೇಗಿರ್ತಾ

0: ಆಯ್ತು ತರಬೇತಿ ಅವಧಿನಲ್ಲಿ?
1: ಬೆಳಿಗ್ಗೆ ಎದ್ದು ಅಂದ್ರೆ ಸರ, ಸರ್ ಬೆಳಿಗ್ಗೆ ಹೋಗ್ಬಿಡ ಒಂದ್ ಥಿಯರಿ ಕ್ಲಾಸ್ ಹೇಳ್ತಾರೆ ಸರ. ಥಿಯರಿ ಕ್ಲಾಸ್ ಆದ್ಮೇಲೆ ಅದ ಏನ್ ಹೇಳ್ಕೊಟ್ಟಿರ್ತಾರಲ್ಲ ಸರ, ಅದು ಪ್ರಾಕ್ಟಿಕಲ್ ಆಗಿ ಮಾಡಕ್ ಬಿಟ್ಬಿಡ್ತಾರೆ ಸರ. ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ರೂಢಿ ಆಗಿಬಿಡ್ತಿತ್ತು ಸರ್. ಮತ್ತೆ ನಮ್ ತಂದೆಯವರು ಮಾಡ್ತಾ ಇದ್ರು ಸರ್, ಅದಕ್ಕೆ ನಮ್ ತಂದೆಯವ್ರ ಜೊತೆ ಹೋಗಿ ನಾವು ಎಲೆಕ್ಟ್ರಿಷಿಯನ್ ಕಲಿಯಕ್ ಒಂದು ಭಯ, ಹಂಗಾಗಿ ನಾವು ಎಲೆಕ್ಟ್ರಿಷಿಯನ್ ನಮ್ ತಂದೆಯವ್ರ ಜೊತೆ ಕಲೀಲಿಲ್ಲ ಸರ್. ಈಗ ನಮ್ಮ ಸ್ವಂತ ಡೈಲಿ 3-4 ಕಂಪಲ್ಸರಿ ಮೋಟರ್ ತೆಗೆದ ತೆಗಿತೇವೆ ಸರ್. ಅವನ ತೆಗ್ದದ್ದು ಬೇರೆದವ್ರಿಗೆ ಕೊಡೋದಾಗ್ತಿದ್ದ ಸರ್, ರೀವೈಂಡಿಂಗ್ ಮಾಡಕ್ಕೆ. ರೀವೈಂಡಿಂಗ್ ಕೊಟ್ಟದ್ರು ಅದನ್ನ ಇದ್ದದ ಪ್ರಾಫಿಟ್ ಅಲ್ಲಿ ಹೋಗ್ಬಿಡ್ತಿರ್ತಾರಲ್ರಿ ಸರ್, ಅದೇ ನಾವು ಅದನ್ನೇ ವೈಂಡಿಂಗ್ ನಾವು ಮಾಡಿದ್ರೆ ನಮಗ್ ಪ್ರಾಫಿಟ್ ಆಗ್ತದ ಅಂತ ಒಂದು ವಿಚಾರ ಆಗಿ ರೀವೈಂಡಿಂಗ್ ಕಲಿಯಕೊಂದು ಆಸಕ್ತಿ ಸರ್. ಮತ್ತೆ ಎಲೆಕ್ಟ್ರಿಷಿಯನ್ ಕಲಿತ್ರೆ ನಾವು ಸ್ವಂತ ಹೋಗಿ ಪಟ್ದಿಸಿ ಯಾರು ಕಸ್ಟಮರ್ ಕರೆದ್ರೆ ನಾ ಅಪ್ಪರ್ ಬರ್ತಾರ ಅನ್ನೋಕ್ಕಿಂತ ಮೊದಲು ನಾವೇ ಪಟ್ದಿಸಿ ಹೋಗಿ ಸಾಲ್ವ್ ಮಾಡಿದ್ರೆ, ಫೀಲ್ಡ್ ಅಲ್ಲಿ ಹೋಗಿ ಸಾಲ್ವ್ ಮಾಡಿದ್ರೆ ಅದು ಚೆನ್ನಾಗಿರ್ತದ್ರಿ ಸರ. ಅದನ್ನ ಅಪ್ಪರ್ ಬರ್ತಾರ ಅಂತ ಅವ್ರನ್ನ ಕಾಯಿಸೋದ್ರಲ್ಲಿ ಇರೋದು ಇದಿರೋದಲ್ರಿ ಸರ, ಹಂಗಾಗಿ ಕಸ್ಟಮರ್ ಹೋಗ್ಬಿಡ್ತಾರೆ ಸರ. ಆತರ ನಾವು ಕಲ್ತ್ರೆ ಚೆನ್ನಾಗಿರ್ತದೆ ಅಂತ ಕಲಿಯಕ್ಕೊಂದು ಆಸಕ್ತಿ ಜಾಸ್ತಿ ಇದು ಇದಾಯ್ತರಿ ಸರ್.

0: ಈಗ ಇದು ಒಟ್ಟು ಒಂದು ತಿಂಗಳ ಕಾಲ ಇದ್ದಂಥ ತರಬೇತಿಯಾಗಿತ್ತು. ತಾವು ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ಚರಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಒಂದು ತಿಂಗಳ ಕಾಲ ಇಲ್ಲೇ ಒಂದು ವ್ಯವಸ್ಥೆಯಲ್ಲಿ ಉಳ್ಕೊಂಡು ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಮಗೆ ವಸತಿ ನಿಲಯ ಆಗಿರ್ಬೋದು, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿರ್ಬೋದು ಹೇಗಿತ್ತು?
1: ಊಟ ಚೆನ್ನಾಗಿತ್ತು ಸರ್. ಅಲ್ಲಿ ಬೆಳಿಗ್ಗೆ ಎದ್ದೇಳೆ ಹೂವು ನಾಷ್ಟ ಕೊಡ್ತಿದ್ರು, ಆಮೇಲೆ 10 ಗಂಟೆ ಸುಮಾರ ಟೀ ಕೊಡ್ತಿದ್ರು ಸರ್. ಟೈಮ್ ಟೈಮ್ ಸರಿಯಾಗಿ ಊಟದ ವ್ಯವಸ್ಥೆ ಚೆನ್ನಾಗಿತ್ತು ಸರ್. ಮತ್ತೆ ಇರಕ್ಕೆ ರೂಮು ಪರ್ಫೆಕ್ಟ್ ಆಗಿ ಕ್ಲೀನು, ಮತ್ತೆ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಸರ್ ಅಲ್ಲಿ. ಯಾವುದೇ ಕೊರತೆ ಇರ್ಲಿಲ್ಲ ಸರ್. ಮತ್ತೆ ರೂಮ್ ಎಕ್ದಮ್ ಕ್ಲೀನ್ ಆಗಿರ್ತಿತ್ತು ಸರ್. ಅದೊಂದು ಏನ್ ಕಿರಿಕಿರಿಲ್ಲ ಸರ್, ಯಾವುದೇ ತರ ಇದಿಲ್ಲ ಸರ್, ತೊಂದ್ರೆ ಇಲ್ಲ ಸರ್ ಅಲ್ಲಿ.
0: ಹಾಗಿದ್ರೆ ತಾವು ಈ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಬಂದಂತ ಮೊದಲನೇ ದಿನದಿಂದ ಹಿಡಿದು 30ನೇ ದಿನದವರೆಗೂ ತಾವು ಈ ವಿಷಯದ ಕುರಿತು ತರಬೇತಿಯನ್ನ ಪಡೆದು ಥಿಯರಿ ಕ್ಲಾಸ್ ಅನ್ನ ಕೇಳಿ ಪ್ರಾಕ್ಟಿಕಲ್ ಅನ್ನ ಮಾಡಿ ಏನು 30 ದಿನಗಳ ಅವಧಿ ಏನಿತ್ತು ಆ ಸಮಯದಲ್ಲಿ ಮೊದಲನೇ ದಿನ ಬಂದ ದಿನಕ್ಕಿಂತ 30 ದಿನದಲ್ಲಿ ತಮ್ಮಲ್ಲಿ ಎಷ್ಟೆಲ್ಲ ಕಲಿಕೆ ಆಗಿತ್ತು, ಎಷ್ಟೆಲ್ಲ ಒಂದು ಸ್ವಉದ್ಯೋಗವನ್ನ ಮಾಡ್ಕೋಬಹುದು ಅನ್ನೋದು ಆತ್ಮವಿಶ್ವಾಸ ತಮ್ಮಲ್ಲಿ ಬಂದಿತ್ತು
1: ಸರ್. ಹೇಳ್ಕೊಟ್ಟಂಗೆ ನಾವು ಪ್ರಾಕ್ಟಿಕಲ್ ಮಾಡ್ತಾ ಮಾಡ್ತಾ ಹೋಯ್ತು ಸರ್. ನಾ ಅವಾಗ ಎಲೆಕ್ಟ್ರಿಷಿಯನ್ ಮನೆ ವೈರಿಂಗ್ ಅದು ಎಲ್ಲ ಪರ್ಫೆಕ್ಟ್ ಆಯ್ತು ಸರ್. ನಮಗೆ ತುಂಬಾ ಆಸಕ್ತಿ ಇರೋದು ಮೋಟರ್ ರಿವೈಂಡಿಂಗ್ ಒಳಗೆ ಫುಲ್ ಆಸಕ್ತಿ ಇತ್ತು ಸರ್. ಎಕ್ದಮ್ ಪರ್ಫೆಕ್ಟ್ ಆಯ್ತಿದ್ದು ಅಂದ್ರೆ ಮೋಟರ್ ವೈಂಡಿಂಗ್. ಈ ಮನೆ ವೈರಿಂಗ್ ಅದು ನಾವು ಮಾಡ್ತೀವಿ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ಅಟ್ ಹಿಂಗ ನಾರ್ಮಲ್ ಆಗಿ ನಮ್ಮ ಮನೆಯದು ಏನು ಪ್ರಾಬ್ಲಮ್ ಆಗ್ಲಿ ಬೇರೆದವ್ರ ಪಕ್ಕದಾಗ್ಲಿ 90% ಏನಾಗ್ತದಲ್ಲ ಸರ್, ಅದನ್ನೆಲ್ಲ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಸರ್. ಇನ್ನ ಮನೆ ವೈರಿಂಗ್ ದಲ್ಲಿ ಪರ್ಫೆಕ್ಟ್ ಆಗ್ಬೇಕಂದ್ರೆ ಒಂದ್ ಯಾರ್ದಾರ ಅವ್ರು ಪರ್ಫೆಕ್ಟ್ ಆದವ್ರ ಜೊತೆ ಒಂದ್ ಸ್ವಲ್ಪ ಹೋಗಿದ್ರೆ ನಾ ಎಕ್ದಮ್ ಪರ್ಫೆಕ್ಟ್ ಆಗ್ತಿದ್ವಿ ಸರ್. ಬಟ್ ಅದಕ್ಕೆ ಈಗ ಮಾಮೂಲಿಯಾಗಿ ಎಲ್ಲ ಪರ್ಫೆಕ್ಟ್ ಆಗಿದ್ವಿ ಸರ್. ವೈರಿಂಗ್ ಒಳಗ ಮನೆ ವೈರಿಂಗ್ ಆಗ್ಲಿ, ಈ ಮನೆಯಲ್ಲಿ ಯೂಸ್ ಮಾಡುವಂತ ಮಿಕ್ಸರ್ ಮತ್ತು ಗೀಜರು, ಈ ನಾರ್ಮಲ್ ಸಾಮಾನು ಇಸ್ತ್ರಿ ಕಲ್ಲು ಎಲ್ಲ ಪರ್ಫೆಕ್ಟ್ ಆಗಿದಾರೆ ಸರ್. ಅವನ್ನದು ನಾವೇ ರಿಪೇರ್ ಮಾಡ್ಕೋತೀವಿ ಸರ್. ಪ್ಯಾನ್ ಅದು ಹೋಗ್ಲಿ, ಪ್ಯಾನ್ ವೈಂಡಿಂಗ್ ಏನಾದ್ರು ಪ್ರಾಬ್ಲಮ್ ಆಗ್ಲಿ, ಅದು ಹೋದ್ರೆ ನಾವು ಇದನ್ನ ಮಾಡುವಂಗಾಗ್ಲಿ, ಮತ್ತೆ ಮನೆ ವೈರಿಂಗ್ ಏನಾದ್ರು ಪ್ರಾಬ್ಲಮ್ ಆದ್ರೂ ಮೀಟರ್ ಅಲ್ಲಿ ಆಗ್ಲಿ ಬೋರ್ಡ್ ಆಗಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾವೇ ಸಾಲ್ವ್ ಮಾಡುವ ಮಟ್ಟಿಗೆ ಅದು ಎಲ್ಲ ಪರ್ಫೆಕ್ಟ್ ಆದ್ವಿ ಸರ್ ಅದನ್ನು.
0: ಈಗ ಅದೇ ರೀತಿ ತಾವು ತರಗತಿಗಳಲ್ಲಿ ಥಿಯರಿ ಕ್ಲಾಸ್ ನ ಕೇಳೋದಕ್ಕೂ ಮತ್ತೆ ತರಗತಿ ಮುಗಿದ ನಂತರ ಕೇಂದ್ರದಲ್ಲೇ ಒಂದು ಪ್ರಾಕ್ಟಿಕಲ್ ಅನ್ನ ಮಾಡೋದಕ್ಕೂ, ತದನಂತರ ಯಾರು ಈ ರೀತಿ ಮೋಟರ್ ಸಮಸ್ಯೆ ಆಗಿದೆ ಅವ್ರಿಗೆ ರಿಪೇರಿ ಅವಶ್ಯಕತೆ ಏನಾದ್ರು ಕುರಿತು ತಾವು ಸ್ಥಳಗಳಿಗೆ ಹೋಗಿ ಏನಾದರೂ ಕ್ಷೇತ್ರ ಭೇಟಿಯನ್ನ ಮಾಡಿ ಅವರ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ದುಂಟ ತರಬೇತಿ ಅವಧಿನಲ್ಲಿ?
1: ಅಲ್ಲಿ ಫೀಲ್ಡ್ ವರ್ಕ್ ಹೋಗಿದ್ವಿ ಸರ್. ಅಲ್ಲಿ ಮನೆ ವೈರಿಂಗ್ ಮಾಡ್ಲಿಕ್ಕೆ ಹೇಳಿದ್ರು, ಮತ್ತೆ ಲೈಟ್ರದಿಂದ ಕಂಬದಿಂದ ಸರ್ವಿಸ್ ಲೈನ್ ಹೇಳಿದ್ರು. ಇವೆಲ್ಲ ಟ್ರೈನಿಂಗ್ ಅವಧಿಯಲ್ಲಿ ಫೀಲ್ಡ್ ವರ್ಕ್ ಅವರು ಹೇಳ್ಕೊಟ್ರ ಸರ. ಮತ್ತೆ ಅಲ್ಲಿ ಮೋಟರ್ ಎತ್ತುವುದಾಗ್ಲಿ, ಮತ್ತ ಮೋಟರ್ ಎತ್ತು ಗಾಡಿ ಬಗ್ಗೆ, ಮೋಟರ್ ರಿವೈಂಡಿಂಗ್ ಬಗ್ಗೆ ಫೀಲ್ಡ್ ವರ್ಕ್ ಅಲ್ಲಿ ಎಲ್ಲ ತೋರಿಸ್ಕೊಟ್ರು ಸರ. ಅದೆಲ್ಲ ಜ್ಞಾನ ಅವಾಗನೇ ಇದು ಮಾಡಿ ಕೊಟ್ರ ಸರ್.
0: ಅಂದ್ರೆ ತರಬೇತಿ ಅವಧಿನಲ್ಲೇ ಫೀಲ್ಡ್ಗೂ ಕೂಡ ಕರ್ಕೊಂಡೋಗಿ ತಮ್ಮಲ್ಲಿ ಕೆಲಸ ಮಾಡಿಸೋದ್ರಿಂದ ಮತ್ತಷ್ಟು ಈ ವಿಷಯದ ಬಗ್ಗೆ ತಿಳ್ಕೊಳಕ್ ಆಸಕ್ತಿ ಉಂಟಾಯ್ತು.
1: ಹೌದು ಸರ್, ಹೌದು ಸರ್.
0: ಹಾಗಿದ್ರೆ ಸಂತೋಷ್ ಅವರೇ, ತಾವು ಒಂದು ತಿಂಗಳ ಕಾಲ ತಮ್ಮ ಬೆಳಗಾವಿ ಜಿಲ್ಲೆಯಿಂದ ಬಂದು ನಮ್ಮ ಎಚ್ಚರಿಕೋಟೆ ತಾಲೂಕಿನಲ್ಲಿ, ಅದು ಎಚ್ಚರಿ

0: ಅದು ಲೆಕ್ಕಕ್ಕೆ ಬರಲ್ಲ ಬಿಡಿ ಸರ್. ಅವರು ಕಲಿಸಿಕೊಟ್ಟಿದ್ದು ವಿದ್ಯೆ ಆಗ್ಲಿ, ಮತ್ತೆ ನಮಗೆ ಮಾಡಿಕೊಟ್ಟ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗ್ಲಿ, ಎಲ್ಲಾ ನೋಡಿದ್ರೆ ಅದು ಫೀಸ್ದು ಇದಲ್ಲ ಸರ್. ನಾವು ಕಟ್ಟಿದ್ದು ಬರೀ 1,000. ಹಾ, 1,000 ಅಂದ್ರೆ ಅದು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದು ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರಿದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರ

0: ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ಧವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 April 1 2016 June 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ UG ಪ್ರಶ್ನೆಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ PS ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ JP ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ CJP ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ JP ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ CJPಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. CJP 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. 2ನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. T20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು ಮಹಿಳಾ ಪಂದ್ಯಾವಳಿಯು September 17-22 ಮತ್ತು ಪುರುಷರ ಪಂದ್ಯಾವಳಿಯು September 24-October 1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ನಾಳೆ ಬೆಳಿಗ್ಗೆ 7:05
1: ಬಹಳ ಕಡಿಮೆ ಸರ್.
2: ಅಂದ್ರೆ ತಾವು ಕಟ್ಟಿದ್ದು ಕೇವಲ 1,000 ರು ಶುಲ್ಕ ಮಾತ್ರ. ಆ 1,000 ಶುಲ್ಕದಲ್ಲೇ ತಮಗೆ 30 ದಿನಗಳ ಕಾಲ ತರಬೇತಿಯನ್ನು ಕೊಟ್ಟು ಊಟ ವಸತಿ ಎಲ್ಲವನ್ನ ಕೊಟ್ಟು ಈ ಒಂದು ತರಬೇತಿನಲ್ಲಿ ತಮಗೆ ಒಂದು ಈ ವಿಷಯದ ಬಗ್ಗೆ ತಮಗೆ ಜ್ಞಾನವನ್ನ ತುಂಬಿಸಿ ಕಳಿಸಲಾಯಿತು ಅಂತ ಹೇಳ್ತಾ ಇದ್ದೀರಾ?
1: ಹೌದು ಸರ್.
2: ಹಾಗಿದ್ರೆ 30 ದಿನಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ತಮ್ಮ ಊರಿಗೆ ಹೊರಡುವಂಥ ಸಂದರ್ಭದಲ್ಲಿ ಸಂಸ್ಥೆ ಆಗಿರ್ಬೋದು, ಕೇಂದ್ರದ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅಥವಾ ತಮಗೆ ತರಬೇತಿ ಕೊಟ್ಟಂಥವರಾಗಿರ್ಬೋದು, ತಮಗೆ ಏನೆಲ್ಲ ಒಂದು ಆತ್ಮವಿಶ್ವಾಸವನ್ನು ತುಂಬ ಮುಖಾಂತರ ಯಾವ ರೀತಿಯಾದಂಥ ಮುಂದಿನ ಭವಿಷ್ಯದ ಸ್ವಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ನಿಮ್ಮ ಜೊತೆ ಸಹಕಾರದಿಂದ ಇರ್ತೀವಿ ಅಂತ ಹೇಳಿ ತಮ್ಮನ್ನು ಕಳಿಸ್ಕೊಡ್ತಾರೆ?
1: ನಾವು ಅಲ್ಲಿ ತರಬೇತಿ ಪಡೆದ ನಂತರ ಸರ, ಅವರಲ್ಲಿದ್ದಂಥ ಗುರುಗಳಾಗಲಿ ಎಲ್ಲರೂ ಸರ ನಮಗೆ ಉತ್ಸಾಹ ನೀಡಿ ನಿಮಗೆ ನಾವು ಸ್ವಂತ ಉದ್ಯೋಗ ಮಾಡಕ್ಕೆ ಲೋನ್ ಆಗಲಿ, ಲೋನ್ ವ್ಯವಸ್ಥೆ ಮತ್ತೆ ಯಾವುದೇ ತರದ ಹೆಲ್ಪ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿ, ಮತ್ತೆ ನಮಗೆ ಟ್ರೈನಿಂಗ್ ಕೊಡೋದಲ್ಲದಲೇ ನಮಗೆ ಟೂಲ್ ಕಿಟ್ ಮುಂದೆ ನಾವು ಮಾಡಬೇಕಾದ ಉದ್ಯೋಗಕ್ಕೆ ಅಲ್ಪ ಸ್ವಲ್ಪ ಬೇಕಾದ ಸಾಮಾನುಗಳನ್ನು ಕೊಟ್ಟು ಪ್ರೋತ್ಸಾಹ ಕಳಿಸಿದ್ದಾರೆ ಸರ್. ನಮಗೆ ಅದು ಅಲ್ಪ ಸ್ವಲ್ಪ ಆದ್ರೂ ಬಂದು ನಾವು ಇಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಬೇಕು, ಹಾಗೆ ನಮ್ಗೆ ಟೂಲ್ ಕಿಟ್ ಗಳನ್ನು ಕೊಟ್ಟು ಕಳಿಸಿದ್ದಾರೆ ಸರ್. ಅಂದ್ರೆ ನಾವು ಮಾಡ್ಬೇಕಾದ ಕೆಲಸ ಇಲ್ಲಿ ಬರೋರು ಕೂಡ ನಮ್ಗೆ ಕೆಲಸ ಅಲ್ಪ ಸ್ವಲ್ಪ ಆದ್ರೂ ಸ್ಟಾರ್ಟ್ ಆಗಿರ್ಬೇಕು ಸರ್, ಹಾಗೆ ನಮ್ಮನ್ನ ರೆಡಿ ಮಾಡಿ ಕಳಿಸಿದ್ದಾರೆ ಸರ್.
2: ನಿಮ್ಗೆ ಎಷ್ಟು ತೃಪ್ತಿ ಇತ್ತು ಇಲ್ಲಿ ಬಂದು ತರಬೇತಿಯನ್ನ ಪಡ್ಕೊಂಡಿದ್ದು, ಇಲ್ಲಿಂದ ಹೊರಡಂತ ಸಂದರ್ಭ ಆಗಿರ್ಬೋದು, ಮುಂದೆ ಭವಿಷ್ಯದಲ್ಲಿ ಒಂದು ಸ್ವಉದ್ಯೋಗವನ್ನ ಕಟ್ಕೊಳ್ಳೋ ಅಂತ ಆತ್ಮವಿಶ್ವಾಸ ತಮ್ಮಲ್ಲಿ ಎಷ್ಟಿತ್ತು?
1: ನಮ್ದು 100% ಆಯ್ತು ಸರ್. ಅಲ್ಲಿಂದ ಅಲ್ಲೇ ನಾವು ಬಂದು ಈ ಕಡೆ ಬರ್ಬೇಕಾದ್ರೆ ನಮಗೆ ಸ್ವಂತ ಉದ್ಯೋಗ ಕಟ್ಟೆ ಕೋತು ಅಂತ 100% ಆಸಕ್ತಿ ಬಂದ್ಬಿಡ್ತು ಸರ್. ನಮ್ಗೆ ನಾವ್ ಹೆಂಗಾದ್ರು ಸ್ವಂತ ಉದ್ಯೋಗ ಮಾಡೇ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಬಂದ್ಬಿಡ್ತು ಸರ್. ನಾವ್ ಅಲ್ಲಿಂದ ಬಂದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಯ್ತು ಸರ್. ಇಲ್ಲಿ ನಾವ್ ಇಲ್ಲಿ ಬಂದ ತಕ್ಷಣ ನಮ್ದು ಆಲ್ರೆಡಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ ಲಿಂಕ್ ಇತ್ತಲ್ಲ ಸರ್, ಹಾಗಾಗಿ ನಮ್ದು ಸ್ವಂತ ಉದ್ಯೋಗ ಚಾಲನೆ ಆಯ್ತು ಸರ್. ಮತ್ತೆ ನಾವು ಮೋಟರ್ ರಿವೈಂಡಿಂಗ್ ಮನೆಯಲ್ಲೇನೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಅಂಗಡಿ ಇಟ್ರೆ ಅಲ್ಲೊಬ್ರು ನಾವು ಸೆಪರೇಟ್ ಆಗಿ ಕುಂಡಿರ್ಬೇಕಾದ್ರೆ ಸರ್, ಹಾಗಾಗಿ ಅಂಗಡಿ ಏನ ಹಾಕ್ಲಿಲ್ಲ ಸರ್. ಮೋಟರ್ ಅಂತೂ ಮನೆಯಲ್ಲೇ ತಂದು ಮನೆಯಲ್ಲೇ ರಿಪೇರಿ ಮಾಡಿ ಹೋಗಿ ಇಳಿಸ್ತಾ ಇದ್ದೀವಿ ಸರ್. ಮತ್ತೆ ನಾವು ಸ್ವಂತ ಉದ್ಯೋಗ ಮಾಡ್ತಾ ಅಂಗಡಿಯಲ್ಲಿ ಕೂತ್ರೆ ಇಲ್ಲಿ ಫೀಲ್ಡ್ ವರ್ಕ್ ಹೋಗೋದೇ ಪ್ರಾಬ್ಲಮ್ ಆಗ್ತದಲ್ಲ ಸರ್. ಸ್ವಂತ ನಾವೇ ಮಾಡೋದಾದ್ರೆ ಫೀಲ್ಡ್ ವರ್ಕ್ ನಾವೇ ಹೋಗೋದು, ಇಲ್ಲಿ ಅಂಗಡಿಯಲ್ಲಿ ಕುಂಡ್ರೋದು ನಾವೇ, ಹಿಂಗಾದ್ರೆ ಪ್ರಾಬ್ಲಮ್ ಆಗ್ತದಂತ ನಾವು ಫೀಲ್ಡ್ ವರ್ಕ್ ಮಾಡೋದು ಬಂದ ಮೋಟರ್ನ ಇಲ್ಲಿ ಮನೆಯಲ್ಲೇನೆ ರಿಪೇರಿ ಮಾಡ್ತಾ ಇದು ಮಾಡ್ತಾ ಇದೀವಿ ಸರ್.
2: ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ಇದೆ ಈಗ ಇಲ್ಲಿ ತರಬೇತಿ ಪಡ್ಕೊಂಡು ಹೋದಾಗ್ಲಿಂದ ಅಲ್ಲಿ ತಾವು ಸ್ವಉದ್ಯೋಗ ಮಾಡ್ತಾ ಇರೋದು, ಒಂದು ಉತ್ತಮವಾದ ಆದಾಯ ಗಳಿಸ್ತಾ ಇರೋದು, ತಮ್ಮ ಕುಟುಂಬದವ್ರಿಗೆ ಎಷ್ಟು ಖುಷಿ ನೀಡಿದೆ?
1: ತುಂಬಾ ಖುಷಿ ಆಗಿದ್ದಾರೆ ಸರ್. ಅವರು ಅಂತ ಇದಾರೆ ಸರ್, ನಮ್ಮ ಅಪ್ಪರು ಅವರು ಪೆಹಲೆಯಿಂದ ಮೊದಲಿಂದ ಮಾಡ್ಬೇಕು ಮಾಡ್ಬೇಕು ಅಂತ ಇದ್ರು. ಅವ್ರಿಗೂ ಮೊದಲಿನಿಂದ ಯಾರು ಕಲಿಸ್ತಾ ಇರ್ಲಿಲ್ಲ ಸರ್ ಮೋಟರ್ ವೈನಿಗೆ. ಪ್ರತಿಯೊಬ್ರು ಅವ್ರು ಮಾಡೋರು ಕಲಿಸಿಕೊಟ್ರೆ ತಮ್ಮ ಉದ್ಯೋಗ ಹೋಗ್ತದೆ ಅಂತ ಯಾರು ಕಲಿಸಿಕೊಡಲ್ಲ ಸರ್ ಉದ್ಯೋಗ. ಹಾಗಾಗಿ ನಮ್ಮ ತಂದೆಯವರು ಕೂಡ ಮೋಟರ್ ವೈನಿ ಕಲ್ತೇ ಇರ್ಲಿಲ್ಲ ಸರ್. ಈಗ ನಾವು ಕಲ್ತಿದ್ದು ನಮ್ಮ ತಂದೆಯವರಿಗೆ ಮನೆಯವರಿಗೆ ತುಂಬಾ ಖುಷಿ ಇದೆ ಸರ್.
2: ಹಾಗಿದ್ರೆ ಸಂತೋಷ್ ಅವರೇ, ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆಯೋಕ್ಕೂ ಮುಂಚೆ ತಮ್ಮ ಒಂದು ಆದಾಯದ ಸ್ಥಿತಿಗತಿ ಆಗಿರ್ಬೋದು, ಪ್ರಸ್ತುತ ತರಬೇತಿಯ ನಂತರದ ತಮ್ಮ ಒಂದು ಆದಾಯ ಸ್ಥಿತಿಗತಿ ಆಗಿರ್ಬೋದು, ಎಷ್ಟೆಲ್ಲ ಬದಲಾಗಿದೆ?
1: ಈಗ ನಾವು ಮೋಟರ್ ಎತ್ತೋದು ನಾವೇ ಮತ್ತು ಹಾಗೆ ರಿಪೇರಿ ಮಾಡೋದು ನಾವೇ ಅಂತ ಅಂದ್ರೆ ಸರ, ಈಗ ಮೋಟರ್ ನಾವು ರಿವೈಂಡಿಂಗ್ ಮಾಡೋದೇನೆ ಆದ್ರೆ ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 70-80,000 ರೂಪಾಯಿ ಪ್ರಾಫಿಟ್ ಇದೆ ಸರ್ ಮೋಟರ್ ರಿವೈಂಡಿಂಗ್ ದಿಂದ. ಹಾಗೆ ಅದ್ರ ಜೊತೆ ನಾವು ಎತ್ತೋದು ನಾವೇ ಬಿಡೋದು ನಾವೇ ಅಂದ್ರೆ ಅದು ಪ್ರಾಫಿಟ್ ಆಗ್ತದೆ ಸರ. ಇದು ನಮ್ದು ಬಿಸಿಲುಗಾಲ ಮೂಮೆಂಟ್ ಏನದಲ್ರಿ ಸರ, ಆ ಮೂಮೆಂಟ್ ಅಲ್ಲಿ ನಮಗ ತುಂಬಾ ಪ್ರಾಫಿಟ್ ಇದಾರೆ ಸರ. ನಾವು ಈಗ ಮಾಡೋ ಕೆಲಸದಲ್ಲಿ ನಮ್ಮ ತಮ್ಮ ಕೂಡ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಸರ್, ಅವನು ಕಂಪನಿಗೆ ಹೋಗ್ತಾ ಇದ್ದ ಸರ. ಈಗ ಅವರು ಕೂಡ ಬೋರ್ ಎತ್ತು ಕೆಲಸನೇ ಮಾಡ್ತಾ ಇದಾರೆ ಸರ. ಹಾಗಾಗಿ ಒಬ್ಬರು ನಮ್ಮ ಹತ್ರ ಲೇಬರ್ ಕೂಡ ತಗೊಂಡಿವಿ ಸರ. ನಮ್ಮ ತಂದೆಯವರು ಕೆಲಸ ಮಾಡಲ್ಲ ಸರ, ಹಿಂಬಾಲ ಇಟ್ಟ ಇರ್ತಾರೆ ಸರ್. ನಾನು ನಮ್ಮ ತಮ್ಮ ಮತ್ತು ಒಬ್ರು ಲೇಬರ್ ಸರ್, ಮೂರು ಮಂದಿ ಕೆಲಸ ಮಾಡ್ತೀವಿ ಸರ. ನಮ್ಮ ತಂದೆಯವರು ಹೀಗೆ ನೋಡ್ತಾ ಇರ್ತಾರೆ ಸರ, ಅಂದ್ರೆ ವಯಸ್ಸಾಯ್ತಲ್ಲ ಸರ್, ಹಾಗಾಗಿ ನೋಡ್ಕೊಳ್ತಾ ಹಂಗೆ ಹಿಂಬಾಲ ಇರ್ತಾರೆ ಸರ. ನಮ್ದು ಮೋಟರ್ ಎತ್ತದು 2 ಗಾಡಿ ಮಾಡಿದ್ವಿ ಸರ್.
2: ಅಂದ್ರೆ ತರಬೇತಿ ಪಡ್ಕೊಳಕ್ಕೂ ಮುಂಚೆ ತಾವು ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡ್ತಾ ಇದ್ರಿ, ಈಗ ತರಬೇತಿ ಪಡ್ಕೊಂಡ ನಂತರ ತಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡು ಒಂದು ಸ್ವಉದ್ಯೋಗ ಮಾಡಿದ್ರ ಜೊತೆಗೆ ಇನ್ನೊಬ್ರಿಗೂ ಕೂಡ ನೀವು ಕೆಲಸ ಕೊಟ್ಟು ತಮ್ಮ ಒಂದು ಸ್ವಉದ್ಯೋಗವನ್ನ ಕಟ್ಕೊಂಡಿದ್ದೀರಾ?
1: ಹೌದ್ರಿ ಸರ್. ಈಗ ಹೋಗ್ತಾ ಹೋಗ್ತಾ ಇನ್ನು ಇಂಪ್ರೂವ್ ಆಗ್ತದೆ ಅಂತ ಆಸೆ ಇದಾರೆ ಸರ್.
2: ಖಂಡಿತ
1: ಬೋರ್ವೆಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ನಾವೇ ಮಾಡ್ತೀವಿ ಸರ್, ಬೋರ್ ಕ್ಲೀನಿಂಗ್ ಮಾಡೋದಾಗ್ಲಿ ಎಲ್ಲಾನು ಸರ್. ಈ ಬೋರ್ವೆಲ್ ಇದನ್ನ ಹಿಡಿದ ಅಂದ್ರೆ ಅದ್ರ ಪೂರ್ಣ ಸಂಪೂರ್ಣ ಕೆಲಸ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ.

0: ಸರ್.
1: ಅಷ್ಟೆಲ್ಲ ಒಂದು ಸಾಮರ್ಥ್ಯವನ್ನ ಈ ತರಬೇತಿ ತಮ್ಮಲ್ಲಿ ಕಲಿಸ್ಕೊಟ್ಟಿದೆ.
0: ಹೌದ್ರಿ ಸರ್.
1: ಹಾಗಿದ್ರೆ ಸಂತೋಷ್ ಅವರೇ, ತಾವು ಈಗ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿಮೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಯಾವ ರೀತಿ ಸ್ವಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಅದೇ ರೀತಿ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಹಲವಾರು ಜನ ಒಂದು ಸ್ವಉದ್ಯೋಗವನ್ನು ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಭಾಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ. ಆದರೆ ಆ ಸ್ವಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅಗತ್ಯವಾದಂಥ ಕೌಶಲ್ಯದ ಕೊರತೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಕೆಂಚನಹಳ್ಳಿ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿ ಜೊತೆಗೆ ಹಲವಾರು ರೀತಿಯ ತರಬೇತಿಗಳು ಕೊಡ್ತಾ ಇದ್ದಾರೆ, ಅದನ್ನು ತಾವು ಗಮನಿಸಿದ್ದೀರಾ. ಆ ನಿಟ್ಟಿನಲ್ಲಿ ಈ ತರಬೇತಿಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಅದರಲ್ಲೂ ಯುವ ಪೀಳಿಗೆ ಈ ರೀತಿಯ ತರಬೇತಿಗೆ ಸೇರಿಕೊಂಡು ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಒಂದು ಸ್ವಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಈ ಎಲ್ಲ ತರಬೇತಿಗಳು ಎಷ್ಟು ಅವಶ್ಯಕವಾಗಿದೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆಗೆ ತಾವೇನು ಹೇಳೋಕೆ ಇಷ್ಟಪಡ್ತೀರಾ?
0: ಈಗ ಸರ್, ಈ ಎಲೆಕ್ಟ್ರಿಷಿಯನ್ ಅಂತೂ ರೆಗ್ಯುಲರ್ ಆಗಿ ಇರೋದೇನೆ ಸರ್ ಕೆಲಸ. ಕೆಲಸ ಮಾಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಇರೋರು ಕೆಂಚನಹಳ್ಳಿ ಸ್ವಾಮಿ ವಿವೇಕಾನಂದ ಸಂಸ್ಥೆಗೆ ಹೋಗಿ ಕಲಿತ್ಕೊಂಡು ಸ್ವಂತ ಉದ್ಯೋಗ ಮಾಡೋದು ಬಹಳ ಬೆಟರ್ ಸರ್. ಅಲ್ಲಿ ಕಲಿತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡೇ ಮಾಡ್ತಾರ ಅನ್ನೋದು 99% ಇದು ಗ್ಯಾರಂಟಿ ಸರ್. ಯಾಕೆ ಅಂತ ಕ್ಯೂರಿಯಾಸಿಟಿನೇ ಬರ್ತದ್ರಿ ಸರ್ ಆಲ್ಮೋಸ್ಟ್ ಅಲ್ಲ. ಈಗ ಅವತ್ತು ನಮ್ ಜೊತೆ ಇದ್ದವ್ರ ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ಸ್ ಇದ್ದವರು ಒಂದು ನನಗ್ ಗೊತ್ತಿರೋರು ಇವರನ್ನ 8 ಜನ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಸರ್. ಈಗ ಹಣ್ಣು ಉಳಿದ್ರು ನಮ್ ಜೊತೆ ಕ್ಯೂರಿಯಾಸಿಟಿ ಇರೋರು ಅಲ್ಲಿ ಹೋಗಿ ಕಲಿತ್ಕೊಂಡು ಬಂದ್ರೆ ಸ್ವಂತ ಉದ್ಯೋಗ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ ಸರ್.
1: ಬಹಳ ಸಂತೋಷ ಸಂತೋಷ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಸಿಗ್ತಿರುವಂತಹ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯ ಬಗ್ಗೆ ಮಾಹಿತಿಯನ್ನು ತಿಳಿದು ತಾವು ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಮೈಸೂರು ಜಿಲ್ಲೆ ಯಶ್ರಿಕೂಟ ತಾಲೂಕಿಗೆ ಬಂದು ಕೆಂಚನಹಳ್ಳಿ ಕೇಂದ್ರದಲ್ಲಿ ಉಳ್ಕೊಂಡು 1 ತಿಂಗಳ ಕಾಲ ತರಬೇತಿ ಪಡ್ಕೊಂಡಂಥ ಅನುಭವ ಆಗಿರ್ಬೋದು, ಈ ತರಬೇತಿಯ ಹಿಂದಿನ ತಮ್ಮ ಜೀವನ ಆಗಿರ್ಬೋದು, ತರಬೇತಿಯ ಅವಧಿಯಲ್ಲಿ ತಾವು ಕಳೆದಂಥ ವಿಷಯಗಳಾಗಿರ್ಬೋದು, ತರಬೇತಿಯ ನಂತರದ ತಮ್ಮ ಸ್ವಉದ್ಯೋಗದ ಜೀವನ ಆಗಿರ್ಬೋದು, ತರಬೇತಿ ಹಿಂದಿನ ಮತ್ತು ತರಬೇತಿಯ ನಂತರದ ಜೀವನ ಎಷ್ಟೆಲ್ಲ ಬದಲಾವಣೆ ಆಗಿದೆ, ತಮ್ಮ ಆದಾಯದಲ್ಲಿ ಎಷ್ಟೆಲ್ಲ ಒಂದು ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ಅನ್ನೋದು ಕುರಿತು ಒಟ್ಟಾರೆಯಾಗಿ ಎಲ್ಲ ತರಬೇತಿಗಳು ಯುವ ಪೀಳಿಗೆಗೆ ಸಿಗ್ತಾ ಇರೋದು ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋ ಕುರಿತು ತಮ್ಮ ಅನುಭವವನ್ನು ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಂತ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸಂತೋಷ್ ಅವರೇ.
0: ನಮಸ್ಕಾರ ಸರ್. ಥ್ಯಾಂಕ್ಸ್ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮೂಲತಃ ಬೆಳಗಾವಿ ಜಿಲ್ಲೆಯ ಸಂತೋಷ್ ಮಹಾದೇವರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇವರು ಯಾವ ರೀತಿಯಾದಂತಹ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಿಂದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಬಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ಈ ಸ್ವಉದ್ಯೋಗದ ಮುಖಾಂತರ ಕಟ್ಕೋತಾ ಇರೋ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದನ್ನು ಕೇಳ್ತಾ ಇದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಕಾರ್ಯಕ್ರಮ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಬೆಳಗಾವಿ ಜಿಲ್ಲೆಯ ಶ್ರೀಯುತ ಸಂತೋಷ್ ಮಹದೇವ್ರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್

0: ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
1: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
1: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
2: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: 2-factor ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
2: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930 ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
2: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತ್ತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.